ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಮಸ್ತ ಕನ್ನಡ ಜನತೆಗೂ ರಾಖಿ ಹಬ್ಬದ ಶುಭಾಶಯಗಳು. ಶ್ರೀ ಪರಾಭವ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಶ್ರಾವಣ ಮಾಸ, ಭವಕರ್ಣ, ಸೌರಸಿಂಹ, ಶ್ರಾವಣ ಶುದ್ಧ. ದಿನಾಂಕ 28 ಆಗಸ್ಟ್ 2026, ಶುಕ್ರವಾರ. ಈ ದಿನದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಇಂತಿವೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆಯ ಮಾತು, ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾ ನಡೆಸಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ, ಅವುಗಳನ್ನು ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ನುಲಿಯ ಚಂದಯ್ಯನವರ ಜನ್ಮದಿನದ ಅಂಗವಾಗಿ ಭದ್ರಾವತಿಯ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಗಂಗಾ ಕುಪ್ಸದವರು ಮಾಹಿತಿ ತಿಳಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ನಡೆಸಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ ಗಣೇಶ್ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಮತ್ತು ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 8:00 ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಇಂಪಾರ್ಟೆನ್ಸ್ ಆಫ್ ಡ್ಯಾಮ್ಸ್ ಬಗ್ಗೆ ಪರಿಚಯ ಮಾಡಲಿದ್ದಾರೆ ಆರ್ಜೆ ಅರ್ಪಿತಾ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಆರ್ಜೆ ರಕ್ಷಿತಾ ಹೊಳ್ಳರವರು ಸೆವೆನ್ ಸಿಸ್ಟರ್ ವಾಟರ್ಫಾಲ್ಸ್ ಬಗ್ಗೆ ತಿಳಿಸಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸಂತೋಷ್ ಬಿದರಗಡ್ಡೆರವರು ರಾಖಿ ಹಬ್ಬದ ವಿಶೇಷತೆ ಕುರಿತು ಕವನಗಳನ್ನು ತಿಳಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ನಡೆಸಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಕತೆಗಳು, ಇದರಲ್ಲಿ ಆತ್ಮ ಕತೆ ವ್ಯತೆ ಅನ್ನುವಂತಹ ಕತೆಯನ್ನು ತಿಳಿಸಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳ. ಬೆಳಗ್ಗೆ 11:30 ನಾರಾಯಣ ಗುರುಗಳ ವಿಶೇಷ ಸಂಚಿಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಅವರು ನಾರಾಯಣ ಗುರುಗಳ ಬಗ್ಗೆ ತಿಳಿಸಲಿದ್ದಾರೆ. ದೇಶ ಎಂದಿಗೂ ಮರೆಯದ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಾಗೇಶ್ ರವರು ಅಕ್ಕಿ ಚಕ್ಕುಲಿ ಮತ್ತು ಅವಲಕ್ಕಿ ಚಕ್ಕುಲಿ ಬಗ್ಗೆ ತಿಳಿಸಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೆಗಾಲದ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪಂಪ ಭಾರತದ ಕಾವ್ಯ ವಾಚನವನ್ನು ಡಾಕ್ಟರ್ ಪೆರಾಜರವರು ನಡೆಸಲಿದ್ದಾರೆ. ಕನ್ನಡದಲ್ಲಿ ಇಂಗ್ಲಿಷ್ ಕಲೆಯಿರಿ ವಿಜಯ ಎಚ್ಎಸ್ ರವರು ತಿಳಿಸಲಿದ್ದಾರೆ. ಮಧ್ಯಾಹ್ನ 3:00 ಕನ್ನಡ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆ ಸ್ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾ ನಡೆಸಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನುಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೋಟು ಕುರಿತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬಗ್ಗೆ ತಿಳಿಸಲಿದ್ದಾರೆ ಆರ್ಜೆ ಶ್ರೀಧರ್. ಸಂಜೆ 6:30 ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಲಿದ್ದಾರೆ. ಇದರಲ್ಲಿ ಪವಿತ್ರ ಸ್ಟೋರ್ಸ್ ಬಗ್ಗೆ ಪರಿಚಯ ಮಾಡಲಿದ್ದಾರೆ. ಸಂಜೆ 7:00 ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಾಣಿಕೆ ಬಗ್ಗೆ ತಿಳಿಸಲಿದ್ದಾರೆ ಆರ್ಜೆ ಶ್ರೀಧರ್. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್. ರಾತ್ರಿ 8:20 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 ಬೆಳಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆ್ಯಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ರಾತ್ರಿ 8:30 to 9:30 ಸುಬ್ರಹ್ಮಣ್ಯ ಐತಾಳ್ರವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 5:00 ಭಕ್ತಿಗೀತೆ ಕಾರ್ಯಕ್ರಮ ಮೂಡಿಬರಲಿದೆ. ಜೊತೆಗೆ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಶ್ರಾವಣ ಮಾಸ ಅಂತಂದ್ರೇನೆ ಹಬ್ಬಗಳ ಸರಮಾಲೆ ಅಲ್ವಾ? ಪ್ರತಿದಿನ ಒಂದೊಂದು ವಿಶೇಷ, ಪ್ರತಿಯೊಂದು ದಿನಕ್ಕೂ ಒಂದೊಂದು ಅರ್ಥ. ಹಾಗೆ ಇವತ್ತಿನ ದಿನಕ್ಕೂ ಒಂದು ಬಹಳ ದೊಡ್ಡ ಪವಿತ್ರವಾದ ಇತಿಹಾಸವಿದೆ ಸ್ನೇಹಿತರೆ. ಇವತ್ತು ನೂಲ ಹುಣ್ಣಿಮೆ. ಬಹುಶಃ ಮನೆಯಲ್ಲಿ ಅಪ್ಪ ಇಲ್ಲ ಅಜ್ಜ ಎಲ್ಲರೂ ಮುಂಜಾನೆ ಎದ್ದು ಸ್ನಾನ ಮುಗಿಸಿ ಮಂತ್ರ ಪಠಿಸ್ತಾ ಹೊಸ ಜನಿವಾರ ಹಾಕಿಕೊಳ್ಳೋದನ್ನ ನೀವು ನೋಡಿರ್ತೀರಾ ಅಲ್ವಾ? ಬನ್ನಿ, ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಈ ನೂಲ ಹುಣ್ಣಿಮೆಯ ಹಿಂದಿರುವ ಆಳವಾದ ಅರ್ಥವನ್ನ, ಅದರ ಹಿನ್ನೆಲೆಯನ್ನ ಸ್ವಲ್ಪ ಮೆಲುಕು ಹಾಕೋಣ. ನೂಲ ಹುಣ್ಣಿಮೆಯನ್ನ ಶಾಸ್ತ್ರೋಕ್ತವಾಗಿ ಉಪಾಕರ್ಮ ಅಂತ ಕರೀತಾರೆ. ಉಪಾಕರ್ಮ ಅಂದ್ರೆ ಹೊಸದಾಗಿ ಆರಂಭಿಸುವುದು ಅಥವಾ ಹತ್ತಿರಕ್ಕೆ ಕೊಂಡೊಯ್ಯುವುದು ಅಂತ ಅರ್ಥ. ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಯಂದು ಬರುವ ಈ ಆಚರಣೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳ ಮುಖ್ಯವಾದದ್ದು. ಈ ದಿನದಂದು ಪುರುಷರು ಹಳೆಯ ಜನಿವಾರವನ್ನು ತೆಗೆದು ಹೊಸ ಜನಿವಾರವನ್ನು ಧರಿಸ್ತಾರೆ. ಆದರೆ ಇದು ಬರೀ ಒಂದು ದಾರವನ್ನು ಬದಲಾಯಿಸುವ ಪ್ರಕ್ರಿಯೆ ಅಂತ ಅನ್ಕೋಬಿಡಿ. ಇದರ ಹಿಂದೆ ಒಂದು ಅದ್ಭುತವಾದ ಜೀವನ ಪಾಠವಿದೆ. ಆ ಜೀವನದ ಪಾಠ ಏನಿರಬಹುದು ಅಂತ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನೂಲ ಹುಣ್ಣಿಮೆ. ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಯಂದು ಬರುವ ಈ ಆಚರಣೆ ಬರೀ ಒಂದು ದಾರವನ್ನು ಬದಲಾಯಿಸುವ ಪ್ರಕ್ರಿಯೆ ಮಾತ್ರ ಅಲ್ಲ ಸ್ನೇಹಿತರೆ, ಇದರ ಹಿಂದೆ ಒಂದು ಅದ್ಭುತವಾದ ಜೀವನ ಪಾಠವಿದೆ. ಏನಪ್ಪಾ ಅಂದ್ರೆ, ನಮ್ಮ ಋಷಿಮುನಿಗಳು ಎಷ್ಟು ಅದ್ಭುತವಾಗಿ ಇದನ್ನ ವಿನ್ಯಾಸ ಮಾಡಿದ್ದಾರೆ ಗೊತ್ತಾ? ನಾವು ಮನುಷ್ಯರು ದಿನನಿತ್ಯದ ಬದುಕಿನಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಎಷ್ಟೋ ತಪ್ಪುಗಳನ್ನ ಮಾಡಿರ್ತೀವಿ. ಕೋಪ, ಮತ್ಸರ, ಅಸೂಯೆಗಳಿಂದ ನಮ್ಮ ಮನಸ್ಸು ಕಲುಷಿತವಾಗಿರುತ್ತೆ. ಈ ನೂಲ ಹುಣ್ಣಿಮೆಯ ದಿನ ಕಾರ್ಮೋಕಾರ್ಷಿತ್ ಮನ್ಯುರಾಕಾರ್ಷಿತ್ ಎನ್ನುವ ಮಂತ್ರವನ್ನು ಪಠಿಸುತ್ತಾರೆ. ಇದರ ಅರ್ಥ ಬಹಳ ಸರಳ ಮತ್ತು ಸುಂದರವಾಗಿದೆ. ನಾನು ಅಜ್ಞಾನದಿಂದ, ಕಾಮದಿಂದ ಅಥವಾ ಕೋಪದಿಂದ ಮಾಡಿದ ಎಲ್ಲ ಪಾಪಗಳು ನಾಶವಾಗಲಿ ಅಂತ ಪ್ರಾರ್ಥಿಸುವುದು. ಅಂದರೆ ಹಳೆಯ ಜನಿವಾರದ ಜೊತೆಗೆ ನಮ್ಮೊಳಗಿನ ಹಳೆಯ ದ್ವೇಷ, ಕೋಪ, ತಪ್ಪುಗಳನ್ನೆಲ್ಲ ಕಳಚಿ ಬಿಸಾಡುವುದು ಅಂತ ಅರ್ಥ. ಮತ್ತು ಹೊಸ ಜನಿವಾರವನ್ನು ಧರಿಸುವ ಮೂಲಕ ಶುದ್ಧವಾದ ಮನಸ್ಸಿನಿಂದ, ಹೊಸ ಹುರುಪಿನಿಂದ ಸತ್ಯ ಮತ್ತು ಧರ್ಮದ ದಾರಿಯಲ್ಲಿ ನಡೆಯುತ್ತೇನೆ ಅಂತ ನಮಗೆ ನಾವೇ ಮಾಡಿಕೊಳ್ಳುವ ಒಂದು ಸಂಕಲ್ಪ ಅಂತಾನೆ ಹೇಳಬಹುದು. ಇದು ಎಷ್ಟೊಂದು ಪಾಸಿಟಿವ್ ಆದ ಯೋಚನೆ ಅಲ್ವಾ? ನಮ್ಮ ಜೀವನವು ಕಂಪ್ಯೂಟರ್ಗೆ ಒಂದು ಪುಟ್ಟ ರಿಫ್ರೆಶ್ ಬಟನ್ ಒತ್ತಿದ ಹಾಗೆ. ಸೊ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಜನಿವಾರದಲ್ಲಿರೋ ಆ ಮೂರು ಎಳೆಗಳು ಗಾಯತ್ರಿ ಮಂತ್ರದ ಪ್ರತೀಕ. ಜೊತೆಗೆ ಸತ್ವ, ರಜಸ್ಸು ಮತ್ತು ತಮೋಗುಣಗಳನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವ ಸಂಕೇತವೂ ಹೌದು. ವೇದಾಧ್ಯಯನ ಶುರು ಮಾಡುವುದಕ್ಕೂ ಇದೇ ದಿನ ಪ್ರಶಸ್ತ ಅಂತಾರೆ. ಅಷ್ಟೇ ಯಾಕೆ ಸ್ನೇಹಿತರೆ, ಇವತ್ತು ಹಯಗ್ರೀವ ಜಯಂತಿ ಕೂಡ ಹೌದು. ಅಂದ್ರೆ ಜ್ಞಾನದ ದೇವತೆಯ ಆರಾಧನೆ, ಜೊತೆಗೆ ಅಣ್ಣ ತಂಗಿಯರ ಬಾಂಧವ್ಯವನ್ನು ಬೆಸೆಯುವ ರಕ್ಷಾಬಂಧನದ ಸಂಭ್ರಮ ಕೂಡ ಇವತ್ತೆ. ಒಟ್ಟಿನಲ್ಲಿ ಇವತ್ತು ಸಂಬಂಧಗಳನ್ನ, ಮನಸ್ಸನ್ನ, ಜ್ಞಾನವನ್ನ ಎಲ್ಲವನ್ನು ಅಪ್ಡೇಟ್ ಮಾಡಿಕೊಳ್ಳುವ ದಿನ. ಖಂಡಿತವಾಗಿಯೂ ನಮ್ಮ ಕೇಳುಗರಲ್ಲೂ ಇವತ್ತು ಮನೆಯಲ್ಲಿ ಸ್ಪೆಷಲ್ ಪಾಯಸ, ಸಿಹಿ ಊಟದ ನಿರೀಕ್ಷೆಯಲ್ಲಿರ್ತೀರಾ ಅಂತ ಗೊತ್ತು. ಆದ್ರೆ ಆ ಸಿಹಿಯ ಜೊತೆಗೆ ನಮ್ಮ ಮನಸ್ಸಿನಲ್ಲೂ ಒಂದು ಹೊಸತನದ ಶುದ್ಧತೆಯ ಸಿಹಿ ಇರ್ಲಿ. ಹಳೆಯ ಕಹಿ ನೆನಪುಗಳನ್ನ, ದ್ವೇಷಗಳನ್ನ ಇವತ್ತೇ ಈ ಹಳೆ ದಾರದ ಜೊತೆಗೆ ತೆಗೆದು ಹಾಕೋಣ. ಹೊಸತನಕ್ಕೆ ಹೊಸ ಉತ್ಸಾಹ ತೆರೆದುಕೊಳ್ಳೋಣ. ಏನಂತೀರಾ? ನಿಮ್ಮ ದಿನವು ಹೀಗೆ ಹೊಸ ಹುರುಪಿನಿಂದ ಶುಭ್ರವಾಗಿ ಶುರುವಾಗಲಿ ಅಂತ ಹಾರೈಸುತ್ತಾ, ಈ ಪವಿತ್ರ ದಿನದಂದು ಕೇಳಲು ಒಂದು ಅದ್ಭುತವಾದ, ಮನಸ್ಸಿಗೆ ಪ್ರಶಾಂತತೆ ನೀಡುವ ಭಕ್ತಿ ಗೀತೆಯೊಂದಿಗೆ ಅರುಣೋದಯ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ, ಈ ಒಂದು ಸುಂದರವಾದ ಭಕ್ತಿ ಗೀತೆ ನಿಮಗಾಗಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಹಾಡಿನ ಗುಂಗಿನಿಂದ ಮತ್ತೆ ನಮ್ಮ ಮಾತುಕತೆಯ ಕಡೆಗೆ ಬರೋಣ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಅರುಣೋದಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನೂಲ ಹುಣ್ಣಿಮೆಯ ಬಗ್ಗೆ ಮಾತನಾಡ್ತಾ ಇದ್ವಿ, ಜೊತೆಗೆ ಇವತ್ತು ಹಯಗ್ರೀವ ಜಯಂತಿ ಹಾಗೂ ರಕ್ಷಾಬಂಧನ ಕೂಡ ಇದೆ. ನಮ್ಮ ಭಾರತೀಯ ಹಬ್ಬಗಳೇ ಹಾಗೆ ಅಲ್ವಾ, ಒಂದೇ ದಿನದಲ್ಲಿ ಎಷ್ಟೊಂದು ಸಂಭ್ರಮ, ಎಷ್ಟೊಂದು ಅರ್ಥ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ಎರಡು ವಿಷಯಗಳ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಹಯಗ್ರೀವ ಜಯಂತಿ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾ ಕೃತಿಂ ಆಧಾರಂ ಸರ್ವ ವಿಧ್ಯಾನಂ ಹಯಗ್ರೀವಂ ಉಪಾಸ್ಮಹೇ. ಖಂಡಿತ ಈ ಶ್ಲೋಕವನ್ನ ನೀವೆಲ್ಲರೂ ಕೇಳಿರ್ತೀರ. ಹಯಗ್ರೀವ ಅಂತಂದ್ರೆ ಯಾರು? ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಅವತಾರ. ಹಯ ಅಂತಂದರೆ ಕುದುರೆ, ಗ್ರೀವ ಅಂತಂದರೆ ಕುತ್ತಿಗೆ. ಕುದುರೆಯ ಮುಖ ಮತ್ತು ಮನುಷ್ಯನ ದೇಹವನ್ನು ಹೊಂದಿರುವ ಈ ಸ್ವಾಮಿ ಜ್ಞಾನದ, ವಿದ್ಯೆಯ ಮತ್ತು ಬುದ್ಧಿವಂತಿಕೆಯ ಪ್ರತೀಕ. ಪುರಾಣಗಳ ಪ್ರಕಾರ ಮಧು ಮತ್ತು ಕೈಟಭ ಎಂಬ ರಾಕ್ಷಸರು ಬ್ರಹ್ಮದೇವನಿಂದ ವೇದಗಳನ್ನು ಕದ್ದೊಯ್ದು ಪಾತಾಳದಲ್ಲಿ ಅಡಗಿಸಿಟ್ಟಾಗ ವಿಷ್ಣುವು ಹಯಗ್ರೀವ ರೂಪವನ್ನು ತಾಳಿ ಆ ರಾಕ್ಷಸರನ್ನು ಸಂಹರಿಸಿ ವೇದಗಳನ್ನು ಮರಳಿ ತಂದು ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡುತ್ತಾನೆ. ಅಂದರೆ ಇದರ ಅರ್ಥ ಏನು ಗೊತ್ತಾ ಸ್ನೇಹಿತರೆ? ನಮ್ಮೊಳಗಿರುವಂತಹ ಅಜ್ಞಾನ, ಸೋಮಾರಿತನ ಅನ್ನುವ ರಾಕ್ಷಸರನ್ನು ಕೊಂದು ನಮ್ಮ ಮನಸ್ಸಿನಲ್ಲಿ ಜ್ಞಾನದ ದೀಪವನ್ನು ಹಚ್ಚಿಕೊಳ್ಳುವ ದಿನವೇ ಈ ಹಯಗ್ರೀವ ಜಯಂತಿ. ಮಕ್ಕಳ ವಿದ್ಯಾಭ್ಯಾಸಕ್ಕೆ, ವಿದ್ಯಾರ್ಥಿಗಳ ಏಕಾಗ್ರತೆಗೆ ಹಾಗೂ ನಾವೆಲ್ಲರೂ ನಮ್ಮ ವೃತ್ತಿ ಬದುಕಿನಲ್ಲಿ ಹೊಸ ವಿಷಯಗಳನ್ನು ಕಲಿಯಲು ಈ ಜ್ಞಾನದೇವನ ಆಶೀರ್ವಾದ ಸದಾ ಇರಲಿ ಅಂತ ಬೇಡಿಕೊಳ್ಳುವ ಸುಂದರ ದಿನವಿದು. ಹಾಗೆ ಇವತ್ತು ಮತ್ತೊಂದು ಬಹುದೊಡ್ಡ ಸಂಭ್ರಮವಿದೆ, ಅದೇ ರಕ್ಷಾಬಂಧನ. ಅಬಬಾ, ಈ ಪದ ಕೇಳಿದ್ರೇನೆ ಮನಸ್ಸಲ್ಲಿ ಏನೋ ಒಂಥರ ಖುಷಿ. ಹಳೆಯ ನೆನಪುಗಳು ಗರಿಗೆದರುತ್ತೆ ಅಲ್ವಾ? ಅಣ್ಣ ತಂಗಿಯರ, ಅಕ್ಕ ತಮ್ಮಂದಿರ ಪ್ರೀತಿಯನ್ನ ಸೆಲೆಬ್ರೇಟ್ ಮಾಡೋ ಹಬ್ಬ. ಮಾರ್ಕೆಟ್ನಲ್ಲಿ ಸಿಗೋ ಕೇವಲ 100-200 ರೂಪಾಯಿಯ ಒಂದು ರೇಷ್ಮೆ ದಾರ ಅಲ್ಲ ಈ ರಾಖಿ. ಆ ದಾರದಲ್ಲಿ ಅಣ್ಣ ನಾನು ಯಾವಾಗ್ಲೂ ನಿನ್ನ ಜೊತೆಗಿದ್ದೀನಿ ಅನ್ನೋ ತಂಗಿಯ ನಂಬಿಕೆ ಇರುತ್ತೆ. ಆ ರಾಖಿ ಕಟ್ಟಿಸಿಕೊಂಡ ಮೇಲೆ ನನ್ನ ಕೊನೆ ಉಸಿರಿರೋವರೆಗೂ ನಿನ್ನನ್ನ ರಕ್ಷಿಸುತ್ತೀನಿ, ಕಣ್ಣೀರು ಹಾಕೋಕೆ ಬಿಡಲ್ಲ ಅನ್ನೋ ಅಣ್ಣನ ಪ್ರಾಮಿಸ್ ಇರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ರಿಮೋಟ್ಗಾಗಿ, ಚಾಕ್ಲೇಟ್ಗಾಗಿ ಕಿತ್ತಾಡಿ ಕಿತ್ತಾಡಿಕೊಂಡರೂ ಬೆಳೀತಾ ಬೆಳೀತಾ ಒಬ್ಬರಿಗೊಬ್ಬರು ಆಸರೆಯಾಗುವ ಈ ಬಂಧ ಇದೆಯಲ್ಲ, ಅದು ಜಗತ್ತಿನ ಅತ್ಯಂತ ಸುಂದರವಾದ ಬಂಧ. ಸ್ನೇಹಿತರೆ, ಮತ್ತೊಂದು ವಿಚಾರ ಗೊತ್ತಾ? ರಕ್ಷಾಬಂಧನ ಕೇವಲ ಹುಟ್ಟಿದ ಅಣ್ಣ ತಂಗಿಗೆ ಮಾತ್ರ ಸೀಮಿತ ಅಲ್ಲ. ನಮಗೆ ಕಷ್ಟದ ಸಮಯದಲ್ಲಿ ಹೆಗಲು ಕೊಡುವ ಸ್ನೇಹಿತರಿಗೆ, ನಮ್ಮನ್ನು ರಕ್ಷಿಸುವ ಸಮಾಜದ ಪ್ರತಿಯೊಬ್ಬರಿಗೂ, ನಮ್ಮ ಗಡಿಯನ್ನ ಕಾಯುವ ಯೋಧರಿಗೂ ರಾಖಿ ಕಟ್ಟುವ ಮೂಲಕ ನಮ್ಮ ಗೌರವವನ್ನು, ಪ್ರೀತಿಯನ್ನು ಸೂಚಿಸಬಹುದು. ಅಷ್ಟೇ ಯಾಕೆ, ಮರಗಳಿಗೆ ರಾಖಿ ಕಟ್ಟಿ ಪರಿಸರ ರಕ್ಷಣೆಯ ಸಂದೇಶ ಸಾರುವ ಅನೇಕ ಯುವಜನರನ್ನ ನಾವು ನಮ್ಮ ಶಿವಮೊಗ್ಗದಲ್ಲೇ ನೋಡ್ತಾ ಇರ್ತೀವಿ. ಇದೆಲ್ಲವೂ ರಕ್ಷಾಬಂಧನದ ವಿಶಾಲವಾದ ಅರ್ಥ. ಹಾಗಾಗಿ ಕೇಳುಗರೆ, ಇವತ್ತು ನಿಮ್ಮ ಅಣ್ಣನಿಗೆ ಅಥವಾ ತಮ್ಮನಿಗೆ ರಾಖಿ ಕಟ್ಟುವಾಗ ಕೇವಲ ಶಾಸ್ತ್ರಕ್ಕಾಗಿ ಕಟ್ಟಬೇಡಿ, ಆ ಪ್ರೀತಿಯನ್ನ ಮನಸ್ಸಾರೆ ಫೀಲ್ ಮಾಡಿ. ಇನ್ನು ಅಣ್ಣಂದಿರು ತಂಗಿಗೆ ಒಳ್ಳೆ ಗಿಫ್ಟ್ ತರೋದನ್ನ ಮರಿಬೇಡಿ. ಹೇಳ್ಬೇಕು ಅಂದ್ರೆ ಆ ಗಿಫ್ಟ್ ಜೊತೆಗೆ ಅವಳ ಕನಸುಗಳಿಗೆ ಸದಾ ಸಪೋರ್ಟ್ ಮಾಡ್ತೀನಿ ಅನ್ನೋ ಭರವಸೆಯನ್ನ ಕೊಡಿ. ಈ ಸುಂದರವಾದ ಹಬ್ಬದ ದಿನ ಜ್ಞಾನ ಹಾಗೂ ಪ್ರೀತಿ ಎರಡೂ ನಿಮ್ಮನೆಯಲ್ಲೆಲ್ಲ ತುಂಬಿರಲಿ ಅಂತ ಹಾರೈಸುತ್ತಾ, ಮತ್ತೊಮ್ಮೆ ನಮ್ಮ ರೇಡಿಯೋ ಶಿವಮೊಗ್ಗ ತಂಡದ ಕಡೆಯಿಂದ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ಅಣ್ಣ ತಂಗಿಯರ ಬಾಂಧವ್ಯವನ್ನು ಸಾರುವ ಒಂದು ಎವರ್ ಗ್ರೀನ್ ಸೂಪರ್ ಹಿಟ್ ಕನ್ನಡ ಹಾಡಿನ ಜೊತೆಗೆ ಮತ್ತೆ ವಾಪಸ್ ಬರ್ತೀನಿ. ಇದು ಅರುಣೋದಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. Thank you.

0: ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ದಿನವೇ ಒಂದು ಅದ್ಭುತವಾದ ಸಂಗಮ ಅಲ್ವಾ? ನೂಲ ಹುಣ್ಣಿಮೆ ನಮ್ಮ ಒಳಗಿನ ಅಜ್ಞಾನವನ್ನು ಅಳಿಸಿ ಶುದ್ಧತೆಯನ್ನ ಹೇಳಿಕೊಟ್ಟರೆ, ಹಯಗ್ರೀವ ಜಯಂತಿ ಆ ಶುದ್ಧವಾದ ಮನಸ್ಸಿಗೆ ಜ್ಞಾನದ ಬೆಳಕನ್ನ ನೀಡುತ್ತೆ. ಇನ್ನು ರಕ್ಷಾಬಂಧನ, ನಾವೆಲ್ಲರೂ ಒಂದೇ, ಪರಸ್ಪರ ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನೋ ಒಗ್ಗಟ್ಟಿನ ಸಂದೇಶವನ್ನ ಕೊಡುತ್ತೆ. ಗಮನಿಸಿ ನೋಡಿ ಸ್ನೇಹಿತರೆ, ಈ ಶುದ್ಧತೆ, ಜ್ಞಾನ ಮತ್ತು ಒಗ್ಗಟ್ಟು, ಈ ಮೂರು ಅಂಶಗಳನ್ನೇ ತಮ್ಮ ಉಸಿರಾಗಿಸಿಕೊಂಡು ಇಡೀ ಸಮಾಜವನ್ನು ಜಾಗೃತಗೊಳಿಸಿದ ಒಬ್ಬ ಮಹಾನ್ ಚೇತನದ ಜನ್ಮದಿನ ಕೂಡ ಇವತ್ತೆ. ಹೌದು ಸ್ನೇಹಿತರೆ, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಮನುಷ್ಯನಿಗೆ ಅಂತ ಸಾರಿದ ಮಹಾನ್ ದಾರ್ಶನಿಕ, ಸಮಾಜ ಸುಧಾರಕ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಇವತ್ತು. ಎಂತಹ ಸುಂದರವಾದ ಕನೆಕ್ಷನ್ ಅಲ್ವಾ? ನಾರಾಯಣ ಗುರುಗಳು ಕೇವಲ ಕೇರಳಕ್ಕೆ ಮಾತ್ರ ಸೀಮಿತವಾದವರಲ್ಲ. ಅವರ ತತ್ವಗಳು ಇಡೀ ಮನುಕುಲಕ್ಕೆ ದಾರಿದೀಪ. ಮನುಷ್ಯರ ನಡುವೆ ಇರುವ ಮೇಲು ಕೀಳು ಎನ್ನುವ ಭೇದ ಭಾವವನ್ನ ಅಳಿಸಿ ಶಿಕ್ಷಣದ ಮೂಲಕ ಪ್ರತಿಯೊಬ್ಬರೂ ಸಶಕ್ತರಾಗಬೇಕು ಅಂತ ಅವರು ಕಂಡಿದ್ದ ಕನಸು ಇವತ್ತಿಗೂ ನಮಗೆಲ್ಲ ಆದರ್ಶ ಅಂತಾನೆ ಹೇಳಬಹುದು. ಹಾಗಾಗಿ ಇಂತಹ ಮಹಾನ್ ಸಂತರ ಬಗ್ಗೆ, ಅವರ ಜೀವನ ಮತ್ತು ನಮ್ಮ ಇವತ್ತಿನ ದಿನಮಾನಕ್ಕೆ ಅವರ ಸಂದೇಶ ಎಷ್ಟು ಪ್ರಸ್ತುತ ಅನ್ನೋದರ ಬಗ್ಗೆ ನಾವು ಹೆಚ್ಚು ತಿಳಿದುಕೊಳ್ಳಲೇಬೇಕು. ಈ ಬಗ್ಗೆ ನಿಮಗೆ ಇನ್ನಷ್ಟು ಆಳವಾದ, ಸುದೀರ್ಘವಾದ ಮಾಹಿತಿಯನ್ನ ಒದಗಿಸಲು ಇವತ್ತು ನಮ್ಮೊಂದಿಗೆ ನಮ್ಮ ರೇಡಿಯೋ ಶಿವಮೊಗ್ಗ ತಂಡದ ಟೀಮ್ ಕೋಆರ್ಡಿನೇಟರ್ ಆದ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರು ಶ್ರೀ ನಾರಾಯಣ ಗುರುಗಳ ಜಯಂತಿಯ ಮಹತ್ವದ ಬಗ್ಗೆ ಅವರು ಒಂದೆರಡು ಮಾತುಗಳನ್ನ ತಿಳಿಸಿದ್ದಾರೆ, ಬನ್ನಿ ಕೇಳೋಣ.
1: ಇಲ್ಲಿ ಅವರ ಒಂದೇ ಮತ, ಒಂದೇ ದೇವರು, ಒಂದೇ ಕುಲ, ಒಂದೇ ಜಾತಿ, ಒಂದೇ ದೇವರು ಅನ್ನುವಂತಹ ಮೂಲ ಸಂದೇಶವನ್ನು ಸಾರಿ, ಜಗತ್ತಿಗೆ ಸಾರಿರುವಂತಹ ಮಹಾನ್ ಚೇತನದ ಕುರಿತಾಗಿ ನಾವು ಈ ದಿನ ಅವರ ಒಂದು ಜನ್ಮ ತಾಳಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ನೋಡ್ತೀವಿ. ಇದರಲ್ಲಿ ಪ್ರಧಾನವಾಗಿ ಅವರು ಈ ಭೂಮಿಗೆ ಬರುವಂಥ ಸಂದರ್ಭದಲ್ಲಿ ಈ ಒಂದು ಸಂದೇಶ ಅಂತಕ್ಕಂಥದ್ದು ಬಹಳ ಪ್ರಧಾನವಾಗಿತ್ತು ಆ ಕಾಲಮಾನದಲ್ಲಿ. ಯಾಕೆಂದರೆ ಒಬ್ಬ ಮನುಷ್ಯನನ್ನು ಮನುಷ್ಯನಾಗಿ ನೋಡದೆ ಪ್ರಾಣಿಗಳಂತೆ ನೋಡಿದಂಥ ಒಂದು ದಿನ, ಒಂದು ಸಮಾಜವನ್ನು ಸಂಪೂರ್ಣವಾಗಿ ಉದ್ಧರಿಸುವ ಕಾರಣದಿಂದ ಭೂಮಿಯಲ್ಲಿ ಸಂಭವಿಸಿದ ನರರೂಪದ ನಾರಾಯಣ ಅಂತೇಳಿ, ನರನಾಗಿ ಜನಿಸಿ ನಾರಾಯಣನಾಗಬಹುದು ಅನ್ನತಕ್ಕಂಥ ಒಂದು ಸಂದೇಶವನ್ನು ಕುವೆಂಪುರವರು ಹೇಳಿರ್ತಕ್ಕಂಥದ್ದು. ಇಲ್ಲಿ ನರರೂಪದಲ್ಲಿರ್ತಕ್ಕಂಥವ್ರು ನಾರಾಯಣತ್ವಕ್ಕೆ ದಾರಿ ತೋರು ಅಂತಕ್ಕಂಥ ಒಂದು ಏನು ಸಂದೇಶವನ್ನು ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ನರರೂಪವನ್ನು ಧರಿಸಿ ಬಂದು ನಾರಾಯಣನಾಗಿರ್ತಕ್ಕಂಥ ಒಂದು ಉತ್ತಮ ಆದರ್ಶ ಪುರುಷನನ್ನು ನಾವು ಇವತ್ತು ಅವರ ಒಂದು ಜನ್ಮದಿನವನ್ನು ನಾವು ಆಚರಣೆಯನ್ನು ಮಾಡುವಂಥದ್ದು. ಅವರ ಜನ್ಮದಿನವನ್ನು ಅವರೇ ಯಾವ ರೀತಿ ಆಚರಿಸಬೇಕು ಅಂತಂದರೆ, ಅವರ ಚಿಂತನೆಗಳಿಗೆ ಮಹತ್ವವನ್ನು ಕೊಡಬೇಕು ಅಂತಕ್ಕಂಥ ಉನ್ನತ ಆಶಯವನ್ನು ಅವರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಒಂದು ಜಾತಿ, ಒಂದು ಮತ, ಒಂದು ದೇವರು ಅಂತಕ್ಕಂತಹ ಒಂದು ಉನ್ನತ ಆಶಯವನ್ನು ಅವರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಯಾಕೆಂತಂದರೆ ಮನುಷ್ಯನನ್ನಾಗಿ ನೋಡುವಂಥದ್ದೇ ಮನುಕುಲದ ಒಂದು ದೊಡ್ಡ ಆದರ್ಶ ಅಂತಕ್ಕಂಥದ್ದನ್ನ ಇಂದಿನ ಸಮಾಜಕ್ಕೂ, ಅದು ಎಂದೂ ಕೂಡ ಅದು ಈ ಭೂಮಿಯಲ್ಲಿ ಜೀವಿಗಳು ಜೀವಿಸುವಂಥ ಸಂದರ್ಭದಲ್ಲಿ ಈ ಮಾನವೀಯತೆ ಅಂತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಮಾನವೀಯತೆ ಅಂತಕ್ಕಂಥದ್ದು ಮಿಡಿದಾಗ ದೈವತ್ವ ಅಂತಕ್ಕಂಥದ್ದು ಧರೆಗಿಳಿತದೆ ಅನ್ನೋದಕ್ಕೆ ಆ ಯೇಸು ಅಂತಕ್ಕಂತಹ ಮಹಾನ್ ಚೇತನಗಳೇ ಮೂಲವಾದಂತಹ ಒಂದು ನಮಗೆ ಆದರ್ಶವಾಗ್ತದೆ ಅಂತೇಳಿ. ದೈವ ಅಂತಂದರೆ ಬೇರೆ ಏನಲ್ಲ, ಮಾನವೀಯತೆಯ ಪರಾಕಾಷ್ಠತೆಯಲ್ಲಿ ದೈವತ್ವ ಅಂತಕ್ಕಂಥದ್ದು, ಮಾನವೀಯತೆ ಮಿಡಿದಾಗ ದೈವತ್ವ ಧರೆ ಇಳಿಯುತ್ತದೆ ಅಂತಕ್ಕಂಥದ್ದನ್ನು ಈ ಚೇತನಗಳು ನಮಗೆ ತೋರಿಸಿಕೊಡ್ತವೆ. ಅವರ ಒಂದು ಆಚರಣೆ ಯಾವ ರೀತಿ ಅಂತಂದರೆ, ಅವರ ಆದರ್ಶಗಳನ್ನು, ಅವರ ಒಂದು ಚಿಂತನೆಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಹೋದೇ ದೊಡ್ಡ ಆಚರಣೆ ಅಂತೇಳಿ ಆ ಮಹಾನ್ ಚೇತನಗಳು ಹೇಳಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಅವರು ಮತ್ತೊಂದು ವಿಚಾರ ಹೇಳ್ತಾರೆ ಅಂತಂದರೆ, ಅವರ ಕೃತಿಗಳು ಮತ್ತು ಅವರ ಚಿಂತನೆಗಳನ್ನು ನಾವು ಸಮಗ್ರವಾಗಿ ನೋಡಿದಾಗ ಇವರು ದರೆಯಲ್ಲಿ ನಮ್ಮ ಸಾಮಾನ್ಯ ಮನುಷ್ಯರಂತಿರುವವರಲ್ಲ. ಇವರು ಆಕಾಶದ ಎತ್ತರಕ್ಕೆ ಇವರ ಚಿಂತನೆಗಳಿರ್ತಕ್ಕಂಥದ್ದು, ಆದರೂ ನಮ್ಮಂಥ ಪಾಮರರನ್ನು ಉದ್ಧರಿಸೋಕ್ಕೋಸ್ಕರ ದರೆಗಿಳಿದು ಬಂದು ಅವರ ಕೃತಿಗಳು ಮತ್ತು ಚಿಂತನೆಗಳ ಮುಖಾಂತರವಾಗಿ ಅವರ ಸಾಮಾನ್ಯರ ಒಂದು ಚಿಂತನೆಯ ಮಟ್ಟಕ್ಕೆ ಇಳಿದು ಅವರ ಕೃತಿಗಳನ್ನು ರಚಿಸುವ ಮುಖಾಂತರ ನಮ್ಮನ್ನು ಕೂಡ ಕೈ ಹಿಡಿದು ಮೇಲಕ್ಕೆ ಎತ್ತುವಂತಹ ಕೆಲಸವನ್ನು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಅವರ ಕೃತಿ ಮತ್ತು ಚಿಂತನೆಯಲ್ಲಿ ನೋಡ್ತಾ ಹೋಗ್ತೀವಿ. ಅವ್ರು ಹೇಳ್ತಾ ಹೋಗ್ತಾರೆ, ನನ್ನನ್ನು ಇಲ್ಲಿ ಎಲ್ಲೂ ಕೂಡ ಪ್ರತಿನಿಧಿಸೋದು ಬೇಡ, ನನ್ನ ಚಿಂತನೆಗಳು ಸಮಾಜಕ್ಕೆ ತುಂಬ ಅಸ್ತಿತ್ವ, ಅಂದರೆ ಸಂಪೂರ್ಣವಾಗಿ ಜಾಡ್ಯಗಳನ್ನು ತೊಲಗಿಸ್ಬೇಕು ಅಂದರೆ ನನ್ನ ಚಿಂತನೆಗಳು ಭಾಳ ಮುಖ್ಯವಾಗ್ತದೆ ಅಂತೇಳಿ. ಅದು ಒಂದು ಸಮಾಜದ ಸರ್ವತೋಮುಖವಾದಂತಹ ಏಳಿಗೆಗೆ ಕಾರಣವಾಗಿ, ಒಂದು ಸಮಾಜವನ್ನು ಸರ್ವತೋಮುಖವಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂತಹ ಒಂದು ಉದಾಹರಣೆಯನ್ನು ನಾವು ಒಂದು ಸಮಾಜದಲ್ಲಿ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಇದು ಎಲ್ಲ ಮಾನವ ಸಮಾಜಕ್ಕೆ ಇದು ತುಂಬ ಅವಶ್ಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಭಾಳ ಮುಖ್ಯ ಅನಿಸ್ತದೆ ಅಂತೇಳಿ. ಯಾಕಂದರೆ ಈ ಮಹಾನ್ ಚೇತನಗಳು ಇದನ್ನೇ ಬಯಸು, ಪೂರ್ಣ ದೃಷ್ಟಿ ಅಂತ ಹೇಳಿ ಹೇಳ್ತಾರೆ. ಪೂರ್ಣ ದೃಷ್ಟಿ ಅಂತಂದರೆ ಒಬ್ಬ ಸಂಪೂರ್ಣವಾಗಿರ್ತಕ್ಕಂತಹ ವಿಶ್ವವನ್ನು ಪಾರ್ಶ್ವವಾಗಿ ನೋಡದೆ ಪೂರ್ಣವಾಗಿ ನೋಡಿ ಆ ಮನುಕುಲಕ್ಕೆ ಬೇಕಾಗಿರುವಂತಹ ಒಂದು ಸಹಕಾರವನ್ನು ಮಾಡುವಂಥದ್ದು, ಆ ಮನುಕುಲಕ್ಕೆ ಬಂಧುವಾಗಿರ್ತಕ್ಕಂಥದ್ದೇ ಮಹಾನ್ ಚಿಂತನೆಗಳೇ ಮಹಾಮೂಲ ಆಶಯ ಅಂತಕ್ಕಂಥದ್ದು. ಯಾಕೆಂತಂದರೆ ಋಷಿ ಅಲ್ಲದವನು ಕವಿ ಆಗಲಾರ ಅನ್ನುವಂತಹ ಒಂದು ಮಾತು ಇದೆ. ಅದು ಭಾಳ ಮುಖ್ಯ. ಅದು ಕವಿಗೆ ಇರುವಂಥ ಅನುಭೂತಿಯು ಬ್ರಹ್ಮಾನುಭೂತಿಗೂ ಭಾಳ ವ್ಯತ್ಯಾಸ ಏನಿಲ್ಲ. ಬ್ರಹ್ಮಾನಂದವು ಮತ್ತು ಕವಿತ್ವದಲ್ಲಿ ಸಿಗುವಂಥ ಆನಂದವು ಎರಡೂ ಕೂಡ ಬ್ರಹ್ಮಸ್ವರೂಪವೇ ಆಗಿರೋದ್ರಿಂದ ಋಷಿ ಅಲ್ಲದವನು ಕವಿ ಆಗಲಾರ ಅಂತಕ್ಕಂಥ ಒಂದು ಉನ್ನತ ಆಶಯ ಇದೆ. ಆ ಹಿನ್ನೆಲೆಯಲ್ಲಿ ನಾರಾಯಣ ಗುರು ಅವರ ಒಂದು ಏನು ಜಯಂತಿ ಅಂತಕ್ಕಂಥ ಇದೆ. ಇದು ಅರ್ಥಪೂರ್ಣ ಆಚರಣೆ ಆಗಬೇಕು ಅಂತಂದರೆ ಅದು ಅವರ ಒಂದು ಚಿಂತನೆಗಳು ಸಮಾಜದಲ್ಲಿ ಆಳವಾಗಿ ಬೇರುಳಿದಾಗ ಸಂಪೂರ್ಣ ಜಾಡ್ಯಗಳು ನಾಶವಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಅವರ ಒಂದು ಜನ್ಮದಿನದ ಶುಭಾಶಯವನ್ನು ಸರ್ವರಿಗೂ ತಿಳಿಸುವಂಥದ್ದು ಮಾಡ್ತೀನಿ ಈ ಸಂದರ್ಭದಲ್ಲಿ.
0: ಅಬ್ಬ, ಎಂತಹ ಅದ್ಭುತವಾದ ಮಾತುಗಳು ಸರ್. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಮನುಷ್ಯನಿಗೆ ಅನ್ನೋ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮಹಾನ್ ಸಂದೇಶದ ಸಾರವನ್ನು ಮತ್ತು ಅವರ ಆದರ್ಶಗಳನ್ನು ಎಷ್ಟು ಚಂದವಾಗಿ ಪ್ರತಿಯೊಬ್ಬರಿಗೂ ತಲುಪುವಂತೆ ವಿವರವಾಗಿ ತಿಳಿಸಿಕೊಟ್ರಿ. ಧನ್ಯವಾದಗಳು ಸರ್. ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮ ನಿಜಕ್ಕೂ ನಮ್ಮೆಲ್ಲರಿಗೂ ಒಂದು ಪವಿತ್ರವಾದ ಜ್ಞಾನದ ಗಣಿಯಂತಿತ್ತು ಅಲ್ವಾ? ನೂಲ ಹುಣ್ಣಿಮೆಯ ಮೂಲಕ ಒಳಗಿನ ಶುದ್ಧತೆ, ಹಯಗ್ರೀವ ಜಯಂತಿಯ ಮೂಲಕ ಜ್ಞಾನದ ಬೆಳಕು, ರಕ್ಷಾಬಂಧನದ ಮೂಲಕ ಸೋದರತ್ವ ಪ್ರೀತಿ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯ ಮೂಲಕ ಸಮಾನತೆಯ ಸಂದೇಶ, ಈ ಎಲ್ಲಾ ಸದ್ಗುಣಗಳು ನಮ್ಮ ಇಡೀ ದಿನವನ್ನು, ನಮ್ಮ ಮನಸ್ಸನ್ನು ಬೆಳಗಿಸಲಿ. ಹಳೆಯ ಕೋಪ ತಾಪಗಳನ್ನ ಕಳಚಿ ಬಿಸಾಡಿ ಪ್ರೀತಿ ಮತ್ತು ಜ್ಞಾನದ ಹೊಸ ಬೆಳಕಿನೊಂದಿಗೆ ಈ ದಿನವನ್ನು ಸಂಭ್ರಮಿಸೋಣ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
2: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
2: ಏನು, ಏನ್ ವಿಷಯಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 2. ಓದುತ್ತಿರುವವರು ಶಾಲಿನಿ ವಿ ಭಟ್. ಸಂಸಾರ ಪ್ರವೇಶ. ನನ್ನ ಹಿರಿಯಣ್ಣ ನನ್ನ ಮೇಲೆ ಆಸೆಯ ಗೋಪುರವನ್ನೇ ಕಟ್ಟಿಕೊಂಡಿದ್ದರು. ಧನ, ಕೀರ್ತಿ, ಪದವಿ ಇವುಗಳ ಆಸೆ ಆತನಿಗೆ ಅಧಿಕವಾಗಿದ್ದಿತು. ಆತನದು ವಿಶಾಲ ಹೃದಯ ಮತ್ತು ಉದಾರ ಸ್ವಭಾವ. ಆತ ತುಂಬ ಸರಳ ಹೃದಯಿ. ಇವೆಲ್ಲವುಗಳಿಂದ ಆತನಿಗೆ ಅನೇಕ ಜನ ಸ್ನೇಹಿತರಾಗಿದ್ದರು. ಆ ಸ್ನೇಹಿತರ ಮೂಲಕ ಅನೇಕ ಮೊಕದ್ದಮೆಗಳು ನನಗೆ ಬರುವುದೆಂಬುದು ಆತನ ನಿರೀಕ್ಷೆಯಾಗಿತ್ತು. ವಕೀಲ ವೃತ್ತಿಯಿಂದ ನನ್ನ ಸಂಪಾದನೆ ಹೆಚ್ಚುವುದೆಂದು ನಿರ್ಣಯಿಸಿ ಆತ ಸಂಸಾರದ ವೆಚ್ಚವನ್ನೆಲ್ಲ ಹೆಚ್ಚಿಸಿಬಿಟ್ಟಿದ್ದ. ನನ್ನ ವೃತ್ತಿಗೆ ಕ್ಷೇತ್ರವನ್ನು ಸಿದ್ಧಗೊಳಿಸುವುದಕ್ಕೂ ಆತನು ಬಹಳ ಶ್ರಮಪಟ್ಟಿದ್ದ. ನನ್ನ ವಿದೇಶ ಯಾತ್ರೆ ಕುರಿತು ನನ್ನ ಜಾತಿಯಲ್ಲಿ ಎದ್ದಿದ್ದ ಬಿರುಗಾಳಿ ಇದ್ದೇ ಇದ್ದಿತು. ಈಗ ನಮ್ಮ ಜಾತಿಯವರಲ್ಲಿಯೇ ಎರಡು ಪಂಗಡಗಳಾಗಿದ್ದವು. ಒಂದು ಪಂಗಡ ನನ್ನನ್ನು ಜಾತಿಗೆ ಸೇರಿಸಿಕೊಂಡಿತು, ನನ್ನನ್ನು ಹೊರಗೆ ಇಟ್ಟಿರಬೇಕೆಂದು ಮತ್ತೊಂದು ಪಂಗಡದ ನಿರ್ಣಯವಾಗಿತ್ತು. ನಮ್ಮಣ್ಣ ನನ್ನನ್ನು ನಾಸಿಕಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿಸಿದ. ರಾಜಕೋಟೆಗೆ ಹಿಂದಿರುಗಿ ಜಾತಿಯವರಿಗೆ ಒಂದು ಊಟವನ್ನು ಕೊಟ್ಟ. ನನಗೆ ಇದಾವುದು ಇಷ್ಟವಿರಲಿಲ್ಲ. ಆದರೆ ನನ್ನಲ್ಲಿ ನಮ್ಮಣ್ಣನ ಪ್ರೀತಿ ಅಮಿತವಾಗಿತ್ತು. ಆತನಲ್ಲಿ ನನ್ನ ಭಕ್ತಿಯೂ ಹಾಗೆಯೇ ಇತ್ತು. ಆದುದರಿಂದ ನಾನು ಆತನ ಇಚ್ಛೆಯನ್ನೇ ಆಜ್ಞೆಯಂತೆ ಭಾವಿಸಿ ಯಂತ್ರದಂತೆ ನೆರವೇರಿಸಿದೆ. ಹೀಗೆ ಜಾತಿಯವರಲ್ಲಿ ಮತ್ತೆ ಸೇರಿಕೊಳ್ಳುವುದು ಸುಲಭವಾಯಿತು. ನನ್ನನ್ನು ಬಹಿಷ್ಕರಿಸಿದ ನಮ್ಮ ಜಾತಿಯವರ ಪಂಗಡವನ್ನು ಪ್ರವೇಶಿಸಲು ನಾನು ಮತ್ತೆ ಎಂದೂ ಪ್ರಯತ್ನ ಮಾಡಲಿಲ್ಲ. ಅಷ್ಟೇ ಅಲ್ಲ, ಆ ಪಂಗಡದ ಮುಖಂಡರ ಬಗ್ಗೆ ನನ್ನ ಮನಸ್ಸಿನಲ್ಲಿ ಸಹ ಎಂದೂ ಕ್ರೋಧ ಉಂಟಾಗಲಿಲ್ಲ. ಕೆಲವರಿಗೆ ನನ್ನಲ್ಲಿ ತಿರಸ್ಕಾರ ದೃಷ್ಟಿ ಸಹ ಇತ್ತು. ಆದರೆ ನಾನು ಅವರ ಮನಸ್ಸಿಗೆ ನೋವಾಗುವಂತೆ ಎಂದೂ ನಡೆಯಲಿಲ್ಲ. ನಾನು ಬಹಿಷ್ಕಾರದ ನಿಯಮಗಳನ್ನು ಪೂರ್ಣವಾಗಿ ಪಾಲಿಸುತ್ತಿದ್ದೆ. ಆ ನಿಯಮಕ್ಕೆ ಅನುಗುಣವಾಗಿ ನಮ್ಮ ಅತ್ತೆ, ಮಾವಂದಿರು ಮತ್ತು ಸಹೋದರಿಯರು, ಭಾವ ಮುಂತಾದ ಯಾವ ಬಂಧುಗಳು ನನ್ನೊಂದಿಗೆ ಯಾವ ಸಂಪರ್ಕವನ್ನು ಇಟ್ಟುಕೊಳ್ಳುವಂತೆ ಇರಲಿಲ್ಲ. ನನಗೆ ತಮ್ಮ ಮನೆಗಳಲ್ಲಿ ಆತಿಥ್ಯ ಮಾಡುವಂತೆ ಇರಲಿಲ್ಲ. ನಾನು ಅವರ ಪೈಕಿ ಯಾರ ಮನೆಯಲ್ಲಿಯೂ ನೀರನ್ನು ಕೂಡ ಕುಡಿಯುತ್ತಿರಲಿಲ್ಲ. ಅವರು ರಹಸ್ಯದಲ್ಲಿ ಬಹಿಷ್ಕಾರ ನಿಯಮವನ್ನು ಉಲ್ಲಂಘಿಸಲು ಸಿದ್ಧರಾಗಿದ್ದರು. ಆದರೆ ಅದು ನನ್ನ ಸ್ವಭಾವಕ್ಕೆ ವಿರುದ್ಧವಾಗಿತ್ತು. ಯಾವ ಕಾರ್ಯವನ್ನು ನಾಲ್ಕು ಜನರ ಎದುರಿಗೆ ಮಾಡುವುದಿಲ್ಲವೋ ಅದನ್ನು ರಹಸ್ಯದಲ್ಲಿ ಮಾಡಲು ನನಗೆ ಇಷ್ಟವಿರಲಿಲ್ಲ. ನನ್ನ ಈ ಪ್ರಾಮಾಣಿಕ ನಡತೆಯ ಪರಿಣಾಮವಾಗಿ ಜಾತಿಯವರಿಂದ ನನಗೆ ಯಾವಾಗಲೂ ಉಪದ್ರವವಾಗುವ ಸಂದರ್ಭವೇ ಉಂಟಾಗಲಿಲ್ಲ. ಅಷ್ಟೇ ಅಲ್ಲ, ನಾನು ಬಹಿಷ್ಕೃತ ಎಂದು ತಿಳಿದ ಜಾತಿ ಬಂಧುಗಳು ಸಹ ನನ್ನಲ್ಲಿ ಪ್ರೇಮ ಔದಾರ್ಯಗಳನ್ನು ಪೂರ್ಣವಾಗಿ ಇಟ್ಟಿದ್ದಾರೆ. ನಾನು ಜಾತಿಗಾಗಿ ಏನನ್ನು ಮಾಡಬೇಕೆಂದು ಸಹ ನಿರೀಕ್ಷಿಸದೆ ಅವರು ತನ್ನ ಕಾರ್ಯದಲ್ಲಿ ನನಗೆ ಸಹಾಯ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ನನ್ನ ಪ್ರತೀಕಾರ ರಹಿತ ಬುದ್ಧಿ ಮತ್ತು ನನ್ನ ನಂಬಿಕೆ. ಜಾತಿಗೆ ಮತ್ತೆ ನನ್ನನ್ನು ಸೇರಿಸಬೇಕೆಂದು ನಾನು ಹೋರಾಡಿದ್ದರೆ ಅಥವಾ ಜಾತಿಯ ಮುಖಂಡರನ್ನು ನಾನು ಎದುರಿಸಿ ರೇಗಿದ್ದರೆ ಇಂಗ್ಲೆಂಡ್ನಲ್ಲಿ ಹಿಂದಿರುಗಿದ ಮೇಲೆ ನಾನು ಅಶಾಂತಿಯ ಬಿರುಗಾಳಿಯಲ್ಲಿ ಸಿಕ್ಕಿಕೊಳ್ಳುತ್ತಿದ್ದೆ ಮತ್ತು ಪ್ರಾಯಶಃ ಮಿಥ್ಯಾಚಾರಿ ಸಹ ಆಗುತ್ತಿದ್ದೆ. ನನ್ನ ಪತ್ನಿಯೊಂದಿಗೆ ನನ್ನ ಸಂಬಂಧ ಹೇಗಿರಬೇಕೆಂಬುದು ನನ್ನ ಇಷ್ಟವಾಗಿದ್ದಿತೋ ಅದು ಇನ್ನೂ ಹಾಗೆ ಆಗಿರಲಿಲ್ಲ. ಇಂಗ್ಲೆಂಡಿಗೆ ಹೋಗಿ ಬಂದಿದ್ದರೂ ಸಹ ಆಕೆಯ ವಿಷಯದಲ್ಲಿ ನನ್ನ ಅಸೂಯಾ ಬುದ್ಧಿ ಹೋಗಿರಲಿಲ್ಲ. ಯಾವ ಸಣ್ಣ ವಿಷಯದಲ್ಲಿಯೂ ನನ್ನ ಸಂದೇಹ ಮತ್ತು ಗೊಣಗಾಟದ ಬುದ್ಧಿ ಮರೆಯಾಗಿರಲೇ ಇಲ್ಲ. ಇದರಿಂದ ನನ್ನ ಪ್ರಿಯವಾದ ಮನೋರಥಗಳಾವೂ ಈಡೇರಲೇ ಇಲ್ಲ. ನನ್ನ ಹೆಂಡತಿ ಬರೆಯುವುದನ್ನು ಓದುವುದನ್ನು ಕಲಿಯಬೇಕು, ನಾನು ಅವಳಿಗೆ ಪಾಠ ಹೇಳಿಕೊಡಬೇಕು ಎಂದು ನಾನು ನಿಶ್ಚಯ ಮಾಡಿಕೊಂಡಿದ್ದೆ. ಆದರೆ ನನ್ನ ವಿಷಯಾಸಕ್ತಿಯಿಂದ ಅದಾವುದೂ ಸಾಧ್ಯವಾಗಲಿಲ್ಲ. ನನ್ನ ಈ ದೋಷದ ಫಲವನ್ನು ನನ್ನ ಹೆಂಡತಿ ಅನುಭವಿಸಬೇಕಾಯಿತು. ಇದು ಎಲ್ಲಿಯವರೆಗೆ ಹೋಯಿತೆಂದರೆ, ಒಂದು ಸಲ ನಾನು ಆಕೆಯನ್ನು ಅವಳ ತಂದೆಯ ಮನೆಗೆ ಕಳುಹಿಸಿ
ಅಲ್ಲಿ ಆಕೆ ತುಂಬ ಕಷ್ಟ ಮತ್ತು ದುಃಖಪಟ್ಟ ಮೇಲೆಯೇ ಹಿಂದಕ್ಕೆ ಬಂದು ನಮ್ಮೊಂದಿಗೆ ವಾಸಿಸಲು ಅವಕಾಶ ಮಾಡಿಕೊಟ್ಟೆ. ಇದೆಲ್ಲ ನನ್ನ ಅವಿವೇಕ ಎಂಬುದು ಈಚೆಗೆ ನನಗೆ ಗೊತ್ತಾಗಿದೆ. ಈ ಭಾಗ ಮುಂದುವರಿಯುವುದು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
5: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
4: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
5: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
6: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
7: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್.

ಕ್ರಮ ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8 ರಾತ್ರಿ 8 ಗಂಟೆಯವರೆಗೆ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.

0: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ಇವತ್ತು ನೂಲಿಯ ಚಂದಯ್ಯನವರ ಜನ್ಮ ದಿನಾಚರಣೆ ಇದೆ. ನೂಲಿಯ ಚಂದಯ್ಯನವರು 12ನೇ ಶತಮಾನದ ಪ್ರಸಿದ್ಧ ಶಿವಶರಣರು, ಹಾಗೆ ವಚನಕಾರರು. ಕಾಯಕವೇ ಕೈಲಾಸ ತತ್ವಕ್ಕೆ ಅತ್ಯಂತ ಉನ್ನತ ಸಿದ್ಧಾಂತ ರೂಪ ಕೊಟ್ಟವರಲ್ಲಿ ಪ್ರಮುಖರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೂಲಿ ಅಂದ್ರೆ ಹುಲ್ಲು ಅಥವಾ ನಾರಿನಿಂದ ಹಗ್ಗವನ್ನ ಹೊಸೆಯೋದು. ಹಾಗೆ ಇವರು ಹುಲ್ಲನ್ನ ಕೊಯ್ದು ಹಗ್ಗ ಹೊಸೆದು ಮಾರಿ ಹಗ್ಗದಿಂದ ಬಂದಂತಹ ಸ್ವಲ್ಪ ಹಣದಲ್ಲಿಯೇ ಜೀವನವನ್ನ ಸಾಗಿಸ್ತಾ ಇದ್ರು ನೂಲಿಯ ಚಂದಯ್ಯನವರು. ಕಾಯಕದಿಂದ ಬಂದಂತಹ ಪ್ರಸಾದವನ್ನಷ್ಟೇ ಸ್ವೀಕರಿಸುತ್ತಿದ್ರು ಇವರು. ದಾಸೋಹಕ್ಕೆ ಹೆಚ್ಚು ಮಹತ್ವವನ್ನ ನೀಡಿದವರು ನೂಲಿಯ ಚಂದಯ್ಯನವರು. ಇವರ ಪ್ರಕಾರ ಸೋಂಬೇರಿತನ ಅಥವಾ ಉಚಿತವಾಗಿ ಸಿಗೋದನ್ನ ಸಂಪೂರ್ಣವಾಗಿ ವಿರೋಧಿಸಿದವರು ನೂಲಿಯ ಚಂದಯ್ಯನವರು. ಸೋಂಬೇರಿತನವನ್ನ ಮಾಡಬಾರದು ಎಂಬ ಉದ್ದೇಶದಿಂದ ಇವರು ಹಾಗೆ ಹೇಳ್ತಿದ್ರಂತೆ. ಕಷ್ಟಪಟ್ಟು ದುಡಿದು ಸಂಪಾದನೆಯನ್ನ ಮಾಡಬೇಕು, ಆಗ ಮಾತ್ರ ಜೀವನ ಸಾರ್ಥಕವಾಗುತ್ತೆ ಎಂಬ ತತ್ವಕ್ಕೆ ಹೆಚ್ಚು ಮಹತ್ವ ನೀಡಿದವರು ನೂಲಿಯ ಚಂದಯ್ಯನವರು. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣ ನೂಲಿಯ ಚಂದಯ್ಯನವರ ವಿಚಾರಧಾರೆಯನ್ನ ತಿಳಿದುಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಭದ್ರಾವತಿಯ ಕದಡಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಗಂಗಾ ಕುಪ್ಸದವರು ನಮ್ಮ ಜೊತೆಗಿದ್ದಾರೆ. ಇವರು ಶಿವಶರಣರಾದಂತಹ ನೂಲಿಯ ಚಂದಯ್ಯನವರ ವಿಚಾರಧಾರೆಯನ್ನ ತಿಳಿಸಿಕೊಡ್ತಾರೆ, ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ದಿನ ನೂಲಿಯ ಚಂದಯ್ಯನವರ ಜಯಂತಿ ಇರೋದ್ರಿಂದ ನೂಲಿಯ ಚಂದಯ್ಯನವರ ವಿಚಾರಧಾರೆಯನ್ನ ತಿಳಿಸಬಹುದಾ?
1: ಎಲ್ಲರಿಗೂ ಶರಣು. ಶರಣಾರ್ಥಿಯೊಂದಿಗೆ ಬೆಳಗಿನ ಶುಭೋದಯ. ಈ ದಿನ ನಾವು 12ನೇ ಶತಮಾನದ ಶಿವಶರಣರಾದಂತಹ ಕಾಯಕದ ಕೈಗನ್ನಡಿ ನೂಲಿಯ ಚಂದಯ್ಯನವರ ಬಗ್ಗೆ ತಿಳಿದುಕೊಳ್ಳೋಣ. ಸಂಸಾರ ಸಾಗರದ ಮಧ್ಯದೊಳಗೆ ಬೆಳೆದ ಹೊಡೆಕೆಯ ಹುಲ್ಲ ಕೊಯ್ತಂದು ಮತ್ತ ಮಾಕಣ್ಣ ತೆಗೆದು ಕಣ್ಣೆಯ ಮಾಡಿ ಇಹಾಪರವೆಂಬ ಉಭಯದ ಗಂಟನಿಕ್ಕಿ ತುದಿಯಲ್ಲಿ ಮಾಟಕೂಟವೆಂಬ ಮನದ ಕುಣಿಕೆಯೊಳಗೆ ಕಾಯಕವಾಯಿತು. ಇದು ಕಾರಣ ಚಂದೇಶ್ವರ ಲಿಂಗವೆಂಬ ಭಾವನೆ ನನಗಿಲ್ಲ. ಈ ಒಂದು ವಚನವನ್ನು ನೋಡಿದಾಗ ಇದನ್ನು ಬರೆದಂತಹವರು ನಮ್ಮ ಕಾಯಕಯೋಗಿ ಆದಂತಹ ನೂಲಿಯ ಚಂದಯ್ಯನವರು. ಚಂದೇಶ್ವರ ಲಿಂಗವೆಂಬ ಅಂಕಿತದೊಡನೆ ಅವರು ಹೇಳುತ್ತಿದ್ದಾರೆ. ಈ ಒಂದು ವಚನದ ಮೂಲಕ ನಮಗೆ ತಿಳಿದು ಬರುವಂತಹ ವಿಷಯ ಅಂದರೆ, ಇವರು ನೂಲಿ ಅಂದರೆ ಹುಲ್ಲನ್ನು ಕಣ್ಣಿ ಮಾಡಿ ಹೊಸೆದು ಮಾರಿ ಶರಣ ಜೀವನವನ್ನು ಸಾಗಿಸುತ್ತಿದ್ದರು. ಆದರೆ ಬರೀ ನೂಲಿ ಕಣ್ಣಿಯನ್ನು ಹೊಸಿತಾ ಇದ್ರು ಅಂದರೆ, ಮೇಲೆ ವಿವರಿಸಿದ ಇಹಪರವೆಂಬ ಉಭಯದ ಗಂಟನಿಕ್ಕುವ ಕಣ್ಣಿಯನ್ನು ಹೇಗೆ ಹೊಸಿತಾ ಇದ್ರು? ಅದು ಸಾಧ್ಯವಿಲ್ಲ. ಅವರ ವೃತ್ತಿ ಅಂದರೆ ಕಾಯಕ, ಅದು ತತ್ವಮಯವಾಗಿದ್ದಾಗ ಮಾತ್ರ ಇದು ಸಾಧ್ಯ. ಇದನ್ನು ಸಾಧಿಸಿಕೊಂಡಂತಹ ಸಿದ್ಧ ಪುರುಷರೇ ನೂಲಿಯ ಚಂದಯ್ಯನವರು. ಹೌದು, ಅವರು ಕಲ್ಯಾಣದ ಕೇರಿಯೊಂದರಲ್ಲಿ ಹುಲ್ಲಿನಿಂದ ಹಗ್ಗ ಹೊಸೆದು ಬದುಕುತ್ತಿದ್ದ ಕಾಯಕದ ಕಲ್ಪವೃಕ್ಷದ ಕೊಂಬೆಯೊಂದಾಗಿದ್ದರು. ನೂಲಿಯಿಂದ ಅವರು ಕೈಲಾಸಕ್ಕೆ ಏಣಿಯನ್ನು ಹೊಸೆದುಕೊಳ್ಳಬಹುದು ಎಂದು ತಿಳಿಸಿಕೊಟ್ಟರು. ಹಾಗೆಯೇ ದೇವಲೋಕಕ್ಕೆ ಬಟ್ಟೆಯನ್ನೂ ಕಟ್ಟಿದರು. ಅವರ ಕಾಯಕ ನಿಷ್ಠೆಯೇ ಅಂತಹುದು. ಅಂತೆಯೇ ಹೇಳುತ್ತಾರೆ, ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ, ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುರುಹು ಹರಿವುದು, ಜಂಗಮವಾದರೂ ಕಾಯಕದಿಂದದೆ ತನ್ನ ವೇಷದ ಪಾಶ ಹರಿವುದು ಎಂದು ಘಂಟಾಘೋಷವಾಗಿ ಸಾರಿದ ಧೀರರಾದಂಥವರು ನೂಲಿಯ ಚಂದಯ್ಯನವರು. ಹೌದು, ಕಾಯಕದಿಂದಲೇ ಜೀವನ್ಮುಕ್ತಿ ನಿಜ, ಆದರೆ ಎಂತಹ ಕಾಯಕ? ಅದನ್ನೂ ಸಹ ನೂಲಿಯ ಚಂದಯ್ಯನವರು ತಮ್ಮ ವಚನದ ಮೂಲಕ ಕಾಯಕದ ಸೂತ್ರಕ್ಕೆ ಭಾಷ್ಯವನ್ನು ಈ ರೀತಿ ಬರೆಯುತ್ತಾರೆ. ಕಂದಿಸಿ ಕುಂದಿಸಿ ಬಂದಿಸಿ ನೋಯಿಸಿ ಕಂಡ ಕಂಡವರ ಬೇಡಿ ತಂದು ಜಂಗಮಲಿಂಗಕ್ಕೆ ಮಾಡಿದೆನೆಂಬ ದುಂದುಗದ ಮಾಟ

0: ಲಿಂಗ ನೈವೇದ್ಯಕ್ಕೆ ಸಲ್ಲದು. ಹಾಗಾದರೆ ಯಾವ ರೀತಿ ಕಾಯಕವನ್ನು ಮಾಡಬೇಕು? ತನು ಕರಗಿ ಮನ ಬಳಲಿ ಬಂದ ತೆರದನು ಒರಿದು ಸಂದಿಲ್ಲದೆ ಸಂಶಯವಿಲ್ಲದೆ ಜಂಗಮ ಲಿಂಗಕ್ಕೆ ದಾಸೋಹ ಮಾಡುವುದೇ ಕಾಟ. ಅಂದರೆ ಕಾರೆಯ ಕಾಯಿ ಕಾಡ ಸೊಪ್ಪಾದರೂ ಸರಿ, ಕಾಯಿಕದಿಂದ ಬಂದುದು ಲಿಂಗಕ್ಕೆ ಅರ್ಪಿತವಲ್ಲದೆ ದುರಾಶೆಯಿಂದ ಬಂದುದು ಅನರ್ಪಿತ. ಇದು ಕಾರಣ ಸತ್ಯಶುದ್ಧ ಕಾಯಕದ ನಿತ್ಯ ದ್ರವ್ಯವಾದರೆ ಚಂದೇಶ್ವರ ಲಿಂಗಕ್ಕೆ ನೈವೇದ್ಯ ಸಂದಿತ್ತು ಎಂದು ಹೇಳಿದ್ದಾರೆ. ಇನ್ನೂ ಮುಂದುವರೆದು ತಮ್ಮ ಇನ್ನೊಂದು ವಚನದಲ್ಲಿ ಕಾಯಕದ ಬಗ್ಗೆ ಹೇಳುತ್ತಾರೆ. ಸತ್ಯಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತ ಅಂದರೆ ನಮ್ಮ ಬುದ್ಧಿ ಮನಸ್ಸು ವಿಚ್ಛಂದವಾಗದಿರಬೇಕು. ನೇಮದ ಕೂಲಿ ಅಂದಿನ ನಿತ್ಯ ನೇಮದಲ್ಲಿ ಸಂದಿರಬೇಕು. ನಾವು ಎಷ್ಟು ಕಾಯಕ ಮಾಡ್ತೀವೋ ಅದರಷ್ಟು ಮಾತ್ರ ನಾವು ಅದಕ್ಕೆ ಸಂಬಂಧಪಟ್ಟಷ್ಟನ್ನು ಮಾತ್ರ ನಾವು ಕಾಯಕದಿಂದ ಕೂಲಿಯನ್ನು ಪಡೆಯಬೇಕು. ಅದನ್ನು ಬಿಟ್ಟು ನೇಮದ ಕೂಲಿಯ ಬಿಟ್ಟು ಹೇಮದಾಸೆಗೆ ಅಂದರೆ ಹಣದ ಆಸೆಗೆ ಕಾಮಿಸಿ ಅಂದರೆ ಹೆಚ್ಚು ಆಸೆ ಮಾಡಿ ದ್ರವ್ಯವನ್ನು ಹಿಡಿದರೆ ತಾ ಮಾಡುವ ಸೇವೆ ನಷ್ಟವಯ್ಯ ಎಂದಿದ್ದಾರೆ. ಈ ರೀತಿ ನಿಜ ಕಾಯಕದ ನೆಲೆಯನ್ನು ನಿಲವನ್ನು ತಿಳಿಸಿ ನುಲಿಯ ಚಂದಯ್ಯನವರು ಅದಕ್ಕೆ ನಿದರ್ಶನವಾಗಿ ಹಸನಾದ ಬಾಳನ್ನು ಸಾಗಿಸ್ತಾ ಇದ್ರು. ನಿತ್ಯವೂ ಪ್ರಾತಃ ಕಾಲದ ಪೂಜೆಯನ್ನು ಮುಗಿಸಿ ಹಳ್ಳಕ್ಕೆ ಹೋಗೋದು, ಅಲ್ಲಿ ಬೆಳೆದ ಹುಲ್ಲನ್ನು ಕೊಯ್ಯುವುದು, ಅದರಿಂದ ನುಲಿ ಅಂದರೆ ಹಸುಗಳಿಗೆ ಕಟ್ಟುವಂತಹ ಕಣ್ಣಿ ಹಗ್ಗವನ್ನು ಹೊಸೆಯುವುದು, ಅದನ್ನು ಮಾರುವುದು, ಬಂದ ಹಣದಿಂದ ಜಂಗಮ ಆರಾಧನೆಯನ್ನು ಮಾಡುವುದು, ಇದೇ ರೀತಿ ಅವರ ಈ ಒಂದು ಪವಿತ್ರ ಜೀವನದ ದಿನಚರಿಯಾಗಿತ್ತು.
1: ನುಲಿಯ ಚಂದಯ್ಯನವರ ವಿಚಾರಧಾರೆಯನ್ನ ಶ್ರೀಮತಿ ಗಂಗಾ ಕುಪ್ಸದವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಅಂದ್ರೆ ನುಲಿಯ ಚಂದಯ್ಯನವರು ಕಾಯಕ ತತ್ವಕ್ಕೆ ಎಷ್ಟು ಬದ್ಧರಾಗಿದ್ರು ಶ್ರೀಮತಿ ಗಂಗಾ ಕುಪ್ಸದವರು ತಿಳಿಸಿದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದ್ ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ನುಲಿಯ ಚಂದಯ್ಯನವರ ಜನ್ಮ ದಿನಾಚರಣೆ ಇರೋದ್ರಿಂದ ಶಿವಶರಣ ನುಲಿಯ ಚಂದಯ್ಯನವರ ವಿಚಾರಧಾರೆಯ ಕುರಿತು ಭದ್ರಾವತಿಯ ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷರಾದ ಶ್ರೀಮತಿ ಗಂಗಾ ಕುಪ್ಸದವರು ಮಾಹಿತಿಯನ್ನ ಹೇಳ್ತಾ ಇದ್ರು. ನುಲಿಯ ಚಂದಯ್ಯನವರು ಕಾಯಕ ತತ್ವಕ್ಕೆ ಇಷ್ಟು ಪ್ರಾಮುಖ್ಯತೆಯನ್ನ ನೀಡಿದ್ರು ಎಂಬುದನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಬನ್ನಿ.
3: ಒಮ್ಮೆ ಒಂದು ಘಟನೆ ನಡೆಯುತ್ತದೆ. ಎಂದಿನಂತೆ ಹಳ್ಳದಲ್ಲಿ ಹುಲ್ಲು ಕೊಯ್ಯುತ್ತಿರುವಾಗ ಅವರ ಅಂಗದ ಮೇಲಿನ ಲಿಂಗ ಜಾರಿ ನೀರಿನಲ್ಲಿ ಬೀಳುತ್ತದೆ. ನುಲಿಯ ಚಂದಯ್ಯನವರು ಅದನ್ನು ಗಮನಿಸದೆ ತಮ್ಮ ಕಾಯಕದಲ್ಲಿಯೇ ತೊಡಗಿರುತ್ತಾರೆ. ಹುಲ್ಲು ಹೊರೆ ಮಾಡಿ ಕಟ್ಟಿ ಹೊತ್ತುಕೊಂಡು ಹೊರಟರು. ಹಾದಿಯಲ್ಲಿ ಮಡಿವಾಳ ಮಾಚಿ ತಂದೆಯವರು ಬಟ್ಟೆಯನ್ನು ಒಗೆಯುತ್ತಾ ಇದ್ದರು. ಅವರನ್ನು ಕಂಡು ಶರಣೆಂದರು. ಮಾಚಯ್ಯನವರು ಚಂದಯ್ಯನವರನ್ನು ಕಂಡು ಆನಂದದಿಂದ ಶರಣೆಂದರು. ಚಂದಯ್ಯನವರು ಮಾಚಯ್ಯನವರಿಗೆ ತಮ್ಮ ಇಷ್ಟಲಿಂಗ ಜಾರಿ ನೀರಿಗೆ ಬಿದ್ದುದನ್ನ, ತಾವದನ್ನು ಗಮನಿಸದೆ ಹುಲ್ಲು ಕೊಯ್ಯುವ ಕಾಯಕವನ್ನು ಮುಗಿಸಿ ಹೊರಟು ಬಂದುದನ್ನ ವಿವರಿಸುತ್ತಾರೆ. ಮಾಚಯ್ಯನವರು ಚಂದಯ್ಯನವರ ನಡೆಯನ್ನ ಒಪ್ಪಲಿಲ್ಲ. ಅವರ ಪ್ರಕಾರ ಅಂಗವಿರುವ ತನಕ ಲಿಂಗ ಪೂಜೆಯು ಇರಲೇಬೇಕೆಂದು ತಿಳಿಸಿ ಹೇಳುತ್ತಾರೆ. ಆದರೆ ನುಲಿಯ ಚಂದಯ್ಯನವರಾದರೂ ಕಾಯಕ ನಿಷ್ಠೆ, ಜಂಗಮದಾಸೋಹ ಎರಡಿದ್ದರೆ ಸಾಕು ಎಂದ ನಂಬಿಕೆ ನೆಲೆಯಾಗಿ ನಿಂದು ಬಿಟ್ಟಿತ್ತು. ಆದ್ದರಿಂದಲೇ ಅವರು ನುಡಿತಾರೆ, ಆವಾವ ಕಾಯಕದಲ್ಲಿ ಬಂದರೂ ಭಾವಶುದ್ಧವಾಗಿ ಗುರು ಲಿಂಗ ಜಂಗಮಕ್ಕೆ ಮಾಡುವುದೇ ಶಿವಪೂಜೆ. ಈ ಉಭಯಕ್ಕ ಅತೀತ ಜಂಗಮ ಲಿಂಗ ದಾಸೋಹ. ಮೇಲಾಗಿ ಲಿಂಗವೆಂಬುದು ಗುರುವಿನ ಹಂಗು, ಗುರುವೆಂಬುದು ಲಿಂಗದ ಹಂಗು. ಈ ಉಭಯಕ್ಕೆ ಅತೀತ ಜಂಗಮ ಲಿಂಗ ದಾಸೋಹ. ಅದೇ ಚಂದೇಶ್ವರ ಲಿಂಗಕ್ಕೆ ಕಟ್ಟು ಗೊತ್ತು ಕಾಣ ಮಡಿವಾಳ ತಂದೆ ಎಂದು ವಾದಿಸುತ್ತಾರೆ. ಇಲ್ಲಿ ಮುಖ್ಯ ಪ್ರಶ್ನೆ ಇದು, ಕಾಯಕ ಜಂಗಮಾರಾಧನೆ ನಡೆಸಿರೆ ಸಾಕೆ, ಇಲ್ಲವೇ ಇವುಗಳ ಜೊತೆ ಲಿಂಗ ಪೂಜೆಯೂ ಬೇಕೇ ಎನ್ನುವಂತಹ ಪ್ರಶ್ನೆ. ಚಂದಯ್ಯನವರ ದೃಷ್ಟಿಯಲ್ಲಿ ಭಾವಶುದ್ಧವಾಗಿಪ್ಪುದೇ ಗುರುಪೂಜೆ, ಜ್ಞಾನ ಶುದ್ಧವಾಗಿಪ್ಪುದೇ ಲಿಂಗ ಪೂಜೆ, ಹೀಗೆ ತ್ರಿಕರಣ ಶುದ್ಧವಾಗಿ ತ್ರಿವಿಧ ಮಲಶುದ್ಧವಾಗಿ ನಿಂದುದೇ ಜಂಗಮ ಪೂಜೆ. ಆದ್ದರಿಂದ ನನಗೆ ಲಿಂಗ ಪೂಜೆಗಿಂತಲೂ ಜಂಗಮ ಪೂಜೆ, ಕಾಯಕ ಇದು ಮುಖ್ಯ ಎನ್ನುತ್ತಾರೆ. ಆದರೆ ಮಡಿವಾಳ ತಂದೆಯವರ ಮತವೇ ಬೇರೆ. ಅವರು ನುಡಿಯುತ್ತಾರೆ, ಅರಿವ ನರಿ ದಿಹೆನೆಂದು ಕ್ರಿಯೆಯನ್ನು ಬಿಡಬಹುದೇ? ಸಾಧ್ಯವಿಲ್ಲ. ಮಧುರಕ್ಕೆ ಮಧುರ ಒದಗಲಾಗಿ ಆ ಸವಿಗೆ ಸವಿ ಕೊರತೆಯುಂಟೆ? ಇರಲ್ಲ, ಕೊರತೆಯೇ ಇರಲ್ಲ. ದ್ರವ್ಯಕ್ಕೆ ದ್ರವ್ಯ ಒದಗಲಾಗಿ ಬಡತನಕ್ಕೆ ಅಡಹುಂಟೆ? ಮಾಡುವ ಮಾಟ ಶಿವಪೂಜೆಯ ನೋಟ ಭಾವವಿರಬೇಕು. ಅದು ಕಲಿದೇವಯ್ಯನ ಕೂಟವಲ್ಲವೇ ಚಂದಯ್ಯ ಎನ್ನುತ್ತಾರೆ. ಆದರೆ ಇಬ್ಬರಲ್ಲಿಯೂ ಇದೇ ರೀತಿ ಪ್ರಶ್ನೆ ಉತ್ತರ ಹೀಗೆ ನಡೆಯುತ್ತಲೇ ಹೋಗುತ್ತದೆ. ಆದರೆ ತೊಡಕು ಬಿಡುವುದಿಲ್ಲ. ಅನುಭವ ಮಂಟಪಕ್ಕೆಯೇ ಹೋಗಿ ಅಲ್ಲಿಯೇ ಅದು ಇತ್ಯರ್ಥವಾಗಲೆಂದು ಇಬ್ಬರು ಅನುಭವ ಮಂಟಪಕ್ಕೆ ಬರುತ್ತಾರೆ. ಶರಣರಾದ ನುಲಿಯ ಚಂದಯ್ಯನವರು ಹಾಗೂ ಮಡಿವಾಳ ತಂದೆಯವರು ಅನುಭವ ಮಂಟಪಕ್ಕೆ ಆಗಮಿಸುತ್ತಾರೆ. ಅಲ್ಲಿ ಅವರು ತಮ್ಮ ಮುಂದಿರುವಂತಹ ಈ ಒಂದು ಸಂದೇಹ ಅಂದರೆ, ಈಗ ಇಷ್ಟಲಿಂಗ ಪೂಜೆಯೊಂದಿಗೆ ನಾವು ಕಾಯಕ ಮತ್ತು ಜಂಗಮಾರಾಧನೆ ಎರಡನ್ನೂ ನಡೆಸಬೇಕು. ನಾವು ಇಷ್ಟಲಿಂಗವನ್ನು ಕಟ್ಟಿಕೊಳ್ಳಬೇಕು, ಇಷ್ಟಲಿಂಗವನ್ನು ಬಿಡಬಾರದು, ಪೂಜೆ ಮಾಡಲೇಬೇಕು ಅನ್ನುವಂತಹ ವಾದ ಮಡಿವಾಳ ತಂದೆಯವರದಾಗತ್ತೆ. ಆದರೆ ನುಲಿಯ ಚಂದಯ್ಯನವರು ಅದಕ್ಕೆ ಅಪ್ರತಿಭನಾಗಲಿಲ್ಲ. ಅವರ ಪ್ರಕಾರ ಏನಾಗುತ್ತೆ ಅನ್ನುವಂತಹ ವಿಷಯವನ್ನ ಶೂನ್ಯ ಪೀಠಾಧ್ಯಕ್ಷರಾದ ಅಲ್ಲಮ್ಮ ಪ್ರಭುದೇವರ ಮುಂದೆ ಹಾಗೂ ಅಲ್ಲಿ ನೆರೆದಿರುವಂತಹ ಎಲ್ಲ ಶರಣರ ಮುಂದೆ ಈ ಒಂದು ಚರ್ಚೆ ನಡೆಯುತ್ತದೆ. ಆಗ ನುಲಿಯ ಚಂದಯ್ಯನವರು ಘಂಟಾಘೋಷವಾಗಿ ಹೇಳುತ್ತಾರೆ, ಗುರು ಸೇವೆಯ ಮಾಡಿದರೆ ಇಹದಲ್ಲಿ ಸುಖ, ಲಿಂಗ ಸೇವೆಯ ಮಾಡಿದರೆ ಪರದಲ್ಲಿ ಸುಖ, ಜಂಗಮ ಸೇವೆಯ ಮಾಡಿದರೆ ಇಹಾಪರವೆಂಬ ಭಯ ನಾಸ್ತಿ, ಇದು ಚಂದೀಶ್ವರಲಿಂಗದ ಭಾವಕಾಣ ಪ್ರಭುವೇ ಎಂದು ಹೇಳುತ್ತಾರೆ. ಮನ ಭಾವವನ ಅರಿದಿಪ್ಪುದೇ ಲಿಂಗಭಕ್ತಿ, ಎರಡೂ ಭಾವವನ್ನು ಮರೆದಿಪ್ಪುದೇ ಜಂಗಮ ಭಕ್ತಿ. ಈ ಗುಣ ನಿಶ್ಚಯವಾಗಿ ನಿಂದುದು ಸಂಗನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗವನ ಅರಿದುದು ಅಂತ ಭಿನ್ನಯಿಸಿಕೊಳ್ತಾರೆ. ಪ್ರಭುದೇವರು ಬಸವಣ್ಣನವರಿಗೆ ಹೇಳ್ತಾರೆ, ಇದಕ್ಕೆ ಸರಿಯಾದ ಉತ್ತರವನ್ನ ನೀವು ಹೇಳಿ ಎಂದು. ಆದರೆ ಬಸವಣ್ಣನವರು ಇನ್ನೊಬ್ಬರಿಗೆ ಬುದ್ಧಿ ಹೇಳುವ ಮಟ್ಟಕ್ಕೆ ಇರಲಿಲ್ಲ. ಅವರು ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನುವಂತೆ ವಿನಮ್ರವಾಗಿ ಉತ್ತರವನ್ನ ನೀಡ್ತಾರೆ. ಜಂಗಮ ಸೇವೆಯೇ ಗುರು ಪೂಜೆ ಎಂದರಿದ, ಜಂಗಮ ಸೇವೆಯೇ ಲಿಂಗ ಪೂಜೆ ಎಂದರಿದ, ಜಂಗಮ ಸೇವೆಯೇ ತನ್ನ ಅರಿವು ಎಂದು ಅರಿದಂತಹ, ಜಂಗಮ ಸೇವೆಯೇ ತನ್ನ ನಿಜವೆಂದರಿದಂತಹ, ಜಂಗಮ ಸೇವೆಯೇ ಸ್ವಯವೆಂದರಿದ, ಜಂಗಮ ಸೇವೆಯೇ ನಿತ್ಯ ಪದವೆಂದರಿದ. ಇದು ಕಾರಣ ನಮ್ಮ ಕೂಡಲ ಸಂಗಮ ದೇವರಲ್ಲಿ ಜಂಗಮ ಪ್ರಾಣಿಯಾದಂತಹ ಚಂದಯ್ಯನ ಹಳೆಯ ಮಗನಾಗಿ ಅವನ ಶ್ರೀಪಾದಕ್ಕೆ ನಾನು ಶರಣೆಂದು ಶುದ್ಧನು. ಆ ಮಹಾಮಹಿಮನಾದ ನುಲಿಯ ಚಂದಯ್ಯನವರ ಘನವು ನಾನೆತ್ತೆ ಬಲ್ಲೆನಯ್ಯ ಪ್ರಭುವೇ ಎನ್ನುತ್ತಾರೆ. ಸರಿ, ಇದಕ್ಕೆ ತಕ್ಕ ಉತ್ತರವನ್ನ ಕೊಡುವವರು ಅಲ್ಲಿರುವಂತಹ ಚನ್ನಬಸವಣ್ಣನವರು. ಆದ್ದರಿಂದ ಪ್ರಭುದೇವರು ಚನ್ನಬಸವಣ್ಣನವರತ್ರ ದೃಷ್ಟಿಯನ್ನು ಹೊರಳಿಸುತ್ತಾರೆ. ಚನ್ನಬಸವಣ್ಣನವರು ತಡ ಮಾಡುವುದಿಲ್ಲ, ತಕ್ಷಣವೇ ತೀರ್ಮಾನವನ್ನು ಕೊಡುತ್ತಾರೆ. ಜಂಗಮವೇ ಪರವೆಂದ ಅರಿದಡೇನು, ಆ ಜಂಗಮದಿಂದ ಅಂಗವಲ್ಲವೇ ಲಿಂಗ, ಆ ಲಿಂಗ ಚೈತನ್ಯವನ್ನ ಅರಿದವೆಲ್ಲವೂ ಜಂಗಮವಲ್ಲವೇ. ಅಂಗವಿಲ್ಲದ ಜೀವ ಆತ್ಮನಿಲ್ಲದಂಗಕ್ಕೆ ಸರ್ವಭೋಗ ಸುಖವುಂಟೆ, ಮಣ್ಣಿಲ್ಲದೆ ಮರನುಂಟೆ, ಮರನಿಲ್ಲದೆ ಹಣ್ಣುಂಟೆ, ಹಣ್ಣಿಲ್ಲದ ಸ್ವಾದವುಂಟೆ. ಹೀಗೆ ಅರಿಯುವುದಕ್ಕೆ ಕ್ರಮ ಅಂಗವೇ ಮಣ್ಣು, ಲಿಂಗವೇ ಮರನು, ಫಲವೇ ಜಂಗಮ, ರುಚಿಯೇ ಪ್ರಸಾದ. ಇದು ಕಾರಣ ಕೂಡಲ ಚನ್ನಸಂಗಯ್ಯನಲ್ಲಿ ಸಾಕಾರ ಲಿಂಗವೇ ಜಂಗಮ ನಂಗವೇ ಅಯ್ಯ ಪ್ರಭುವೇ ಎಂದು ಸರಿಯಾದ ಉತ್ತರವನ್ನು ನೀಡುತ್ತಾರೆ. ಆಗ ವಾದ ನಿಲ್ಲುತ್ತದೆ, ಹಾದಿ ದೊರೆಯುತ್ತದೆ. ಅಂಗ ಲಿಂಗ ಜಂಗಮ ಪ್ರಸಾದ ಪರಸ್ಪರ ಅವಲಂಬಿಗಳು, ಒಂದರಿಂದ ಇನ್ನೊಂದು ಒಡಮೂಡುತ್ತಾ ಹೋಗುವಂತಹವು. ಒಂದಿಲ್ಲದಿದ್ದರೆ ಇನ್ನೊಂದಿರಲು ಸಾಧ್ಯವಿಲ್ಲ. ಫಲದ ಸ್ವಾದ ಬೇಕು, ಫಲವೇ ಬೇಡವೆಂದರೆ ಅದು ಹೇಗೆ ಸಾಧ್ಯ? ಫಲ ಬೇಕು, ಮರ ಬೇಡವೆಂದರೆ ಸಾಧ್ಯವಿಲ್ಲ, ಮರವೂ ಬೇಕು. ಮರ ಬೆಳೆಸಿದ ಮಣ್ಣು ಬೇಡವೆಂದರೆ ನಡೆಯದು, ಹಾಗೆ ಜಂಗಮ ಬೇಕು, ಲಿಂಗ ಬೇಡವೆಂದರೆ ಸಲ್ಲದು. ಅಂಗಭೂಮಿಯಲ್ಲಿ ಲಿಂಗಬೂರುಹ ಬೆಳೆದಾಗಲೇ ಜಂಗಮದ ಫಲ ದೊರೆಯುತ್ತದೆ, ಇಲ್ಲದಿದ್ದರೆ ಇಲ್ಲ. ಇಂತಹ ಚಿಕ್ಕದಣ್ಣಾಯಕರ ಈ ಯುಕ್ತಿಯುಕ್ತ ತರ್ಕ ಶುದ್ಧ ಉತ್ತರ ನುಲಿಯ ಚಂದಯ್ಯನವರ ಸಂಶಯವನ್ನ ಪರಿಹಾರ ಮಾಡಿದಾಗ ಅವರು ಲಿಂಗ ಪೂಜೆಯಲ್ಲಿ ವಿಶ್ವಾಸವನ್ನ ಹುಟ್ಟಿಸಿಕೊಂಡು ಮತ್ತೆ ಲಿಂಗವನ್ನು ಧರಿಸ್ತಾರೆ, ಲಿಂಗ ಪೂಜೆಯನ್ನ ಮಾಡತೊಡಗ್ತಾರೆ. ಆದರೆ ಇಲ್ಲಿ ಅವರು ತೋರಿದಂತಹ ವಿಚಾರ ಸ್ವಾತಂತ್ರ್ಯದ ಕಿಚ್ಚ ನಾವು ನೋಡಬೇಕಾಗತ್ತೆ. ಹಾಗೆಯೇ ಅದು ಇಂದಿಗೂ ಸಹ ಅನುಕರಣೀಯ ಎನ್ನುವಂತಹದನ್ನ ನಾವು ಇಲ್ಲಿ ನೋಡಬೇಕಾಗುತ್ತದೆ. ಈ ಒಂದು ಘಟನೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ, ಅಂದು ಯಾವುದೇ ಒಂದು ತಮ್ಮಲ್ಲಿ ಬಂದಂತಹ ಸಂಶಯವಾಗಿರಬಹುದು, ಯಾವುದಕ್ಕೆ ಒಂದು ಅನುಮಾನ ಬಂದರೂ ಸಹ ಅದಕ್ಕೆ ತಕ್ಕಂತಹ ಉತ್ತರವು ನಮಗೆ ಅನುಭವ ಮಂಟಪದಲ್ಲಿ ದೊರಕುತ್ತಿತ್ತು ಎನ್ನುವುದು ತಿಳಿದು ಬರುತ್ತದೆ. ಹಾಗೆಯೇ ಲಿಂಗ ಪೂಜೆಯ ಮಹತ್ವದ ಬಗ್ಗೆ ನಮಗೆ ಅರಿವು ಮೂಡುತ್ತದೆ. ಆದ್ದರಿಂದಲೇ ಲಿಂಗ ಪೂಜೆ ಅಂದರೆ ಇಷ್ಟಲಿಂಗ ಪೂಜೆಯಿಂದ ನಾವು ಜಾಗೃತರಾಗಿ ಅದರ ಮೂಲಕ ನಾವು ಕಾಯಕ ಮತ್ತು ಜಂಗಮ ದಾಸೋಹವನ್ನು ಮಾಡಬೇಕು ಎಂಬುದು ತಿಳಿದು ಬರುತ್ತದೆ. ಇಲ್ಲಿಯವರೆಗೂ ನಾವು ಶರಣರಾದ ನುಲಿಯ ಚಂದಯ್ಯನವರ ವಚನಗಳ ಮೂಲಕ ಅವರ ಕಾಯಕದ ಮಹತ್ವ ಕುರಿತಾದಂತಹ ವಚನಗಳು ಹಾಗೂ ಲಿಂಗ ಪೂಜೆಯ ಮಹತ್ವ ಹೀಗೆ ಎಲ್ಲವನ್ನೂ ಸಹ ತಿಳಿದುಕೊಂಡೆವು. ಹೀಗೆ ಅರಿಯುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವಚನ ವಿಹಾರಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸುತ್ತಾ, ಇಲ್ಲಿಯವರೆಗೂ ತಾವೆಲ್ಲರೂ ಸಹ ಈ ನುಡಿಗಳನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಸಹ ನನ್ನ ಶರಣು ಶರಣಾರ್ಥಿಯನ್ನು ಹೇಳುತ್ತಾ ಮುಗಿಸುತ್ತೇನೆ.
2: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನುಲಿಯ ಚಂದಯ್ಯನವರ ವಿಚಾರಧಾರೆಯನ್ನು ತಿಳಿಸಿಕೊಟ್ಟಿದ್ದೀರಾ. ಹಾಗೆ ಅನುಭವ ಮಂಟಪದಲ್ಲಿ ನುಲಿಯ ಚಂದಯ್ಯನವರು, ಮಡಿವಾಳ ಮಾಚಿದೇವರು, ಹಾಗೆ ಬಸವಣ್ಣ ಚನ್ನಬಸವಣ್ಣ ಇವರ ನಡುವೆ ನಡೆಯುವಂತಹ ಒಂದು ಸಂಭಾಷಣೆ, ಹಾಗೆ ಅನುಭವ ಮಂಟಪದಲ್ಲಿ ಪ್ರತಿಯೊಬ್ಬರು ಕೂಡ ತಮಗನ್ನಿಸಿದ್ದನ್ನ ನೇರವಾಗಿ ದಿಟ್ಟವಾಗಿ ಹೇಳುವಂತಹ ಸ್ವಾತಂತ್ರ್ಯ ಆ ಕಾಲದಲ್ಲಿ ಇತ್ತು. ಹಾಗೆ ಅದನ್ನ ಸರಿ ತಪ್ಪು ಎಂದು ಅರ್ಥೈಸುವಂತಹ ಪರಿ ಇವೆಲ್ಲವುಗಳ ಕುರಿತು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣರಾದಂತಹ ನುಲಿಯ ಚಂದಯ್ಯನವರ ಜನ್ಮ ದಿನಾಚರಣೆ ಇರೋದ್ರಿಂದ ನುಲಿಯ ಚಂದಯ್ಯನವರ ಸರಳ ಜೀವನ, ಕಟ್ಟುನಿಟ್ಟಿನ ಕಾಯಕ ಸಿದ್ಧಾಂತ, ಹಾಗೆ ಪ್ರಾಮಾಣಿಕತೆ ಹಾಗೂ ವಚನದ ಸಂರಕ್ಷಣೆಯಲ್ಲಿ ನುಲಿಯ ಚಂದಯ್ಯನವರು ಕೂಡ ಪ್ರಮುಖ ಪಾತ್ರವನ್ನ ವಹಿಸುವ ಮೂಲಕ ವಚನಗಳ ಸಂರಕ್ಷಣೆಗೆ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡಿದಂತಹ ನುಲಿಯ ಚಂದಯ್ಯನವರು ಗುರುವಾದಳು ಕಾಯಕದಿಂದಲೇ ಜೀವನ್ಮುಕ್ತಿ ಎಂದು ಸಾರಿದಂತಹ ಮಹಾನ್ ವ್ಯಕ್ತಿಯ ಕುರಿತಾದಂತಹ ವಿಚಾರಧಾರೆಯನ್ನು ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8-8:30. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
2: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
3: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
3: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ನಮಸ್ಕಾರ, ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಸಾಗರ ಒಂದೇ ಅಲೆ ಕೋಟಿ, ನರರ ಒಲೆ ಸುರರು ಮಲೆದಲೆದು ಮರೆಯಾಗಿಹರು, ಭರತ ದೇಶದೊಳ ಮೈಗುಪ್ತ ಯವನರೊಳಂ, ಸುರನಾಮ ರೂಪಗಳ ಸಂಖ್ಯಾತ ನಿಜವೊಂದು, ತೆರೆ ಕೋಟಿ ಕಡಲೊಂದು ಮಂಕುತಿಮ್ಮ. ನರರ ಒಲೆ, ನರರ ಹಾಗೆ, ಮನುಷ್ಯರ ಹಾಗೆ, ಸುರರು ಮಲೆದಲೆದು, ಸುರರು ಕೂಡ ದೇವತೆಗಳು ಸಹ ಅಲೆದು ಅಲೆದು ಮರೆಯಾಗಿಹರು, ಮರೆಯಾಗ್ಬಿಟ್ಟಿದ್ದಾರೆ. ಭರತ ದೇಶದೊಳಂ ಮೈಗುಪ್ತ ಯವನರೊಳಂ, ಭರತ ದೇಶ ಅಂದರೆ ಭಾರತ ದೇಶದಲ್ಲಿ, ಐಗುಪ್ತ ಅಂದರೆ ಈಜಿಪ್ತ, ಯವನರೊಳ್ ಅಂದರೆ ಗ್ರೀಸ್ ದೇಶದವರು. ಸುರನಾಮ ರೂಪಗಳ ಸಂಖ್ಯಾತ, ಸುರನಾಮ ದೇವರು ಒಬ್ಬನೇ, ನಾಮ ಹಲವು ಅಂತಾರಲ್ಲ, ರೂಪಗಳು ಅಸಂಖ್ಯಾತ, ನಿಜವು ಒಂದೇ, ಒಂದೇ ನಿಜ. ತೆರೆ ಕೋಟಿ ಕಡಲೊಂದು, ತೆರೆಗಳು ಕೋಟಿ ಇದ್ದಿರಬಹುದು, ಕಡಲು ಸಮುದ್ರ ಒಂದೇ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ನರರ ಒಲೆ ಸುರರು ಮಲೆದಲೆದು ಮರೆಯಾಗಿಹರು, ಭರತ ದೇಶದೊಳ ಮೈಗುಪ್ತ ಯವನರೊಳಂ, ಸುರನಾಮ ರೂಪಗಳ ಸಂಖ್ಯಾತ ನಿಜವೊಂದು, ತೆರೆ ಕೋಟಿ ಕಡಲೊಂದು ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ನರರ ಹಾಗೆ ಸುರರು ಕೂಡ ತಮ್ಮ ಕಾಲಾವಧಿಯ ನಂತರ ಮರೆಯಾಗಿದ್ದಾರೆ. ಭಾರತ ದೇಶದಲ್ಲಿ, ಈಜಿಪ್ತ್, ಗ್ರೀಸ್ ದೇಶಗಳಲ್ಲಿ ದೇವತೆಗಳ ಅಸಂಖ್ಯಾತ ಹೆಸರು ರೂಪ ಇದೆ. ಆದ್ರೆ ಸತ್ಯ ಒಂದೇ, ಕೋಟಿ ತೆರೆಗಳಿದ್ರೂ ಸಮುದ್ರ ಒಂದೇ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ಮನುಷ್ಯರು ಹೇಗೆ ಪ್ರಪಂಚದಲ್ಲಿ ಬದುಕಿ ಒಂದಷ್ಟು ಕಾಲ ಇದ್ದು ಮರೆಯಾಗಿ ಹೋಗೋ ಹಾಗೆ ದೇವತೆಗಳು ಕೂಡ ಮರೆಯಾಗ್ತಾರೆ. ಒಂದು ಕಾಲದಲ್ಲಿ ಬಹಳ ಪ್ರಚಲಿತವಾಗಿದ್ದ ನಿರಾಕಾರವಾದ ಅಗ್ನಿ, ವಾಯು, ಭೂಮಿ, ನೀರು, ಆಕಾಶಗಳನ್ನು ಪೂಜಿಸ್ತಾ ಇದ್ದ ಈ ಮನುಷ್ಯ ನಿಧಾನವಾಗಿ ಆಕಾರ ಸಿದ್ಧವಾದ ತಮ್ಮ ಮನಸ್ಸಿಗೆ ಹೊಂದುವಂತಹ ವಿಗ್ರಹಗಳ ಪೂಜೆಗೆ ಮನಸ್ಸು ಮಾಡ್ತಾನೆ. ಹೀಗಾಗಿ ನೂರಾರು ಸಾವಿರಾರು ದೇವತೆಗಳ ಕಲ್ಪನೆಗೆ ದಾರಿಯಾಯಿತು. ಇದು ಪ್ರಪಂಚದಲ್ಲಿ ಎಲ್ಲ ಕಡೆ ಕಂಡು ಬರುವಂತಹ ಚಿಂತನೆಯೇ. ನಾನೊಂದು ಪುಟ್ಟ ಕತೆ ಹೇಳ್ತೀನಿ ಕೇಳಿ. ಒಂದ್ಸಲ ಒಬ್ಬ ಪರ್ಷಿಯನ್, ಒಬ್ಬ ಟರ್ಕಿ, ಒಬ್ಬ ಅರಬ್ ಮತ್ತೊಬ್ಬ ಗ್ರೀಕ್ ಮನುಷ್ಯ ಜೊತೆಯಾಗಿ ಪ್ರವಾಸಕ್ಕೆ ಹೊರಡ್ತಾರೆ. ಪರ್ಷಿಯನ್ ಹೇಳ್ತಾನೆ, ನನಗೆ ಅಂಗೂರ್ ಬೇಕು ಅಂತ. ಟರ್ಕಿ ಹೇಳ್ತಾನೆ, ಅದಾರಿಗೆ ಬೇಕು, ನನಗೆ ಉಜುಮ್ ಬೇಕು ಅಂತ. ಅರಬ್ ಹೇಳ್ತಾನೆ, ನನಗೆ ಅವೆಲ್ಲ ಬೇಡ, ನನಗೆ ಇನಾಬ್ ಮಾತ್ರ ಸಾಕು ಅಂತ. ಕೊನೆಗೆ ಗ್ರೀಕ್ ಹೇಳ್ತಾನೆ, ಅವೆಲ್ಲ ನನಗೆ ಪ್ರಯೋಜನ ಇಲ್ಲ, ನನಗೆ ಸ್ಟಾಫಿಲ್ ಮಾತ್ರ ಬೇಕು ಅಂತ. ಆಮೇಲೆ ಅವರೆಲ್ಲರ ಮಧ್ಯೆ ಜಗಳ ಶುರುವಾಗತ್ತೆ. ಆಗ ಅಲ್ಲೊಬ್ಬ ಬಹುಭಾಷಾ ತಜ್ಞ ಬರ್ತಾನೆ, ಇವರು ವಾದಗಳನ್ನೆಲ್ಲ ಕೇಳ್ತಾನೆ. ಅವರ ಹತ್ರ ಇರುವಂಥ ಹಣನ ತಗೊಂಡೋಗಿ ದ್ರಾಕ್ಷಿ ಹಣ್ಣಿನ ಬುಟ್ಟಿನ ತಂದುಕೊಡ್ತಾನೆ. ಎಲ್ರಿಗೂ ಖುಷಿಯಾಗತ್ತೆ. ಪರ್ಷಿಯನ್ನು ಇದೇ ಅಂಗೂರ್ ಅಂತಾನೆ, ಟರ್ಕಿ ಇದೇ ಉಜುಮ್ ಅಂತಾನೆ, ಇನ್ನು ನಾವು ಇನಾಬ್ ಅಂತೀವಿ ಅಂತ ಅರಬ್ನವನು ಹೇಳ್ತಾನೆ. ಗ್ರೀಕ್ನವನು ಇದನ್ನೇ ನಮ್ಮ ಭಾಷೆಯಲ್ಲಿ ಸ್ಟಾಫಿಲ್ ಅಂತೀವಿ ಅಂತಾನೆ. ನೋಡಿದ್ರಾ, ಪ್ರಪಂಚದ ಸಾಮಾನ್ಯ ಜನರೆಲ್ಲ ಈ ಪ್ರವಾಸಿಗರಿದ್ದ ಹಾಗೆ. ಅವರಿಗೆ ತಮ್ಮನ್ನು ಮೀರಿದ, ಎಲ್ಲವನ್ನ ನಿಗ್ರಹಿಸೋ ಯಾವುದೋ ಶಕ್ತಿ ಇದೆ ಅನ್ನೋದು ಗೊತ್ತಿದೆ. ಅದನ್ನು ನೋಡುವಂತಹ ಆಂತರಿಕ ತುಡಿತ ಕೂಡ ಇದೆ. ಅದಕ್ಕೆ ಯಾವುದೋ ಒಂದು ಹೆಸರನ್ನು ಕೊಡ್ತಾರೆ, ಅದನ್ನೇ ದೇವರು ಅಂತ ಪೂಜಿಸ್ತಾರೆ. ಆದರೆ ನಿಜವಾದ ಧರ್ಮಜ್ಞ, ಬಹುಭಾಷಾ ವಿದ್ವಾಂಸನ ಹಾಗೆ ಅವನಿಗೆ ಗೊತ್ತು, ಅವೆಲ್ಲ ಒಂದೇ ಶಕ್ತಿಯ ಬೇರೆ ಬೇರೆ ಹೆಸರುಗಳು ಅಂತ. ಕಗ್ಗ ಇಲ್ಲಿ ಇದನ್ನೇ ವಿಷದಪಡಿಸ್ತಾ ಇದೆ. ದೇವನೊಬ್ಬ ನಾಮ ಹಲವು ಅನ್ನೋ ಹಾಗೆ ಭಾರತ, ಈಜಿಪ್ತ್, ಗ್ರೀಕ್ ದೇಶಗಳಲ್ಲೆಲ್ಲ ಅಸಂಖ್ಯಾತ ನಾಮರೂಪಗಳಿಂದ ಪೂಜಿಸಿದ್ರು, ಕೋಟಿ ತೆರೆಗಳಿದ್ರು ಸಮುದ್ರ ಒಂದೇ ಅನ್ನೋ ಹಾಗೆ ಸತ್ಯದ ಸ್ವರೂಪ ಕೂಡ ಒಂದೇ ಆಗಿದೆ. ಅದು ನಾಮರೂಪಾತೀತವಾದದ್ದು. ಬದಲಾವಣೆಯೇ ಜಗತ್ತಿನ ನಿಯಮ. ಜಗತ್ತಿನ ಎಲ್ಲವೂ ನಿರಂತರವಾಗಿ ಬದಲಾಗ್ತಾನೆ ಇರುತ್ತೆ. ಜಗತ್ತು ಸಹ ಹಿನ್ನೆಲೆಯಲ್ಲಿ ಬದಲ್ತಾ ಹೋಗುತ್ತೆ, ಹಳತ್ತು ಹೋಗಿ ಹೊಸತ್ತು ಬರುತ್ತೆ. ಹಾಗೆ ನಮ್ಮ ಕಲ್ಪನೆಯ ಮತ್ತೆ ನಮಗೆ ಒದಗೋ ದೇವತೆಗಳು ಸಹ ಕಾಲಕಾಲಕ್ಕೆ ಬದಲಾಗ್ತಾ ಹೋಗ್ತಾರೆ. ಹೋಮರ್ ಕವಿಯ ಒಡೆಸಿ ಮತ್ತೆ ಈಲಿಯಡ್ ಅನ್ನೋ ಎರಡು ಗ್ರೀಕ್ ಕಾವ್ಯಗಳನ್ನು ನೋಡಿದ್ರೆ ಎಷ್ಟೊಂದು ದೇವತೆಗಳ ಉಲ್ಲೇಖ ಮಾಡಿದ್ದಾನೆ ಆ ಕವಿ. ಆದರೆ ಇವತ್ತು ಅಲ್ಲಿನ ಜನಮಾನಸದಲ್ಲಿ ಅವ್ರಗಳ ನೆನಪೇ ಇಲ್ಲ. ಹಾಗೆ ಭಾರತದಲ್ಲೂ ಒಂದೊಂದು ಕೆಲಸಕ್ಕೆ ಒಂದೊಂದು ದೇವತೆ ಅಥವಾ ಒಂದೊಂದು ಬೇಡಿಕೆಗೆ ಒಂದೊಂದು ದೇವತೆ ಇದ್ದ ಕಾಲ ಕೂಡ ಇತ್ತು. ಅಗ್ನಿ, ವಾಯು ಮುಂತಾದ ದೇವತೆಗಳನ್ನು ಬೇರೆ ಬೇರೆ ಕಾರಣಗಳಿಗೆ ಪೂಜಿಸಿ ಆರಾಧಿಸಿ ಯಜ್ಞ ಯಾಗಾದಿಗಳಲ್ಲಿ ಹವಿಸ್ಸನ್ನು ನೀಡೋ ಪರಿಪಾಠ ಇತ್ತು. ಆದರೆ ಇವತ್ತು ಬದಲಾಗಿದೆ. ಬಹುಶಃ ಈಜಿಪ್ಟ್ ಮುಂತಾದ ದೇಶಗಳಲ್ಲಿನ ಕತೆ ಕೂಡ ಅಷ್ಟೆ. ಬೇರೆ ಬೇರೆ ಕಾಲಕ್ಕೆ ಬೇರೆ ಬೇರೆ ಪ್ರದೇಶಗಳಲ್ಲಿನ ದೇವತಾ ಹೆಸರುಗಳು, ಪೂಜೆಗಳು ಹಲವು ವಿಧವಾದದ್ದು. ಪ್ರೀತಿ ಪ್ರೇಮಕ್ಕೆ ಕಾಮದೇವ ಅಂತ ಭಾರತದಲ್ಲಿ ಕರೆದ್ರೆ ಯವನರು ಅದನ್ನು ವೀನಸ್ ಅಂತಾರೆ. ಮಳೆಗೆ, ಬೆಳೆಗೆ, ಹಣಕ್ಕೆ, ವಿದ್ಯೆಗೆ, ಹೀಗೆ ಒಂದೇ ದೇವತೆಗೆ ಪ್ರದೇಶ ಮತ್ತು ಕಾಲಾನುಗುಣವಾಗಿ ಬೇರೆ ಬೇರೆ ಹೆಸರುಗಳು. ಆ ದೇವತೆಯೂ ಸಹ ಒಂದು ಪರಮತತ್ವದ ಬಲದಿಂದಲೇ ಈ ಜಗತ್ತಿನಲ್ಲಿದೆ ಅಲ್ವಾ. ಇದನ್ನೇ ಗುಂಡಪ್ಪನವರು ಪರತತ್ವವನ್ನು ನಿರಂತರವಾಗಿರುವ ಅಗಾಧ ಕಡಲಿಗೆ ಹೋಲಿಸಿದರೆ ಅದರ ಮೇಲೆ ಎದ್ದು ಬೀಳ್ತಾ ಮತ್ತೆ ಮತ್ತೆ ಮೇಲೇಳೋ ಅಲೆಗಳನ್ನು ಬದಲಾಗೋ ದೇವತೆಗಳಿಗೆ ಹೋಲಿಸಿ ತೆರೆ ಕೋಟಿ ಕಡಲೊಂದು ಅಂದಿದ್ದಾರೆ. ಪರಮಾತ್ಮ ತಾನು ಸೃಷ್ಟಿಸಿದ ಜಗತ್ತಿನ ಪರಿಪಾಲನೆಗೆ ನಿಯಮಿಸಲ್ಪಟ್ಟ ಅಧಿಕಾರಿಗಳೇ ಈ ದೇವತೆಗಳು. ನಮ್ಮ ಯೋಗಕ್ಷೇಮನ ನೋಡಿಕೊಳ್ಳೋ ಈ ಅನ್ಯ ದೇವತೆಗಳನ್ನು ಮತ್ತು ಈ ದೇವತೆಗಳಿಗೂ ಆಧಾರವಾದ ಆ ಪರತತ್ವದ ಪ್ರಭು ಪರಮಾತ್ಮನು ನಮಗೂ ಸಹ ಆಧಾರವೇ ಅಲ್ವಾ. ಹಾಗಾಗಿ ಅವನಿಗೂ ನಾವು ನಿಶ್ಚಲವಾದ ಭಕ್ತಿಯನ್ನು ತೋರಬೇಕು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
4: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶೋ ಮುಗಿದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಹೆಂಗಮ್ಮ ಮಲ್ಗೆ ಮಾರು, ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
8: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
7: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂವು ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
9: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
1: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
10: ಪೊನ್ನಜ್ಜಿ, ಹಿಂದೆಲ್ಲ ರಾಜ ಮನೆತನದಲ್ಲಿ ಅರ್ಸ ಆಕ್ರಮಣದಲ್ಲಿ ಸತ್ತೋದ್ರೆ ಅವನ ರಾಣಿಯರೆಲ್ಲ ಚಿತೆಗೇರ್ತಿದ್ರಂತೆ, ಹೌದಾ?
11: ಅಬ್ಬಾ, ಎಂತ ಪದ್ಧತಿ ಇದು!
12: ಕೇಳಕ್ ಭಯಂಕರವಾಗಿದೆ.
13: ತಮ್ಮನ್ನೇ ತಾವು ಹೇಗೆ ಸುಟ್ಕೊಳ್ತಾ ಇದ್ರು ಅವರು?
14: ಸುಟ್ಕೊಳ್ಳುವ ಯಾತನೆಯನ್ನ ಹೇಗೆ ಸೇರಿಸ್ಕೊಳ್ತಾ ಇದ್ರು ಅಂತ.
15: ಹೌದು ಮಕ್ಕಳೇ, ಅಂಥದ್ದೊಂದು ಪದ್ಧತಿ ಹಿಂದೆ ಅರಸು ಮನೆತನದಲ್ಲಿ ಇತ್ತು. ತಮ್ಮನ್ನ ಬೆಂಕಿಗೆ ಅರ್ಪಿಸಿ ಪ್ರಾಣ ಬಿಡುವ ಈ ಪದ್ಧತಿಗೆ ಜೋಹಾರ್ ಅಂತ ಕರೀತಾ ಇದ್ರು. ಇರಿ, ಜೋಹಾರಿಗೆ ಶರಣಾದ ಎಷ್ಟೋ ರಾಣಿಯರಿದ್ದಾರೆ. ಅವರಲ್ಲಿ ರಾಣಿ ಪದ್ಮಾವತಿ ಕೂಡ ಒಬ್ಬಳು. ಅವಳ ಕತೆ ಬಹಳ ದುರದೃಷ್ಟಕರವಾಗಿದೆ. ಅದನ್ನು ನೀವೆಲ್ಲ ಕೇಳಲೇಬೇಕು. ನಮ್ಮ ಇತಿಹಾಸದಲ್ಲಿ ಎಂತೆಂಥ ಅನ್ಯಾಯಗಳು ನಡೆದುವು ಅನ್ನೋದನ್ನು ನಾವು ತಿಳಿಲೇಬೇಕು. ರಾಣಿ ಪದ್ಮಾವತಿ ಅಪ್ರತಿಮ ಸುಂದರಿಯಾಗಿದ್ಲು. ಅವಳ ತಂದೆ ಗಂಧರ್ವಸೇನ, ತಾಯಿ ಚಂಪಾವತಿ ಆಗಿದ್ರು. ಗಂಧರ್ವಸೇನ ಸಿಂಗಲ್ ಪ್ರಾಂತ್ಯದ ರಾಜ ಆಗಿದ್ದ. ಪದ್ಮಾವತಿ ತನ್ನ ಬಾಲ್ಯದಲ್ಲಿ ಹೀರಾಮಣಿ ಅನ್ನೋ ಒಂದು ಗಿಳಿಯನ್ನು ಸಾಕೊಂಡಿದ್ಲು. ಆ ಗಿಳಿ ಮೇಲೆ ಅವಳಿಗೆ ಬಹಳ ಪ್ರೀತಿ ಇತ್ತು. ಅವಳು ತನ್ನ ಅಧಿಕ ಸಮಯವನ್ನು ಆ ಗಿಳಿ ಜೊತೆನೇ ಕಳೀತಾ ಇದ್ಲು. ಈ ರೀತಿಯಾಗಿ ಅವಳ ಬಾಲ್ಯ ಬಹಳ ಸುಂದರವಾಗಿತ್ತು. ಅವಳು ಬೆಳೀತಾ ಬೆಳೀತಾ ಯೌವನಕ್ಕೆ ಕಾಲಿಡ್ತಾಳೆ. ಯೌವನಕ್ಕೆ ಕಾಲಿಟ್ಟಾಗ ಅವಳ ಸೌಂದರ್ಯ ಇಮ್ಮಡಿಯಾಗತ್ತೆ. ತನ್ನ ಮಗಳ ಅನುಪಮ ಸೌಂದರ್ಯಕ್ಕೆ ಹೆಮ್ಮೆ ಪಡ್ತಾ ಇದ್ದ ಗಂಧರ್ವಸೇನ ಅವಳ ವಿವಾಹಕ್ಕಾಗಿ ಸ್ವಯಂವರವನ್ನು ಏರ್ಪಡಿಸ್ತಾನೆ. ಸ್ವಯಂವರದಲ್ಲಿ ಚಿತ್ತೋಡಿನ ರಾವಲ್ ರತನ್ ಸಿಂಗ್ ಮಲ್ಕಾನ್ ಸಿಂಗನನ್ನು ಜಯಿಸಿ ಪದ್ಮಾವತಿಯನ್ನು ವಿವಾಹವಾಗ್ತಾನೆ. ಅವನ ಮೊದಲ ಪತ್ನಿ ರಾಣಿ ನಾಗಮತಿ ರಾಣಿ ಪದ್ಮಿನಿ ಮತ್ತು ರಾವಲ್ ರತನ್ ಸಿಂಗನನ್ನು ಚಿತ್ತೋಡ್ನಲ್ಲಿ ಎದುರುಗೊಳ್ತಾಳೆ. ರಾವಲ್ ರತನ್ ಸಿಂಗ್ ಒಬ್ಬ ಶೂರ ವೀರ ರಜಪೂತ ರಾಜನಾಗಿದ್ದ. ಅಷ್ಟೇ ಅಲ್ಲದೆ ಆತ ಕಲಾಭಿಮಾನಿ ಕೂಡ ಆಗಿದ್ದ. ಅವನು ತನ್ನ ಆಸ್ಥಾನದಲ್ಲಿ ಸಂಗೀತಜ್ಞರಿಗೆ ಕಲಾವಿದರಿಗೆ ಆಶ್ರಯವನ್ನು ಕೊಟ್ಟಿದ್ದ. ಅವರಲ್ಲಿ ರಾಘವಚೇತನ ಅನ್ನೋ ಒಬ್ಬ ಸಂಗೀತಕಾರ ಇದ್ದ. ಅವನು ತನ್ನ ಸಂಗೀತದ ಜೊತೆ ಜೊತೆಗೆ ಸಂತ್ರಸ್ತ ಕೆಟ್ಟ ಆತ್ಮಗಳನ್ನು ಆಹ್ವಾನಿಸಿ ಜಾದೂ ಮಾಡುವ ವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದ. ಮತ್ತು ತನ್ನನ್ನು ವಿರೋಧಿಸಿದವರ ವಿರುದ್ಧ ಈ ವಿದ್ಯೆಯ ಪ್ರಯೋಗವನ್ನು ಗುಟ್ಟಾಗಿ ಆತ ಮಾಡ್ತಾ ಇದ್ದ. ಈ ವಿಷಯ ರಾಜ ರತನ್ ಸಿಂಗಿಗೆ ಹೇಗೋ ತಿಳಿಯುತ್ತೆ. ಅವನ ಈ ಕೆಟ್ಟ ಪ್ರವೃತ್ತಿಯಿಂದ ರಾಜ ರತನ್ ಸಿಂಗಿಗೆ ಮಹಾಕೋಪ ಬರುತ್ತೆ. ಅವನು ರಾಘವ ಚೇತನನ ಮುಖಕ್ಕೆ ಕಪ್ಪು ಮಸಿಯನ್ನು ಬಳಸಿ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿ ರಾಜ್ಯದಿಂದ ಅವನನ್ನು ನಿಷ್ಕಾಶಿತನನ್ನಾಗಿ ಮಾಡ್ತಾನೆ. ಇದು ದುಷ್ಟ ರಾಘವ ಚೇತನನ ಅಹಂಕಾರಕ್ಕೆ ಕೊಟ್ಟ ದೊಡ್ಡ ಪೆಟ್ಟಾಗಿತ್ತು. ಈ ಅಪಮಾನವನ್ನು ಸಹಿಸದ ಆತ ರತನ್ ಸಿಂಗನ ವಿರುದ್ಧ ಪ್ರತೀಕಾರವನ್ನು ಹೇಗಾದರೂ ಮಾಡಿ ತಗೊಳ್ಬೇಕು ಅಂತ ಬಯಸ್ತಾನೆ. ಅದಕ್ಕಾಗಿ ಆತ ಸಮಯಕ್ಕಾಗಿ ಕಾಯ್ತಾ ಇದ್ದ. ತನ್ನ ಪ್ರತೀಕಾರವನ್ನು ತೀರಿಸ್ಕೊಳ್ಳಕ್ಕೆ ಅವನಿಗೆ ಕಂಡದ್ದು ಆಗಿನ ದೆಲ್ಲಿಯ ಸುಲ್ತಾನನಾದ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯ ಆಗಿನ ಅತಿ ಬಲಿಷ್ಠ ಸುಲ್ತಾನನಾಗಿದ್ದ. ತನ್ನ ವಿಶಿಷ್ಟ ಯುದ್ಧ ತಂತ್ರಗಾರಿಕೆಯಿಂದ ಆತ ತನ್ನ ರಾಜ್ಯದ ಹರವನ್ನು ಅಫ್ಘಾನಿಸ್ತಾನದ ಕಂದಹಾರ, ಪಾಕಿಸ್ತಾನದ ಬಲೂಚಿಸ್ತಾನ ಮತ್ತು ಸಂಪೂರ್ಣ ಉತ್ತರ ಭಾರತದವರೆಗೆ ವಿಸ್ತರಿಸಿದ್ದ. ಹಿಮಾಲಯದಿಂದ ಸದಾ ಆಕ್ರಮಣ ಮಾಡ್ತಾ ಇದ್ದ ಮಂಗೋಲಿಯನ್ನರನ್ನು ಮಟ್ಟ ಹಾಕಿದ್ದ. ಇಂತಹ ಶೌರ್ಯವಂತನಾದರೂ ಕೂಡ ಆತ ತನ್ನ ಅವಗುಣದಿಂದ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿ ಗುರುತಿಸಿಕೊಳ್ತಾನೆ. ಆತ ಕಾಮುಕ, ಲಂಪಟ, ದುಷ್ಟ ಆಗಿದ್ದ. ಹಿಂದೂ ರಾಜರುಗಳನ್ನು ಸದೆ ಬಡಿದು ಅವರ ರಾಣಿಯರಿಂದ ತನ್ನ ಅಂತಃಪುರವನ್ನು ತುಂಬಿಸ್ಕೊಳ್ತಾ ಇದ್ದ. ಅಂತಹ ಧೂರ್ತ ಅವನಾಗಿದ್ದ. ಹಿಂದೂ ಸ್ತ್ರೀಯರನ್ನು ತನ್ನ ಸೈನಿಕರು ಹಿಂಸೆ ಮಾಡ್ತಾ ಇದ್ರೆ ಕೇಕೆ ಹಾಕಿ ನಗ್ತಾ ಇದ್ದ. ರಾಘವಚೇತನ ತನ್ನ ಸೇಡನ್ನು ತೀರಿಸ್ಕೊಳ್ಳಕ್ಕೆ ಖಿಲ್ಜಿಯನ್ನು ತನ್ನ ದಾಳವಾಗಿ ಪ್ರಯೋಗ ಮಾಡುವಂತಹ ಒಂದು ತಂತ್ರವನ್ನು ಹುಡ್ತಾನೆ. ಒಮ್ಮೆ ಖಿಲ್ಜಿ ಕಾಡಿಗೆ ಬೇಟೆಗಾಗಿ ಬಂದಾಗ ರಾಘವಚೇತನ ತನ್ನ ಕೊಳಲಿನಿಂದ ಮಧುರವಾದ ಸಂಗೀತವನ್ನು ನುಡಿಸ್ತಾನೆ. ಇವನ ಇಂಪಾದ ಕೊಳಲ ಗಾನಕ್ಕೆ ಮನಸೋತ ಖಿಲ್ಜಿ ಅವನನ್ನು ಕರೆಯಿಸಿ ಆಧರಿಸಿ ತನ್ನ ಆಸ್ಥಾನದಲ್ಲಿ ಅವಕಾಶ ನೀಡ್ತಾನೆ. ಸಮಯ ನೋಡಿ ರಾಘವಚೇತನ ಖಿಲ್ಜಿಗೆ ರಾಣಿ ಪದ್ಮಾವತಿಯ ಸೌಂದರ್ಯದ ವರ್ಣನೆಯನ್ನು ಮಾಡ್ತಾನೆ. ರಾಘವಚೇತನನ ಬಾಯಿಂದ ಪದ್ಮಾವತಿಯ ಸೌಂದರ್ಯದ ವರ್ಣನೆಯನ್ನು ಕೇಳಿದಾಗ ಮೊದಲೇ ಸ್ತ್ರೀಲೋಲನಾದ ಖಿಲ್ಜಿಗೆ ತಾನು ಆ ಅನುಪಮ ಸುಂದರಿ ಪದ್ಮಾವತಿಯನ್ನು ನೋಡಲೇಬೇಕು ಅನ್ನುವಂತಹ ತೀವ್ರವಾದ ಬಯಕೆ ಉಂಟಾಗುತ್ತೆ. ಅದೇ ಅವಕಾಶವನ್ನು ಉಪಯೋಗಿಸಿಕೊಂಡು ರಾಘವಚೇತನ ಮತ್ತೆ ಪದ್ಮಾವತಿಯ ಸೌಂದರ್ಯದ ವರ್ಣನೆಯನ್ನು ಮಾಡ್ತಾನೆ. ತಾನು ನೋಡಲಾಗದ ರಾಣಿ ಪದ್ಮಾವತಿಯ ರೂಪಿನ ಮತ್ತು ಅವನನ್ನು ಹತಾಶನನ್ನಾಗಿ ಮಾಡಿಬಿಡುತ್ತೆ. ಆಗ ಆತ ಚಿತ್ತೋಡಿನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಅಂತ ತನ್ನ ಸೈನ್ಯದೊಂದಿಗೆ ಅಲ್ಲಿಗೆ ಆಗಮಿಸ್ತಾನೆ. ದುರ್ಗಮವಾದ ಚಿತ್ತೋಡಿನ ಕೋಟೆಯನ್ನು ಬೇಸೋದು ಅಷ್ಟು ಸುಲಭದ ಮಾತಲ್ಲ ಅನ್ನೋದನ್ನು ಆತ ಆಮೇಲೆ ತಿಳಿತಾನೆ. ಆಗ ಅವನು ಸ್ನೇಹದ ಸೋಗನ್ನು ಹಾಕಿ ರಾಜ ರಾವಲ್ ರತನ್ ಸಿಂಗನನ್ನು ಭೇಟಿಯಾಗುವಂತಹ ಇಚ್ಛೆಯನ್ನು ಪ್ರಕಟ ಮಾಡ್ತಾನೆ. ರಜಪೂತರು ಮಾತಿಗೆ ಬದ್ಧರಾದ ವೀರ ಪುರುಷರವರು. ಆಗಮಿಸಿದ ಅತಿಥಿಗಳನ್ನು ದೇವರು ಅಂತಲೇ ಉಪಚಾರ ಮಾಡ್ತಾ ಇದ್ದವರು. ರಾವಲ್ ರತನ್ ಸಿಂಗ್ ಖಿಲ್ಜಿಗೆ ಅದ್ಧೂರಿ ಸ್ವಾಗತವನ್ನು ಮಾಡಿ ಮೃಷ್ಟಾನ್ನ ಭೋಜನವನ್ನು ಉಣ್ಣಿಸ್ತಾನೆ. ಆದರೆ ಲಂಪಟ ಖಿಲ್ಜಿಯ ಮನಸ್ಸು ಕೇವಲ ಭೂರಿ ಭೋಜನದಿಂದ ತಣಿಯುವಂಥದ್ದಾಗಿರಲಿಲ್ಲ. ಆತ ಮಾತಿನ ನಡುವೆ ನಿನ್ನ ಪತ್ನಿ ಪದ್ಮಾವತಿಯನ್ನು ನನಗೆ ಪರಿಚಯ ಮಾಡಿಕೊಡು ಅಂತ ತನ್ನ ಮನಸ್ಸಿನ ಆಸೆಯನ್ನು ಮುಂದಿಡ್ತಾನೆ. ತನ್ನ ಪತ್ನಿಯನ್ನು ಕಾಣುವ ಇವನ ವಿಚಿತ್ರ ಕೋರಿಕೆಯಿಂದ ರತನ್ ಸಿಂಗ್ ಅವಕ್ಕಾಗ್ತಾನೆ. ಆದರೆ ತನ್ನ ಎದುರಿಗಿದ್ದವ ಒಬ್ಬ ಅತಿಥಿ. ಅವನ ಕೋರಿಕೆಯನ್ನು ಅಲ್ಲಗೆಳೆಯಲಾಗದು ಅಂತ ನೇರ ಮನಸ್ಸಿನ ರಾಜ ರತನ್ ಸಿಂಗ್ ಭಾವಿಸ್ತಾನೆ. ರಾಣಿ ಪದ್ಮಾವತಿಗೆ ವಿಷಯವನ್ನು ತಿಳಿಸಿದಾಗ ಅವಳು ಖಿಲ್ಜಿಯ ಉದ್ದಟತನಕ್ಕೆ ಕೆಂಡಾಮಂಡಲವಾಗ್ತಾಳೆ. ಇಂತಹ ಅಪಮಾನಕರ ಕೋರಿಕೆಗೆ ತಲೆ ತೆಗೆಯುವ ದಂಡವನ್ನು ನೀಡಬೇಕು ಅಂತ ಹರಿಹಾಯ್ತಾಳೆ. ಆದರೆ ರತನ್ ಸಿಂಗ್ ಅತಿಥಿಗಳಿಗೆ ಹಾಗೆ ಮಾಡುವುದು ತರವಲ್ಲ ಅಂತ ತನ್ನ ಧರ್ಮವನ್ನೇ ಎತ್ತಿ ಹಿಡಿತಾನೆ. ಕೊನೆಗೆ ಪದ್ಮಾವತಿ ಗಂಡನ ಮಾತಿಗೆ ಮಣಿದು ಒಂದು ಉಪಾಯವನ್ನು ಸೂಚಿಸ್ತಾಳೆ. ಒಂದು ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ಅವನು ನೋಡಲಿ ಬೇಕಾದರೆ ಎನ್ನುವ ಷರತ್ತನ್ನು ಹಾಕ್ತಾಳೆ. ಅವಳ ಮಾತಿನ ಪ್ರಕಾರ ರಾಣಿ ಪದ್ಮಾವತಿಯ ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ತೋರಿಸಲಾಗುತ್ತೆ. ಕನ್ನಡಿಯಲ್ಲಿ ಕಂಡ ರಾಣಿಯ ಸೌಂದರ್ಯ ರಾಶಿ ಖಿಲ್ಜಿಯನ್ನು ಹುಚ್ಚನನ್ನಾಗಿ ಮಾಡುತ್ತೆ. ಆತ ಇವಳನ್ನು ತಾನು ಪಡೆದೇ ತೀರ್ತೀನಿ ಅಂತ ಮನಸ್ಸಿನಲ್ಲೇ ಪಣ ತೊಡ್ತಾನೆ. ಅಲ್ಲಿಂದ ಸೀದ ತಾನು ತಾತ್ಕಾಲಿಕವಾಗಿ ಕಟ್ಟಿದ ಪಾಳೆಯಕ್ಕೆ ಹೋಗಿ ಯೋಚನೆ ಮಾಡಿ ಮಾಡಿ ಒಂದು ತಂತ್ರವನ್ನು ಹೂಡ್ತಾನೆ. ಆತ ರತನ್ ಸಿಂಗ್ನನ್ನು ತನ್ನ ಪಾಳೆಯಕ್ಕೆ ಆಹ್ವಾನಿಸ್ತಾನೆ. ಇವನದ್ದು ದೂರ್ತನಡೆ ಅಂತ ರಾಣಿ ಪದ್ಮಾವತಿ ಮತ್ತೆ ರಾಜ ಪರಿವಾರದವರು ಊಹಿಸ್ತಾರೆ. ಅವರು ಖಿಲ್ಜಿಯ ಈ ಆಮಂತ್ರಣವನ್ನು ತಿರಸ್ಕರಿಸಬೇಕು ಅಂತ ರಾಜನಿಗೆ ವಿನಂತಿಸ್ತಾರೆ. ಇದು ರಾಜನಡೆ ಅಲ್ಲ ಅಂತ ಹೇಳ್ತಾ ರತನ್ ಸಿಂಗ್ ಖಿಲ್ಜಿಯ ಪಾಳೆಯಕ್ಕೆ ಅತಿಥಿಯಾಗಿ ಹೋಗ್ತಾನೆ. ಆದರೆ ದುಷ್ಟನಾದ ಖಿಲ್ಜಿಗೆ ಎಲ್ಲಿಯ ಮಾತು ಎಲ್ಲಿಯ ನೇಮ. ಆತ ರತನ್ ಸಿಂಗನನ್ನು ಬಂದಿಯಾಗಿಸಿ ಕಾರಾಗೃಹದಲ್ಲಿ ಇರಿಸ್ತಾನೆ. ಚಿತ್ತೋಡಿನ ರಾಜ ಪರಿವಾರದವರು ಖಿಲ್ಜಿಯ ಈ ಮೋಸತನಕ್ಕೆ ಖುದ್ದು ಹೋಗ್ತಾರೆ.
14: ಅಬ್ಬ, ಎಂಥ ದುಷ್ಟ ಮೋಸಗಾರ ಈ ಖಿಲ್ಜಿ! ಆಡಿದ ಮಾತಿಗೆ ಬದ್ಧತೆನೇ ಇಲ್ವಲ್ಲ.
15: ಹೌದು, ಸರಿಯಾಗಿ ಹೇಳಿದ್ರಿ. ಆಗ ಸೇನಾಧಿಪತಿಯಾದ ಬಾದಲ್ ಮತ್ತು ಗೋರಾರವರು ಖಿಲ್ಜಿಯ ರಣತಂತ್ರಕ್ಕೆ ತಾವೊಂದು ರಣತಂತ್ರವನ್ನು ಹೂಡ್ತಾರೆ. ರಾಣಿ ಪದ್ಮಾವತಿಯ ಜೊತೆಗೆ 150 ಸಖಿಯರನ್ನು ಖಿಲ್ಜಿಗೆ ತಾವು ಒಪ್ಪಿಸ್ತೇವೆ ಎನ್ನುವಂತಹ ಒಂದು ಪತ್ರ ಸಂದೇಶವನ್ನು ಕಳಿಸ್ತಾರೆ. ಪತ್ರ ಓದಿ ಖಿಲ್ಜಿ ಸಂತಸದಿಂದ ಕುಣಿದು ಕುಪ್ಪಳಿಸಿಬಿಡ್ತಾನೆ. ಇನ್ನೇನು, ರಾಣಿ ಪದ್ಮಾವತಿ ತನ್ನವಳಾಗ್ತಾಳೆ ಅಂತ ಖುಷಿ ಪಡ್ತಾನೆ. ಗೊತ್ತಾದ ಸಮಯದಲ್ಲಿ 150 ಪಾಲಕಿಗಳಲ್ಲಿ ಹೆಣ್ಣು ವೇಷ ಧರಿಸಿದ ಸೈನಿಕರು ಖಿಲ್ಜಿಯ ಪಾಳೆಯಕ್ಕೆ ಬರ್ತಾರೆ. ಪದ್ಮಿನಿಯನ್ನು ನೋಡುವ ತವಕದಲ್ಲಿದ್ದ ಖಿಲ್ಜಿಯ ಮೇಲೆ ಸೈನಿಕರು ಆಕ್ರಮಣ ಮಾಡ್ತಾರೆ. ಖಿಲ್ಜಿಯ ಸೇನೆಯ ಹುಟ್ಟಡಗಿಸಿ ಬಂದಿಯಾದ ರತನ್ ಸಿಂಗನನ್ನು ಬಿಡಿಸಿ ಶರವೇಗದಲ್ಲಿ ಕೋಟೆ ಸೇರಿ ಕೋಟೆ ಬಾಗಿಲನ್ನು ಹಾಕಿಸ್ತಾರೆ. ಈ ಘಟನೆ ಖಿಲ್ಜಿಯ ಮನಸ್ಸಿನಲ್ಲಿ ದ್ವೇಷದ ದಳ್ಳುರಿಯನ್ನೇ ಹಚ್ಚಿಬಿಡುತ್ತೆ. ಕೂಡಲೇ ಕೋಟೆಯ ಸುತ್ತ ಖಿಲ್ಜಿಯ ಸೇನೆಯ ಪಡೆ ಜಮಾವಣೆಯಾಗುತ್ತೆ. ಕೋಟೆಯನ್ನು 1 ತನಕ ತೆಗೆಯೋದೇ ಇಲ್ಲ. ಆದರೆ ಕೂಡಿಸಿಟ್ಟ ಆಹಾರ ಪದಾರ್ಥಗಳು ಖಾಲಿಯಾಗ್ತಾ ಬರುತ್ತೆ. ಕೊನೆಗೆ ಅನಿವಾರ್ಯವಾಗಿ ಕೋಟೆ ಬಾಗಿಲನ್ನು ತೆಗೆದು ರಾವಲ್ ರತನ್ ಸಿಂಗ್ ಖಿಲ್ಜಿಯ ವಿರುದ್ಧ ಯುದ್ಧವನ್ನು ಸಾರ್ತಾನೆ. ಶೌರ್ಯದಿಂದ ಯುದ್ಧವನ್ನು ಮಾಡ್ತಾನೆ. ಆದರೆ ಕೊನೆಗೆ ಆತ ವೀರಗತಿಯನ್ನು ಹೊಂದಬೇಕಾಗುತ್ತೆ. ಚಿತ್ತೋಡು ಖಿಲ್ಜಿಯ ಅಧೀನಕ್ಕೆ ಒಳಪಡುತ್ತೆ. ಖಿಲ್ಜಿಯ ಸಂತೋಷಕ್ಕೆ ಪಾರವೇ ಇರೋದಿಲ್ಲ. ಪದ್ಮಾವತಿಯನ್ನು ಹೊಂದುವ ಅವನ ಕಾತುರ ಎಲ್ಲೇ ಮೀರಿಬಿಟ್ಟಿತು. ಆತ ವಿಜಯೋತ್ಸವದ ರಣಕೇಕೆ ಹಾಕ್ತಾ ರಾಣಿ ನಿವಾಸದತ್ತ ಹೊರಡೋಕೆ ತನ್ನನ್ನು ತಾನು ಸಜ್ಜುಗೊಳಿಸ್ತಾನೆ. ಇತ್ತ ರತನ್ ಸಿಂಗನ ಮರಣ ವಾರ್ತೆ ರಾಣಿ ಪದ್ಮಾವತಿಗೆ ತಲುಪುತ್ತೆ. ಖಿಲ್ಜಿಯ ದುರುದ್ದೇಶದ ಅರಿವಿದ್ದವಳು ತನ್ನೆಲ್ಲ ರಾಣಿ ವಾಸದವರ ಜೊತೆಗೆ ಜೋಹಾರ್ ಹೋಗಕ್ಕೆ ನಿರ್ಧಾರ ಮಾಡ್ತಾಳೆ. ಖಿಲ್ಜಿಯ ಕೈಗೆ ಸಿಕ್ಕು ಹೀನ ಬಾಳನ ಬಾಳೋದಕ್ಕಿಂತ ಉರಿಯುವ ಅಗ್ನಿಗೆ ತಮ್ಮನ್ನು ಅರ್ಪಿಸಿಕೊಳ್ಳೋದೇ ಶ್ರೇಷ್ಠ ಅಂತ ಅವರೆಲ್ಲ ತಿಳಿತಾರೆ. ಎಲ್ಲರೂ ಹರ ಹರ ಮಹಾದೇವ್, ಹರ ಹರ ಮಹಾದೇವ್ ಅಂತ ಘೋಷಣೆಯನ್ನು ಕೂಗ್ತಾ ಕೈಯಲ್ಲಿ ಪಂಜನ್ನು ಹಿಡ್ಕೊಂಡು ಅಗ್ನಿಗೆ ತಮ್ಮನ್ನು ಆಹುತಿಯಾಗಿಸಿಕೊಳ್ತಾರೆ. ಸ್ವಾಭಿಮಾನದ ಪ್ರತೀಕವಾಗಿ ಧೀರೋದಾತ ನಡೆಯನ್ನೇ ಆಯ್ಕೆ ಮಾಡಿದ ರಾಣಿ ಪದ್ಮಾವತಿ ಉಳಿದ ಎಲ್ಲ ಅರಮನೆಯ ಸ್ತ್ರೀಯರ ಜೊತೆಗೆ ಸತಿಗೆ ಹೋಗಿ ತನ್ನ ಹೆಸರನ್ನು ಇತಿಹಾಸದಲ್ಲಿ ಅಜರಾಮರವಾಗಿಸಿಕೊಂಡ್ಳು. ಇತ್ತ ಖಿಲ್ಜಿ ರಾಣಿ ಪದ್ಮಾವತಿಯನ್ನು ಪಡೆಯೋಕೆ ಧಾವಿಸಿ ಬರ್ತಾನೆ. ಆದರೆ ಅಲ್ಲಿ ರಾಣಿ ಪದ್ಮಾವತಿ ಇರಲೇ ಇಲ್ಲ. ಉರಿದು ಭಸ್ಮವಾಗಿದ್ದ ಅವಳ ಚಿತೆ ಅವನಿಗೆ ಎದುರಾಗುತ್ತೆ. ಹೀಗೆ ರಾಣಿ ಪದ್ಮಾವತಿಯನ್ನು ಪಡೆಯುವ ಅಲ್ಲಾವುದ್ದೀನ್ ಖಿಲ್ಜಿಯ ಮನೋಕಾಮನೆ ಕೊನೆಗೂ ಈಡೇರಲೇ ಇಲ್ಲ.
13: ಛೇ, ಎಂಥ ದುರಂತ ನಡೆದೋಯ್ತು!
14: ರತನ್ ಸಿಂಗ್ ಅಷ್ಟು ಧರ್ಮಯುತವಾಗಿ ನಡೆದ್ರೂ ಸತ್ತೋದ್ನಲ್ಲ ಪೊನ್ನಜ್ಜಿ.
16: ಜೊತೆಗೆ ರಾಣಿ ಪದ್ಮಾವತಿನೂ ಸುಟ್ಬೂದಿ ಆದ್ಲು.
14: ಅಲ್ಲಾವುದ್ದೀನ್ ಖಿಲ್ಜಿ ಮೋಸದಿಂದ ಗೆದ್ದು ಮೆರ್ದ.
15: ಹೌದು ಮಕ್ಕಳೇ, ಎಲ್ಲ ಸಂಗತಿ ನೋಡಿದಾಗ ಹಾಗೆ ಅನಿಸುತ್ತೆ. ಆದರೆ ಇವತ್ತಿಗೂ ಇತಿಹಾಸ ಓದಿದಾಗ ರತನ್ ಸಿಂಗ್ ಮತ್ತು ರಾಣಿ ಪದ್ಮಾವತಿಯ ಹೆಸರನ್ನು ಬಹಳ ಗೌರವದಿಂದ ಹೇಳಲಾಗುತ್ತೆ. ಅವರ ಜೀವನ ಎಷ್ಟೋ ಮಂದಿಗೆ ಸ್ಫೂರ್ತಿದಾಯಕವಾಗಿದೆ. ಆದರೆ ಅದೇ ಖಿಲ್ಜಿ, ಅವನ ಹೇಯ ಕೃತ್ಯಗಳನ್ನು ನೋಡಿದಾಗ ಥೂ, ಎಂಥ ಮನುಷ್ಯನಿವ ಎಂಬ ತೂತ್ಕಾರ ಹೊರಡುತ್ತೆ. ನಾವು ಬಾಳುವ ರೀತಿ ಧೀಮಂತವಾಗಿರಬೇಕು ಮಕ್ಕಳೇ. ಜೀವನವನ್ನು ಧೀರೋದಾತ್ತವಾಗಿ ಬಾಳಬೇಕು. ಅದಕ್ಕಾಗಿ ಪ್ರಾಣ ಅರ್ಪಿಸುವ ಸಂದರ್ಭ ಬಂದರೆ ಅದಕ್ಕೂ ಸಿದ್ಧವಾಗಿರಬೇಕು. ಅಂತಹ ಬಾಳುವು ಶ್ರೇಷ್ಠ ಅಂತ ಅನಿಸ್ಕೊಳ್ಳುತ್ತೆ.
14: ಹೌದು,
15: ನೀವು ಹೇಗೆ ಬೇಕಾದರೂ ಬದುಕಬಹುದು. ಅಂತಹ ತ್ಯಾಗ ಯಾಕೆ ಬೇಕು ಅನ್ನೋದು ನಿಮ್ಮ ನಿರ್ಧಾರ ಆದರೆ ಖಂಡಿತ ನೀವು ನಿಮಗೆ ಬೇಕಾದ ಹಾಗೆ ಬದುಕಬಹುದು. ಆಗ ನಿಮ್ಮದು 4 ಜನರ ಜೀವನದ ಹಾಗೆ ಸಾಮಾನ್ಯವಾಗಿರುತ್ತೆ ಅಷ್ಟೇ.
17: ಪೊನ್ನಜ್ಜಿ ನೀನು ಮಾತಿನಲ್ಲಿ ಮಹಾ ಜಾಣೆ.
15: ಹಾಗಂತೀರಾ? ಮತ್ತೆ ಜಾಣ ಮಕ್ಕಳ ಜೊತೆ ಜಾಣತನದಿಂದಲೇ ಉತ್ತರಿಸ್ಬೇಕಲ್ಲ. ಹಾಗೆ ಬನ್ನಿ ದಾರಿಗೆ.
0: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
4: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
9: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
8: KMS ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
10: ಬಳಸಿ ಪರಿಶುದ್ಧ ನಂದಿನಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
11: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ

ಸರ್ಕಾರ ಹಲವು ಉಚಿತ ಸೌಲಭ್ಯಗಳನ್ನು ನೀಡುತ್ತಿದೆ. ಪಿಎಂ ಪೋಷಣ್ ಯೋಜನೆಯಡಿ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ, ಹಾಲು, ಮೊಟ್ಟೆ ವಿತರಿಸಲು ಕ್ರಮ ಕೈಗೊಂಡಿದೆ. ವಿದ್ಯಾ ವಿಕಾಸ್ ಯೋಜನೆಯಡಿ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಶೂ ಹಾಗೂ ಸಾಕ್ಸ್ ನೀಡಿದೆ. ದೂರದ ಊರಿನಿಂದ ಬರುವ ವಿದ್ಯಾರ್ಥಿಗಳಿಗೆ ಸಾರಿಗೆ ಭತ್ಯೆ, ಆರ್ಟಿಇ ಯೋಜನೆಯಡಿ ಉಚಿತ ಶಿಕ್ಷಣ, ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುತ್ತಿದ್ದು, ವಿದ್ಯಾರ್ಥಿಗಳು ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗ ಮಾಡಿಕೊಳ್ಳುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಹಿಂದಿರುಗಲು ಉಚಿತ ಸೌಲಭ್ಯಗಳು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ತಾಲೂಕಿನಲ್ಲಿ ಈವರೆಗೆ ಸುಮಾರು 109 ಮಕ್ಕಳು ಶಾಲೆಯಿಂದ ದೂರವಿದ್ದು, ಅವರನ್ನೆಲ್ಲ ಮತ್ತೆ ಮನವೊಲಿಸಿ ಶಾಲೆಯತ್ತ ಮುಖ ಮಾಡಲು ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ, ಗ್ರಾಮ ಪಂಚಾಯಿತಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳ ಸಹಯೋಗದಲ್ಲಿ 2 ತಂಡ ರಚಿಸಲಾಗಿದ್ದು, ಮಕ್ಕಳ ಮನೆ ಭೇಟಿ ನೀಡಿ ಪೋಷಕರ ಜೊತೆ ಚರ್ಚಿಸಿ ಶಾಲೆ ತೊರೆಯಲು ಹಿಂದಿನ ಸಮಗ್ರ ವಿವರ ಸಂಗ್ರಹಿಸಿ ಇಲಾಖೆಗೆ ವರದಿ ಮಾಡಲಾಗುವುದು ಎಂದರು. ಇದೇ ವೇಳೆ ಬಿಇಒ ವೈ ಗಣೇಶ್, ಸಮನ್ವಯಾಧಿಕಾರಿಗಳಾದ ಕರಿವಸಪ್ಪ, ಅಕ್ಷರ ದಾಸೋಹ ಯೋಜನೆಯ ಸಹಾಯಕ ನಿರ್ದೇಶಕರಾದ ಶೇಷಚಲ, ಬಿಆರ್ಸಿ ಅಧಿಕಾರಿ, ಪೊಲೀಸ್ ಗಂಗಣ್ಣ, ಶಿಕ್ಷಕರಾದ ತಾರಾ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗದ ಬೊಮ್ಮನಕಟ್ಟೆ ರಸ್ತೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಯ ಮಠದಲ್ಲಿ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ 355ನೇ ಆರಾಧನಾ ಮಹೋತ್ಸವವು ಇಂದಿನಿಂದ 31ರವರೆಗೆ ಭಕ್ತಿ ಭಾವದಿಂದ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ವತಿಯಿಂದ 3 ದಿನಗಳ ಕಾಲ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಆಗಸ್ಟ್ 30ರಂದು ಭಾನುವಾರ ದ್ವಿತೀಯ ಅಂಗವಾಗಿ ಬೆಳಗ್ಗೆ 5:30ಕ್ಕೆ ಸುಪ್ರಭಾತ ಹಾಗೂ ನಿರ್ಮಲ್ಯ ವಿಸರ್ಜನೆ, 7ಕ್ಕೆ ಅಷ್ಟೋತ್ತರದೊಂದಿಗೆ ಕ್ಷೀರಾಭಿಷೇಕ ಸಹಿತ ಪಂಚಾಮೃತ ಅಭಿಷೇಕ, 10 ಗಂಟೆಗೆ ಪಾದಪೂಜೆಯೊಂದಿಗೆ ಕನಕಾಭಿಷೇಕ ಅರ್ಚನೆ ನಡೆಯಲಿದೆ. ಮಧ್ಯಾಹ್ನ 12ಕ್ಕೆ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿತರಣೆ ನಡೆಯಲಿದೆ. ಸಂಜೆ 5 ಗಂಟೆಗೆ ಶ್ರೀ ಸರಸ್ವತಿ ವಿದ್ಯಾಲಯದ ವತಿಯಿಂದ ವೀಣಾ ವಾದನ ಕಾರ್ಯಕ್ರಮ, ಆಗಸ್ಟ್ 31ರಂದು ಸೋಮವಾರ ಬೆಳಗ್ಗೆ 9 ಗಂಟೆಗೆ ಶ್ರೀ ಗುರು ರಾಘವೇಂದ್ರ ರಾಯರ ವಿಶೇಷ ಅಲಂಕಾರ ರಾಜಬೀದಿ ಉತ್ಸವ ವಿಜೃಂಭಣೆಯಿಂದ ನಡೆಯಲಿದೆ. ಬಳಿಕ ಬೆಳಗ್ಗೆ 11 ಗಂಟೆಗೆ ಮಠದ ಪ್ರಕಾರದಲ್ಲಿ ಮಹಾರಥೋತ್ಸವ ನೆರವೇರಲಿದೆ. ಸಂಜೆ 5 ಗಂಟೆಗೆ ಇಂಪು ಮ್ಯೂಸಿಕಲ್ ಕ್ರಿಯೇಟರ್ಸ್ ವತಿಯಿಂದ ದಾಸವೈಭವ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ ಎಂದು ವ್ಯವಸ್ಥಾಪಕರಾದ ಧೀರೇಂದ್ರ ಆಚಾರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಆಗಸ್ಟ್ 28 ಇಂದು ಬೆಳಿಗ್ಗೆ 11 ಗಂಟೆಗೆ ನಗರದ ಕುವೆಂಪು ರಂಗಮಂದಿರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಜಿ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ನೆರವೇರಿಸಲಿದ್ದಾರೆ. ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ಜಿಲ್ಲೆಯ ಸದಸ್ಯರು, ವಿಧಾನಸಭಾ ವಿಧಾನ ಪರಿಷತ್ ಶಾಸಕರು, ಜನಪ್ರತಿನಿಧಿಗಳು, ಪಾಲಿಕೆ ಮಹಾಪೌರರು, ವಿವಿಧ ನಿಗಮ ಮಂಡಳಿ ಪ್ರಾಧಿಕಾರಗಳ ಅಧ್ಯಕ್ಷರು, ಜಿಲ್ಲಾ ಆರ್ಯ ಈಡಿಗ ಸಂಘದ ಮುಖಂಡರು, ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಸಿಇಒ, ಪಾಲಿಕೆಯ ಆಯುಕ್ತರು ಹಾಗೂ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು. ಶಿವಮೊಗ್ಗದ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಹೆಚ್ ಕಲ್ಲನ್ ಇವರಿಂದ ವಿಶೇಷ ಉಪನ್ಯಾಸ ಆಯೋಜಿಸಲಾಗಿದೆ. ಮುಂದಿನ ವಿವರ. ಗಾಜನೂರಿನ ಅಗ್ರಹಾರದ ಶ್ರೀ ಗಂಗಾ ಪರಮೇಶ್ವರಿ ಮೀನುಗಾರರ ಸಹಕಾರ ಸಂಘದ ವತಿಯಿಂದ ಮೀನುಗಾರಿಕೆ ವೃತ್ತಿಯನ್ನು ಅವಲಂಬಿಸಿ ಜೀವನ ನಡೆಸುತ್ತಿರುವ ಮೀನುಗಾರರ ಅಭಿವೃದ್ಧಿಗಾಗಿ ತುಂಗಾ ಜಲಾಶಯದ ಅಂಚಿನಲ್ಲಿರುವ 0.20 ಹೆಕ್ಟೇರ್ ಮೀನು ಮರಿ ಪಾಲನಾ ಕೊಳದಲ್ಲಿ ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ

10 ಲಕ್ಷ ಕಾಟ್ಲಾ ಹಾಗೂ ರೋಹು ಜಾತಿಯ ಸ್ಪಾನ್ ಮರಿಗಳನ್ನು ಪಾಲನೆ ಮಾಡಲಾಗಿದ್ದು, ಈ ಪೈಕಿ 80 ರಿಂದ 100 ಮಿಲಿಮೀಟರ್ ಗಾತ್ರದ 250 ಲಕ್ಷ ಬಲಿತ ಮೀನು ಮರಿಗಳನ್ನು ತುಂಗಾ ಜಲಾಶಯದ ಹುಲಿಕಲ್ ಕ್ರಾಸ್ ಬಳಿ ಬಿತ್ತನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮೀನುಗಾರಿಕೆ ಇಲಾಖೆಯ ಶಿವಮೊಗ್ಗ ವಲಯದ ಜಂಟಿ ನಿರ್ದೇಶಕರಾದ ಷಡಾಕ್ಷರಿ ಜಿಎಸ್, ಶಿವಮೊಗ್ಗ ಜಿಲ್ಲಾ ಮೀನುಗಾರಿಕೆ ಉಪನಿರ್ದೇಶಕರಾದ ಶಿವಕುಮಾರ್ ಜಿಎಂ, ಶಿವಮೊಗ್ಗ ತಾಲೂಕು ಮೀನುಗಾರಿಕೆ ಸಹಾಯಕ ನಿರ್ದೇಶಕರಾದ ರಾಘವೇಂದ್ರ ಕೆಎಸ್, ಗಾಜನೂರು ಮೀನು ಮರಿ ಪಾಲನಾ ಕೇಂದ್ರದ ವಿನಯ್ ಕುಮಾರ್ ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಗಂಗಾ ಪರಮೇಶ್ವರಿ ಮೀನುಗಾರಿಕೆಯ ಸಹಕಾರ ಸಂಘದ ಅಧ್ಯಕ್ಷರಾದ ಅರಸಯ್ಯ, ಪದಾಧಿಕಾರಿಗಳಾದ ಮಹೇಶ್ ಎಂ, ಶಿವಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯು 2026-27 ಸಾಲಿನಲ್ಲಿ ಖ್ಯಾತ ಹಾಕಿ ಆಟಗಾರರಾದ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಪ್ರತಿ ವರ್ಷ ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಗಸ್ಟ್ 29 ಆಚರಿಸಲಾಗುತ್ತಿದ್ದು, ಆಗಸ್ಟ್ 28 ರಿಂದ 30 3 ದಿನಗಳ ಕಾಲ ರಾಷ್ಟ್ರೀಯ ಕ್ರೀಡಾಕೂಟವನ್ನ ಆಚರಿಸಲು ನಿರ್ಧರಿಸಲಾಗಿದೆ. ಈ ಅಭಿಯಾನದ ಮುಖ್ಯ ಉದ್ದೇಶ ಏಕ್ ಘಂಟಾ ಖೇಲ್ ಕೆ ಮೈದಾನ್ ಮೇ ಕಾರ್ಯಕ್ರಮದ ಮೂಲಕ ಪ್ರತಿಯೊಬ್ಬ ನಾಗರಿಕರು ಕನಿಷ್ಠ 1 ಗಂಟೆ ಆಟದ ಮೈದಾನದಲ್ಲಿ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವುದಾಗಿದೆ. ಈ ಅಭಿಯಾನವನ್ನ ಯಶಸ್ವಿಗೊಳಿಸಲು ರಾಜ್ಯದ ಶಾಲಾ ಕಾಲೇಜುಗಳು, ನಗರ ಹಾಗೂ ಗ್ರಾಮೀಣ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತಿದೆ. ಆಗಸ್ಟ್ 28 6 ಗಂಟೆಗೆ ಯೋಗ ಅರಿವು, ಆಗಸ್ಟ್ 29 7 ಗಂಟೆಗೆ ಮ್ಯಾರಥಾನ್ ಹಾಗೂ ಆಗಸ್ಟ್ 30 7 ಗಂಟೆಗೆ ಸೈಕ್ಲೋಥಾನ್ ಹಾಗೂ ಜುಂಬಾ ಸ್ಪರ್ಧೆ ಏರ್ಪಡಿಸಲಾಗಿದೆ. ಮ್ಯಾರಥಾನ್ ಸ್ಪರ್ಧೆಗೆ ನಗದು ಬಹುಮಾನ ಪ್ರಥಮ ಬಹುಮಾನ 1,000, 10,000, ದ್ವಿತೀಯ ಬಹುಮಾನ 5,000 ಹಾಗೂ ತೃತೀಯ ಬಹುಮಾನ 3,000 ಹಾಗೂ 3 ಜನರಿಗೆ ಸಮಾಧಾನಕರ ಬಹುಮಾನ ಹಾಗೂ ಸಮಾಧಾನಕರ ಬಹುಮಾನವಾಗಿ 1,000 ನೀಡಲಾಗುವುದು. ಜೊತೆಗೆ ಪ್ರಶಸ್ತಿ ಪತ್ರ ಮತ್ತು ಮೆಡಲ್ಗಳನ್ನು ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9845863549 ಈ ನಂಬರನ್ನು ಸಂಪರ್ಕಿಸಬಹುದು ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಶಾಲಾ ಶಿಕ್ಷಣ ಇಲಾಖೆ ಹಾಗೂ ನಗರದ ಸವಳಂಗ ರಸ್ತೆಯ ಅಕ್ಷರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ ಇವುಗಳ ಸಂಯುಕ್ತ ಆಶ್ರಯದಲ್ಲಿ 2026-27 ಸಾಲಿನ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟವನ್ನ 28 August ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ತಾಲೂಕಿನ ಸುಮಾರು 47 ಕಾಲೇಜುಗಳಿಂದ 2500 ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಚಂದ್ರಪ್ಪ ಎಸ್ ಗುಡಪಲ್ಲಿ ಅಧ್ಯಕ್ಷತೆ ವಹಿಸುವರು. ವಿಧಾನ ಪರಿಷತ್ ಶಾಸಕರಾದ ಅರುಣ್ ಡಿಎಸ್ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದ ಕೆಬಿ ಅಶೋಕ್ ನಾಯಕ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರೇಖ್ಯಾ ನಾಯಕ್, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಜಿಲ್ಲಾ ಕ್ರೀಡಾ ಸಂಯೋಜಕರಾದ ನಾಗೇಂದ್ರ ಪ್ರಸಾದ್ ಹಾಗೂ ಕಾರ್ಕಳ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಸಹ ಸಂಸ್ಥಾಪಕರಾದ ಗಣಪತಿ ಕೆಎಸ್ ಉಪಸ್ಥಿತರಿರುವರು. ಮುಂದಿನ ವಿವರ. ಅನಿಕೇತನ ಸೇವಾ ಟ್ರಸ್ಟ್ ವತಿಯಿಂದ 29 August ಸಂಜೆ 6 ನಗರದ ಕುವೆಂಪು ರಂಗಮಂದಿರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಎಂಬ ಅದ್ಭುತ ಐತಿಹಾಸಿಕ ನಾಟಕವನ್ನು ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷರಾದ ಹೆಚ್ಬಿ ರಮೇಶ್ ಬಾಬು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಟ್ರಸ್ಟ್ 2009 ಶಿಕ್ಷಣ, ಸಂಸ್ಕೃತಿ ಮತ್ತು ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. 2014 ವಾಯ್ಸ್ ಆಫ್ ಕರ್ನಾಟಕ, 2015 ಶಿವಾಜಿ ನಾಟಕ, 2017 ಸರಿಗಮಪ ವಿಜೇತರ ಗಣೇಶೋತ್ಸವ, ಪುರಂದರ ಪ್ರಭಾ ಕಥಕ್, ಅಮ್ಮ ಅಮರ ಕಾರ್ಯಕ್ರಮಗಳಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಕರೋನಾ ಮತ್ತು ನೆರೆ ಸಂದರ್ಭದಲ್ಲಿ ಸೇವಾ ಕಾರ್ಯವನ್ನ ಮಾಡಿದ್ದೇವೆ ಎಂದು ತಿಳಿಸಿದರು. ಟ್ರಸ್ಟ್ನ ಕಾರ್ಯನಿರ್ವಾಹಕರಾದ ಎಸ್ ವಿಶ್ವೇಶ್ವರಯ್ಯ ಮಾತನಾಡಿ, ಈ ಬಾರಿ ಭೈರೋಜಿ ರಾವ್ ಜಾಧವ್ ಮತ್ತು ದಿವಂಗತ ಸುಶೀಲಾಬಾಯಿ ಸೇವಾ ಟ್ರಸ್ಟ್ ಸಹಯೋಗದೊಂದಿಗೆ ಮತ್ತೊಮ್ಮೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಚರಿತ್ರೆಯನ್ನ ರಂಗದ ಮೇಲೆ ತರುತ್ತಿದ್ದೇವೆ. ನಾಟಕವನ್ನ ಖ್ಯಾತ ನಿರ್ದೇಶಕರಾದ ವಿಜಯ್ ಕುಮಾರ್ ಕೋಡಿಯಾಳ್ ಇವರು ನಿರ್ದೇಶಿಸಿದ್ದು, ಬೆಂಗಳೂರು ಮತ್ತು ಮಂಗಳೂರಿನ 20 ಹೆಚ್ಚು ಕಲಾವಿದರು ಅಭಿನಯಿಸಲಿದ್ದಾರೆ ಎಂದು ತಿಳಿಸಿದರು. ಗೋಷ್ಠಿಯಲ್ಲಿ ಮಾಜಿ ಪಾಲಿಕೆಯ ಸದಸ್ಯರಾದ ಇ ಕಾಂತೇಶ್, ವಿದ್ಯಾಶ್ರೀ, ರೇಖಾ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ 29 ಬೆಳಗ್ಗೆ 10 ಉದ್ಯೋಗ ಮೇಳವನ್ನ ಆಯೋಜಿಸಲಾಗಿದೆ. ಈ ಉದ್ಯೋಗ ಮೇಳದಲ್ಲಿ ಪ್ರತಿಷ್ಠಿತ ಖಾಸಗಿ ಕಂಪನಿಗಳು ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ನೇರ ಸಂದರ್ಶನ ಆಯೋಜಿಸಲಾಗಿದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೋ ಅಥವಾ ಯಾವುದೇ ಪದವಿ ತೇರ್ಗಡೆಯಾಗಿರುವ 18-35 ವರ್ಷದೊಳಗಿನ ಅಭ್ಯರ್ಥಿಗಳು ಸಂದರ್ಶನಕ್ಕೆ ಅರ್ಹರಾಗಿರುತ್ತಾರೆ. ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ತಮ್ಮ ಬಯೋಡೇಟಾ, ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ನೇರ ಸಂದರ್ಶನಕ್ಕೆ ಹಾಜರಾಗಬಹುದು. ಈ ಸಂದರ್ಶನದಲ್ಲಿ ಭಾಗವಹಿಸಲು ಉಚಿತ ಪ್ರವೇಶವಿದ್ದು, ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾನಗರ, 2 ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಸಂದರ್ಶನ ನಡೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9380663606 ಈ ನಂಬರ್ ಅನ್ನ ಸಂಪರ್ಕಿಸಬಹುದು ಎಂದು ಜಿಲ್ಲಾ ಉದ್ಯೋಗಾಧಿಕಾರಿಗಳು ತಿಳಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
6: ಕಂದ, ನನಗೆ ಊಟದ ಕೊನೆನಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
5: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
7: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
8: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
9: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
0: ಹಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ, ನಿಮ್ಮೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಹೆಸರು ಹೇಳೋ ಹಾಗೆ ಪರಿಸರದ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಅಂತ ಹೇಳುವಾಗ ನಮ್ಮ ಕಣ್ಣು ಮುಂದೆ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಹಣ್ಣು ತರಕಾರಿ, ಹೂವು ಎಲ್ಲವೂ ಕೂಡ ನೆನಪಾಗುತ್ತೆ, ಎಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಹಾಗೆ ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹಾಗಿದ್ರೆ ಅರ್ಪಿತಾ, ಇವತ್ತು ಪರಿಸರಕ್ಕೆ ಕುರಿತಾದ ಯಾವ ವಿಷಯದ ಬಗ್ಗೆ ನೀವು ಮಾಹಿತಿಯನ್ನ ನೀಡ್ತಾ ಇದ್ದೀರಾ ಅಂತ ಕೇಳೋದಾದ್ರೆ, ಖಂಡಿತವಾಗ್ಲೂ ಒಂದು ವಿಶೇಷವಾದ ಮಾಹಿತಿಯನ್ನ ನೀಡೋಣ ಅಂತ ಬಂದಿದ್ದೀನಿ. ಇನ್ನು ಕೇಳುಗರೆ, ಒಂದೂರಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತಂತೆ. ಆ ಮರ ತುಂಬಾ ಗಿಳಿಗಳಿತ್ತು. ಹೀಗೆ ಅಥವಾ ಒಂದು ಕಾಡಿತ್ತು, ಆ ಕಾಡಿನಲ್ಲಿ ದೊಡ್ಡ ಆಲದ ಮರ ಇತ್ತಂತೆ, ಆ ಮರದಲ್ಲಿ ಸಾಕಷ್ಟು ಜೀವಿಗಳು ವಾಸವಾಗಿತ್ತಂತೆ ಅಂತೆಲ್ಲ ಅಜ್ಜಿ ಕಥೆಗಳನ್ನ ಹೇಳೋದನ್ನ ನೀವು ಕೇಳಿರ್ಬೋದಲ್ವಾ? ಒಂದೂರಲ್ಲಿ ಅದು ಇದು ಅಂತ ಹೇಳುವಾಗ ಮೊದಲು ನಮಗೆ ಅಜ್ಜಿಯ ಕಥೆಗಳೇ ನೆನಪಾಗುವಂತದ್ದು. ಹೀಗಿರುವಾಗ ಇವತ್ತಿನ ಕಾರ್ಯಕ್ರಮದಲ್ಲಿ ಆಲದ ಮರದ ಬಗ್ಗೆ ಮಾತನಾಡೋಣ ಅಂತ. ಆಲದ ಮರ ದೊಡ್ಡದು, ಅಂತ ದೊಡ್ಡ ಮರದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ ಅಂತ. ಹಾಗೆ ನೋಡಿದ್ರೆ ಮಾನವನ ಕುಲವನ್ನು, ಅದರಲ್ಲೂ ಭಾರತೀಯ ಸಮುದಾಯದ ಒಡನಾಡಿಯಾಗಿ ಆಲದ ಮರ ಹಿರಿಮೆ. ಬಹುಶಃ ನಾವು ಊಹಿಸದಕ್ಕಿಂತಲೂ ದೊಡ್ಡದು ಈ ಆಲದ ಮರಗಳು. ಹೌದು, ಇದನ್ನು ನಾವು ಸಹಜವಾಗಿ ಒಪ್ಪಿಕೊಂಡಿದ್ದೀವಿ ಕೂಡ. ಹೌದು, ಇನ್ನು ಕನ್ನಡದಲ್ಲಿ ಆಲದ ಮರ ಅಂತ ಹೇಳುವಂತ ನಾವು ಇಂಗ್ಲಿಷಲ್ಲಿ ಇದನ್ನ ಬಿಗ್ ಬನಿಯನ್ ಟ್ರೀ ಅಂತ ಕರೀತಾರೆ. ಸೊ ಇದರಲ್ಲೂ ಬಿಗ್ ಅನ್ನೋದಿದೆ ನೋಡಿ. ಸಾಕಷ್ಟು ಸಂದರ್ಭಗಳಲ್ಲಿ ಇದನ್ನ ನಾವು ಕಾಣ್ತೀವಿ. ಚಾವಣಿಯ ವಿಸ್ತಾರದಿಂದ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಮರವೆಂದ್ರೆ ಅದು ಆಲದ ಮರ. ಎಕರೆಗಟ್ಟಲೆ ತನ್ನ ಚಾವಣಿಯನ್ನ ಹರಡಿಕೊಂಡು ಜಾಗತಿಕವಾಗಿ ಸುದ್ದಿ ಮಾಡಿದ ಹಲವಾರು ಮರಗಳು ನಮ್ಮ ದೇಶದಲ್ಲಿದೆ. ಆಲದ ಮರ ನಮ್ಮ ದೇಶದ್ದೇ ಮಾತ್ರವಲ್ಲ, ನಮ್ಮ ರಾಷ್ಟ್ರೀಯ ಮರವೂ ಹೌದು. ಕಥನಗಳ ಹೊತ್ತೆ ತನ್ನ ವಿಸ್ತಾರವನ್ನ ಹರಡಿಕೊಂಡಿರುವಂತಹ ಆಲದ ಮರಗಳು ಕೆಲವು ಕಥನ ವಿಶೇಷಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳೋಣ ಅಂತ. ಹಾಗೆ ಇದರ ದೀರ್ಘಾಯುಷದ ವೈಜ್ಞಾನಿಕತೆಯು ಸಹ ಆಲದ ಮರದ ಕಥನಗಳಿಗಂತೂ ಅತ್ಯಂತ ಕೌತುಕವಾಗಿರುವಂಥದ್ದು. ಇನ್ನು ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಸಂಗತಿಗಳೇ ಅಲ್ಲದೆ ಕ್ರೌರ್ಯ, ಹಿಂಸೆ, ನೋವುಗಳನ್ನ ಒಳಗೊಂಡ ಜೊತೆಗೆ ವಹಿವಾಟಾಗಿರ್ಬೋದು ಅಥವಾ ಸಮುದಾಯಕ ಮಹತ್ವಗಳಿಂದ ಕೂಡ ಈ ಆಲದ ಮರದ ವಿಶೇಷತೆ ಹೊಂದಿದೆ. ಯಾವುದೇ ದೊಡ್ಡ ಆಲದ ಮರದ ಹತ್ತಿರ ಹೋದಾಗ ಮರದ ನಿಜವಾದ ಬುಡ ಯಾವುದು, ಮರ ಆರಂಭವಾದದ್ದಾದ್ರೂ ಎಲ್ಲಿಂದ ಅನ್ನೋ ಬಗೆಹರಿದ ಸಮಸ್ಯೆ ಬಂದೇ ಬರುತ್ತೆ ಅಲ್ವಾ? ಖಂಡಿತ. ಈಗ ಆಲದ ಮರದ ಕುರಿತು ಹೇಳೋಕೆ ಸಾಕಷ್ಟು ವಿಷಯ ಇದೆ, ಖಂಡಿತವಾಗ್ಲೂ ಆ ವಿಷಯವನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಆಲದ ಮರ, ದೊಡ್ಡ ಆಲದ ಮರದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೆ. ಹಾಗೆ ಆಲದ ಮರವನ್ನ ಹತ್ತಿರ ಹೋಗಿ ನೋಡಿದಾಗ ಆ ಮರದಲ್ಲಿ ನಿಜವಾದ ಬುಡ ಎಲ್ಲಿದೆ ಅಂತ ಹುಡುಕೋದೇ ಆಗತ್ತೆ. ಆದ್ರೆ ಅದಕ್ಕೆ ನಮಗೆ ಉತ್ತರವಂತೂ ಸಿಗೋದಿಲ್ಲ. ಅಷ್ಟು ದೊಡ್ಡದಾಗಿ ಬೆಳೆದಿರುತ್ತೆ ಈ ಒಂದು ಆಲದ ಮರ. ಇನ್ನು ತಂಪಾದ ನೆರಳನ್ನ ಕೊಡುತ್ತೆ, ತಣ್ಣನೆಯ ಗಾಳಿ ಕೂಡ ಕೊಡುತ್ತೆ. ಇದಕ್ಕೆ ನೂರಾರು ವರ್ಷಗಳ ಸಾಕ್ಷಿ ಕೂಡ ಇದೆ. ಕೆಲವೊಂದು ಆಲದ ಮರಗಳು 1000 ವರ್ಷ ದಾಟಿರುವ ಬಗ್ಗೆ ಅನುಮಾನಗಳು ಕೂಡ ಇದೆ. ಆದ್ರೆ ದಪ್ಪವಾದ ಎಲೆಗಳಿರ್ಬೋದು, ಇಡೀ ರೆಂಬೆ ಕೊಂಬೆಗಳನ್ನೆಲ್ಲ ಆವರಿಸಿಕೊಂಡು ಮರವೊಂದು ಪುಟ್ಟ ಕಾಡಿನಂತೆ ಕಾಣೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಅಲ್ವಾ ಕೇಳುಗರೆ? ಹೌದು, ಆಲದ ಮರ ಚಾವಣಿಯು ದಟ್ಟವಾಗಿ ಇರೋದ್ರಿಂದ ಹಕ್ಕಿಗಳಿಗೆ ತಮ್ಮ ಗೂಡು ಕಟ್ಕೊಳ್ಳೋಕೆ ತುಂಬಾ ಅನುಕೂಲವಾಗಿದೆ. ಹಕ್ಕಿಗಳು ತಮ್ಮ ಮೊಟ್ಟೆ ಹಾಗೆ ಮರಿಗಳನ್ನ ದಟ್ಟವಾದ ಮರದಲ್ಲಿ ಮಳೆ ಅಂದಲೇ ಬಿಸಿಲು ಅಲ್ಲದೆ ಅವುಗಳ ವೈರಿಗಳಿಂದಲೂ ರಕ್ಷಿಸೋಕೆ ಬಯಸುತ್ತೆ. ಆದ್ರಿಂದನೇ ಹಲವಾರು ಹಕ್ಕಿಗಳು ಹಳೆಯ ಹಾಗೂ ದೊಡ್ಡದಾದ ಆಲದ ಮರವನ್ನ ತಮ್ಮ ಗೂಡನ್ನ ನಿರ್ಮಿಸಿಕೊಳ್ಳೋಕೆ ಆಯ್ಕೆ ಮಾಡಿಕೊಳ್ಳುತ್ತೆ. ಇದು ಪಕ್ಷಿ ತಜ್ಞರ ಅಭಿಪ್ರಾಯ ಕೂಡ ಹೌದು. ಕಾಗೆಗಳಂತೂ ಆಲದ ಮರ ಅತ್ಯಂತ ಪ್ರಿಯವಾದ ನೆಲೆ ಅಂತಾನೆ ಹೇಳ್ಬೋದು. ಅದರಂತೆ ಮೈನಾಗಳಿರ್ಬೋದು, ಇನ್ನು ಸಾಕಷ್ಟು ಹಕ್ಕಿಗಳು ಒಳ್ಳೆಯ ನೆಲೆಯಾಗಿ ಆಲದ ಮರವನ್ನೇ ಆಯ್ಕೆ ಮಾಡಿಕೊಳ್ಳುತ್ತೆ. ಆದ್ರಿಂದ ದೊಡ್ಡ ಆಲದ ಮರವೊಂದು ಒಂದು ರೀತಿಯಲ್ಲಿ ಬೃಹತ್ ಅಪಾರ್ಟ್ಮೆಂಟ್ನಂತೆ, ಅಂದ್ರೆ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಜನರು ಹೇಗೆ ವಾಸ ಮಾಡ್ತಾರೋ, ಈ ಒಂದು ಆಲದ ಮರದಲ್ಲಿ ಪಕ್ಷಿಗಳು ವಾಸ ಮಾಡುತ್ತೆ. ಸಾಕಷ್ಟು ಜಾತಿಯ ಪಕ್ಷಿಗಳು ವಿವಿಧ ಗೂಡುಗಳ ತಾಣವಾಗಿರುತ್ತೆ. ಇನ್ನು ಬೇರೆ ಬೇರೆ ಬಗೆಯ ಹಕ್ಕಿಗಳ ಸಮುದಾಯವೇ ಇಲ್ಲಿ ಸಹಜವಾಗಿ ಹೊಂದಾಣಿಕೆಯಿಂದ ಜೀವನವನ್ನ ಸಾಗಿಸ್ತಾ ಇರುತ್ತೆ. ಕೇಳುಗರೆ, ಆಲದ ಮರಗಳು ನೂರಾರು ಮೀಟರ್ಗಳ ಅಗಲಕ್ಕೆ ಹಬ್ಬುತ್ತಾ ಸುಮಾರು 20-25 ಮೀಟರ್ಗಳ ಎತ್ತರಕ್ಕೆ ಬೆಳೆಯುತ್ತೆ. ಇವುಗಳು ಸಾಮಾನ್ಯವಾಗಿ ನಯವಾದ ಬೂದು ಬಣ್ಣದ ತೊಗಟೆಯನ್ನ ಹೊಂದಿದ ಭಾರೀ ಕಾಂಡವನ್ನ ಹೊಂದಿರುತ್ತೆ. ಇವುಗಳ ಬೇರುಗಳು ತುಂಬಾ ಶಕ್ತಿಯುತವಾಗಿರುತ್ತೆ. ಇನ್ನು ಕೆಲವೊಮ್ಮೆ ಇವುಗಳು ಕಾಂಕ್ರೀಟ್ ಅನ್ನು ಅಥವಾ ಕಲ್ಲುಗಳನ್ನ ಕೂಡ ಭೇದಿಸಿ ಬೆಳೆಯುತ್ತೆ. ಎಷ್ಟು ಸ್ಟ್ರಾಂಗ್ ಇದೆ ಅಲ್ವಾ ಈ ಆಲದ ಮರ? ಹೌದು, ಹಳೆಯ ಆಲದ ಮರಗಳು ಸಾಮಾನ್ಯವಾಗಿ ಇಳಿಬಿದ್ದ ಗಾಳಿಯಲ್ಲಿ ತೇಲಾಡುವ ಬಿಳಲುಗಳೆಂದು ಕರೆಯಲಾಗುವ ಬೇರುಗಳನ್ನ ಹೊಂದಿರುತ್ತೆ. ಈ ಬೇರುಗಳು ಎಳೆಯದಾಗಿದ್ದಾಗ ತೆಳ್ಳಗೆ ಹಾಗೆ ತಂತುಗಳಂತೆ ಇದ್ರೂ ಬೆಳೆದಂತೆ ಇವುಗಳು ಸಹ ನೆಲಕ್ಕೆ ಅಂಟಿಕೊಂಡು ಬೇರೂರಿ ದಟ್ಟವಾದ ಕಾಂಡದ ಶಾಖೆಯಂತೆ ಕಂಡುಬರುತ್ತೆ. ಇನ್ನು ವಿಶೇಷವಾಗಿ ಈ ತೂಗಾಡುವಂತಹ ಬೇರುಗಳು ನೆಲಕ್ಕೆ ತಾಗಿದಾಗ ಇಡೀ ಮರದ ಚಾವಣಿಗೆ ಬೆಂಬಲ ಕೊಡುವ ಕಾಂಡಗಳಂತಾಗುತ್ತೆ. ಸಾಮಾನ್ಯವಾಗಿ ಆಲದ ಮರ ನೈಸರ್ಗಿಕವಾಗಿ ಯಾವುದಾದ್ರೂ ಬೇರೆಯ ಮರದ ಮೇಲೆ ಅಥವಾ ಜೊತೆಯಲ್ಲಿ ಬೆಳೆಯುತ್ತೆ. ಅಲ್ಲಿ ವಾಸ ಮಾಡುವಂತ ಹಕ್ಕಿ ಬೀಜವನ್ನ ತಂದು ಹಾಕಿರೋದ್ರಿಂದ ಅಲ್ಲಿ ಮತ್ತೊಂದು ಮರ ಕೂಡ ಬೆಳೆದಿರುತ್ತೆ. ಹೀಗೆ ಆಲದ ಮರದಲ್ಲಿರುವಂತಹ ಪಕ್ಷಿಗಳು ಬೇರೆ ಮರಗಳನ್ನ ಬೆಳೆಸೋದಕ್ಕೆ ಕಾರಣವಾಗಿದೆ. ಇನ್ನು ಈ ಆಲದ ಮರದಲ್ಲಿರುವಂತಹ ವಿಶೇಷತೆ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿಯನ್ನ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ನಮ್ದೊಂಥರ ಟಿಪಿಕಲ್ ಲವ್ ಸ್ಟೋರಿ. ಲವ್ ಅಲ್ಲಿ ಬಿದ್ದಾಗಿಂದ ದಿನ ದೀಪಾವಳಿ ಬಾಸ್. ಪಟಾಕಿ ಅವಳು ಹೊಡಿತಾಳೋ ನಾನು ಹೊಡಿತೀನೋ ಗೊತ್ತಿಲ್ಲ, ಆದ್ರೆ ಸೌಂಡ್ ಅಂತೂ ದಿನ ಇದ್ದಿದ್ದೆ.

0: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಲದ ಮರ, ದೊಡ್ಡ ಆಲದ ಮರದ ಬಗ್ಗೆ ಮಾತನಾಡ್ತಿದ್ದೆ. ಹಾಗೇನೆ ಆಲದ ಮರ ಏನಿದೆ, ಒಂದ್ ರೀತಿ ಪಕ್ಷಿಗಳಿಗೆ ಅಪಾರ್ಟ್ಮೆಂಟ್ ಇದ್ದ ಹಾಗೆ. ಹೌದು, ಮನುಷ್ಯಗೂ ಅಪಾರ್ಟ್ಮೆಂಟ್ಗಳು ಬೇಕು ಅಂದಾಗ ಪಕ್ಷಿಗಳಿಗೂ ಬೇಕು, ಆದ್ರೆ ಪಕ್ಷಿಗಳಿಗೆ ನೈಸರ್ಗಿಕವಾದಂತಹ ಅಪಾರ್ಟ್ಮೆಂಟ್ಗಳು ಬೇಕು, ಅದು ಆಲದ ಮರದಲ್ಲಿ ಸಿಗುವಂತದ್ದು. ಇನ್ನು ಕೇಳುಗರೆ, ಈ ಆಲದ ಮರದಲ್ಲಿ ಬಿಡುವಂತಹ ಕೆಂಪು ಬಣ್ಣದ ಹಣ್ಣು ಏನಿದೆ, ಇದು 1.5 ರಿಂದ 2.5 ಸೆಂಟಿಮೀಟರ್ ದಪ್ಪ ಇರುತ್ತೆ. ಈ ಹಣ್ಣುಗಳು ಹಲವಾರು ಹಕ್ಕಿಗಳಿಗೆ ಪ್ರಿಯವಾದಂತಹ ಆಹಾರ ಕೂಡ. ಹೌದು, ಇನ್ನು ಆಲದ ಮರ ಅಂತ ಹೇಳುವಾಗ ಇದಕ್ಕೆ ಆಯಸ್ಸು ಹೆಚ್ಚು ಅಂತ ಹೇಳ್ತಾರೆ. ಹಾಗಿದ್ರೆ ಈ ಆಲದ ಮರದ ದೀರ್ಘಾಯುಷದ ವೈಜ್ಞಾನಿಕ ಕಥೆ ಏನು ಅರ್ಪಿತಾ ಅಂತ ನೀವು ಕೇಳದಾದ್ರೆ ಖಂಡಿತವಾಗ್ಲೂ ಉತ್ತರವನ್ನ ಕೊಡ್ತೀನಿ. ಆಲದ ಮರವನ್ನ ಸಸ್ಯ ವೈಜ್ಞಾನಿಕವಾಗಿ ಫೈಕಸ್ ಬೆಂಗಾಲೆನ್ಸಿಸ್ ಅಂತ ಕರೀತಾರೆ. ಇದು ಮೊರೇಸಿಯ ಸಸ್ಯ ಕುಟುಂಬದ ಸಸ್ಯ. ಆಲದ ಮರದ ದೀರ್ಘಾಯುಷದ ಬಗೆಗೆ ಗೊತ್ತಿರುವ ಸಂಗತಿನೇ, ಸುಮಾರು 900 ರಿಂದ 1500 ವರ್ಷಗಳವರೆಗೂ ಬದುಕಬಲ್ಲದು ಅಂತ ಹೇಳಿ ಅಂದಾಜಿಸಲಾಗಿದೆ. ಸಸ್ಯಗಳ ದೀರ್ಘಾಯುಷ್ಯವು ಸಸ್ಯಗಳಲ್ಲಿನ ಹಾರ್ಮೋನ್ಗಳ ಪ್ರತಿಕ್ರಿಯೆ, ಆಯಾ ಪ್ರಭೇದವು, ವೃದ್ಧಾಪ್ಯದ ನಿಯಂತ್ರಿಸುವ ಜೈವಿಕ ಮಾರ್ಗಗಳಿರಬಹುದು, ಇನ್ನು ಸಂತಾನೋತ್ಪತ್ತಿ ಬೆಳವಣಿಗೆ, ಒತ್ತಡವನ್ನ ಸಹಿಸುವಂತಹ ಗುಣವನ್ನ ನಿಯಂತ್ರಿಸುವ ಜೀನ್ಗಳ ವ್ಯಾಪಕತೆ ಆಗಿರಬಹುದು, ಹಾಗೆ ಆಮ್ಲಜನಕದ ಜೊತೆಗಿನ ಪ್ರತಿಕ್ರಿಯಾತ್ಮಕತೆ. ಜೀನ್ಗಳು ಕುಟುಂಬದ ವಿಸ್ತರಣೆಗೆ ಹಾಗೆ ರೋಗ ನಿರೋಧಕ ಜೀನ್ಗಳ ಜೀನ್ ನಕುಲ ಮಾಡುವಿಕೆಗೆ ಮುಂತಾದ ಅಂಶಗಳಿಂದ ಪ್ರಭಾವಿತವಾಗಿರುತ್ತೆ. ತೀರಾ ಇತ್ತೀಚೆಗೆ ಅಂದ್ರೆ 2022 ಭಾರತೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್ ಭೋಪಾಳ ಹಾಗೆ ಮಧ್ಯಪ್ರದೇಶ್, ಈ ವಿಜ್ಞಾನಿಗಳ ತಂಡ ಆಲ ಮತ್ತು ಅರಳಿ ಮರಗಳ ದೀರ್ಘಾಯುಷ್ಯದ ಜೆನೆಟಿಕ್ ವಿವರಗಳ ವಿಶೇಷವಾದ ಸಂಶೋಧನೆಯನ್ನ ನೀಡಿ ಪ್ರಕಟಿಸಿದೆ. ಆಲದ ಮರದ ಪ್ರಭೇದಗಳಲ್ಲಿ ದೀರ್ಘಾಯುಷ್ಯವನ್ನ ಒದಗಿಸುವ ಜೀನ್ಗಳಲ್ಲಿ ಹೊಂದಾಣಿಕೆಯ ವಿಕಾಸದ ಕುರುಹುಗಳನ್ನ ಅರ್ಥೈಸಿದ್ದಾರೆ. ಜೊತೆಗೆ ಬಹಳ ಮುಖ್ಯವಾಗಿ ಸಸ್ಯದ ಬೇರಿನ ಅಭಿವೃದ್ಧಿ, ಹೂ ಬಿಡುವಿಕೆ, ಸಂತಾನೋತ್ಪತ್ತಿಯ ಬೆಳವಣಿಗೆ, ಜೊತೆಗೆ ಚಯಾಪಚಯ ಕ್ರಿಯೆಯ ನಿರಂತರ ಬೆಳವಣಿಗೆ, ಜೊತೆಗೆ ಅಭಿವೃದ್ಧಿ ಸಂಬಂಧಿಸಿದಂತಹ ಜೀನ್ಗಳು ಹೊಂದಾಣಿಕೆಯ ಚಿಹ್ನೆಗಳನ್ನ ದಾಖಲು ಮಾಡಿದ್ದಾರೆ. ಅಲ್ಲದೆ ಆಲದ ಪ್ರಭೇದಗಳಲ್ಲಿ ದ್ವಿತಿ ಸಂಶ್ಲೇಷಣಾ ಮಾರ್ಗದ ವಿಶೇಷತೆಯನ್ನ ಗುರುತಿಸಿದ್ದಾರೆ.
1: ಹಾಗೆ ಕೇಳುಗರೆ, ಆಲದ ಮರದ ಕೆಳಗೆ ಏನೂ ಬೆಳೆಯುಲ್ಲ ಅನ್ನೋ ಮಾತೊಂದಿದೆ. ಇದನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ದೊಡ್ಡವರು ಸಹವಾಸದ ಅಡಿಯಲ್ಲಿ ಸಣ್ಣವರು ಸೋತು ಹೋಗೋದನ್ನ ಹೇಳೋಕೆ ಪ್ರತಿಮೆಯಾಗಿ ಬಳಸೋದ್ ಕೂಡ ಉಂಟು. ಇನ್ನು ಆಲದ ವಿಚಾರದಲ್ಲಿ ಇದರ ಕುರಿತೇ ಒಂದು ಸಂಶೋಧನಾ ಲೇಖನ ಕೂಡ ಇದೆ. ಏನಪ್ಪಾ ಅಂದ್ರೆ, ಒಮ್ಮೆ 60ರ ದಶಕದಲ್ಲಿ ಆಲದ ಜೊತೆ ಇತರೆ 50 ರಿಂದ 60 ಫೈಕಸ್ ಪ್ರಭೇದಗಳನ್ನ ಹವಾಯ್ ದ್ವೀಪಗಳಿಗೆ ಪರಿಚಯಿಸಲಾಯಿತು. ಆಲದ ಬೀಜ ಸಹಜವಾಗಿ ಯಾವುದೇ ಗಿಡ ಅಥವಾ ಮರದ ಮೇಲೆ ಬಿದ್ದರೂ ಅಲ್ಲಿಯೇ ಮೊಳೆತು ಬೇರು ಬಿಟ್ಟು ಬಿಟ್ಟ ಬೇರುಗಳನ್ನೇ ನೆಲಕ್ಕೂ ಚಾಚಿ ತನಗೆ ಜಾಗ ಕೊಟ್ಟು ಗಿಡ ಮರವನ್ನೇ ಬಳಸಿ ಬೆಳೆಯುತ್ತೆ. ಕೊನೆಗೆ ಜಾಗ ಕೊಟ್ಟಂತಹ ಮೂಲ ಮರವನ್ನೇ ನುಂಗಿ ಕೂಡ ಹಾಕುತ್ತೆ. ಇದು ಅರಳಿ ಹಾಗೆ ಮತ್ತಿತರ ಫೈಕಸ್ಗಳಲ್ಲೂ ಸಾಮಾನ್ಯ. ಅಲ್ಲೂ ಹೀಗೆ ಆಯ್ತು. ಸ್ಥಳೀಯ ಸಸ್ಯ ಸಂಪನ್ಮೂಲವನ್ನ ಆಕ್ರಮಿಸಿ ಬೆಳೆಯುವಂತ ಆಲವನ್ನ ತಡೆಯಬೇಕಾಯ್ತು. ಆದ್ರಿಂದ ಆಲವನ್ನ ಬೀಜಾಂಕರಿಸಲು ಸಹಾಯ ಮಾಡುವ ಕಣಜದ ಪ್ರಭೇದವನ್ನೇ ಪರಿಚಯಿಸಿದಂತೆ ಸಂಶೋಧನಾ ವರದಿ ಕೂಡ ಎಚ್ಚರಿಕೆಯಾಗಿ ತಿಳಿಸಿತ್ತು. ಸೊ ಇದರಿಂದ ನಾವೇನು ತಿಳ್ಕೋಬಹುದು ಅಂದ್ರೆ, ಆಲದ ಮರ ಏನಿದೆ ತನ್ನ ಸಾಮರ್ಥ್ಯವನ್ನ ಬೇರೆ ಮರಗಳೊಂದಿಗೆ ಬಿಟ್ಕೊಡಲ್ಲ, ತನ್ನದೇ ಒಂದು ಚಾಪು ಎಲ್ಲಾ ಕಡೆನೂ ಇರಬೇಕು ಅಂತ ಬಯಸುತ್ತೆ. ಈಗ ಆಲವು 80ರ 90ರ ದಶಕದಲ್ಲಿ ಅಲ್ಲಿನ ಬಹುಪಾಲು ಸ್ಥಳೀಯ ಗಿಡ ಮರಗಳನ್ನ ನುಂಗ್ತಾ ಇತ್ತು. ಇನ್ನು ಈ ಆಲದ ಮರಕ್ಕೆ ಪುಟ್ಟ ಹುಳುವಿನ ಜೊತೆ ದೊಡ್ಡ ಆಲದ ಸಹಬಾಳ್ವೆ ಇದೆ ಅಂದ್ರೆ ನೀವು ನಂಬ್ತೀರಾ? ಖಂಡಿತವಾಗ್ಲೂ ನಂಬಬೇಕು. ಈಗ ಈ ಆಲದ ಮರ ಏನಿದೆ, ಪರಾಗಸ್ಪರ್ಶಗೊಂಡು ಬೀಜಗಟ್ಟಲು ಅದಕ್ಕೆ ಪುಟ್ಟ ಹುಳುವಿನ ಸಹಕಾರ ಬೇಕೇ ಬೇಕು. ಎಲ್ಲಾ ಫೈಕಸ್ಗಳಂತೆ ಆಲವು ಸಹ ಒಂದು ಕಣಜವನ್ನ

ಅವಲಂಬಿಸಿದೆ. ಈ ಅವಲಂಬನೆಗೆ ಸದಾ ಗೊತ್ತಾದ ಕಣಜದ ಪ್ರಭೇದದೊಂದಿಗೆ ಮಾತ್ರ ಇರುತ್ತೆ. ಇನ್ನು ಆಲದ ಮರದೊಂದಿಗೆ ಲಕ್ಷಾಂತರ ವರ್ಷಗಳಿಂದ ಇಂತಹ ಸಹಚಾರ್ಯದಿಂದ ಇರುವ ಕಣಜದ ಪ್ರಭೇದವು ಯುಪ್ರಿಸ್ಟಿನ್ ಮನೋಸಿ ಅನ್ನೋದಾಗಿ ದೃಢೀಕರಿಸಿದ್ದಾರೆ. ಈ ಒಂದು ಸಂಕುಲದ ಕಣಜಗಳು ಇಂಡೋ ಆಸ್ಟ್ರೇಲಿಯಾದ ಮೂಲದವು. ಇನ್ನು ಇವೆರಡು ಭೌಗೋಳಿಕ ಸನ್ನಿವೇಶಗಳಲ್ಲಿ ವಿಕಾಸಗೊಂಡಿದೆ. ಎಕರೆಗಟ್ಟಲೆ ವಿಸ್ತಾರವಾಗಿ ಬೆಳೆಯಬಲ್ಲಂತ ಆಲದ ಮರ, ಎಂತಹದ್ದೇ ಗಿಡ ಅಥವಾ ಮರವನ್ನು ನುಂಗಿ ಹಾಕಬಲ್ಲಂತಹ ಆಲದ ಮರ, ಅಷ್ಟೇ ಯಾಕೆ ಎಂತಹ ಬೆಟ್ಟವನ್ನು ಭೇದಿಸಿ ಬೀರಿಳಿಸಬಲ್ಲ ಆಲವು ಕೇವಲ 1.5 ಮಿಲಿಮೀಟರ್ ಗಾತ್ರದ ಹುಳುವಿನಿಂದ ತನ್ನ ಜೀವನವನ್ನ ಕಾಪಾಡಿಕೊಳ್ಬೇಕಿದೆ. ಇದು ಒಂದ್ ರೀತಿ ವಿಪರ್ಯಾಸನೆ ಅಲ್ವಾ ಕೇಳುಗರೆ? ಹಾಗಿದ್ರೆ ಈ ಆಲದ ಮರದ ಕುರಿತು ಇನ್ನಷ್ಟು ವಿಷಯಗಳು ಹೇಳೋದು ನಿಮಗೆ ಬಾಕಿ ಇದೆ. ಇನ್ನು ನಮ್ಮ ಭಾರತದಲ್ಲಿ ದೊಡ್ಡ ಆಲದ ಮರ ಯಾವುದು, ಎಲ್ಲಿದೆ, ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡ್ತೀನಿ. ಈ ಎಲ್ಲಾ ವಿಷಯವನ್ನು ನೀವು ಕೇಳಬೇಕು ಅಂದ್ರೆ ನಾಳಿನ ಸಂಚಿಕೆವರೆಗೂ ಕಾಯಲೇಬೇಕು. ನಾಳೆಯ ಕಾರ್ಯಕ್ರಮದಲ್ಲಿ ಕೂಡ ಆಲದ ಮರದ ಬಗ್ಗೆ ಮತ್ತಷ್ಟು ವಿಶೇಷತೆಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಹಾಗಿದ್ರೆ ನಾನು ಹೋಗ್ಬರ್ತೀನಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ನೀವು ಇದುವರೆಗೂ ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ.

0: ಆಗುತ್ತೆ ಅಲ್ವಾ. ಅದೇ ರೀತಿಯಾಗಿ ನಮ್ಮ ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಕೂಡ ನಾನು ನಿಮ್ಮನ್ನ ಒಂದು ಪ್ಲೇಸ್ಗೆ ಟ್ರಾವೆಲಿಂಗ್ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ.
1: ಹಾಗೆ ನಾನಿವತ್ತು ನಿಮ್ಗೆ ಪರಿಚಯಿಸ್ತಾ ಇರುವಂತಹ ಸ್ಥಳ ಯಾವ್ದಪ್ಪ ಅಂತ ಹೇಳಿದ್ರೆ, ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ದೇಗಾಂವ್ನಲ್ಲಿರುವಂತಹ ಕಮಲನಾರಾಯಣ ದೇವಸ್ಥಾನಕ್ಕೆ. ಹೌದು, ಇದೊಂದು ಇತಿಹಾಸ ಪ್ರಸಿದ್ಧವಾಗಿರುವಂತಹ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿರುವಂತಹ ದೇವಾಲಯವಾಗಿದೆ. ಹಾಗೆ ಈ ದೇವಾಲಯವನ್ನ 12ನೇ ಶತಮಾನದಲ್ಲಿ ಕದಂಬರ ಕಾಲದಲ್ಲಿ ಕಟ್ಟಲಾಗಿದೆ ಅಂತ ಹೇಳಲಾಗುತ್ತೆ. ಹಾಗೆ ಕದಂಬರ ಕಾಲದ ಅದ್ಭುತ ವಾಸ್ತುಶಿಲ್ಪಕ್ಕೆ ಇದು ಸಾಕ್ಷಿಯಾಗಿದೆ. ಏನು, ದೇವಾಲಯವನ್ನ 1174 CE ಕದಂಬ ರಾಜ ಶಿವಚಿತ್ತ ಪೆರ್ಮಾಡಿಯ ರಾಣಿ ಕಮಲಾದೇವಿಯ ಆಶ್ರಯದಲ್ಲಿ ನಿರ್ಮಿಸಲಾಯಿತು. ದೇವಾಲಯದ ಮುಖ್ಯ ಶಿಲ್ಪಿ ತಿಪ್ಪೋಜ ಅಂತ ಹೇಳಲಾಗುತ್ತೆ. ಇದು ಹಿಂದೂ ದೇವರಾದ ಶ್ರೀ ನಾರಾಯಣನಿಗೆ ಅಂದ್ರೆ ವಿಷ್ಣುವಿಗೆ ಸಮರ್ಪಿತವಾಗಿರುವ ದೇವಾಲಯವಾಗಿದೆ. ಇದು ಕದಂಬ ಶೈಲಿಯ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಯಾಗಿದೆ. ದೇವಾಲಯದ ಒಳಭಾಗದಲ್ಲಿರುವ ಕಂಬಗಳು ಮತ್ತು ಗೋಡೆಗಳ ಮೇಲೆ ಸೂಕ್ಷ್ಮ ಕೆತ್ತನೆಗಳು ಅತ್ಯಂತ ಆಕರ್ಷಕವಾಗಿದೆ. ಇದರ ಪ್ರಮುಖ ಆಕರ್ಷಣೆ ಅಂದರೆ ಛಾವಣಿಯಲ್ಲಿ ಕೆಳಮುಖವಾಗಿ ಅತ್ಯಂತ ಸುಂದರವಾಗಿ ಕೆತ್ತಲಾಗಿರುವಂತಹ ಕಮಲದ ಹೂವು. ಹಾಗಿದ್ರೆ ಇಷ್ಟೆಲ್ಲ ವಿಶೇಷತೆಯನ್ನ ಹೊಂದಿರುವಂತಹ ಈ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ತಿಳಿಸ್ಲಿಕ್ಕೆ ನಮ್ ಜೊತೆ ಇವತ್ತು ಅಲ್ಲಿನ ಸ್ಥಳೀಯರಾಗಿರುವ ಧ್ರುವ ಎನ್ನುವರು ಇದ್ದಾರೆ. ಸೊ ಹಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಈ ದೇವಾಲಯದ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಅಂದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇದ್ದಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ಪುರಾತನ ಶ್ರೀ ಕಮಲನಾರಾಯಣ ದೇವಸ್ಥಾನ ಇದಿರೋದು ಬೆಳಗಾವಿಯಲ್ಲಿ ಅನ್ನೋದಾಗಿ ಹೇಳ್ತಾ ಇದೆ. ಸೊ ಹಾಗೆ ಇಲ್ಲಿನ ಇತಿಹಾಸದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಮಾತನಾಡ್ಲಿಕ್ಕೆ ಅಲ್ಲಿನ ಸ್ಥಳೀಯರಾಗಿರುವಂತಹ ಧ್ರುವ ಅವರು ನಮ್ಮೊಂದಿಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದೆ. ಸೊ ಹಾಗಿದ್ರೆ ಧ್ರುವ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಸ್ಥಳದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಅವರಿಂದ ತಿಳ್ಕೊಳ್ಳೋಣ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ, ನಾವು ಬೆಳಗಾವ್ ಜಿಲ್ಲೆದಾಗಿರುವ ಖಾನಾಪುರ ತಾಲೂಕ್ನ್ಯಾಗ ಕಿತ್ತೂರ್ ಹತ್ರ ದೇವಗಾಂವ್ ಅಂತ ಹೇಳಿ ಒಂದು ಊರು ಐತಿ. ಈ ಊರ್ನ್ಯಾಗ ಶ್ರೀ ಕಮಲನಾರಾಯಣ ಸ್ವಾಮಿ ದೇವಸ್ಥಾನ ಅಂತ 12ನೇ ಶತಮಾನದ ಕದಂಬರ ಅರಸಿಗೆ ಸೇರಿದ್ದ ಒಂದು ಈ ದೇವಸ್ಥಾನ ಇದು ಸೆಂಟ್ರಲ್ ಆರ್ಕೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂಡರ್ನ್ಯಾಗ ಬರ್ತೈತಂತೆ. ಇದು ಕದಂಬರ ಅರಸರು 12ನೇ ಶತಮಾನದಾಗ ಅಂದ್ರೆ 1128ನೇ ಇಸವಿನ್ಯಾಗ ಈ ದೇವಸ್ಥಾನವನ್ನು ಕಟ್ಟಿದ್ರಂತೆ. ಈ ದೇವಸ್ಥಾನವನ್ನು ಕಟ್ಟಿದವರು ಶಿವ ಚಿತ್ತ ಪೆರ್ಮಾಡಿ ಅನ್ನೋ ರಾಜ ತನ್ನ ರಾಣಿ ಕಮಲಾದೇವಿಯ ಒಂದು ವಾಸ್ತುಶಿಲ್ಪಕಾರ ತಿಪ್ಪೋಜಿ ಅಂತಿದ್ರಂತೆ. ಅವರು ಈ ದೇವಸ್ಥಾನವನ್ನು ನಿರ್ಮಿಸಿದ್ರಂತೆ. ಇದು ಕದಂಬರ ಶೈಲಿದ್ದೈತಿ, ಇನ್ನೂ ಸುಸ್ಥಿತಿನಾಗೈತಿ ದೇವಸ್ಥಾನ. ಇದು ಕಪ್ಪು ಕಲ್ಲುಗಳಿಂದ ಕಟ್ಟಿದಂಥ ದೇವಸ್ಥಾನ ಇರೋದ್ರಿಂದ ಇಲ್ಲಿ ಮೇನ್ ಮೂರು ದೇವಸ್ಥಾನಗಳದಾವ, ಅಂದ್ರೆ ಮೂರು ಮೂರ್ತಿಗಳದಾವ. ವಿಷ್ಣು ಮತ್ತು ಲಕ್ಷ್ಮೀ ದೇವಿ, ವಿಷ್ಣು ಭಗವಾನನ ತೊಡಿ ಮೇಲೆ ಲಕ್ಷ್ಮೀ ದೇವಿ ಕುಂತಂಥ ಒಂದು ವಿಗ್ರಹ ಐತಿ. ಮತ್ತು ಇಲ್ಲೇ ಹಳೆಯಾದಂಥ ಕನ್ನಡದ ಶಾಸನಗಳದಾವ. ಸಂಸ್ಕೃತ ಇನ್ನು ದ್ರಾವಿಡ ಭಾಷೆದ ಒಂದು ಶಾಸನ ಐತಿ. ಈ ಶಾಸನನು ಇಲ್ಲೇ ಪ್ರಿಸರ್ವ್ ಮಾಡಿಟ್ಟಾರೆ. ಯಾಪರಿ ಕಲ್ಲೊಳಗೆ ಕಟ್ಟಿಂಗ್ಸ್ ಮಾಡಿದಾರೆ ಅಂತಂದರೆ, ಮಾಡರ್ನ್ ಲೇತ್ ಮಷಿನ್ಯಾಗೂ ಈ ಥರ ಕಲ್ಲು ಕಟ್ ಮಾಡೋಕ್ಕಾಗಿಲ್ಲ, ಆ ಥರ ಕಟ್ ಮಾಡಿದ್ದಾರೆ. 25ರಿಂದ 28 ಪಿಲ್ಲರ್ಸ್ ಇರ್ಬೋದು, ಫುಲ್ ಪಿಲ್ಲರ್ಸ್ ವಿಗ್ರಹಗಳು ಸ್ವಲ್ಪ ಭಗ್ನ ಆದಂಗೆ ಅದಾವೆ, ಅದ್ರ ಸಂಬಂಧ ಪೂಜೆ ಮಾಡೋಂಗಿಲ್ಲ. ದೇವಸ್ಥಾನ ಇನ್ನೂ ಸುಸ್ಥಿತಿನಾಗ ಐತಿ. ನೀವು ಕಿತ್ತೂರು ಹತ್ರ ಬಂದರೆ ಕಿತ್ತೂರಿಂದ 5 ಕಿಲೋಮೀಟರ್ನಾಗ ದೂರನಾಗ ಐತಿ ದೇಗಾಂವ್ ಅಂತ ಹೇಳಿ ಊರಿದೆ. ಇಲ್ಲೇ ಬಂದು ಈ ದೇವಸ್ಥಾನವನ್ನು ನೋಡ್ಬೋದು. ಮೊದಲನೇದಾಗಿರುವಂಥದ್ದು ಲಕ್ಷ್ಮೀದೇವಿ ಮೂರ್ತಿ. ಇದಕ್ಕಿಂತ ಮುಂದಗಡೆ ಹೋದ್ರೆ ನಿಮ್ಗೆ ವಿಷ್ಣುವಿನ ಮೇಲೆ ಕುಂತಂಥ ಒಂದು ಲಕ್ಷ್ಮೀದೇವಿ ಮೂರ್ತಿ ಐತಿ. ಎರಡನೇದಾಗಿ, ಮೂರನೇದಾಗಿ ಇಲ್ಲೇ ಈ ಮೂರ್ತಿ ಏನೈತಲ್ಲ, ಈ ಮೂರ್ತಿ ಬಗ್ಗೆ ಎರಡು ತರನಾದಂಥ ಅಭಿಪ್ರಾಯ ಅದಾವೆ. 12ನೇ ಶತಮಾನದಷ್ಟು ಹಳೆಯದು, ಸುಮಾರು 12ನೇ ಶತಮಾನದಾಗ ಮಾಡಿದ್ದೆ ಅಂದ್ರೆ ಈಗ 850 ವರ್ಷದಷ್ಟು ಹಳೆಯದು. ಸ್ವಲ್ಪ ಮೂರ್ತಿ ಕಾಲಾಂತರದಾಗ ಮುಕ್ಕಾದಂಗೆ ಐತಿ, ಹೀಗಾಗಿ ಇಲ್ಲಿ ಪೂಜೆ ಬಂದ್ ಮಾಡಿದಾರಂತ. ನಕ್ಷತ್ರ ಟೈಪ್ ಒಂದು ಆರ್ಕಿಟೆಕ್ಚರ್ ನಿಮ್ಗೆ ಇಲ್ಲಿ ನೋಡಕ್ ಸಿಗ್ತೈತೆ ಕದಂಬರ ಶೈಲಿದು. ಇವರು ಚಾಳುಕ್ಯರ ಅರಸರ ಏನ ಆದ್ಮೇಲೆ ಬಂದಂಥವ್ರು ಇವರು ಕದಂಬ ಅರಸರ. ಬಹುಶಃ ಇವರು ಮೊದಲಿದ್ರೆ 4ನೇ ಶತಮಾನದಾಗ ಮಯೂರ ವರ್ಮ ಅನ್ನೋ ರಾಜನಿಂದ ಕದಂಬ ವಂಶ ಸ್ಥಾಪನೆ ಆಯ್ತು. 4ನೇ ಶತಮಾನದಿಂದ ಇವರು ಒಂದು 12-14ನೇ ಶತಮಾನದತ್ತ ತಮ್ಮ ಆಳ್ವಿಕೆಯನ್ನು ನಡೆಸಿದ್ರೆ. ಈ ದೇವಸ್ಥಾನ 12ನೇ ಶತಮಾನದಾಗ ಅವರ ವಂಶಕ್ಕೆ ಸೇರಿದಂಥ ರಾಜರು ಕಟ್ಟಿಸಿದ್ದ ಆಗೈತಿ. ಬಟ್ ಇದು ಸೇಮ್ ಒಂದೇ, ಇವರೇನು ಹಳೆ ಚಾಲುಕ್ಯರ ಅರಸರ ಈ ಸೈಡ್ ಕಟ್ಟಿದ್ರಲ್ಲ ಆ ದೇವಸ್ಥಾನಗಳನ್ನು ನೋಡಿ ಇನ್ಸ್ಪೈರ್ ಆಗಿ ಇವರು ಈ ದೇವಸ್ಥಾನಗಳನ್ನು ಕಟ್ಟಿಸಿದ್ರೆ. ಸಿಮಿಲರ್ ಆರ್ಕಿಟೆಕ್ಚರ್ ಅನಿಸ್ತೈತಿ, ಬಟ್ ನೋಡಿದರೆ ಇವ್ರದ್ದು ಒಂದು ಸ್ವಲ್ಪ ಡಿಫ್ರೆಂಟ್ ಅನಿಸ್ತೈತಿ. ಇದು ಜಕಣಾಚಾರ್ಯ ಅವರು ಕಟ್ಟಿದ್ದಲ್ಲ, ಇದು ತಿಪ್ಪೋಜಿ ಅಂತ ಅನ್ನುವಂಥ ಒಬ್ಬರ ಏನು ವಾಸ್ತುಶಿಲ್ಪಿ ಇದ್ರಂತ ಇವ್ರ ಕದಂಬರ ಅರಸರದ ಅವ್ರು ಕಟ್ಟಿದ್ದಿದೆ.
2: ಓಕೆ ಧ್ರುವ ಸರ್, ತುಂಬ ಚೆನ್ನಾಗಿ ಕಮಲನಾರಾಯಣ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಕೇಳಿದ್ರಲ್ವ ಸ್ನೇಹಿತರೆ, ಧ್ರುವ ಅವರು ಬೆಳಗಾವಿಯಲ್ಲಿ ಇರುವಂತಹ ಪುರಾತನ ಶ್ರೀ ಕಮಲನಾರಾಯಣ ದೇವಾಲಯದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಿದ್ರು ಅಲ್ವಾ. ಸೊ ಹಾಗಿದ್ರೆ ಈ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಹಾಗೆ ದೇವಾಲಯಕ್ಕೆ ಹೋಗ್ಬೇಕು ಅಂದ್ರೆ ಹೇಗೆ ಹೋಗ್ಬೇಕು, ಹಾಗೆ ಸುತ್ತಮುತ್ತಲು ಇನ್ನು ಯಾವೆಲ್ಲ ಸ್ಥಳ

ಸಂಸ್ಥೆಗಳಿಗೆ ಭೇಟಿಯನ್ನ ನೀಡಬಹುದು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಬೆಳಗಾವಿಯಲ್ಲಿರುವಂತಹ ಕಮಲ ನಾರಾಯಣ ದೇವಾಲಯದ ಬಗ್ಗೆ ತಿಳಿಸ್ತಾ ಇದ್ದೆ. ಸೊ ಹಾಗಿದ್ರೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಹಾಗೆ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೆ ಇಲ್ಲಿಗೆ ಹತ್ತಿರದಲ್ಲಿ ಇನ್ನೂ ಯಾವೆಲ್ಲ ಸ್ಥಳ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ದೇವಾಲಯ ಬೈಲಹೊಂಗಲದಿಂದ 24 ಕಿಲೋಮೀಟರ್ ಮತ್ತು ಕಿತ್ತೂರಿನಿಂದ 5 ಕಿಲೋಮೀಟರ್ ದೂರದಲ್ಲಿ ದೇವಗಾಂವ್ ಅನೇಕ ಸಂಪದ್ಭರಿತ ಪಳೆಯುಳಿಕೆಗಳ ತಾಣ. ಇಲ್ಲಿ ಕಮಲನಾರಾಯಣ ದೇವಾಲಯ ಇದೆ. ಈ ಒಂದು ಕಮಲನಾರಾಯಣ ದೇವಸ್ಥಾನ ತನ್ನದೇ ಆದ ವಾಸ್ತುಶಿಲ್ಪ ಕೆತ್ತನೆಗಳಿಗೆ ತುಂಬಾನೇ ಜನಪ್ರಿಯವಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಧ್ರುವ ಸರ್ ಕೂಡ ಹೇಳ್ತಾ ಇದ್ರು, ಇಲ್ಲಿನ ಒಂದು ಕೆತ್ತನೆಗಳು ತುಂಬಾ ಅದ್ಭುತವಾಗಿದೆ ಅಂತ ಹೇಳಿ. ಹಾಗೆ ಇಲ್ಲಿ ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿ ಇದೆ ಅನ್ನೋದಾಗಿ ಧ್ರುವ ಸರ್ ಹೇಳ್ತಿದ್ರು. ಹಾಗೆ ಇಲ್ಲಿ ಗರ್ಭಗೃಹ, ಅರ್ಧ ಮಂಟಪ, ನವರಂಗ ಮತ್ತೆ ಕದಂಬ ನಾಗರ ಶೈಲಿಯ ಶಿಖರವಿದೆ. ನವರಂಗದಲ್ಲಿ

ಕಂಬಗಳ ಕೆತ್ತನೆಯಲ್ಲಿ ನಯಾಗಾರಿಕೆ ಇದೆ. ಸುಕನಾಸಿಯಲ್ಲಿ ಕುಳಿತ ಭಂಗಿಯಲ್ಲಿರುವ ಶಿವನ ಮೂರ್ತಿಯನ್ನ ಕೆತ್ತಲಾಗಿದೆ. ಮುಖ್ಯ ಮಂಟಪ ವಿಶಾಲ ಪ್ರಾಂಗಣವನ್ನ ಹೊಂದಿದೆ. ತ್ರಿಕುಟಾಚಲ ಇಲ್ಲಿನ ಮತ್ತೊಂದು ಸ್ಮಾರಕವಾಗಿದ್ದು, ಮಧ್ಯದ ಗರ್ಭಗೃಹದಲ್ಲಿ ಶಾಂತಿನಾಥ ಮೂರ್ತಿ, ಎರಡನೇ ಗರ್ಭಗೃಹದಲ್ಲಿ ಚಂದ್ರನಾಥ ಮತ್ತೆ ಬಲಗಡಿಯ ಗರ್ಭಗೃಹದಲ್ಲಿ ಪಾರ್ಶ್ವನಾಥ ಮೂರ್ತಿಗಳು ಇದೆ. ಈ ಮೂರು ಗರ್ಭಗೃಹಗಳು ನಕ್ಷತ್ರಾಕಾರದ ಜಗಲಿ ಹೊಂದಿದ್ದು, ಮಧ್ಯದ ಗರ್ಭಗೃಹದ ಮೇಲಿನ ಕಂಬವು ನಾಗರ ಶೈಲಿಯನ್ನು ಹೊಂದಿದೆ. ನವರಂಗದ ಕಂಬಗಳು ನುಣುಪಾದ ಕೆತ್ತನೆಯಿಂದ ಕೂಡಿದೆ. ನವರಂಗದ ಚಾವಣಿಯಲ್ಲಿ ಕೆಳಮುಖ ಮಾಡಿದ ಕಮಲವು ಲೋಲಾಕದಂತಿದ್ದು, ಅದರಲ್ಲಿ ಹಲವಾರು ಸಸ್ಯ ನಕ್ಷೆಯನ್ನ ಕೆತ್ತಲಾಗಿದೆ. ಇಲ್ಲಿ ಜೈನ ಸರಸ್ವತಿ ಮೂರ್ತಿ ಮತ್ತೆ ನೇಮಿನಾಥನ ಮೂರ್ತಿಗಳು ಕೂಡ ಇದೆ. ನೀವು ಇಲ್ಲಿಗೆ ಹೋದ್ರೆ ಕಿತ್ತೂರು ಕೋಟೆಗೆ ಹೋಗಬಹುದು. ಇದು ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಬೆಳಗಾವಿ ಕೋಟೆಗೆ ಕೂಡ ಹೋಗಬಹುದು, ಕಮಲ್ ಬಸ್ತಿಗೆ ಹೋಗಬಹುದು, ಯಲ್ಲೂರು ಕೋಟೆಗೆ ಹೋಗಬಹುದು, ಕಪಿಲೇಶ್ವರ ದೇವಾಲಯಕ್ಕೆ ಹೋಗಬಹುದು, ಗೋಕಾಕ್ ಜಲಪಾತಕ್ಕೆ ಕೂಡ ಭೇಟಿಯನ್ನ ನೀಡಬಹುದಾಗಿದೆ. ಸೊ ಹಾಗಾಗಿ ನೀವೇನಾದರೂ ಬೆಳಗಾವಿ ಕಡೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ, ಖಂಡಿತವಾಗ್ಲೂ ಒಂದು ವಿಶೇಷವಾಗಿರುವ ಈ ಕಮಲ ನಾರಾಯಣ ದೇವಾಲಯಕ್ಕೆ ಕೂಡ ಭೇಟಿಯನ್ನ ನೀಡಿ ಈ ಒಂದು ಅದ್ಭುತವಾಗಿರುವ ದೇವರ ದರ್ಶನವನ್ನು ಪಡ್ಕೊಳ್ಳಿ. ಹಾಗೆ ಇಲ್ಲಿನ ವಾಸ್ತುಶಿಲ್ಪವನ್ನು ಕೂಡ ನೋಡಿ ಕಣ್ಮನ ತುಂಬಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9628796860962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಹಾಗೆ ನೀವು ಕೂಡ ಟ್ರಾವೆಲಿಂಗ್ ಮಾಡ್ತಾ ಇದ್ದು, ನೀವು ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೀರಾ ಅಂದರೆ ಕೂಡ ನಮ್ಮ ಸಂಖ್ಯೆ 9628609862279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಿದ್ರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ, ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಟಟಾ ಬಾಯ್, ಹ್ಯಾವ್ ಎ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲ್ ಅವರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ನಮ್ಮ ದೇಶವು ವಿಶಿಷ್ಟವಾದಂತಹ ಸಂಸ್ಕೃತಿಯ ಹಿರಿಮೆಯನ್ನು ಹೊಂದಿದೆ. ನಾವಿಲ್ಲಿ ನಮ್ಮ ಕ್ಷೇಮಕ್ಕಾಗಿ, ಸುಖ ಸಂತೋಷಕ್ಕಾಗಿ, ಜೊತೆಗೆ ಆರೋಗ್ಯಕ್ಕಾಗಿ, ರಕ್ಷಣೆಗಾಗಿ, ಆತ್ಮೀಯರೊಂದಿಗೆ ಬೆರೆಯಲಿಕ್ಕಾಗಿ, ಈ ರೀತಿಯಲ್ಲಿ ಹೀಗೆ ಹಲವಾರು ಕಾರಣಗಳಿಗಾಗಿ ಅನೇಕ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಎಲ್ಲ ಹಬ್ಬಗಳು ಕೂಡ ನಮ್ಮಲ್ಲಿ ಉತ್ಸಾಹ ತುಂಬಿ ಬಾಂಧವ್ಯದ ಕೊಂಡಿಯನ್ನು ಭದ್ರಪಡಿಸಿ ದೈವಭಕ್ತಿ ಜೊತೆಗೆ ಮನಃಶಾಂತಿ ಹಾಗೂ ಭಾವೈಕ್ಯತೆಯನ್ನು ತುಂಬುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಈ

ಹಬ್ಬಗಳು. ನಿಜ ಅಲ್ವಾ? ಇಂತಹ ಹಬ್ಬಗಳಲ್ಲಿ ಶ್ರಾವಣ ಮಾಸದ ನೂಲು ಹುಣ್ಣಿಮೆಯಂದು ಬರುವಂತಹ ಹಬ್ಬವೇ ರಕ್ಷಾಬಂಧನ. ಸ್ನೇಹಿತರೆ, ಈ ರಕ್ಷಾಬಂಧನ ಹಬ್ಬವು ಪರಸ್ಪರ ಭ್ರಾತೃತ್ವದ ಭಾವನೆಯನ್ನು ಗಟ್ಟಿಗೊಳಿಸುವ ಹಬ್ಬವಾಗಿದೆ. ಈ ಹಬ್ಬ ವಿಶೇಷವಾಗಿ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ. ಸ್ನೇಹಿತರೆ, ಸಮಾಜದಲ್ಲಿ ಗಂಡು ಮತ್ತು ಹೆಣ್ಣಿನಲ್ಲಿ ಸಹೋದರತೆಯ ಭಾವನೆಯನ್ನು ತುಂಬಿ ಒಬ್ಬರಿಗೊಬ್ಬರು ಕಷ್ಟದಲ್ಲಿ ನೆರವಾಗಬೇಕೆಂಬ ಸಂದೇಶವನ್ನು ಈ ಹಬ್ಬ ಹೊತ್ತು ತರುತ್ತೆ. ಇದು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈ ಹಬ್ಬವು ಅಣ್ಣ ತಂಗಿಯರಿಗಾಗಿಯೇ ಇರುವಂತಹ ಹಬ್ಬವಾಗಿದ್ದರೂ ಇದು ಕೇವಲ ರಕ್ತ ಸಂಬಂಧದಲ್ಲೇ ಹುಟ್ಟಿದ ಅಣ್ಣ ತಂಗಿಗಾಗಿ ಮಾತ್ರವಲ್ಲ, ಅದರ ಆಚೆ ಕೂಡ ಸಹೋದರ ಸಂಬಂಧ ಹೊಂದಿದವರಿಗಾಗಿಯೂ ಕೂಡ ಈ ಹಬ್ಬ ಇರುವಂಥದ್ದು ಮತ್ತೊಂದು ವಿಶೇಷತೆ. ಇಂತಹ ಪವಿತ್ರವಾದ ಅನುಬಂಧವನ್ನು ಹೊಂದಿದ ಈ ಹಬ್ಬ ಪೌರಾಣಿಕ ಹಾಗೂ ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಕೂಡ. ಈ ಪೌರಾಣಿಕ ಕಥೆಯ ಪ್ರಕಾರ ಸ್ನೇಹಿತರೆ, ಇಂದ್ರನ ಪತ್ನಿ ಇಂದ್ರಾಣಿಯು ತನ್ನ ಪತಿಗೆ ಯುದ್ಧದಲ್ಲಿ ರಕ್ಷಣೆ ಹಾಗೂ ವಿಜಯವನ್ನು ಕೋರಿ ಈ ವ್ರತವನ್ನು ಆಚರಣೆ ಮಾಡ್ತಾಳೆ. ತನ್ನ ಪತಿ ಇಂದ್ರನಿಗೆ ಶ್ರೀರಕ್ಷೆಯ ರೂಪವಾಗಿ ಕಟ್ಟಿದ ನೂಲು ರಕ್ಷಾಬಂಧನವಾಗಿ ಹೆಸರು ಪಡೆಯುತ್ತೆ. ಇದನ್ನು ಧಾರಣ ಮಾಡುವುದರಿಂದ, ಅಂದರೆ ಕೈಗೆ ಕಟ್ಕೊಳ್ಳೋದ್ರಿಂದ ರಕ್ಷಣೆ ಹಾಗೂ ಆರೋಗ್ಯ ಖುಷಿ ಲಭಿಸುತ್ತೆ ಅಂತ ಈ ಕತೆ ಹೇಳುತ್ತೆ. ಸೊ ಇಷ್ಟೆಲ್ಲ ವಿಶೇಷತೆಗಳಿಂದ ಕೂಡಿದೆ ಪವಿತ್ರತೆ ಮತ್ತು ರಕ್ಷಣೆಯ ಬದ್ಧತೆಯ ರಕ್ಷಾಬಂಧನ. ಅಷ್ಟೇ ಅಲ್ಲದೆ ಇಲ್ಲಿ ಸಹೋದರ ಮತ್ತು ಸಹೋದರಿಯರ ನಡುವಿನ ಪ್ರೀತಿ, ನಂಬಿಕೆ ಹಾಗೂ ರಕ್ಷಣೆಯ ಪವಿತ್ರ ಬಂಧನವನ್ನು ತೋರಿಸುತ್ತೆ. ಇದೊಂದು ಸುಂದರವಾದ ಭಾರತೀಯರ ಹಬ್ಬ ಕೂಡ ಆಗಿದೆ. ಈ ದಿನದಂದು, ಅಂದರೆ ಈ ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಈ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಲಾಗತ್ತೆ ಕೂಡ. ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಸ್ಪೆಷಲ್ಲಾಗಿ ಆಚರಣೆ ಮಾಡ್ತಾರೆ ಸ್ನೇಹಿತರೆ. ಅಣ್ಣ ತಮ್ಮಂದಿರು ವಿಶೇಷವಾಗಿ ಅಕ್ಕ ತಂಗಿಯರಿಗೆ ಉಡುಗೊರೆ ಕೊಡೋದು ಉಂಟು. ಏನೇ ಆಗಲಿ, ಈ ಹಬ್ಬಗಳು ಸಾಕಷ್ಟು ವಿಶೇಷತೆಗಳಿಂದ ಕೂಡಿದ್ದು ಬಂಧಗಳನ್ನು ಗಟ್ಟಿಗೊಳಿಸುವಲ್ಲಿ ಬಹುಮುಖ್ಯವಾದ ಪಾತ್ರ ವಹಿಸ್ತವೆ ಅಂತ ಹೇಳ್ತಾ, ಇಂಥ ಪವಿತ್ರತೆ ಮತ್ತು ರಕ್ಷಣೆಯ ಬದ್ಧತೆಯ ರಕ್ಷಾಬಂಧನದ ಬಗ್ಗೆ ಸ್ವರಚಿತ ಕವನವನ್ನು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿಕ್ಷಕರು, ಸಾಹಿತಿಗಳು, ನಿರೂಪಕರು, ಸಾಹಿತ್ಯ ಸಂಘಟಕರು ಆದ ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನ ತಿಳವಳ್ಳಿ ಗ್ರಾಮದಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂತೋಷ್ ಬಿದರಗಡ್ಡೆರವರು, ತಡ ಮಾಡೋದು ಬೇಡ, ಅವರಿಂದ ಆ ಕವನವನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪವಿತ್ರತೆ ಮತ್ತು ರಕ್ಷಣೆಯ ಬದ್ಧತೆಯ ರಕ್ಷಾಬಂಧನದ ವಿಶೇಷತೆ ಬಗ್ಗೆ ಸ್ವರಚಿತ ಕವನವನ್ನು ತಿಳಿಸ್ತಾ ಇದ್ದಾರೆ. ಶಿಕ್ಷಕರು, ಸಾಹಿತಿಗಳು, ನಿರೂಪಕರು, ಸಾಹಿತ್ಯ ಸಂಘಟಕರು ಆದ ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನ ತಿಳವಳ್ಳಿ ಗ್ರಾಮದ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂತೋಷ್ ಬಿದರಗಡ್ಡೆರವರು. ತಡ ಮಾಡೋದು ಬೇಡ, ರಕ್ಷಾಬಂಧನದ ಕವನವನ್ನ ಅವರಿಂದ ಕೇಳೋಣ.
3: ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನಾನು ನಿಮ್ಮ ಸಂತೋಷ್ ಬಿದರಗಡ್ಡೆ. ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯುಳ್ಳ ರಕ್ಷಾಬಂಧನ ಕುರಿತು ನನ್ನ ಸ್ವರಚಿತ ಕವನವನ್ನು ನಿಮ್ಮ ಮುಂದೆ ಬಿತ್ತರಿಸುತ್ತಿದ್ದೇನೆ. ಬನ್ನಿ, ನನ್ನ ಕವನಕ್ಕೆ ಕಿವಿಯಾಗುತ್ತೀರೆಂಬ ನಂಬುಗೆಯಲ್ಲಿ ನನ್ನ ಕವನದ ಶೀರ್ಷಿಕೆ ರಕ್ಷಾಬಂಧನ. ಹಾಲಿನಂತೆ ಬೆಳ್ಳಗೆ ಅಣ್ಣ ತಂಗಿ ಪ್ರೀತಿ, ಜನ ಮರೆತಿದ್ದಾರೆ ಇಂದು ರೀತಿ ನೀತಿ. ಹಾಲಿನಂತೆ ಬೆಳ್ಳಗೆ ಅಣ್ಣ ತಂಗಿ ಪ್ರೀತಿ, ಜನ ಮರೆತಿದ್ದಾರೆ ಇಂದು ರೀತಿ ನೀತಿ. ಮಾನವೀಯ ಮೌಲ್ಯಗಳ ಆಗರ ಭಾರತ, ರಕ್ಷಾಬಂಧನ ಆಚರಿಸೋಣ ಅನವರತ. ಮಾನವೀಯ ಮೌಲ್ಯಗಳ ಆಗರ ಭಾರತ, ರಕ್ಷಾಬಂಧನ ಆಚರಿಸೋಣ ಅನವರತ. ಅಂದು ಹುಮಾಯೂನ್ ರಾಜನಿಗೆ ರಾಣಿ ಕರ್ಣವತಿ ಕಟ್ಟಿದ್ದಳು ರಾಖಿ. ಅಂದು ಹುಮಾಯೂನ್ ರಾಜನಿಗೆ ರಾಣಿ ಕರ್ಣವತಿ ಕಟ್ಟಿದ್ದಳು ರಾಖಿ. ಜಗಗೆಲ್ಲಬೇಕೆಂಬ ಅಲೆಕ್ಸಾಂಡರನಿಗೆ ಪುರೂರವನ ಪತ್ನಿ ಕಟ್ಟಿದ್ದಳು ರಾಖಿ. ಜಗಗೆಲ್ಲಬೇಕೆಂಬ ಅಲೆಕ್ಸಾಂಡರನ ಪುರೂರವನ ಪತ್ನಿ ಕಟ್ಟಿದ್ದಳು ರಾಖಿ. ಹಾಲಿನಂತೆ ಬೆಳ್ಳಗೆ ಅಣ್ಣ ತಂಗಿ ಪ್ರೀತಿ, ಜನ ಮರೆತಿದ್ದಾರೆ ಎಂದು ರೀತಿ ನೀತಿ. ರಕ್ಷಣೆಗೆ ಪತ್ನಿ ಕಟ್ಟುತ್ತಿದ್ದಳು ರಾಖಿ, ಅಂದು ದೇವದಾನವರಲ್ಲಿ ಕಲಹ. ರಕ್ಷಣೆಗೆ ಪತ್ನಿ ಕಟ್ಟುತ್ತಿದ್ದಳು ರಾಖಿ, ಅಂದು ದೇವದಾನವರಲ್ಲಿ ಕಲಹ. ದಾನವರೇ ಮೇಲುಗೈ ಸಾಧಿಸಲು ಶಚಿ ಇಂದ್ರನಿಗೆ ಕಟ್ಟಿದ್ದಳು ರಾಖಿ. ದಾನವರೇ ಮೇಲುಗೈ ಸಾಧಿಸಲು ಶಚಿ ಇಂದ್ರನಿಗೆ ಕಟ್ಟಿದ್ದಳು ರಾಖಿ.

0: ಹಾಲಿನಂತೆ ಬೆಳ್ಳಗೆ ಅಣ್ಣ ತಂಗಿ ಪ್ರೀತಿ, ಜನ ಮರೆತಿದ್ದಾರೆ ಇಂದು ರೀತಿ ನೀತಿ. ಅಂದು ಸಹೋದರ ಸಂಬಂಧಕ್ಕಾಗಿ ದೃಢವಾಗಿರಲು ಕಟ್ಟುವರು ರಾಖಿ, ಅಂದು ಸಹೋದರ ಸಂಬಂಧಕ್ಕಾಗಿ ದೃಢವಾಗಿರಲು ಕಟ್ಟುವರು ರಾಖಿ, ಇಂದು ಕಾಡಿಸುವ ಹುಡುಗರಿಗೆದರಿ ಹುಡುಗಿಯರು ಕಟ್ಟುವರು ರಾಖಿ, ಇಂದು ಕಾಡಿಸುವ ಹುಡುಗರಿಗೆ ಹೆದರಿ ಹುಡುಗಿಯರು ಕಟ್ಟುವರು ರಾಖಿ. ಹಾಲಿನಂತೆ ಬೆಳ್ಳಗೆ ಅಣ್ಣ ತಂಗಿ ಪ್ರೀತಿ, ಜನ ಮರೆತಿದ್ದಾರೆ ಇಂದು ರೀತಿ ನೀತಿ. ಪ್ರಕೃತಿ ಮೈದಳೆದಿದೆ ಮಳೆಯಿಂದ, ಪ್ರಕೃತಿ ಮೈದಳೆದಿದೆ ಮಳೆಯಿಂದ ಅಣ್ಣ ತಂಗಿಯರ ಪ್ರೇಮಾನುಬಂಧ. ಕಥೆ ಪುರಾಣ ಕಲ್ಪನೆ ಏನೇ ಇರಲಿ, ಕಥೆ ಪುರಾಣ ಕಲ್ಪನೆ ಏನೇ ಇರಲಿ, ಕೈಗೆ ಕಟ್ಟಿದ ರಾಖಿ ಸಹೋದರ ಬಂಧ, ಕೈಗೆ ಕಟ್ಟಿದ ರಾಖಿ ಸಹೋದರ ಬಂಧ. ಹಾಲಿನಂತೆ ಬೆಳ್ಳಗೆ ಅಣ್ಣ ತಂಗಿ ಪ್ರೀತಿ, ಜನ ಮರೆತಿದ್ದಾರೆ ಇಂದು ರೀತಿ ನೀತಿ. ಶ್ರಾವಣ ಮಾಸದ ಪೂರ್ಣಿಮೆಯಂದು ಅರಿತು ಸಂಬಂಧ ಹಿಂದೂ ಮುಂದು, ಶ್ರಾವಣ ಮಾಸದ ಪೂರ್ಣಿಮೆಯಂದು ಅರಿತು ಸಂಬಂಧ ಹಿಂದೂ ಮುಂದು, ಪ್ರೀತಿ ರಕ್ಷಣೆ ಒಲವು ಬಾಂಧವ್ಯವೆಂದು, ಪ್ರೀತಿ ರಕ್ಷಣೆ ಒಲವು ಬಾಂಧವ್ಯವೆಂದು ಆಚರಿಸೋಣವೇ ರಕ್ಷಾಬಂಧನ ಇಂದು, ಆಚರಿಸೋಣವೇ ರಕ್ಷಾಬಂಧನ ಇಂದು. ಹಾಲಿನಂತೆ ಬೆಳ್ಳಗೆ ಅಣ್ಣ ತಂಗಿ ಪ್ರೀತಿ, ಜನ ಮರೆತಿದ್ದಾರೆ ಇಂದು ರೀತಿ ನೀತಿ. ಮಾನವೀಯ ಮೌಲ್ಯಗಳ ಆಗರ ಭಾರತ, ರಕ್ಷಾಬಂಧನ ಆಚರಿಸೋಣ ಅನವರತ. ಕೇಳಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ, ನಾಡಿನ ತಮ್ಮೆಲ್ಲರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ನಮಸ್ತೆ.
1: ನಿಮಗೂ ಕೂಡ ಸಂತೋಷ್ ಬಿದರಗಡ್ಡೆ ಸರ್, ರಕ್ಷಾಬಂಧನದ ಶುಭಾಶಯಗಳು. ಖಂಡಿತವಾಗ್ಲೂ ಈ ಕತೆ ಪುರಾಣಗಳು ಏನೇ ಇರಲಿ ಸ್ನೇಹಿತರೆ, ಅದರ ಆಚೆ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ, ಹಾಗೆ ನನಗೆ ನನ್ನ ಅಣ್ಣ ಇದ್ದಾನೆ, ತಮ್ಮ ಇದ್ದಾನೆ ಅನ್ನುವಂತಹ ಆ ಬಂಧ, ಹಾಗೆ ಅಣ್ಣ ತಮ್ಮಂದಿರಿಗೂ ನನಗೆ ಅಕ್ಕ ಇದ್ದಾಳೆ, ತಂಗಿ ಇದ್ದಾಳೆ. ಕೇವಲ ರಕ್ತ ಸಂಬಂಧದವರೇ ಇಲ್ಲಿ ಅಕ್ಕ ತಂಗಿಯರಾಗಬೇಕಾಗಿಲ್ಲ, ಅಣ್ಣ ತಮ್ಮಂದಿರಾಗಬೇಕಾಗಿಲ್ಲ. ನಮಗೆ ಪ್ರೀತಿಯನ್ನು ತೋರಿಸುವವರು, ಕಾಳಜಿಯನ್ನು ಮಾಡುವವರು, ಅಣ್ಣ ಅನ್ನುವಂತಹ ಆ ಭಾವನೆಯಿಂದ ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನುವಂತಹ ಆ ಬಂಧ ಇರುತ್ತಲ್ವಾ, ಅದು ಒಂದು ರೀತಿಯ ಅನುಬಂಧ ಅಂತ ಹೇಳ್ತಾ ಸಂತೋಷ್ ಬಿದರಗಡ್ಡೆ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪವಿತ್ರತೆ ಮತ್ತು ರಕ್ಷಣೆಯ ಬದ್ಧತೆ, ರಕ್ಷಾಬಂಧನದ ವಿಶೇಷತೆ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೆ. ಜೊತೆಗೆ ಸಂತೋಷ್ ಬಿದರಗಡ್ಡೆ ಸರ್ ಅವರು ಅವರ ಸ್ವರಚಿತ ಕವನದ ಮೂಲಕ ಸಾಕಷ್ಟು ವಿಷಯಗಳನ್ನು ತಿಳಿಸಿದರು. ಅವರ ಕವನದಲ್ಲಿ ಒಂದು ಸಣ್ಣ ಕತೆ ಇತ್ತು ಸ್ನೇಹಿತರೆ. ಏನಪ್ಪ ಅಂದರೆ, ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಬರುವಾಗ ಆತನ ಪತ್ನಿ ರುಕ್ಸಾನಾ ಫೋರೋಸ್ ಎಂಬ ರಾಜನಿಗೆ ಒಂದು ಪವಿತ್ರವಾದ ಕಂಕಣವನ್ನು ಕಳಿಸ್ತಾರೆ. ಯುದ್ಧದಲ್ಲಿ ತನ್ನ ಗಂಡ ಅಲೆಕ್ಸಾಂಡರ್ನನ್ನು ಕೊಲ್ಲಬಾರದೆಂದು ಅವಳು ಮನವಿ ಮಾಡಿಕೊಳ್ತಾಳೆ. ಮನವಿ ಮಾಡಿಕೊಂಡು ಕಂಕಣವನ್ನು ಕಳಿಸಿರ್ತಾಳೆ ರುಕ್ಸಾನಾ ಫೋರೋಸ್ ಅವರಿಗೆ. ಅವಳು ಕಳಿಸಿದ ಕಂಕಣವನ್ನು ಫೋರೋಸ್ ರಾಜ ಧಾರ್ಮಿಕ ಸಂಪ್ರದಾಯ ಹಾಗೂ ಭ್ರಾತೃತ್ವ ಬಾಂಧವ್ಯದ ಮೂಲಕ ಕೈಗೆ ಕಟ್ಕೊಳ್ತಾನೆ. ನಂತರ ಯುದ್ಧದಲ್ಲಿ ಕೊನೆಯವರೆಗೂ ತನ್ನ ಕೈಯಲ್ಲಿರುವ ಕಂಕಣವನ್ನು ನೋಡಿ ಮತ್ತು ಆ ಸಹೋದರಿಯ ಮನವಿಯಂತೆ ಅಲೆಕ್ಸಾಂಡರ್ನನ್ನು ಕೊಲ್ಲೋದಿಲ್ಲ. ಇಲ್ಲಿ ರಾಜ ಫೋರಸ್ ಒಂದು ಹೆಣ್ಣಿಗೆ ಸಹೋದರನ ಸ್ಥಾನದಲ್ಲಿ ನಿಂತು ಅವಳ ಮನವಿಯನ್ನು ಪುರಸ್ಕರಿಸುತ್ತಾನೆ. ಸ್ನೇಹಿತರೆ ನೋಡಿ, ಇದರಲ್ಲೇ ಗೊತ್ತಾಗತ್ತೆ ಆ ಕಂಕಣದಲ್ಲಿ, ಆ ರಾಖಿಯಲ್ಲಿ, ಆ ದಾರದಲ್ಲಿ ಒಂದು ಪವಿತ್ರತೆ ಇದೆ, ಪ್ರೀತಿ ಇದೆ, ಬಂಧ ಇದೆ ಅಂತ ಅಲ್ವಾ. ಹಾಗೆ ಮತ್ತೊಂದು ಪೌರಾಣಿಕ ಕತೆ ಅಂದರೆ ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀಕೃಷ್ಣ ಪಾಂಡವರಿಗೆ ಈ ಕುರಿತು ಶ್ರಾವಣ ಮಾಸದಲ್ಲಿ ಬರುವ ಹುಣ್ಣಿಮೆಯಂದು ಈ ಹಬ್ಬವನ್ನು ಆಚರಿಸಬೇಕು, ಈ ದಿನ ಸಹೋದರಿಯಾದವಳು ತನ್ನ ಸಹೋದರನಿಗೆ ಅಥವಾ ಸಹೋದರನೆಂದು ಭಾವಿಸಿದವರಿಗೆ ರಾಖಿಯನ್ನು ಕಟ್ಟುವ ಮೂಲಕ ಈ ಹಬ್ಬವನ್ನು ಆಚರಿಸಬೇಕೆಂದು ಹೇಳ್ತಾನೆ ಶ್ರೀಕೃಷ್ಣ ಪಾಂಡವರಿಗೆ. ನೋಡಿ ಸ್ನೇಹಿತರೆ, ಅದಕ್ಕೆ ಹೇಳೋದು ನಮ್ಮ ದೇಶವು ಧರ್ಮಕ್ಷೇತ್ರ ಮತ್ತು ಕರ್ಮಕ್ಷೇತ್ರವಾಗಿರೋದ್ರಿಂದ ವಿಶಿಷ್ಟವಾದ ಸಂಸ್ಕೃತಿ ಮತ್ತು ಹಿರಿಮೆಯನ್ನು ಹೊಂದಿದೆ ಅಂತ ಅಲ್ವಾ. ಹಾಗೆ ಮತ್ತೊಂದು ವಿಶೇಷತೆ ಇದೆ ಸ್ನೇಹಿತರೆ. 1905 ಬ್ರಿಟಿಷರು ಬಂಗಾಳ ವಿಭಜನೆ ಮಾಡಿದ ಸಂದರ್ಭದಲ್ಲಿ ರವೀಂದ್ರನಾಥ್ ಟ್ಯಾಗೂರರು ದೇಶದ ಜನತೆಗೆ ಒಂದು ಕರೆ ನೀಡ್ತಾರೆ ಸ್ನೇಹಿತರೆ. ಏನಪ್ಪ ಅಂದರೆ, ಎಲ್ಲರೂ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಪ್ರತಿಯೊಬ್ಬರೂ ಕೂಡ ಕೈಗೆ ಪರಸ್ಪರ ರಾಖಿಯನ್ನು ಕಟ್ಕೊಳ್ಬೇಕು ಅಂತ ಕರೆ ನೀಡ್ತಾರೆ. ಇದರ ಒಂದು ಧ್ಯೇಯ ಉದ್ದೇಶ ಏನಾಗಿರುತ್ತಪ್ಪ ಅಂದರೆ, ನಾವೆಲ್ಲರೂ ಒಂದೇ, ನಮ್ಮ ಸಂಸ್ಕೃತಿ ಒಂದೇ ಎಂಬ ಘೋಷಣೆಯನ್ನು ಮಾಡಬೇಕೆಂದು ತಿಳಿಸ್ತಾರೆ ರವೀಂದ್ರನಾಥ್ ಟ್ಯಾಗೂರರು. ಇದು ಹಿಂದೂ ಮತ್ತು ಮುಸ್ಲಿಮರನ್ನು ಒಂದುಗೂಡಿಸುವ ಸಾಧನವಾಗಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಜೊತೆಗೆ ಟ್ಯಾಗೋರರು ನೀಡಿದ ಈ ಕರೆ ರಕ್ಷಾಬಂಧನವೇ ಆಯಿತು ಅಂತ ಕೂಡ ಹೇಳ್ತಾರೆ. ನಾನು ಆಗಲೇ ಹೇಳ್ದಾಗೆ ಸ್ನೇಹಿತರೆ, ಇದು ಕೇವಲ ಸಹೋದರ ಸಹೋದರಿಯರ ನಡುವೆ ಮಾತ್ರವಲ್ಲ, ಜಾತಿ ಮತ ಧರ್ಮಗಳ ನಡುವೆ ಸ್ನೇಹ ಬಾಂಧವ್ಯವನ್ನು ಭದ್ರಗೊಳಿಸುವ ಸಂಕೇತ ಕೂಡ ಹೌದು. ಅಷ್ಟೇ ಅಲ್ಲದೆ ಅನೇಕ ರಾಜರು ತಮ್ಮ ಶತ್ರುಗಳನ್ನು ಸೋಲಿಸಲು ಮಣಿಸಲು ಅವರ ಮಗಳಿಂದ ಅಥವಾ ಸಹೋದರಿಯರಿಂದ ರಾಖಿಯನ್ನು ಕಟ್ಟಿಸಿಕೊಂಡು ಅದರ ಹಿಂದೆ ಇರುವಂತಹ ವೈರತ್ವವನ್ನು ಬಿಟ್ಟು ಮಿತ್ರತ್ವದಿಂದ ಇರ್ತಾ ಇದ್ರಂತೆ. ಇನ್ನು ಕೆಲವರು ರಾಖಿ ಕಟ್ಟಿದ ಸಹೋದರಿಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಉದಾಹರಣೆಗಳು ಇತಿಹಾಸದಲ್ಲಿ ಸಿಗತ್ತೆ. ಈ ದಿನದಲ್ಲಿ ಸಹೋದರಿಯಾದವಳು ದೇವರಲ್ಲಿ ಪ್ರಾರ್ಥನೆ ಮಾಡಿ ತನ್ನ ಸಹೋದರನಿಗೆ ಆಯಸ್ಸು ಆರೋಗ್ಯವನ್ನು ನೀಡಿ ರಕ್ಷಿಸೆಂದು ಬೇಡ್ಕೊಳ್ತಾಳೆ. ಬೇಡ್ಕೊಂಡು ರಾಖಿ ಕಟ್ತಾಳೆ. ಸಹೋದರನಾದವನು ಸಹ ನಿನ್ನ ಕಷ್ಟಕಾಲದಲ್ಲಿ ನಾನು ನಿನ್ನ ಜೊತೆ ನಿಲ್ಲುವೆ, ನಿನ್ನನ್ನು ರಕ್ಷಣೆ ಮಾಡ್ತೀನಿ ಅಂತ ಸಹೋದರನು ಕೂಡ ಕಾಣಿಕೆಯನ್ನು ಕೊಡ್ತಾನೆ. ಇದು ಈ ಹಬ್ಬದ ವೈಶಿಷ್ಟ್ಯವಾಗಿದೆ. ರಾಖಿಯನ್ನು ಬಲಗೈಗೆ ಕಟ್ಟುವ ಉದ್ದೇಶ ಏನಪ್ಪ ಅಂದರೆ, ಬಲ ಎಂಬುದು ಧನಾತ್ಮಕ ಧೋರಣೆ ಸ್ನೇಹಿತರೆ, ಅಂದರೆ ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ. ನಾವು ನಮ್ಮ ಆಚಾರ ವಿಚಾರ ಕಾರ್ಯ ದೃಷ್ಟಿ ಎಲ್ಲವೂ ಕೂಡ ಎಲ್ಲದರಲ್ಲೂ ಕೂಡ ಧನಾತ್ಮಕವಾಗಿರುವುದು ಎಂಬುದನ್ನು ತಿಳಿಸುತ್ತೆ. ನಮ್ಮ ನಡೆ ನುಡಿ ಪ್ರಾಮಾಣಿಕತೆ ಸತ್ಯಶುದ್ಧತೆ ಇವೆಲ್ಲವೂ ಕೂಡ ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ. ಜೊತೆಗೆ ಪವಿತ್ರತೆ ಮತ್ತು ರಕ್ಷಣೆಯ ಬದ್ಧತೆಯೇ ಈ ರಕ್ಷಾಬಂಧನ ಸ್ನೇಹಿತರೆ. ಈ ಪವಿತ್ರತೆ ಮತ್ತು ರಕ್ಷಣೆ ಈ ಎರಡು ಅಂಶಗಳ ಮೇಲೆ ಈ ಹಬ್ಬ ಇರುವಂಥದ್ದು ಮತ್ತೊಂದು ಸ್ಪೆಷಾಲಿಟಿ. ಏನೇ ಹೇಳಿ ಸ್ನೇಹಿತರೆ, ಈ ರಾಖಿ ಕಟ್ಟಿಸಿಕೊಂಡ ಕೈಗಳಿಂದ ನಾನೆಂದಿಗೂ ಪಾಪದ ಅಥವಾ ತಪ್ಪು ಕೆಲಸಗಳನ್ನು ಮಾಡೋದಿಲ್ಲ ಎಂಬ ಪ್ರತಿಜ್ಞೆಯ ಬಂಧನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಸಮಾಜದಲ್ಲಿ ಸಹೋದರತ್ವದ ಭಾವನೆಯನ್ನು ಸದೃಢಗೊಳಿಸುವಲ್ಲಿ ನೆರವಾಗಬೇಕು. ಅಂದಾಗ ಮಾತ್ರ ಈ ರಕ್ಷಾಬಂಧನ ಅರ್ಥಪೂರ್ಣವಾಗತ್ತೆ ಅಲ್ವಾ? ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯದಲ್ಲಿ ನಮ್ಮ ಹಿರಿಕರು ಮಾಡ್ಕೊಂಡು ಬಂದಿರುವಂತಹ ಪ್ರತಿಯೊಂದು ಹಬ್ಬಗಳು ವಿಶೇಷತೆಯಿಂದ ಕೂಡಿವೆ, ಜೊತೆಗೆ ವೈಜ್ಞಾನಿಕ ಹಿನ್ನೆಲೆ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೂ ರಕ್ಷಾಬಂಧನದ ಶುಭಾಶಯಗಳನ್ನ ತಿಳಿಸ್ತಾ ಮತ್ತೊಮ್ಮೆ ಸಂತೋಷ್ ಬಿದರಗಡ್ಡೆ ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬಿರ್ನೆ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
4: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8-8:00 AM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
8: ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಹಾಗೆ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.

0: ನೆರಳು ನವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ನೀ ಹುಟ್ಟಿದ ಶುಭ ದಿನವೇ ಈ ರಾಖಿ ಹಬ್ಬ ಬಂದಿತ್ತು. ಸೋದರಿಕೆ ಎಂದು ವರವೆಂದು ಈ ರಾಖಿ ಸಾಕ್ಷಿ ಹೇಳಿತ್ತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ಗಂಡಿಗೆ ಗೌರವದ ಗರಿ ಏರಿತು. ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೇ ನಮಗೆ ಓಂಕಾರ. ನನ್ನ ಆಯೋ ಎಲ್ಲ ನಿನಗಾಗಿ ತಾನೆ. ದೀರ್ಘಾಯುಷ್ಮಾನ್ ಭವ.
1: ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಅವಕಾಶ ಕೊಟ್ಟಿದ್ದೆ.
1: ಓಕೆ. ಎಸ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಅವರು ಕರೆ ಮಾಡಿ ಅಣ್ಣ ತಂಗಿ ಚಿತ್ರದ ಒಂದು ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
2: ಹಲೋ,
1: ನಮಸ್ತೆ.
2: ನಮಸ್ಕಾರ ಮೇಡಮ್.
1: ನಮಸ್ತೆ ಮಹೇಶ್ ಅವರೇ, ಆಯ್ತಾ ತಿಂಡಿ?
2: ಇಲ್ಲ ಮೇಡಮ್, ಆಗಿಲ್ಲ ತಿಂಡಿ.
1: ಓಕೆ, ಇವತ್ತು
2: ರಕ್ಷಾಬಂಧನ
1: ಖಂಡಿತ. ಓಕೆ,
2: ತಂಗಿ ಅಕ್ಕ ಎಷ್ಟು ಪ್ರೀತಿಯಿಂದ ಕಾಣ್ತಾರೆ ಮೇಡಮ್. ಯಾಕೆಂದ್ರೆ ನಾನು ಮನೆ ಕಟ್ಲಿಕ್ಕೆ ನಮ್ ತಂಗಿನೇ ತುಂಬಾ ಹೆಲ್ಪ್ ಮಾಡಿದ್ಲು ಮೇಡಮ್. ಸಹಾಯ ಎಂದಿಗೂ ಮರೆಯಲ್ಲ ಮೇಡಮ್.
1: ಸೂಪರ್ ಸೂಪರ್ ಸರ್. ಬಂದಿದ್ದಾರ ಇವತ್ತು ಮನೆಗೆ?
2: ಇಲ್ಲ ಮೇಡಮ್, ಬಂದಿಲ್ಲ. ಅವ್ರು ದಾವಣಗೆರೆಯಲ್ಲಿ ಇರೋದು.
1: ಓಕೆ,
2: ಅಕ್ಕ ಬೆಂಗಳೂರಲ್ಲಿ ಇರೋದು.
1: ಸೂಪರ್ ಸೂಪರ್. ಓಕೆ, ನಿಮ್ಮ ನೆನಪು ಏನಿದೆ ಅಕ್ಕ ತಂಗಿಯರ ಜೊತೆಗೆ ಒಡನಾಟ ಹೇಗಿದೆ ಸರ್? ಮುಂಚೆ
2: ಯಾವಾಗ್ಲೂ ನಾವು ಮೂರ್ ಜನ, ನಮ್ಮ ಅಕ್ಕ ಒಬ್ಳು ತಂಗಿ ಒಬ್ಳು, ಒಟ್ಟು ನಾವು ಮೂರ್ ಜನ ಯಾವಾಗ್ಲೂ ಮೇಡಮ್ ನಗ್ನಗ್ತಾನೆ ಇರ್ತೀವಿ ಮೇಡಮ್. ಒಂದ್ ಕ್ಷಣನು ಇಂತರ ಬೇಸರ ಮಾಡ್ಕೊಳೋದಿಲ್ಲ, ಏನಿಲ್ಲ, ತುಂಬಾ ಕ್ಲೋಸ್ ಆಗಿ ಇದ್ ಮಾಡ್ತೀವಿ ಮೇಡಮ್.
1: ಸೂಪರ್ ಸೂಪರ್. ಓಕೆ, ಅವರಿಗೋಸ್ಕರ ಒಂದು ಹಾಡನ್ನ ಡೆಡಿಕೇಟ್ ಮಾಡ್ಬೋದಾ ಮಹೇಶ್?
2: ಸಾಂಗ್ ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ. ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ. ಸುಖ ಸಂತೋಷ ಸುಖ ಸಂತೋಷ ತುಂಬಿ ಮನನಲಿದಾಡಲಿ. ಬಾಳು ಹಾಯಾಗಲಿ ದೈವ ತಂದಂತವರ ನೀನು ಈ ಅಣ್ಣಗೆಂದು. ದೈವ ತಂದಂತವರ ನೀನು ಈ ಅಣ್ಣಗೆಂದು. ನನ್ನ ಬಂಗಾರದಂತ ಎಣ್ಣೆ ಹಚ್ಚಿ ನೀರು ಹಾಕಿ ರೇಷ್ಮೆ ಸೀರೆ ಉಡಿಸಿ ನಾನು ನಲಿವೆ. ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಹೂವ ಮುಡಿಸಿ ನಿಂಗೆ ಮೈಯ ಮರೆವೆ. ತಂಗಿಯು ನಿನ್ನನ್ನು ಶ್ರೀಗಂಧದ ಮಂಚದಿ ಮಲಗಿಸುವೆ. ಜೋಗುಳ ಹಾಡಿ ಪಕ್ಕದೆ ಕುಳಿತು ಗಾಳಿ ಬೀಸುವೆ ಗಾಳಿ ಬೀಸುವೆ.
1: ಈ ಸಂಗಳು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮಹೇಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಓಕೆ.
1: ಎಸ್, ಮಹೇಶ್ ಅವರು ಅವರ ಅಕ್ಕ ತಂಗಿಗೋಸ್ಕರ ಈ ಒಂದು ಹಾಡನ್ನು ಡೆಡಿಕೇಟ್ ಮಾಡಿದರು, ತುಂಬ ಚೆನ್ನಾಗಿ ಹಾಡಿದರು. ಹಾಗೆ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ. ಹಲೋ
3: ಹಲೋ,
1: ನಮಸ್ತೆ.
3: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
1: ತಿಂಡಿ ಆಯ್ತು ಬ್ರಹ್ಮಾನಂದ ಸರ್, ನಿಮ್ದಾಯ್ತಾ?
3: ನಂದು ಆಯ್ತು ಮೇಡಮ್. ಇವತ್ತು ಅವಲಕ್ಕಿ ಪಾವಲಕ್ಕಿ ಕಾಂಚಿ ನಿಮ್ಮ ನಿಮ್ಮ ರಾಮ್ ದಸರಾ ಪುಸ್ತಕ ಕೊಯ್ಯ ಕೊಟ್ಟ.
1: ಸೂಪರ್ ಸೂಪರ್. ಓಕೆ, ನಮ್ದು ಸೇಮ್. ಓಕೆ,
3: ಸೇಮ್ ಸೇಮ್.
1: ಓಕೆ,
3: ಇವತ್ತು ನೂಲು ಹುಣ್ಣಿಮೆ, ಇದು ಯಜುರ್ವೇದ ಉಪಕರ್ಮ ಇದೆ.
1: ಹೌದು ಹೌದು.
3: ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಅಣ್ಣ ತಂಗಿಯರ ಬಾಂಧವ್ಯ ಬೆಸೆಯುವ ರಾಖಿ ಹಬ್ಬ ಕೂಡ ಇದೆ, ರಕ್ಷಾಬಂಧನ. ನಿಜವಾಗ್ಲೂ ಸಂತೋಷದ ವಿಷಯ ಇವತ್ತು. ನಾವು ಕೇಳಿದವರು, ನೀವು ಎಫ್ ಎಂ ಬಳಗದವರು ಕೂಡ ಇದಕ್ಕೆ ಒಂದ್ರಲ್ಲಿ ಇದ್ರಲ್ಲಿ ಭಾಗಿಯಾಗ್ತಿವಂತೆ. ಹೇಗಂದ್ರೆ ನಮ್ಮ ನಿಮ್ಮ ಸಂಬಂಧ ಒಂಥರ ಸಹೋದರ ಸಹೋದರಿ ಇದ್ದಂಗೆ.
1: ಖಂಡಿತ.
3: ನಿಮ್ಮ ಎಫ್ ಎಂ ಇದನ್ನ ಯಾವಾಗ್ಲೂ ಬೆಸಿತಾ ಇರುತ್ತೆ ಮೇಡಮ್.
1: ಹೌದು ಹೌದು.
3: ನನಗೆ ಇವತ್ತು ಅದೇ ಈ ರಕ್ಷಾಬಂಧನ ಸಂಬಂಧದಲ್ಲಿ ಅಣ್ಣ ತಂಗಿದ ಹಾಡು ಹೇಳ್ರಿ ಅಂತ ಹೇಳ್ತಾ ಇದ್ದೆ. ನನಗೆ ಸಡನ್ ಆಗಿ ನೆನಪು ಬಂದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಗುರಿ ಚಿತ್ರದಿಂದ ಅದನ್ನೇ ಹಾಡ್ತಾ ಇದ್ದೀನಿ ಮೇಡಮ್. ಅದೇ ಅವನು ಅವರ ತಂಗಿ ತಾರಂಗ ಹೇಳ್ತಾ ಇರ್ತಾರೆ ರಾಜ್ಕುಮಾರ್, ಅದನ್ನೇ ಹೇಳ್ತೀನಿ. ವಸಂತ ಈಗ ಮಳೆಗಾಲ, ಆದ್ರೆ ವಸಂತ ಕಾಲ
1: ತಗೊಳ್ಳೋಣ.
3: ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳ ವಾದ್ಯ ಮೊಳಗಲೇಬೇಕು. ಹೊಸ ಬಾಳ ಹೊಸಿಲಲ್ಲಿ ಹೊಸ ಬಾಳ ಹೊಸಿಲಲ್ಲಿ ನಸು ನಾಚಿ ನಿಂತಾಗ ನಿನ್ನಂದ

0: ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇಬೇಕು, ಮಂಗಳ ವಾದ್ಯ ಮೊಳಗಲೇಬೇಕು, ರೇಷ್ಮೆ ಸೀರೆ ಉಟ್ಟು ಹೊಸ ಹೂವ ಮುಡಿಯಲುಟ್ಟು ಮದುಮಗಳಾಗಿ ಕುಳಿತಿರುವಾಗ, ಮದುಮಗಳಾಗಿ ಕುಳಿತಿರುವಾಗ ನೋಡುವುದೇ ಭಾಗ್ಯ ನಿನ್ನನು, ಮಂತ್ರ ಹೇಳುವಾಗ ಮಾಂಗಲ್ಯ ಕಟ್ಟುವಾಗ, ಕಳ್ಳಿಯ ಹಾಗೆ ಮಳ್ಳಿಯ ಹಾಗೆ ನಲ್ಲನ ನೀ ನೋಡೋ ನೋಟವ, ಕಾಣುವಾಸೆ ತಾಳಲಾರೆ ನನ್ನ ಮುದ್ದು ಸೋದರಿ, ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆಯಾಗಬೇಕು, ರಾಖಿ ಹಬ್ಬ ಬಂದಾಗ ನನ್ನ ತಂಗಿ ನಂಗೆ ರಾಖಿ ಕಟ್ಟಬೇಕು.
1: ಸೂಪರ್ ಸೂಪರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಎಸ್, ಪ್ರಮಾನಂದ್ ಅವರು ತುಂಬಾ ಚೆನ್ನಾಗಿ ಹಾಡೇಳ್ತಾ ಇದ್ರು. ಗುರಿ ಚಿತ್ರದ ಒಂದು ಅಣ್ಣ ತಂಗಿಗೆ ಹೇಳುವಂತಹ ಹಾಡನ್ನ ಹಾಡ್ತಾ ನಮ್ಮೆಲ್ಲರಿಗೂ ಶುಭವನ್ನ ಕೋರ್ತಾ ಅವರು ಹಾಡನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಅವರು.
2: ಹೌದು ಮೇಡಮ್.
1: ಆಯ್ತಾ ತಿಂಡಿ?
2: ತಿಂಡಿ ಆಯ್ತು ಮೇಡಮ್, ಇವತ್ತು ಉಪ್ಪಿಟ್ಟು ಮೇಡಮ್, ಬಟಾಣಿ ಕಾಳು ಉಪ್ಪಿಟ್ಟು.
1: ಓಕೆ ಸೂಪರ್ ಸೂಪರ್.
2: ರಾಖಿ ಹಬ್ಬದ ಶುಭಾಶಯಗಳು ಮೇಡಮ್.
1: ನಿಮಗೂ ಕೂಡ, ನಿಮಗೂ ರಾಖಿ ಹಬ್ಬದ ಶುಭಾಶಯಗಳು. ಕಟ್ಟಿದ್ರ ಅಣ್ಣಂಗೆ ತಮ್ಮಂಗೆ
2: ತವರಿಂದ ಕಳಿಸಿ ನನ್ನ ಮರಿಬ್ಯಾಡ ಅಣ್ಣಯ್ಯ, ತಾಯಿ ತಂದೆ ಕಾಣದ ತಬ್ಬಲಿಯು ನಾನಯ್ಯ, ಅಣ್ಣಯ್ಯ ನನ್ನ ಮರಿಬ್ಯಾಡ ಅಣ್ಣಯ್ಯ, ತಾಯಿ ತಂದೆ ಬಂದು ಬಳಗ ಬಾಳಿನಲ್ಲಿ ನೀನಯ್ಯ, ಅಮ್ಮ ಎಂದು ಕರೆಯಲು ಯಾರಿಹರು ಹೇಳಯ್ಯ, ಅಣ್ಣಯ್ಯ ನನ್ನ ಮರಿಬ್ಯಾಡ ಅಣ್ಣಯ್ಯ, ತೊಟ್ಟಿಲಲ್ಲಿ ತೂಗಿದೆ ಪ್ರೀತಿಯಿಂದ ಸಾಕಿದೆ, ಮದುವೆಯ ಮಾಡಿ ನನ್ನ ತವರಿಂದ ಕಳಿಸಿದೆ, ಅಣ್ಣಯ್ಯ ನನ್ನ ಮರಿಬ್ಯಾಡ ಅಣ್ಣಯ್ಯ, ಹಬ್ಬಕ್ಕೆ ಕರೆಸಿದೆ ಸಿಹಿಯನ್ನು ತಿನ್ನಿಸಿದೆ, ರಾಖಿಯ ಕಟ್ಟಿದೆ ಪ್ರೀತಿಯ ಹಂಚಿದೆ, ಅಣ್ಣಯ್ಯ ನನ್ನ ಮರಿಬ್ಯಾಡ ಅಣ್ಣಯ್ಯ, ಅಣ್ಣಯ್ಯ ನನ್ನ ಮರಿಬ್ಯಾಡ ಅಣ್ಣಯ್ಯ. ಇಷ್ಟ ಆಗಿದೆ ಮೇಡಮ್.
1: ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರಿ ಪ್ರೇಮ ಅವರೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಧನ್ಯವಾದ ಮೇಡಮ್.
1: ಓಕೆ, ಎಸ್, ತುಂಬಾ ಚೆನ್ನಾಗಿ ಹಾಡಿದ್ರು ನಮ್ಮ ಪ್ರೇಮ ಅವರು. ಅಣ್ಣ ತಂಗಿಯ ಸಾಂಗ್, ತವರಿನ ಸಿರಿ ಚಿತ್ರದಿಂದ ಒಂದು ಸಾಂಗ್ ಅನ್ನ ಹಾಡಿದಾಯ್ತು ಅಂತ ಹೇಳ್ತಾ ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ,
3: ನಮಸ್ಕಾರ ಮೇಡಮ್.
1: ನಮಸ್ತೆ, ಯಾರಿದು?
3: ವಿಜಯನಗರ ಡಿಸ್ಟ್ರಿಕ್ಟ್ ಅಗ್ರಮಾಳ್ಯ ತಾಲೂಕು ಕಂಪಸಾಗರದಿಂದ ಮೇಡಮ್, ಸೋಮಶೇಖರ್ ತಟ್ಟಿ.
1: ಓಕೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
3: ಆರಾಮ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್?
1: ಸೂಪರ್ ಆಗಿದ್ದೀವಿ. ಇವತ್ತು ರಕ್ಷಾಬಂಧನ. ಓಕೆ, ನಿಮಗೂ ಕೂಡ ರಕ್ಷಾಬಂಧನ ಶುಭಾಶಯಗಳು.
3: ಥ್ಯಾಂಕ್ ಯು ಮೇಡಮ್.
1: ಓಕೆ ಸರ್, ಇವತ್ತು ಮೊದಲನೇ ಕಾಲರ್ ಅನ್ಸುತ್ತೆ ನನ್ನ ಜೊತೆ ನೀವು ಮಾತಾಡ್ತಾ ಇರೋದು.
3: ಹೌದು ಮೇಡಮ್.
1: ಓಕೆ,
3: ಸಿಕ್ತಿ ಮೇಡಮ್ ಅದು ನಂಬರ್ ಸರ್, ನಂಬರ್ ಕೊಟ್ಟರೆ ಕಾಲ್ ಇದಕ್ಕೆ ಕಾಲ್ ಮಾಡಿದ್ರೆ 10 ಗಂಟೆಯಿಂದ 11
1: ಗಂಟೆ. ಓಕೆ ಓಕೆ ಸರ್, ಹೇಗೆ ನಡೀತಾ ಇದೆ ಇವತ್ತು ಹಬ್ಬ?
3: ಹಬ್ಬ ಚೆನ್ನಾಗಿದೆ ಮೇಡಮ್.
1: ತಂಗಿನ ಅಕ್ಕನ?
3: ಒಬ್ಬ ತಂಗಿ, ಇಬ್ಬರು ಅಕ್ಕ ಇದ್ದಾರೆ.
1: ಸೂಪರ್ ಸೂಪರ್. ಹೇಳಿ ಸರ್, ನಿಮ್ಮ ಬಾಂಧವ್ಯ ಹೇಗಿದೆ? ಸಣ್ಣ ವಯಸ್ಸಲ್ಲಿ ಹೇಗಿತ್ತು ನಿಮ್ಮ ಬಾಂಧವ್ಯ, ಈಗ ಹೇಗಿದೆ? ಸೂಪರ್ ಸೂಪರ್ ಸರ್. ಓಕೆ, ಅವರಿಗೋಸ್ಕರ ಒಂದು ಹಾಡು ಹಾಡ್ಬೋದಾ?
3: ಅದೇ ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮದ ಅನ್ನ ಬಂದ.
1: ಓಕೆ ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಹೀಗೆ ಕರೆ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು ಮೇಡಮ್.
1: ಓಕೆ ಓಕೆ, ಸೋಮಶೇಖರ್ ತಟ್ಟಿಯವರು ನಾರ್ತ್ ಕರ್ನಾಟಕದಿಂದ ಕರೆ ಮಾಡಿ ಅವರ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ವಿಶಸ್ನ ತಿಳಿಸ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ನಮಸ್ತೆ.

0: ಹಲೋ ಮೇಡಮ್ ಅವರೇ, ನಮಸ್ಕಾರ. ಹೇಗಿದ್ದೀರಾ?
1: ಸೂಪರ್ ಆಗಿದ್ದೀವಿ ಚಿಕ್ಕಪ್ಪ ಅವರೇ, ನೀವು ಹೇಗಿದ್ದೀರಾ?
0: ನಾವು ಚೆನ್ನಾಗಿದ್ದೇವೆ ಮೇಡಮ್ ಅವರೇ. ಮೊದಲನೇದಾಗಿ ಇವತ್ತು ರಕ್ಷಾಬಂಧನದ ಶುಭಾಶಯಗಳು
1: ತಮಗೂ ಕೂಡ. ಓಕೆ, ಇವತ್ತಿನ ಸಂದರ್ಭದಲ್ಲಿ ಅಕ್ಕ ಅಥವಾ ತಂಗಿ ರಾಖಿ ಕಟ್ಟಿದ್ರು?
0: ಇಲ್ಲ ಮೇಡಮ್ ಅವರೇ, ಇನ್ನ ಅವರು ನಮ್ಮ ಅಕ್ಕ ಅಂದ್ರೆ ದೂರ ದೂರ ಇದಾರೆ. ಅವರಿಗೆ ನಾವು ಈಗ ಕಾಯ್ಕಣ ಕೊಡಕ್ ಹೋಗ್ಬೇಕು ಭಾನುವಾರ. ಅವತ್ತಿನ ದಿವಸ ಅವರು ರಾಖಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ನಾವು ಹೋಗಿ ಕೊಟ್ಟ ಮೇಲೆ ಅವರು ಪ್ರೀತಿಯಿಂದಲೇ ನಮ್ಗೆ ರಾಖಿ ಕಟ್ತಾರೆ. ನಾವು ನಮಗೆ ತಿಳಿದದ್ದ ಒಂದು ಒಂದು ಉಡುಗೊರೆಯಾಗಿ ನಾವು ಅವರಿಗೆ ಕೊಡ್ತೇವೆ.
1: ಸೂಪರ್.
0: ಮತ್ತೆ ಈ ರಾಖಿ ಏನು ರಕ್ಷಾಬಂಧನ ಇದೆಯಲ್ಲ, ಪ್ರತಿ ನಮ್ಮ ಎಲ್ಲಿ ನಮ್ಮ ಅಕ್ಕ ತಂಗಿಯರು ಎಲ್ಲೆಲ್ಲಿ ಇದಾರೆ ಅವ್ರೆಲ್ಲರಿಗೂ ಕೂಡ ಇವತ್ ಈ ದಿನ ಒಂದು ರಕ್ಷಾಬಂಧನದ ಶುಭಾಶಯಗಳನ್ನು ತಿಳಿಸ್ತೇನೆ. ಯಾಕೆಂದ್ರೆ ನಮ್ಮ ಅಕ್ಕ ತಂಗಿಯರೇ ಅಂತ ಅಲ್ಲ ಮೇಡಮ್ ಅವರೇ, ನಾವು ಯಾರ್ಯಾರನ್ನ ಅಕ್ಕ ತಂಗಿಯರಾಗಿ ಕಾಣ್ತೇವೋ ಅವ್ರೆಲ್ಲರೂ ಕೂಡ ನಮ್ಮ ಅಕ್ಕ ತಂಗಿಯರ ಸಾಮಾನ್ಯ ಯಾಕಂದ್ರೆ ನಾವು ನೋಡೋ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಮೇಡಮ್.
1: ಖಂಡಿತ ಖಂಡಿತ.
0: ನಾವು ಬೇರೆ ಯಾವ್ರು ಒಂದು ಇದ್ರಲ್ಲಿ ನೋಡ್ತೇವೋ ಆ ಒಂದು ರೀತಿಯಲ್ಲೇ ಬದಲಾಗ್ತಾ ಹೋಗುತ್ತೆ. ನಾವು ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡಕ್ಕಾಗಲ್ಲ, ನಮ್ಮ ಅಕ್ಕ ತಂಗಿಯರ ಒಂದು ಬಾಂಧವ್ಯದಿಂದನೇ ನಾವು ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ನಮ್ಮ ಒಂದು ನಾವು ಒಂದು ಬೇರೆ ಅಕ್ಕ ತಂಗಿಯರ್ನ ಬೇರೆ ತರ ನೋಡಿದಾಗ ಆ ದೇವ್ರು ನಮ್ಮ ಅಕ್ಕ ತಂಗಿಯರ ನೋಡೋದಕ್ಕೆ ಇನ್ನೊಬ್ಬರನ್ನ ಹುಡ್ಸಿರ್ತಾನಂತೆ.
1: ಖಂಡಿತ ಖಂಡಿತ.
0: ಹಾಗಾಗಿ ಆ ತರ ಆಗಬಾರ್ದು.
1: ಓಕೆ ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಚಿಕ್ಕಪ್ಪ ಅವರೇ. ಹಾಗೆ ಇವತ್ತಿನ ಸಂದರ್ಭದಲ್ಲಿ ಒಂದು ಹಾಡು ಹೇಳ್ಬೋದಾ?
0: ಖಂಡಿತವಾಗ್ಲೂ ಹಾಡ್ತೀನಿ ಮೇಡಮ್ ಅವರೇ.
1: ಹಾಡಿ ಹಾಡಿ ಸರ್.

0: ಎಂದು ದೈವ ತಂದಂತವರ ನೀನು ಈ ಅಣ್ಣ ಎಂದು ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ. ಧನ್ಯವಾದಗಳು ಮೇಡಮ್ ಅವರೇ.
1: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು
0: ಅವಕಾಶಕ್ಕಾಗಿ. ಧನ್ಯವಾದಗಳು.
1: ಓಕೆ ಸರ್, ಥ್ಯಾಂಕ್ ಯು. ಓಕೆ, ಚಿಕ್ಕಪ್ಪರು ಒಂದೊಳ್ಳೆ ಮಾತನ್ನ ಹೇಳಿದ್ರು. ಅಂದ್ರೆ ಬರೀ ರಕ್ತ ಸಂಬಂಧಕ್ಕೆ ಅಂದ್ರೆ ಅಕ್ಕ ತಂಗಿ ಅಂತ ಹೇಳೋ ಬರಲಿ, ನಾವು ಮಿಕ್ಕಿದವ್ರನ್ನು ಕೂಡ ಯಾವ ದೃಷ್ಟಿಯಿಂದ ನೋಡ್ತೀವಿ ನಾವು ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಸೊ ನಾನೆಲ್ಲ ಅಕ್ಕ ತಂಗಿಯರಿಗೆ ಶುಭಾಶಯಗಳು ತಿಳಿಸ್ತೀನಿ ಅಂತ ನಮ್ಮ ಚಿಕ್ಕಪ್ಪ ಅವರು ಕರೆ ಮಾಡಿ ಹೇಳ್ತಾ ಇದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ,
2: ಗುಡ್ ಮಾರ್ನಿಂಗ್ ಮೇಡಮ್.
1: ಗುಡ್ ಮಾರ್ನಿಂಗ್ ಕೃಷ್ಣಪ್ಪ ಸರ್, ಆಯ್ತು ತಿಂಡಿ?
2: ಹಾ ಮೇಡಮ್, ಇವತ್ತು ಇದು ತಿನ್ನೆ ಮೇಡಮ್, ಇಡ್ಲಿ ಅಥವಾ ಮೆಣಸಿನಕಾಯಿ ಪಾನೆ ಮೇಡಮ್, ಹೋಟ್ಲಲ್ಲಿ ಇಲ್ಲಿ ಹೋಟ್ಲಲ್ಲಿ ತಿನ್ನೆ.
1: ಓ ಸೂಪರ್ ಸೂಪರ್.
2: ರಕ್ಷಾಬಂಧನ ನಿಮಗೆ ಸಿಬ್ಬಂದಿಗೆ ನಿಮ್ಮ ಹೆಸರನ್ನ ಬಳಗದವ್ರಿಗೆ ನಮ್ಮ ಕೇಳೋರಿಗೆ ಎಲ್ಲರಿಗೂ ಕೂಡ ಶುಭಾಶಯಗಳು ಮೇಡಮ್.
1: ತಮಗೂ ಕೂಡ ರಕ್ಷಾಬಂಧನದ ಶುಭಾಶಯಗಳು ಕೃಷ್ಣಪ್ಪ ಸರ್.
2: ಮೇಡಮ್ ನಮ್ಮ ಹಳ್ಳಿ ಕಡೆ ಇದ್ದಾನೆ ಆಚರಣೆ, ಹಬ್ಬ ಆಚರಣೆ ಮಾಡಲ್ಲ. ನನಗೆ ಇಬ್ಬರು ಅಕ್ಕ ಇದ್ದಾರೆ, ಒಬ್ಳು ತಂಗಿದಾಳೆ. ನಮ್ ಕಡೆ ಹಳ್ಳಿ ಕಡೆ ಆಚರಣೆ ಮಾಡಲ್ಲ ಮೇಡಮ್.
1: ಹೆಂಗಿತ್ತು ನೀವು ಸಣ್ಣವ್ರ ಇದ್ದಾಗ ನೀವು ಅಕ್ಕ ತಂಗಿ ಜೊತೆಗೆ ಆಟ ಆಡ್ತಿದ್ರಾ?
2: ಚೆನ್ನಾಗಿದ್ದು ಚೆನ್ನಾಗಿದ್ದು ಹಳ್ಳಿ ಹಳ್ಳಿಲಿ ಇದ್ವಲ್ಲ, ಇವೆಲ್ಲ ರಕ್ಷೆ ಬಂದ ಇವೆಲ್ಲ ಅಷ್ಟ ಅಜ್ಜ. ಸಿಟಿ ಒಳಗಿದ್ದ ಮಾತ್ರ ನಡೆಸ್ಕೊಂಡು ನಮಗೆಲ್ಲ ಕಟ್ಟಾರ ಮೇಡಮ್ ಅವಾಗೆಲ್ಲ.
1: ಓಹೋ ಸೂಪರ್.
2: ಸ್ಕೂಲಲ್ಲಿ ಇದ್ದಾಗ?
1: ಖಂಡಿತ ಖಂಡಿತ.
2: ಜನಪ ಗೀತೆ ಆಡ್ತೀವಿ ಮೇಡಮ್.
1: ಹಾಡಿ ಹಾಡಿ ಸರ್.
2: ಕುದುರೆಯ ತಂದ್ಯೋ ನಿಜೇ ನಾವ ಬಿಗಿದೇವನಿ, ಕುದುರೆಯ ತಂದ್ಯೋ ನಿಜೇ ನಾವ ಬಿಗಿದೇವನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಅಂಗ್ಲ ಗುಡಿಸೋರಿಲ್ಲ, ಗಂಗ್ಲ ತೊಳೆಯೋರಿಲ್ಲ, ಹೆಂಗೆ ಬರಲಣ್ಣ ಮದುವೆಗೆ. ಅಂಗ್ಲಕ್ಕೆ ಅಳಿಡುವೆ ಗಂಗ್ಲಕ್ಕೆ ತೊತ್ತಿಡಿವೆ, ಅಂಗ್ಲಕ್ಕೆ ಅಳಿಡುವೆ ಗಂಗ್ಲಕ್ಕೆ ತೊತ್ತಿಡಿವೆ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಕುದುರೆಯ ತಂದ್ಯೋ ನಿಜಿನ ಬಿಗಿದೇವನಿ, ಕುದುರೆಯ ತಂದ್ಯೋ ನಿಜಿನ ಬಿಗಿದೇವನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು ಸರ್.
2: ಧನ್ಯವಾದ ಮೇಡಮ್.
1: ಓಕೆ, ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರು ನಮ್ಮ ಕೃಷ್ಣಪ್ಪ ಸರ್, ಒಂದು ಜನಪದ ಗೀತೆಯನ್ನ ಹಾಡಿದ್ರು ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ?

0: കേൾക്കുന്ന. ഹലോ ഹലോ, അരെ അരെ, കരെ കട്ടായിത്തു. ഓക്കെ സ്നേഹിതരെ, നീവു കൂഡ കരെ മാറി ಅಣ್ಣ ತಂಗಿಯ ಒಂದು ಬಾಂಧವ್ಯದ ಬಗ್ಗೆ, ಹಾಗೆ ನಿಮ್ಮ ಅಕ್ಕ ತಂಗಿ ಇಲ್ಲ ಅಣ್ಣ ತಂಗಿಗೆ ಒಂದು ಹಾಡನ್ನು ಡೆಡಿಕೇಟ್ ಮಾಡ್ಬೋದು ಅಂತ ಹೇಳ್ತಾ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ,
1: ನಮಸ್ಕಾರ ಮೇಡಮ್. ಅವರು
0: ನಮಸ್ತೆ. ರಮೇಶ್ ಅವರು
1: ಆರಾಮಿದ್ದೀರಿ ಮೇಡಮ್?
0: ಆರಾಮಿದ್ದೀವಿ, ನೀವು?
1: ನಾವು ಆರಾಮಿದ್ದೇವ್ರಿ ಮೇಡಮ್. ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ಮೇಡಮ್ ನಿಮಗೂ, ಕೇಳುಗರಿಗೂ, ಸಿಬ್ಬಂದಿ ವರ್ಗಕ್ಕೂ.
0: ಹಾ, ತಮಗೂ ಕೂಡ ರಕ್ಷಾಬಂಧನದ ಶುಭಾಶಯಗಳು ರಮೇಶ್ ಅವರೇ.
1: ನಾಷ್ಟ ಆಯ್ತ್ರಿ ಮೇಡಮ್?
0: ನಾಷ್ಟ ಆಯ್ತು, ನಿಮ್ದಾಯ್ತಾ?
1: ನಮ್ದು ಊಟ ಆಯ್ತ್ರಿ ಮೇಡಮ್, ಹೋಳಿಗೆ ಊಟ. ಇವತ್ತು ಹುಣ್ಣಿಮೆ ಅಲ್ರಿ?
0: ಹೌದು, ಜೋರಾಯ್ತು ಹುಣ್ಣಿಮೆ ಹಬ್ಬ, ಜೋರಾಯ್ತು.
1: ಹೌದ್ರಿ ಮೇಡಮ್.
0: ಓಕೆ ಸೂಪರ್. ರಮೇಶ್ ಅವ್ರು ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
1: ನಾವೊಂದ್ ಜನಪದ ಗೀತೆ ಹಾಡ್ತೇನ್ರಿ ಮೇಡಮ್. ಅದು ಅಣ್ಣ ತಂಗಿದೆ ಅಂತ ಬರಂಗಿಲ್ಲ, ಅಣ್ಣ ಅನ್ನೋದೊಂದು ಪದ ಬರ್ತೈತ್ರಿ, ಹಾಡ್ತೇನ್ರಿ ಮೇಡಮ್. ಮಾತನಾಡನ್ನಯ್ಯ ಮಾತನಾಡು, ಏ ಮುದ್ದು ಏ ಗಿಳಿಯ ಮಾತನಾಡು. ಮಾತನಾಡನ್ನಯ್ಯ ಮಾತನಾಡು, ಏ ಮುದ್ದು ಏ ಗಿಳಿಯ ಮಾತನಾಡು. ಬಾಕ್ಲಲ್ ಬಜಾರಿ ಮರ ಮಾತನಾಡು, ಕಿತ್ಲಲ್ ಕಿತ್ಲೆ ಮರ ಮಾತನಾಡು. ಬಾಕ್ಲಲ್ ಬಜಾರಿ ಮರ ಮಾತನಾಡು, ಕಿತ್ಲಲ್ ಕಿತ್ಲೆ ಮರ ಮಾತನಾಡು. ಕೋಗಿಲ್ ಹಂಗ ಕೂಗ್ತಿಯಲ್ಲೇ ಮಾತನಾಡು, ಮಾತನಾಡನ್ನಯ್ಯ ಮಾತನಾಡು, ಏ ಮುದ್ದು ಏ ಗಿಳಿಯ ಮಾತನಾಡು. ಸುತ್ತಮುತ್ತ ಸೂರ್ಯಪಾನ ಮಾತನಾಡು, ನಟ್ಟ ನಡುವ ಶುಂಕ್ರದೂತ ಮಾತನಾಡು. ಸುತ್ತಮುತ್ತ ಸೂರ್ಯಪಾನ ಮಾತನಾಡು, ನಟ್ಟ ನಡುವೆ ಶುಂಕ್ರದೂತ ಮಾತನಾಡು. ಮಾತನಾಡನ್ನಯ್ಯ ಮಾತನಾಡು, ಏ ಮುದ್ದು ಏ ಗಿಳಿಯ ಮಾತನಾಡು. ಮಾತನಾಡನ್ನಯ್ಯ ಮಾತನಾಡು, ಏ ಮುದ್ದು ಏ ಗಿಳಿಯ ಮಾತನಾಡು. ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ರಮೇಶ್ ಅವರೇ. ಓಕೆ, ನಮ್ಮ ರಮೇಶ್ ಅವರು ಕರೆ ಮಾಡಿ ಜಾನಪದ ಗೀತೆ ಗೀತೆಯನ್ನು ಹಾಡಿದ್ದಾಯ್ತು ಅಂತ ಹೇಳ್ತಾ, ಎಸ್ ಈಗ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನೀವು ಕೂಡ ರಕ್ಷಾಬಂಧನದ ಶುಭಾಶಯಗಳನ್ನು ಕೋರ್ತಾ, ಹಾಗೆ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂಗೆ ಒಂದು ಹಾಡನ್ನು ಡೆಡಿಕೇಟ್ ಮಾಡ್ಬೋದು ಅಂತ ಹೇಳ್ತಾ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ
5: ರಾಮು? ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮ.

0: ಆಗಲಿ, ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಬಿಂದಾಸ್ ಆಗಿ ನಮ್ಮ ಈ ಒಂದು ಸುಂದರವಾದ ಸಂದರ್ಭ ಅಂತಾನೆ ಹೇಳ್ಬೋದು. ಅಣ್ಣ ತಂಗಿಯರ ಬಾಂಧವ್ಯದ ಬಗ್ಗೆ ನೀವು ಮಾತಾಡ್ಬೋದು, ಹಾಗೆ ಒಂದು ಹಾಡನ್ನು ಕೂಡ ಡೆಡಿಕೇಟ್ ಮಾಡ್ಬೋದು. ಈಗ ನಮ್ಮ ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರು ಒಂದು ಮೆಸೇಜ್ ತಿಳಿಸಿದ್ದಾರೆ. ಏನಪ್ಪ ಅಂತಂದರೆ, ಅವರ ಮೊಮ್ಮಕ್ಕಳದ ಟ್ವಿನ್ಸ್ ಸಾನಿಧ್ಯ ಮತ್ತು ಸಾನಿತ್ಯ ಅವರ 9ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಸೊ ಅವರಿಗೆ ಇವತ್ತು ನಮ್ಮ ರೇಡಿಯೋ ತಂಡದ ಪರವಾಗಿ ಹ್ಯಾಪಿ ಬರ್ಡೇ ಕೋರ್ತಾ ಇದ್ದೀವಿ. ಜನ್ಮದಿನದ ಈ ಸಂಭ್ರಮದಲ್ಲಿ, ಸವಿಗಳಿಗೆಯಲ್ಲಿ ನೀವು ಬಯಸಿದ್ದೆಲ್ಲ ನಿಮಗೆ ಸಿಗಲಿ, ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ, ನಿಮ್ಮ ಮುಖದಲ್ಲಿ ಸದಾ ನಗು ತುಂಬಿರಲಿ ಅಂತ ಸಾನಿಧ್ಯ ಮತ್ತು ಸಾನಿಧ್ಯ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀವಿ ಅಂತ ಹೇಳ್ತಾ, ಎಸ್, ಮತ್ತೊಮ್ಮೆ ಹ್ಯಾಪಿ ಬರ್ಡೇ ಟು ಸಾನಿಧ್ಯ ಆ್ಯಂಡ್ ಸಾನಿತ್ಯ. ಓಕೆ, ಈಗ ನೆಕ್ಸ್ಟ್ ಫಸ್ಟ್ ಕಾಲರ್. ನಮ್ಮ ಪುಟ ವಿರಾಮದ ನಂತರ ಯಾರು ಕಾಲ್ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
3: ನಮಸ್ತೆ.
2: ನಮಸ್ತೆ ವಿಠಲ್ ಸರ್.
3: ಹೇಳಿದ್ರಿ.
2: ಎಸ್, ಆಯ್ತಾ ತಿಂಡಿ?
3: ತಿಂಡಿ ಆಯ್ತು, ರಕ್ಷಾಬಂಧನ ಕಾರ್ಯಕ್ರಮ ಮನೆಯಲ್ಲಿ ಮುಕ್ತಾಯ ಆಯ್ತು.
2: ಓಹೋ, ಸೂಪರ್ ಸೂಪರ್.
3: ರಕ್ಷೆ ಕಟ್ಟಿದ್ರು ತಮ್ಗೆಲ್ಲ, ಸಿಬ್ಬಂದಿವರಿಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯ, ಕೇಳುಗರಿಗೂ ಶುಭಾಶಯಗಳು,
2: ತಮಗೂ ಕೂಡ ಸರ್ ರಕ್ಷಾಬಂಧನದ ಶುಭಾಶಯಗಳು.
3: ಶಿವಮೊಗ್ಗ FM ಕೇಳುಗರ ಸ್ನೇಹ ಬಂಧುಗಳಿಗೆ ತುಂಬಾ ಹೃದಯದ ಅಭಿನಂದನೆಗಳು ಕೂಡ.
2: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಹೇಗಿತ್ತು ಸರ್ ಬಾಲ್ಯದಲ್ಲಿ, ಹೇಗಿತ್ತು ಇವಾಗ ಹೇಗಿದೆ ನಿಮ್ಮ ಅಕ್ಕ ತಂಗಿಯ ಬಾಂಧವ್ಯ?
3: ನಾವು ಬಹಳ ಅನ್ಯೋನ್ಯದಿಂದ ಇದ್ದೀವಿ. ತಂಗಿ ಇದ್ದಾರೆ, ಈಗ ಅವಳ ಗದಗದಲ್ಲಿ ಡಾಕ್ಟರ್ ಇದ್ದಾರೆ.
2: ಓಕೆ,
3: ನಾವು ಎಂದು ಅಣ್ಣ ತಂಗಿ ಹೆಂಗಿದೀವಿ, ಹೆಂಗಿರ್ಬೇಕು
2: ಹಂಗಿದ್ರಿ,
3: ಹಂಗೆ ಇದೀವಿ ಇವತ್ತಿಗೂ. ಯಾವುದೇ ತರ ಒಂದು ಜಗಳ ಇಲ್ಲ, ಏನಿಲ್ಲ, ಒಟ್ಟು ಪ್ರೇಮ ಸ್ನೇಹ ಸಂಬಂಧ ಚೆನ್ನಾಗಿದೆ.
2: ಓಕೆ, ಸೂಪರ್ ಸರ್.
3: ಅವಳು ಕೂಡ ಯಾವಾಗ್ಲೂ ಬಾಲ್ಯದಲ್ಲಿ ನಾನು ಅವಳಿಗೆ ಬೆನ್ನಲ್ಲಿ ಬಿದ್ದೆ, ಈಗ ಅವಳ ದಾಳ.
2: ಸೂಪರ್. ಓಕೆ, ಈಗ ಅವರಿಗೋಸ್ಕರ ಒಂದು ಹಾಡು ಹೇಳ್ಬೋದಾ, ಹಾಡ್ಬೋದಾ?
3: ಓಕೆ, ಒಂದ್ ಸೆಕೆಂಡ್. ಹಾಡ್ ಹೇಳಿ.
2: ಹಾಡಿ ಸರ್.
3: ಒಂದ್ ಇದ್ರದ್ದು ಫಿಲ್ಮ್ದ ಹಾಡ್ತೇನ್ರಿ. ಅಣ್ಣ ತಂಗಿಯರ ಈ ಬಂಧ, ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ, ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು, ದೇಹಕ್ಕೆ ನೆರಳು, ನಮಗೆಲ್ಲಂದು ಹೆಸರುತ್ತಿದೆ.
2: ಸೂಪರ್ ಸೂಪರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡ್ ಬರ್ತಾ ಇದೆ.
2: ಓಕೆ,
3: ಆದ್ರೆ ಹೆಚ್ಚು ನಮ್ ಬಿಜಾಪುರ ಬಾಗಲಕೋಟ್ ಜನ ಅಂದ್ರೆ ಸ್ವಲ್ಪ ಏನ ಅಗ್ದಿ ಇದರಲ್ಲೇ ಕೊಡ್ತಾರ. ನವಾಜ್ ಅವ್ರು ಕಾಲ್ ಮಾಡಿರ್ಲಕ್ಕಿಲ್ಲ.
2: ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು,
3: ತುಂಬಾ ತುಂಬಾ ಧನ್ಯವಾದ.
2: ಓಕೆ ಸರ್. ಓಕೆ, ಬಿಟಲ್ ಸರ್ ಅವರು ಕರೆ ಮಾಡಿ ಈ ಒಂದು ಅವರ ತಂಗಿಗೋಸ್ಕರ ಒಂದು ಹಾಡನ್ನ ಡೆಡಿಕೇಟ್ ಮಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
4: ಹಲೋ, ನಮಸ್ತೆ ಶ್ವೇತಾ, ಎಲ್ರಿಗೂ ರಕ್ಷಾಬಂಧನದ ಶುಭಾಶಯಗಳು.
2: ನಮಸ್ತೆ ವೀನಾ ಮೇಡಮ್, ನಿಮಗೂ ಕೂಡ ರಕ್ಷಾಬಂಧನ ಶುಭಾಶಯಗಳು.
4: ಓಕೆ, ಥ್ಯಾಂಕ್ ಯು.
2: ನಿಮ್ಮ ಒಂದು ಅನುಭವ ಹೇಗಿದೆ ಇವತ್ತಿನ ಅನುಭವ?
4: ಇವತ್ತಿನ ಅಂದ್ರೆ ನಾವು ಚಿಕ್ಕವರಿದ್ದಾಗ ಇಬ್ರು ನನಗೆ ತಮ್ಮಂದ್ರು, ಅಂದ್ರೆ ಅವಾಗೆಲ್ಲ ರಕ್ಷಾಬಂಧನದ ಬಗ್ಗೆ ಅಷ್ಟೇ

0: ಜಾಸ್ತಿ ಇರ್ಲಿಲ್ಲ.
1: ಓಕೆ,
0: ಈ ರಾಖಿಗಳನ್ನ ತಂದ್ಬಿಟ್ಟು ಕಟ್ಟಬೇಕು ಅದೆಲ್ಲ ಏನ್ ಗೊತ್ತಿರ್ಲಿಲ್ಲ.
1: ಓಕೆ,
0: ಸುಮ್ನೆ ಒಂದ್ ಸ್ವಲ್ಪ ಹಳದಿ ದಾರ ತಗೊಂಡ್ಬಿಟ್ಟು ದಾರಕ್ಕೆ ಒಂದ್ ಸ್ವಲ್ಪ ಅರಿಶಿನ ಹಚ್ಚಿ ಒಂದ್ ಹೂ ಇಟ್ಟು ಕಟ್ಬಿಡ್ತಿದ್ವಿ ಅಷ್ಟೇ ಹೊರತು. ಅಂದ್ರೆ ಕಾಲೇಜ್ಗಳಲ್ಲೆಲ್ಲ ಕಾಲೇಜ್ಗಳಲ್ಲೆಲ್ಲ ಮಾತ್ರ ಕಟ್ತಾ ಇದ್ರು ಒಬ್ರಿಗೂ ಕ್ಲಾಸ್ಮೇಟ್ಸ್ ಗಳಿಗೆ ಹೋಗ್ಬಿಟ್ಟು ಪಾಪ ಕಟ್ಟೋರು ರಕ್ಷಾಬಂಧನ. ಕೆಲವರು ಕಟ್ಸ್ಕೊತಾ ಇದ್ರು, ಕೆಲವರು ಏ ಬೇಡ ಬೇಡ ಅಂತ ಓಡೋಗೋರು. ಸುಮಾರು ನಾನು ಹೇಳ್ತಾ ಇರೋದು ಆಗ್ಲಿ ಒಂದ್ 45 ವರ್ಷದ ಹಿಂದಿನ ಮಾತು, ಆದ್ರೂ ಅವಾಗ್ಲೂ
1: ಅಲ್ವಾ
0: ಹೌದು ಅವಾಗ್ಲೂ ಹಂಗೆ ಇತ್ತು. ಕೆಲವರು ಕಟ್ಸ್ಕೊಳ್ತಾ ಇದ್ರೆ ಕೆಲವರು ಬೇಡ ಅಂತ
1: ಹೌದು ಓಡ್ತಾ ಇದ್ರು. ಅದು ಬೇರೆ, ಅದೇ ಬೇರೆ ವಿಷಯ ಇತ್ತು ಬಿಡಿ ಅಲ್ವಾ.
0: ಈಗಲೂ ಇದೆ ಅನ್ಸುತ್ತೆ ಮೋಸ್ಟ್ಲಿ.
1: ಖಂಡಿತ ಓಡ್ತಾರೆ ಇವತ್ ಕೆಲವರು. ಓಕೆ, ಬೀನ್ ಅವ್ರು ಇವತ್ತು ಯಾವ ಹಾಡನ್ನ ಹಾಡ್ತೀರಾ?
0: ಇದೊಂದು ಹಳೆಯದೇ ಹಾಡಿದ

0: ಊರನು ತೊರೆದು ನಡೆದರು ದೂರ, ಬಾರದು ಪ್ರೀತಿಗೆ ದೂರ. ತಂಗಿಯ ನೆನೆದು ಉರಿಸುತ್ತಿರಣ್ಣ ಪ್ರೀತಿಯ ನಂದ ದೀಪ, ಪ್ರೀತಿಯ ನಂದ ದೀಪ. ನನಗೆ ಈಗಲೂ ಚಿತ್ರದುರ್ಗದಲ್ಲಿ ಇದಾರೆ ಇಬ್ರು ಅಣ್ಣ ತಮ್ಮಂದ್ರು.
1: ಓಕೆ,
0: ಕರೀತಾರೆ ಆದ್ರೆ ಇಲ್ಲಿಂದ ಬೆಂಗಳೂರಿಂದ ಹೋಗಕ್ ಆಗೋದಿಲ್ಲ, ಕೆಲವೊಂದ್ಸರಿ ಹೋಗ್ತಾ ಇರ್ತೀವಿ ಇನ್ನೊಂದ್ಸರಿ ಇಲ್ಲ.
1: ಓ ಸೂಪರ್ ಸೂಪರ್,
0: ಈ ಸರಿ ಮತ್ತೆ ಕಳಿಸಿದೀನಪ್ಪ ರಾಕಿ ನಾನು.
1: ಥ್ಯಾಂಕ್ ಯು, ಅವರಿಗೆ ಖುಷಿ ಆಗುತ್ತೆ.
0: ಹೌದೌದು, ಕರ್ತಾರೆ.
1: ಎಸ್ ಮ್ಯಾಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ಬೀನಾ ಅವರು ಕರೆ ಮಾಡಿ ಒಂದೇ ಬಳ್ಳಿಯ ಹೂಗಳು ಚಿತ್ರದಿಂದ ಈ ಒಂದು ಸುಂದರವಾದ ಹಾಡನ್ನು ಅವರ ತಮ್ಮಂದರಿಗೆ ಹಾಡಿದ್ದಾಯ್ತು ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
2: ಮೇಡಮ್, ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್.
2: ಹಾ ಮೇಡಮ್,
1: ಊಟ ಆಯ್ತಾ?
2: ಎಲ್ಲ ಅಕ್ಕ ತಂಗಿಯರು ಇವತ್ತು ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು
1: ತಮಗೂ ಕೂಡ.
2: ಧನ್ಯವಾದಗಳು.
1: ಓಕೆ ಸರ್, ಈಗ ನೀವು ಒಬ್ಬ ಟೀಚರ್ ಆಗಿ ಇವತ್ತು ನಿಮ್ಮ ಕಾಲೇಜ್ ಅಲ್ಲಿ ಕೆಲವೊಂದು ನೋಡ್ತಾ ಇರ್ತೀರಾ ಸಂದರ್ಭಗಳನ್ನ, ಇನ್ನು ರಾಖಿ ಕಟ್ತಾ ಇರ್ತಾರೆ ಅಥವಾ ಹೇಗ್ ನಡೆಯುತ್ತೆ ಇವತ್ತು ಕಾಲೇಜ್ ಅಲ್ಲಿ?
2: ನಿಜ ಮೇಡಮ್, ಇವತ್ತು ನಿಜ ಅದು ತುಂಬಾ ಬೇಸರದ ಸಂಗತಿ. ಇವತ್ತು ಹುಡುಗರು ಬಂದಿರಲ್ಲ ಮೇಡಮ್ ಜಾಸ್ತಿ.
1: ಹಾ ಸರ್, ಹಾ,
2: ರಕ್ಷಾಬಂಧನ ಅದೇ ರಾಖಿ ಕಟ್ಟಬೇಕಾಗತ್ತೆ ಅಂತ ಬಹಳ ಕಡಿಮೆ ಬಂದಿರೋದೇ ಇಲ್ಲ, ಇದು ಎಲ್ಲ ಕಡೆ ಆಗುತ್ತೆ.
1: ಹೌದು ಹೌದು.
2: ಬಟ್ ನಾವು ನಮ್ಮ ಈಗಿನ ಒಂದು ಇದರಲ್ಲಿ ನಿಜ ಮೇಡಮ್, ಯಾರೇ ಒಬ್ರು ಹೆಣ್ಮಕ್ಳು ಇದ್ರು ಕೂಡ ಅವರು ಅವರಿಗೆ ತನ್ನ ಗಂಡ ಅವರಿಗೆ ಸಹಾಯಕ ನಿಲ್ದಿದ್ರು ಕೂಡ ನನಗೆ ಅಣ್ಣ ಅಥವಾ ತಮ್ಮ ಇದನ್ನೇ ಅನ್ನೋ ಧೈರ್ಯದಿಂದ ಅವರು ಜೀವನವನ್ನ ಸಾಗಿಸ್ತಾ ಹೋಗ್ತಾರೆ.
1: ಖಂಡಿತ, ಹೌದು.
2: ಹಾಗಾಗಿ ಒಂದು ಆಸರೆ ಮತ್ತೆ ನಮ್ಮ ಅಣ್ಣ ಅಥವಾ ತಮ್ಮ ಬೆನ್ನಿಗಿದಾನೆ ಅನ್ನೋ ನಂಬಿಕೆ ಇದು ಗಟ್ಟಿಗೊಳಿಸುತ್ತೆ ಅಂತೆಲ್ಲ ಹೇಳ್ತೀನಿ ಮೇಡಮ್.
1: ಖಂಡಿತ ಸರ್, ಹೌದು.
2: ನಾನು ಒಂದೇ ಬಳ್ಳಿಯ ಹೂಗಳು ಚಿತ್ರದಿಂದ ಒಂದು ತಂಗಿ ಅಣ್ಣನಿಗೆ ಹಾಡು ಹೇಳೋದನ್ನ ಆಯ್ಕೆ
1: ಮಾಡ್ಕೊಂಡಿದ್ದೀನಿ.
2: ಅಣ್ಣ ನಿನ್ನ ಸೋದರಿ ಅಣ್ಣ ಮರೆಯದಿರು ಎಂದೆಂದು ಅಣ್ಣ, ಅಣ್ಣ ನಿನ್ನ ಸೋದರಿ ಅಣ್ಣ ಮರೆಯದಿರು ಎಂದೆಂದು ಅಣ್ಣ, ಅಣ್ಣ ನಿನ್ನ ಒಂದೇ ಬಳ್ಳಿಯ ಹೂಗಳು ನಾವು ಪ್ರೀತಿಯ ನಮಗಾಧಾರ, ಒಂದೇ ರಾಗ ಹರಿಸಿರೀಗ ಪಾವನ ಗಂಗಾಧಾರ, ಪಾವನ ಗಂಗಾಧಾರ. ಅಣ್ಣ ನಿನ್ನ ಸೋದರಿ ಅಣ್ಣ ಮರೆಯದಿರು ಎಂದೆಂದು ಅಣ್ಣ, ಸಿರಿತನ ಮಾಯೆ ಬಡತನ ಚಾಯೆ ಶಾಶ್ವತ ಒಂದೇ ಪ್ರೀತಿ, ಸೋದರ ಪಾಶ ಅಳಿಯ ದಾಶ ತಂಗಿಯ ಬಾಳಿನ ಜ್ಯೋತಿ, ತಂಗಿಯ ಬಾಳಿನ ಜ್ಯೋತಿ. ಅಣ್ಣ ನಿನ್ನ ಸೋದರಿ ಅಣ್ಣ ಮರೆಯದಿರು ಎಂದೆಂದು ಅಣ್ಣ, ಅಣ್ಣ ನಿನ್ನ.
1: ಓಕೆ, ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
2: ಧನ್ಯವಾದಗಳು ಮೇಡಮ್, ತಮಗೂ ಕೂಡ.
1: ಓಕೆ, ಸೋಮಶೇಖರ್ ಸರ್ ಅವರು ಒಂದು ಒಳ್ಳೆ ಗೀತೆಯನ್ನು ಹಾಡಿದಾಯ್ತು, ಒಂದೇ ಬಳ್ಳಿಯ ಹೂಗಳು ಚಿತ್ರದಿಂದ ಹಾಡಿದಾಯ್ತು ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
3: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಮೇಡಮ್,
3: ಶುಭಾಶಯಗಳು.
1: ತಮಗೂ ಕೂಡ ರಾಖಿ ಹಬ್ಬದ ಶುಭಾಶಯಗಳು. ಮೀನಾ ಮೇಡಮ್ ಅವರಿಗೆ ಅಣ್ಣ ಇದಾರ, ತಮ್ಮ ಇದಾರ?
3: ಇಲ್ಲ, ತಮ್ಮ ಇದ್ದ, ಚಿಕ್ಕವನ ಇದ್ದಾಗಲೇ ಹೋಗ್ಬಿಟ್ಟ.
1: ಓ ಸಾರಿ, ಅದಕ್ಕೆ ಸಾರಿ.
3: ಈ ರಾಖಿ ಬ್ರದರ್ಸ್ ಇದ್ದಾರೆ, ಅದಕ್ಕೆ ಒಂದು ಹಿಂದೆ ಹಾಡು ಹೇಳ್ತೀನಿ.
1: ಹಾಡಿಪ್ಪ.
3: ಮೀನಾನೆ ಬಾಯಿ ಕಿ ಕಲಾಯಿಸಿ ಪ್ಯಾರ ಬಂದಾ ಹೈ, ಪ್ಯಾರ ಕಿ ತು ತಾರಸಿ ಸಂಸಾರ ಬಂದಾ ಹೈ, ರೇಷಮ ಸಿ ಡೋರಿ ಸಿ ಸಂಸಾರ ಬಂದಾ ಹೈ, ಸುಂದರ

0: प्यार बांधा है. ओके
1: ओके मीना मैडम, थैंक यू. करे मरे दिखे, धन्यवाद. यस, मीना मैडम ಅವರು ಕೂಡ ಒಂದು ಹಿಂದಿ ಚಿತ್ರದ ಗೀತೆಯನ್ನು ಡೆಡಿಕೇಟ್ ಮಾಡಿದ್ರು ಅವ್ರ ತಮ್ಮಗೋಸ್ಕರ ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ಆಯ್ತಪ್ಪ
1: ಅವರೇ, ಆಯ್ತಾ ತಿಂಡಿ?
2: ಓಕೆ,
1: ನಮ್ದು ಆಯ್ತು. ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ತಮಗೆ.
2: ತಮಗೂ ಹಾಗೂ ನಿಮ್ಮ ಸಿಬ್ಬಂದಿ ವರ್ಗದ ಎಲ್ಲರಿಗೂ, ನಮ್ಮ ಅತಿಮದ ನಿಲಯದ ಸಿಬ್ಬಂದಿ ವರ್ಗದವರಿಗೆಲ್ಲರಿಗೂ, ಹಾಗೆ ಎಲ್ಲ ಕೇಳೋದರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು.
1: ಓಕೆ ಸರ್, ಓಕೆ. ಈ ಸಂದರ್ಭದಲ್ಲಿ ಒಂದು ಯಾವ
2: ಇಷ್ಟನ್ನು ಹೇಳಲಿಕ್ಕೆ ಸಹ ಇಷ್ಟಪಡ್ತೇನೆ. ಇವತ್ತು ಹಾಡು ಹಾಡಲ್ಲ ಮೇಡಮ್.
1: ಹಾಡಿ.
2: ಓಕೆ, ಹಾಡಲ್ಲ ಹಾಡಿಲ್ಲ.
1: ಹೌದ್ರಾ? ಓಕೆ ಓಕೆ ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಎಸ್, ಆಯ್ತಪ್ಪ ಅವರು ನಮ್ಮೆಲ್ಲರಿಗೂ ಹಾಗೂ ಶಿವಮೊಗ್ಗದ ರೇಡಿಯೋ ಸಿಬ್ಬಂದಿ ವರ್ಗದವರೆಲ್ಲರಿಗೂ ಈ ಒಂದು ಶುಭಾಶಯವನ್ನು ಕೋರಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
3: ಹಲೋ,
1: ನಮಸ್ತೆ.
3: ರಕ್ಷಾಬಂಧನದ ಹಬ್ಬದ ಶುಭಾಶಯಗಳು ನಿಮಗೂ ಮತ್ತು ಎಫ್ಎಂ ಬಳಗದ ಎಲ್ಲರಿಗೂ ಶುಭಾಶಯಗಳು.
1: ತಮಗೂ ಕೂಡ ಸರೋಜ ಮ್ಯಾಮ್, ರಕ್ಷಾಬಂಧನದ ಶುಭಾಶಯಗಳು. ಇವತ್ತಿನ ಸಂದರ್ಭದಲ್ಲಿ ಏನನ್ನ ಹೇಳಕ್ ಇಷ್ಟಪಡ್ತೀರಾ
3: ಮೇಡಮ್? ನಮ್ಗೆ ಒಬ್ಬನೇ ತಮ್ಮ, ಅವನ ಪ್ರತಿ ವರ್ಷ ಈ ಹಬ್ಬದಲ್ಲಿ ನಾನು ಜ್ಞಾಪಿಸ್ಕೊಂತ ಇರ್ತೀನಿ. ತುಂಬಾ ಹೆಲ್ಪ್ ಮಾಡನು. ಅದೇ ಬೇಜಾರು ಮೇಡಮ್. ಇವತ್ತು ನಮ್ಗೆ ತಮ್ಮ ಇಲ್ವಲ್ಲ, ತಂಗಿ ಒಬ್ಳಿದ್ದಾಳೆ ಸುನಂದ ಅಂತೇಳಿ, ತಮ್ಮ ಒಬ್ನೇನೆ ಹೋಗ್ಬಿಟ್ಟ ಮೇಡಮ್.
1: ಇಟ್ಸ್ ಓಕೆ ಸರೋಜ ಮೇಡಮ್, ನಮ್ಗೆ ಬೇಜಾರು ಮಾಡಕ್ ಇಷ್ಟ ಇಲ್ಲ, ಆದ್ರೂ ಸಂದರ್ಭ ಆಗಿರುತ್ತೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ ಸರೋಜ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು. ಸರೋಜ ಮ್ಯಾಮ್ ಹಾಡ್ತೀರಾ? ಹಾಡಿಪ್ಪ ಹಾಡಿ.
3: ಅದು ಇಬ್ರು ಆಗ್ಲೇ ಹಾಡಿದ್ದಾರೆ, ಅದನ್ನೇ ಹೇಳ್ತೇನೆ.
1: ಹಾಡಿ ಹಾಡಿ.
3: ಅಣ್ಣ ನಿನ್ನ ಸೋದರಿಯಣ್ಣ ಮರೆಯದಿರೋ ಎಂದೆಂದು, ಓ ಅಣ್ಣ ಅಣ್ಣ ನಿನ್ನ ಸೋದರಿಯಣ್ಣ.

ಹರಿಸಿರೈವಾ ಪಾವನ ಗಂಗಾಧಾರ, ಪಾವನ ಗಂಗಾಧಾರ.

ತಿರಿತನ ಮಾಯೆ ಬಡತನ ಛಾಯೆ ಶಾಶ್ವತ ಒಂದೇ ಪ್ರೀತಿ ಸೋದರ ಪಾಶ ಮರಿಯದಾಟ ತಂಗಿಯ ಬಾ

0: நாம் சோதரி என்ன மறையகிறோ என்னெந்து ಅವಕಾಶಕ್ಕೆ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಸರೋಜಾ ಮೇಡಮ್ ಅವರು ಒಂದು ಸುಂದರವಾದ ಗೀತೆಯನ್ನ ಹಾಡಿದ ಆಯ್ತು ಒಂದೇ ಬಳ್ಳಿಯ ಹೂಗಳು ಚಿತ್ರದಿಂದ. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ, ಎಸ್ ಕರೆ ಕಟ್ ಆಯ್ತು. ಓಕೆ ಸ್ನೇಹಿತರೆ, ಈಗ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಾ ನೀವು ಕೂಡ ಕರೆ ಮಾಡಿ ಇವತ್ತಿನ ರಕ್ಷಾಬಂಧನದ ಒಂದು ಸಂದರ್ಭದಲ್ಲಿ ನೀವು ಹಾಡನ್ನು ಹೇಳ್ಬೋದು, ಹಾಗೆ ಅಣ್ಣ ತಂಗಿಯ ಬಾಂಧವ್ಯದ ಬಗ್ಗೆಯೂ ಕೂಡ ನೀವು ಮಾತಾಡ್ಬೋದು ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಒಳಗೆ

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
5: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
4: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ರಕ್ಷಾ ಬಂಧನ ದಿನದ ಪ್ರಯುಕ್ತ ಅಣ್ಣ ತಂಗಿಯರಿಗೋಸ್ಕರ, ಅಂದರೆ ಸಹೋದರ ಸಹೋದರಿಯವರಿಗೋಸ್ಕರ ಹಾಡನ್ನು ಡೆಡಿಕೇಟ್ ಮಾಡ್ಬೋದು. ಹಾಗೆ ನಿಮ್ಮ ಒಂದು ಅನುಭವದ ಮಾತುಗಳನ್ನು ಕೂಡ ನಮ್ಮ ಜೊತೆ ಹಂಚ್ಕೋಬೋದು ಅಂತ ಹೇಳ್ತಾ, ಇವತ್ತಿನ ಕಾಲ ಹೆಂಗಿದೆ ಅಂತಂದರೆ, ಬರೀ ರಕ್ಷಾಬಂಧನ ಅನ್ನೋದು ತುಂಬ ಅಗಾಧ ವ್ಯಾಪ್ತಿಯಲ್ಲೇ ಬೆಳೀತಾ ಇದೆ. ಯಾಕಂದರೆ ಬರೀ ಸ್ವಂತ ಅಣ್ಣ ತಮ್ಮಂದರು ಇಲ್ಲ ಅಕ್ಕ ತಂಗಿಯರಿಗೆ ಮಾತ್ರ ನಾವು ರಾಖಿ ಕಟ್ತಾ ಇಲ್ಲ, ಅದ್ರ ಬದಲಾಗಿ ನಮಗೆ ಯಾರು ಪ್ರೀತಿಯಿಂದ ಕಾಳಜಿಯಿಂದ ನಮ್ಮ ಸಪೋರ್ಟಾಗಿ ನಿಲ್ತಾರೋ ಅವರಿಗೂ ಕೂಡ ನಾವು ಅಣ್ಣನ ಸ್ಥಾನ ಅಥವಾ ತಮ್ಮಂದರ ಸ್ಥಾನ, ಅಕ್ಕನ ಸ್ಥಾನದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಸಾಕ್ಷಿ ಸುಮಾರು ಕಥೆಗಳಲ್ಲಿ ನೋಡ್ಬೋದು, ಅಥವಾ ಇತ್ತೀಚೆಗೆ ಕೆಲವೊಂದು ಕಡೆಯಲ್ಲಿ ತಮ್ಮ ಸ್ವಂತ ಅಣ್ಣ ತಮ್ಮಂದರು ನಿಲ್ಲೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ. ಆದರೆ ಆ ಒಂದು ಪ್ಲೇಸಿಗೆ ಬೇರೆಯವರು ಆತ್ಮೀಯರು ನಿಲ್ತಾರೆ, ಅವರಿಗೂ ಕೂಡ ಅಣ್ಣ ಅಥವಾ ತಮ್ಮನ ಸ್ಥಾನ ಕೊಡ್ತೀವಿ ಅಂತಲೇ ಹೇಳ್ಬೋದು. ಸೊ ಇದಕ್ಕಿಂತ ಮತ್ತೆ ಬೇರೆ ಏನೂ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಈ ಒಂದು ಬಾಂಧವ್ಯ ಇರುತ್ತೆ, ಅದು ಕಡೆಯ ತನಕ ಇರಬೇಕು ಅನ್ನೋದೇ ನಮ್ಮ ನಮ್ಮ ಎಲ್ಲ ಏನು ಹೆಣ್ಣು ಮಕ್ಕಳ ವರ್ಗದ ಒಂದು ಖುಷಿಯಾದ ಮಾತು ಅಂತಲೇ ಹೇಳ್ಬೋದು. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ಹಲೋ, ನಮಸ್ತೆ.
11: ನಮಸ್ತೆ ಮೇಡಮ್.
10: ನಮಸ್ತೆ ಅನಂತರಾಜು ಸರ್. ತಿಂಡಿ ಆಯ್ತು? ಗಾಳಿಲಿ ತೇಳ್ತಾ ಇದ್ದೀರಾ? ಎಲ್ಲಿ ಕೇಳಿಸ್ತಿಲ್ಲ ನಿಮ್ಮ ಮಾತು. ಸೂಪರ್, ಓಕೆ, ಆಯ್ತಾ ತಿಂಡಿ?
11: ತಿಂಡಿ ಚಿತ್ರಾನ್ನ ಮೇಡಮ್.
10: ಓಕೆ, ರಕ್ಷಾಬಂಧನದ ಶುಭಾಶಯಗಳು.
11: ನಮ್ಮ ಮಗನ ಹುಟ್ಟುಹಬ್ಬ ಇದೆ ಮೇಡಮ್.
10: ಹಾ, ಹೆಸರು?
11: ಭೂತೇಶ್ ಗೌಡ ಅಂತ ಮೇಡಮ್, ಅವನು ಈಗ SSLC ಓದ್ತಾ ಇದ್ದಾನೆ ಮೇಡಮ್.
10: ಓಕೆ, ಭೂತೇಶ್ ಗೌಡ ಅವರಿಗೆ ಹ್ಯಾಪಿ ಬರ್ಡೇ, ಹುಟ್ಟು ಹಬ್ಬದ ಶುಭಾಶಯಗಳು ಭೂತೇಶ್ ಗೌಡ ಅವರಿಗೆ.
11: ಥ್ಯಾಂಕ್ ಯು ಮೇಡಮ್.
10: ಓಕೆ, ಇವತ್ತಿನ ಸಂದರ್ಭದಲ್ಲಿ ಯಾವ ಗೀತೆನ ಹಾಡ್ತೀರಾ ಅಥವಾ ಹೇಗಿತ್ತು ಆ ಒಂದು ದಿನಗಳು?
11: ಹೌದು ಮೇಡಮ್, ನನಗೂ ಇಬ್ಬರು ಅಕ್ಕಾರ ಮೇಡಮ್, ನಾನೊಬ್ನೇನ
10: ಮೇಡಮ್.
11: ಒಂದು ರಕ್ತ ಸಂಬಂಧ ಅಂತಕ್ಕಂಥದ್ದು ಅದು ಬಾಂಧವ್ಯ, ಅದು ಬಾಲ್ಯದ ನೆನಪುಗಳು ಮರೆಯಕ್ಕಾಗಲ್ಲ ಮೇಡಮ್.
12: ಸೂಪರ್ ಸೂಪರ್
11: ಮೇಡಮ್. ಭಾವನೆಗಳಿಲ್ಲದ ಮನುಷ್ಯ ಮನುಷ್ಯನೇ ಅಲ್ಲ ಮೇಡಮ್.
12: ಖಂಡಿತ ಖಂಡಿತ. ಯಾವ ಹಾಡನ್ನ ಹಾಡ್ತೀರಾ ಅವರಿಗೋಸ್ಕರ?
11: ನಾನು ಒಂದೇ ಒಂದು ಲೈನ್ ಹೇಳ್ತೀನಿ ಮೇಡಮ್, ನನಗೇನ್ ಜಾಸ್ತಿ ಬರಲ್ಲ. ಅದು ಸಾಹಿತ್ಯ ಗೊತ್ತಿದ್ರೆ ಆಡ್ಬೇಕು ಆಡೋಣ ಅನ್ಸುತ್ತೆ ಮೇಡಮ್, ಆದ್ರೆ ಸಾಹಿತ್ಯ ಬರಲ್ಲ.
12: ಓಕೆ ಓಕೆ.
11: ತವರಿಂದ ಕಳಿಸಿ ನನ್ನ ಮರಿಬ್ಯಾಡ ಅಣ್ಣಯ್ಯ, ತಾಯಿ ತಂದೆ ಕಾಣದ ತಬ್ಬಲಿಯು ನನಯ್ಯ. ಅಣ್ಣಯ್ಯ ನನ್ನ ಮರಿಬ್ಯಾಡ ಅಣ್ಣಯ್ಯ, ಅಣ್ಣಯ್ಯ ನನ್ನ ತರಿಬ್ಯಾಡ ಅಣ್ಣಯ್ಯ. ಥ್ಯಾಂಕ್ ಯು ಮೇಡಮ್.
12: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್.
11: ಧನ್ಯವಾದ ಮೇಡಮ್.
12: ಓಕೆ, ಅನಂತರಾಜು ಸರ್ ಅವರು ಅಕ್ಕ ತಂಗಿಯರಿಗೋಸ್ಕರ ಒಂದು ತವರಿನ ಸಿರಿ ಚಿತ್ರದಿಂದ ಈ ಒಂದು ಗೀತೆಯನ್ನು ಡೆಡಿಕೇಟ್ ಮಾಡಿದರು. ಹಾಗೆ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ ನಮಸ್ತೆ.
13: ನಮಸ್ತೆ ಶ್ವೇತಾ ಮೇಡಮ್.
12: ನಮಸ್ತೆ ಉಲ್ಲರ್ ಸರ್, ಹೇಗಿದ್ದೀರಾ?
13: ಹಾ ಮೇಡಮ್, ತಿಂಡಿ ಆಯ್ತಾ ಮೇಡಮ್?
12: ತಿಂಡಿ ಆಯ್ತು, ನಿಮ್ದಾಯ್ತಾ?
13: ಹಾ ಮೇಡಮ್, ಚಪಾತಿ ಮಾಡಿದ್ರು ಮೇಡಮ್.
12: ಹಾ, ರಕ್ಷಾಬಂಧನದ ಶುಭಾಶಯಗಳು ತಮಗೆ.
13: ಥ್ಯಾಂಕ್ ಯು ಮೇಡಮ್.
12: ಓಕೆ ಸರ್, ಇವತ್ತು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಬಾಲ್ಯದ ನೆನಪು ಹಂಚ್ಕೊಳ್ಬಹುದಾ?
13: ಹಾ ಮೇಡಮ್, ನಮ್ಮ ತಂಗಿ ಒಬ್ರು ಇದ್ದಾರೆ ಮೇಡಮ್ ಕಡೂರಲ್ಲಿ. ಅವರು ಮೇಡಮ್ ಆಕ್ಚುಲಿ ಇವತ್ತು ಬೆಳಗ್ಗೆ 5 ಗಂಟೆ ಬಸ್ಸಿಗೆ ಹಾಕಿ ಇವತ್ತು ಕಳಿಸ್ಯಾರ ಮೇಡಮ್. ನಾನು ಇವತ್ತು ಆಕ್ಚುಲಿ ರಾಕಿ ಕಟ್ಕೊಂಡೆ ಅದು ಇವತ್ತು.
12: ಖುಷಿ ಆಗ್ತದೆ
13: ಇವತ್ತು ತಂಗಿ ಅಲ್ಲಿಂದ ಕಳ್ಸಲ್ಲ ಅಂದ್ರೆ ಖುಷಿ ಆಗತ್ತೆ, ತುಂಬಾ ಖುಷಿ ಆಯ್ತು ಮೇಡಮ್.
12: ಹೌದು ಹೌದು,
13: ಖುಷಿ ರಾಕಿ ಜೊತೆ ಮತ್ತೆ ಸ್ವೀಟ್ ಎಲ್ಲ ಕಳ್ಸ್ಯಾರ ಮೇಡಮ್.
12: ಸೂಪರ್ ಸೂಪರ್
13: ಮೇಡಮ್.
12: ತಂಗಿ ಹೆಸರು ಉಲ್ಲಾಸ್ ಅವರೇ?
13: ಮೇಡಮ್ ಅನುಷಾ ಅಂತ ಹೇಳಿ.
12: ಅನುಷಾ, ಓಕೆ
13: ಮೇಡಮ್. ನಾಡ ಹೇಳ್ತೀನಿ ಮೇಡಮ್.
12: ಹಾಡಿ ಹಾಡಿ ಸರ್.
13: ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ, ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ, ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ, ಈ ರಕ್ಷಾ ಬಂಧನ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ, ಅಣ್ಣ ತಂಗಿಯರ ಈ ಬಂಧ ಜನುಮ

0: ನೀ ಹುಟ್ಟಿ ಬಂದ ಶುಭ ದಿನವೇ ಈ ರಾಖಿ ಹಬ್ಬ ಬಂದಿತ್ತು ಸೋದರಿಗೆ ಒಂದು ವರವೆಂದು ಈ ರಾಖಿ ಸಾಕಿ ಹೇಳಿತ್ತು ತಂಗಿಯೋ ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ತಂಗಿಯೋ ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ಗಂಡಿಗೆ ಗೌರವದ ಗರಿಯೇರಿತು ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೇ ನನಗೆ ಓಂಕಾರ ನನಗೆಲ್ಲ ನಿನಗಾಗಿ ತಾನೇ ದೀರ್ಘಾಯುಷ್ಮಾನ್ ಭವ ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಸಾಕೆ ಮೇಡಮ್
1: ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಉಲ್ಲಾಸ್ ಅವರೇ
0: ಧನ್ಯವಾದಗಳು ಮೇಡಮ್
1: ಓಕೆ ಎಸ್ ಉಲ್ಲಾಸ್ ಅವರು ತುಂಬ ಚೆನ್ನಾಗಿ ಹಾಡಿದರು ಇವತ್ತು ಹಾಡ್ವೆಲ್ ಹಾಡು ಎಷ್ಟು ಚೆನ್ನಾಗಿ ಅಂದರೆ ಈ ಒಂದು ಸಂದರ್ಭದನ್ನೇ ಹಾಗೆ ಅಲ್ವಾ ಬೇರೆ ಬೇರೆ ಊರುಗಳಿಂದ ತಂಗಿಯರು ಅಕ್ಕಂದರು ರಾಖಿಯನ್ನು ಕಳಿಸಿ ಅವ್ರು ಕಟ್ಕೊಂಡ್ರ ಮತ್ತೆ ಫೋನ್ ಮಾಡ್ತಾರೆ ಕಟ್ಕೊಂಡ್ಯಾ ಹಾಗೆ ಅಂತ ಅವನೊಂದು ಕಾನ್ವರ್ಸೇಷನ್ ಕೇಳೋದಕ್ಕೆ ತುಂಬ ಇಷ್ಟ ಆಗ್ತಾ ಇರತ್ತೆ ಏನೇ ಎಲ್ಲೇ ಇದ್ರೂ ಕೂಡ ಅಣ್ಣ ಚೆನ್ನಾಗಿರಲಿ ಅಥವಾ ತಮ್ಮ ಚೆನ್ನಾಗಿರಲಿ ಅಕ್ಕ ಚೆನ್ನಾಗಿರಲಿ ಅಂತ ಬಯಸ್ತೀವಲ್ಲ ಅದೇ ಒಂಥರ ದೊಡ್ಡ ಖುಷಿ ಅಂತ ಹೇಳ್ಬೋದು ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ ಹಲೋ
2: ಹಲೋ
1: ನಮಸ್ತೆ
2: ನಮಸ್ತೆ ಮೇಡಮ್ ಸತೀಶ್ ವಿದ್ಯಾನಗರ
1: ಸತೀಶ್ ಸರ್ ಗುಡ್ ಮಾರ್ನಿಂಗ್
2: ಗುಡ್ ಮಾರ್ನಿಂಗ್ ಮೇಡಮ್
1: ಆಯ್ತು ತಿಂಡಿ
2: ಮತ್ತೆ ರಕ್ಷಾ ತಿಂಡಿ ಆಯ್ತು ಮೇಡಮ್ ಚಪಾತಿ ಆಯ್ತು
1: ಓಕೆ
2: ಮೇಡಮ್ ರಕ್ಷಾಬಂಧನ ಹಬ್ಬದ ಎಲ್ಲರಿಗೂ ಒಳ್ಳೆ ಶುಭಾಶಯಗಳು ಮೇಡಮ್
1: ತಮಗೂ ಕೂಡ ಸರ್ ರಕ್ಷಾಬಂಧನದ ಶುಭಾಶಯಗಳು
2: ಥ್ಯಾಂಕ್ ಯು ಮೇಡಮ್
1: ಯಾರು ರಾಖಿ ಕಟ್ಟಿದ್ದು ಯಾರೆಲ್ಲ ಕಟ್ಟಿದ್ರು
2: ಇನ್ನು ಇಲ್ಲ ಮೇಡಮ್ ನಮ್ಗೆ ಇಲ್ಲ ನಮ್ಗೆ ತಂಗಿಯರ್ ಇಲ್ಲ ಮೇಡಮ್ ತಂಗಿ ಯಾರಿಲ್ಲ ಇಬ್ಬರೇ ನಾ ಅಂತ ಮಗ ಬರ್ತಾನೆ ಆಮೇಲೆ ಆಮೇಲೆ ಶಾಪಿ
1: ಖಂಡಿತ ಖಂಡಿತ ಸರ್ ಓಕೆ ಸೂಪರ್ ಯಾವ ಗೀತೆಯನ್ನ ಹಾಡ್ತೀರಾ
2: ಒಂದು ಹಾಡ್ತೀನಿ ಮೇಡಮ್ ಅವ್ರಿಗೆ ಗೊತ್ತಿಲ್ಲ ಒಂದು ಹಾಡ್ತೀನಿ ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ ಆ ನಗುವಿಗಾಗಿ ತವರು ಕಾದಿದೆ ತಂಗಿ ನಿನ್ನ ಕಣ್ಣಲೊಂದು ಪುಟ್ಟ ಕನಸಿದೆ ಆ ಕನಸಿಗಾಗಿ ತವರು ಕಾದಿದೆ ನೀನು ಆಡಿ ಬೆಳೆದಂತ ತೊಟ್ಟಿಲಿಲ್ಲಿದೆ ತೊಟ್ಟಿಲಿಲ್ಲಿದೆ ನಿನ್ನ ಮಗುವಿನಾಟ ನೋಡೆ ಕಾದಿದೆ ನೋಡೆ ಕಾದಿದೆ ಎಲ್ಲ ಜನ್ಮದಲ್ಲಿಯೂ ನನ್ನ ತಂಗಿ ಹಾಗು ನೀ ಈತವರು ಬೆಳಗಲು ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ ಆ ನಗುವಿಗಾಗಿ ತವರು ಕಾದಿದೆ ಸಾವಿರ ನೋವಿರಲಿ ಚೀರುವ ಚಿಂತಿರಲಿ ತವರ ಬೆಚ್ಚಗೆ ಅವರ ಮೆಚ್ಚುಗೆ ಮೊದಲ ಹೆರಿಗೆಗೆ ಈ ಸೀತಾಫಲ ಈ ನಾರಿ ಫಲ ಸೋಕು ಮೆಲ್ಲಗೆ ಇಂಥ ಕಂದನ ತಾರೆ ಮಡಿಲಿಗೆ ನೀನು ಹತ್ತು ಕುಡಿದ ಬೆಳ್ಳಿ ಲೊಳ್ಳೆ ಇಲ್ಲಿದೆ ಲೊಳ್ಳೆ ಇಲ್ಲಿದೆ ನಿನ್ನ ಮಗುವ ಹಸುವಿನಳುವ ಕೇಳೆ ಕಾದಿದೆ ಕೇಳೆ ಕಾದಿದೆ ಎಲ್ಲ ಜನ್ಮದಲ್ಲಿಯೂ ನನ್ನ ತಂಗಿಯಾಗು ನೀತವರು ಬೆಳಗಲು
1: ಓಕೆ ಸರ್ ಈಗ ನಿಮ್ಗೆ ಅಕ್ಕ ತಂಗಿ ಇಲ್ಲ ಅಂತ ಹೇಳಿದ್ರಿ ಯಾವತ್ತಾರು ಮಿಸ್ ಮಾಡ್ಕೊಂಡ್ರ ಇರ್ಬೇಕಿತ್ತು ಓಕೆ ಸರ್ ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್
2: ಥ್ಯಾಂಕ್ ಯು
1: ಓಕೆ ಸತೀಶ್ ಅವರು ಒಂದೊಳ್ಳೆ ಗೀತೆಯನ್ನು ಹಾಡಿದ್ದಾಯ್ತು ಎಸ್ ಈಗ ನಮ್ಮ ಕೇಳುಗರಾದ ನಾಗರಾಜ್ ಚೌಧರಿ ಅವರು ಕಲಬುರಗಿಯಿಂದ ಒಂದು ಮೆಸೇಜ್ ಹಾಕಿದ್ದಾರೆ ಏನಪ್ಪ ಹ್ಯಾಪಿ ಬರ್ಡೇ ಟು ಭೂತೇಶ್ ಗೌಡ ಅಂತ ಹೇಳಿ ಉಲ್ಲಾಸ್ ಅವರ ಮಗನಾದ ಭೂತೇಶ್ ಗೌಡ ಅವರಿಗೆ ವಿಶ್ವಾಸನ ಕೋರ್ತಾ ಇದ್ದಾರೆ ಹಾಗೆ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ ಹಲೋ ಹಲೋ ಎಸ್ ಕರೆ ಕಟ್ಟಾಯಿತು ಹಾಗೆ ಮತ್ತೆ ರವಿಕುಮಾರ್ ಅವರು ತರೀಕೆರೆಯಿಂದ ಮೆಸೇಜ್ ಮಾಡಿದ್ದಾರೆ ನಮಸ್ತೆ ಮೇಡಮ್ ನೂರು ಹುಣ್ಣಿಮೆಯ ಹಾಗೂ ರಕ್ಷಾಬಂಧನ ಆರ್ಥಿಕ ಶುಭಾಶಯಗಳು ಮೇಡಮ್ ನನಗೆ ಅಕ್ಕ ತಂಗಿಯವರು ಇಲ್ಲ ಹಾಗಾಗಿ ಇದು ಈ ಒಂದು ಕಾರ್ಯಕ್ರಮ ಕೇಳೋದಕ್ಕೆ ತುಂಬ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಶುಭವನ್ನು ಕೋರ್ತಾ ಇದ್ದಾರೆ ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಣ ಹಲೋ ಹಲೋ
3: ನಮಸ್ತೆ ಮೇಡಮ್
1: ನಮಸ್ತೆ ಷಡಾಕ್ಷರಿ ಸರ್ ನಾಷ್ಟ ಆಯ್ತಾ, ತಿಂಡಿ ಆಯ್ತಾ? ಊಟ ಅಲ್ಲ, ನಷ್ಟ ಅಲ್ಲ, ಊಟ ಆಯ್ತು. ಸೂಪರ್. ಓಕೆ ಸರ್, ಇವತ್ತಿನ ಸಂದರ್ಭದಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
3: ಎಲ್ಲರಿಗೂ ಮೊದಲಿಗೆ ನಮ್ಮ ಸಹೋದರರಿಗೆ ಎಲ್ಲರಿಗೂ ರೇಡಿಯೋ ಜಾಕಿಗಳಿಗೆ ರಾಖಿ ಹಬ್ಬದ ಶುಭಾಶಯಗಳು.
1: ಓಕೆ ಸರ್, ಥ್ಯಾಂಕ್ ಯು. ನಿಮಗೂ ಕೂಡ ರಾಖಿ ಹಬ್ಬದ ಶುಭಾಶಯಗಳು.
3: ಎಲ್ಲರ ಅಣ್ಣಾರನ್ನು ಕೇಳ್ತಾ ಇದ್ದೀರಾ? ತಮ್ಮ ಅಣ್ಣಾರು ತಮ್ಮಾರು ತಾವು ಹೇಳ್ತಾ ಇಲ್ಲ.
1: ಅಯ್ಯೋ, ಇಲ್ಲ ಹಂಗೇನಿಲ್ಲ.
3: ಅದಕ್ಕೋಸ್ಕರ ನಾ ಕರೆ ಮಾಡಿದೆ, ಶುಭಾಶಯ ಹೇಳಿ.
1: ಸೂಪರ್ ಸೂಪರ್. ಓಕೆ,
3: ಕರೆ ಮಾಡ್ತಾನೆ ಇದ್ದೆ, ಸಿಗ್ತಾ ಇರಲ್ಲ, ಇವಾಗ ಸಿಕ್ತು.
1: ಓಕೆ,
3: ನಿಮ್ಮ ಅಣ್ಣಾರು?
1: ನಂಗೆ ಅಣ್ಣ ಇಲ್ಲ. ಹೇಳ್ಬೇಕಪ್ಪ ಅಂದ್ರೆ ಸ್ವಂತ ಇಲ್ಲ ಸರ್, ಸ್ವಂತ ಅಣ್ಣ ತಮ್ಮ. ಖಂಡಿತ, ನಮಗೆ ಖುಷಿ ಆಗುತ್ತೆ. ಈಗ ಅದೇ ಹೇಳ್ತಾ ಇದ್ದೆ ನಾನು. ಖಂಡಿತ ಸರ್, ಖುಷಿ ಆಯ್ತು ನಮಗೂ ಕೂಡ. ಷಡಾಕ್ಷರಿ ಸರ್, ಈಗ ಒಂದ್ ಹಾಡು ಹೇಳ್ಬೋದಾ ನಮಗೋಸ್ಕರ?
3: ಹಾಡು ಒಂದು ಹೇಳ್ಬಿಡ್ತೇನೆ.
1: ಹಾಡಿ ಸರ್, ಹಾಡಿ.
3: ಅಣ್ಣ ತಂಗಿಗೋಸ್ಕರ ಒಂದು ಮದುವೆ ಹಾಡನ್ನ ಹೇಳುವಂತದೊಂದು.
1: ಓಕೆ.
3: ಮುತ್ತಣ್ಣ ಪೀಪಿ ಓದುವ ಮುತ್ತಣ್ಣದೋಲು ಬಡಿಯುವ ನನ್ನ ತಂಗಿಯ ಮದುವೆ, ಜೋರು ಜೋರು ಜೋರು, ಜೋರು ಜೋರು ಜೋರು.
1: ಹಾ, ಸೂಪರ್ ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.
1: ಓಕೆ, ಸೂಪರ್ ಆಗಿ ನಮ್ಮ ಷಡಾಕ್ಷರಿ ಸರ್ ಅವರು ನಮಗೆಲ್ಲ ವಿಶ್ ಮಾಡಿದ್ರು. ಯಾಕೆ ನಾವಿದ್ದೀವಲ್ಲ ಅಂತ ಹೇಳ್ತಾ ಇದ್ರು. ಖಂಡಿತ ಖುಷಿ ಆಯ್ತು ನನಗೆ ಈ ಮಾತು. ಎಸ್, ಈಗ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಈ ಒಂದು ಸುಂದರವಾದ ದಿನ ಅಂತಾನೆ ಹೇಳ್ಬೋದು ರಕ್ಷಾಬಂಧನ. ಆಗಲೇ ತಿಳಿಸ್ತಾ ಇದೆ ನಾನು, ಬರೀ ಸ್ವಂತದವರೇ ಆಗಬೇಕು ಅಂತೇನೂ ಇಲ್ಲ. ನಮಗೆ ಯಾರು ನಮ್ಮ ಒಂದು ಆಪ್ತವಾಗಿ ಕಂಡಿರ್ತಾರೆ ಅಂದರೆ ತಂಗಿ ಸ್ಥಾನದಲ್ಲೋ ಅಥವಾ ಅಕ್ಕನ ಸ್ಥಾನದಲ್ಲೋ, ಅಣ್ಣನ ಸ್ಥಾನದಲ್ಲೋ, ತಮ್ಮನ ಸ್ಥಾನದಲ್ಲೋ, ಹೀಗೆ ಒಂದೊಂದು ರಿಲೇಷನ್ಶಿಪ್ಪಿಗೂ ಒಂದೊಂದು ಬೆಲೆ ಇದೆ ಅಂತಲೇ ಹೇಳ್ಬೋದು. ಸೊ ಹಿಂದೆ ಎಲ್ಲ ತುಂಬ ಸುಮಾರು ಕಥೆಗಳೇ ನೀವು ಕೇಳಿರ್ತೀರಾ. ಕೃಷ್ಣನ ಕೈಬೆರಳಿಗೆ ಗಾಯ ಆದಾಗ ದ್ರೌಪದಿ ತನ್ನ ಸೀರೆಯ ಕೊನೆಯನ್ನು ಹರಿದು ಕಟ್ಟಿದಾಗ ಕೃಷ್ಣ ಅವಳ ರಕ್ಷಣೆಗಾಗಿ ಅಭಯ ನೀಡಿದಾಗ ಪವಿತ್ರ ಘಟನೆ ನಮಗೆಲ್ಲರಿಗೂ ಗೊತ್ತೇ ಇದೆ ಈ ಒಂದು ಕತೆ. ಸೊ ಹಾಗಾಗಿ ಸುಮಾರು ಕೆಲವೊಂದು ಸಂದರ್ಭಗಳಲ್ಲಿ ಯಾರು ಇಲ್ವಲ್ಲಪ್ಪ ಅಂತ ಅನ್ಕೊಳ್ತಾ ಇರ್ತೀವಿ. ಆ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಇದ್ದೀನಿ ಅಂತ ಬೆಣ್ತಟ್ಟಿ ನಮಗೆ ಆಸರೆ ಆಗಿರ್ತಾರೆ. ಸೊ ಅವರಿಗೆಲ್ಲರಿಗೂ ಶುಭವನ್ನು ಕೋರ್ತಾ ಇವತ್ತಿನ ಈ ಸಂದರ್ಭದಲ್ಲಿ ನಂಗೆ ಕೇಳ್ತಾ ಇದ್ದಾರೆ, ನಿಮಗೆ ಯಾರು ಇಲ್ವಾ ಅಣ್ಣ ತಮ್ಮ ಅಂತ? ಎಸ್, ನನಗೆ ಸ್ವಂತ ಅಣ್ಣ ತಮ್ಮ ಅಂತಿಲ್ಲ, ಬಟ್ ನನ್ನ ಕಸಿನ್ಸ್ ಎಲ್ಲ ಇದ್ದಾರೆ, ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ರಕ್ಷಾಬಂಧನದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನನ್ನ ಬಾಲ್ಯದಲ್ಲಿ ಸುಮಾರಿದೆ ಘಟನೆಗಳು, ತುಂಬ ಇದೆ, ಅದನ್ನು ಹೇಳ್ತಾ ಹೋದರೆ ಟೈಮ್ ಸಾರೋದಿಲ್ಲ. ಬಟ್ ಯಾವತ್ತಾದರೂ ಒಂದು ದಿವಸ ಏನಾದರೂ ಈ ಥರ ಅವಕಾಶ ಸಿಕ್ಕಿದಾಗ ನಮ್ಮ ಒಂದು ಬಾಲ್ಯದ ವಿಷಯಗಳನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಇವತ್ತು ನಮ್ಮ ಕೇಳುಗರಾದ ಎಲ್ಲ ಅಣ್ಣ ತಮ್ಮಂದರಿಗೂ ಹಾಗೆ ಅಕ್ಕ ತಂಗಿಯರಿಗೂ ಇವತ್ತಿನ ಸಂದರ್ಭದಲ್ಲಿ ರಾಖಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವಾಗ ಒಂದು ನಮ್ಮ ಒಂದು ಬಾಂಧವ್ಯ ಹೀಗೆ ಇರಲಿ, ಅಣ್ಣ ತಂಗಿಯರ ಬಾಂಧವ್ಯ, ನಮ್ಮ ಈ ಒಂದು ರೇಡಿಯೋ ಶಿವಮೊಗ್ಗ 90.8 FM ಬಾಂಧವ್ಯ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ, ಹಾಗೆ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಅವತ್ತು ನಮ್ಮ 25th ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೆ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೇಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೇ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪ

ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡಿಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನಿವತ್ತು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ 108 ಹೂವಿನ ವ್ರತ ಅಂತ ಹೇಳಿ ಕಥೆಯನ್ನ ಕೇಳಲಿಕ್ಕೆ ರೆಡಿದ್ದೀರಾ ಅಲ್ವಾ? ಓಂ ಪ್ರಕೃತ್ಯೈ ನಮಃ, ಓಂ ವಿಕೃತ್ಯೈ ನಮಃ, ಹೀಗೆ ಸುಲಲಿತವಾಗಿ ಕೇಳಿಬರುತ್ತಿದ್ದ ಲಕ್ಷ್ಮಿ ಅಷ್ಟೋತ್ತರಕ್ಕೆ ಎಚ್ಚರವಾಗಿ ಕಣ್ಣು ತೆರೆದಾಗ ಕಿಟಕಿಯೊಳಗಿಂದ ತೂರಿ ಬರುತ್ತಿದ್ದ ಸೂರ್ಯರಶ್ಮಿ ಒಳಗಿನ ಕತ್ತಲೆಯೊಂದಿಗೆ ಪೈಪೋಟಿ ನಡೆಸುತ್ತಿತ್ತು. ಪ್ರತಿದಿನ ನನ್ನ ಒಳ ಕೂಗಾಟ ಹಾರಾಟದೊಂದಿಗೆ ಪ್ರಾರಂಭವಾಗುತ್ತಿದ್ದ ದಿನಚರಿ ಇಂದು ಲಕ್ಷ್ಮಿ ಅಷ್ಟೋತ್ತರದೊಂದಿಗೆ ಆರಂಭವಾಗಿದ್ದು ನನಗೆ ಸಂತೋಷದಿಂದ ಅಚ್ಚರಿಯನ್ನ ಮೂಡಿಸಿತು. ಪರವಾಗಿಲ್ಲ, ನಮ್ಮ ವಿಶಾಲು ಎದ್ದು ಕೂಡಲೇ ದೇವ್ರ ನಾಮದ ಸಿಡಿ ಹಾಕುವಷ್ಟು ಸುಧಾರಿಸಿದ್ದಾಳೆ ಎಂದು ಸಂತೋಷದಿಂದ ಆಕಳಿಸುತ್ತಾ ಮೇಲೆದ್ದೆ. ಪ್ರತಿದಿನ ಇವಳ ಕೂಗಾಟಕ್ಕೆ ತಾಳ ಹಾಕುತ್ತಿದ್ದ ಪಾತ್ರೆ ಬಕೇಟುಗಳ ಸದ್ದು ಒಗ್ಗರಣೆಯ ಪರಿಮಳ ಯಾವುದೂ ಕಾಣದಾಗಿ ಅನುಮಾನದಿಂದ ಒಳಗೆ ಬಂದಾಗ ಎಲ್ಲೂ ನನ್ನವಳ ಸುಳಿವು ಕಾಣದೆ ಕೊನೆಗೆ ದೇವರ ಕೋಣೆ ಬಳಿ ಬಂದು ಗರಬಡಿದವನಂತೆ ನಿಂತುಬಿಟ್ಟೆ. ಶುಭ್ರವಾಗಿ ತಲೆಗೆ ಮಿಂದು ಸಾಕ್ಷಾತ್ ಸತಿ ಶಿರೋಮಣಿಯಂತೆ ದೇವರ ಮುಂದೆ ಕುಳಿತು ಬಿಡಿ ದುಂಡು ಮಲ್ಲಿಗೆ ಹೂಗಳಿಂದ ಲಕ್ಷ್ಮಿ ವಿಗ್ರಹಕ್ಕೆ ಪುಷ್ಪಾರ್ಚನೆ ಮಾಡುತ್ತಿದ್ದಳು. ಓ, ಇದುವರೆಗೂ ನಾನು ಕೇಳುತ್ತಿದ್ದ ಅಷ್ಟೋತ್ತರ ನಾಮಾವಳಿ ಮೊಬೈಲ್ ಅಥವಾ ಸಿಡಿಯಿಂದ ಬಂದಿದ್ದಲ್ಲ, ಸಾಕ್ಷಾತ್ ನನ್ನ ಧರ್ಮಪತ್ನಿ ವಿಶಾಲಾಕ್ಷಿಯ ಬಾಯಿಯಿಂದ ಉಚ್ಚರಿಸಲ್ಪಟ್ಟಿದೆ ಎಂದು ತಿಳಿದು ನನ್ನ ತಲೆ ನಾನೇ ಮೊಟಕಿಕೊಂಡೆ. ಹಬ್ಬ ಹರಿದಿನ ಅಮಾವಾಸ್ಯೆ ಪೌರ್ಣಮಿಗಳಂದು ಮಾತ್ರ ನೀಲಾಂಜನ ಬೆಳಗಿ 10 ನಿಮಿಷ ಕಾಟಾಚಾರಕ್ಕೆ ಪೂಜೆ ಮಾಡ್ತಿದ್ದ ವಿಶಾಲುಗೆ ಇಂತಹ ಸುದ್ಬುದ್ಧಿ ಹೇಗ್ ಬಂತೆಂದು ಒಗಟಾಗಿತ್ತು. ನಾನೂ ಬೇಗ ಸ್ನಾನ ಮುಗಿಸಿ ಪೇಪರ್ ಓದುತ್ತಾ ಕುಳಿತೆ. ಪೂಜೆ ಮುಗಿಸಿದ ವಿಶಾಲು ಹಬೆಯಾಡುವ ಕಾಫಿಯೊಂದಿಗೆ ನಗುನಗುತ್ತಾ ಬಂದ್ಲು. ಏನೇ ವಿಶಾಲು, ನಾನು 12 ವರ್ಷಗಳ ಹಿಂದೆ ಮದುವೆ ಆದ ವಿಶಾಲು ನೀನೇನಾ ಅಂತ ಅನುಮಾನ ಬರ್ತಿದೆ ನನಗೆ ಎಂದೆ. ಏನಿಲ್ಲ ರೀ, ತುಂಬಾ ದಿನಗಳಿಂದ ನಮ್ಮಿಬ್ರಿಗೂ ಒಂದು ಒಳ್ಳೆ ಮನೆ ಕಟ್ಬೇಕು ಅಂತ ಆಸೆ ಇತ್ತಲ್ವಾ? ಹೌದು, ಅದಕ್ಕೇನೀಗ ಏನಾದ್ರೂ ಲಾಟ್ರಿ ಗೀಟ್ರಿ ಬಂತಾ ಹೇಗೆ ಎಂದೆ. ಹಾಗಲ್ಲ ರೀ, ನನ್ನ ಫ್ರೆಂಡು ವಸುಂಧರ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ವಲ್ಲ, ಆಗ ಅವಳು ಹೇಳಿದ್ಲು ಅವ್ರ ಮನೆ ಕಟ್ಟಿಸ್ಬೇಕು ಅಂತ ತುಂಬಾ ವರ್ಷಗಳಿಂದ ಟ್ರೈ ಮಾಡಿದ್ರು, ಆಗದೆ ಕೊನೆಗೊಂದು ವ್ರತ ಮಾಡಿದ್ರಂತೆ. 108 ದಿನ 108 ಬಗೆಯ ಹೂಗಳಿಂದ ಲಕ್ಷ್ಮಿಗೆ ಅರ್ಚನೆ ಮಾಡೋ ವ್ರತ. ಒಂದೇ ವರ್ಷಕ್ಕೆ ಮನೆ ರೆಡಿಯಾಯ್ತಂತೆ, ಅದಕ್ಕೆ ನಾನು ಈ ವ್ರತ ಮಾಡಬೇಕು ಅಂತ ಇವತ್ತಿಂದ ಶುರು ಮಾಡಿದ್ದೀನಿ ಅಂದ್ಲು. ಅಲ್ಲ ಕಣೆ ವಿಶಾಲು, ಈ ವ್ರತ ಗೀತ ಎಲ್ಲ ನಮ್ಮಂತೋರಿಗಲ್ಲ. ಅಷ್ಟಕ್ಕೂ ಪ್ರತಿದಿನ 108 ತರ ಹೂಗಳನ್ನು ಎಲ್ಲಿಂದ ತರ್ತೀಯ? ಆಮೇಲೇನಾದ್ರೂ ವ್ರತಭಂಗ ಆದ್ರೆ ಇಲ್ದಿದ್ದ ಗ್ರಹಚಾರಗಳು ಇದೆಲ್ಲ ಯಾಕೆ ಬೇಕು ನಿಂಗೆ ಎಂದೆ. ನೀವು ಸುಮ್ನಿರಿ, ಹೀಗಾಗಲ್ಲ ಅಂತ ಕೂತ್ರೆ ಯಾವ ಕೆಲ್ಸನೂ ಆಗಲ್ಲ. ಅಷ್ಟಕ್ಕೂ ಏನಾದ್ರೂ ವ್ರತಭಂಗ ಆದ್ರೆ ತಪ್ಪು ಕಾಣಿಕೆ ಹಾಕಿ ನಮ್ಮ ಯಜಮಾನ್ರ ಹತ್ರ ಉರುಳು ಸೇವೆ ಮಾಡಿಸ್ತೀನಿ ಅಂತ ಪೂಜೆ ಶುರು ಮಾಡುವಾಗ್ಲೇ ಕೇಳ್ಕೊಂಡಿದ್ದೀನಿ. ವಿಶಾಲು ರಾಗವಾಗಿ ಹೇಳ್ದಾಗ ಬಾಯ್ ಬಿಟ್ಕೊಂಡು ಬೆಪ್ಪನಂತೆ ಅವಳನ್ನೇ ನೋಡಿದೆ. ಪ್ರತಿದಿನ ಬೆಳಗ್ಗೆ ಸಂಜೆ ಎನ್ನದೆ ವಿಶಾಲುವಿನ ಹೂವಿನ ಬೇಟೆ ಪ್ರಾರಂಭವಾಯಿತು. ನಮ್ಮ ಕೈ ತೋಟದಲ್ಲಿ 10 ಬಗೆಯ ಹೂಗಳಿದ್ದುದರಿಂದ ಪ್ರಾರಂಭದಲ್ಲಿ ಅಂತಹ ಕಷ್ಟವೇನೂ ಆಗಲಿಲ್ಲ. ಒಂದೇ ಬಗೆಯ 108 ಹೂಗಳನ್ನ ನಿತ್ಯವೂ ಸಂಗ್ರಹಿಸಬೇಕಿತ್ತು. ಒಂದು ದಿನ ಬಳಸಿದ ಹೂವನ್ನ ಮತ್ತೊಂದು ದಿನ ಬಳಸುವಂತಿರಲಿಲ್ಲ. ಮಲ್ಲಿಗೆ, ಸಂಪಿಗೆ, ಸೇವಂತಿಗೆ, ಕನಕಾಂಬರ, ಗೊರಟೆ, ಗುಲಾಬಿ, ತುಂಬೆ ಎಲ್ಲಾ ಬಗೆಯ ಹೂಗಳು ನಮ್ಮ ಲಕ್ಷ್ಮಿಯ ಮುಡಿ ಏರಿದವು. 40-50 ದಿನಗಳಾಗುವಷ್ಟರಲ್ಲಿ ವಿಶಾಲು ಸುಸ್ತಾದ್ಲು. 108 ಬಗೆಯ ಹೂಗಳು ನಿಜವಾಗಿಯೂ ಇದೆಯಾ ಎಂಬ ಅನುಮಾನ ನನ್ನನ್ನ ಕಾಡಿತು. ಹಾಗಿದ್ರೆ ಈ ಕಥೆ ಮುಂದೇನಾಗುತ್ತೆ? ಅವರು ಹೂಗಳನ್ನ ಹುಡುಕ್ತಾರೋ ಅಥವಾ ಗಂಡನ ಕೈಲಿ ಉರುಳು ಸೇವೆ ಮಾಡಿಸ್ತಾರೋ ಏನು ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ఎస్ వెల్కమ్ బ్యాక్ టు రేడియో శివమొగ్గ 90.8 ఎఫ్ఎం ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇದ್ದಂತಹ ಕಥೆ 108 ಹೂವಿನ ರಥ ಅಂತ ಹೇಳಿ. ಸೊ ಹಾಗಿದ್ರೆ ಈ ಒಂದು ರಥ ಮುಂದುವರಿಯುತ್ತೋ ಇಲ್ಲ ಉರುಳು ಸೇವೆಯಾಗುತ್ತೋ ಏನು ಅನ್ನುವುದನ್ನ ನೋಡೋಣ. ರೀ, ಇನ್ಮೇಲೆ ಸಂಜೆ ನೀವು ಆಫೀಸಿಂದ ಬಂದ್ಮೇಲೆ ನನ್ನನ್ನ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಿ. ದಾರಿಲಿ ಸಿಗೋ ಹಳ್ಳಿಗಳಲ್ಲಿ, ಕಾಡು ದಾರಿಗಳಲ್ಲಿ ಕೆಲವು ಅಪರೂಪದ ಹೂಗಳು ಸಿಗುತ್ತೆ ಅಂತ ವಸುಂಧರ ಹೇಳಿದ್ಲು ಎಂದಾಗ ಕೋಪದಿಂದ ಕೂಗಾಡಲು ಹೋದವನು ಉರುಳು ಸೇವೆಯ ನೆನಪಾಗಿ ಬಾಯಿ ಮುಚ್ಚಿಕೊಂಡೆ. ಕೇವಲ ಅರ್ಧದಷ್ಟು ಮುಗಿದಿದ್ದ ವ್ರತವನ್ನ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಹೂವಿನ ಹುಡುಕಾಟ ಮತ್ತೂ ಚುರುಕಾಯಿತು. ಆಫೀಸ್ಗೆ ಹೋಗುವಾಗ, ಬಸ್ಸಿನಲ್ಲಿ ಹೋಗುವಾಗ, ಎಲ್ಲಿ ಹೋದ್ರೂ ಹೂಗಳ ಮೇಲೆ ನನ್ನ ಗಮನ. ಅಪರೂಪದ ಹೂಗಳನ್ನ ಕಂಡ್ರೆ ಅವನ್ನು ಎಣಿಸಿ 108 ಇವೆ ಅಂತ ಖಚಿತಪಡಿಸಿಕೊಂಡು ನಂತರ ವಿಶಾಲು ನನ್ನ ಜೇಬ್ನಲ್ಲಿ ತುರುಕಿ ಕಳಿಸ್ತಿದ್ದ ಕವರ್ನಲ್ಲಿ ಅದನ್ನ ತುಂಬಿಕೊಳ್ತಿದ್ದೆ. ನನ್ನ ಅವಸ್ಥೆ ಕಂಡು ಗೇಲಿ ಮಾಡದ ಗೆಳೆಯರೇ ಇಲ್ಲ. 108 ದಿನಗಳಲ್ಲಿ ನಾನು ಸುತ್ತದ ಜಾಗವಿಲ್ಲ, ಹತ್ತದ ಮರವಿಲ್ಲ, ಹಾರದ ಬೇಲಿ ಇಲ್ಲ. ಮಾರ್ಕೆಟ್ಟು, ನರ್ಸರಿ, ಫಾರ್ಮ್ ಹೌಸ್ಗಳು, ಕಾಡು ಮೇಡು ಎಲ್ಲ ಮುಗಿದು ಅಡಿಕೆ, ತೆಂಗು, ಬಾಳೆ ಹೂಗಳನ್ನೆಲ್ಲ ಹಾಕಿ ಕೊನೆಗೆ ವಿಶಾಲು ನಿಷ್ಠೆಯಿಂದ ತನ್ನ ವ್ರತವನ್ನು ಮುಗಿಸಿದ್ಲು. ಉದ್ಯಾಪನೆಯ ದಿನ 108 ಸುಮಂಗಲಿಯರಿಗೆ ಊಟ, ಉಪಚಾರ, ಅರಿಶಿಣ, ಕುಂಕುಮ, ಕಣ, ತಾಂಬೂಲಗಳೊಂದಿಗೆ ಸಂತೃಪ್ತಿ ಪಡಿಸಿ ಎಲ್ಲರಿಂದಲೂ ಬಾಯಿ ತುಂಬ ಹೊಗಳಿಸಿಕೊಂಡು ಕೃತಾರ್ಥಳಾದ್ಲು. ಮರುದಿನದಿಂದ ಹೂವಿನ ಬೇಟೆಗೆ ಹೊರಡುವ ತಾಪತ್ರಯವಿಲ್ಲವೆಂದು ಸಮಾಧಾನದೊಂದಿಗೆ ನಾನು ಅಂದು ಬಹಳ ಸಂತೋಷಪಟ್ಟೆ. ಸುಮಂಗಲಿಯರೆಲ್ಲ ತೆರಳಿದ ಮೇಲೆ ದೊಡ್ಡ ಮದುವೆ ಕಾರ್ಯ ಮುಗಿಸಿದವಳಂತೆ ಕಾಲು ಚಾಚಿ ಕುಳಿತ ವಿಶಾಲು, ನೋಡ್ರಿ ದೇವಿ ಎಷ್ಟು ಮುದ್ದಾ ಕಾಣ್ತಿದ್ದಾಳೆ, ನಂಗಂತೂ ನಿರ್ವಿಘ್ನವಾಗಿ ಎಲ್ಲಾ ನಡೀತು, ತುಂಬಾ ಖುಷಿಯಾಯ್ತು ಎನ್ನುತ್ತಾ ಸಮಾಧಾನದ ನಿಟ್ಟುಸಿರು ಬಿಟ್ಟಳು. ಎಲ್ಲಾ ಸರಿ ಕಣೆ ವಿಶಾಲು, ಮನೆ ಯಾವ ಕಟ್ಟಿಸ್ತೀಯೇ, ಕೂಡಿಸಿದ್ದ ದುಡ್ಡೆಲ್ಲ ಎಷ್ಟೋ ಪಾಲು ಇವತ್ತಿನ ಉದ್ಯಾಪನೆಗೆ ಖರ್ಚು ಮಾಡಿದ್ಯಲ್ಲ ಎಂದು ಛೇಡಿಸಿದಾಗ, ಅಯ್ಯೋ ಬಿಡ್ರಿ, ದೇವ್ರ ಕಂಡ್ಬಿಟ್ರೆ ಅದೆಲ್ಲ ಎಷ್ಟೊತ್ತು, ನೋಡಿ ಬೇಕಾದ್ರೆ ಇನ್ನೊಂದು ವರ್ಷದೊಳಗೆ ನಾವು ಮನೆ ಕಟ್ತೀವಿ ಎಂದ್ಲು ಅಭಿಮಾನದಿಂದ. ನೀನ್ ಮನೆ ಕಟ್ತೀವೋ ಇಲ್ವೋ ವಿಶಾಲು, ಆದ್ರೆ ಈ 108 ದಿನಗಳಲ್ಲಿ ತಾಳ್ಮೆಯಿಂದ ನಗ್ತಾ ನಗ್ತಾ ಇದ್ದು ಹೂವಿನ ಹುಡುಕಾಟದಲ್ಲಿ ಊರೆಲ್ಲಾ ಸುತ್ತಿ ಒಂದು ಸುತ್ತು ಮೈಳಿಸ್ಕೊಂಡು ಸಾಕ್ಷಾತ್ ಲಕ್ಷ್ಮಿಯಂತೆ ಕಂಗೊಳಿಸ್ತಾ ಇದೀಯಾ ನೋಡು ಎಂದಾಗ ವಿಶಾಲು ನವವಧುವಿನಂತೆ ನಾಚಿ ಕೆಂಪಾದಳು. ಒಂದು ವಿಭಿನ್ನವಾಗಿರೋ ಹಾಗೆ ತಮಾಷೆಯಾಗಿರೋ ಕಥೆ ಇದಾಗಿತ್ತಲ್ವಾ. ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9662796 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಗೋವಿಂದ, ಇಲ್ಲಿ ಯಾಕೆ ಬಂದೆ?
1: ನಮಸ್ಕಾರ.
0: ಈಗ ಹಾಡ್ಕೊಂಡ್ ಕಾಲ ಕಳೆದ ಏನು ಸಾಧಿಸೋಕ್ ಆಗೋದಿಲ್ಲ ಮೈಸೂರು ಮಠ. ಜೀವನದಲ್ಲಿ ಧ್ಯೇಯ ಮುಖ್ಯ. ನನ್ನೇ ನೋಡು, ಗುಮಾಸ್ತೆ ಕುರ್ಚಿಲ್ ಕೂತ್ಕೊಂಡು ಕತ್ತೆ ದುಡ್ದಾಗ ದುಡ್ದಿದ್ದಕ್ಕೆ ಇವತ್ತಿನ ದಿವಸ ಇನ್ಕಮ್ ಟ್ಯಾಕ್ಸ್ ಸೂಪರಿಂಟೆಂಡೆಂಟ್. ಈಗ ಹೇಳು, ನಿನ್ ಧ್ಯೇಯ ಏನು?
2: ಸ್ವಾಮಿ, ನಮ್ಮ ದೇಶದಲ್ಲಿ ನಮ್ಮ ವಂಶಕ್ಕಂತೂ ಪ್ರೈಮ್ ಮಿನಿಸ್ಟರ್ ಗಿರಿ ಕಟ್ಟಿಟ್ಟಿಲ್ಲ, ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋ ಧ್ಯೇಯ ಇದೆ ಅಷ್ಟೇ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
7: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818128083. ಸಂಖ್ಯೆ ಮತ್ತೊಮ್ಮೆ 0818235808083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
8: ರೇಡಿಯೋ ಶಿವಮೊಗ್ಗ 90.8 FM ನ ಎಲ್ಲಾ ಪ್ರೀತಿಯ ಶ್ರೋತೃಗಳಿಗೂ ನಮಸ್ಕಾರ. ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಮಾನವನಿಗೆ ಎನ್ನುವ ದಿವ್ಯ ಸಂದೇಶದ ಮೂಲಕ ಸಮಾಜದಲ್ಲಿದ್ದ ಅಸಮಾನತೆಯ ಕತ್ತಲೆಯನ್ನು ಹೊಡೆದೋಡಿಸಿದ ಮಹಾನ್ ಸಮಾಜ ಸಾಧಕರ ತತ್ವಜ್ಞಾನಿ ಶ್ರೀ ನಾರಾಯಣ ಗುರುಗಳ ಜಯಂತಿಯ ಶುಭಾಶಯಗಳು. ಈ ಪವಿತ್ರ ದಿನದ ಹಿನ್ನೆಲೆ ಶ್ರೀ ನಾರಾಯಣ ಗುರುಗಳ ಜೀವನಾಧಾರಿತ ವಿಚಾರಗಳು ಹಾಗೂ ಅವರ ತತ್ವಗಳ ಸಮಗ್ರ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಮ್ಮ ರೇಡಿಯೋ ಶಿವಮೊಗ್ಗ ತಂಡದ ಸಂಯೋಜಕರಾದ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರಿಂದ ಈ ವಿಶೇಷ ಮಾಹಿತಿಯನ್ನು ಕೇಳೋಣ.
9: ಮೊದಲನೇದಾಗಿ ಗುರುಭ್ಯೋ ನಮಃ. ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸ್ತ. ಗುರು ಅಂತಕ್ಕಂಥ ಮಹಾನ್ ಚೇತನ ಏನಿದೆ ಈ ಭಾರತ ಮಣ್ಣಿನಲ್ಲಿ, ಆ ಸಂಸ್ಕೃತಿ ಅಂತಕ್ಕಂಥದ್ದು ಏನಿದೆ ಅದು ಆಳವಾಗಿ ಬೇರೂರಿದೆ. ಈ ಭಾರತೀಯರು ಅಂತಂದರೆ ಏನಂತಂದರೆ, ಈ ಬೆಳಕನ್ನು ಯಾರು ಪ್ರೀತಿಸ್ತಾರೋ ಅವರನ್ನು ಭಾರತೀಯರು ಅಂತೇಳಿ ಕರೀತಾರೆ. ಈ ಭಾರತೀಯ ಪರಂಪರೆಯನ್ನು ನಾವು ಸಂಪೂರ್ಣವಾಗಿ ನೋಡಿದ್ರೆ ಇವರು ಜ್ಞಾನವನ್ನು ಪ್ರಧಾನವಾಗಿಟ್ಕೊಂಡು ಆಶಯದ ಹಿನ್ನೆಲೆಯಲ್ಲಿ ಬೆಳೆದು ಬಂದುವ ಗುರು ಶಿಷ್ಯ ಪರಂಪರೆಯನ್ನು ಹೊಂದಿರತಕ್ಕಂತಹ ಒಂದು ಪರಂಪರೆಯೇ ಭಾರತೀಯ ಪರಂಪರೆ ಅಂತಕ್ಕಂಥದ್ದು. ಈ ಭಾರತೀಯ ಪರಂಪರೆಯಲ್ಲಿ ಅನೇಕ ಗುರುಗಳು ಬಂದಿರತಕ್ಕಂಥದ್ದು ನೋಡ್ತೀವಿ. ಆ ಗುರುಗಳ ಒಂದು ಆಶಯವನ್ನು ನಾವು ನೋಡುವಂಥದ್ದಾದರೆ, ಮನುಕುಲದ ಸಂಪೂರ್ಣವಾದಂಥ ಊರ್ಧ್ವಮುಖವಾಗಿ ಅವರನ್ನು ಕೊಂಡೊಯ್ಯುವಂಥ, ಮಾನವನಾಗಿ ಜನಿಸಿ ಅವನನ್ನು ದೈವವಾಗಿಸಬಲ್ಲಂತಹ ಒಂದು ಚಿಂತನೆಗಳನ್ನು ಗುರು ಶಿಷ್ಯನಿಗೆ ಧಾರೆ ಎರೆಯುವಂತಹ ಒಂದು ಸಂಸ್ಕೃತಿ ಅಂತಕ್ಕಂಥದ್ದು ಈ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವು ನೋಡ್ತಾ ಬರ್ತೀವಿ. ಈ ರೀತಿಯ ಅನೇಕ ಗುರುಗಳು ಅನೇಕ ಸಂದರ್ಭಗಳಲ್ಲಿ ಬಂದಿರತಕ್ಕಂತಹ ಒಂದು ಸನ್ನಿವೇಶಗಳು ನಮ್ಮ ಭಾರತದಲ್ಲಿ ನಿದರ್ಶನಗಳಿದೆ. ಇದಕ್ಕೆ ಕೃಷ್ಣನನ್ನು ನಾವು ಮುನ್ನೆನೆಸಬೇಕಾಗುತ್ತೆ. ಯಾಕಂದರೆ ಅರ್ಜುನ ಕೃಷ್ಣನಿಗೆ ಒಂದು ಸಂದೇಹವನ್ನು ಕೇಳ್ತಾನೆ, ಏನಂದರೆ ಈ ಪ್ರಪಂಚದಲ್ಲಿ ಯಾವುದು ಶ್ರೇಷ್ಠವಾದದ್ದು ಅದನ್ನು ನೀನು ನನಗೆ ತಿಳಿಸ್ಬೇಕು, ಅದನ್ನು ನಾನು ತಿಳ್ಕೊಂಡು ಅದನ್ನೇ ನಾನು ಪಡಿಬೇಕು ಅಂತೇಳಿ ಅರ್ಜುನ ಕೃಷ್ಣನಿಗೆ ಕೇಳುವಂಥ ಸನ್ನಿವೇಶ. ಕೃಷ್ಣ ಆಗ ಉತ್ತರ ಹೇಳ್ತಾ ಇರತಕ್ಕಂಥದ್ದು, ನಹಿ ಜ್ಞಾನೀನ ಸದೃಶ, ಜ್ಞಾನಕ್ಕೆ ಸರಿತುಲ್ಯವಾದಂಥ ಮತ್ತೊಂದು ವಸ್ತು ಈ ವಿಶ್ವದಲ್ಲಿ ಇಲ್ಲ ಅಂತಕ್ಕಂಥ ಒಂದು ನೇರವಾದ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಜ್ಞಾನವನ್ನು ಯಾರು ಕೊಡ್ತಾರೆ ಅಂದರೆ ಇದನ್ನು ಗುರುವೇ ಕೊಡ್ತಕ್ಕಂಥದ್ದು. ಈ ಗುರು ಅಂತಕ್ಕಂಥವನು ಬ್ರಹ್ಮ ವಿಷ್ಣು ಮಹೇಶ್ವರರನ್ನೂ ಮೀರಿರ್ತಕ್ಕಂಥ ದೇವರು ಯಾರು ಅಂದರೆ ಗುರು. ಆ ಗುರು ಅಂತಕ್ಕಂಥವನಿಗೆ ದೈವಕ್ಕಿಂತ ಮಿಗಿಲಾಗಿರ್ತಕ್ಕಂಥವರು ಗುರು ಅಂತೇಳಿ ಭಾರತೀಯ ಪರಂಪರೆಯಲ್ಲಿ ನಂಬುವಂಥದ್ದು ಆಗ್ತದೆ. ಯಾಕೆಂತಂದರೆ ಆ ದೈವವನ್ನೇ ತೋರಿಸುವಂಥವ್ರು ಗುರುವೇ. ಹಾಗಾಗಿ ಆ ಮೂರು ಏನು ಸೃಷ್ಟಿ ಸ್ಥಿತಿ ಲಯವನ್ನು ಮಾಡತಕ್ಕಂತಹ ದೈವವೇನಿದೆ ಆ ದೈವಕ್ಕೂ ಮಿಗಿಲಾಗಿರ್ತಕ್ಕಂಥದ್ದೇ ಈ ಗುರು ಅಂತಕ್ಕಂತಹ ಒಂದು ಚಿಂತನೆ. ಈ ಗುರುಗಳನ್ನು ಮತ್ತೆ ಕೃಷ್ಣನನ್ನೇ ಆಶ್ರಯಿಸಿ ಇನ್ನೊಂದು ನಾವು ತಿಳ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ. ಏನಂತಂದರೆ ಯಾವಾಗ ಅಧರ್ಮ ಅಂತಕ್ಕಂಥದ್ದು ತಲೆ ಎತ್ತೋ ಅವತ್ತು ಧರ್ಮವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನಾನು ಮತ್ತೆ ಸಂಭವಿಸಿ ಬರ್ತೀನಿ ಅಂತಕ್ಕಂಥ ಮಾತನ್ನು ಅಂದೇ ಕೃಷ್ಣ ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು. ಈ ಭಾರತದ ಮಣ್ಣಲ್ಲಿ ಅನೇಕ ಸಂದರ್ಭಗಳಲ್ಲಿ ಅದು ಮತ್ತೆ ಮತ್ತೆ ಮತ್ತೆ ಮತ್ತೆ ಸಂಭವಿಸಿ ಅನೇಕ ಮಹಾನ್ ಚಿಂತನೆಗಳು ಬಂದು ಆ ಸಮಾಜವನ್ನು ಸದ್ಮಾರ್ಗದೆಡೆಗೆ ಕೊಂಡೊಯ್ದಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಇದೇ ರೀತಿ ಒಂದು ಸಮಯ ಶಂಕರರು ಬಂದರು, ಸಂಪೂರ್ಣವಾಗಿ ಶಾಸ್ತ್ರಗಳನ್ನು ಒಂದು ಅನುಕ್ರಮವಾಗಿ ಕೊಟ್ಟು ಆ ಮನುಕುಲದ ಒಂದು ಸದ್ ದಾರಿಯಲ್ಲಿ ಅಂದರೆ ಭಾರತೀಯ ಚಿಂತನೆಗಳನ್ನು ಸತ್ಪದಕ್ಕೆ ಕೊಂಡೊಯ್ದಿರ್ತಕ್ಕಂಥದ್ದು ನಾವು ಇದೇ ಒಂದು ಇತಿಹಾಸಗಳಲ್ಲಿ ನೋಡ್ತೀವಿ. ಅದೇ ಸ್ಥಳದಲ್ಲಿ ಅಂದರೆ ಈ ಶಂಕರರು ಸಂಭವಿಸಿದಿರುವಂಥ ಸ್ಥಳದಲ್ಲೇ ಒಂದು ಜಾತಿಯ ತಾರತಮ್ಯ ತಾರಕಕ್ಕೇರಿ ಮಾನವನನ್ನು ಪ್ರಾಣಿಗಳಂತೆ ಕಾಣುವಂತಹ ಒಂದು ಸ್ಥಿತಿಯನ್ನು ನಾವು ಇತಿಹಾಸಗಳಲ್ಲಿ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಸಮಯ ವಿವೇಕಾನಂದರು ಕನ್ಯಾಕುಮಾರಿಗೆ ಹೋಗುವಂಥ ಸಂದರ್ಭದಲ್ಲಿ ಅವರು ಏನು ಮಾಡಿದ್ರು ಅಂದರೆ ಬೆಂಗಳೂರಲ್ಲಿ ಪಲ್ಪು ಅವರೊಂದಿಗೆ ಸಂವಾದ ನಡೆಸ್ತಾರೆ. ಏನಂದರೆ ಕೇರಳದ ಸ್ಥಿತಿಗತಿ ಸಾಮಾಜಿಕ ಸ್ಥಿತಿಗತಿಯನ್ನು ಕುರಿತು ಅವರು ಒಂದು ಸ್ವಲ್ಪ ಚಿಂತನೆಗಳನ್ನು ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸ್ಥಿತಿಗತಿಗಳನ್ನು ನಾನೊಮ್ಮೆ ದರ್ಶಿಸಬೇಕು ಅಂತ ಹೇಳಿ ಅವರು ಏನು ಮಾಡ್ತಾರೆ ಅಂದರೆ ಅದೇ ಮಾರ್ಗವಾಗಿ ಹೋಗುವಂಥ ಸಂದರ್ಭದಲ್ಲಿ ಶೊರ್ನೂರಿಂದ ತ್ರಿಶೂರಲ್ಲಿರುವಂತಹ ಕೊಡಂಗಲೂರಿಗೆ ಹೋಗಿ ಆ ಮುಖಾಂತರವಾಗಿ ಅವರು ಕನ್ಯಾಕುಮಾರಿಯನ್ನು ಪ್ರವೇಶ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆ ಕೊಡಂಗಲೂರು ಅಂತಕ್ಕಂಥದ್ದು ಏನಂದರೆ ಅದೊಂದು ಕೇರಳದ ಕಾಳಿ ಕ್ಷೇತ್ರಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥ ಮೂಲ ಕ್ಷೇತ್ರವಾಗಿ ಅಲ್ಲಿ ನಾವು ನೋಡ್ತಾ ಬರ್ತೀವಿ. ಕಾಳಿಯ ಕ್ಷೇತ್ರಗಳಲ್ಲಿ ಅನೇಕ ಕಾಳಿ ಮಂದಿರಗಳಿದೆ ಕೇರಳದಲ್ಲಿ, ಆದರೆ ಅವುಗಳಿಗೆಲ್ಲ ಮಾತೃರೂಪವಾಗಿರ್ತಕ್ಕಂಥ ಮಾತೃಸ್ಥಾನದಲ್ಲಿರ್ತಕ್ಕಂಥದ್ದು ಯಾವುದು ಅಂದರೆ ಕೊಡಂಗಲೂರು ಭಗವದಿ ಕ್ಷೇತ್ರ. ಅಲ್ಲಿ ಮೂಲವಾಗಿ ಕಾಳಿ ಮೊದಲ ಬಂದು ಸ್ಥಾಪನೆಯಾಗಿರ್ತಕ್ಕಂಥ ಮತ್ತು ಶಿಲಪ್ಪದಿಗಾರದೊಂದಿರುವಂಥ ಕಣ್ಣಗಿಯ ಸಂಬಂಧವನ್ನು ಕೂಡ ನಾವಲ್ಲಿ ನೋಡ್ತೀವಿ. ಅಂದರೆ ಕ್ರಿಸ್ತಪೂರ್ವ 2nd century ಅದರ ಒಂದು ಇತಿಹಾಸವನ್ನು ನಾವಲ್ಲಿ ತೆಗೆದುಕೊಂಡು ಹೋಗಿ ಶಿಲಪ್ಪದಿಗಾರಂ ಜೊತೆಗೆ ಆ ಕಾವ್ಯದ ಜೊತೆಗೆ ಈ ಒಂದು ಸ್ಥಳದ ಐತಿಹ್ಯ ಇದೆ ಮತ್ತು ಇಳಂಗೋವಡಿಗಳ ಒಂದು ಐತಿಹ್ಯಗಳನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಆ ರೀತಿಯಾದಂಥ ಒಂದು ಸ್ಥಳದಲ್ಲಿ ಅವರು ಹೋಗಿ ಕುಳಿತಿರುವಂಥ ಸಂದರ್ಭದಲ್ಲಿ ಅವರನ್ನು ಕೂಡ ಒಳಗಡೆ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ. ಅಂದರೆ ಒಂದು ಯಾಕೆಂದರೆ ಜಾತಿಯನ್ನು ಅಂತಕ್ಕಂಥ ಒಂದು ಪ್ರಧಾನವಾದಂತಹ ಕಾರಣದಿಂದ ಅವರನ್ನು ಕೂಡ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ. ಆ ಸಂದರ್ಭದಲ್ಲಿ ಅವರು ಒಂದು ಮರದ ಕೆಳಗಡೆನೆ ಕುಟ್ಟು ಯಾರೋ ಒಬ್ಬರು ನೋಡಿ ಅವರ ಒಂದು ತೇಜಸ್ವಿ ಆಗಿರ್ತಕ್ಕಂಥವ್ರು ಅಂತೇಳಿ ಅವರನ್ನು ಆಮೇಲೆ ಅದನ್ನು ಒಳಗೆ ಕರ್ಕೊಂಡು ಹೋಗುವಂಥದ್ದು ಎಲ್ಲ ಮಾಡ್ತಾರೆ. ಆದರೆ ಅಲ್ಲಿ ದೇವರೇ ಬಂದರೂ ಕೂಡ ಜಾತಿ ಕೇಳುವಂತಹ ಒಂದು ಸ್ಥಿತಿ ಇರುವಂತಹ ಒಂದು ಸಂದರ್ಭವನ್ನು ನಾವಲ್ಲಿ ನೋಡ್ತಾ ಬರ್ತೀವಿ ಕೇರಳದ ಒಂದು ಸಂದರ್ಭ. ಆವಾಗ ಅವರು ಅದೇ ಮಾರ್ಗವಾಗಿ ಹೋಗುವಂಥ ಸಂದರ್ಭದಲ್ಲಿ ಆ ಶೊರ್ನೂರು ಮತ್ತು ತ್ರಿಶೂರು ಭಾಗಗಳಲ್ಲಿರ್ತಕ್ಕಂಥ ಎಲ್ಲ ಜನಗಳನ್ನು ನೋಡಿ ಅವ್ರು ಹೇಳ್ತಾರೆ ಇದು ಇಲ್ಲಿ ನನಗೆ ಇಲ್ಲಿ ಸಹಿಸೋದಕ್ಕೆ ಸಾಧ್ಯವಾಗಲ್ಲ, ಯಾಕೆಂದರೆ ಇದೊಂದು ಭ್ರಾಂತಾಲಯ ಅಂತೇಳಿ ಅವರು ಅದನ್ನು ಹೇಳ್ತಾರೆ. ಯಾಕೆಂತಂದರೆ ಅಷ್ಟು ಜಾತಿ ತಾರತಮ್ಯ ಅಂತಕ್ಕಂಥದ್ದು ತಾರಕಕ್ಕೇರಿದೆ ಶಂಕರ ನಾಡಲ್ಲಿ ಈ ರೀತಿಯಾದಂಥ ಒಂದು ಸನ್ನಿವೇಶವೇ ಅಂತೇಳಿ ಅವರು ವ್ಯಥೆಪಡ್ತಾ ಮರುತ್ತಾರೆ. ಅವರು ಹೃದಯದಲ್ಲಿ ಒಬ್ಬ ಒಂದು ಉನ್ನತವಾದಂಥ ವ್ಯಕ್ತಿ ಮರುಗಿದಂತಹ ಸಂದರ್ಭ 1892 ಅವರು ಹೇಳಿರ್ತಾರೆ. ಆ ವ್ಯಕ್ತಿಯ ಮಾತು ಅಲ್ಲಿ ಕುತ್ಕೊಂಡು ಅವರು ಸ್ಮರಣೆ ಮಾಡ್ತಾರೆ, ಶಂಕರನ ನಾಡಲ್ಲಿ ಈ ರೀತಿಯಾದಂಥ ಒಂದು ಜಾತಿಯ ತಾರತಮ್ಯವೇ ಅಂತ ಹೇಳ್ಬಿಟ್ಟು ಅವರು ಭಾವಿಸ್ತಾರೆ. ಅದಾದ ನಂತರದಲ್ಲಿ 1956 ಒಂದು ವಿಶ್ವ ಓಣಂ ಅನ್ನುವಂತಹ ಒಂದು ಹಬ್ಬದ ಆಚರಣೆ ನಡೀತದೆ ಅಲ್ಲಿ. ಆ ಆಚರಣೆಯಲ್ಲಿ ಯಾವುದು ಅಂತಂದರೆ ಆ ಆಚರಣೆಯನ್ನು ಯಾವ ಆಶಯದಲ್ಲಿ ಮಾಡ್ತಾರೆ ಅಂದರೆ ಒಂದೇ ಮಾನವರೆಲ್ಲ ಒಂದೇ ಅಂತಕ್ಕಂಥ ಏನು ಮಹಾಬಲಿ ಚಕ್ರವರ್ತಿಯ ಆಡಳಿತದಲ್ಲಿರುವಂಥ ಸಂದರ್ಭದಲ್ಲಿ ಆ ಎಲ್ಲ ಮನುಷ್ಯರು ಕೂಡ ಒಂದೇ ಅಂತಕ್ಕಂತಹ ಒಂದು ಸಮಾನವಾದಂತಹ ಕುಟುಂಬ ಇತ್ತು ಅಂತೇಳಿ ಏನು ಹೇಳ್ತಾರೆ. ಆ ಒಂದು ಆಶಯದ ಹಿನ್ನೆಲೆಯಲ್ಲಿ ಈ ಒಂದು ಆಚರಣೆ ಅಂತಕ್ಕಂಥದ್ದು ನಡೀತದೆ ಹಬ್ಬ. ಆ ಪ್ರಾರ್ಥನೆಯನ್ನು ಕೇಳಿ ಆ ಪ್ರಕೃತಿಯೇ ಉತ್ತರ ಕೊಟ್ಟಿರುವಂತೆ ಅಲ್ಲಿ ನಾರಾಯಣ ಗುರುವಿನ ಜನನ ಅಂತಕ್ಕಂಥದ್ದು ಆ ಒಂದು ದಿನದಲ್ಲಿ ಆ ಓಣಂ ಅನ್ನತಕ್ಕಂತಹ ಒಂದು ನಾಲ್ಕನೇ ಓಣ ದಿನ ಅಲ್ಲಿ ಸಂಭವಿಸ್ತದೆ, ಪುನರ್ವಸು ನಕ್ಷತ್ರದಲ್ಲಿ ಅಂತೇಳಿ. ಮಲಯಾಳ ಮಾಸದ ಸಿಂಹ ಮಾಸದ ಪುನರ್ವಸು ನಕ್ಷತ್ರದಲ್ಲಿ ಅವರ ಒಂದು ಜನನ ಅಂತಕ್ಕಂಥದ್ದು ಆಗ್ತದೆ. ಆ ಒಂದು ಪುಣ್ಯವಾದಂತಹ ಸಂದರ್ಭದಲ್ಲಿ ಅವರು ಜನ್ಸ್ ಬಂದಿರೋದಕ್ಕೂ ಆ ಪ್ರಕೃತಿ ಆ ಮನುಷ್ಯನ ಒಂದು ಪ್ರಾರ್ಥನೆಯನ್ನು ಕೇಳುತ್ತದೆ ಅನ್ನುವುದಕ್ಕೆ ಇದೊಂದು ನಿದರ್ಶನ ಅಂತೇಳಿ ನಾನು ಭಾವಿಸ್ತೀನಿ. ಯಾಕೆಂತಂದರೆ ಅಲ್ಲಿ ಎಲ್ಲರೂ ಕೂಡ ಏಕ ಮನಸ್ಸಿನಿಂದ ಆ ಮನುಕುಲರು ಎಲ್ಲವೂ ಕೂಡ ಒಂದೇ ಆಗುವಂಥ ಸಮಾಜ ಆಗಬೇಕು ಅನ್ನತಕ್ಕಂಥ ಆಶಯದ ಹಿನ್ನೆಲೆಯಲ್ಲಿ ಈ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಮಹಾನ್ ವ್ಯಕ್ತಿಯೊಬ್ಬರು ಬಂದು ಈ ಶಂಕರನ ನಾಡಲ್ಲಿ ಈ ರೀತಿಯಾದಂಥ ಒಂದು ಸ್ಥಿತಿಯೇ ಅಂತ ಹೇಳುವಂತಹ ಸಂದರ್ಭದಲ್ಲಿ ಆ ಶಂಕರನು ಅಲ್ಲಿ ಉದಿಸಿ ಬರ್ತಾನೆ. ಅಂದರೆ ಆ ಸೂರ್ಯನೇ ತಣಿದು ಚಂದ್ರನ ರೂಪದಲ್ಲಿ ಬಂದಿರತಕ್ಕಂಥದ್ದೇನು ಆ ಓಣಂ ಅಂತಕ್ಕಂಥ ನಾಲ್ಕನೇ ದಿನದಲ್ಲಿ ಅವರ ಒಂದು ಜನನ ಆಗ್ತದೆ. ಆ ಜನನ ಆದಂಥ ಸಂದರ್ಭದಲ್ಲಿ ಈ ಮಹಾನ್ ವ್ಯಕ್ತಿ ಹೇಳಿರ್ತಕ್ಕಂತಹ ಮಾತನ್ನು ಅಲ್ಲಿ ಪರಿಪೂರ್ಣವಾಗಿ ಅದನ್ನು ಪರಿವರ್ತಿಸೋಕ್ಕೋಸ್ಕರ ಒಬ್ಬ ನರರೂಪದಲ್ಲಿ ನಾರಾಯಣನೇ ಅಲ್ಲಿ ಇಳಿದಿರ್ತಕ್ಕಂಥದ್ದು ಈ ನಾರಾಯಣ ಗುರುವಿನ ಒಂದು ಜನನ ಸಂದರ್ಭವನ್ನು ನಾವಿಲ್ಲಿ ಹೇಳೋದಕ್ಕೆ ಸಾಧ್ಯವಾಗ್ತದೆ. ಯಾಕೆಂತಂದರೆ ಆ ಒಂದು ಸಮಾಜವನ್ನು ಸರ್ವತೋಮುಖವಾಗಿ ಉನ್ನತಿಗೆ ಕೊಂಡೊಯ್ಯಬೇಕು, ಅಲ್ಲಿರ್ತಕ್ಕಂಥ ಮೂಲ ಆಶಯಗಳೇನಿದೆ ಅದರಲ್ಲಿರ್ತಕ್ಕಂಥದ್ದನ್ನು ಪರಿವರ್ತಿಸಬೇಕು, ಆ ಸಮಾಜವನ್ನು ಸರ್ವರೂ ಸಮಾನವಾಗಿ ಬದುಕುವಂತೆ, ಮನುಷ್ಯರು ಮನುಷ್ಯರಾಗಿ ಬದುಕಬೇಕಂತಂದರೆ ಆ ರೀತಿಯ ಒಬ್ಬ ವ್ಯಕ್ತಿ ಬೇಕು ಅಂತಕ್ಕಂಥ ಒಂದು ಸಂದರ್ಭವನ್ನು ಇಲ್ಲಿ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಅವರು ಬಂದಂಥ ಸಂದರ್ಭದಲ್ಲಿ ಒಂದು ಪರಿಸರವನ್ನು ನಾವು ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಶಾಂತವಾದಂತಹ ಆ ಚಂದ್ರನ ಒಂದು ಕಾಂತಿ ಅಂತಕ್ಕಂಥದ್ದು ಭೂಮಿಯ ಮೇಲೆಲ್ಲ ಬಿದ್ದಿತ್ತು ಅಂತೇಳಿ ಕವಿಗಳು ಆವಾಗ ವರ್ಣನೆ ಮಾಡ್ತಾರೆ, ಆ ಸಂದರ್ಭವನ್ನು ಕಂಡಂತಹ ಮಹನೀಯರು. ಅದು ಆದಂಥ ಸಂದರ್ಭವ ನಂತರದಲ್ಲಿ ಅಲ್ಲಿ ದೊಡ್ಡ ಒಂದು ಪರಿವರ್ತನೆ ಆಗ್ತದೆ. ಅವರ ಒಂದು ಜನನ ನಂತರದಲ್ಲಿ ಅವರು ಬಾಲ್ಯದಲ್ಲೇ ಅದರ ಕುರುಹುಗಳು ಕಂಡುಕೊಳ್ತದೆ. ಅವರು ಯಾರು ಅಸ್ಪೃಶ್ಯರಿರ್ತಾರೋ ಅವರನ್ನು ಹೋಗ್ಬಿಟ್ಟು ಅವರನ್ನು ಸಂತೋಷಿಸುವುದು, ಮಾನವರನ್ನು ಮಾನವೀಯವಾಗಿಯೇ ನೋಡುವಂಥದ್ದು ಅವರು ಬಾಲ್ಯದಿಂದಲೇ ಅವರಲ್ಲಿ ಅದು ಮೊಳಕೆ ಅಂದರೆ ಬೆಳೆಯ ಸೀರಿ ಮೊಳಕೆಯಲ್ಲೇ ಗೊತ್ತಾಗ್ತದೆ ಅಂತಕ್ಕಂಥದ್ದನ್ನು ಅಲ್ಲಿಂದನೇ ಅದನ್ನು ವರ್ಣಿಸ್ತಾ ಹೋಗ್ತಾರೆ. ಅವರು ತೀಕ್ಷ್ಣ ಮತಿಗಳಾಗಿ ಬಾಲ್ಯದಿಂದಲೂ ಕೂಡ ಅವರು ತಮ್ಮ ಒಂದು ಗುಣವನ್ನು ಎಲ್ಲ ಸಮಾಜದ ಮೇಲೆ ತೋರಿಸ್ತಾ ಆ ಕರುಣಾ ಕೃಪಾ ದೃಷ್ಟಿಯನ್ನು ಆ ಜನರ ಮೇಲೆ ಅವರ ಒಂದು ಪ್ರಭಾವವನ್ನು ನಾವು ನೋಡ್ತಾ ಹೋಗ್ತೀವಿ. ಅವರು ಅದಾದ ನಂತರದಲ್ಲಿ ಇದನ್ನು ಇವರ ಚಿಂತನೆಗಳನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಮಹಾನ್ ವ್ಯಕ್ತಿಗಳು ಇವರನ್ನು ಯಾವ ರೀತಿಯಾಗಿ ನೋಡಿದ್ರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬೇಕು. ಇದೇನೇ 1922 ನವಂಬರ್ 22 ರವೀಂದ್ರನಾಥ್ ಟಾಗೋರ್ ಅವರು ಇವರನ್ನು ನೋಡೋದಕ್ಕೆ ಅಂತೇಳಿ ಅಲ್ಲಿ ಕೇರಳಕ್ಕೆ ಬರ್ತಾರೆ. ಇವರು ಎಲ್ಲ ಒಂದು ಬಾಲ್ಯದಲ್ಲಿ ಅನೇಕವಾದಂತಹ ತನ್ನದೇ ಆದಂತಹ ಒಂದು ಪ್ರಭಾವದಿಂದ ಅನೇಕ ಮಾರ್ಪಾಡುಗಳನ್ನು ಮಾಡಿ ಇವರು ವಿಶ್ವವಿಖ್ಯಾತವಾಗಿ ಅಂದರೆ ಎಲ್ಲ ಕಡೆಯೂ ಇವರ ಒಂದು ವಿಷಯಗಳು ಪ್ರಸರಣ ಆಗ್ತಾ ಇರತಕ್ಕಂಥದ್ದು ಸಮಾಜದಲ್ಲಿ ಪರಿವರ್ತನೆಯನ್ನು ಮಾಡಿರ್ತಕ್ಕಂಥದ್ದು ನೋಡ್ತಾ ಆ ಸಂದರ್ಭದಲ್ಲಿ ರವೀಂದ್ರನಾಥ್ ಟಾಗೋರ್ ಇಂಥ ಒಬ್ಬ ವ್ಯಕ್ತಿಯನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ಅವರು ತ್ರಿವೇಂದ್ರಮ್ಮಿಗೆ ಬಂದಿರುವಂಥ ಸಂದರ್ಭದಲ್ಲಿ ಅವರು ಅಲ್ಲಿಗೂ ಕೂಡ ಭೇಟಿಯನ್ನು ಕೊಡ್ತಾರೆ. ಆ ಭೇಟಿ ಕೊಡುವಂಥ ಸಂದರ್ಭದಲ್ಲಿ ಅನೇಕರು ಅವರನ್ನು ದರ್ಶಿಸಬೇಕು ಅಂತ ಹೇಳ್ಬಿಟ್ಟು ಅಲ್ಲೂ ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಎಲ್ಲ ಕೂಡ ಅವರು ಬಂದು ನೆರೆದಿರ್ತಾರೆ. ಅವರಿಗೆ ಪಲ್ಲಕ್ಕಿಯಲ್ಲಿ ಅವರನ್ನು ಕರ್ಕೊಂಡು ಬರುವಂಥದ್ದಾಗ್ತದೆ. ಅವರನ್ನು ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಅವರ ಒಂದು ಆಶ್ರಮದ ಒಂದು ಸರಸ್ವತಿ ಮಠದ ಮುಂದೆ ಅವರು ಸಾಮಾನ್ಯವಾಗಿ ಕೂತಿರ್ತಾರೆ, ಅವರು ಗುರುಗಳು ಕೂತಿರ್ತಾರೆ. ಅವಾಗ ಇವರು ಬಂದಂಥ ಸಂದರ್ಭದಲ್ಲಿ ಇವರಲ್ಲಿ ಅನೇಕವಾದಂಥ ಚರ್ಚೆಗಳನ್ನು ಅವರು ಮಾಡ್ತಾ ಹೋಗ್ತಾರೆ. ಆದರೆ ಆ ಮಹಾನ್ ವ್ಯಕ್ತಿಯನ್ನು ಕಂಡ ತಕ್ಷಣ ರವೀಂದ್ರನಾಥ್ ಟಾಗೋರ್ ಅವರು ಹೇಳ್ತಾರೆ ಅಂದರೆ ಅವರು ಸಂಪೂರ್ಣವಾಗಿ ಅವರ ಒಂದು ಈ ರೀತಿಯಾದಂಥ ಒಂದು ತೇಜಸ್ವಿಯನ್ನು ನಾನು ಎಲ್ಲೂ ಕೂಡ ನೋಡಿರಲಿಲ್ಲ ಅಂತಕ್ಕಂಥದ್ದನ್ನು ಅವರ ಕಣ್ಗಳನ್ನು ನೋಡಿದಾಗ ಅವ್ರು ಹೇಳ್ತಾರೆ. ಅಂದರೆ ಒಬ್ಬ ಮಹಾನ್ ವ್ಯಕ್ತಿ ಯಾವ ರೀತಿಯಾಗಿ ಅವರನ್ನು ವರ್ಣಿಸ್ತಾರೆ ಅಂತ ಹೇಳಿದ್ರೆ, ನಾನು ಈ ಥರದ ಒಂದು ತೇಜಸ್ವಿಯಾದಂತಹ ವ್ಯಕ್ತಿಯನ್ನು ನಾನು ಎಲ್ಲೂ ಕೂಡ ನೋಡಿರಲಿಲ್ಲ ಅಂತಕ್ಕಂಥ ಒಂದು ವಿಷಯವನ್ನು ಅಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಅದು ನಾರಾಯಣ ಗುರುವಿನ ಬಗ್ಗೆ ಆ ಒಂದು ರವೀಂದ್ರನಾಥ್ ಟಾಗೋರ್ ಅವರು ಹೇಳುವಂಥ ವಿಷಯವನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಯಾಕೆಂತಂದರೆ ಒಬ್ಬ ಮಹಾನ್ ವ್ಯಕ್ತಿ ಮಾತ್ರ ಇನ್ನೊಬ್ಬ ಮಹಾನ್ ವ್ಯಕ್ತಿಯನ್ನು ಅವರು ಗುರುತಿಸ್ಕೊಳಕ್ಕೆ, ಯಾಕೆಂತಂದರೆ ಕಾರಣಿ ಪುರುಷರು ಕಾರಣೀಭೂತವಾಗಿ ಬಂದಿರ್ತಾರೆ, ಅವರನ್ನು ಅವರೇ ಅದನ್ನು ಹೇಳೋದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಅದನ್ನು ಅಲ್ಲಿ ಹೇಳ್ತಾ ಹೋಗುವಂಥದ್ದು. ಅದೇ ರೀತಿಯಲ್ಲಿ ಗಾಂಧಿ ಕೂಡ 1925 ಅವರನ್ನು ವೈಕಂ ಸತ್ಯಾಗ್ರಹದಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರನ್ನು ಭೇಟಿಯಾಗ್ತಾರೆ. ಆವಾಗ ಇವರು ಕೂಡ ತಮ್ಮ ಅನೇಕ ಚರ್ಚೆಗಳ ಮುಖಾಂತರವಾಗಿ ತಮ್ಮ ಸಂದೇಹಗಳನ್ನು ಅವರು ಮುಂದೆ ನಿವೇದನೆಯನ್ನು ಮಾಡ್ತಾ ಹೋಗ್ತಾರೆ. ಆವಾಗ ಅವರಿಗೆ ನಿಮಗೆ ಮೊದಲನೇದಾಗಿ ನಿಮಗೆ ಇಂಗ್ಲೀಷ್ ಬರುತ್ತಾ ಅಂತ ಹೇಳ್ಬಿಟ್ಟು ಗಾಂಧಿ ನಾರಾಯಣ ಗುರುವಂತಿಗೆ ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ ನನಗೆ ನಿಮಗೆ ಸಂಸ್ಕೃತ ಬರ್ತದಾ ಅಂತ ಕೇಳ್ತಾರೆ. ಆವಾಗ ಅವರಿಗೆ ಅರ್ಥ ಆಯಿತು, ಅವರು ಹೆಚ್ಚು ಮಾತಾಡುವುದಿಲ್ಲ ನಾರಾಯಣ ಗುರುಗಳು. ಯಾವಾಗೂ ಕೂಡ ಅವರು ಮೌನದ ಮುಖಾಂತರವೇ ಅವರ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಅವರು ಜನರನ್ನು ಸಂಪೂರ್ಣವಾಗಿ ದೇವಾಲಯ ಪ್ರವೇಶ ನಿಷೇಧ ಇದೆ, ಆದರೆ ಅವರು ಒಂದು ಸಂಪೂರ್ಣವಾಗಿ ಸಂಘಟನೆ ಮಾಡಿ ಅವರ ವಿರುದ್ಧವಾಗಿ ದಂಗೆ ಹೇಳ್ಬೋದಿತ್ತು, ಅದನ್ನು ಅವರು ಯಾವತ್ತೂ ಮಾಡಲಿಲ್ಲ. ಸಂಪೂರ್ಣವಾಗಿ ಮೌನದಿಂದನೇ ಉತ್ತರ ಕೊಟ್ಟರು. ಅದಕ್ಕೆ ಸಮಂಜಸವಾಗಿ ಯಾವ ರೀತಿಯಾಗಿ ಅದನ್ನು ಆ ಸಮಸ್ಯೆಯನ್ನು ಪರಿಹರಿಸಬೇಕು ಅನ್ನತಕ್ಕಂಥದ್ದನ್ನು ಭಾಳ ಸುದೀರ್ಘವಾಗಿ ಪ್ರಜ್ಞಾಪೂರ್ವಕವಾಗಿ ನೋಡಿರ್ತಕ್ಕಂಥದ್ದು ನಾವಲ್ಲಿ ನೋಡೋದಕ್ಕೆ ಸಾಧ್ಯವಾಗ್ತದೆ. ಅವರು ಎಷ್ಟು ತೀಕ್ಷ್ಣಮತಿಗಳಿದ್ರು ಅಂತಕ್ಕಂಥದ್ದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಅವರು ಅದೊಂದು ಸಂಘಟನೆ ಅಂತ ಮುಖಾಂತರವಾಗಿ ಅವರು ಎಲ್ಲ ಪ್ರಭಾವವನ್ನು ಬೀರಿ ಅನೇಕ ಶಿಷ್ಯ ವರ್ಗಗಳನ್ನು ಹೊಂದಿದ್ದಾಗಿಯೂ ಸಹ ಅವರು ಯಾರನ್ನೂ ಒಗ್ಗೂಡಿಸಿ ಅವರ ಮುಂದೆ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಸಂಪೂರ್ಣವಾಗಿ ಮೌನದಿಂದಲೇ ಅದಕ್ಕೆ ಉತ್ತರವನ್ನು ಅವರು ಕೊಡ್ತಾ ಬಂದರು. ಅವರು ಮರುದ ಮಲೆಯಲ್ಲಿ ಅನೇಕ ವರ್ಷಗಳ ಒಂದು ತಪಸ್ಸನ್ನು ಆಚರಿಸಿ ಸಂಪೂರ್ಣವಾಗಿ ಅವರು ಕಂಡುಕೊಂಡಿರ್ತಕ್ಕಂಥ ಸತ್ಯವನ್ನು ಅವರು ಕಂಡುಕೊಂಡ್ರು. ಸಂಪೂರ್ಣವಾಗಿ ಸತ್ಯವನ್ನು ದರ್ಶನ ಮಾಡಿದ್ರು. ಆ ಸತ್ಯವನ್ನು ದರ್ಶನ ಮಾಡಿದ್ಮೇಲೆ ಅವರ ಇನ್ನೂ ಚಿಂತನೆಗಳು ಭಾಳ ಪ್ರಖರವಾದಂತಹ ಒಂದು ಸಾಹಿತ್ಯ ಕೃತಿಗಳು ಅವರಿಂದ ಹೊರಹೊಮ್ಮಿ ಬಂತು. ಆ ಹೊರಹೊಮ್ಮಿ ಬಂದಂತಹ ಸಾಹಿತ್ಯ ಕೃತಿಗಳು ಮನುಕುಲಕ್ಕೆ ಅತ್ಯ ಅಮೂಲ್ಯ ಅಗ್ರವಾಗಿರ್ತಕ್ಕಂತಹ ಒಂದು ಸೊತ್ತಾಗಿ ಅನಾರ್ಘ್ಯ ರತ್ನಗಳಾಗಿ ನಾವಲ್ಲಿ ಪರಿಗಣಿಸೋದಕ್ಕೆ ಸಾಧ್ಯವಾಗ್ತದೆ. ಯಾಕೆಂತಂದರೆ ಒಂದು ಸಮುದಾಯವನ್ನು ಸಂಪೂರ್ಣವಾಗಿ ಸರ್ವತೋಮುಖವಾಗಿ ಕೊಂಡೊಯ್ಯೋದಕ್ಕೆ ಅವರ ಚಿಂತನೆಗಳು ಮಾತ್ರ ಸಾಕು. ಅಲ್ಲಿರ್ತಕ್ಕಂಥ ಸಂಪೂರ್ಣ ಜಾಡ್ಯಗಳನ್ನು ಬೇರು ಸಹಿತವಾಗಿ ಕೀಳೋದಕ್ಕೆ ಇವರ ಒಂದು ಚಿಂತನೆಗಳು ಮಾತ್ರ ಸಾಕು ಅಂತಕ್ಕಂತಹ ಒಂದು ಅವರ ಒಂದು ಕೃತಿಗಳನ್ನು ಆಳವಾಗಿ ಅದನ್ನು ನಾವು ಅಧ್ಯಯನ ಮಾಡಿದಾಗ ಪ್ರತಿ ಪದವೂ ಕೂಡ ಅರ್ಥಬದ್ಧವಾಗಿ ಅದನ್ನು ಪಾಮರರು ಓದಿದಾಗ ಪಾಮರರ ಸ್ತರದಲ್ಲಿ ಅರ್ಥವಾಗ್ತದೆ, ಅದನ್ನು ಮೇಧಾವಿ ಓದಿದಾಗ ಅವುಗಳನ್ನು ಶಾಸ್ತ್ರಬದ್ಧವಾಗಿ ಅವುಗಳನ್ನು ಅಧ್ಯಯನಕ್ಕೊಳಪಡಿಸಬೇಕು, ಅವುಗಳನ್ನು ವ್ಯಾಖ್ಯಾನಿಸಬೇಕು ಅಂತಂದರೆ ಅವುಗಳಿಗೆ ಸಂಪೂರ್ಣವಾಗಿ ಉಪನಿಷತ್ತುಗಳು ಮತ್ತು ಶಾಸ್ತ್ರಗಳ ಆಧಾರಗಳ ಮೇಲೆ ಅವುಗಳನ್ನು ನಾವು ವ್ಯಾಖ್ಯಾನಿಸೋದಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥದ್ರ ಮಟ್ಟಿಗೆ ಅವರ ಕೃತಿಯಲ್ಲಿ ಸಾರವತ್ತಾದಂಥ ಅಂಶಗಳು ಅಡಕವಾಗಿದ್ದವು ಅಂತೇಳಿ ನಾವು ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಯಾಕಂತಂದರೆ ಅವರು ಪಾಮರನ್ನು ಓದುವಂಥ ಸಂದರ್ಭದಲ್ಲಿ ಅವನ ಸ್ತರದಲ್ಲೂ ಅದು ಅರ್ಥವಾಗ್ತಾ ಇರ್ತದೆ, ಇನ್ನು ಮೇಧಾವಿಗಳು ಓದುವಂಥ ಸಂದರ್ಭದಲ್ಲಿ ವಿದ್ವಾಂಸರು ಅದನ್ನು ವಿಮರ್ಶೆ ಮಾಡುವಂಥ ಸಂದರ್ಭದಲ್ಲಿ ಅದು ವಿದ್ವಾಂಸರ ಭೌತಿಕ ಮಟ್ಟಕ್ಕೂ ಕೂಡ ಅದು ಅದು ಸಾಧ್ಯವಾಗ್ತದೆ. ಅವರು ಕೂಡ ಅದನ್ನು ವ್ಯಾಖ್ಯಾನಿಸ್ಬೋದು. ಅದಕ್ಕೆ ಶಾಸ್ತ್ರಗಳು ಮತ್ತು ಉಪನಿಷತ್ತುಗಳು ಬೇಕಾಗ್ತದೆ. ಆಮೇಲೆ ಈ ಇದರಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ಶಂಕರರ ಅದ್ವೈತವೂ ಇವರ ಅದ್ವೈತವೂ ಕೂಡ ಭಾಳ ಭಿನ್ನ ಇಲ್ಲ. ಅವರು ಸಂಸ್ಕೃತದಲ್ಲಿ ಅದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ರೆ ಇವರು ಸರ್ವಸಾಮಾನ್ಯವಾದ ಜಾನಪದ ಭಾಷೆಯಲ್ಲಿ ಇದನ್ನು ಹೇಳುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಹೋಗ್ತಾರೆ. ಅಲ್ಲಿ ಇದರಲ್ಲಿ ನಾವು ಯಾಕೆಂತಂದರೆ ಜನಪದರ ಮನಸ್ಸೊಳಗೆ ಪ್ರಾಯೋಗಿಕವಾಗಿ ಹೋದಾಗ ಮಾತ್ರ ಅದೇನಾಗ್ತದೆ ಅಂದರೆ ಜನಮನ್ನಣೆಯನ್ನು ಪಡೀತದೆ. ಅಲ್ಲಿ ಏನಾಯಿತು ಅಂತಂದರೆ ಅದು ವಿದ್ವಾಂಸರ ವಿದ್ವತ್ತನ್ನು ಅಲ್ಲಿ ಪ್ರದರ್ಶಿಸುವಂಥದ್ದಾಯಿತು. ಅಲ್ಲಿ ಅದ್ವೈತ ಅಂತಕ್ಕಂಥದ್ದು ಸತ್ಯ, ಅದರಲ್ಲಿರ್ತಕ್ಕಂಥ ಸತ್ಯಾಂಶಗಳು ಸತ್ಯ, ಆದರೆ ಅದು ಸರ್ವಸಾಮಾನ್ಯರಿಗೆ ಸಿಗುವಂಥದ್ದಲ್ಲ. ಆದರೆ ಇಲ್ಲಿ ಇವರು ಹೇಳ್ತಕ್ಕಂಥ ವಿಚಾರಧಾರೆಗಳೇನಿದೆ ಇದು ಸರ್ವರನ್ನು ಹೋಗಿ ಸಂಪೂರ್ಣವಾಗಿ ಅವರ ಮನಸ್ಸನ್ನು ಪ್ರವೇಶಿಸುವಂಥದ್ದಾಗಿತ್ತು. ಇದನ್ನು ಅಂದರೆ ವೇದಾಂತವನ್ನು ಸರಳತೆಗೆ ತಂದು ಸಾಮಾನ್ಯ ಭಾಷೆಯೊಳಗೆ ಅದನ್ನು ಸಂಸ್ಕೃತವನ್ನು ಸರಳೀಕರಿಸಿ ಸಾಮಾನ್ಯರ ಭಾಷೆಯಲ್ಲಿ ಹೇಳಿ ಅದನ್ನು ಮನುಕುಲದ ಒಂದು ಸಮಾಜದಲ್ಲಿ ಆಚರಣೆಗೆ ತಂದಿರತಕ್ಕಂಥದ್ದು ಭಾಳ ದೊಡ್ಡ ಪರಿವರ್ತನೆ ಅಂತಕ್ಕಂಥದ್ದು. ಯಾಕೆಂತಂದರೆ ಸಂಸ್ಕೃತದಲ್ಲಿ ಅವರು ಹೇಳಿದರೆ ಇದರಲ್ಲಿ ಏನು ದೊಡ್ಡ ವಿಚಾರ ಏನಾಗ್ತಿರಲಿಲ್ಲ, ಆದರೆ ಇದು ಸಮುದಾಯದೊಳಗೆ ಇದು ಪ್ರಸರಣ ಆಗಿ ಆಚರಣೆಗೆ ಬರೋದಕ್ಕೆ ಸಾಧ್ಯವಾಯಿತು ಅಂತಕ್ಕಂಥದ್ದು. ಆ ವಿಚಾರವನ್ನು ಅವರ ಮನಮುಟ್ಟುವಂತೆ ಹೇಳುವುದಕ್ಕೆ ಇವರ ಒಂದು ಪರಿಪೂರ್ಣವಾದಂತಹ ಆಚರಣೆಗಳು ಮತ್ತು ಅವರು ಕೊಂಡಿರ್ತಕ್ಕಂಥ ಆತ್ಮಜ್ಞಾನ ಅಂತಕ್ಕಂಥದ್ದು ಏನು ಮರುದ ಮಲೆಯಲ್ಲಿ ಅನೇಕ ದಿನಗಳ ಕಾಲ ಅವರ ಒಂದು ತಪಸ್ಸಿನ ಚರ್ಯದಿಂದ ಸಂಪೂರ್ಣವಾಗಿ ಆ ಸಂಸ್ಕೃತ ಪಾಂಡಿತ್ಯದಿಂದ ಎರಡನ್ನೂ ಆ ಮಹಾಪ್ರಜ್ಞೆ ಅಂತಕ್ಕಂಥದ್ದು ಯಾವಾಗ ತುಂಬ ಅಚಲವಾಗಿರ್ತಕ್ಕಂಥ ವಿಚಾರವನ್ನು ನಾವು ಮಾಡ್ತಾ ಮಾಡ್ತಾ ಅದು ಮೌನಕ್ಕೆ ಶರಣವಾಗ್ತದೆ. ಯಾಕೆಂತಂದರೆ ಅದಕ್ಕೆ ಉತ್ತರವು ನಾವು ಮಾತಿನ ಮೂಲಕ ಕೊಡೋಕ್ಕೆ ಸಾಧ್ಯವಾಗೋದಿಲ್ಲ. ಆ ಸಂದರ್ಭದಲ್ಲಿ ಮೌನಕ್ಕೆ ಶರಣಾಗ್ತದೆ. ಆ ಮೌನಕ್ಕೆ ಶರಣ ಆದಂಥ ಸಂದರ್ಭದಲ್ಲಿ ಅವರು ಅದನ್ನು ಮತ್ತೆ ಮಾತಿಗೆ ಇಳಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇದು ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಇದು ದುಷ್ಟಾರರು, ಋಷಿಗಳು, ಇಂತಹ ಕವಿ ಪ್ರಜ್ಞೆ ಉಳ್ಳವಂಥರು ಮಾತ್ರ ಇದನ್ನು ಮಾಡಬಲ್ಲರು. ಯಾಕೆಂತಂದರೆ ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳ್ತಾರೆ. ಯಾಕೆಂದರೆ ಕಾವ್ಯ ಕೃತಿಗಳನ್ನು ರಚಿಸುವಂಥ ಸಂದರ್ಭದಲ್ಲಿ ಕವಿ ಮಾತ್ರ ಈ ಇಡೀ ವಿಶ್ವದ ಯಾವುದನ್ನು ಕೂಡ ತನ್ನ ಒಂದು ಕೃತಿಯಲ್ಲಿ ರಚನೆ ಮಾಡಿ ಅವನ ಒಂದು ಕಲ್ಪನೆಯ ಮುಖಾಂತರವಾಗಿ ಅದಕ್ಕೆ ರೂಪ ರಚನೆಗಳನ್ನು ಕೊಟ್ಟು ಅದೊಂದು ಆಸ್ವಾದನೆಯ ವಸ್ತು ವಿಷಯವನ್ನಾಗಿ ಮಾಡಬಲ್ಲ. ಆ ಕೃತಿಗಳ ಮುಖಾಂತರವಾಗಿ ಜೀವ ತುಂಬಬಲ್ಲ. ಇವನ್ನು ಏನು ನವರಸಗಳನ್ನು ತುಂಬುವಂಥ ಮುಖಾಂತರವಾಗಿ ಸಾಮಾನ್ಯರನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವಂಥ ಮಾಡೋದಕ್ಕೆ ಅವನು ತಮ್ಮ ಪ್ರತಿಭೆಯನ್ನು ತೋರಿಸ್ತಾನೆ. ಆ ರೀತಿಯಾದಂಥ ಒಂದು ಚಿಂತನಾ ಪ್ರತಿಭೆ ಅಂತಕ್ಕಂಥದ್ದು ಅವರ ಒಂದು ಚಿಂತನಾ ವಾಕ್ ಶೈಲಿಯಲ್ಲಿ ಇರ್ತಕ್ಕಂತಹ ಕೃತಿಗಳು ಇರ್ತದಲ್ಲ, ಅದು ಒಂದು ಪ್ರತಿ ಪದವು ಪ್ರತಿ ವಾಕ್ಯವೂ ಕೂಡ ಒಂದು ಊರ್ಧ್ವಮುಖವಾದಂಥ ಚಿಂತನೆಗಳು. ಒಬ್ಬ ಸರ್ವ ಸಾಮಾನ್ಯನನ್ನು ಪೂರ್ಣ ದೃಷ್ಟಿಯನ್ನಾಗಿ ಮಾಡೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ಅವರು ಗಹನವಾಗಿ ಆಂತರ್ಯದಲ್ಲಿ ಅವಲೋಕನ ಪಡಿಸ್ಕೊಳ್ಳುವ ರೀತಿಯಲ್ಲಿ ಅವರ ಒಂದು ಕಾವ್ಯ ಕೃತಿಗಳು ರಚನೆ ಆಗಿರ್ತಕ್ಕಂಥದ್ದು ಭಾಳ. ಇದನ್ನು ಹೇಳುವಂಥ ಸಂದರ್ಭದಲ್ಲಿ ಹೇಳ್ತೀವಿ, ಈ ಮಹಾನ್ ವ್ಯಕ್ತಿಗಳು ಯಾವಾಗೂ ಕೂಡ ಅವರ ಚಿಂತನೆಗಳು ಆಕಾಶದ ಎತ್ತರಕ್ಕಿರುತ್ತದೆ. ಅವರು ಅಲ್ಲಿಂದ ದರ್ಶಿಸ್ತಿರ್ತಾರೆ. ಅವರಿಗೆ ಈ ಒಂದ ಭೂಮಿಯಲ್ಲಿರ್ತಕ್ಕಂಥ ಯಾವ ಬಾಧೆಗಳು ಕೂಡ ಅವರನ್ನು ಬಾಧಿಸೋದಿಲ್ಲ. ಯಾಕಂದರೆ ಆ ಶಿವಾನಂದ ರೂಪದಲ್ಲಿ ಅವರು ತನ್ನ ಆನಂದದಲ್ಲಿ ತನ್ಮಯರಾಗಿರ್ತಾರೆ ಆ ಸಂದರ್ಭದಲ್ಲಿ. ಆದರೆ ಆ ಇಲ್ಲಿರ್ತಕ್ಕಂಥವ್ರು ಎಲ್ಲರನ್ನೂ ಕೂಡ ಅದನ್ನು ವಿಮೋಚನೆಗೆ ಒಳಪಡಿಸ್ಬೇಕು ಅಂತೇಳಿ ಅವರು ಧರೆಗಿಳಿದು ಬಂದು ಸರ್ವಸಾಮಾನ್ಯರಿಗೆ ಬೇಕಾದಂತಹ ಕಾವ್ಯ ಕೃತಿಗಳನ್ನು ರಚನೆ ಮಾಡಿ ಆ ಮುಖಾಂತರವಾಗಿ ಅವರು ತಮ್ಮ ಒಂದು ವಿಚಾರಧಾರೆಗಳ ಮುಖಾಂತರವಾಗಿ ಅನೇಕ ವ್ಯಕ್ತಿಗಳನ್ನು ಮೇಲ್ಮುಖವಾಗಿ ಕೊಂಡೊಯ್ದು ಆ ಸಮಾಜವನ್ನು ಮೇಲ್ಮುಖಕ್ಕೆ ಕೊಂಡೊಯ್ಯಬೇಕು ಅಂತಕ್ಕಂತಹ ಮೂಲ ಆಶಯದಲ್ಲಿ ಇಲ್ಲಿ ಸಾಮಾನ್ಯ ಎಲ್ಲ ಮಹಾನ್ ಚಿಂತಕರು, ಆದರ್ಶ ವ್ಯಕ್ತಿಗಳು ಬಂದಿರತಕ್ಕಂಥದ್ದು ನಾವು ನೋಡ್ತೀವಿ. ಅದರಲ್ಲಿ ಆದಿಕವಿ ಪಂಪನೇ ಹೇಳ್ತಾನೆ, ಮಾನವ ಕುಲಂ ತಾನೊಂದೇ ವಲಂ ಅಂತಕ್ಕಂತ ಹೇಳ್ತಾನೆ. ಯಾಕೆ ಕವಿ ಅಲ್ಲದವನು ಋಷಿಯಲ್ಲದವನು ಕವಿ ಆಗಲಾರ. ಕವಿ ಚಿಂತನೆ ಮತ್ತು ಋಷಿ ಚಿಂತನೆಗಳೆಲ್ಲವೂ ಕೂಡ ಸಮನ್ವಯಗೊಳ್ಳುತ್ತದೆ ಅಂತಕ್ಕಂಥದ್ದು ಅಲ್ಲೆಲ್ಲವೂ ಕೂಡ ಅನುಸಂಧಾನ ಮಾಡುತ್ತೆ. ಇವೆರಡೂ ಕೂಡ ಮನುಷ್ಯನನ್ನು, ಮನುಷ್ಯ ಸಮಾಜವನ್ನು ಸರ್ವತೋಮುಖವಾಗಿ ಅಭಿವೃದ್ಧಿ ಕಡೆಗೆ ಕೊಂಡೊಯ್ಯುವಂಥದ್ದೇ ಅದರ ಮೂಲ ಆಶಯ ಅಂತಕ್ಕಂಥದ್ದು. ಆ ರೀತಿ ನಿಟ್ಟಿನಲ್ಲಿ ಆ ನಾರಾಯಣ ಕೃತಿಗಳು ಅಂತಕ್ಕಂಥದ್ದು ಏನಿದೆ ಅದು ಭಾಳ ಒಂದು ಅರ್ಥಬದ್ಧವಾಗಿರ್ತಕ್ಕಂಥದ್ದು ಅಂತೇಳಿ ನಾವು ನೋಡ್ತೀವಿ. ಅದು ಆ ಸತ್ಯಾಂಶಗಳು ಯಾವತ್ತೂ ಕೂಡ ಯಾರ ಆಧಾರವೂ ಬೇಡ. ಸತ್ಯವನ್ನು ಹೇಳುವಂಥ ಸಂದರ್ಭದಲ್ಲಿ ಯಾರು ಆಧಾರ ಬೇಡ, ನಿರಾಧಾರವಾಗಿ ಅವರು ಎಲ್ಲವನ್ನು ಸಮರ್ಥಗೊಳಿಸಬಲ್ಲರು ಅನ್ನೋದಕ್ಕೆ ಗಾಂಧೀಜಿ ಅಂತಕ್ಕಂಥವರು ವಿಶ್ವಕ್ಕೆ ಒಂದು ದೊಡ್ಡ ಮಾದರಿಯಾಗಿರ್ತಕ್ಕಂಥದ್ದು. ಆ ಗಾಂಧೀಜಿಯನ್ನು ಕುರಿತಾಗಿ ಐನ್ಸ್ಟೀನ್ ಒಂದು ಮಾತನ್ನು ಹೇಳ್ತಾರೆ. ಯಾಕೆಂತಂದರೆ ಮಹಾನ್ ವ್ಯಕ್ತಿಗಳಿಗೆ ಮಹಾನ್ ವ್ಯಕ್ತಿಗಳೇ ಅದನ್ನು ವ್ಯಾಖ್ಯಾನಿಸೋದಕ್ಕೆ ಸಾಧ್ಯ ಅಂತೇಳಿ. ಮುಂದೊಂದು ದಿನ ಗಾಂಧೀಜಿ ಇಲ್ಲೇ ಮೂಳೆ ಮಾಂಸಗಳನ್ನು ಎತ್ತು ಇದೇ ಭೂಮಿಯಲ್ಲಿ ನಡೆದಾಡಿದ್ದರು ಅನ್ನೋದಕ್ಕೆ ಮುಂದಿನ ಸಮಾಜ ಎಣಗಾಡುತ್ತದೆ ಅನ್ನತಕ್ಕಂಥ ಒಂದು ವ್ಯಾಖ್ಯಾನವನ್ನು ಐನ್ಸ್ಟೀನ್ ಹೇಳಿದರು. ಯಾಕೆಂತಂದರೆ ಅವರ ಒಂದು ಉದಾತ್ತವಾದಂಥ ಆದರ್ಶ ಗುಣಗಳನ್ನು ಯಾರು ದರ್ಶಿಸಿ ಅವರನ್ನು ಕೇಳಿದ್ದ ಕಾಲಘಟ್ಟಗಳಲ್ಲಿ ಆ ಒಂದು ಮಹಾನ್ ಚೇತನ ಅಂತಕ್ಕಂಥ ಏನು ಐನ್ಸ್ಟೀನ್ ಅಂತಕ್ಕಂಥವ್ರು ಅವರ ಚಿಂತನೆಗಳನ್ನು ಅಪರಿಮಿತವಾದಂಥದ್ದು, ಅವರ ಒಂದು ಮೆದುಳನ್ನೇ ಕೂಡ ಪರೀಕ್ಷೆ ಮಾಡಿ ಅವರಿಗಿಷ್ಟೊಂದು ಸಾಮರ್ಥ್ಯ ಇದೆ ಅಂತೇಳಿ ಪ್ರಪಂಚ ವಿಸ್ಮಯಕ್ಕೆ ಒಳಗಾಗಿರುವಂಥ ಸಂದರ್ಭದಲ್ಲಿ ಅಂಥ ವ್ಯಕ್ತಿ ಆ ಪ್ರಪಂಚದಲ್ಲಿ ಗಾಂಧೀಜಿಯನ್ನು ಕುರಿತಾಗಿ ಈ ರೀತಿ ಹೇಳಿದ್ರೆ ಆ ವಿಶ್ವದಲ್ಲಿ ಅನೇಕ ಸಾಧನೆಗಳು ಮಾಡಿರುವಂಥ ಅನೇಕ ವ್ಯಕ್ತಿಗಳಿದ್ದಾಗಿಯೂ ಕೂಡ ಗಾಂಧೀಜಿ ಅನ್ನುವಂತಹ ಒಂದು ಆದರ್ಶ ವ್ಯಕ್ತಿಯನ್ನು ಭಾರತದಲ್ಲಿ ಮಹಾತ್ಮ ಅಂತ ಹೇಳಬೇಕು ಅಂತಂದರೆ ಆ ಮಹಾತ್ಮ ಅಂತ ಹೇಳಿ ಒಬ್ಬರಿಗೆ ಕರೆದಿದ್ದು ಅದು ಗಾಂಧೀಜಿಗೆ. ಆ ರೀತಿ ಆ ಮಹಾತ್ಮನಾಗಿರ್ತಕ್ಕಂಥದ್ದಕ್ಕೆ ಆ ಒಂದು ಐನ್ಸ್ಟೀನ್ ಕೊಡುವಂತಹ ಒಂದು ಏನು ವ್ಯಾಖ್ಯಾನ ಇದೆ ಅದು ನಿಜವಾಗ್ಲೂ ಸ್ವೀಕಾರವಾದಂಥದ್ದು. ಯಾಕೆಂತಂದರೆ ಎಲ್ಲರೂ ಕೂಡ ಅದನ್ನು ಪ್ರಪಂಚದಲ್ಲಿ ಅನೇಕ ರಾಷ್ಟ್ರಗಳನ್ನು ಮುಕ್ತಿ ಪಡೆಯೋದಕ್ಕೆ ಮತ್ತು ಸ್ವತಂತ್ರ ಹೋರಾಟದಲ್ಲಿ ಅಹಿಂಸೆಯ ಮುಖಾಂತರವಾಗಿ ಕೂಡ ಸ್ವತಂತ್ರವನ್ನು ತಂದುಕೊಡ್ಬೋದು ಅಂತೇಳಿ ವಿಶ್ವಕ್ಕೆ ತೋರಿಸಿರ್ತಕ್ಕಂಥದ್ದು ಗಾಂಧಿ ಮಾತ್ರ. ಯಾಕೆಂತಂದರೆ ಈ ಎಲ್ಲದು ಅಸ್ತ್ರಗಳು ಮತ್ತು ಏನು ಬೇರೆ ಬೇರೆ ಆದಂಥ ರಕ್ತ ಮತ್ತು ಕ್ರಾಂತಿ ಈ ರೀತಿಯಾಗಿ ಅನೇಕ ಒಂದು ಆಯುಧಗಳ ಮುಖಾಂತರವಾಗಿ ಅನೇಕ ಸ್ವತಂತ್ರಗಳನ್ನು ಪಡೆದಿದ್ದಾರೆ. ಅಹಿಂಸೆ ಮುಖಾಂತರವೂ ಕೊಡ್ಬೋದು ಅಂತಕ್ಕಂಥದ್ದು ವಿಶ್ವಕ್ಕೆ ತೋರಿಸಿರ್ತಕ್ಕಂಥದ್ದು ಗಾಂಧೀಜಿ ಒಂದು ಚಿಂತನೆ ವಿಚಾರಗಳು ಅಂತಕ್ಕಂಥದ್ದು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಇದಕ್ಕೆಲ್ಲ ಮೂಲ ಕಾರಣ ಅಂತಂದರೆ ಅವರೇ ಆಶ್ರಯಿಸಿರುವಂತಹ ಒಂದು ಸತ್ಯ ಮಾರ್ಗ ಅಂತಕ್ಕಂಥದ್ದು. ಅದೇ ಹಿನ್ನೆಲೆಯಲ್ಲಿ ನಾರಾಯಣ ಗುರುವರ ಚಿಂತನೆಯ ಸಂದರ್ಭದಲ್ಲಿ ಆ ನಾರಾಯಣ ಗುರು ಜೊತೆಗೆ ಅವರ ಒಂದು ಸಂಭಾಷಣೆ ಅಂತಕ್ಕಂಥದ್ದು ನಡೀತಾ ಹೋಗ್ತದೆ. ಅವರು ಈ ರೀತಿಯಾಗಿ ಸಮಾಜದ ಒಂದು ಉದ್ಧಾರಕ್ಕೋಸ್ಕರವಾಗಿ ಸಮಾಜದಲ್ಲಿ ಸರ್ವರನ್ನು ಕೂಡ ಅಲ್ಲಿರ್ತಕ್ಕಂಥ ಜಾಡ್ಯಗಳನ್ನೆಲ್ಲ ತೊಡಕುಗಳನ್ನು ಮತ್ತು ಜಾತಿಯ ಅಸಮಾನತೆಯನ್ನೆಲ್ಲ ಎತ್ತಿ ಹೇಳಿ ಅವುಗಳನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡ್ತಾ ಇರತಕ್ಕಂಥದ್ದು ವಿಷಯ ತಿಳಿದು ಅವರು ಸತ್ಯಾಗ್ರಹದಲ್ಲಿ ಬರುವಂಥ ಸಂದರ್ಭದಲ್ಲಿ ಇವರ ಒಂದು ಆಶ್ರಮಕ್ಕೆ ಕೂಡ ಭೇಟಿ ಕೊಟ್ಟಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಆ ಸನ್ನಿವೇಶದಲ್ಲಿ ಅವರು ಬಂದು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಗಾಂಧೀಜಿ ಕೇಳಿದರು ಯಾವ ರೀತಿ ಅಂತಂದರೆ ಅವರಿಗೆ ಸಂಸ್ಕೃತ ಬರಲ್ಲ, ಇವರಿಗೆ ಇಂಗ್ಲೀಷ್ ಬರೋದಿಲ್ಲ. ಅವರು ಅದು ಮೌನವಾಗಿ ಅದನ್ನು ಉತ್ತರ ಕೊಟ್ಟರು ಎರಡರಲ್ಲೂ ಕೂಡ. ಆದರೆ ಅವರು ಕೇಳಿದ್ರು ಮೂಲವಾಗಿ ಭಾರತೀಯರಿಗೆ ಮೂಲ ಬೇರುಗಳು ಅಡಗಿರುವುದೇ ಸಂಸ್ಕೃತದಲ್ಲಿ, ಅದೇ ನಿಮಗೆ ಬರೋದಿಲ್ಲ ಅಂತಕ್ಕಂತಹ ವ್ಯಂಗ್ಯಾರ್ಥವು ಕೂಡ ಅದರೊಳಗಿರ್ಬೋದೇನೋ. ಆದರೆ ಮೌನವಾಗಿ ಅವ್ರು ಕೇಳಿರ್ತಕ್ಕಂಥದ್ದು ಎರಡೇ, ಅವರಿಗೆ ಇಂಗ್ಲೀಷ್ ಬರೋದಿಲ್ಲ, ಇವರಿಗೆ ಸಂಸ್ಕೃತ ಬರೋದಿಲ್ಲ. ಆದರೆ ಅವರಿಬ್ಬರು ಸಂಭಾಷಣೆಗಳು ಅದೇ ರೀತಿಯಾಗಿ ಬರ್ತದೆ. ಅವರು ಶಾಸ್ತ್ರಬದ್ಧವಾಗಿರ್ತಕ್ಕಂಥದ್ರ ಬಗ್ಗೆ ಅನೇಕ ಸಂದೇಹಗಳನ್ನು ಅವರು ಕೇಳ್ತಾ ಹೋಗ್ತಾರೆ. ಆವಾಗ ಅವರು ಒಂದು ಈ ವರ್ಗ ವ್ಯವಸ್ಥೆಗಳ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ಕೇಳಿ ಅವ್ರು ಹೇಳ್ತಾರೆ, ಒಂದೇ ಮರದಲ್ಲಿ ಅನೇಕ ಎಲೆಗಳು ಚಿಕ್ಕದಾಗಿ ಕೂಡ ಇದೆಯಲ್ವಾ ಅಂತೇಳ್ಬಿಟ್ಟು ಗಾಂಧೀಜಿ ಕೇಳ್ತಾರೆ. ಆವಾಗ ಅವರು ಒಂದೇ ಉತ್ತರ, ನೇರವಾದಂಥ ಉತ್ತರವನ್ನು ಕೊಡ್ತಾರೆ. ಅದರೊಳಗಿರ್ತಕ್ಕಂಥ ಸಾರವೆಲ್ಲ ಒಂದೇ ಆಗಿದೆ, ಅದರಲ್ಲಿ ಆಕಾರದಲ್ಲಿ ವ್ಯತ್ಯಾಸ ಆಗಿರ್ಬೋದು, ಆದರೆ ಅದನ್ನೆಲ್ಲ ಈಸಿ ಅದು ಸಾರದವನ್ನು ನಾವು ನೋಡಿದಾಗ ಅದು ಒಂದೇ ಆಗಿದೆ ಅಂತಕ್ಕಂಥ ಒಂದು ಅದ್ವೈತವಾದಂಥ ಉತ್ತರವನ್ನು ಅವ್ರು ಕೊಡ್ತಾರೆ. ಆ ಉತ್ತರವನ್ನು ಕೇಳಿದಂಥ ಸಂದರ್ಭದಲ್ಲಿ ಗಾಂಧೀಜಿ ಸಂಪೂರ್ಣವಾಗಿ ಆ ನೇರ ಉತ್ತರಕ್ಕೆ ಅವರನ್ನ ಬೇರೆ ಬೇರೆ ಆದಂಥ ಅವ್ರ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ನಾನೀಗ ಅಹಿಂಸಾ ಮಾರ್ಗದ ಮುಖ್ಯಯಂತ್ರವಾಗಿ ಸ್ವತಂತ್ರ ಹೋರಾಟದಲ್ಲಿ ನಾನು ಭಾಗಿಯಾಗ್ತಿರ್ತಕ್ಕಂಥ ನಿಮ್ಮ ಅಭಿಪ್ರಾಯ ಏನು, ಶಾಸ್ತ್ರದಲ್ಲದ ಏನು ಹೇಳ್ತಾರೆ, ಈ ರೀತಿಯಾದಂತಹ ಚಿಂತನೆ ಮಂಥನಗಳನ್ನು ಮಾಡ್ತಾ ಅವರ ಒಂದು ಚಿಂತನೆಗಳಿಗೆ ಭಾಳ ಸ್ಪಂದನೀಯವಾದಂತಹ ಅವರು ಉತ್ತರಗಳನ್ನು ಕೊಟ್ಟಾಗ ಅವರು ತುಂಬ ಅಂದರೆ ಎರಡು ಮಹಾನ್ ಚೇತನಗಳು ಅವರವರಲ್ಲೇ ತಮ್ಮನ್ನು ಪ್ರಶಂಸೆಯನ್ನು ಮಾಡ್ತಕ್ಕಂತಹ ಒಂದು ಸಂವಾದವನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಅದೊಂದು ತುಂಬ ಒಂದು ಭಾರತೀಯ ಚಿಂತನೆಯ ಮಹಾನ್ ವ್ಯಕ್ತಿಗಳ ಮಹಾನ್ ಚೇತನಗಳ ಎರಡು ಸಮಾಗಮವಾಗಿರ್ತಕ್ಕಂಥ ಒಂದು ಸಂದರ್ಭವನ್ನು ಇಲ್ಲಿ ಸ್ಮರಣೆಯನ್ನು ನಾವು ಮಾಡೋದಕ್ಕೆ ಸಾಧ್ಯವಾಗುತ್ತದೆ. ಇದಕ್ಕಿಂತ ಮತ್ತು ಇವೆಲ್ಲ ಕೂಡ ಈ ಮಹಾನ್ ಚೇತನಗಳು ಏನು ಬರುವಂಥದ್ದೇ ಒಂದು ಕಾಲಘಟ್ಟದಲ್ಲಿ ಈ ಮಹಾತ್ಮ ಗಾಂಧೀಜಿಯವರು ಅವರ ಒಂದು ಜೀವನ ಚರಿತ್ರೆಯಲ್ಲಿ ಬರೀತಾ ಹೋಗ್ತಾರೆ. ನಾನೊಂದು ತೀರ್ಥಯಾತ್ರಾ ಸ್ಥಳವನ್ನು ನಾನು ಕಂಡೆ ನನ್ನ ಒಂದು ದಿನದಲ್ಲಿ, ಅದು ಕೇರಳವನ್ನು ಹೇಳ್ತಕ್ಕಂಥದ್ದು. ವಿವೇಕಾನಂದರು ಇದೇ ಸ್ಥಳವನ್ನು ಹೇಳಿದರು, ಭ್ರಾಂತಾಲಯ, ಶಂಕರ ಜನಿಸಿದಂಥ ನಾಳಲ್ಲಿ ಈ ರೀತಿಯಷ್ಟು ಜಾತಿಯ ಭ್ರಾಂತಿಯಿಂದ ಇದೆಯೇ ಅಂತಕ್ಕಂಥ ಮಾತನ್ನು ಅವರು ಒಂದು ಎರಡು ದಶಕಗಳ ಮುಂಚೆ ಹೇಳಿದರು. ಅದರ ಒಂದು ಪ್ರತಿ ಸ್ಪಂದನೆಯಾಗಿ ಅದಕ್ಕೆ ಉತ್ತರವಾಗಿ ನಾನು

ನಾರಾಯಣ ಗುರುಗಳು ಅದಕ್ಕೆ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ಅದೇ ಗಾಂಧೀಜಿಯವರು ಅದನ್ನು ತೀರ್ಥಸ್ಥಳ, ನಾನೊಂದು ದೇವಾಲಯಕ್ಕೆ ಹೋಗಿದ್ದೆ ಅಂತೇಳಿ. ಇವರು ಭ್ರಾಂತಾಲಯಕ್ಕೆ ಹೋಗಿದ್ದಿದ್ದು ದೇವಾಲಯವಾಗಿ ಪರಿವರ್ತಿಸಿರುವಂಥದ್ದು ಒಬ್ಬ ಮನುಷ್ಯ ಅಂತಕ್ಕಂಥ ಒಬ್ಬ ನಾರಾರೂಪದಲ್ಲಿ ಬಂದು ನಾರಾಯಣನಾಗಿ ಅವರ ಚಿಂತನೆಯ ಮುಖಾಂತರ ಒಂದು ಸಮಾಜವನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡ್ತಾರೆ ಅಂತಂದರೆ ಅದು ದೊಡ್ಡ ವಿಚಾರ. ಅದೊಂದು ಮನುಕುಲವನ್ನು ಉದ್ಧರಿಸೋದಕ್ಕೆ ಒಂದು ಮಹಾನ್ ವ್ಯಕ್ತಿಗಳು, ಮಹಾನ್ ವ್ಯಕ್ತಿಗಳ ಚಿಂತನೆಗಳೇ ಸಾಧ್ಯವಾಗ್ತದೆ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಉದಾಹರಣೆಗಳು. ಒಂದು ಕಾಲಗಳ ಅಂತರದಲ್ಲಿ ನಾವು ನೋಡೋದು, ಒಂದೆರಡು ದಶಕಗಳ ಅಂತರಗಳಲ್ಲಿ ಮಹಾನ್ ವ್ಯಕ್ತಿಗಳ ಒಂದು ಚಿಂತನೆಗಳ ಮುಖಾಂತರವಾಗಿ ಒಂದು ಇತಿಹಾಸವನ್ನು ನಾವು ಸಮಗ್ರವಾಗಿ ಸಾರವತ್ತಾಗಿ ನೋಡೋದಕ್ಕೆ ಸಾಧ್ಯವಾಗ್ತದೆ ಅಂತೇಳಿ. ಇದಾದ ನಂತರದಲ್ಲಿ ಇದಕ್ಕೆ ಇದು ಸುಮ್ಮನೆ ಆಗಲಿಲ್ಲ, ಇದೆಲ್ಲವೂ ಕೂಡ ಇದಕ್ಕೆ ಕಾರಣೀಭೂತವಾದಂಥ ಅಂಶಗಳು ಅನೇಕ ನಡೆದಿದೆ. ಆದರೆ ಅದೆಲ್ಲವೂ ಸಮಗ್ರವಾಗಿ ಹೇಳೋದಕ್ಕೆ ಸಾಧ್ಯವಾಗಿಲ್ಲದಿದ್ದರು ಒಂದು ಉದಾಹರಣೆಯನ್ನು ನಾವು ಇಲ್ಲಿ ಹೇಳ್ತಾ ಹೋಗ್ಬೋದು. ಶಿವಗಿರಿಯಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡುವಂಥದ್ದಾಯಿತು. ಈ ಶಿವಲಿಂಗವನ್ನು ಸ್ಥಾಪನೆ ಮಾಡುವುದಕ್ಕಿಂತ ಪೂರ್ವದಲ್ಲಿ ಅವರು ಎಲ್ಲರೊಂದಿಗೂ ಹೇಳಿ ಶಿವರಾತ್ರಿಯ ದಿನ ಸಂಪೂರ್ಣವಾಗಿ ಅವರು ದಿನವೆಲ್ಲವೂ ಕೂಡ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತಕ್ಕಂಥದ್ರ ಯಾವುದೇ ರೀತಿಯಾದಂತಹ ಒಂದು ಕುರುಹುಗಳನ್ನು ಕೊಡದೆ ಸಂಪೂರ್ಣವಾಗಿ ಅವರು ಎಲ್ಲ ಸಿದ್ಧತೆಗಳನ್ನು ಎಲ್ಲರಿಂದನೂ ಮಾಡಿ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿರುವಂಥ ಸಂದರ್ಭದಲ್ಲಿ ಒಂದು ಸನ್ನಿವೇಶ ಅಲ್ಲಿ ಜರುಗ್ತದೆ. ಆ ಒಂದು ಶಿವರಾತ್ರಿಯ ರಾತ್ರಿಯ ದಿನದಲ್ಲಿ ಅವರು ಒಂದು ಶಿವಗಿರಿಯ ನದಿಯಲ್ಲಿ ಮುಳುಗಿ ಒಂದು ಶಿಲೆಯನ್ನು ತೆಗೆದುಕೊಂಡು ಬಂದು ಅದನ್ನು ಅವರು ಎದೆಯ ಬಳಿ ಇಳ್ಕೊಂಡು ಅದನ್ನು ಪ್ರಾರ್ಥನೆಯನ್ನು ಮಾಡ್ತಾ ಅವರು ನಿಂತ್ಕೊಳ್ತಾರೆ. ಈ ಸಂಪೂರ್ಣವಾದಂತಹ ಈ ಒಂದು ಏನು ಜಾತಿ ವ್ಯವಸ್ಥೆಯಿಂದ ಈ ಒಂದು ದೇವಾಲಯಗಳ ಪ್ರವೇಶವನ್ನು ನಿಷೇಧ ಮಾಡಿದ್ದಾರೆ. ಇದಕ್ಕೆ ಪ್ರತಿ ಉತ್ತರವಾಗಿ ಒಬ್ಬ ಅಸ್ಪೃಶ್ಯನಿಂದನೇ ಅದು ಸಂಪೂರ್ಣವಾಗಿ ಒಂದು ಲಿಂಗವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರವಾಗಿ ಕೇರಳದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಬರೆಯೋದ್ರ ಮುಖಾಂತರವಾಗಿ ಅಸ್ಪೃಶ್ಯತೆಯಲ್ಲಿರುವಂಥವರು ಕೂಡ ದೇವಾಲಯವನ್ನು ಪ್ರತಿಷ್ಠಾಪಿಸಬಹುದು ಮತ್ತು ಅವನು ಕೂಡ ಪುನೀತನಾಗಬಹುದು ಅನ್ನತಕ್ಕಂಥದ್ದನ್ನು ತೋರಿಸಿರ್ತಕ್ಕಂಥದ್ದು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಅಲ್ಲಿ ನೋಡುವಂಥ ಸಂದರ್ಭದಲ್ಲಿ ಆವಾಗ ಅವರು ಅದನ್ನು ಹೇಳ್ತಾರೆ, ಇವರನ್ನೆಲ್ಲರನ್ನೂ ಕೂಡ ನಾವು ಉದ್ಧರಿಸುವಂತಹ ಒಂದು ಸಂದರ್ಭದಲ್ಲಿ ಅದನ್ನು ಉದ್ಧರಿಸಬೇಕು ಅಂತಂದರೆ ಈ ರೀತಿಯಾಗಿ ಯಾವ ರೀತಿ ಮಾಡಬೇಕು ಅಂತ ಆ ಶಿವನಲ್ಲಿ ಪ್ರಾರ್ಥನೆ ಇಟ್ಕೊಂಡು ಅವರು ಏಕಾಗ್ರಚಿತ್ತವಾಗಿ ಯೋಗದಲ್ಲಿ ತಲ್ಲೀನತೆಯನ್ನು ಪಡಿತಾರೆ. ಅವ್ರ ಕಣ್ಣುಗಳಲ್ಲಿ ಆಶ್ರುಧಾರೆ ಸುರಿತಾ ಹೋಗ್ತದೆ. ಅವ್ರಿಗೆ 2-3 ಗಂಟೆ ಸತತವಾಗಿ ಯೋಗದಲ್ಲಿ ತಲ್ಲೀನತೆಯನ್ನು ಪಡ್ಕೊಳ್ತಾರೆ. ಅಲ್ಲಿ ಅವರ ಹೃದಯದಲ್ಲಿರ್ತಕ್ಕಂಥ ಶಿವ ಸಂಪೂರ್ಣ ಆ ಲಿಂಗ ರೂಪದಲ್ಲಿ ಪ್ರತಿಷ್ಠಾಪನೆ ಆಗ್ತದೆ ಅಂತಕ್ಕಂಥದ್ದು ನಾವು ಆ ಸನ್ನಿವೇಶದಿಂದ ನೋಡ್ತಾ ಹೋಗ್ತೀವಿ. ಅಲ್ಲಿ ಹೇಳುವಂಥದ್ದು ಏನಂತಂದರೆ, ಅರ್ಚಕಸ್ಯ ಪ್ರಭಾವೀಣ ಶಿಲಾಭವತಿ ಶಂಕರ ಅಂತೇಳಿ. ಅಂದರೆ ಶಾಸ್ತ್ರಗಳು ಯಾವ ರೀತಿ ಅಂದರೆ ದೇವರು ಯಾವ ರೀತಿಯಾಗಿ ರೂಪುಗೊಳ್ತದೆ ಅಂತೇಳಿ ಶಾಸ್ತ್ರಗಳೇ ಅದಕ್ಕೆ ಪ್ರಮಾಣಗಳು. ಅದರಲ್ಲಿ ಆ ಶಾಸ್ತ್ರಗಳಲ್ಲಿ ಹೇಳುವ ಪ್ರಕಾರ ಶಿವ ಯಾವ ರೀತಿ ಆಗ್ತಾನೆ ಅಂದರೆ ಶಿಲೆಯಿಂದ ಆಗಲ್ಲ, ಅರ್ಚಕಸ್ಯ ಪ್ರಭಾವೀಣ ಶಿಲಾಭವತಿ ಶಂಕರ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತದೆ ಶಾಸ್ತ್ರ ಅಂತಕ್ಕಂಥದ್ದು. ಅಂದರೆ ಅರ್ಚಕನ ಪ್ರಭಾವದಿಂದ ಶಿಲೆಯು ಕೂಡ ಶಂಕರನಾಗಿ ಭವಿಸ್ತದೆ. ಅದೇ ರೀತಿಯಾಗಿ ಅವತ್ತಿನ ದಿನದಲ್ಲಿ ಆ ಒಂದು ನಾರಾಯಣ ಗುರುವು ಕೂಡ ಆ ಲಿಂಗವನ್ನು ಶಿವಗಿರಿಯಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಕೂಡ ಅದೇ ರೀತಿಯಾಗಿ ಅದು ಒಂದು ಜೀವ ಪ್ರತಿಷ್ಠೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇದೆಲ್ಲವೂ ಸರ್ವತೋಮುಖವಾಗಿ ಇದನ್ನು ಅನೇಕರು ಪ್ರಶ್ನೆ ಮಾಡ್ತಾರೆ. ಮೇಲ್ದರ್ಜೆಯಲ್ಲಿರ್ತಕ್ಕಂಥವ್ರು, ನೀವು ಶಿವವನ್ನು ಇಲ್ಲಿ ಕೆಳದರ್ಜೆ ಅಸ್ಪರ್ಶರೊಬ್ಬರು ಮಾಡುವಂಥದ್ದು ಅಲ್ಲಿ ಅವತ್ತಿನ ದಿನ ಉಲ್ಲಂಘನೆ, ಅದು ಸರ್ವಸಾಮಾನ್ಯ ಅದನ್ನು ಒಪ್ಪುವಂಥದ್ದಲ್ಲ, ಆದರೆ ಅದನ್ನು ನೀವು ಮಾಡಿದ್ದೀರಲ್ಲ ಅಂತಕ್ಕಂಥದ್ದಕ್ಕೆ ಅವರು ಕೊಡುವಂಥ ಉತ್ತರ ಏನಂದರೆ, ಈ ಲಿಂಗವು ಈಳವ ಲಿಂಗ, ನಿಮ್ಮ ಲಿಂಗದ ಬಳಿ ಬಂದರೆ ಅದು ಲಿಂಗ ಅಪವಿತ್ರ ಆಗುತ್ತೆ, ಆದರೆ ನಾನು ಸ್ಥಾಪಿಸಿರುವಂಥ ಈ ಲಿಂಗದ ಬಳಿ ಯಾರು ದೀನ ದಲಿತರು ನೊಂದು ಅಪವಿತ್ರ ಆಗಿರುವಂಥವ್ರು ಬಂದರೆ ಅವರೇ ಪವಿತ್ರವಾಗಿಬಿಡ್ತಾರೆ ಅಂತಕ್ಕಂತಹ ಒಂದು ಉನ್ನತವಾದಂತಹ ಚಿಂತನೆಗಳನ್ನು ಅವರು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಆ ರೀತಿಯಾಗಿ ಆ ಒಂದು ಸಂಪೂರ್ಣವಾಗಿ ಅಂದರೆ ಈ ಅಂದರೆ ಯಾವುದೇ ಸಂಘಟನೆಯ ಮುಖಾಂತರವಾಗಿ ಆ ದೇವಾಲಯಗಳನ್ನು ಪ್ರವೇಶ ಮಾಡಬೇಕು ಅಂತೇಳಿ ಅವರನ್ನು ವಿರೋಧಿಸದೆ ಆ ಮೌನದಿಂದಲೇ ಅದಕ್ಕೆ ಉತ್ತರವನ್ನು ಕೊಡೋದ್ರ ಮುಖಾಂತರವಾಗಿ 60 ದೇವಾಲಯಗಳನ್ನು ಸತತವಾಗಿ ಕರ್ನಾಟಕ ಮತ್ತು ಕೇರಳದ ಗಡಿ ಪ್ರದೇಶಗಳಲ್ಲೆಲ್ಲವೂ ಕೂಡ ಅವರು ಸ್ಥಾಪನೆ ಮಾಡಿಬಿಟ್ಟು ಆ ಜನರ ಚಿಂತನೆಗಳಿಗೆ ಅನುಗುಣವಾಗಿಯೇ ಅವರು ಒಂದು ಏನು ದೇವಾಲಯಗಳನ್ನು ಮತ್ತು ಅವರ ಚಿಂತನೆಗಳನ್ನು ಸಾತ್ವಿಕವಾಗಿ ಪರಿವರ್ತಿಸಿರ್ತಕ್ಕಂಥದ್ದು, ಶಿಕ್ಷಣದ ಮೂಲಕ ಒಂದು ಶ್ರೇಷ್ಠತೆ ಅಂತಂದಿರ್ತಕ್ಕಂಥದ್ದು, ಸಂಘಗಳನ್ನು ರಚನೆ ಮಾಡುವುದರ ಮುಖಾಂತರವಾಗಿ ಅವರನ್ನು ಶಕ್ತಿಯುತವಾಗಿ ಮಾಡಿರ್ತಕ್ಕಂಥದ್ದು, ಶಿಕ್ಷಣ

0: ಶಿಕ್ಷಣವನ್ನು ಕೊಡುವುದರ ಮುಖಾಂತರವಾಗಿ ಅವರನ್ನು ಒಂದು ಸಂಪೂರ್ಣವಾಗಿ ಮುಕ್ತರನ್ನಾಗಿ ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಉನ್ನತವಾದಂಥ ಸಂದೇಶವನ್ನು ಕೊಟ್ಟು ಅವರು ಅವರ ವಿಚಾರಧಾರೆಗಳನ್ನು ಹೇಳ್ತಾ ಹೋಗಿರ್ತಕ್ಕಂಥದ್ದು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಇನ್ನೊಂದು ಎರಡು ಅಂತಂದರೆ ಅವರ ಕೃತಿಗಳನ್ನು ಒಂದು ಎರಡು ಹೇಳುವಂಥದ್ದಾದರೆ ಅವರ ದೈವ ದಶಕಂ ಮತ್ತು ನವರತ್ನ ಮಂಜರಿ ಅಂತಕ್ಕಂಥ ಎರಡು ಕೃತಿಗಳು ಭಾಳ ಮುಖ್ಯವಾಗ್ತದೆ. ಆ ದೈವ ದಶಕಂ ಅಂತಕ್ಕಂಥದ್ರಲ್ಲಿ ಅವರು ಅದ್ವೈತದ್ದು ಸಾಮಾನ್ಯರಿಗೂ ಆಗಿರ್ತಕ್ಕಂಥದ್ದು ಮತ್ತು ಪಂಡಿತರಿಗೂ ಇರತಕ್ಕಂತಹ ಎರಡು ಇಬ್ಬರಿಗೂ ಇರತಕ್ಕಂತಹ ವಿಚಾರಗಳನ್ನು ಅದರೊಳಗೆ ಭಾಳ ತೀಕ್ಷ್ಣವಾಗಿ ಸರಳವಾಗಿ 10 ಪದ್ಯಗಳ ಮುಖಾಂತರವಾಗಿ ಅವರು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಆ ದೇವರ ಪ್ರಾರ್ಥನೆಯೂ ಇದೆ, ಮತ್ತು ಇರತಕ್ಕಂಥ ಈ ಮಾಯಾ, ಈ ಸಂಸಾರ, ಬಂಧನ, ಮತ್ತು ಇದರಿಂದ ಮುಕ್ತಿ ಯಾವ ರೀತಿ ಹೊಂದಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಆ ವರ್ಣನೆಗಳಲ್ಲಿ ದೇವರೇ ನಿನ್ನ ಪಾದವನ್ನು ನಾನು ಇಟ್ಕೊಂಡಿದ್ದೀನಿ, ಅದೇ ದೋಣಿ ನನ್ನನ್ನು ಸಾಗಿಸ್ಬಿಡು ಇಲ್ಲಿಂದ, ನೀನು ದೇವರೇ ನನ್ನನ್ನು ಕಾದುಕೊಳ್ಳಬೇಕು ಅಂತಕ್ಕಂತಹ ನುಡಿ ಅದರೊಳಗೆ ಇದೆ. ದೇವರೇ ನಿನ್ನನ್ನು ಬಿಟ್ಟರೆ ನನಗೆ ಯಾವ ಗತಿಯೂ ಇಲ್ಲ, ನೀನು ನನ್ನನ್ನು ಇಲ್ಲಿಂದ ಪಾರ್ ಮಾಡು, ನಿನ್ನ ಪಾದಗಳೇ ನನಗೆ ದೋಣಿ, ನಾನದನ್ನು ಹಿಡಿದುಕೊಂಡಿರ್ತೀನಿ, ನೀ ನನ್ನನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ನಿಂದು ಅಂತಕ್ಕಂತಹ ಒಂದು ಪ್ರಾರ್ಥನೆಯನ್ನು ಅವರು ಮಾಡ್ತಾ ಆ ವೇದಾಂತವನ್ನು ಹೇಳ್ತಾ ಹೋಗ್ತಾರೆ. ಆ ವೇದಾಂತವನ್ನು ಹೇಳ್ತಾ ಅನ್ನ ನೀರು ಸಾಮಾನ್ಯರನ್ನು ಹೇಳ್ತಾರಲ್ಲ, ಮತ್ತು ಅದು ವೇದಾಂತ ಹೇಳ್ತಾರೆ ಕೆಳಗಿನ ಲೈನಲ್ಲಿ, ಮತ್ತು ಅನ್ನ ನೀರು ಎಲ್ಲವನ್ನು ಕೊಟ್ಟು ನನ್ನನ್ನು ರಕ್ಷಣೆ ಮಾಡುವಂತಹ ಮಹಾ ಕರ್ತೃವೇ, ನಿನಗೆ ನಾನು ಶರಣಾಗ್ತೀನಿ, ನಿನಗೆ ನಾನು ಶರಣಾಗ್ತೀನಿ ಅಂತೇಳಿ ಕೂಡ ಸರ್ವ ಸಾಮಾನ್ಯರನ್ನು ಅಲ್ಲಿ ಹೇಳ್ತಾ ಹೋಗ್ತಾರೆ. ಇದು ಅವರ ಒಂದು ಚಿಂತನೆ, ಅವರ ಒಂದು ಕೃತಿಗಳಲ್ಲಿ ಬರತಕ್ಕಂಥ ಒಂದು ಶ್ರೇಷ್ಠತೆ. ಒಂದೊಂದು ಪದಗಳು ಕೂಡ ಅರ್ಥಬದ್ಧವಾಗಿರ್ತಕ್ಕಂತಹ ಒಂದು ವಿಚಾರವನ್ನು ಅವರು ಹೇಳ್ತಕ್ಕಂಥದ್ದನ್ನು ಅವ್ರ ಕೃತಿಗಳು ನಮಗೆ ಕಟ್ಟಿಕೊಡ್ತದೆ ಅಂತೇಳಿ. ಇದು ಅವರ ಕೃತಿಯ ಒಂದು ಮಹತ್ವವನ್ನು ನಾವು ಹೇಳುವಂಥ ಸಂದರ್ಭ ಇದು ಒಂದು ನಾನು ಹೇಳಿರ್ತಕ್ಕಂಥದ್ದು. ಆದರೆ ಈ ರೀತಿಯ ಅವರ ಕೃತಿಗಳು, ಅದಕ್ಕೆ ಅವರ ಚಿಂತನೆಗಳನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ನಮ್ಮ ಅವರ ಕೃತಿಗಳೇ ಇಲ್ಲಿ ಪ್ರಧಾನವಾಗಬೇಕು. ನನ್ನ ಆರಾಧನೆಗಳಾಗಬಾರ್ದು, ನನ್ನ ಚಿಂತನೆಗಳು ಸಂಪೂರ್ಣವಾಗಿ ನೀವು ಅರ್ಥೈಸಿಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಸಮಾಜ ಅಂತಕ್ಕಂಥದ್ದು ಸಂಪೂರ್ಣ ಜಾಡ್ಯರಹಿತವಾಗಿ ಊರ್ಧ್ವಮುಖವಾಗಿ ಚಲಿಸುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತಕ್ಕಂತಹ ಒಂದು ಉನ್ನತ ಚಿಂತನೆಯನ್ನು ಅವರು ಹೇಳ್ತಾ ಹೋಗ್ತಾರೆ. ಅದನ್ನು ಆಚರಿಸಿ ನನ್ನ ಚಿಂತನೆಗಳನ್ನು ಆಚರಣೆಗೆ ತನ್ನಿ ಅಂತಕ್ಕಂಥದ್ದು ಅವರ ದೊಡ್ಡ ಸಂದೇಶ. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅಂತಕ್ಕಂಥದ್ದು, ಈ ಭೂಮಿ ಅಂತಕ್ಕಂಥದ್ದು ಈ ಒಂದೇ ಇರತಕ್ಕಂಥದ್ದು, ಇದನ್ನು ಸೃಷ್ಟಿ ಮಾಡಿರುವಂಥವನು ಒಬ್ಬನೇ ದೇವರು, ಇಲ್ಲಿ ಸತ್ಯ ಅನ್ನುವಂಥದ್ದು ಎರಡಿಲ್ಲ, ಸತ್ಯ ಅಂತಕ್ಕಂಥದ್ದು ಒಂದೇ ಇರುವಂಥದ್ದು, ಯಾರು ಸತ್ಯವನ್ನು ಆಶ್ರಯಿಸ್ತಾರೋ ಅವರು ಯಾವತ್ತೂ ಕೂಡ ಸಂಪೂರ್ಣವಾಗಿ ಅವರು ಉನ್ನತಿಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಎನ್ನತಕ್ಕಂತಹ ಏಕ ಸಂದೇಶವನ್ನು ಸಮಸ್ತ ಮನುಕುಲಕ್ಕೆ ಕೊಟ್ಟಿರ್ತಕ್ಕಂತಹ ಒಂದು ಮಹಾನ್ ಚೇತನ ನಾರಾಯಣ ಗುರುಗಳು ಅಂತಕ್ಕಂಥದ್ದು ನಾವು ಇವತ್ತು ಅವರನ್ನು ಸ್ಮರಣೆ ಮಾಡ್ತಾ ಅವರ ಜನ್ಮದಿನವನ್ನು ಆಚರಣೆ ಮಾಡುವಂಥದ್ದೇನಿದೆ ಅದು ಅವರ ಒಂದು ಚಿಂತನೆಗಳನ್ನು ಮೆಲುಕು ಹಾಕುವಂಥ ಮುಖಾಂತರವಾಗಿ ಮಾಡುವಂಥದ್ದು ಯುವಜನತೆಗೂ ಸಂಪೂರ್ಣ ಒಂದು ಮಾನವ ಕುಲಕ್ಕೆ ಅವರು ಕೊಡುವಂಥ ಸಂದೇಶಗಳನ್ನು ಆಳವಾಗಿ ಅರ್ಥೈಸಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಸಮಾಜವನ್ನು ಉನ್ನತ ಸ್ಥಿತಿಗೆ ಕೊಂಡೊಯ್ಯೋದಕ್ಕೆ ಸಾಧ್ಯವಾಗುತ್ತೆ. ಸರ್ವರು ಸಮಾನವನ್ನಾಗಿ ಕಾಣುವಂಥ ಸರ್ವ ಸುಖವಾಗಿರುವಂತೆ ಲೋಕ ಕುಟುಂಬಕ್ಕೆ ರಾಮರಾಜ್ಯದ ನಿರ್ಮಾಣವಂತಕ್ಕಂತಹ ಒಂದು ಸಮಾನವಾದಂಥ ಚಿಂತನೆಗಳು ಕೂಡ ಇವರ ಆಶಯಗಳಲ್ಲಿ ಬರ್ತದೆ ಅಂತಕ್ಕಂಥದ್ದು ನನ್ನ ಈ ಒಂದು ಅವರ ಚಿಂತನೆಗಳು ಸಾಗರದಂತೆ ಅದನ್ನು ಹೇಳಿ ಮುಗಿಸಲು ಸಾಧ್ಯ ಅಸಾಧ್ಯ. ಅದರಲ್ಲಿ ಎಲ್ಲಿಯೋ ಒಂದು ಸ್ವಲ್ಪವಾದರೂ ಸ್ಪರ್ಶ ಮಾಡುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. ಈ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಾರಾಯಣ ಗುರು ಜಯಂತಿಯ ಒಂದು ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಈ ಎರಡು ಮಾತುಗಳನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ.
1: ಶ್ರೀ ನಾರಾಯಣ ಗುರುಗಳ ಜಯಂತಿಯ ವಿಶೇಷತೆ, ಅವರ ವಿಚಾರಧಾರೆ ಹಾಗೂ ಸಮಾಜಕ್ಕೆ ಅವರು ನೀಡಿದ ಕೊಡುಗೆಯ ಬಗ್ಗೆ ಅತ್ಯಂತ ಅರ್ಥಪೂರ್ಣ ಮತ್ತು ಸಮಗ್ರ ಮಾಹಿತಿಯನ್ನು ನೀಡಿದ ನಮ್ಮ ರೇಡಿಯೋ ಶಿವಮೊಗ್ಗ ತಂಡದ ಸಂಯೋಜಕರಾದ ಡಾಕ್ಟರ್ ಮಂಜುನಾಥ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಗುರುಗಳು ತೋರಿದ ಸಮಾನತೆ, ಸಹೋದರತೆ ಮತ್ತು ಶಿಕ್ಷಣದ ಬೆಳಕಿನ ಹಾದಿಯಲ್ಲಿ ನಾವೆಲ್ಲರೂ ಸಾಗೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
4: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
3: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ದಿವಸ ಅವಳು ಮೋತಾರ್ಗನ್ ಪ್ಲೇ ಮಾಡ್ತಾ ಇದ್ಲು, ನಾ ಕುತ್ಕೊಂಡು ಕೇಳ್ತಾ ಇದ್ದೆ ನಿಂಗ್ ಪ್ಲೇ ಮಾಡಕ್ ಬರುತ್ತಾ ಅಂದ್ಲು, ನಾ ಬರುತ್ತೆ ಅಂದೆ.
1: ನಿಲ್ಸು ನಿಲ್ಸು, ಯಾಕೆ ಗೊತ್ತು ಅಂದೆ? ಗೊತ್ತಿಲ್ಲ ಅಂತ ಹೇಳ್ಬೇಕಾಗಿತ್ತು.
0: ಯಾಕೆ ಗೊತ್ತಿರೋದನ್ನ ಗೊತ್ತು ಅಂತ ತಾನೇ ಹೇಳ್ಬೇಕು, ನಂಗ್ ಸುಳ್ಳು ಹೇಳಕ್ ಇಷ್ಟ ಇಲ್ಲ.
1: ಅಯ್ಯೋ ಬಿದ್ದು, ಹೆಂಗ್ಸರಿಗೆ ಗೊತ್ತಿದೇನೋ ಗಂಡ್ಸರ್ಗಿಂತ ಗೊತ್ತಿಲ್ಲ ಅನ್ನೋ ಗಂಡ್ಸರ್ ಕಂಡ್ರೇನೆ ತುಂಬಾ ಇಷ್ಟ. ನೀನ್ ಅವತ್ತು ಗೊತ್ತಿಲ್ಲ ಅಂದಿದ್ರೆ ಅವಳೇ ನಿನ್ ಹೇಳ್ಕೊಡೋಳು. ಹಾಗೋ ಹೀಗೋ ದೊಡ್ಡ ರೊಮ್ಯಾನ್ಸ್ ನಡೆದಿರೋದೆ, ಛೆ ನೀ ಮಿಸ್ ಮಾಡ್ಕೊಂಡ್ಬಿಟ್ಟೆ.
0: ಅವತ್ತು ರೊಮ್ಯಾನ್ಸ್ ನಡೀತೆ?
1: ಹಾ, ನಿಂಗ್ ಗೊತ್ತು ಅಂತ ಹೇಳಿದ ಮೇಲೆ ರೊಮ್ಯಾನ್ಸ್ ನಡೀತಾ? ಹೇಗೆ?
0: ಅವಳು ಮೋತಾರ್ಗನ್ ಕೊಟ್ಲು, ನಾ ಹತ್ರ ಹೋಗಿ ತಗೊಂಡೆ. ಮೋತಾರ್ಗನ್ ನೋಡ್ದೆ, ಅವಳು ನೋಡ್ದೆ, ಮೋತಾರ್ಗನ್ ಕೆಳಗಿಟ್ಟು ನಿನ್ ಮೋತೆ ಆರ್ಗನ್ ತರ ಇದೆ, ಮತ್ತೆ ಯಾಕೆ ಮೋತಾರ್ಗನ್ ಅಂತ ಹೇಳಿ ಕಿಸ್ ಮಾಡ್ಬಿಟ್ಟೆ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಓ, ಯಾವ್ದೋ ಮೆಸೇಜ್ ಬಂತು.
4: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
2: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
4: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
2: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11:00 ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
6: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
6: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
8: Our difficulty is how to make the hatred

Legend.

ಎಲ್ಲರಿಗೂ ನಮಸ್ಕಾರ. ಅಂಬೇಡ್ಕರ್ ಓದು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಸಮಗ್ರ ಬರಹ ಭಾಷಣಗಳ ಸಂಪುಟ 4ರಲ್ಲಿರುವ ಹಿಂದೂಗಳಿಂದ ದೂರ ಎನ್ನುವ ಲೇಖನದ 5ನೆಯ ಮತ್ತು ಕಡೆಯ ಸಂಚಿಕೆ ಇದು. ಈ ಲೇಖನದಲ್ಲಿ ಅಂಬೇಡ್ಕರ್ ಅವರು ಪ್ರೊಫೆಸರ್ ಸ್ಮಿತ್ ಅವರ ಮಾತನ್ನ ಉಲ್ಲೇಖಿಸುತ್ತಾ, ಸಹಭೋಜನ ಮತ್ತು ಸಹಪಾನ ಏರ್ಪಟ್ಟಾಗ ಅದರಿಂದ ರೂಪುಗೊಳ್ಳುವ ಭ್ರಾತೃತ್ವದ ಅಂತಿಮ ಸ್ವರೂಪ ಎಂಥದು? ನಮ್ಮ ಜಟಿಲ ಸಮಾಜದಲ್ಲಿ ಭ್ರಾತೃತ್ವ ಅನೇಕ ಬಗೆಯಾಗಿದೆ, ಅನೇಕ ದರ್ಜೆಯದಾಗಿದೆ. ಕೆಲವು ಉದ್ದೇಶಗಳಿಗಾಗಿ ಕರ್ತವ್ಯ ಗೌರವಗಳ ದೃಷ್ಟಿಯಿಂದ ಜನ ಒಂದುಗೂಡಬಹುದು, ಆ ಬಳಿಕ ಇತರ ಎಲ್ಲ ಸಂದರ್ಭಗಳಲ್ಲಿ ಮತ್ತೆ ಬೇರೆ ಬೇರೆ ಆಗಬಹುದು. ಪ್ರಾಚೀನ ಕಾಲದಲ್ಲಿ ಸಹ ಕೆಲವು ಸಂಸ್ಕಾರಗಳಿಗಾಗಿ ವಿವಿಧ ಬಗೆಯಲ್ಲಿ ಜನ ಸಹಭೋಜನ ಮಾಡುತ್ತಿದ್ದ ಉದಾಹರಣೆಗಳಿವೆ. ಓಲ್ಡ್ ಟೆಸ್ಟ್ಮೆಂಟ್ ದಲ್ಲಿ ಇಂಥದನ್ನು ಕಾಣಬಹುದು. ಅಲ್ಲಿ ಪ್ರತಿಯೊಂದು ಕಡ್ಡಾಯ ಮತ್ತು ಅನುಲ್ಲಂಘನೀಯ. ನೀತಿಶಾಸ್ತ್ರದ ಭಾಷೆಯಲ್ಲಿ ಅದನ್ನು ಮಾಡಲೇಬೇಕಾದ ಒಂದು ಕರ್ತವ್ಯ ಎಂದು ಕರೆಯಬಹುದು. ಅತ್ಯಂತ ಪ್ರಾದಿಮ ಸಮಾಜದಲ್ಲಿ ನಿರ್ದಿಷ್ಟ ಮತ್ತು ಮೀರಲು ಬಾರದ ಒಂದೇ ಒಂದು ವಿಧದ ಭ್ರಾತೃತ್ವವಿದೆ. ಪ್ರಾದಿಮ ಮನುಷ್ಯನಿಗೆ ಇತರ ಜನಸಮೂಹದಲ್ಲಿ ಎರಡೇ ವರ್ಗಗಳು. ತನ್ನ ಜೀವನ ಯಾರಿಗಾಗಿ ಪವಿತ್ರ ಮುಡಿಪಾಗಿದೆ ಅವರದು ಒಂದು, ಯಾರಿಗಾಗಿ ತನ್ನ ಜೀವನ ಮುಡಿಪಾಗಿಲ್ಲ ಅವರದು ಮತ್ತೊಂದು. ಮೊದಲನೆಯ ವರ್ಗದವರು ತನ್ನವರು, ಎರಡನೆಯವರು ತನಗೆ ಅಪರಿಚಿತ ಮತ್ತು ಸಂಭವನೀಯ ವೈರಿಗಳು. ಎಲ್ಲಿಯವರೆಗೆ ಇಂಥವರು ಎಲ್ಲರಿಗೂ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಪವಿತ್ರ ಎನ್ನುವ ಭಾವನೆ ಇರುವ ಕಕ್ಷೆಯಲ್ಲಿ ಇರುವುದಿಲ್ಲವೋ ಅಲ್ಲಿಯವರೆಗೆ ಅಂಥವರ ಜೊತೆ ಯಾವುದೇ ವಿಧದ ಸಂಬಂಧ ಸ್ಥಾಪನೆಗಳನ್ನು ಕುರಿತು ಆಲೋಚಿಸುವುದು ಕೂಡ ಅಸಂಗತ. ಕೇವಲ ಪೌರತ್ವದಿಂದ ಅಸ್ಪೃಶ್ಯರ ಪ್ರತ್ಯೇಕತೆ ಕಷ್ಟ ನಷ್ಟಗಳ ನಿವಾರಣೆ ಸಾಧ್ಯವಿಲ್ಲ ಎಂದಾದರೆ, ಬಾಂಧವ್ಯ ಒಂದೇ ಇದಕ್ಕೆ ಚಿಕಿತ್ಸೆ ಅನ್ನುವುದಾದರೆ, ಅವರಿಗೆ ತಾವು ರಕ್ತ ಸಂಬಂಧ ಬಯಸುವ ಸಮುದಾಯದ ಧರ್ಮವನ್ನು ಸ್ವೀಕರಿಸುವುದರ ಹೊರತು ಬೇರೆ ದಾರಿಯೇ ಇಲ್ಲ. ಮತಾಂತರ ಅಸ್ಪೃಶ್ಯರ ಪ್ರತ್ಯೇಕತೆಯ ಸಮಸ್ಯೆಯನ್ನು ಹೇಗೆ ಅಂತ್ಯಗೊಳಿಸಬಲ್ಲದು ಎನ್ನುವುದನ್ನು ಎತ್ತಿ ತೋರಿಸುವುದಕ್ಕಾಗಿ ಇಷ್ಟೆಲ್ಲಾ ವಾದ ಮಂಡನೆಯಾಯಿತು. ಆಲೋಚಿಸಬೇಕಾದ ಇನ್ನೆರಡು ಪ್ರಶ್ನೆಗಳಿವೆ. ಒಂದು, ಮತಾಂತರ ಅವರ ಕೀಳರಿಮೆಯನ್ನು ತೊಡೆದು ಹಾಕುತ್ತದೆಯೇ? ಇದನ್ನು ಸಿದ್ಧಾಂತಗೊಳಿಸಿ ಹೇಳಲಾಗದು, ಆದರೆ ಇದಕ್ಕೆ ಸಕಾರಾತ್ಮಕವಾಗಿ ಉತ್ತರಿಸಲು ಯಾವ ಸಂದೇಹವೂ ಇಲ್ಲ. ಅಸ್ಪೃಶ್ಯರಲ್ಲಿರುವ ಕೀಳರಿಮೆ, ಅವರ ಪ್ರತ್ಯೇಕತೆ, ಅವರನ್ನು ಕುರಿತ ಪಕ್ಷಪಾತ, ಸ್ನೇಹರಹಿತ ಮನೋಭಾವ ಇತ್ಯಾದಿ ಸಾಮಾಜಿಕ ಪರಿಸರದ ಪರಿಣಾಮ, ಇದರಿಂದಾಗಿಯೇ ಅವರಲ್ಲಿ ಒಂದು ಅಸಹಾಯಕತೆ ಹುಟ್ಟಿಕೊಂಡು ಕೀಳರಿಮೆ ಮನೆ ಮಾಡಿ ಅವರ ಆತ್ಮಸ್ಥೈರ್ಯದ ಶಕ್ತಿಯನ್ನು ಮೆಟ್ಟಿಹಾಕಿದೆ. ಧರ್ಮ ಅಸ್ಪೃಶ್ಯರ ಈ ಮನೋಭಾವವನ್ನು ಬದಲು ಮಾಡಬಹುದೇ? ಒಂದು ವೇಳೆ ಅದು ಯೋಗ್ಯ ಮಾದರಿಯ ಧರ್ಮವಾಗಿದ್ದರೆ ಅದರಿಂದ ಅವರಿಗೆ ಯಶಸ್ವಿ ಚಿಕಿತ್ಸೆ ದೊರೆಯುತ್ತದೆ ಎನ್ನುವುದು ಮನೋವಿಜ್ಞಾನಿಗಳ ಅಭಿಪ್ರಾಯ. ಆ ಧರ್ಮ ಅವನನ್ನು ಒಬ್ಬ ಕೀಳು ದರ್ಜೆಯ ಹೀನ ಮಾನಗೇಡಿ ಬಹಿಷ್ಕೃತ ವ್ಯಕ್ತಿಯೆಂದು ಕಾಣದೆ ಅವನು ಕೂಡ ತಮ್ಮಂತೆ ಒಬ್ಬ ಮನುಷ್ಯ ಎಂದು ಪರಿಗಣಿಸಬೇಕು. ಆ ಧರ್ಮ ಅವನೂ ಇತರರಿಗೆ ಸಮಾನ ಎನ್ನುವ ವಾತಾವರಣ ಭರವಸೆಯನ್ನು ಮೂಡಿಸಬೇಕು. ಆಗ ಅಂತ ಧರ್ಮಕ್ಕೆ ಮತಾಂತರ ಹೊಂದುವುದರಿಂದ ಶತಶತಮಾನಗಳಿಂದ ಅಸ್ಪೃಶ್ಯರಲ್ಲಿ ಬೇರು ಬಿಟ್ಟ ಕೀಳರಿಮೆ ತೊಡೆದು ಹೋಗದಿರಲು ಯಾವ ಕಾರಣವೂ ಇಲ್ಲ. ಪ್ರೊಫೆಸರ್ ಎಲ್ವುಡ್ ವಿವರಿಸುವಂತೆ, ಧರ್ಮ ಪ್ರಾಥಮಿಕವಾಗಿ ಮಾನವನ ವಿಚಾರಣೆಗಳಿಗಿಂತ ಅವನ ಇಚ್ಛಾಶಕ್ತಿ ಮತ್ತು ಭಾವನೆಗಳನ್ನು ಸಾರ್ವತ್ರಿಕಗೊಳಿಸುವ ಮೌಲ್ಯಮಾಪಕ ಧೋರಣೆ ಹೊಂದಿದೆ. ಹೀಗಾಗಿ ಅದು ಪ್ರಪಂಚದಲ್ಲಿ ಮನುಷ್ಯರನ್ನು ಅವರ ಇಚ್ಛಾಶಕ್ತಿ ಮತ್ತು ಭಾವನೆಗಳ ಪಾತಳಿಯಲ್ಲಿ ಸಮರಸಗೊಳಿಸುತ್ತದೆ. ಅದರ ಸಂಭಾವನೆಯೇ ನಿರಾಶಾವಾದ ಮತ್ತು ಹತಾಶೆಗಳು. ಕಾಡು ಮಾನವನಿರಲಿ, ನಾಗರಿಕ ಮಾನವನಿರಲಿ, ಎಲ್ಲರಿಗೂ ಜೀವನದ ಹೋರಾಟದಲ್ಲಿ ವಿಶ್ವಾಸ ತುಂಬುತ್ತದೆ, ಆಶೆಗಳನ್ನು ನೀಡುತ್ತದೆ. ಧರ್ಮ ವ್ಯಕ್ತಿಯ ಸತ್ವಯುತ ಅನಿಸಿಕೆಗಳನ್ನು ಬಿಗಿದಿಡುವುದರಿಂದ ಇದು ಸಾಧ್ಯವಾಗುತ್ತದೆ. ಮನೋವಿಜ್ಞಾನಿಗಳ ಪ್ರಕಾರ ಇದೊಂದು ಧಾರಣಾತ್ಮಕ ಪ್ರಕ್ರಿಯೆ. ಅದರಲ್ಲಿ ಜೀವನದ ಎಲ್ಲ ಅಧೋ ಕೇಂದ್ರಗಳನ್ನು ಎತ್ತಿ ಉದಾತ್ತ ಕೇಂದ್ರಗಳಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ. ಮೌಲ್ಯಗಳ ಸಾರ್ವತ್ರೀಕರಣ ಎನ್ನುವುದು ಭೌತಿಕ ಮನೋಪರಿಭಾಷೆಯಲ್ಲಿ ಹೇಳುವುದಾದರೆ, ಅಧೋ ನರಮಂಡಲಗಳು ತಮ್ಮ ಎಲ್ಲ ಶಕ್ತಿಗಳನ್ನು ಊರ್ಧ್ವ ನರಮಂಡಲಗಳಿಗೆ ತಂದು ಸುರಿಯುತ್ತವೆ. ಇದರಿಂದ

ಅದರ ಆಂತರಿಕ ಪಾತಳಿಯಲ್ಲಿ ಜೀವನದ ಹೆಚ್ಚು ಹೆಚ್ಚು ಸತ್ವಪೂರ್ಣ ಸಾಮರ್ಥ್ಯಗಳನ್ನು ಸಮರಸಗೊಳಿಸುತ್ತದೆ. ಈ ರೀತಿಯಿಂದ ಧರ್ಮ ಬದುಕಿನ ಬಿಕ್ಕಟ್ಟುಗಳನ್ನು ಎದುರಿಸಲು ಅಗತ್ಯವಾದ ಶಕ್ತಿಯ ಹೊಸ ಹಂತಗಳನ್ನು ತಟ್ಟುತ್ತದೆ. ಅದೇ ಸಮಯದಲ್ಲಿ ಅದು ವ್ಯಕ್ತಿಯ ಅಂತರಂಗ ಬಹಿರಂಗಗಳಲ್ಲಿ ಸಾಮರಸ್ಯ ಉಂಟು ಮಾಡುತ್ತದೆ. ಮತಾಂತರ ಅಸ್ಪೃಶ್ಯರ ಸಾಮಾನ್ಯ ಸಾಮಾಜಿಕ ಸ್ಥಿತಿಯನ್ನು ಮೇಲೆತ್ತಬಹುದೇ? ಈ ಪ್ರಶ್ನೆಗೆ ಭಿನ್ನಾಭಿಪ್ರಾಯಗಳಿರುವುದು ಕಷ್ಟ. ಮತ್ತೆ ಮತ್ತೆ ಉಲ್ಲೇಖಿಸಲಾಗಿರುವ ಶೇಕ್ಸ್ಪಿಯರ್ನ ಹೆಸರಿನಲ್ಲೇನಿದೆ ಎನ್ನುವ ಮಾತು ಹೆಸರಿನ ಸಮಸ್ಯೆಯನ್ನು ಅಷ್ಟು ಸರಿಯಾಗಿ ಅರಿತುಕೊಂಡಿಲ್ಲ. ಗುಲಾಬಿಯನ್ನು ಬೇರೆ ಹೆಸರಿನಿಂದ ಕರೆದರೂ ಅದರ ಪರಿಮಳ ಭಿನ್ನವಾಗುವುದಿಲ್ಲ ಎನ್ನುವುದು ನಿಜ. ಅದರಿಂದ ಹೆಸರಿನಿಂದ ಯಾವ ಉದ್ದೇಶವೂ ಸಾಧಿಸುವುದಿಲ್ಲ ಎಂದು ಹೇಳಲು ಬಾರದು. ಒಂದು ವೇಳೆ ಜನ ಪ್ರತಿಯೊಂದು ಹೆಸರಿನ ವಸ್ತುವನ್ನು ಅದರ ಗುಣಲಕ್ಷಣಗಳ ಪರೀಕ್ಷೆಯ ಆಧಾರದ ಮೇಲೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಧೋರಣೆಗಳನ್ನು ರೂಪಿಸುತ್ತಾರೆ ಎನ್ನುವುದರ ಹಿನ್ನೆಲೆಯಲ್ಲಿ ಈ ಮಾತಿನ ವಿವೇಚನೆ ಅಗತ್ಯ. ದುರದೃಷ್ಟದಿಂದ ಹೆಸರುಗಳು ಮಹತ್ವದ ಗುರಿ ಹೊಂದಿವೆ. ಸಾಮಾಜಿಕ ಅರ್ಥವ್ಯವಸ್ಥೆಯಲ್ಲಿ ಅವುಗಳ ಪಾತ್ರ ಹಿರಿದು. ಹೆಸರುಗಳೆಂದರೆ ಸಂಕೇತಗಳು. ಪ್ರತಿಯೊಂದು ಹೆಸರು ನಿರ್ದಿಷ್ಟ ವಸ್ತುವಿಗೆ ಸಂಬಂಧಿಸಿದ ವಿಚಾರ ಕಲ್ಪನೆಗಳ ಸಾಹಚರ್ಯವನ್ನು ಪ್ರತಿನಿಧಿಸುತ್ತದೆ. ಅದೊಂದು ಹಣೆಪಟ್ಟಿ. ಆ ಪಟ್ಟಿಯಿಂದ ಜನ ಅದರ ಅರ್ಥ ಮಾಡಿಕೊಳ್ಳುತ್ತಾರೆ. ಅದರಿಂದಾಗಿ ಪ್ರತಿಯೊಂದು ವಿಷಯವನ್ನು ಸ್ವತಃ ಪರೀಕ್ಷಿಸುವ, ಅದನ್ನು ಕುರಿತು ತಮ್ಮ ಧೋರಣೆ ಅಭಿಪ್ರಾಯಗಳನ್ನು ತೀರ್ಮಾನಿಸುವ ಮತ್ತು ಅವುಗಳ ಸತ್ಯಾಸತ್ಯತೆಯನ್ನು ಮನಗಾಣುವ ಅವರ ಶ್ರಮ ತಪ್ಪುತ್ತದೆ. ಜನ ಹೆಸರಿನ ಮೂಲಕವೇ ವಿಷಯವನ್ನು ಗ್ರಹಿಸುತ್ತಾರೆ. ಈ ಕಾರಣದಿಂದಾಗಿಯೇ ಎಲ್ಲಾ ಜಾಹೀರಾತುದಾರರು ಒಂದು ಒಳ್ಳೆಯ ಹೆಸರು ಹುಡುಕಲು ಆಸಕ್ತರಾಗಿರುತ್ತಾರೆ. ಒಂದು ವೇಳೆ ಹೆಸರು ಆಕರ್ಷಕವಾಗಿರದಿದ್ದರೆ ಆ ವಸ್ತು ಹೆಚ್ಚು ಜನಪ್ರಿಯವಾಗಲಾರದು. ಅಸ್ಪೃಶ್ಯ ಎನ್ನುವುದು ಒಂದು ಕೆಟ್ಟ ಹೆಸರು. ಅದರಲ್ಲಿ ನಿಷೇಧ, ತಿರಸ್ಕಾರ ಮತ್ತು ದುರ್ವಾಸನೆಗಳಿವೆ. ಅಸ್ಪೃಶ್ಯ ಎಂದ ಕೂಡಲೇ ಅವನನ್ನು ಕುರಿತ ಒಬ್ಬ ಹಿಂದೂ ವ್ಯಕ್ತಿಯ ಧೋರಣೆ ಖಚಿತಗೊಂಡಿರುತ್ತದೆ. ಅಸ್ಪೃಶ್ಯ ಹೆಸರಿನಲ್ಲಿ ಇಡಿಕಿರಿದ ದುರ್ವಾಸನೆಯಿಂದಲೇ ಅವನ ಧೋರಣೆ ನಿಶ್ಚಿತವಾಗಿರುತ್ತದೆ. ಒಬ್ಬ ಅಸ್ಪೃಶ್ಯ ಎಷ್ಟೇ ಸಮರ್ಥನಾಗಿದ್ದರೂ ಅವನ ವ್ಯಕ್ತಿಗತ ಸಾಮರ್ಥ್ಯ ಕುರಿತು ವಿವೇಚಿಸಲು ಕೂಡ ಅವರಿಗೆ ಮನಸ್ಸಿಲ್ಲ. ಎಲ್ಲ ಅಸ್ಪೃಶ್ಯರೂ ಇದನ್ನು ಅರಿತಿದ್ದಾರೆ. ಅಸ್ಪೃಶ್ಯರನ್ನು ಬೇರೆ ಹೆಸರಿನಿಂದ ಕರೆಯುವ ಒಂದು ಪ್ರಯತ್ನ ಕೂಡ ನಡೆದಿದೆ. ಚಮ್ಮಾರರು ತಮ್ಮನ್ನು ಕಾವಿದರು ಅಥವಾ ಜಾತವರು ಎಂದು ಕರೆದುಕೊಳ್ಳುತ್ತಾರೆ. ದೊಂಬರು ತಮ್ಮನ್ನು ಶಿಲ್ಪಗಾರರು ಎಂದು ಕರೆದುಕೊಳ್ಳುತ್ತಾರೆ. ಪರಯಾಗಳು ತಮ್ಮನ್ನು ಆದಿದ್ರಾವಿಡರೆಂದು, ಮಾದಿಗರು ತಮ್ಮನ್ನು ಅರುಂಧತ್ಯರೆಂದು, ಮೆಹರರು ತಮ್ಮನ್ನು ಚೋಕಮೇಳ ಅಥವಾ ಸೋಮವಂಶಿ ಎಂದು, ಬಂಗಿಗಳು ತಮ್ಮನ್ನು ವಾಲ್ಮೀಕಿಗಳೆಂದು ಕರೆದುಕೊಳ್ಳುತ್ತಾರೆ. ಇವರೆಲ್ಲರೂ ತಮ್ಮ ಬಿಡಾರಗಳಿಂದ ದೂರವಾದಾಗ ತಮ್ಮನ್ನು ಕ್ರಿಶ್ಚಿಯನ್ ಎಂದು ಕರೆದುಕೊಳ್ಳುತ್ತಾರೆ. ತಾವು ಅಸ್ಪೃಶ್ಯರೆಂದು ಹೇಳಿದ ಕೂಡಲೇ ಹಿಂದೂಗಳ ಕೋಪ ಪೂರ್ವಾಗ್ರಹಗಳಿಗೆ ಅವರು ತುತ್ತಾಗುತ್ತಾರೆ. ಆದ್ದರಿಂದ ಅವರು ಬೇರೆ ಹೆಸರಿನಿಂದ ತಮ್ಮನ್ನು ಕರೆದುಕೊಳ್ಳುತ್ತಾರೆ. ಆಗ ಅವರು ವರ್ಣರಹಿತ ರಕ್ಷಣೆಯ ಪ್ರಕ್ರಿಯೆಗೆ ಒಳಗಾಗುತ್ತಾರೆ. ಈ ಬಗೆಯ ವರ್ಣರಾಹಿತ್ಯ ತನ್ನ ಗುರಿ ಸಾಧನೆಯಲ್ಲಿ ಪೂರ್ಣ ಸೋಲುವುದು ಅಪರೂಪವಲ್ಲ. ಏಕೆಂದರೆ ಹಿಂದೂ ಆಗಿರುವುದು ಹಿಂದೂಗಳ ದೃಷ್ಟಿಯಲ್ಲಿ ಒಂದು ಅಂತಿಮ ಸಾಮಾಜಿಕ ವರ್ಗವಲ್ಲ. ಸಾಮಾಜಿಕ ಅಂತಿಮ ವರ್ಗ ಜಾತಿ. ಒಂದು ಉಪಜಾತಿ ಇದ್ದರೆ ಉಪಜಾತಿ. ಹಿಂದೂಗಳು ಭೇಟಿಯಾದಾಗ ಕೇಳುವ ನಿಶ್ಚಿತ ಪ್ರಶ್ನೆ, ನೀವು ಯಾರ ಪೈಕಿ ತಿಳಿಸುತ್ತೀರಾ ಎನ್ನುವುದು. ನಾನು ಹಿಂದೂ ಎನ್ನುವುದು ಇದಕ್ಕೆ ತೃಪ್ತಿಕರ ಉತ್ತರವಲ್ಲ. ಅದನ್ನು ಅಂತಿಮ ಉತ್ತರ ಎಂದು ಖಂಡಿತ ಒಪ್ಪಿಕೊಳ್ಳಲಾರರು. ವಿಚಾರಣೆ ಹಾಗೆಯೇ ಮುಂದುವರೆದು ನಿಶ್ಚಿತ ಹಿಂದೂ ಎನ್ನುವ ಉತ್ತರ ಬೆನ್ನ ಹಿಂದೆಯೇ ನಿಮ್ಮ ಜಾತಿ ಯಾವುದು ಎನ್ನುವ ಪ್ರಶ್ನೆ ಬರುತ್ತದೆ. ಮತ್ತೆ ಅದರ ಉತ್ತರದ ಬೆನ್ನ ಹಿಂದೆಯೇ ಬರುವ ಪ್ರಶ್ನೆ, ಯಾವ ಉಪಜಾತಿ? ಒಂದು ಜಾತಿ ಅಥವಾ ಉಪಜಾತಿಯನ್ನು ಸೂಚಿಸುವವರೆಗೂ ಈ ಪ್ರಶ್ನಾವಳಿ ಮುಂದುವರೆದು ಆ ಬಳಿಕ ಕೊನೆಗೊಳ್ಳುತ್ತದೆ. ವರ್ಣರಾಹಿತ್ಯ ರಕ್ಷಣೆ ನೀಡುವ ಹೊಸ ಹೆಸರನ್ನು ಧರಿಸುವ ಅಸ್ಪೃಶ್ಯನಿಗೆ ಹೊಸ ಹೆಸರಿನಿಂದಲೂ ಸಹಾಯ ದೊರೆಯುವುದಿಲ್ಲ ಎನ್ನುವ ಅನುಭವವಾಗುತ್ತದೆ. ಒಂದೇ ಸಮನೆ ಅವನ ಮೇಲೆ ಎರಗುವ ಪ್ರಶ್ನೆಗಳ ಸುರಿಮಳೆಯಿಂದ ನೆಲಕ್ಕೆ ಕುಸಿದು ಕೊನೆಗೆ ತಾನು ಅಸ್ಪೃಶ್ಯ ಎಂದು ಬಹಿರಂಗಗೊಳಿಸಬೇಕಾಗುತ್ತದೆ. ಸ್ವತಃ ತಾನೇ ಈ ವಿಷಯ ಹೇಳುವುದಕ್ಕಿಂತ ಈ ರೀತಿ ಮೊದಲು ಮುಚ್ಚಿಟ್ಟು ವಿಚಾರಣೆಯಿಂದಾಗಿ ಬಹಿರಂಗಗೊಳಿಸುವ ವ್ಯಕ್ತಿ ಹೆಚ್ಚು ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಈ ಚರ್ಚೆಯಿಂದ ಎರಡು ವಿಷಯಗಳು ಸ್ಪಷ್ಟ. ಮೊದಲನೆಯದು, ಅಸ್ಪೃಶ್ಯರ ಕೀಳು ಸ್ಥಾನಮಾನದಿಂದ ಖಚಿತವಾಗಿ ಆ ಹೆಸರೇ ದುರ್ವಾಸನೆಯಿಂದ ಕೂಡಿರುವುದು. ಹೆಸರು ಬದಲಾಗದ ಹೊರತು ಅವರ ಸಾಮಾಜಿಕ ಅಂತಸ್ತು ಮೇಲೆ ಇರುವ ಅಸಾಧ್ಯತೆ. ಮತ್ತೊಂದು, ಹಿಂದೂ ಧರ್ಮದೊಳಗೆ ಯಾವುದಾದರೂ ಹೆಸರಿನ ಬದಲಾವಣೆ, ಅದರಿಂದಲೂ ಅದು ಸಾಧ್ಯವಾಗುವುದಿಲ್ಲ. ಅಂಥದೇನಾದರೂ ಹೆಸರು ಹೊತ್ತು ಬಂದರೆ ಹಿಂದೂ ಆಗಿರುವವನು ಈ ಹೆಸರನ್ನು ಪರಿಚ್ಛೇದಿಸಿ ಅವನು ಅಸ್ಪೃಶ್ಯ ಎಂದು ಹೇಳಿ ತಾನೇ ಅವನಿಗೆ ಆ ಬಿರುದು ಕೊಡುವಲ್ಲಿ ಹಿಂದೆ

ಇಡಲಾರ. ಹೆಸರಿಗೆ ಮಹತ್ವವಿದೆ, ಬಹಳ ಮಹತ್ವವಿದೆ. ಏಕೆಂದರೆ ಹೆಸರಿನ ಬದಲಾವಣೆ ಅಸ್ಪೃಶ್ಯರ ಅಂತಸ್ತಿನಲ್ಲಿ ಕ್ರಾಂತಿಯುಂಟು ಮಾಡಬಹುದು. ಆದರೆ ಆ ಹೆಸರು ಹಿಂದೂ ಧರ್ಮದ ಹೊರಗಿರುವ ಸಮುದಾಯವಾಗಿರಬೇಕು ಮತ್ತು ಅದರ ವಿನಾಶ ಅವಮಾನಗಳು ಹಿಂದೂ ಧರ್ಮಶಕ್ತಿಗೆ ಮೀರಿರಬೇಕು. ಅಸ್ಪೃಶ್ಯರು ಮತಾಂತರಗೊಂಡಾಗ ಮಾತ್ರ ಅಂತ ಹೆಸರು ಅವರ ಆಸ್ತಿಯಾಗಬಲ್ಲದು. ಹಿಂದೂ ಧರ್ಮದ ಕಕ್ಷೆಯ ಒಳಗೇ ಆಗುವ ಪರಿವರ್ತನೆ ಒಂದು ಒಳಸಂಚಿನ ಪರಿವರ್ತನೆ, ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಪರಿವರ್ತನೆಯನ್ನು ಕುರಿತ ಈ ಚರ್ಚೆ ಗಾಳಿ ಮಾತೆಂದು ತೋರಬಹುದು. ಹಾಗೆ ತೋರುವುದು ಸಹಜ. ಅಸ್ಪೃಶ್ಯರು ಪರಿವರ್ತನೆಗೊಳ್ಳುವ ಧರ್ಮದ ಆಯ್ಕೆ ಯಾವುದು ಎನ್ನುವುದು ತಿಳಿಯುವವರೆಗೆ ಅದಕ್ಕೆ ಅರ್ಥ ಬರುವುದಿಲ್ಲ. ಧರ್ಮಾಂತರದಿಂದ ಯಾವ ಪ್ರಯೋಜನಗಳು ಹರಿದು ಬರುತ್ತವೆ ಎನ್ನುವುದು ಆ ಧರ್ಮದ ಅನುಯಾಯಿಗಳ ಸಾಮಾಜಿಕ ಸ್ಥಾನಮಾನಗಳನ್ನು ಅವಲಂಬಿಸಿದೆ. ಒಂದು ಧರ್ಮ ಅವರಿಗೆ ಎಲ್ಲ ಮೂರೂ ಲಾಭಗಳನ್ನು ಕೊಡಮಾಡಬಹುದು, ಮತ್ತೊಂದು ಎರಡೇ, ಮೂರನೆಯದು ಕೇವಲ ಮತಾಂತರದ ಪ್ರಯೋಜನ ಮಾತ್ರ ಕೊಡಬಹುದು. ಈ ಅಧ್ಯಾಯದ ಉದ್ದೇಶ ಅಸ್ಪೃಶ್ಯರು ಯಾವ ಧರ್ಮವನ್ನು ಆಯ್ದುಕೊಳ್ಳಬೇಕು ಎನ್ನುವುದಲ್ಲ, ಮತಾಂತರ ಅಸ್ಪೃಶ್ಯತೆಯ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವೇ ಎನ್ನುವುದು ಇದರ ಉದ್ದೇಶ. ಆ ಪ್ರಶ್ನೆಗೆ ಸ್ಪಷ್ಟ ಉತ್ತರ, ಅದು ಖಂಡಿತವಾಗಿ ಸಾಧ್ಯ ಎಂಬುದು. ಧರ್ಮವನ್ನು ಕುರಿತಾದ ಸಾಮಾನ್ಯ ದೃಷ್ಟಿಕೋನಕ್ಕಿಂತ ಭಿನ್ನವಾದ ದೃಷ್ಟಿಕೋನದಲ್ಲಿ ಈ ವಾದದ ಶಕ್ತಿ ಇದೆ. ಸಾಮಾನ್ಯ ದೃಷ್ಟಿಕೋನದಲ್ಲಿ ಧರ್ಮ ದೇವರು ಮತ್ತು ಮನುಷ್ಯನ ಸಂಬಂಧಕ್ಕೆ ಮತ್ತು ಈ ಸಂಬಂಧ ಒಳಗೊಳ್ಳುವ ಎಲ್ಲ ಅರ್ಥಗಳ ಬಗ್ಗೆ ಆಸ್ಥೆ ವಹಿಸುತ್ತದೆ. ಈ ಭಿನ್ನ ದೃಷ್ಟಿಕೋನದ ಪ್ರಕಾರ ಧರ್ಮ ಇರುವುದು ಆತ್ಮಗಳ ಉಳಿವಿಗಾಗಿ ಅಲ್ಲ, ಮಾನವ ಕಲ್ಯಾಣಕ್ಕಾಗಿ, ಸಮಾಜದ ಸಂರಕ್ಷಣೆಗಾಗಿ. ಮೊದಲನೆಯ ದೃಷ್ಟಿಕೋನ ಇಟ್ಟುಕೊಂಡವರಿಗೆ ಮತಾಂತರ ಅಸ್ಪೃಶ್ಯತೆಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಲ್ಲುದು ಎಂದು ತಿಳಿದುಕೊಳ್ಳುವುದು ಕಷ್ಟವಾಗುತ್ತದೆ. ಈ ಅಧ್ಯಾಯದಲ್ಲಿ ವಿವರಿಸಿದ ಮತಾಂತರ ಧೋರಣೆಯನ್ನು ಒಪ್ಪಿಕೊಳ್ಳುವವರಿಗೆ ಈ ಅಭಿಪ್ರಾಯದ ಔಚಿತ್ಯ ಒಪ್ಪಿಕೊಳ್ಳುವಲ್ಲಿ ಯಾವ ಆತಂಕವೂ ಇರಲಾರದು. ಎಲ್ಲರಿಗೂ ನಮಸ್ಕಾರ.

ಬಾಬಾ ಸಾಹೇಬರೆಂಬ ಕಿಚ್ಚನ್ ಎಲ್ಲರ ಮನದೊಳಗೆ ಬಿಡಗಲು ಕಾರಣಕರ್ತರಾಗಿರುವ ಅರುಣ್ ಜೋಳದ ಕೂಡ್ಲಿಗೆಯವರಿಗೆ ಜೈವಿನ ತಿಳಿಸುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 21 ಸ್ವರಾಜ್ಯದ ಶ್ರೇಷ್ಠತೆ ಸ್ವರಾಜ್ಯಕ್ಕಿಲ್ಲ. ಇಂದಿನವರೆಗೆ ನಮಗೆ ಗೊತ್ತಿರುವ ಭೂಗೋಳವನ್ನು ಅದರಲ್ಲಿರುವ ದೇಶಗಳನ್ನು ರಾಜಕೀಯ ದೃಷ್ಟಿಯಿಂದ ನೋಡಿದಾಗ ನಾವದನ್ನು 2 ಭಾಗಗಳಲ್ಲಿ ವಿಂಗಡಿಸಬಹುದು. ಒಂದನೆಯದು ಸ್ವಯಂ ಶಾಸಿತ ದೇಶ, ಎರಡನೆಯದು ಪರಶಾಸಿತ ದೇಶ. ಸ್ವಯಂ ಶಾಸಿತ ದೇಶದಲ್ಲಿ ಎಲ್ಲರ ಜವಾಬ್ದಾರಿಗಳು ಆ ದೇಶದ ವಾಸಿಗಳದ್ದಾಗಿರುತ್ತದೆ. ಅದೇ ಪರಶಾಸಿತ ದೇಶದ ಸ್ಥಿತಿ ಹಾಗಿರುವುದಿಲ್ಲ. ಅದರ ರಾಜ್ಯ ಕಾರ್ಯಭಾರ ಹೊರದೇಶದ ಜನರ ಕೈಯಲ್ಲಿರುತ್ತದೆ. ವಿಂಗಡಣೆಯಲ್ಲಿ ಭಾರತ 2 ಶಾಸನದಡಿ ಬರುತ್ತದೆ. ಈ ದೇಶದಲ್ಲಿ ಹಿಂದೂ, ಮುಸಲ್ಮಾನರು, ಪಾರಸಿ ಜನರು ವಾಸಿಸುತ್ತಿದ್ದರು. ಅವರೆಲ್ಲರನ್ನು ಹಿಂದೂಗಳೆಂದೇ ಸಂಬೋಧಿಸಲಾಗುತ್ತದೆ. ಆದರೆ ಈ ಹಿಂದೂಗಳನ್ನು ಆಳುವವರು ಮಾತ್ರ ಹಿಂದೂಗಳಲ್ಲ. ಆದ್ದರಿಂದ ಹಿಂದೂ ಜನ ಸ್ವಯಂ ಶಾಸಿತರಲ್ಲ. ಇಂದು ಅನೇಕ ವರ್ಷಗಳಿಂದ ಭಾರತವು ಪರಕೀಯರ ಕೈಯಲ್ಲಿದೆ. ಈ ಸುಜಲಾಂ ಸುಫಲಾಂ ದೇಶವನ್ನು ಗೆಲ್ಲಲು ಅನೇಕ ಹಳೆಯ ಪಾಶ್ಚಾತ್ಯ ರಾಷ್ಟ್ರಗಳು ಸುಮಾರು ಸಲ ಪ್ರಯತ್ನ ಪಟ್ಟವು. ರೋಮನ್ ಹಾಗೂ ಗ್ರೀಕ್ ದೇಶಗಳು ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಅವರಾರಿಗೂ ಸಫಲತೆ ಸಿಗಲಿಲ್ಲ. ಆದರೆ ಮುಸಲ್ಮಾನರಿಗೆ ಈ ಪ್ರಯತ್ನದಲ್ಲಿ ಯಶಸ್ಸು ಸಿಕ್ಕಿದೆ. ಭಾರತದ ಮೇಲೆ ಮುಸಲ್ಮಾನರ ದಾಳಿ 986 ಆರಂಭವಾಗಿದ್ದರೂ ಈ ದೇಶದಲ್ಲಿ ಅವರಿಗೆ ಕಾಲೂರಲು ಸಾಕಷ್ಟು ಸಮಯಾವಕಾಶ ಬೇಕಾಯಿತು. ಪೃಥ್ವಿರಾಜ್ ಚೌಹಾಣ 1193 ಯುದ್ಧದಲ್ಲಿ ಮಡಿದಾಗ ಹಿಂದೂ ಬಾದಶಾಹರುಗಳ ದಿಲ್ಲಿಯ

ಸಿಂಹಾಸನ ಬರಿದಾಗಿತ್ತು. ತದನಂತರ ಆ ಸಿಂಹಾಸನವನ್ನು ಕಿತ್ತುಕೊಂಡ ಪಠಾಣರನ್ನು 1526 ಪಾನಿಪತ್ ಮೊಘಲ್ ಅಧಿಪತಿ ಬಾಬರನ್ನು ಸೋಲಿಸಿ ದಿಲ್ಲಿಯಲ್ಲಿ ತಾನು ಹಿಂದೂಸ್ತಾನದ ಬಾದ್ಶಾ ಎಂದು ಘೋಷಿಸಿದನು. ಆದರೆ ಇವರು ಕಾಲೂರಿದ 500 ವರ್ಷಗಳೊಳಗೆ ದಿಲ್ಲಿಯ ಸಿಂಹಾಸನವನ್ನು ಗೆದ್ದ ಮುಸಲ್ಮಾನರ ಸಾರ್ವಭೌಮತ್ವವು ನೆಲಕಚ್ಚಲು ಆರಂಭಿಸಿತ್ತು. ಕೆಲವು ಕಾಲ ಈ ಸಿಂಹಾಸನವು ಮರಾಠ ಜನರ ಕೈಯಲ್ಲಿತ್ತು. ಕಡೆಗೊಂದು ದಿನ ಅದು ಶಾಶ್ವತವಾಗಿ ಇಂಗ್ಲಿಷರ ಕೈಗೆ ಹೊರಟು ಹೋಗಿದ್ದು ಇಂದಿನವರೆಗೆ ದೇವರ ಯೋಜನೆಯಂತೆ ಅವರ ಕೈಯಲ್ಲೇ ಇದೆ. ಹೀಗಿದೆ ಈ ದೇಶದ ಪರಾತಂತ್ರದ ಪೂರ್ವ ಇತಿಹಾಸ. ಸಾಮಾನ್ಯವಾಗಿ ರಾಜಕಾರಣದ 2 ಮುಖ್ಯ ಉದ್ದೇಶಗಳಿರುತ್ತವೆ, ಒಂದು ಶಾಸನ, ಮತ್ತೊಂದು ಸಂಸ್ಕೃತಿ. ಶಾಸನ ಅಂದರೆ ಶಿಸ್ತು ಅಥವಾ ಶಾಂತತೆಯನ್ನು ಕಾಪಾಡುವುದು. ಶಾಂತತೆಯನ್ನು 2 ರೀತಿಯಲ್ಲಿ ಭಂಗಗೊಳಿಸಬಹುದು, ಪರರ ಆಕ್ರಮಣದಿಂದ ಹಾಗೂ ಅಂತರ್ಕಲಹದಿಂದ ಕೂಡ. ಹೊರದೇಶದಿಂದ ಆಕ್ರಮಣವಾಗುವ ಸಾಧ್ಯತೆ ಬಹಳ ಕಡಿಮೆ, ಆದ್ದರಿಂದ ಈ ವಿಷಯವನ್ನು ಪಕ್ಕಕ್ಕಿಟ್ಟು ಶಾಸನ ನಡೆಸುವಾಗ ಅಂತರ್ವ್ಯವಸ್ಥೆಯನ್ನು ಸರಿಯಾಗಿಟ್ಟುಕೊಳ್ಳುವುದೇ ಉದ್ದೇಶವಾಗಿರುತ್ತದೆ. ಯಾವುದೇ ರಾಷ್ಟ್ರದಲ್ಲಿ ಜಾತಿ ಹಾಗೂ ಪಂಗಡಗಳು ಇದ್ದೇ ಇರುತ್ತವೆ. ಅಷ್ಟೇ ಅಲ್ಲ, ಆಯಾ ಜಾತಿಗಳ ಮಧ್ಯೆ ಹಾಗೂ ವೈಯಕ್ತಿಕ, ಸಾಮಾಜಿಕ, ಆರ್ಥಿಕ, ರಾಜಕೀಯ ಹಾಗೂ ಧಾರ್ಮಿಕ ಹಿತ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತವೆ. ಈ ಭಿನ್ನಾಭಿಪ್ರಾಯಗಳಿಂದಲೇ ಒಬ್ಬ ವ್ಯಕ್ತಿ ಅಥವಾ ಜಾತಿಯವರು ತಮ್ಮ ಒಳ್ಳೆಯದಕ್ಕಾಗಿ ಬೇರೊಬ್ಬ ವ್ಯಕ್ತಿಯ ಮೇಲೆ ಅಥವಾ ಜಾತಿಯ ಮೇಲೆ ದಂಗೆ ಎದ್ದರೆ, ಇಲ್ಲವೇ ಇನ್ಯಾವುದೇ ರೀತಿಯಿಂದ ಹಾನಿ ಮಾಡಿದರೆ ದೇಶದ ಶಾಂತಿಗೆ ಭಂಗ ಬರುತ್ತದೆ. ಶಾಂತಿ ಇಲ್ಲದೆ ಸಾಮಾಜಿಕ ಜೀವನ ಅಪಾಯಕ್ಕೊಳಗಾಗಿ ಮಾನವನ ದಿನನಿತ್ಯದ ಕೆಲಸಗಳಲ್ಲಿ ತೊಡಕುಂಟಾಗುತ್ತದೆ. ಆದ್ದರಿಂದ ಶಾಸನ ನಡೆಸುವುದು ಒಂದು ಮುಖ್ಯ ಉದ್ದೇಶವಾಗಿದ್ದರೂ ಕೇವಲ ಶಾಸನ ನಡೆಸುವವರು ಅಂದರೆ ಪ್ರಜೆಗಳಿಗೆ ಹಾಗಲ್ಲ, ಹೀಗೆ ಹೀಗಾದರೆ ತೊಂದರೆ, ಇಂತಹ ಕೆಲಸ ಮಾಡಿದರೆ ಶಾಂತತೆ ಭಂಗವಾಗುತ್ತದೆ, ದಂಡ ಹೇರಲಾಗುತ್ತದೆ ಎಂದೆಲ್ಲ ದಬಾಯಿಸುವ ರಾಜ್ಯ ಪದ್ಧತಿಯನ್ನು ಅವಲಂಬಿಸಿದರೆ, ಅಂತಹ ರಾಜ್ಯ ಪದ್ಧತಿಯನ್ನು ಇಂದಿನ ಕಾಲದಲ್ಲಿ ತಾರತಮ್ಯವಾಗಿ ಅಸಭ್ಯ, ಅಸಾಂಸ್ಕೃತಿಕ ಪದ್ಧತಿ ಎನ್ನಬಹುದು. ಮುಂದುವರಿದ ರಾಷ್ಟ್ರಗಳ ರಾಜ್ಯ ಪದ್ಧತಿಯ ಉದ್ದೇಶ ಶಾಸನದಷ್ಟೇ ಸಂಸ್ಕೃತಿಯೂ ಆಗಿರುತ್ತದೆ. ಈಗಿರುವುದಕ್ಕಿಂತ ಹೆಚ್ಚು ಒಳ್ಳೆಯ ರೀತಿಯಿಂದ ಪ್ರಜೆಯ ಉನ್ನತಿ ಹೇಗೆ ಸಾಧ್ಯ ಅನ್ನುವುದರ ಬಗ್ಗೆ ಉಪಾಯ ಯೋಜನೆಗಳನ್ನು ರಚಿಸುವುದು, ಶಾಸನದ ಉಪಾಯ ಯೋಜನೆಗಳನ್ನು ಎಲ್ಲರಲ್ಲಿ ಸಮನಾಗಿ ಹಂಚುವುದು, ಉನ್ನತಿಗಾಗಿ ಅನುಕೂಲ ಪರಿಸ್ಥಿತಿಯನ್ನು ನಿರ್ಮಿಸುವುದು ಬಹುಶಃ ಶಾಸನದಷ್ಟೇ ಅಥವಾ ಅದಕ್ಕಿಂತಲೂ ಹೆಚ್ಚು ಮಹತ್ವದ ಕೆಲಸ ಇದಾಗಿದೆ. ರಾಜಕಾರಣದ ಈ 2 ಉದ್ದೇಶಗಳು ಪರಿಸ್ಥಿತಿಗೆ ಅನುಸಾರವಾಗಿ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಜಾರಿಗೆ ಬರುತ್ತವೆ. ರಾಜ್ಯದ ಕೆಲಸಗಳು ಒಂದು ವಿಶಿಷ್ಟ ಜಾತಿಯ ಅಥವಾ ಪಂಗಡದ ಹಿತಕ್ಕಾಗಿಯೇ, ಅದು ತಮ್ಮ ಜಾತಿ ಇರಲಿ ಅಥವಾ ಪರಕೀಯ ಜಾತಿ ಇರಲಿ, ಆರಂಭವಾದಾಗ ಅಲ್ಲಿ ಸಂಸ್ಕೃತಿಗಿಂತ ಶಾಸನಕ್ಕೆ ಹೆಚ್ಚು ಪ್ರಾಧಾನ್ಯ ಸಿಗುತ್ತದೆ. ಏಕೆಂದರೆ ಶಾಂತತೆ ಭಂಗವಾದರೆ ಅವರ ಅಧಿಪತ್ಯ ಕುಂದು ಬರುವ ಸಾಧ್ಯತೆಗಳು ಇರುತ್ತದೆ. ಶಾಂತತೆ ಅವಶ್ಯವಾಗಿದ್ದರೂ ಶಾಂತತೆ ಕಾಪಾಡಲು ಯಾರದ್ದಾದರೂ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕಬೇಕಾಗಿ ಬರುವುದರಿಂದ ಶಾಂತತೆ ಹೆಸರಿನಲ್ಲಿ ಅನ್ಯಾಯವಾಗುವ ಸಾಧ್ಯತೆಗಳು ಇರುತ್ತವೆ. ವ್ಯಕ್ತಿಯೊಬ್ಬನ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕುವಾಗ ಯಾವಾಗ ಹಾಕಬೇಕು ಅಥವಾ ಹಾಕಬಾರದು ಅನ್ನುವುದನ್ನು ನಿರ್ಧರಿಸುವಾಗ ಸ್ವತಂತ್ರ ಹಾಗೂ ಸ್ವಚ್ಛಂದ ಎಂದು 2 ಭಾಗಗಳನ್ನಾಗಿ ವಿಂಗಡಿಸಬೇಕು. ಆದರೆ ಸ್ವತಂತ್ರವನ್ನು ಕಾಪಾಡಲು ಹೋಗಿ ಅದರ ಕೊನೆಯ ಸ್ವಚ್ಛಂದದಲ್ಲಾಗದಂತೆ ನೋಡಿಕೊಳ್ಳುವುದು ಬಹಳ ಕಷ್ಟದ ಕೆಲಸ. ಕೆಲವೊಮ್ಮೆ ಅನಿರ್ಬಂಧ ಸ್ವತಂತ್ರಕ್ಕೆ ಕಡಿವಾಣ ಹಾಕುವಾಗ ಸ್ವತಂತ್ರ ನಷ್ಟವಾಗುತ್ತದೆ. ಸ್ವಾತಂತ್ರ್ಯ ನಷ್ಟವಾಗುವುದರಿಂದ ಶಾಂತತೆಯನ್ನು ಕಾಪಾಡಬಹುದೇ ಹೊರತು ವ್ಯಕ್ತಿ ವಿಕಸನ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಶಾಸನದ ಅತಿರೇಕತನದಿಂದ ನಷ್ಟವೇ ಆಗುತ್ತದೆ. ಎರಡನೆಯ ಆರೋಪ ಏನು ಅಂದರೆ, ಪರಕೀಯರ ಅಧಿಪತ್ಯದಲ್ಲಿ ರಾಜ್ಯಕರ್ತರು ತಮ್ಮ ಜಾತಿ ಬಂಧು ಬಾಂಧವರ ಹಿತಕ್ಕಾಗಿ ಇತರ ಪ್ರಜೆಗಳ ಹಿತದತ್ತ ಗಮನ ಹರಿಸುವುದಿಲ್ಲ. ಅಷ್ಟೇ ಅಲ್ಲ, ಅವರ ಆಹುತಿಯನ್ನೇ ಕೊಡುತ್ತಾರೆ. ಹಾಗಾಗಿ ಒಂದು ದೇಶದ ಮೇಲೆ ಮತ್ತೊಂದು ದೇಶದ ಆಳ್ವಿಕೆ ಇದ್ದಾಗ ಅವರ ಆಳ್ವಿಕೆಯಡಿ ಬರುವ ಜನರ ಲಾಭವಾಗುವುದು ಬಹಳ ಕಡಿಮೆ ಎಂದೇ ಹೇಳಬಹುದು ಅನ್ನುವ ಈ ನಿಯಮವನ್ನು ಎಲ್ಲ ತಜ್ಞರು ಒಪ್ಪುತ್ತಾರೆ. ಆದರೆ ಭಾರತದ ಮೇಲೆ ಬ್ರಿಟಿಷರ ಆಳ್ವಿಕೆ ಇದಕ್ಕೆ ಅಪವಾದ ಅನ್ನುವುದರಲ್ಲಿ ಅನುಮಾನವಿಲ್ಲ. ಯಾವುದೇ ದೇಶದ ಮೇಲೆ ಅನೇಕ ಪರಕೀಯರು ದಾಳಿ ಮಾಡಿ ಇಲ್ಲಿನ ಜನರ ಅನ್ನ ಬಟ್ಟೆ ವಸತಿಗೆ ಸಂಚಕಾರ ತಂದರೋ, ಯಾವ ದೇಶದಲ್ಲಿ ಅನೇಕ ರಾಜಕೀಯ ಬಂಡುಕೋರತನದಿಂದ ಪ್ರಜೆಗಳಿಗೆ ಶಾಂತಿ ಅನ್ನುವುದು ಮರೀಚಿಕೆಯಾದಾಗ, ಇಂತಹ ವಾತಾವರಣದಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದ ದೇಶಕ್ಕೆ ಸಿಕ್ಕ ಶಾಂತತೆಯ ಲಾಭವನ್ನು ಕಡೆಗಣಿಸಲಾದೀತೆ. ಹಾಗೆಯೇ ಭಾರತದಂತಹ ಸಾಂಸ್ಕೃತಿಕ ದೃಷ್ಟಿಯಿಂದ ಅಸಭ್ಯ ಜನರಲ್ಲಿ ಮೊದಲನೇ ಸ್ಥಾನದಲ್ಲಿ ಅಥವಾ ಮುಂದುವರಿದ ದೇಶಗಳ
ದೃಷ್ಟಿಯಲ್ಲಿ ಕಡೆಯ ಸ್ಥಾನದಲ್ಲಿರುವಂತಹ ದೇಶವು ಹೊಸದಾಗಿ ಸ್ಥಾಪನೆಯಾಗಿರುವಂತಹ ರಾಷ್ಟ್ರ ಸಂಘದಲ್ಲಿ ಸೇರಿಕೊಳ್ಳಲು ಲಾಯಕ್ಕಾಗಿದೆ ಎಂದು ಸಿದ್ಧವಾದಾಗ ಬ್ರಿಟಿಷ್ ಆಳ್ವಿಕೆಯಲ್ಲಿ ಆ ದೇಶದ ಸಂಸ್ಕೃತಿಯ ಬೆಳವಣಿಗೆ ಕುಂಠಿತವಾಗಿದೆ ಅಂದರೆ ತಪ್ಪಾದೀತು. ಆದರೆ ಸ್ವಜನರ ಆಳ್ವಿಕೆಯಲ್ಲಿ ಪ್ರಜೆ ಸುಖವಾಗಿರುವುದಿಲ್ಲ ಅನ್ನುವುದು ಅನುಭವ ವೇದ್ಯವಾದರೆ ಪರಕೀಯರ ಆಳ್ವಿಕೆಯಲ್ಲಿ ಅವರು ಅಸಂತುಷ್ಟರಾಗಿದ್ದರೆ ಆಶ್ಚರ್ಯ ಪಡಬೇಕಿಲ್ಲ. ಅಲ್ಲದೆ ಪರಕೀಯರ ಆಳ್ವಿಕೆ ಸುಖವಾಗಿದ್ದರೂ ಕೇವಲ ಪರಕೀಯರಾಗಿ ಪರತಂತ್ರದಲ್ಲಿ ಸಿಕ್ಕಿರುವ ಜನರ ಗಮನ ಯಾವತ್ತೂ ಅವರ ಮೇಲೆ ಆಳ್ವಿಕೆ ನಡೆಸುವವರ ದೋಷಗಳ ಮೇಲೆಯೇ ಇರುತ್ತದೆ. ಹಾಗಾಗಿಯೇ ಇಂದು ಬ್ರಿಟಿಷರ ವಿರುದ್ಧ ಚಳುವಳಿಗಳು ನಡೆದಿವೆ. ಈ ಚಳುವಳಿಯ ಮೂಲ ಉದ್ದೇಶವನ್ನು ತಿಳಿದುಕೊಳ್ಳುವುದು ಅಗತ್ಯವಾಗಿದೆ. ರಾಷ್ಟ್ರೀಯ ಸಭೆ, ಜಿಲ್ಲಾ ಕಾಂಗ್ರೆಸ್, ಇದು ಇದೇ ಚಳುವಳಿಯ ಜನನಿ. ಪ್ರತಿ ವರ್ಷ ಈ ಸಭೆಯನ್ನು ಕರೆಯಲಾಗುತ್ತದೆ. ಇದರ 34ನೇ ಅಧಿವೇಶನ ಕಳೆದ ಕ್ರಿಸ್ಮಸ್ ನಲ್ಲಿ ಅಮೃತಸರ್ನಲ್ಲಿ ನಡೆಯಿತು. ಈ ರಾಷ್ಟ್ರೀಯ ಸಭೆಯು 1885ರಲ್ಲಿ ಬೆಳಕಿಗೆ ಬಂತು ಹಾಗೂ ಅದು ಬೆಳಕಿಗೆ ಬರುವ ಕಾರಣಗಳು ಸ್ವಾಭಾವಿಕವಾಗಿವೆ. ಯಾವುದೇ ದೇಶಕ್ಕೆ ತನ್ನ ನಿಜವಾದ ಪರಿಸ್ಥಿತಿ ಹೇಗಿದೆ ಅನ್ನುವುದನ್ನು ಆ ದೇಶದ ಘಟಿಸುವ ಒಳ್ಳೆಯ ಹಾಗೂ ಕೆಟ್ಟ ಘಟನೆಗಳಿಂದ ತಿಳಿಯುತ್ತದೆ. ನಾವು ಶ್ರೀಮಂತರೋ ಬಡವರೋ, ಒಳ್ಳೆಯವರೋ ಕೆಟ್ಟವರೋ, ಜ್ಞಾನಿಗಳೋ ಅಜ್ಞಾನಿಗಳೋ, ಬೆಳ್ಳಗಿದ್ದೇವೋ ಅಥವಾ ಕಪ್ಪಗಿದ್ದೇವೋ ಅನ್ನುವುದನ್ನು ಉಳಿದವರನ್ನು ನೋಡದೆ ತಿಳಿಯುವುದಿಲ್ಲ. ಹಾಗೆಯೇ ಒಂದು ರಾಷ್ಟ್ರಕ್ಕೆ ನಾವು ಇತರ ರಾಷ್ಟ್ರಗಳಿಗಿಂತ ಮುಂದುವರೆದಿದ್ದೇಯೋ ಇಲ್ಲವೋ ಅನ್ನುವುದು ಇತರ ರಾಷ್ಟ್ರಗಳನ್ನು ಅಭ್ಯಾಸಿಸಿದಾಗ ಅಥವಾ ಆ ರಾಷ್ಟ್ರದ ಸಂಚಾರ ವ್ಯವಸ್ಥೆಯ ಅರಿವಿದ್ದಾಗಲೇ ಅರ್ಥವಾಗುತ್ತದೆ. ಇತರ ರಾಷ್ಟ್ರಗಳನ್ನು ಅಭ್ಯಾಸಿಸಿದ್ದರೆ, ತಮ್ಮ ರಾಷ್ಟ್ರದೊಡನೆ ಇತರ ರಾಷ್ಟ್ರಗಳ ತುಲನೆ ಮಾಡದಿದ್ದರೆ, ಆ ಒಂಟಿ ರಾಷ್ಟ್ರವು ತಾನಿರುವ ಅಧೋಗತಿಯಲ್ಲೂ ಸಾಕಷ್ಟು ಬೆಳವಣಿಗೆ ಮಾಡಿಕೊಂಡಿದ್ದೇವೆ ಅನ್ನುವ ತಪ್ಪು ಕಲ್ಪನೆಯಲ್ಲೂ ಇರಲು ಇಷ್ಟಪಡುತ್ತದೆ. ಈ ದೃಷ್ಟಿಯಿಂದ ಇಲ್ಲಿಯ ಜನರಿಗೆ ತುಲನೆಯಿಂದ ತಮ್ಮ ನಿಜವಾದ ಪರಿಸ್ಥಿತಿ ಅರಿವಾಗಲು ಭಾರತ ಹಾಗೂ ಬ್ರಿಟಿಷರ ಪ್ರಜೆ ಹಾಗೂ ರಾಜರ ನಡುವೆ ಇರುವ ನಿಕಟ ಸಂಬಂಧ ಮಹತ್ವದ ಪಾತ್ರ ವಹಿಸುತ್ತದೆ. ಇಂಗ್ಲಿಷ್ ವಿದ್ಯೆ ಅನ್ನುವುದು ಹುಲಿಯ ಹಾಲು. ಅದನ್ನು ಕುಡಿಯಲು ಸಿಕ್ಕವರಿಗೆ ಹೊಸ ಉತ್ಸಾಹ, ಹೊಸ ತೇಜಸ್ಸು, ಹೊಸ ಹುಮ್ಮಸ್ಸು ಬರುತ್ತದೆ. ಈ ವಿದ್ಯೆ ಲಭಿಸಿದವರು ಇಂಗ್ಲಿಷ್ ದೇಶದ ಇತಿಹಾಸವನ್ನು ಅಭ್ಯಸಿಸಿ ಅನಿಯಂತ್ರಿತ ಕಾರ್ಯಭಾರದಿಂದಾಗುವ ನಷ್ಟವನ್ನು ಕಂಡುಹಿಡಿದದ್ದಾದ್ದರಿಂದ ಸ್ವತಂತ್ರದ ಕನಸು ಅವರ ಮನಸ್ಸಿನಲ್ಲಿ ಹುಟ್ಟಲಾರಂಭಿಸಿತು. ಇಂಗ್ಲಿಷ್ ವಿದ್ಯೆಯ ಸಹಾಯದಿಂದ ಅವರಿಗೆ ರಾಜ ಹಾಗೂ ಪ್ರಜೆಯ ಹಕ್ಕುಗಳು ಯಾವುವು ಅನ್ನುವುದು ಅರ್ಥವಾಯಿತು. ಹುಲಿಯ ಹಾಲನ್ನು ಕುಡಿದು ದೃಢಕಾಯರಾದ ಮರಿಗಳು ಬ್ರಿಟಿಷ್ ಸರ್ಕಾರದ ವಿರುದ್ಧ ಬಂಡಾಯ ಬೇಳಲು ಆರಂಭಿಸಿದರು. ಬ್ರಿಟಿಷ್ ರಾಜ್ಯ ಪರಕೀಯ ರಾಜ್ಯವಾದರೂ ಕೆಲವು ಸರ್ಕಾರಿ ಅಧಿಕಾರಿಗಳನ್ನು ಬಿಟ್ಟರೆ ಉಳಿದ ಬ್ರಿಟಿಷ್ ಜನ ಈ ಪ್ರಜಾಪಕ್ಷದ ಸಭೆಗೆ ಸಹಾನುಭೂತಿ ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ಭಾರತದ ಮಾಜಿ ಗವರ್ನರ್ ಜನರಲ್ ಲಾರ್ಡ್ ಡಾಫ್ರಿನ್ ಅವರು ಸ್ವತಃ ಇದರ ಹುಟ್ಟಿಗೆ ಸಹಾಯ ಮಾಡಿದ್ದಾರೆ. ತಮ್ಮ ಸಹಾನುಭೂತಿಯನ್ನವರು ಕೇವಲ ಶಬ್ದಗಳಲ್ಲಷ್ಟೇ ವ್ಯಕ್ತಪಡಿಸದೆ ಪ್ರಜಾಪಕ್ಷದ ಬೇಡಿಕೆಯ ಅನುಸಾರವಾಗಿ ತಮ್ಮ ರಾಜ್ಯ ವ್ಯವಸ್ಥೆಯಲ್ಲಿ ಕೆಲವು ಸುಧಾರಣೆಗಳನ್ನು ಮಾಡಿದ್ದಾರೆ. ಈ ಪ್ರಜಾಪಕ್ಷ ಬೆಳಕಿಗೆ ಬಂದ ದಿನದಿಂದ ಬ್ರಿಟಿಷ್ ಸರ್ಕಾರವು ಶಿಕ್ಷಣ ಪದ್ಧತಿಯಲ್ಲಿ ಸಾಕಷ್ಟು ಉದಾರತೆ ತೋರಿಸಿದೆ. ಉಚಿತ ಹಾಗೂ ಕಡ್ಡಾಯ ಪ್ರಾಥಮಿಕ ಶಿಕ್ಷಣದ ಆರಂಭ, ಪ್ರಾಯೋಗಿಕ ಹಾಗೂ ಶಾಸ್ತ್ರೀಯ ಶಿಕ್ಷಣಕ್ಕಾಗಿ ಶಿಕ್ಷಾ ವೃತ್ತಿಯ ಆರಂಭ, ಆರೋಗ್ಯದ ದೃಷ್ಟಿಯಲ್ಲಿ ಸರ್ಕಾರದ ವತಿಯಿಂದ ಸಾಕಷ್ಟು ಹಣ ಖರ್ಚಾಗುತ್ತಿದೆ. ಮದ್ಯದಂತಹ ಮಾದಕ ದ್ರವ್ಯದ ತೆರಿಗೆಯನ್ನು ಹೆಚ್ಚಿಸಿ ಮದ್ಯದ ಆಸಕ್ತಿಯನ್ನು ಕಡಿಮೆ ಮಾಡಲು ಮದ್ಯದ ಅಂಗಡಿಗಳನ್ನು ಮುಚ್ಚಿ ಮದ್ಯದ ಮಾರಾಟವನ್ನು ನಿಯಂತ್ರಿಸಲು ಆರಂಭಿಸಿದ್ದಾರೆ. ಜನತೆಯ ದೂರನ್ನು ಗಮನಕ್ಕೆ ತೆಗೆದುಕೊಂಡು ಕಾಡಿನಲ್ಲಿ ಬೆಳೆಯುವ ಹುಲ್ಲು ಹಾಗೂ ಉರುವಲು ಕಟ್ಟಿಗೆಗಳನ್ನು ರಿಯಾಯಿತಿ ದರದಲ್ಲಿ ಕೊಡಲಾಗುತ್ತಿದೆ. ಉಪ್ಪಿನ ತೆರಿಗೆಯ ಮೇಲೆ ಕನಿಷ್ಠ ಮಿತಿಯನ್ನು ಹೆಚ್ಚಿಸಲಾಗಿದೆ. ಪೊಲೀಸ್ ಖಾತೆಯ ವರಿಷ್ಠ ಹಾಗೂ ಕನಿಷ್ಠ ಹುದ್ದೆಯ ಜಾಗಗಳು ಹಾಗೂ ಮಿಲಿಟರಿ ಖಾತೆಯ ವರಿಷ್ಠ ಹುದ್ದೆಗಳು ಈ ದೇಶದ ಜನರಿಗೆ ಸಿಗಲಾರಂಭಿಸಿವೆ. ಮುಲ್ಕಿ ಶಿಕ್ಷಣ ಹಾಗೂ ಇತರ ಖಾತೆಯಲ್ಲಿಯ ವರಿಷ್ಠ ಹುದ್ದೆಯ ಕೆಲಸಗಳು ಇವರಿಗೆ ಸಿಗಬೇಕು ಅನ್ನುವುದು ಇತ್ತೀಚೆಗೆ ಸಮ್ಮತವಾಗಿದೆ. ಕೃಷಿ ಸುಧಾರಣೆ, ವಿತ್ತ ಸಹಾಯಕ ಸಂಸ್ಥೆಗಳ ಸ್ಥಾಪನೆಗಳನ್ನು ಸರ್ಕಾರವು ಆದ್ಯತೆಯ ಮೇಲೆ ಮಾಡಿಕೊಡುತ್ತಿದೆ. ಅಷ್ಟೇ ಅಲ್ಲದೆ ಸಬಲ ಹಾಗೂ ಜವಾಬ್ದಾರಿಯುಳ್ಳ ಪ್ರಜೆಗಳನ್ನು ಪ್ರಾಂತ್ಯದ ಹಾಗೂ ವರಿಷ್ಠ ನ್ಯಾಯಾಲಯಗಳಲ್ಲಿ ಕೆಲಸಕ್ಕೆ ಕೊಟ್ಟು ಅವರ ಸಲಹೆಯಂತೆ ಕಾನೂನುಗಳನ್ನು ರಚಿಸಲಾಗುತ್ತಿದೆ. ಪ್ರಜಾಪಕ್ಷದ ಜನರನ್ನು ನ್ಯಾಯಾಲಯದ ಕೌನ್ಸಿಲ್ನಲ್ಲಿ ಸೇರಿಸಿಕೊಳ್ಳಲು ಸರ್ಕಾರವು ದಿನಗಳೆದಂತೆ ಉದಾರತೆ ತೋರಿಸುತ್ತಿದೆ. ಮೊದಲು ಅಂದರೆ 1861ರಲ್ಲಿ ಪ್ರಜಾಪಕ್ಷದ ಜನರನ್ನು ಸರ್ಕಾರಿ ನ್ಯಾಯಾಲಯದ ಕೌನ್ಸಿಲ್ಗಳಲ್ಲಿ ಸೇರಿಸಿಕೊಳ್ಳುವುದನ್ನು ಒಪ್ಪಿಕೊಂಡ ದಿನದಿಂದ 1892ರವರೆಗೆ ಸರ್ಕಾರಿ ಚುನಾವಣೆಯಲ್ಲಿ ಯಾರನ್ನು ಆರಿಸಿಕೊಳ್ಳುವುದು ಅನ್ನುವ ನಿರ್ಧಾರ ಸರ್ಕಾರದ ಇಷ್ಟಾನಿಷ್ಟಗಳು ಅವಲಂಬಿಸಿತ್ತಾದರೂ ಸರ್ಕಾರ ಆರಿಸಿದ ಸಭಾಸದರು ಯಾವತ್ತೂ ಪ್ರಜೆಯ ಹಿತಕ್ಕಾಗಿ
ದುಡಿಯುತ್ತಿದ್ದರು ಎಂದೇನು ಇಲ್ಲ. ಅವರು ಸರ್ಕಾರದ ಮಾತಿಗೆ ಕೇವಲ ಗೋಣಾಳಾಡಿಸುವವರೇ ಆಗಿದ್ದರು. ಕೌನ್ಸಿಲ್ನಲ್ಲಿ ತಮ್ಮ ಜಾಗವನ್ನು ಸುರಕ್ಷಿತವಾಗಿಡಲು, ಸರ್ಕಾರದ ಮರ್ಜಿ ಕಾಪಾಡಲು ಪ್ರಜಾಪಕ್ಷವು ಸ್ವಾರ್ಥಕ್ಕಾಗಿ ಸತ್ಯದ ಆಹುತಿ ಕೊಡುತ್ತಿತ್ತು. ಇವರು ಆರಿಸಿರುವ ಸಭಾಸದರು ಗೋಣಾಳಾಡಿಸುವವರಾಗಿದ್ದು ಪ್ರಜೆಹಿತಕ್ಕಾಗಿ ದುಡಿಯುವವರಲ್ಲ ಅನ್ನುವ ಟೀಕೆಗಳಿಂದ ಬೇರೆ ಸಭಾಸದರನ್ನು ಆರಿಸುವುದನ್ನು ಬಿಟ್ಟು ಚುನಾವಣೆಯ ಮಾರ್ಗವನ್ನು ಅವಲಂಬಿಸಿದ್ದಾರೆ. ಒಟ್ಟಿನಲ್ಲಿ ಬ್ರಿಟಿಷ್ ಆಡಳಿತವು ವರ್ಷಗಳು ಉರುಳಿದಂತೆ ಸ್ವರಾಜ್ಯ ಪದ್ಧತಿಯತ್ತ ವಾಲುತ್ತಿದೆ ಎನ್ನುವುದನ್ನು ಅವರ ವೈರಿಗಳು ಕೂಡ ನಂಬಲೇಬೇಕು. ಪ್ರಜಾಪಕ್ಷದ ಈ ರಾಷ್ಟ್ರೀಯ ಸಭೆಯು ಬ್ರಿಟಿಷ್ ಆಡಳಿತವನ್ನು ಸ್ವರಾಜ್ಯ ಆಡಳಿತ ಪದ್ಧತಿಯಲ್ಲಿ ಪರಿವರ್ತಿಸಲೆಂದೇ ಹುಟ್ಟಿರುವುದಾದರೆ, ಮೇಲೆ ಹೇಳಿರುವ ಎಲ್ಲಾ ಬದಲಾವಣೆಗಳನ್ನು ನೋಡಿ ಇವರಿಗೆ ಸಮಾಧಾನವಾಗಬೇಕಾಗಿತ್ತು. ಆದರೆ ಅಸಂತೋಷ ಹೆಚ್ಚಾಗುತ್ತಿದೆ ಎನ್ನುವುದು ಕಂಡುಬಂದಿದೆ. ರಾಷ್ಟ್ರೀಯ ಸಭೆಯ ಮೂಲ ಉದ್ದೇಶದಲ್ಲಾದ ಬದಲಾವಣೆಗೆ ಇದಕ್ಕೆ ಕಾರಣ ಇವರಿಗೆ ಈ ಸ್ವರಾಜ್ಯ ಬೇಡವಾಗಿದೆ. ಏಕೆಂದರೆ ಸ್ವರಾಜ್ಯದ ಶ್ರೇಷ್ಠತೆ ಸ್ವರಾಜ್ಯಕ್ಕಿಲ್ಲ ಅನ್ನುವ ಹೊಸ ತತ್ವ ಅವರಿಗೆ ಅರ್ಥವಾಗಿದೆ. ಕೇವಲ ತತ್ವ ಎಂದಾದರೆ ತೊಂದರೆ ಇಲ್ಲ, ಆದರೆ ವ್ಯವಹಾರಿಕ ದೃಷ್ಟಿಯಲ್ಲಿ ತತ್ವಕ್ಕಿಂತ ವ್ಯವಹಾರ ಶ್ರೇಷ್ಠವಾಗಿದೆ. ಸ್ವರಾಜ್ಯ ಯಾರದ್ದು ಹಾಗೂ ಯಾರಿಗಾಗಿ ಎನ್ನುವುದು ತಿಳಿಯದೆ ನಾವಂತೂ ಇದನ್ನು ಅನುಸರಿಸುವುದಿಲ್ಲ. ಅನುಸರಿಸುವವರು ಅನುಸರಿಸಲಿ, ಪಾಪ.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಈ ಜೀವನವೆಂಬ ಪಯಣದಲ್ಲಿ ನಮ್ಗೆ ಪರಿಚಯ ಆಗೋರ ಸಂಖ್ಯೆ ತುಂಬಾನೇ ಇರುತ್ತೆ, ಆದ್ರೆ ನಮ್ಮ ಜೊತೆ ಯಾರಿರ್ತಾರೆ ಅನ್ನೋದಕ್ಕಿಂತ, ನಮ್ಮ ಜೊತೆ ಎಷ್ಟು ಜನ ಇರ್ತಾರೆ ಅನ್ನೋದಕ್ಕಿಂತ, ನಮ್ಮ ಕಷ್ಟದಲ್ಲಿ ಯಾರು ನಮ್ಮ ಕೈ ಹಿಡಿತಾರೆ ಅನ್ನೋದು ಮುಖ್ಯ ಆಗುತ್ತೆ. ಯಾಕಂದ್ರೆ ನಮ್ಮ ಮನಸ್ಸು ತಿಳಿದವರಿಗೆ ಮಾತ್ರ ನಮ್ಮ ನೋವು ಅರ್ಥ ಆಗೋದು. ಅಂತ ವ್ಯಕ್ತಿಗಳನ್ನ ಜೀವನದಲ್ಲಿ ಯಾವತ್ತೂ ಕಳ್ಕೋಬೇಡಿ. ಆಲ್ ಇಸ್ ವೆಲ್.
2: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು,
1: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
3: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
4: ನಿಮ್ಮ ಮನೆ ಮನದ ಕೈರುಚಿ.
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
6: ಹೌದು, ನಾನು ಕ್ಯಾನ್ಸರ್ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
5: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
6: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099, ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
7: ಕೇಳುಗರೆ ಗಮನಿಸಿ, ದಿನದ 24 ಗಂಟೆಯೂ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಮೂಲಕವಾಗಿ ನಿರಂತರವಾಗಿ ಕೇಳಬಹುದು. ಕೇಳಿರಿ, ಆನಂದಿಸಿರಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಲು 9686069629 ಈ ಸಂಖ್ಯೆಗೆ ನೀವು ವಾಟ್ಸಪ್ ಮಾಡಬಹುದು. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಇಷ್ಟ ಆಗುವಂತಹ ರೆಸಿಪಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅದು ಯಾರಿಂದ ಅಂದರೆ ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರಿಂದ. ಮಕ್ಕಳಿಗೆ ಅಷ್ಟೇ ಇಷ್ಟ ಆಗುತ್ತಾ ಈ ರೆಸಿಪಿ ಅಂತ ನಿಮಗೂ ಕೂಡ ಒಂದು ಪ್ರಶ್ನೆ ಬರ್ಬೋದು. ಖಂಡಿತವಾಗ್ಲೂ ಈ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಹಾಗೆ ಸಮೋಸ, ಕಚೋರಿ ಈ ರೀತಿಯ ತಿಂಡಿಗಳನ್ನು ಮಕ್ಕಳು ಸಾಕಷ್ಟು ಇಷ್ಟಪಡ್ತಾರೆ. ಚಕ್ಲಿ ಇದ್ರೆ ಸಾಕು, ಆರಾಮಾಗಿ ತಿನ್ಕೊಳ್ತಾ ಟಿವಿ ನೋಡೋದು, ಫೋನ್ ನೋಡೋದು ಈ ರೀತಿಯ ಕೆಲಸಗಳನ್ನು ಕೂಡ ಮಾಡ್ಕೊಳ್ತಾ ಇರ್ತಾರೆ. ಅದರಲ್ಲೂ ಟೀ ಮತ್ತು ಕಾಫಿ ಸಮಯದಲ್ಲಿ ಈ ಚಕ್ಲಿಗಳು ಇದ್ದರೆ ಮತ್ತಷ್ಟು ಆ ಟೀ ಕುಡಿಲಿಕ್ಕೆ ಖುಷಿಯಾಗತ್ತೆ ಅಲ್ವಾ? ಸೊ ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ 4 ಬಗೆಯ ಚಕ್ಕುಲಿಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ನಾಗೇಶ್ ಅವರು. ಯಾರಿಗೆ ಯಾವ ಚಕ್ಕುಲಿ ಇಷ್ಟ ಆಗುತ್ತೋ ಆ ಚಕ್ಕುಲಿಯನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಬೋದು, ತಡ ಮಾಡೋದು ಬೇಡ. ನಾಗೇಶ್ ಅವರಿಂದ ಸ್ಪೆಷಲ್ ಚಕ್ಕುಲಿಗಳ ಬಗ್ಗೆ ತಿಳಿತಾ ಹೋಗೋಣ.
9: ಚಕ್ಲಿಯನ್ನ ನಾವು ನಿಮ್ಗೆ 3 ಮಸ್ತ್ ಆಗಿರುವಂತಹ ಈಸಿ ಆಗಿರುವಂತಹ ಚಕ್ಲಿ ಮತ್ತು ಒಂದು ಸಾಂಪ್ರದಾಯಿಕ ಚಕ್ಲಿಯನ್ನು ತೋರಿಸ್ತೀವಿ. ಬರೀ ಈ ಒಂದೇ ರೀತಿ ಚಕ್ಲಿ ಮಾಡೋಕೆ ನಾವು 1/2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀವಿ. ಹಾಗೆ 1/2 ಕಪ್ಪಷ್ಟು ಪುಟಾಣಿಯನ್ನು ಒಂದು ಮಿಕ್ಸರ್ ಜಾರ್ದಾಗ ಹಾಕಿದ್ದೀವಿ. ಮುಂದಕ್ಕೆ ಒಂದು ಕಡಾಯಿ ಅಥವಾ ಒಂದು ಪಾತ್ರದಾಗ 1 ಕಪ್ಪಷ್ಟು ನೀರನ್ನು ಹಾಕಿ ಅದಕ್ಕೊಂದು ಹಿಟ್ಟು ಹಿಂಗನ್ನು ಸೇರಿಸಿ ಅದ್ರ ಜೊತೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ಅದಾದ ನಂತರ ಕಾಳು ಮೆಣಸಿನ ಪುಡಿಯನ್ನು ಇದ್ರಾಗ ಹಾಕಿ ಒಂದು ಹಿಟ್ಟು ಉಪ್ಪನ್ನು ಹಾಕಿ ನೋಡ್ಕೊಂಡು ಹಾಕಿರಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಈ ಒಂದು ಅಕ್ಕಿ ಹಿಟ್ಟನ್ನು ಅದರೊಳಗನ್ನು ಹಾಕಿ ಬರಬ್ಬರಿಯಾಗಿ ಮಿಕ್ಸ್ ಮಾಡೋಕ್ಕೆ ಶುರು ಮಾಡಬೇಕಾಗೈತಿ ರೀ. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಅದು ಬರ್ಬರಿಯಾಗಿ ಚೆನ್ನಾಗಿ ಕೂಡಿತೈತಿ. ಅದಾದ ನಂತರ ಮ್ಯಾಲಿಟ್ಟು ಮುಚ್ಚಿ ಬಿಟ್ಬಿಡ್ರಿ. ಈ ಕಡೆ ಆ ಒಂದು ಹಿಟ್ಟನ್ನು ಪುಟಾಣಿ ಹಿಟ್ಟನ್ನು ತಯಾರಾಯ್ತರಿ. ಈಗ ಇದಕ್ಕೊಂದು ಹಿಟ್ಟು ಎಣ್ಣೆಯನ್ನು ಹಾಕಿ ಪುಟಾಣಿ ಹಿಟ್ಟನ್ನು ಅದರೊಳಗೆ ಚಾಣಿಸಿ ತೊಗೊಂಡ್ನೋರಿ. ತಿದ್ರಿ ನಾವು ಪುಟಾಣಿ ಹಿಟ್ಟನ್ನು ಚಾಣಿಸಿ ತೊಗೊಂಡು ಇದ್ರಾಗ ಒಂದಿಷ್ಟು ಬಿಳಿ ಎಳ್ಳನ್ನು ನಾವು ಮತ್ತೆ ಸೇರಿಸೋನು, ಮತ್ತು ಅಜ್ವಾನ್ ಏನಿರ್ತಾವಲ್ಲ ಅವನ್ನ ಕೈಯಿಂದ ಈ ರೀತಿಯಾಗಿ ತಿಕ್ಕಿ ಇದರೊಳಗನ ಹಾಕೊಂಡು ಇದರಿಂದ ಭಾಳ ಮಸ್ತಾಗಿರುವಂತಹ ಚಕ್ಕಲಿಗೆ ಫ್ಲೇವರ್ ಬರ್ತೈತ್ರಿ. ಈಗ ಇದನ್ನು ಕಲ್ಸಕ್ಕೆ ನೀವು ಶುರು ಮಾಡಿ, ಹಿಟ್ಟನ್ನು ಬರೋಬ್ಬರಿಯಾಗಿ ಕಲ್ಸಕ್ಕೆ ಶುರು ಮಾಡಿರಿ. ಆಮೇಲೆ ಎಟ್ಟಬೇಕು ನೋಡಿಕೊಂಡು ಅಷ್ಟೇ ನೀರನ್ನು ಚಿಮುಕಿಸಿ, ಭಾಳ ಹಾಕಂಗಿಲ್ಲರಿ, ಅಷ್ಟೇ ನೀರನ್ನು ಚಿಮುಕಿಸಿ ಬರೋಬ್ಬರಿಯಾಗಿ ಇದನ್ನು ನೀವು ಏನು ಮಾಡಿರಿ, ನಾದಿ ತೆಗೆದಿಟ್ಕೊಳ್ಳಿ. ಈ ಕಡೆ ಒಂದು ಕಡಾಯಿದಾಗ ಎಣ್ಣೆನ ಕಾಯಕಿಡ್ರಿ, ಚಕ್ಲಿ ಮನೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ರೆಡಿ ಮಾಡ್ಕೊಳ್ಳಿ. ಈಗ ನಾದಿರುವಂತಹ ಹಿಟ್ಟಿನಾಗಿಂದ ಒಂದು ದೊಡ್ಡ ಉಳ್ಳಿಯನ್ನು ಮಾಡ್ಕೊಂಡು ಅದರಿಂದ ಈ ರೀತಿಯಾಗಿ ಮಾಡ್ಕೊಂಡು ಇನ್ನು ನೀವು ಚಕ್ಲಿ ಮಾಡೋಕ್ಕೆ ಶುರು ಮಾಡಿ. ಒಂದೊಂದು ಪ್ಲೇಟನ್ನು ಇಂಥ ಸಣ್ಣ ಸಣ್ಣ ಪ್ಲೇಟ್ ಇರ್ತಾರಲ್ಲ ಅವನ್ನ ಡಬ್ ಹಾಕಿ ಅದ್ರ ಮೇಲೆ ಈ ರೀತಿ ಚಕ್ಲಿ ಮಾಡ್ಕೊಂಡು ಆಮೇಲೆ ನೀವು ಎಣ್ಣೆ ಒಳಗೆ ತೆಗೆದು ಹಾಕೋರಿದ್ರಿ ಅಂತಂದರೆ ಅದು ಈಸಿ ಆಗ್ತೈತ್ರಿ. ಇಲ್ಲ ಒಂದು ಶೀಟ್ ಮೇಲೆ ಹಾಕ್ತಂತಂದ್ರೆ ಹಂಗೂ ಮಾಡ್ಕೊಳ್ಬೋದು, ಅಥವಾ ಒಂದೊಂದು ಮಾಡಿ ಬರಬ್ಬರಿಯಾಗಿ ಆಗಿದಾಗ ಕರಿತೀನಿ ಅಂತಂದ್ರೆ ಹಂಗೂ ಮಾಡ್ಬೋದು ರೀ. ನಿಮಗೆ ಹೆಂಗೆ ಅನುಕೂಲ ಆಗ್ತೈತೋ ಅದನ್ನು ನೀವು ಫಾಲೋ ಮಾಡಿರಿ. ನಾನು ನಿಮ್ಗೆ ಅದ್ರಾಗ ಭಾಳ ಸ್ಟ್ರೆಸ್ ಮಾಡೋಕೆ ಹೋಗೋದಿಲ್ಲ. ಇನ್ನು ನೋಡಿ ಕರಿಯುವಾಗೂ ಅಷ್ಟೇ ಆಯಿತು, ಎಣ್ಣೆ ಮೊದಲಿಗೆ ಚಂದ ಕಾದಿರಬೇಕು, ಆಮೇಲೆ ಸ್ವಲ್ಪ ಸಣ್ಣ ಮಾಡಿ ನೀವು ಇವನು ಒಂದೊಂದು ಹಾಕಿ ಎಣ್ಣೆ ಒಳಗಿಂದ ಕರಿದು ಕರೆದು ತೆಗಿಬೇಕಾಗೈತ್ರಿ. ನೀವು ಒಂದೊಂದು ಕರಿತೀನಂದ್ರೆ ಒಂದೊಂದನ್ನು ಕರಿಬೋದು ರೀ, ಅಥವಾ ಒಮ್ಮೆ ಎರಡು ಮೂರು ಹಾಕಿ ಕರಿತೀನಂತಂದ್ರೆ ಹಂಗೆ ಸಹ ಕರಿಬೋದು ರೀ. ನಿಮಗೆ ಹೆಂಗೆ ಬೇಕೋ ಹಂಗೆ ಇಂತಹ ಚಕ್ಲಿಗಳನ್ನ ಈಸಿಯಾಗಿ ನೀವು ಮನೆ ಒಳಗನ ಮಾಡ್ಕೊಳ್ಬೋದು ರೀ. ಇದೊಂದು ಮಸ್ತಾಗಿರುವಂತಹ ವಿಧಾನ ಐತಿ, ತಪ್ಪಲಾರದ ಟ್ರೈ ಮಾಡಿ.
8: ಸ್ನೇಹಿತರೆ, ಅಕ್ಕಿ ಹಿಟ್ಟು ಮತ್ತೆ ಪುಟಾಣಿ, ಕಾಳುಮೆಣಸು, ಜೀರಿಗೆಯನ್ನು ಬಳಸಿ ಮಾಡಿದಂತಹ ಚಕ್ಕುಲಿಯ ಬಗ್ಗೆ ತಿಳಿಸ್ಕೊಟ್ರು ನಾಗೇಶ್ ಅವರು. ಸಾಮಾನ್ಯವಾಗಿ ಈ ರೀತಿಯ ಚಕ್ಕುಲಿಗಳನ್ನು ಮಾಡ್ಕೊಳ್ತಾ ಇರ್ತೀವಿ. ಇದರೊಟ್ಟಿಗೆ ಅವಲಕ್ಕಿಯನ್ನು ಬಳಸಿ ಕೂಡ ಚಕ್ಲಿಯನ್ನು ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಸೊ ಅವಲಕ್ಕಿ ಚಕ್ಲಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಅವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರು ಚಕ್ಕುಲೆಯನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇಲ್ಲಿ ಅಕ್ಕಿ ಹಿಟ್ಟು, ಪುಟಾಣಿ, ಕಾಳುಮೆಣಸು, ಜೀರಿಗೆ, ಉಪ್ಪನ್ನು ಬಳಸಿ ಒಂದು ಬಗೆಯ ಚಕ್ಕುಲಿ ಬಗ್ಗೆ ತಿಳಿಸಿದರು. ಅದರೊಟ್ಟಿಗೆ ಅವಲಕ್ಕಿಯನ್ನ ಬಳಸಿ ಕೂಡ ಚಕ್ಕುಲಿಯನ್ನು ಮಾಡ್ಬೋದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ಚಕ್ಕಲಿ ಬಗ್ಗೆ ಕೇಳೋಣ.
5: ಇನ್ನ ನೆಕ್ಸ್ಟ್ ನಮ್ಮ ಚಕ್ಲಿ ಅಂತಂದ್ರೆ ಅವಲಕ್ಕಿಯಿಂದ ಮಾಡಿರುವಂತಹ ಮಸ್ತ್ ಆಗಿರುವಂತಹ, ಇದು ಸಹ ಬಹಳ ಈಸಿ ಮತ್ತು ಗರಿ ಗರಿ ಅದಾದ ನಂತರ ಬಹಳ ಪಳ್ಳಾಗುವಂತಹ ಚಕ್ಲಿ. ಹೆಂಗಂತ ನೋಡೋದಾದ್ರೆ, ಒಂದು ಅರ್ಧ ಕಪ್ ಅಷ್ಟು ಅವಲಕ್ಕಿಯನ್ನ ಮಿಕ್ಸರ್ ಜಾದಾಗ ಹಾಕಿ ಅದನ್ನ ಹಿಟ್ಟು ಮಾಡಿ ಚಾಣಿಸಿ ಒಂದು ಪರಾತ್ನಾಗ ನೀವು ತಗೊಳ್ಬೇಕಾಗೈತ್ರಿ. ಮುಂದಕ್ಕೆ ಇದ್ರೊಳಗೆ ಮತ್ತೆ ಏನೇನು ಸೇರಿಸಬೇಕು ಅಂತಂದ್ರೆ, ಒಂದು ಅರ್ಧ ಕಪ್ ಅಷ್ಟು ಪುಟಾಣಿಯನ್ನ ನೀವು ಮತ್ತೆ ಅದನ್ನ ಹಿಟ್ಟು ಮಾಡಿ ಚಾಣಿಸಿನ ತಗೊಳ್ಬೇಕ್ರಿ. ಎಲ್ಲಾನು ಚಾಣಿಸಿ ತಗೋರಿ. ನೋಡಿ, ಇಷ್ಟ ಆದ ನಂತರ ಪುಟಾಣಿಯಿಂದ ಬಹಳ ಮಸ್ತಾಗಿ ಪಳ್ಳಾಗಿರುವಂತಹ ಚಕ್ಲಿಗಳು ಬರ್ತಾವ್ರಿ, ಏಕದಮ್ ಗರಿ ಗರಿ ಆಗಿರ್ತಾವ. ಈಗ ನೆಕ್ಸ್ಟ್ ಒಂದೂವರೆ ಕಪ್ ಅಷ್ಟು ಅವು ಏನೈತ್ರಿ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟನ್ನು ನಾವು ಈ ಪರಾತ್ನಾಗ ಚಾಣಿಸಿ ತೊಗೊಂಡಿದ್ದೀವಿ ರೀ. ಅದಾದ ನಂತರ ಇದಕ್ಕೆ ಒಂದಿಷ್ಟು ಧನಿಯಾ ಪೌಡ್ರನ್ನ ಹಾಕೋಣ, ಹಾಗೆ ಕೆಂಪು ಖಾರದ ಪುಡಿ ಅಥವಾ ಮಸಾಲೆ ಖಾರನ್ನ ಹಾಕೋಣ. ಅದಾದ ನಂತರ ಏನು ಮಾಡೋಣಪ್ಪ ಅಂತಂದ್ರೆ, ಇದಕ್ಕೆ ಒಂದಿಷ್ಟು ಹುರಿದಿರುವಂತಹ ಜೀರಿಗೆಯನ್ನು ಹಾಕೋಣ. ಅದಾದ ನಂತರ ಇಲ್ಲಿ ಸ್ವಲ್ಪ ಅಜ್ವಾನನ್ನು ಕೈಯಿಂದ ತಿಕ್ಕಿ ಹಾಕಿ ಒಂದಿಷ್ಟು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಬರಬ್ಬರಿಯಾಗಿ ನಾವು ಮಿಕ್ಸ್ ಕೊಟ್ಟು ಅದಕ್ಕೊಂದಿಟ್ಟು ಅರಿಶಿನ ಪುಡಿ ಮತ್ತು ಬಿಳಿ ಎಳ್ಳನ್ನು ಹಾಕಿ ಈ ಕಡೆ ಒಂದಿಟ್ಟು ಎಣ್ಣೆಯನ್ನು ನಾವು ಕಾಯಿಸಿ ಇದ್ರೊಳಗೆ ತೊಗೊಂಬಂದು ಹಾಕೋ ನೋಡಿ. ಈ ಕಡೆ ನೀರು ಅದಾವ್ರಲ್ಲ, ಒಂದು ಕಪ್ ಅಷ್ಟು ನೀರನ್ನು ಸಹ ಕಾಯಕ ಇಡ್ನು. ನಾ ಈಗ ಈ ಒಂದು ಹಿಟ್ಟನ್ನು ಎಲ್ಲ ಕಲಿಸಿದ ನಂತರ ಕಾದಿರುವಂತಹ ಎಣ್ಣೆಯನ್ನು ಇದ್ರೊಳಗೆ ಹಾಕಿ ಒಮ್ಮೆ ಬರಬ್ಬರಿಯಾಗಿ ಮಿಕ್ಸ್ ಕೊಟ್ಟು ಅದಾದ ನಂತರ ಈ ಒಂದು ಹಿಟ್ಟನ್ನು ಈ ರೀತಿಯಾಗಿ ಡ್ರೈ ಮಿಕ್ಸ್ ಮಾಡಿರಿ. ಆಮೇಲೆ ಏನು ಮಾಡಿರಿ, ಇದ್ರೊಳಗೆ ನೀರನ್ನು ಹಾಕಿ ಹಿಟ್ಟನ್ನು ನೀವು ಕಲಸಾಕ ಶುರು ಮಾಡಿ. ನಿಮ್ಗೆ ಎಟ್ಟಬೇಕೋ ನೋಡಿಕೊಂಡು ಅಷ್ಟಷ್ಟೇ ಅಷ್ಟಷ್ಟೇ ಈ ರೀತಿಯಾಗಿ ಬಿಸಿ ನೀರನ್ನು ಹಾಕೋದು, ಹಾಕಿ ಈ ಒಂದು ಹಿಟ್ಟನ್ನು ಕಲಸಾಕ ಶುರು ಮಾಡೋದು. ಗೊತ್ತಾದ್ರಿ, ಇಷ್ಟು ಮಾಡಿದ್ದೀರಿ ಅಂತಂದ್ರೆ ನಿಮಗೆ ಬರಬ್ಬರಿಯಾಗಿ ಬರ್ತೈತಿ. ನಾ ಈಗ ಈ ಒಂದು ಹಿಟ್ಟನ್ನು ಕಲಸುವ ಹೊತ್ತಿನಾಗ ಸ್ವಲ್ಪ ಜಾಕಿಲೆ, ಯಾಕಂತಂದ್ರೆ ಬಿಸಿ ನೀರು ಹಾಕಿದ್ವಿ. ಅದಾದ ನಂತರ ನೀವು ಬೇಕಂದ್ರೆ ಸ್ವಲ್ಪ ಸ್ವಲ್ಪ ತಂಪು ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಹಿಟ್ಟನ್ನು ಕಲಿಸಿರಿ. ಸ್ವಲ್ಪ ಗಟ್ಟಿನ ಇರಲಿ, ಜನ ಬಿಟ್ಬಿಡಿ. ಅದಾದ ನಂತರ ಇಲ್ಲಿ ಒಂದೊಂದು ಒಂದೊಂದು ಈ ರೀತಿ ದೊಡ್ಡ ದೊಡ್ಡ ಉಳ್ಳಿಗಳನ್ನಾಗಿ ನೀವು ಮಾಡಿಟ್ಕೊಂಡ್ರಿ ಅಂತಂದ್ರೆ ನಿಮಗೆ ಇವು ಚಕ್ಲಿ ಮಾಡೋಕ್ಕೆ ಈಸಿ ಮಾಡಿಕೊಡ್ತಾವ. ಚಕ್ಲಿ ಇದೇ ಹೆಂಗೆ ಇದನ್ನ ಒಂದು ಪ್ಲೇಟನ್ನು ಡಬ್ ಇಟ್ಕೊಂಡು ಈ ರೀತಿಯಾಗಿ ಅದ್ರ ಮೇಲೆ ಹಾಕಿದ್ರಿ ಅಂತಂದ್ರೆ ನಿಮಗೆ ತೆಗ್ಯಾಕೆ ಈಸಿ ಆಗ್ತೈತಿ. ಇವನ್ನ ಹೋಗಿ ನೀವು ಎಣ್ಣೆ ಒಳಗೆ ಬಿಡಾಕೂ ಈಸಿ ಆಗ್ತೈತೆ ರೀ. ಅದಕ್ಕೆ ಈ ರೀತಿಯಾಗಿ ನೀವು ಚಕ್ಲಿಗಳನ್ನು ನೀವು ಭಾಳ ದೊಡ್ಡನು ಮಾಡ್ರಿ, ಭಾಳ ಸಣ್ಣನು ಮಾಡಿ, ಆ ರೀತಿಯಾಗಿ ಮಾಡ್ಕೊರಿ. ಎಣ್ಣೆ ಕಾದಿರ್ತೈತಿ, ಕಾದಿರುವಂಥ ಎಣ್ಣೆ ಒಳಗೆ ಬರಬ್ಬರಿಯಾಗಿ ಈ ರೀತಿಯಾಗಿ ಚಕ್ಲಿ ಹಾಕೋದು, ಹಾಕಿ ಅವನ್ನ ಮೇಲೆ ಕೆಳಗೆ ಕೆಳಗೆ ಮೇಲೆ ಮಾಡೋದು. ಗುಳ್ಳಿ ಸ್ವಲ್ಪ ಕಡಿಮೆ ಆಗುತ್ತಾನೆ, ನೀವು ವೇಟ್ ಮಾಡಬೇಕು. ಅವೆಲ್ಲ ಗುಳ್ಳಿಗಳು ಸ್ವಲ್ಪ ಕಡಿಮೆ ಆದ್ಮೇಲೆ ಈ ಚಕ್ಲಿಗಳನ್ನು ನೀವು ಈ ರೀತಿಯಾಗಿ ಜಾರಿನಿಂದ ಎಬ್ಬಿಸಿ ತೆಗೆದ್ರಿ ಅಂತಂದ್ರೆ ಮಸ್ತಾಗಿರುವಂತಹ ಚಕ್ಲಿ ಸಿಂಪಲ್ಲಾಗಿ ತಯಾರಾಗ್ತಾವ್ರಿ, ಮತ್ತು ಈಸಿಯಾಗಿರುವಂತಹ ಚಕ್ಲಿ ಸಹ ಹೌದು ರೀ. ಮತ್ತು ಟೇಸ್ಟ್ದಾಗೂ ಅಷ್ಟೇ ಭಾರಿ ಇರ್ತಾವೆ. ಇವನು ಸಹ ನೀವು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ.
4: ಸ್ನೇಹಿತರೆ, ಅವಲಕ್ಕಿಯನ್ನು ಬಳಸಿ ಯಾವ ರೀತಿ ಚಕ್ಲಿ ಮಾಡ್ಕೊಳ್ಬೇಕು, ಅದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ನಾಗೇಶ್ ಅವರು.

ಕೂಡ ಅವಲಕ್ಕಿಯನ್ನು ಬಳಸಿ ಈ ರೀತಿ ಚಕ್ಲಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ಇನ್ಸ್ಟೆಂಟ್ ಚಕ್ಲಿ ಬಗ್ಗೆ ತಿಳಿಸ್ತಾ ಇದ್ದಾರೆ. ಆ ರೆಸಿಪಿಯನ್ನು ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರು ಚಕ್ಕುಲಿಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅಕ್ಕಿ ಹಿಟ್ಟನ್ನು ಬಳಸಿ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸಿದ್ರು. ಜೊತೆಗೆ ಅವಲಕ್ಕಿ ಚಕ್ಕುಲಿ ಬಗ್ಗೆ ಕೂಡ ತಿಳಿಸಿದ್ರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತೊಂದು ಸ್ಪೆಷಲ್ ಆಗಿ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಬಹುದಾದಂತಹ ಚಕ್ಕುಲಿ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಕೇಳೋಣ.
3: ಇನ್ನೊಂದು ಇನ್ಸ್ಟಂಟ್ ಆಗಿರುವಂತಹ ಮಸ್ತಾಗಿರುವಂತಹ ಚಕ್ಕಲಿ. ಈಗ ನೋಡೋಣ ಬರ್ರಿ, ಈ ಚಕ್ಕಲಿ ಮಾಡೋಕೆ ಏನು ಮಾಡ್ರಿ, ನೀವು ಒಂದೂವರೆ ಕಪ್ ಅಥವಾ 2 ಕಪ್ ಸಮೀಪ ಸಮೀಪ ನೀರನ್ನು ಕಾಯಕ್ಕಿಟ್ಟು ಅದರೊಳಗೆ ಅಜ್ವಾನನ್ನು ಕೈಯಿಂದ ತಿಕ್ಕಿ ಹಾಕ್ರಿ. ಮುಂದಕ್ಕೆ ಎಳ್ಳನ್ನು ನೀವು ಸೇರಿಸ್ರಿ, ಉಪ್ಪನ್ನು ಅದಾದ ನಂತರ ಹಾಕ್ರಿ. ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕಿ ಇನ್ನು ಇದಕ್ಕೊಂದಿಟ್ಟು ಚಮಚೆ ಎಣ್ಣೆಯನ್ನು ನೀವು ಬಿಡ್ರಿ. ಮುಂದಕ್ಕೆ ಇದನ್ನು ಕುದಿ ಹಾಕ್ಬಿಟ್ಟು ಕುದಿದಾದ ನಂತರ ಇದಕ್ಕೆ ಏನು ಮಾಡ್ರಿ ಅಂತಂದ್ರೆ, ನೆಕ್ಸ್ಟ್ ಒಂದು 1/2 ಕಪ್ಪಷ್ಟು ರವೆಯನ್ನು ಹಾಕ್ರಿ. ಚಲೋಟ್ ರವೆಯನ್ನು ಹಾಕಿ ಅದನ್ನು ಬರೋಬ್ಬರಿಯಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಗಟ್ಟಿ ಆಗಬೇಕ್ರಿ. ಅಲ್ಲಿ ತನಕ ನೀವು ಇದನ್ನು ಚೆಂದಂಗೆ ಮಿಕ್ಸ್ ಮಾಡಿ ನೋಡ್ರಿ, ನೀರೆಲ್ಲ ಕುಡಿದ್ಬಿಡ್ತಾರವೆ. ಈಗ ಇದಕ್ಕೇನು ಮಾಡಿರಿ, ಅಕ್ಕಿ ಹಿಟ್ಟನ್ನು 1 ಕಪ್ಪಷ್ಟು ನಾವು ಸೇರಿಸ್ಬೇಕು. ಅಕ್ಕಿ ಹಿಟ್ಟನ್ನು ಸೇರಿಸಿದ ನಂತರ ಅದನ್ನು ಬರೋಬ್ಬರಿಯಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಪೂರ್ತಿಯಲ್ಲಿ ಗಂಟು ಗಂಟು ಹಂಗೆ ಹಿಂಗೆ ಏನೂ ಉಳಿಬಾರ್ದ್ರಿ. ಆ ರೀತಿಯಾಗಿ ನಾವು ಅದನ್ನು ಮಿಕ್ಸ್ ಮಾಡಬೇಕು. ಅದಾದ ನಂತರ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಕಲಿಸಿದ ನಂತರ ಇದನ್ನು ನಾವು ಚಕ್ಕಲಿಯನ್ನು ಮಾಡ್ಕೊಳ್ಬೋದ್ರಿ. ಅದಕ್ಕಿಂತ ಮೊದಲು ಇನ್ನೊಮ್ಮೆ ಕೈಯಿಂದ ಅದನ್ನು ಹದವಾಗಿ ಮಿದ್ರಿ, ಅಂದ್ರೆ ಪದ್ಧತಿಯಾಗಿರುವಂಥ ಚಕ್ಕಲಿಗಳು ಬರ್ತಾವೆ. ಇನ್ನು ಚಕ್ಕಲಿ ಮನೆಯೊಳಗೆ ಇವನ್ನ ಹಾಕಿ ಇವುಗಳನ್ನ ಸಹ ಒಂದು ಪ್ಲೇಟ್ನಾಗೋ ಅಥವಾ ಹೆಂಗೆ ಬೇಕೋ ಹಂಗೆ ನೀವು ಚಕ್ಕಲಿಯನ್ನು ಮಾಡಿಕೊಂಡು ಇಟ್ಕೋರಿ. ಇವು ಬೆಳ್ಳಗ ಮಸ್ತಾಗ ಸಿಂಪಲ್ ಆಗಿರುವಂತಹ ಚಕ್ಕಲಿಗಳು ರೀ. ಅದಕ್ಕೆ ನೀವು ಈ ರೀತಿಯಾಗಿ ಸ್ವಲ್ಪ ಲಕ್ಷ ಕೊಟ್ಟ ಸಮಾಧಾನದಿಂದ ಮಾಡಿ, ಆದರೆ ಈಸಿಯಾಗಿ ತಯಾರಾಗ್ತಾವೆ, ಜಲ್ದಿ ತಯಾರಾಗ್ತಾವೆ. ಇವನ್ನ ನೀವು ಸ್ವಲ್ಪ ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೊಬೋದ್ರಿ, ಇಲ್ಲ ಸಣ್ಣ ಮಾಡ್ಕೊಂತಂದ್ರೆ ಸಣ್ಣ ಮಾಡ್ಕೊಳ್ಬೋದ್ರಿ. ಹೆಂಗೆ ಬೇಕೋ ಹಂಗೆ ಚಕ್ಕಲಿಗಳನ್ನ ಮಾಡ್ಕೊಂಡು ಎಣ್ಣೆ ಒಳಗೆ ಆರಾಮಾಗಿ ಕರೆದು ತೆಗಿಬೋದ್ರಿ. ನೋಡಿ, ಇದೇನು ಭಾಳ ತತ್ತಂಗಿಲ್ಲ ನಿಮ್ಮ ಕೆಲಸ, ಮತ್ತು ಈಸಿ ಐತ್ರಿ. ಇಬ್ಬರು ಮಾಡಕತ್ತಿದ್ರಿ ಅಂತಂದ್ರೆ ತೀರಾ ಈಸಿ ಆಕತಿ. ಈ ರೀತಿಯಾಗಿರುವಂತಹ ರವೆಯಿಂದ ಮಾಡಿರುವಂತಹ ಚಕ್ಕಲಿಯನ್ನು ನೀವು ಒಮ್ಮೆ ತಪ್ಪಲಾರ್ದ ಟ್ರೈ ಮಾಡಿ. ನಿಮಗೆ ಇದೇ ಹೇಳಿದ್ರಲ್ಲ, ಒಂದು ಸಾಂಪ್ರದಾಯಿಕ ಶೈಲಿಯ ಚಕ್ಕಲಿಯನ್ನು ನಾವು ತೋರಿಸ್ತೀವಿ ಅಂತ. ಇದನ್ನು ಯಾವ ರೀತಿ ಮಾಡೋದು ಅಂತಂದ್ರೆ, ಒಂದು 2 ಕಪ್ ರೇಷನ್ ಅಕ್ಕಿಯನ್ನು ನೀವು ಒಂದು 2-3 ಸಲ ತೊಳೆದಾದ ನಂತರ ಈ ನೀರನ್ನು ಎಲ್ಲ ಪೂರ್ತಿಯಾಗಿ ಬಸಿದು ಅಕ್ಕಿಯನ್ನು ನೀವು ಬರೋಬ್ಬರಿಯಾಗಿ ಮತ್ತೊಮ್ಮೆ ಹಿಂಗೆ ತೊಳೆದು ಏನು ಮಾಡಿರಿ, ಈ ಅಕ್ಕಿಯನ್ನು ನೀರೆಲ್ಲ ಬಸಿದು ಆರಾಕಿಡ್ರಿ. ಚೆನ್ನಾಗಿ ಪ್ಯಾನ್ಗಳಿಗೆ ಆಗಲಿ, ಬರೋಬ್ಬರಿಯಾಗಿ ಆರಬೇಕಷ್ಟೆ. ಈಗಡೆ 1 ಕಪ್ಪಷ್ಟು ಕಡಲೆಬೇಳೆಯನ್ನು ನೀವು ಸ್ವಲ್ಪ ಹೊತ್ತು ಹುರಿದು ಇವುಗಳನ್ನು ನೀವು ತಕ್ಕೊಂಡು ಇಟ್ಟುಕೊಳ್ಬೇಕಾಗತ್ರಿ. ಕಡಲೆಬೇಳೆ ತಿದ್ರಿ. ಅದಾದ ನಂತರ ಈ ಕಡೆ ಒಂದು ಸ್ವಲ್ಪ 1/3 ಕಪ್ಪಷ್ಟು ಉದ್ದಿನ ಬೇಳೆಯನ್ನು ಸಹ ಹಂಗನ್ನು ನೀವು ಹುರಿದು ಇವುಗಳನ್ನು ನೀವು ತಕ್ಕೊಳ್ಬೇಕಾಗತ್ರಿ. ಅದಾದ ನಂತರ ಏನು ಮಾಡಿರಿ, ಒಂದು 1/4 ಕಪ್ಪಷ್ಟು ಈ ಒಂದು ಏನು ಹೆಸರು ಬೇಳೆದವ್ರಲ್ಲ ಅವುಗಳನ್ನು ನೀವು ಹುರಿದು ತಕ್ಕೊಂಡ್ರಿ. ಅದಾದ ನಂತರ ಸಾಬೂದನ್ನ ಸೇಮ್ ಅದ ಕ್ವಾಂಟಿಟಿ ಒಳಗನ ನೀವು ಹುರಿದು ತಕ್ಕೊಂಡ ಇಟ್ಕೊರಿ. ಅದಾದ ನಂತರ ಅವಲಕ್ಕಿಯನ್ನು ಅವುಗಳನ್ನು ಸಹ ಹುರಿದು ನೀವು ತಕ್ಕೊಂಡ ಇಟ್ಟುಕೊಳ್ಬೇಕಾಗೈತ್ರಿ. ಇದ್ರಿ ಸ್ವಲ್ಪ ಅಂದ್ರೆ ಬ್ಯಾಚ್ ಮಾಡಿದ್ರೆ ಸಾಕು ಅವಲಕ್ಕಿ. ಆಮೇಲೆ ಈ ಅಕ್ಕಿಯನ್ನು ಏನು ಹಾಕಿರ್ತಿರಲ್ಲ, ಇದು ಚೆನ್ನಾಗಿ ಆರಬೇಕು. ಆರಿದ ಮೇಲೆ ಈ ಅಕ್ಕಿನೂ ನೀವು ಹುರಿಬೇಕಾಗೈತ್ರಿ. ಸ್ವಲ್ಪ ಅರಿಳ್ದಂಗೆ ಕಾಣುವಂಗೆ ನೀವು ಹುರಿದ್ರಿ ಅಂತಂದ್ರೆ ಅದಷ್ಟು ಸಾಕಾಕೈತ್ರಿ. ಇದ್ರಿ ಇಷ್ಟು ನೀವು ಬ್ಯಾಚಿಗೆ ಮಾಡ್ಬೇಕ್ರಿ. ಅದಾದ ನಂತರ ಈ ಕಡೆ ಧನಿಯಾ ಕಾಳು, ಜೀರಿಗೆ, ಅದಾದ ನಂತರ ಅಜ್ವಾನನ್ನು ಹಾಕಿ ಇದನ್ನು ಸಹ ನೀವು ಸ್ವಲ್ಪ ಈ ರೀತಿಯಾಗಿ ಬ್ಯಾಚಿಗೆ ಮಾಡಿ ತಕ್ಕೊಂಡು ಇಟ್ಟುಕ್ರಿ. ನೋಡಿ, ಇಷ್ಟು ಮಾಡಿದ್ರಿ ಅಂತಂದ್ರೆ ಇದನ್ನು ಹೋಗಿ ಮಿಕ್ಸರ್ ಜಾರ್ದಾಗರೆ ಮಾಡಿ ನೀವು ಹಿಟ್ ಮಾಡ್ಕೊಳ್ಬೋದು, ಅಥವಾ ಗಿರ್ನಿಗೆ ಹೋಗಿ ನೀವು ಹಿಟ್ ಮಾಡಿಸ್ಕೊಂಬರ್ತಂದ್ರೆ ಹಂಗೂ ಮಾಡ್ಕೊಳ್ಬೋದ್ರಿ. ಆದರೆ ಚಾಣಿಸ್ ತೊಗೊರಿ, ಯಾಕಂದ್ರೆ ಮಾಡ್ಕೊಂಬರಿ ಒಟ್ಟು ಚಾಣಿಸ್ ಅದನ್ನು ತೊಗೊರಿ. ಈಗ ತೊಗೊಳ್ಳುವಾಗ ಹಿಂಗೆ ಮಾಡಿ ನೀವು ಹಿಟ್ಟನ್ನು ನಿಮ್ಗೆ ಗಟ್ಟಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಬೋದ್ರಿ. ಇದ್ರಿ ಅದ್ರಾಗ ನಾವು 2 ಕಪ್ಪಷ್ಟು ಯೂಸ್ ಮಾಡ್ಕೊಳಕತ್ತೀವಿ. ಈ ಕಡೆ ಏನು ಮಾಡಿರಿ, 2 ಕಪ್ಪಷ್ಟು ಹಿಟ್ಟು ತೊಗೊಂಡಿವಿ, 2 ಕಪ್ಪಷ್ಟು ನೀರನ್ನು ಕಾಯಕ್ಕಿಟ್ಟಿದ್ವಿ, ಅದ್ರಾಗ 1 ಚಮಚ ತುಪ್ಪನ ಹಾಕಿ ಅರಿಶಿನ ಪುಡಿ ಹಾಕಿ ಹಂಗೆ ಒಂದಿಟ ಎಳ್ಳು ಮತ್ತು ಕೆಂಪು ಕಾಳದ ಪುಡಿ ಉಪ್ಪನ್ನು ಹಾಕಿ ಈ ಕಡೆ ಈ ರೀತಿಯಾಗಿ ನಾವು ಕುದಿಸಾಕತ್ತೀವಿ ರೀ. ಅದನ್ನು ಚೆನ್ನಾಗಿ ಕುದಿ ಬಂದ ನಂತರ ಚಕ್ಕಲಿ ಹಿಟ್ಟು ಏನು ಮಾಡಿದಿರಲ್ಲ ಅಷ್ಟನ್ನು ಹಾಕಿ ಇಲ್ಲಿ ನಾವು ಅದನ್ನು ಬರೋಬ್ಬರಿಯಾಗಿ ಮಿಕ್ಸ್ ಮಾಡೋಣ. ನೋಡಿ, ಇಷ್ಟು ಮಿಕ್ಸ್ ಮಾಡಿರಿ. ಇಷ್ಟು ಮಿಕ್ಸ್ ಮಾಡಿದ ನಂತರ ಅದನ್ನೊಂದು ಸ್ವಲ್ಪ ಮುಚ್ಚಿ ಬಿಟ್ಬಿಡ್ರಿ. ಮುಂದಕ್ಕೆ ಏನು ಮಾಡಿರಿ, ಇದನ್ನು ಕೆಳಗೆ ತೊಗೊಂಬರಿ, ಒಂದು ಪರಾತ್ನಾಗ ಹಾಕಿರಿ. ಪರಾತ್ನೆ ಹಾಕಿದ್ರಿ ಅಂತಂದ್ರೆ ನಿಮಗೆ ಮಾಡ್ಕೊಳ್ಳೋಕೆ ಈಸಿ ಆಗ್ತೈತಿ. ಸ್ವಲ್ಪ ತಂಪು ನೀರನ್ನು ಚಿಮ್ಕಿಸಿ ಈ ಒಂದು ಹಿಟ್ಟನ್ನು ನಾದಕ್ಕ ಶುರು ಮಾಡಿರಿ. ಅದು ಭಾಳ ಈಸಿ ಆಗ್ತೈತಿ. ಈ ರೀತಿಯಾಗಿ ಯಾವಾಗ ಬೇಕೋ ನಿಮಗೆ ಅವಾಗ ಹಿಟ್ಟನ್ನು ನೀವು ಮಾಡಿಕೊಂಡು ಇಟ್ಕೊಂಡಿದ್ರಿ ಅಂತಂದರೆ ಚಕ್ಕಲಿಯನ್ನು ಈಸಿಯಾಗಿ ಮಾಡ್ಕೊಳ್ಬೋದ್ರಿ. ಹಿಟ್ಟನ್ನು ಬರೋಬ್ಬರಿಯಾಗಿ ನಾದಿದ್ರಿ, ಚಕ್ಕಲಿ ಮನೆಗೆ ಎಣ್ಣೆ ಹಚ್ಚೋದು, ಹಚ್ಚಿ ಈ ಒಂದು ಚಕ್ಕಲಿಯ ಹಿಟ್ಟು ಏನೈತಿರಲ್ಲ ಚಕ್ಕಲಿ ಮನೆಯೊಳಗೆ ಹಾಕಿ ಈ ರೀತಿಯಾಗಿ ಮಸ್ತಾಗಿ ಚಕ್ಕಲಿಗಳನ್ನು ಮಾಡ್ಕೊಳ್ಬೋದ್ರಿ. ನೀವು ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ ಸಿಂಪಲ್ ಆಗಿರುವಂತಹ ಚಕ್ಕಲಿಗಳು ಬರ್ತಾವೆ. ಇವುಗಳನ್ನ ಒಂದೊಂದಾಗಿ ಎಣ್ಣೆ ಒಳಗೆ ಬಿಟ್ಟುಕೊಂಡು ನೀವು ಕರೆದು ತೆಗಿಬೋದ್ರಿ.
2: ಸ್ನೇಹಿತರೆ, ಈ ದಿನ ನಾಗೇಶ್ ಅವರು ತಿಳಿಸ್ಕೊಟ್ಟಂತಹ ಈ ವಿಭಿನ್ನ ಬಗೆಯ ಚಕ್ಕುಲಿಗಳು ನಿಮ್ಗೆಲ್ಲ ತುಂಬಾ ಇಷ್ಟ ಆಯ್ತು ಅನ್ಕೊಳ್ತೀನಿ. ನೀವು ಕೂಡ ಈ ಸ್ಪೆಷಲ್ ಡೇಸ್ಗಳಲ್ಲಿ ಈ ಚಕ್ಕುಲಿಗಳನ್ನ ಮಾಡ್ಕೊಳ್ಬಹುದು, ಅಥವಾ ಈ ಚಕ್ಕುಲಿಗಳನ್ನು ತಿನ್ನಲಿಕ್ಕೆ ಹಬ್ಬಗಳೇ ಬೇಕು ಅಂತ ಇಲ್ಲ, ನಿಮಗೆ ಬೇಕಾದಾಗೆಲ್ಲ ಈ ಚಕ್ಕುಲಿಗಳನ್ನು ಮಾಡ್ಕೊಳ್ಬೋದು. ಮನೆಯಲ್ಲೇ ಮಾಡಿದಂತಹ ಒಂದು ಖುಷಿ ಇರುತ್ತೆ, ಜೊತೆಗೆ ಶುಚಿ ಕೂಡ ಇರುತ್ತೆ. ವಿಭಿನ್ನ ಬಗೆಯ ಚಕ್ಕುಲಿಗಳನ್ನು ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ, ಜೊತೆಗೆ ಮಕ್ಕಳಿಗೂ ಕೂಡ ಮತ್ತಷ್ಟು ಖುಷಿ ಆಗುತ್ತೆ ಅಂತ ಹೇಳ್ತಾ ನಾಗೇಶ್ ಅವರಿಗೆ ಸ್ಪೆಷಲ್ ಆಗಿ ಥ್ಯಾಂಕ್ ಯು ಅಂತ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಆಡಿಯೋ ಬುಕ್ ಇದು ಇವತ್ತಿನ ಟ್ರೆಂಡ್.
1: ನಿಮ್ಮ ಕೃತಿಯನ್ನು ಆಡಿಯೋ ಬುಕ್ ಮಾಡಲು ಸೂಕ್ತವಾಗಿರುವ ಸ್ಟುಡಿಯೋ ಅಗತ್ಯವಿದೆಯೇ?
0: ನ್ಯೂ ಕಮರ್ಸ್ ನ ಸಾಹಸ ಮ್ಯೂಸಿಕಲ್ ಆಲ್ಬಮ್.
1: ನಿಮ್ಮ ಕನಸಿನ ಮ್ಯೂಸಿಕ್ ಆಲ್ಬಮ್ ರೂಪಿಸಲು ಸ್ಟುಡಿಯೋಗಾಗಿ ಹುಡುಕಾಟ ನಡೆಸುತ್ತಿದ್ದೀರಾ? ನಿಮ್ಮ ಪ್ರಾಜೆಕ್ಟ್ ಡಾಕ್ಯುಮೆಂಟರಿಗೆ ವಾಯ್ಸ್ ಓವರ್ ಕೊಡಲು ಸ್ಟುಡಿಯೋ ಬೇಕಿದೆಯೇ? ಶಿವಮೊಗ್ಗ ನಗರದಲ್ಲಿಯೇ ಇದೆ ಉತ್ತಮ ಗುಣಮಟ್ಟದ ಸ್ಟುಡಿಯೋ. ವಿವರಗಳಿಗೆ 7259171279 ಈ ಸಂಖ್ಯೆಗೆ ಕರೆ ಮಾಡಿ.
0: ನಿಮ್ಮ ಪ್ರತಿಭೆ ಅನಾವರಣಕ್ಕಿರಲಿದೆ ನಮ್ಮ ಬೆಂಬಲ.
2: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
3: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
2: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
3: ಹಾಗಲ್ಲ ಡಾಕ್ಟ್ರೆ, ಫಾರಿನಿಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
2: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
0: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ. ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:30. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
4: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ನಮಸ್ಕಾರ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ಸುತ್ತಮುತ್ತ ಕಾರ್ಯಕ್ರಮ. ಅರಸಾಳು ಮತ್ತು ಕುಂಸಿ ನಿಲ್ದಾಣಗಳಲ್ಲಿ ರೈಲುಗಳ ನಿಲುಗಡೆಯು 8 August ಮುಂದಿನ ಸೂಚನೆಯವರೆಗೆ ಮುಂದುವರಿಯಲಿದೆ. ಮೈಸೂರು ತಾಳಗುಪ್ಪ ಡೈಲಿ ಎಕ್ಸ್ಪ್ರೆಸ್ 16227 ಅಥವಾ 16228 ರೈಲು ಅರಸಾಳು ನಿಲ್ದಾಣ ಹಾಗೂ ಮೈಸೂರು ತಾಳಗುಪ್ಪ ಡೈಲಿ ಎಕ್ಸ್ಪ್ರೆಸ್ 16206 ಅಥವಾ 16205 ರೈಲು ಅರಸಾಳು ಮತ್ತು ಕುಂಸಿ ನಿಲ್ದಾಣಗಳಲ್ಲಿ ನಿಲುಗಡೆ ಆಗಲಿದೆ. ಮುಂದಿನ ವಿವರ. ಭದ್ರಾವತಿ ತಾಲೂಕು ಮಲ್ಲಾಪುರದ ಎಂ ಪರಮೇಶ್ ಪದ್ಮಾವತಿ ದಂಪತಿ ಪುತ್ರ ಪಿ ಮಲ್ಲೇಶ್ ಅವರು ಮೈಸೂರಿನ ಜೆಎಸ್ಎಸ್ ವಿಜ್ಞಾನ ಹಾಗೂ ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಮ್ಯಾನೇಜ್ಮೆಂಟ್ ಸ್ಟಡೀಸ್ ವಿಷಯದಲ್ಲಿ ಮಂಡಿಸಿದ ಸಂಶೋಧನಾ ಪ್ರಬಂಧಕ್ಕೆ ವಿಶ್ವವಿದ್ಯಾಲಯವು ಪಿಎಚ್ಡಿ ಪದವಿ ನೀಡಿದೆ. ಮುಂಬರುವ ಘಟಿಕೋತ್ಸವದಲ್ಲಿ ಇವರಿಗೆ ಪದವಿ ಪ್ರದಾನ ಮಾಡಲಾಗುತ್ತದೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಅನಿಕೇತನ ಸೇವಾ ಟ್ರಸ್ಟ್ನಿಂದ 8 August ಸಂಜೆ 6 ಕುವೆಂಪು ರಂಗಮಂದಿರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಐತಿಹಾಸಿಕ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ರಮೇಶ್ ಬಾಬು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಟ್ರಸ್ಟ್ ಶಿಕ್ಷಣ, ಸಂಸ್ಕೃತಿ, ಸಾಮಾಜಿಕ ಸೇವೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ. ಕೊರೋನಾ ಮತ್ತು ಪ್ರವಾಹ ಸಮಯದಲ್ಲಿಯೂ ಟ್ರಸ್ಟ್ ಸಾರ್ವಜನಿಕರಿಗೆ ನೆರವಾಗಿದೆ ಎಂದರು. ಟ್ರಸ್ಟಿನ ಸಿಇಒ ಎಸ್ ವಿಶ್ವೇಶ್ವರಯ್ಯ ಮಾತನಾಡಿ, ಈ ಬಾರಿ ಹೆಚ್ಎನ್ ಭೈರೋಜಿರಾವ್ ಜಾಧವ್ ಮತ್ತು ಸುಶೀಲಾಬಾಯಿ ಸೇವಾ ಟ್ರಸ್ಟ್ ಸಹಯೋಗದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಚರಿತ್ರೆಯನ್ನು ರಂಗದ ಮೇಲೆ ತರಲಾಗುತ್ತಿದೆ. ನಾಟಕವನ್ನು ವಿಜಯಕುಮಾರ್ ಕೋಡಿಯಾಲ್ ಬೈಲ್ ನಿರ್ದೇಶಿಸಿದ್ದು, ಬೆಂಗಳೂರು ಮತ್ತು ಮಂಗಳೂರಿನ 20ಕ್ಕೂ ಹೆಚ್ಚು ಕಲಾವಿದರು ಅಭಿನಯಿಸಲಿದ್ದಾರೆ. ನಾಟಕ ಪ್ರದರ್ಶನಕ್ಕೆ ಪ್ರವೇಶ ಉಚಿತವಿದೆ ಎಂದರು. ಬಿಜಿ ವಿದ್ಯಾಶ್ರೀ, ರೇಖಾ ಮತ್ತಿತರರು ಇದ್ದರು. ಮುಂದಿನ ವಿವರ. ಶಿಕಾರಿಪುರದ ಇನ್ನೋವೇಟಿವ್ ಸಿಂಗರ್ಸ್ ಗ್ರೂಪ್ನಿಂದ ಆಯೋಜಿಸಿದ್ದ ಸ್ವರ ಸುದೆ ಕರೋಕೆ ಸೀಸನ್ 1 ಗಾಯನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪಂಜ ಕುಸ್ತಿಪಟು ಗೌರಮ್ಮ ಅಂಬಾರಗೊಪ್ಪ ಮಾತನಾಡಿ, ಗ್ರಾಮಾಂತರ ಪ್ರದೇಶದ ಪ್ರತಿಭಾವಂತರನ್ನು ಪ್ರೋತ್ಸಾಹಿಸಿ ಸೂಕ್ತ ಮಾರ್ಗದರ್ಶನ ನೀಡಬೇಕು. ಸರಿಯಾದ ವೇದಿಕೆ ಸಿಗದ ಹಿನ್ನೆಲೆಯಿಂದ ಅನೇಕ ಪ್ರತಿಭಾವಂತರು ಯಶಸ್ಸು ಗಳಿಸಲು ಸಾಧ್ಯವಾಗುತ್ತಿಲ್ಲ. ಪ್ರತಿಭಾವಂತರು ಸಿಗುವ ಸಣ್ಣಪುಟ್ಟ ವೇದಿಕೆಗಳಲ್ಲೂ ಉತ್ತಮ ಪ್ರದರ್ಶನ ನೀಡಿ ಮುನ್ನಡೆಯಬೇಕು. ಭವಿಷ್ಯದಲ್ಲಿ ಒಳ್ಳೆಯ ಅವಕಾಶಗಳು ಸಿಗುತ್ತವೆ ಎಂದು ತಿಳಿಸಿದರು. ರಾಜ್ಯದ ವಿವಿಧ ಭಾಗಗಳಿಂದ 50ಕ್ಕೂ ಹೆಚ್ಚು ಗಾಯಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರದರ್ಶನ ನೀಡಿದರು. ಗಾಯಕಿ ಎಸ್ ಜಾನಕಿ ಅವರಿಗೆ ಮೌನಾಚರಣೆ ಮೂಲಕ ಗೌರವ ಸಲ್ಲಿಸಲಾಯಿತು. ಭಾಗವಹಿಸಿದ್ದ ಮಹಿಳಾ ಗಾಯಕಿಯರಿಗೆ ಅರಿಶಿಣ, ಕುಂಕುಮ ಹಾಗೂ ಬಾಗಿನ ನೀಡಲಾಯಿತು. ಹರಪ್ಪನಹಳ್ಳಿಯ ಹೆಚ್ಸಿ ನಾಗರಾಜ್ ದಂಪತಿ ನಟರಾಜ್ ಅವರನ್ನು ಸನ್ಮಾನಿಸಲಾಯಿತು. ಸಂಘಟಕ ಗಂಗಾಧರ್, ಹರಿಹರದ ಪ್ರವೀಣ್, ಶಿವರಾಜ್, ರೇಣುಕಾ, ಚೇತನ ಹಾಗೂ ಪರಶುರಾಮ್ ಇತರರು ಇದ್ದರು. ಮುಂದಿನ ವಿವರ. ಆಯನೂರು ಸಮೀಪದ ಚಿಕ್ಕದಾನವಂದಿ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಚಿಕ್ಕದಾನವಂದಿ ದೊಡ್ಡ ಕೆರೆ ಅಭಿವೃದ್ಧಿ ಸಮಿತಿ ಸಹಯೋಗದೊಂದಿಗೆ ಊರ ಮುಂದಿನ ಕೆರೆ ಹಸ್ತಾಂತರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಿಇಒಎಸ್ ಎಸ್ ಅನಿಲ್ ಕುಮಾರ್ ಅವರು ಮಾತನಾಡಿ, ಕೆರೆಗಳ ಮಹತ್ವವನ್ನು ಜನರು ಅರ್ಥ ಮಾಡಿಕೊಳ್ಳಬೇಕು. ಕ್ಷೇತ್ರದ ಯೋಜನೆಯಿಂದ ಜನರಿಗೆ ಅನೇಕ ರೀತಿಯ ಅನುಕೂಲವಾಗಲಿದೆ, ಜಾನುವಾರುಗಳಿಗೂ ಉಪಯುಕ್ತ ಎಂದರು. ಧರ್ಮಸ್ಥಳ ಸಂಘದಿಂದ 996ನೇ ಕೆರೆ ಅಭಿವೃದ್ಧಿ ಮಾಡಿ ಬಾಗಿನ ಅರ್ಪಿಸಿ ಹಸ್ತಾಂತರ ಮಾಡಲಾಯಿತು. ಗ್ರಾಮದ 14 ಎಕರೆ ಪ್ರದೇಶದಲ್ಲಿ ಕೆರೆ ಇದೆ. ದೀಪಕ್ ಪೂರಾನಾಯ್ಕ್ ಕೆರೆ ನಾಮಫಲಕ ಅನಾವರಣಗೊಳಿಸಿದರು. ಚಿತ್ರದುರ್ಗ ಪ್ರಾದೇಶಿಕ ನಿರ್ದೇಶಕಿ ಗೀತಾ, ಶಿವಮೊಗ್ಗ ಜಿಲ್ಲಾ ನಿರ್ದೇಶಕ ಮುರಳೀಧರ್ ಶೆಟ್ಟಿ, ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಉಮೇಶ್, ಮಂಜಪ್ಪ, ನವೀನ್, ಬಾಲಕೃಷ್ಣ, ಶ್ರೀಕಾಂತ್ ಇತರರು ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 94.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗ ನಗರದ ಶ್ರಮಿಕ ವರ್ಗಕ್ಕೆ ಗುಣಮಟ್ಟದ ವೈದ್ಯಕೀಯ ಸೇವೆ ಹಾಗೂ ಸಕಾಲಕ್ಕೆ ಅಗತ್ಯ ಔಷಧ ಸಿಗುವಂತೆ ನೋಡಿಕೊಳ್ಳುವುದು ಆರೋಗ್ಯ ಇಲಾಖೆಯ ಕರ್ತವ್ಯ. ನಿರ್ಲಕ್ಷ್ಯ ತೋರಿದರೆ ಕಠಿಣ ಕ್ರಮ ಎದುರಿಸಬೇಕಾಗುತ್ತದೆ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಎಚ್ಚರಿಕೆ ನೀಡಿದರು. ಇಎಸ್ಐಸಿ ಡಿಸ್ಪೆನ್ಸರಿ ನಿರ್ವಹಣೆ ಹಾಗೂ ಚಿಕಿತ್ಸಾ ಲೋಪಗಳ ಕುರಿತು ನಗರ ವ್ಯಾಪ್ತಿಯ ಕಾರ್ಮಿಕರು ಅಹವಾಲು ಸಲ್ಲಿಸಿದ ಹಿನ್ನೆಲೆಯಲ್ಲಿ ನಗರದ 3 ಇಎಸ್ಐ ಡಿಸ್ಪೆನ್ಸರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾರ್ಮಿಕರಿಗೆ ಅಗತ್ಯವಿರುವ ಪ್ರಮುಖ ಔಷಧಗಳ ಕೊರತೆಯಾಗದಂತೆ ದಾಸ್ತಾನು ಇಟ್ಟುಕೊಳ್ಳಬೇಕು, ರೋಗಿಗಳನ್ನು ಖಾಸಗಿ ಮೆಡಿಕಲ್ಗಳಿಗೆ ಕಳುಹಿಸದೆ ಆಸ್ಪತ್ರೆಯಲ್ಲಿಯೇ ಉಚಿತವಾಗಿ ಔಷಧ ಒದಗಿಸಬೇಕು ಎಂದರು. ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ಸಮಯ ಪಾಲನೆ ಮಾಡಬೇಕು, ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಿ ಪ್ರಾಥಮಿಕ ಹಾಗೂ ತುರ್ತು ಚಿಕಿತ್ಸೆ ನೀಡಬೇಕು, ಆಸ್ಪತ್ರೆ ಆವರಣದಲ್ಲಿ ಸ್ವಚ್ಛತೆ, ಕುಡಿಯುವ ನೀರು ಮತ್ತು ಮೂಲ ಸೌಕರ್ಯಗಳ ಕೊರತೆ ಇರದಂತೆ ವ್ಯವಸ್ಥೆ ಕಲ್ಪಿಸಬೇಕು ಎಂದು ತಿಳಿಸಿದರು. ಆಸ್ಪತ್ರೆ ಔಷಧ ವಿತರಣಾ ಕೇಂದ್ರ ಹಾಗೂ ಪ್ರಯೋಗಾಲಯಗಳನ್ನು ವೀಕ್ಷಿಸಿದರು. ಚಿಕಿತ್ಸೆಗೆ ಬಂದಿದ್ದ ಕಾರ್ಮಿಕರು ಮತ್ತು ಅವರ ಕುಟುಂಬಸ್ಥರೊಂದಿಗೆ ಸಮಾಲೋಚನೆ ನಡೆಸಿ ಸಮಸ್ಯೆಗಳನ್ನು ಆಲಿಸಿದರು. ಮುಂದಿನ ವಿವರ. 2026-27 ಸಾಲಿನಲ್ಲಿ PhD ವ್ಯಾಸಂಗ ಮಾಡುತ್ತಿರುವ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಂದ ಫೆಲೋಶಿಪ್ ಯೋಜನೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಪಾರ್ಸಿ, ಬೌದ್ಧ ಹಾಗೂ ಸಿಖ್

ಸಮುದಾಯಗಳ ಅರ್ಹ ಪೂರ್ಣಕಾಲಿಕ ಪಿಎಚ್ಡಿ ಸಂಶೋಧನಾರ್ಥಿಗಳಿಗೆ ಸೇವಾ ಸಿಂಧು ಪೋರ್ಟಲ್ https://sevasindhu.gov.in/sevasindhu/department services ಮೂಲಕ ಆನ್ಲೈನ್ನಲ್ಲಿ ಅಕ್ಟೋಬರ್ 31 ಒಳಗೆ ಅರ್ಜಿ ಸಲ್ಲಿಸಬಹುದು. ಆನ್ಲೈನ್ ಅರ್ಜಿ ಪ್ರತಿ ಹಾಗೂ ಅಗತ್ಯ ದಾಖಲೆಗಳ ದೃಢೀಕೃತ ಪ್ರತಿಗಳನ್ನು ನಗರದ ದುರ್ಗಿಗುಡಿ 5ನೇ ಪ್ಯಾರಲಲ್ ರಸ್ತೆ ಸತ್ಯಶ್ರೀ ಆರ್ಕೇಡ್ 1ನೇ ಮಹಡಿಯ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಚೇರಿಗೆ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಅರ್ಹತೆ, ವಯೋಮಿತಿ, ಆದಾಯ ಸೇರಿದಂತೆ ಇತರೆ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0818822220206 ಸಂಪರ್ಕಿಸಬಹುದು. ಮುಂದಿನ ವಿವರ. ಗೋವರ್ಧನ ಟ್ರಸ್ಟ್, ವಾಸವಿ ವಿದ್ಯಾಲಯ, ಇಸ್ಕಾನ್ ಹಾಗೂ ಬಾಲಗೋಕುಲ ಸಂಸ್ಥೆಗಳ ಸಹಯೋಗದಲ್ಲಿ ಸೆಪ್ಟೆಂಬರ್ 5ರಂದು ಸಂಜೆ 4 ಗಂಟೆಗೆ ವಾಸವಿ ವಿದ್ಯಾಲಯ ಆವರಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಶಿಕ್ಷಕರ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಗೋವರ್ಧನ್ ಟ್ರಸ್ಟ್ನ ಅಧ್ಯಕ್ಷ ಕೆಇ ಕಾಂತೇಶ್ ತಿಳಿಸಿದರು. ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ಗೋವರ್ಧನ ಟ್ರಸ್ಟ್ ಆರಂಭವಾಗಿ ವರ್ಷ ಪೂರೈಸುವ ಮೊದಲೇ ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿದೆ. ಗಾಯಗೊಂಡ ಬಿಡಾಡಿ ಗೋವುಗಳಿಗೆ ರಕ್ಷಣೆ ನೀಡುತ್ತಿದೆ. ದಾನಿಗಳು ನೀಡಿರುವ 30 ಎಕರೆ ಜಮೀನಿನಲ್ಲಿ ಮೇವನ್ನು ಬೆಳೆದು ನಗರದ ಗೋಶಾಲೆಗಳಿಗೆ ನೀಡಲಾಗುತ್ತಿದೆ ಎಂದರು. ಶ್ರೀಕೃಷ್ಣ ವೇಷ ಸ್ಪರ್ಧೆ, ಮಡಕೆ ಒಡೆಯುವ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದು ವಿಜೇತರಿಗೆ ನಗದು ಬಹುಮಾನದ ಜೊತೆಗೆ ಪ್ರಮಾಣ ಪತ್ರವನ್ನು ನೀಡಲಾಗುವುದು ಎಂದು ತಿಳಿಸಿದರು. ಟ್ರಸ್ಟ್ನ ಖಜಾಂಚಿ ಎಸ್ಕೆ ಶೇಷಾಚಲ ಮಾತನಾಡಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮಕ್ಕಳು, ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. 5 ವರ್ಷದೊಳಗಿನ ಮಕ್ಕಳಿಗೆ ಕೃಷ್ಣ ವೇಷ ಸ್ಪರ್ಧೆ ನಡೆಯಲಿದೆ. 5ರಿಂದ 10 ವರ್ಷದೊಳಗಿನ ಮಕ್ಕಳಿಗೆ ಹಾಗೂ ಅವರ ತಾಯಂದಿರಿಗೆ ಯಶೋಧ ಮತ್ತು ಕೃಷ್ಣ ರೂಪಕ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಎಂದರು. 13ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ಮಡಕೆ ಒಡೆಯುವ ಸ್ಪರ್ಧೆ ನಡೆಯಲಿದ್ದು ಪ್ರತಿ ತಂಡದಲ್ಲಿ ಗರಿಷ್ಠ 10 ಸ್ಪರ್ಧಿಗಳಿಗೆ ಅವಕಾಶವಿದೆ. ಮೊದಲು ನೋಂದಣಿ ಮಾಡಿಕೊಳ್ಳುವ ಯುವಕ ಹಾಗೂ ಯುವತಿಯರಿಗೆ ತಲಾ 5 ತಂಡಗಳಿಗೆ ಅವಕಾಶ ನೀಡಲಾಗುವುದು. ವಯಸ್ಸಿನ ದೃಢೀಕರಣಕ್ಕೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ತರಬೇಕು ಎಂದರು. ಸ್ಪರ್ಧೆಗಳು ಪೂರ್ಣವಾದ ನಂತರ ಇಸ್ಕಾನ್, ಶ್ರೀ ಶಾರದಾ ನೃತ್ಯ ಕಲಾಕೇಂದ್ರ, ನಾಟ್ಯಪ್ರಿಯ ನೃತ್ಯ ಕಲಾಕೇಂದ್ರ ಹಾಗೂ ಶ್ರೀ ಸಾಯಿ ವೃಂದ ಸುಗಮ ಸಂಗೀತ ಶಾಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಿದೆ. ಸ್ಪರ್ಧೆಗಳಿಗೆ ಹೆಸರು ನೋಂದಣಿ ಮಾಡಿಕೊಳ್ಳಲು ಎಸ್ಪಿಎಂ ರಸ್ತೆಯ ಗೋವರ್ಧನ ಟ್ರಸ್ಟ್ ಕಚೇರಿ ಅಥವಾ ಕೋಟೆ ರಸ್ತೆಯ ವಾಸವಿ ವಿದ್ಯಾಲಯ ಕಚೇರಿ ಸಂಪರ್ಕಿಸಬಹುದು ಎಂದು ತಿಳಿಸಿದರು. ರಮೇಶ್ ಬಾಬು ಜಾಧವ್, ಇ ವಿಶ್ವಾಸ್, ಶುಭಾ ರಾಘವೇಂದ್ರ, ಕುಬೇರಪ್ಪ, ಅನಂತ್, ಕೇಶವ ಮತ್ತಿತರರು ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಬಲು ಬೆಂಡು ಒಡ್ಡೆಲ್ಲ ಒಣಗ್ಯಾವೆ, ನೀರಿರದೆ ತಳವ ಕಂಡು ಹಾದ್ಯೆಲ್ಲ ಸುಡುತ್ತಾವೆ, ಹಾದ್ಯೆಲ್ಲ ಸುಡುತ್ತ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಅಮೆರಿಕದ ಫಿಲಡೆಲ್ಫಿಯಾದಲ್ಲಿ ಸೆಪ್ಟೆಂಬರ್ 4-6 ನಡೆಯಲಿರುವ ಅಕ್ಕ ರಜತ ಮಹೋತ್ಸವ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ತಾಳಗುಪ್ಪ ಸಮೀಪದ ಕಲಗಾರು ಮೂಲದ ಸಂಪೂರ್ಣ ಹೆಗಡೆ ಅವರನ್ನು ಗೌರವಾನ್ವಿತ ಅತಿಥಿಯಾಗಿ ಆಹ್ವಾನಿಸಲಾಗಿದೆ. ಸಂಪೂರ್ಣ ಹೆಗಡೆ ಅವರು ಭಾರತೀಯ ವಾಯುದಳದ ನಿವೃತ್ತ ಸರ್ಜೆಂಟ್ ಸುರೇಂದ್ರ ಹೆಗಡೆ ಕಲಗಾರು ಅವರ ಪತ್ನಿಯಾಗಿದ್ದು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ 25 ಅನುಭವ ಹೊಂದಿರುವ ಇವರು ಪ್ರತಿಷ್ಠಿತ ಎಐ ಸಂಸ್ಥೆ ಬ್ಲೂಮ್ ವ್ಯಾಲ್ಯೂ ಕಾರ್ಪೊರೇಷನ್ನ ಸಹ ಸಂಸ್ಥಾಪಕಿಯಾಗಿದ್ದಾರೆ. ಅಂತಾರಾಷ್ಟ್ರೀಯ ಥ್ರೋಬಾಲ್ ಫೆಡರೇಷನ್ನ ಸಹಾಯಕ ಪ್ರಧಾನ ಕಾರ್ಯದರ್ಶಿಯಾಗಿರುವ ಅವರು ಕ್ರೀಡಾಪಟುವಾಗಿ 15 ಹಾಗೂ 1 ಪದಕ ಗೆದ್ದಿದ್ದಾರೆ. ಮುಂದಿನ ವಿವರ. ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದಲ್ಲಿ ಆಚರಿಸಲಿರುವ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಜನ್ಮದಿನಾಚರಣೆ ಮತ್ತು ಇಂಜಿನಿಯರ್ಸ್ ಡೇ ಪ್ರಯುಕ್ತ 29/8/2026 12:15 ಸಂಘದ ಸಭಾಂಗಣದಲ್ಲಿ ರಸಪ್ರಶ್ನೆ ಸ್ಪರ್ಧೆ ಏರ್ಪಡಿಸಲಾಗಿದೆ. ನಗರದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಕುರಿತು ಕ್ವಿಜ್ ಅಥವಾ ರಸಪ್ರಶ್ನೆ ಏರ್ಪಡಿಸಿದ್ದು, ಆಸಕ್ತ ವಿದ್ಯಾರ್ಥಿಗಳು ವಿದ್ಯಾಸಂಸ್ಥೆಯ ದೃಢೀಕರಣ ಪತ್ರದ ಮೂಲಕ ಭಾಗವಹಿಸಬಹುದಾಗಿದೆ. ವಿಜೇತರಿಗೆ ಪ್ರಥಮ ಬಹುಮಾನ 6,000, ದ್ವಿತೀಯ ಬಹುಮಾನ 4,000 ಹಾಗೂ ತೃತೀಯ ಬಹುಮಾನ 2,000 ನೀಡಲಾಗುತ್ತದೆ. ಒಂದು ತಂಡದಲ್ಲಿ 2 ವಿದ್ಯಾರ್ಥಿಗಳು ಇದ್ದು, ಒಂದು ಶಾಲೆಯಿಂದ 2 ತಂಡಗಳನ್ನು ಕಳುಹಿಸಿಕೊಡಬಹುದು. ಕ್ವಿಜ್ ಸ್ಪರ್ಧೆಯು 2 ಹಂತದಲ್ಲಿ ನಡೆಯುತ್ತದೆ. ಮೊದಲ ಹಂತದಲ್ಲಿ ಲಿಖಿತ ಸ್ಪರ್ಧೆ ಆಗಿರುತ್ತದೆ. ಎರಡನೇ ಹಂತ ಮೌಖಿಕ ಆಗಿರುತ್ತದೆ. ಸ್ಪರ್ಧೆಯಲ್ಲಿ ವಿಜೇತರಿಗೆ ನಗದು ಬಹುಮಾನದ ಜೊತೆಗೆ ಆಕರ್ಷಕ ಪಾರಿತೋಷಕ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ 7096-633-0096-1-11-63 ಅಥವಾ 9353-66-546 ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಬಿ ಗೋಪಿನಾಥ್ ತಿಳಿಸಿದ್ದಾರೆ. ಮುಂದಿನ ವಿವರ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿ ಪ್ರೋತ್ಸಾಹ ಧನವನ್ನು ನಿರಂತರವಾಗಿ ಪಡೆಯಲು ಜಿಲ್ಲೆಯ ಎಲ್ಲ ಅರ್ಹ ರೈತರಿಂದ ಪ್ರತಿ ವರ್ಷ ಬಯೋಮೆಟ್ರಿಕ್ ಇಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿದೆ ಎಂದು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ 2019 ಫೆಬ್ರವರಿ 1 ಪೂರ್ವದಲ್ಲಿ ಭೂ ಒಡೆತನ ಹೊಂದಿರುವ ಪ್ರತಿ ಅರ್ಹ ಸಣ್ಣ, ಅತಿಸಣ್ಣ, ಮಧ್ಯಮ ಮತ್ತು ದೊಡ್ಡ ರೈತ ಕುಟುಂಬಗಳಿಗೆ ವರ್ಷಕ್ಕೆ ರು 6,000 ಪ್ರೋತ್ಸಾಹ ದಿನವನ್ನು ಪ್ರತಿ 4 3 ಕಂತುಗಳಲ್ಲಿ ನೇರವಾಗಿ ಖಾತೆಗೆ ಜಮಾ ಮಾಡಲಾಗುತ್ತಿದೆ. ಈ ಹಣ ಪಾವತಿಯನ್ನು ಮುಂದುವರೆಸಲು ಫ್ರೂಟ್ ತಂತ್ರಾಂಶದ ಗುರುತಿನ ಸಂಖ್ಯೆಯಂತೆ ಅಗ್ರಿ ಸ್ಟಾಕ್ ಯೋಜನೆಯಡಿ ಗುರುತಿನ ಸಂಖ್ಯೆಯನ್ನು ಸೃಜಿಸುವುದು ಕಡ್ಡಾಯವಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು 140,366 ಫಲಾನುಭವಿಗಳಿದ್ದು, ಇದರಲ್ಲಿ 140,256 ರೈತರ ಬಯೋಮೆಟ್ರಿಕ್ ಇಕೆವೈಸಿ ಪ್ರಕ್ರಿಯೆ ಇನ್ನೂ ಬಾಕಿ ಉಳಿದಿದೆ. ತಾಲೂಕುವಾರು ಬಾಕಿ ವಿವರ. ಶಿವಮೊಗ್ಗ 18,565, ಭದ್ರಾವತಿ 19,420, ತೀರ್ಥಹಳ್ಳಿ 16,716, ಸಾಗರ 20,416, ಹೊಸನಗರ 13,134, ಶಿಕಾರಿಪುರ 25,836, ಸೊರಬ 26,169. ರೈತರು ಸಮೀಪದ ಸಿಎಸ್ಸಿ ಕೇಂದ್ರಗಳಿಗೆ ಭೇಟಿ ನೀಡಿ ಬೆರಳಚ್ಚು ಅಥವಾ ಬಯೋಮೆಟ್ರಿಕ್ ಮೂಲಕ ಇಕೆವೈಸಿ ಮಾಡಿಸಬಹುದು ಹಾಗೂ ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಇಕೆವೈಸಿ ಥ್ರೂ ಫೇಸ್ ರೆಕಗ್ನಿಷನ್ ಆ್ಯಪ್ ಮೂಲಕ ಫೇಸ್ ದೃಢೀಕರಣದ ಆಧಾರದಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇಕೆವೈಸಿ ಮಾಡಿಕೊಳ್ಳಬಹುದು. ಆದ್ದರಿಂದ ಫಲಾನುಭವಿ ರೈತರು ಕೂಡಲೇ ತಮ್ಮ ಆಧಾರ್ ಕಾರ್ಡ್ನೊಂದಿಗೆ ಹತ್ತಿರದ ಸಿಎಸ್ಸಿ ಕೇಂದ್ರ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ತೆರಳಿ ಇಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಯೋಜನೆಯ ಸೌಲಭ್ಯವನ್ನು ಮುಂದುವರಿಸಬೇಕಾಗಿ ಜಂಟಿ ಕೃಷಿ ನಿರ್ದೇಶಕರು ಕೋರಿದ್ದಾರೆ. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೇ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕ್ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ. ಜಾಣಸುದ್ದಿಯ ಎಲ್ಲ ಕೇಳುಗರಿಗೂ ಕೂಡ ಜಾಣಸುದ್ದಿ ಹಾರೈಸುತ್ತಿದೆ. ಜಾಣಸುದ್ದಿ ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ನಿದ್ರೆ ಏಕೆ ಬೇಕು, ಯುದ್ಧ ತನ್ನ ಉಪಯೋಗಗಳು ಹಾಗೂ ಜಾಣ ಕಥೆ, ಕಥೆ ಪುರಾಣ ಮತ್ತು ವೈದ್ಯ.
8: ನಿದ್ರೆಗೇನು ಬೇಕು? ವಚನಕಾರ ಗುಹೇಶ್ವರನಿಗೆ ನಿದ್ರೆ ಎಂದರೆ ಮುಟ್ಟಲಾಗದ ಹಂದಿಯಂತೆ. ಹಸಿವು, ತೃಷೆ, ನಿದ್ರೆ, ಜಾಡ್ಯಂಬ ನಾಲ್ಕು ಸೂಕರ ಮುತ್ತಿಕೊಂಡಿರುವಾಗಲೂ ನಾನು ತಾನೆಂಬ ಅಹಂಕಾರದ ಜಾಗಟೆಯ ಸದ್ದಿನಲ್ಲಿ ಮೈಮರೆತಿರುವ ಮನುಜರನ್ನು ಕಂಡು ನಗದಿರಲು ಸಾಧ್ಯವೇ ಎಂದು ಗುಹೇಶ್ವರನನ್ನು ವಚನಕಾರ ಕೇಳುತ್ತಾನೆ. ಮನುಷ್ಯರಿಗೆ ನಿದ್ರೆ ಎನ್ನುವುದು ಅನಗತ್ಯ ಎನ್ನುವ ಭಾವ ಇದರಲ್ಲಿದೆ. ಆದರೆ ವಿಜ್ಞಾನಕ್ಕೆ ನಿದ್ರೆ ಎನ್ನುವುದು ಅತ್ಯವಶ್ಯವಾದ ಚಟುವಟಿಕೆ. ಜಡವಾಗಿ ಮಲಗಿರಲು ಮನವು ಎಚ್ಚರವಾಗಿರುವ ಸ್ಥಿತಿ, ಒಂದು ನಿಗೂಢ ವಿದ್ಯಮಾನ. ಅದರ ಗುಟ್ಟನ್ನು ತಿಳಿಯಲು ವಿಜ್ಞಾನಿಗಳು ಸಾಕಷ್ಟು ಹೆಣಗಾಡಿದ್ದಾರೆ. ಅಂತಹ ಹೊಸತೊಂದು ಹೆಣಗಾಟದ ಸುದ್ದಿಯನ್ನು ನೇಚರ್ ಕಮ್ಯುನಿಕೇಷನ್ಸ್ ಪತ್ರಿಕೆ ವರದಿ ಮಾಡಿದೆ. ಮಿದುಳು ಅಥವಾ ಮನಸ್ಸು ಮಲಗಿದಾಗ ನಿದ್ರೆ ಎನ್ನುತ್ತೇವಷ್ಟೇ, ಮಿದುಳೆ ಇಲ್ಲದ ಜೀವಿಗಳು ನಿದ್ರಿಸುತ್ತವೆಯೋ ಎಂದು ಈ ಶೋಧ ಹುಡುಕಿದೆ. ಅದರ ಪ್ರಕಾರ ನಿದ್ರೆಗೆ ಮಿದುಳಿನ ಅವಶ್ಯಕತೆ ಇಲ್ಲ, ನರಗಳು ಇದ್ದರೆ ಸಾಕು. ಹಾಗೆಯೇ ನಿದ್ರೆ ಎನ್ನುವುದು ನರಗಳ ಆರೋಗ್ಯಕ್ಕೆ ಅತ್ಯವಶ್ಯವಾದದ್ದಿರಬೇಕು ಎಂದು ಈ ಶೋಧ ತಿಳಿಸಿದೆ. ಇಸ್ರೇಲಿನ ಬಾರ್ ಇಲಾನ್ ವಿಶ್ವವಿದ್ಯಾನಿಲಯದ ಲಿಯೋ ಆಪಲ್ಬಾಮ್ ಮತ್ತು ಸಂಗಡಿಗರಿಗೆ ಇದೊಂದು ಪ್ರಶ್ನೆ ಕಾಡಿತ್ತು. ನಿದ್ರೆ ಎನ್ನುವುದು ಮಿದುಳಿನ ವಿದ್ಯಮಾನವಾದರೆ ಮಿದುಳೇ ಇಲ್ಲದ ಪ್ರಾಣಿಗಳಲ್ಲಿ ನಿದ್ರೆ ಕಾಣಬಹುದೇ? ಇದ್ದರೂ ಎಂತಹ ರೀತಿಯ ನಿದ್ರೆ? ಈ ಜೀವಿಗಳನ್ನು ಅಧ್ಯಯನ ಮಾಡಿದರೆ ನಿದ್ರೆ ಎನ್ನುವುದು ಪ್ರಾಣಿಗಳಲ್ಲಿ ಹೇಗೆ ಹುಟ್ಟಿತು ಎನ್ನುವುದನ್ನು ಅರಿತುಕೊಳ್ಳಬಹುದೇ? ಇವೆಲ್ಲ ಪ್ರಶ್ನೆಗಳು ಇವರ ನಿದ್ರೆಗೆಡಿಸಿರಬೇಕು. ಅದಕ್ಕೆ ಇವರು ಸಮುದ್ರದಲ್ಲಿ ವಾಸಿಸುವ ಅಂಬಲಿ ಮೀನು ಅಥವಾ ಲೋಳೆ ಮೀನುಗಳನ್ನು ಅಧ್ಯಯನ ಮಾಡಲು ನಿಶ್ಚಯಿಸಿದರು. ಅಂಬಲಿ ಮೀನು ಅಥವಾ ಲೋಳೆ ಮೀನುಗಳನ್ನು ಇಂಗ್ಲಿಷಿನಲ್ಲಿ ಜೆಲ್ಲಿ ಫಿಶ್ ಎನ್ನುತ್ತಾರೆ. ವಾಸ್ತವದಲ್ಲಿ ಇವು ಮೀನುಗಳೇ ಅಲ್ಲ, ಮೂಳೆಯೇ ಇಲ್ಲದ ಪ್ರಾಣಿಗಳು. ಈ ಪ್ರಾಣಿಗಳ ದೇಹಪೂರ್ತಿ ಮೃದುವಾದ ಜೆಲ್ಲಿ ಇರುತ್ತವೆ. ಆ ಜೆಲ್ಲಿಯಲ್ಲಿ ಅಲ್ಲಲ್ಲಿ ಜೀವಕೋಶಗಳು ಹುದುಗಿಕೊಂಡಿರುತ್ತವೆ. ಕೆಲವು ಜೀವಕೋಶಗಳು ಬಾಹುಗಳಂತೆಯೂ ಕೆಲವು ಜೀರ್ಣಾಂಗದಂತೆಯೂ ಜೋಡಿಸಿಕೊಂಡಿರುತ್ತವೆ. ಈ ವಿವಿಧ ಅಂಗಗಳನ್ನು ಒಟ್ಟಾಗಿಸುವ ನರತಂತುಗಳು ಇರುತ್ತವೆ. ಆದರೆ ಈ ನರತಂತುಗಳಿಗೆ ನಿರ್ದೇಶ ನೀಡುವಂತಹ ಕೇಂದ್ರ ಅಂಗ ಅರ್ಥಾತ್ ಮಿದುಳು ಎನ್ನುವುದು ಇರುವುದಿಲ್ಲ. ಸಣ್ಣ ನೊಣೆಯ ತಲೆಯಲ್ಲಿಯೂ ಒಂದಿಷ್ಟು ನರಗಳು ಒಟ್ಟಾಗಿ ಮಿದುಳಿನಂತೆ ಕೆಲಸ ಮಾಡುವುದುಂಟು. ಆದರೆ ಅಂಬಲಿ ಮೀನು ಹಾಗೂ ಸ್ಪಂಜು ಜೀವಿಗಳಂತಹ ಪ್ರಾಣಿಗಳಲ್ಲಿ ನರಕೋಶಗಳು ಇಡೀ ಮೈಯಲ್ಲಿ ಹರಡಿರುವ ಜಾಲವಾಗಿರುತ್ತವೆ ಅಷ್ಟೇ. ನಿದ್ರೆ ಎನ್ನುವುದನ್ನು ಸಾವಿಗೂ ಹೋಲಿಸಲಾಗುತ್ತದೆ. ಮಂಕುತಿಮ್ಮನ ಕಗ್ಗದಲ್ಲಿ ಡಿವಿಜಿಯವರು ನಿದ್ರೆಯಂತಹ ಸಾವನ್ನು ಪಡೆ ಎಂದು ಓದುಗನಿಗೆ ಒಂದೆಡೆ ಹಾರೈಸಿದ್ದಾರೆ. ಅಂದರೆ ಎಲ್ಲ ಚಟುವಟಿಕೆಗಳು ನಿಂತಹ ಶವದಂತಹ ಸ್ಥಿತಿ ಇದು ಎಂಬುದು ನಂಬಿಕೆ. ವಾಸ್ತವದಲ್ಲಿ ಸಾವಿನ ಸಮಯದಲ್ಲಿ ನಿಂತಂತೆ ನಿದ್ರೆಯ ಸಮಯದಲ್ಲಿ ಎಲ್ಲ ಚಟುವಟಿಕೆಗಳು ನಿಲ್ಲುವುದಿಲ್ಲ. ಮಿದುಳು ಇನ್ನೂ ಎಚ್ಚರವಾಗಿರುತ್ತದೆ. ಹೃದಯ, ಶ್ವಾಸಕೋಶ ಮೊದಲಾದ ಅಂಗಗಳು ನಿಧಾನವಾಗಿಯಾದರೂ ನಡೆಯುತ್ತಲೇ ಇರುವಂತೆ ಕಾಪಾಡಿಕೊಳ್ಳುತ್ತದೆ. ಮನುಷ್ಯರಲ್ಲಿ ನಿದ್ರೆ ಎಂದರೆ ಮಂಚದ ಮೇಲೆ ಮಲಗುವುದು. ಪ್ರಾಣಿಗಳು ಎಲ್ಲವೂ ಹೀಗೆ ನಿದ್ರಿಸುವುದಿಲ್ಲ ಎನ್ನುವುದು ತಿಳಿದ ವಿಷಯವೇ. ಒಂಟೆ, ಕುದುರೆಗಳು ನಿಂತಂತೆಯೇ ಕಣ್ಣು ಮುಚ್ಚಿ ನಿದ್ರಿಸಬಲ್ಲವು. ನಾಯಿಗಳು ನಿದ್ರಿಸುವಾಗಲೂ ಕಣ್ಣನ್ನು ಅರೆತೆರೆದೇ ಇರುತ್ತವೆ. ಹಕ್ಕಿಗಳಂತೂ ಹಾರುವಾಗಲೂ ಕೆಲವೊಮ್ಮೆ ತೂಕಟ್ಟಿಸುತ್ತವಂತೆ. ಕೆಲವು ಪ್ರಾಣಿಗಳು ರಾತ್ರಿ ನಿದ್ರಿಸುತ್ತವೆ ನಮ್ಮಂತೆ. ಇನ್ನು ಕೆಲವು ಬಾವಲಿ, ಗೂಬೆಗಳಂತೆ ಹಗಲು ನಿದ್ರಿಸುತ್ತವೆ. ನಿದ್ರೆಯ ಈ ಕಾಲವನ್ನು ದೇಹದೊಳಗಿರುವ ಜೈವಿಕ ಗಡಿಯಾರ ಎನ್ನುವ ಕಾಲಾಂತರದಲ್ಲಿ ಮರಳುವ ಚಟುವಟಿಕೆಗಳು ನಿರ್ದೇಶಿಸುತ್ತವೆ ಎನ್ನುವುದು ವಿಜ್ಞಾನಿಗಳ ತರ್ಕ. ನಿದ್ರೆಯನ್ನು ವಿಜ್ಞಾನಿಗಳು ಎರಡು ಬಗೆಯಲ್ಲಿ ವಿವರಿಸುತ್ತಾರೆ. ಮೊದಲನೆಯದು ಚಟುವಟಿಕೆಗಳ ಆಧಾರದ ಮೇಲೆ. ನಿದ್ರೆಯ ವೇಳೆ ಹೆಣದಂತೆ ಬಿದ್ದುಕೊಂಡಿರುವುದು, ನಡೆದಾಟ, ಓಟಾಟಗಳೆಲ್ಲವೂ ನಿಲ್ಲುತ್ತವೆ. ಕೇವಲ ನಾಡಿ ಬಡಿತ ಹಾಗೂ ಉಸಿರಾಟವಷ್ಟೇ ನಡೆಯುತ್ತಿರುತ್ತವೆ. ಅವು ಕೂಡ ಎಚ್ಚರದ ಸ್ಥಿತಿಯಲ್ಲಿರುವಷ್ಟು ವೇಗವಾಗಿ ಘಟಿಸುವುದಿಲ್ಲ. ಎರಡನೆಯದು ನರಮಂಡಲದ ಚಟುವಟಿಕೆ. ಸಾಮಾನ್ಯವಾಗಿ ನರಗಳು ಯಾವುದೇ ಸಂವೇದನೆಗೊಳಗಾದಾಗ ಚುರುಕ

0: ಸದಾ ತಮ್ಮ ಬಾಹುಗಳನ್ನು ಅಲ್ಲಾಡಿಸುವ ಈ ಜೀವಿಗಳು ಕೆಲವೊಮ್ಮೆ ಬಾಹುಗಳನ್ನು ಅಲ್ಲಾಡಿಸುವುದಿಲ್ಲ. 8 ನಿಮಿಷಕ್ಕಿಂತಲೂ ಹೆಚ್ಚು ಕಾಲ ಅವು ಹೀಗೆ ಬಾಹುಗಳನ್ನು ಅಲ್ಲಾಡಿಸದೇ ಇದ್ದಾಗ ನಿದ್ರಾವಸ್ಥೆ ತಲುಪಿವೆ ಎನ್ನಬಹುದು. ಏಕೆಂದರೆ ಈ ಸಂದರ್ಭದಲ್ಲಿ ಅವುಗಳ ಮೇಲೆ ಬೆಳಕು ಚೆಲ್ಲಿದಾಗ ವೆಕ್ಟೆನ್ಸಿಸ್ನ ಪ್ರತಿಕ್ರಿಯೆಗಳು ನಿಧಾನವಾಗಿದ್ದವು, ಅಂದರೆ ಈ ಸಮಯದಲ್ಲಿ ಅವುಗಳಲ್ಲಿ ಎಚ್ಚರ ಕಡಿಮೆ ಎಂದಾಯಿತು. ಈ ಸ್ಥಿತಿ 36 ಗಂಟೆಗಳೊಮ್ಮೆ ಮರಳು ಕಳೆಯುತ್ತಿತ್ತು. 22 ಗಂಟೆಗಳ ಕಾಲ ಚಟುವಟಿಕೆಯಿಂದ ಇರುವ ಇವು 12 ಗಂಟೆಗಳ ಕಾಲ ನಿದ್ರಿಸುತ್ತಿದ್ದವು. ಮಿದುಳೇ ಇಲ್ಲದ ಇವುಗಳಲ್ಲಿ ಈ ನಿದ್ರಾವಸ್ಥೆಯಲ್ಲಿ ಏನಾಗುತ್ತದೆ ಎಂಬುದನ್ನು ತಿಳಿಯುವ ಕುತೂಹಲದಿಂದ ಆಪಲ್ಬಾಮ್ ತಂಡ ಈ ಜೀವಿಗಳ ನರಕೋಶಗಳಲ್ಲಿ ನಡೆಯುವ ರಾಸಾಯನಿಕ ವಿದ್ಯುತ್ ಚಟುವಟಿಕೆಗಳನ್ನು ಅಧ್ಯಯನ ಮಾಡಿತು. ವಿಶೇಷವಾಗಿ ತಳಿ ರಾಸಾಯನಿಕವಾದ ಡಿಎನ್ಎಯನ್ನು ರಿಪೇರ್ ಮಾಡುವ ಚಟುವಟಿಕೆಗಳು ನಿದ್ರಾವಸ್ಥೆಯಲ್ಲಿ ಹೆಚ್ಚಿದ್ದವು ತೋರಿದೆ. ನಿದ್ರಾವಸ್ಥೆಯಲ್ಲಿ ಎರಡೂ ಜೀವಿಗಳಲ್ಲಿ ಈ ಚಟುವಟಿಕೆ ಸಾಧಾರಣಕ್ಕಿಂತಲೂ ಹೆಚ್ಚಿತ್ತಂತೆ. ಸಾಮಾನ್ಯವಾಗಿ ಡಿಎನ್ಎಯಲ್ಲಿ ಆಗುವ ದೋಷಗಳು ಜೀವಕೋಶಗಳು ವಿಭಜಿಸುವಾಗ ಸರಿಹೋಗುತ್ತವೆ, ಆದರೆ ನರಕೋಶಗಳು ವಿಭಜಿಸುವುದಿಲ್ಲ. ಬಹುಶಃ ಈ ಕಾರಣದಿಂದಾಗಿಯೇ ಅವುಗಳಲ್ಲಿ ಕಾಣಿಸಿಕೊಂಡ ದೋಷಗಳನ್ನು ಸರಿಪಡಿಸುವುದಕ್ಕಾಗಿಯೇ ನಿದ್ರಾವಸ್ಥೆ ಹುಟ್ಟಿರಬೇಕು ಎಂಬುದು ಆಪಲ್ಬಾಮ್ ಅವರ ತರ್ಕ. ಈ ತರ್ಕಕ್ಕೆ ಕಾರಣವೂ ಉಂಟು. ನಿದ್ರೆಗೆಟ್ಟ ಜೀವಿಗಳಲ್ಲಿ ಡಿಎನ್ಎ ದೋಷಗಳು ನಿದ್ರಿಸುತ್ತಿದ್ದವುಗಳಲ್ಲಿ ಇದ್ದದಕ್ಕಿಂತಲೂ ಹೆಚ್ಚಿದ್ದವು. ಮಿದುಳೇ ಇಲ್ಲದ ಜೀವಿಗಳಲ್ಲಿ ನಿದ್ರೆ ಇರುವುದು ಅದು ಡಿಎನ್ಎ ದುರಸ್ತಿಗೆ ತಳುಕೊಂಡಿರುವುದು ವಿಶೇಷವೇ. ಏಕೆಂದರೆ ಡಿಎನ್ಎಯಲ್ಲಿ ಆಗುವ ದೋಷಗಳು ಮುಪ್ಪನ್ನು ಖಾಯಿಲೆಯನ್ನು ತರುತ್ತವೆ ಎಂಬುದು ಈಗ ಸಿದ್ಧವಾದ ಸಂಗತಿ. ಅಂದರೆ ನಿದ್ರೆ ಎನ್ನುವುದು ಮುಪ್ಪನ್ನು ನಿಧಾನಿಸಲು ವಿಕಾಸವಾದ ವ್ಯವಸ್ಥೆ ಇರಬೇಕು. ಮುಂದಿನ ಸಂಶೋಧನೆಗಳು ಈ ಬಗ್ಗೆ ಅರಿವು ಮಾಡಬಹುದು.
1: ಚುಟುಕು ಚುರುಕು.
2: ಇರುವೆಯನ್ನು ತಿನ್ನುವ ನೊಣವೊಂದರ 2 ಪ್ರಭೇದಗಳು ಹೊಸದಾಗಿ ಪತ್ತೆಯಾಗಿವೆ. ಕಳೆದ 100 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಈ ಬಗೆಯ ನೊಣಗಳು ಭಾರತದಲ್ಲಿ ಕಂಡುಬಂದಿವೆ. ವಿಜ್ಞಾನಿಗಳು ಮೆಟಡಾನ್ ಎಂಬ ಕುಲದವು ಎನ್ನುವ ಈ ನೊಣಗಳಲ್ಲಿ ಒಂದನ್ನು ಜನನಿಬಿಡವಾದ ದೆಹಲಿಯ ತೋಟಗಳಲ್ಲಿಯೂ ಮತ್ತೊಂದನ್ನು ಪಶ್ಚಿಮಘಟ್ಟದ ಕಾಡುಗಳಲ್ಲಿಯೂ ಗುರುತಿಸಲಾಗಿದೆ. ಮೆಟಡಾನ್ ಘೋರ್ಪಡೈ ಎನ್ನುವ ನೊಣ ದೆಹಲಿಯ ಬಳಿ ಕಂಡುಬಂದಿದೆ. ಇದೇ ಬಗೆಯ ಆದರೆ ರೋಮಗಳು ತುಸು ಕಪ್ಪಾಗಿರುವ ಮೆಟಡಾನ್ ರೀಮೇರಿ ತಮಿಳುನಾಡಿನ ಸಿರುವಾಣಿ ಬೆಟ್ಟಗಳಲ್ಲಿ ಕಾಣಸಿಕ್ಕಿದೆ. ಇವೆರಡೂ ನೊಣಗಳು ಇರುವೆಯ ಗೂಡಿನಲ್ಲಿ ಮೊಟ್ಟೆ ಇಡುತ್ತವೆ. ಮೊಟ್ಟೆ ಒಡೆದು ಹೊರಬಂದ ಹುಳು ಅಥವಾ ಲಾರ್ವಾಗೆ ಇರುವೆಗಳ ಮೊಟ್ಟೆಗಳು ಮತ್ತು ಲಾರ್ವಾಗಳೇ ಭೋಜನ. ಹೀಗಾಗಿ ಈ ನೊಣಗಳನ್ನು ಹೂವು, ಎಲೆಗಳು ಅಥವಾ ಇನ್ಯಾವುದೇ ಆಹಾರ ಮೂಲಗಳ ಬಳಿ ಕಾಣುವುದು ಅಪರೂಪ. ಇವುಗಳ ಲಾರ್ವಗಳಿಗೆ ಇರುವೆಗಳ ಮೊಟ್ಟೆಯಷ್ಟೇ ಆಹಾರವಾಗಿರುವುದರಿಂದ ಇರುವೆಗಳ ನಾಶದೊಟ್ಟಿಗೆ ಈ ನೊಣಗಳು ನಾಶವಾಗಿ ಬಿಡಬಹುದು.
3: ಯುದ್ಧದ ಅನುಕೂಲಗಳು. ಯುದ್ಧ ಎಂದರೆ ಸಾವು ನೋವು ಎಂದಷ್ಟೇ ಗೊತ್ತು. ಯುದ್ಧಕಾಲೇ ಶಸ್ತ್ರಾಭ್ಯಾಸ ಎನ್ನುವ ನಾಣ್ಣುಡಿ ಇಂದಿಗೂ ಪ್ರಸ್ತುತ. ಏಕೆಂದರೆ ಯುದ್ಧಗಳ ಸಂದರ್ಭದಲ್ಲಿ ನಡೆಯುವ ಹಲವು ಸಂಶೋಧನೆಗಳು ಯುದ್ಧದ ಅನಂತರವೂ ಅನುಕೂಲಿಯಾಗಿ ಉಳಿಯುತ್ತವೆ. ಇದಕ್ಕೆ ಉತ್ತಮ ಉದಾಹರಣೆ ನಾಟಿಲಸ್ ಪತ್ರಿಕೆ ಪಟ್ಟಿ ಮಾಡಿರುವ 6 ಸಂಶೋಧನೆಗಳು. ಸುಮಾರು 100 ವರ್ಷಗಳಿಗೂ ಹಿಂದೆ ನಡೆದಿದ್ದ ಮೊದಲನೆಯ ವಿಶ್ವಯುದ್ಧದ ಸಮಯದಲ್ಲಿ ಯುದ್ಧಕ್ಕೆಂದು ಸಿದ್ಧಪಡಿಸಿದ ಈ ಶೋಧಗಳು ಇಂದು ಎಲ್ಲಾ ಕಡೆಯೂ ಬಳಕೆಯಲ್ಲಿವೆ, ಸಾರ್ವಜನಿಕರಿಗೆ ನೆರವಾಗುತ್ತಿವೆ. ನಾವು ನಿತ್ಯವೂ ಬಳಸುವ ಗೊಬ್ಬರ ಇದರಲ್ಲಿ ಒಂದು. ಪೊಟ್ಯಾಷಿಯಂ ಹಾಗೂ ಅಮೋನಿಯಂ ನೈಟ್ರೇಟುಗಳನ್ನು ರಾಸಾಯನಿಕ ಗೊಬ್ಬರವನ್ನಾಗಿ ಈಗ ಬಳಸುತ್ತಿದ್ದೇವಷ್ಟೇ. ಇವು ಹಸಿರು ಕ್ರಾಂತಿಗೂ ನೆರವಾದಂತಹ ರಾಸಾಯನಿಕಗಳು. 100 ವರ್ಷಗಳ ಹಿಂದೆ ಇವುಗಳ ಬಳಕೆ ಸೀಮಿತವಾಗಿತ್ತು. ಏಕೆಂದರೆ ಇವುಗಳನ್ನು ಕೇವಲ ನೈಸರ್ಗಿಕ ಮೂಲದಿಂದಷ್ಟೇ ಪಡೆಯಬೇಕಿತ್ತು. ಈ ಮೂಲಗಳು ಬಹಳ ಕಡಿಮೆಯಿದ್ದವು. ಯುರೋಪಿನ ಹಲವು ರಾಷ್ಟ್ರಗಳು ದಕ್ಷಿಣ ಅಮೆರಿಕದ ಬಳಿ ಇದ್ದ ಗುವಾನೋ ದ್ವೀಪಗಳಲ್ಲಿ ಹಕ್ಕಿಗಳು ಹಾಕಿದ್ದ ಹಿಕ್ಕಿಗಳ ಗುಡ್ಡೆಗಳನ್ನು ಹೊತ್ತು ತಂದು ಈ ರಾಸಾಯನಿಕಗಳನ್ನು ತಯಾರಿಸುತ್ತಿದ್ದವು. ಗೊಬ್ಬರದ ಜೊತೆಗೆ ಇವನ್ನು ಸಿಡಿಮದ್ದುಗಳಲ್ಲಿಯೂ ಬಳಸಲಾಗುತ್ತಿತ್ತು. ಮೊದಲನೆಯ ವಿಶ್ವಯುದ್ಧ ಆರಂಭವಾದಾಗ ಯುದ್ಧದಲ್ಲಿ ತೊಡಗಿದ್ದ ಜರ್ಮನಿಗೆ ಈ ರಾಸಾಯನಿಕ ದೊರೆಯದಂತೆ ಫ್ರಾನ್ಸ್ ಮತ್ತು ಇಂಗ್ಲೆಂಡು ಕಾದುಕೊಂಡವು. ಆಗ ಜರ್ಮನಿಯ ರಾಸಾಯನಿಕ ವಿಜ್ಞಾನಿ ಫ್ರಿಟ್ಸ್ ಹೇಬರ್ ಸಂಗಡಿಗ ರಾಬರ್ಟ್ ಬಾಷ್ ಜೊತೆಗೂಡಿ ಗಾಳಿಯಲ್ಲಿರುವ ನೈಟ್ರೋಜನ್ನಿಂದ ಅಮೋನಿಯಾವನ್ನು ತಯಾರಿಸುವ ವಿಧಾನವನ್ನು ಪತ್ತೆ ಮಾಡಿದ. ಇದುವೇ ಮುಂದೆ ಬಾಂಬ್ ತಯಾರಿಸಲು ಬೇಕಾದ ಅಮೋನಿಯಂ ನೈಟ್ರೇಟು ಹಾಗೂ ರಸಗೊಬ್ಬರವನ್ನು ತಯಾರಿಸುವ ಯೂರಿಯಾದ ತಯಾರಿಕೆಗೆ ಮೂಲವಾಯಿತು. ಜರ್ಮನಿ ಸಾಕಷ್ಟು ಬಾಂಬುಗಳನ್ನು ತಯಾರಿಸಿದೆ.

0: ಸಲು ಶಕ್ತವಾಗಿದ್ದರಿಂದ ಯುದ್ಧದಲ್ಲಿ ಮೇಲುಗೈ ಸಾಧಿಸಿತ್ತು. ಮೊದಲನೆಯ ವಿಶ್ವಯುದ್ಧ ಆರಂಭವಾಗುವುದಕ್ಕೂ ಮೊದಲೇ ರೇಡಿಯೋದ ಆವಿಷ್ಕಾರವಾಗಿತ್ತು, ಆದರೆ ಅದರ ಬಳಕೆ ಇನ್ನೂ ಸೀಮಿತವಾಗಿತ್ತಷ್ಟೇ. ಹಾಗೆಯೇ ಯುದ್ಧಕ್ಕಿಂತಲೂ ಮುನ್ನವೇ ವಿಮಾನಗಳ ಆವಿಷ್ಕಾರವೂ ಆಗಿತ್ತು, ಆದರೆ ಇವೆರಡೂ ಆವಿಷ್ಕಾರಗಳು ಜೊತೆಯಾಗಿದ್ದು ಮೊದಲನೆಯ ವಿಶ್ವಯುದ್ಧದ ಸಂದರ್ಭದಲ್ಲಿ. ಅದರ ಫಲವನ್ನು ನಾವು ಇಂದು ಅನುಭವಿಸುತ್ತಿದ್ದೇವೆ. ಇಂದು ಜಗತ್ತಿನಾದ್ಯಂತ ಆಕಾಶದಲ್ಲಿ ಹಾರಾಡುತ್ತಿರುವ ನಾಗರಿಕ ವಿಮಾನಗಳು ಇವೆರಡೂ ಆವಿಷ್ಕಾರಗಳು ಜೊತೆಯಾಗಿದ್ದರಿಂದ ಸಾಧ್ಯವಾದವು ಎಂದರೆ ತಪ್ಪೇನಿಲ್ಲ. ಯುದ್ಧದ ವೇಳೆ ಶತ್ರುಪಾಳೆಯಗಳ ಮೇಲೆ ಬಾಂಬ್ ಸಿಡಿಸಲು ವಿಮಾನಗಳನ್ನು ಬಳಸಲು ಆರಂಭಿಸಲಾಗಿತ್ತು. ಆದರೆ ವಿಮಾನದಲ್ಲಿದ್ದ ಪೈಲಟ್ಟುಗಳಿಗೆ ಎತ್ತ ಹಾರಬೇಕು, ಎಲ್ಲಿಗೆ ಹೋಗಬೇಕು ಎನ್ನುವ ದಿಸೆ ತೋರುವ ಮಾರ್ಗ ಇರಲಿಲ್ಲ. ವಿಮಾನ ಹತ್ತುವ ಮೊದಲೇ ಎಲ್ಲ ನಿರ್ದೇಶಗಳನ್ನು ನಿಖರವಾಗಿ ನೀಡಬೇಕಾಗುತ್ತಿತ್ತು. ಹಾದಿ ತಪ್ಪಿದರೆ ಮರಳಿ ಬರುವುದು ಕಷ್ಟವಾಗುತ್ತಿತ್ತು. ಈ ನಿಟ್ಟಿನಲ್ಲಿ ರೇಡಿಯೋ ವಿಮಾನಗಳಿಗೆ ನಿರಂತರವಾಗಿ ನಿರ್ದೇಶಗಳನ್ನು ನೀಡಲು ನೆರವಾಯಿತು. ಕಚೇರಿಯಲ್ಲಿ ಕುಳಿತು ವಿವಿಧ ವಿಮಾನಗಳಿಗೆ ಸೂಚನೆಗಳನ್ನು ತಲುಪಿಸುವ ಕೆಲಸ ಆರಂಭವಾಯಿತು. ಇದೇ ವ್ಯವಸ್ಥೆ ಅನಂತರ ನಾಗರಿಕ ವಿಮಾನಗಳ ಮೇಲೆ ಕಣ್ಣಿಟ್ಟು ಅವುಗಳಿಗೆ ದಿಕ್ಕು ತೋರಿಸುವ ವ್ಯವಸ್ಥೆ ಆಯಿತು. ಪ್ರತಿ ವಿಮಾನ ನಿಲ್ದಾಣದಲ್ಲಿಯೂ ಹೀಗೆ ವಿಮಾನ ಸಂಚಾರ ನಿಯಂತ್ರಣ ಕೇಂದ್ರಗಳು ಹುಟ್ಟಿಕೊಂಡವು. ವಿಮಾನಯಾನ ಸುಗಮವಾಯಿತು. ಮೊಬೈಲ್ ಎಕ್ಸ್ರೇ ಕೇಂದ್ರಗಳು ಕೂಡ ಯುದ್ಧದ ಕೊಡುಗೆಯೇ. ಮೊದಲನೆಯ ವಿಶ್ವಯುದ್ಧದ ಸಮಯದಲ್ಲಿ ನೊಬೆಲ್ ಪ್ರಶಸ್ತಿ ವಿಜೇತೆ ಮೇರಿ ಕ್ಯೂರಿ ಎಕ್ಸ್ರೇ ಹಾಗೂ ವಿಕಿರಣಗಳ ಅಧ್ಯಯನ ನಡೆಸುತ್ತಿದ್ದಳು. ಯುದ್ಧದಲ್ಲಿ ಬಹಳಷ್ಟು ಸೈನಿಕರ ಮೂಳೆ ಮುರಿಯುತ್ತಿತ್ತು. ಅದನ್ನು ಪತ್ತೆ ಮಾಡಿ ಚಿಕಿತ್ಸೆ ನೀಡುವುದು ಅಗತ್ಯವಾಗಿತ್ತು. ಈ ಸಂದರ್ಭದಲ್ಲಿ ಮೇರಿ ಪುಟ್ಟದೊಂದು ಎಕ್ಸ್ರೇ ಯಂತ್ರವನ್ನು ಆಂಬ್ಯುಲೆನ್ಸ್ನಲ್ಲಿಟ್ಟು ಯುದ್ಧಭೂಮಿಗೆ ಕೊಂಡೊಯ್ದಳು. ಅಲ್ಲಿಯೇ ನೇರವಾಗಿ ಗಾಯಾಳುಗಳ ಎಕ್ಸ್ರೇ ತೆಗೆದುಕೊಡಲು ಪ್ರಾರಂಭಿಸಿದಳು. ಈ ಕೆಲಸದಲ್ಲಿ ಅವಳ ಮಗಳು ಐರೀನ್ ಕ್ಯೂರಿ ಕೂಡ ನೆರವಾಗಿದ್ದಳು. ಐರೀನ್ ಕ್ಯೂರಿಗೂ ಅನಂತರ ರಸಾಯನ ವಿಜ್ಞಾನದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆಯಿತು ಎನ್ನುವುದು ಗಮನಾರ್ಹ. ಈ ಇಬ್ಬರು ನೊಬೆಲ್ ವಿಜೇತೆ ಮಹಿಳೆಯರ ಸಾಹಸದಿಂದಾಗಿ ಮೊಬೈಲ್ ಎಕ್ಸ್ರೇ ಯಂತ್ರಗಳು ಆವಿಷ್ಕಾರವಾದವು. ಯುದ್ಧದ ಸಂದರ್ಭದಲ್ಲಿ ಆಗುವ ಆವಿಷ್ಕಾರಗಳೆಲ್ಲವೂ ಒಂದೋ ಶಸ್ತ್ರ ಇಲ್ಲವೇ ವೈದ್ಯಕ್ಕೆ ಸಂಬಂಧಿಸಿದವೇ ಆಗಬೇಕಿಲ್ಲ. ಉದಾಹರಣೆಗೆ, ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಧರಿಸುವ ಸ್ಯಾನಿಟರಿ ಪ್ಯಾಡುಗಳು. ಇವುಗಳ ಕಲ್ಪನೆ ಮೂಡಿದ್ದು ಯುದ್ಧದ ಸಂದರ್ಭದಲ್ಲಿಯೇ ಎಂದರೆ ವಿಚಿತ್ರ ಎನ್ನಿಸಬಹುದು. ಯುದ್ಧದಲ್ಲಿ ಗಾಯಾಳುಗಳಿಂದ ಸುರಿಯುವ ರಕ್ತವಿನ್ನು ಒರೆಸಲು ಹಾಗೂ ಗಾಯದಿಂದ ರಕ್ತ ಸೋರದಂತೆ ತಡೆಯುವ ಬತ್ತೆ ಬೇಕಿತ್ತು. ಅರ್ನೆಸ್ಟ್ ವೆಹ್ಲರ್ ಎನ್ನುವ ಅಮೆರಿಕನ್ ಉದ್ಯಮಿ ಕಾಗದ ತಯಾರಿಸುತ್ತಿದ್ದ. ಈತ ಜರ್ಮನಿ ಆಸ್ಟ್ರಿಯಾದಲ್ಲಿ ಪ್ರವಾಸ ಕೈಗೊಂಡಾಗ ಅಲ್ಲೊಂದು ಹೊಸ ಬಗೆಯ ನಾರನ್ನು ಕಂಡ. ಆ ನಾರು ಸಾಧಾರಣ ಕಾಗದ ಅಥವಾ ಹತ್ತಿಯ ನಾರಿಗಿಂತ ಹೆಚ್ಚು ನೀರನ್ನು ಹೀರಿಕೊಳ್ಳುತ್ತಿತ್ತು. ಇದರಿಂದ ತಯಾರಿಸಿದ ಕಾಗದ ಕೊಳೆಯನ್ನು ಒರೆಸಲು ಅನುಕೂಲಿ ಎಂದು ಕಂಡುಕೊಂಡ ಮೆಹ್ಲರ್ ಅದನ್ನು ತಯಾರಿಸಲು ಆರಂಭಿಸಿದ. ಯುದ್ಧಭೂಮಿಯಲ್ಲಿ ಗಾಯಾಳುಗಳಿಗೆ ಶುಶ್ರೂಷೆ ನಡೆಸುತ್ತಿದ್ದ ದಾದಿಗಳಿಗೆ ರಕ್ತ ಒರೆಸಲು ಬತ್ತೆ ಬೇಕಿತ್ತು. ಮೆಹ್ಲರ್ನ ಬತ್ತೆ ಅದಕ್ಕೆ ಉಪಯುಕ್ತ ಎನ್ನಿಸಿತು. ಇದರಿಂದ ಬ್ಯಾಂಡೇಜ್ ಕಟ್ಟುತ್ತಿದ್ದರು. ಅದೇ ವೇಳೆ ತಮ್ಮ ಮುಟ್ಟಿನ ಸಮಯದಲ್ಲಿಯೂ ರಕ್ತವನ್ನು ಹೀರಿಡಲು ಇದನ್ನು ಗುಟ್ಟಾಗಿ ಬಳಸಲು ಆರಂಭಿಸಿದರು. ಹೀಗಾರಂಭವಾಯಿತು ಸ್ಯಾನಿಟರಿ ಪ್ಯಾಡುಗಳ ಬಳಕೆ. ಮುಂದೆ ಇದರಲ್ಲಿ ಇನ್ನಷ್ಟು ಸುಧಾರಣೆಯಾಯಿತು ಎನ್ನುವುದು ಚರಿತ್ರೆ. ಇದೀಗ ಸ್ಯಾನಿಟರಿ ಪ್ಯಾಡುಗಳನ್ನು ಶಾಲೆಗಳಲ್ಲಿಯೂ ವಿತರಿಸಲಾಗುತ್ತಿದೆ. ಮೆಹ್ಲರ್ನ ಕಾಗದವೇ ಮುಂದೆ ಹೋಟೆಲ್ಗಳಲ್ಲಿ ನೀಡುವ ಪೇಪರ್ ನ್ಯಾಪ್ಕಿನ್ ಹಾಗೂ ಮುಖ ಒರೆಸಲು ಬಳಸುವ ಕ್ಲೀನೆಕ್ಸ್ ಕಾಗದವಾಗಿಯೂ ರೂಪುಗೊಂಡಿತು. ಆಗ ತಾನೇ ಹುಟ್ಟಿದ ಮಕ್ಕಳನ್ನು ದೀಪದ ಅಡಿಯಲ್ಲಿ ಮಲಗಿಸುವುದನ್ನು ಕಂಡಿದ್ದೀರಷ್ಟೇ. ಇದು ಕೂಡ ಯುದ್ಧದ ಕೊಡುಗೆಯೇ ಎಂದರೆ ಅಚ್ಚರಿಪಡಬೇಕಿಲ್ಲ. ಮೊದಲನೆಯ ವಿಶ್ವಯುದ್ಧದ ಸಮಯದಲ್ಲಿ ಜರ್ಮನಿಯ ಮಕ್ಕಳಲ್ಲಿ ರಿಕೆಟ್ಸ್ ಎನ್ನುವ ರೋಗ ವ್ಯಾಪಕವಾಗಿ ಕಂಡುಬಂದಿತ್ತು. ಇದಕ್ಕೆ ಕಾರಣ ಆಗ ಗೊತ್ತಿರಲಿಲ್ಲವೆನ್ನಿ. ಈಗ ಇದು ವಿಟಮಿನ್ ಡಿಯ ಕೊರತೆಯಿಂದಾಗಿ ಆಗುತ್ತದೆ ಎಂದು ತಿಳಿದಿದೆ. ರಿಕೆಟ್ಸ್ನಿಂದಾಗಿ ಮಕ್ಕಳಲ್ಲಿ ಮೂಳೆ ಮುರಿತ ಹೆಚ್ಚಿತ್ತು. ಇಂತಹ ಮಕ್ಕಳ ಚರ್ಮ ಸಾಮಾನ್ಯಕ್ಕಿಂತಲೂ ಪೇಲವವಾಗಿದೆ ಎಂದು ಜರ್ಮನಿಯ ವಿಜ್ಞಾನಿ ಕರ್ಟ್ ಹಲ್ಜಿನ್ಸ್ಕಿ ಕಂಡುಕೊಂಡ. ಚರ್ಮ ಕಂದಾಗುವಂತೆ ಮಾಡಬಹುದೇ ಎಂದು ಪ್ರಯತ್ನಿಸಿದ. ಮಕ್ಕಳನ್ನು ಪಾದರಸ ಬಳಸಿದ ದೀಪಗಳ ಬೆಳಕಿಗೆ ಒಡ್ಡಿದ. ಮಕ್ಕಳ ಚರ್ಮದಲ್ಲಿ ಬಣ್ಣ ಕೂಡಿತು. ಜೊತೆಗೆ ರಿಕೆಟ್ಸ್ ಕಾಯಿಲೆಯ ಲಕ್ಷಣಗಳು ಕಡಿಮೆಯಾದವು. ಹೀಗೆ ಹುಟ್ಟಿತು ಸನ್ ಲ್ಯಾಂಪ್ ಎನ್ನುವ ಉಪಕರಣ. ಇದನ್ನು ಅನಂತರ ಮೂಳೆ ಮುರಿದ ಸೈನಿಕರ ಚಿಕಿತ್ಸೆಯಲ್ಲಿಯೂ ಬಳಸಲಾಯಿತು. ಹೀಗೆ ಯುದ್ಧ ಬಾಂಬುಗಳಲ್ಲದೆ ಇತರ ಉಪಯುಕ್ತ ವಸ್ತುಗಳನ್ನು ನೀಡಿದೆ. ಆದರೆ ಈ ಶೋಧಗಳ ಮೂಲ ಉದ್ದೇಶ ಮಾತ್ರ ಯುದ್ಧದಲ್ಲಿ ಶತ್ರುವಿಗಿಂತಲೂ ಒಂದು ಕೈ ಮೇಲಾಗಿರಬೇಕು ಎನ್ನುವುದೇ ಆಗಿತ್ತು.
1: ಕಥೆ, ಪುರಾಣ ಮತ್ತು ವೈದ್ಯ. ಕಥೆ ಕೇಳೋದು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ? ಪಂಚತಂತ್ರದ ಕಥೆಗಳು, ಚಾರಿತ್ರಿಕ ಕಥೆಗಳು, ಪುರಾಣಗಳು ಎಲ್ಲವೂ ಸ್ವಾರಸ್ಯವೇ. ಕೇಳುತ್ತಿದ್ರೆ ಬೆರಗು ಮೂಡಿಸುವಂಥವು. ಪುಷ್ಪಕ ವಿಮಾನ ಹೇಗೆ ಹಾರಿರಬಹುದು? ಹನುಮಂತ ಶ್ರೀಲಂಕೆಯನ್ನು ಒಂದೇ ಹಾರನ ದಾಟಿದನಂತಲ್ಲ, ಅವನು ಎಷ್ಟು ದೊಡ್ಡವನಿರಬಹುದು? ಅಥವಾ ಅವನು ಹಾರಿದ್ದು ಎಷ್ಟು ಜೋರಾಗಿರಬಹುದು? ಹೀಗೆಲ್ಲ ನಾವು ಕಥೆ ಕೇಳುವಾಗ ಕಲ್ಪಿಸಿಕೊಂಡು ಬೆರಗಾಗ್ತೇವೆ. ಕೆಲವು ಕಥೆಗಳಲ್ಲಿ ಬರುವ ಸಂದರ್ಭಗಳು, ಆಯಾ ಕಾಲದ ಪರಿಸರ, ಜನಜೀವನ ಹಾಗೂ ತಿಳುವಳಿಕೆಯ ಬಗ್ಗೆ ನಮಗೆ ಪರಿಚಯ ಮೂಡಿಸುತ್ತೆ. ಇಂತಹ ಕಥೆಗಳಲ್ಲಿ ಒಂದು ಸೋಮದೇವನ ಕಥಾಸರಿತ್ ಸಾಗರದಲ್ಲಿ ಇದೆ. ಸೋಮದೇವ ಎಂಬ ಸಂಸ್ಕೃತ ಕವಿ 11ನೆಯ ಶತಮಾನದಲ್ಲಿ ಕಾಶ್ಮೀರದ ರಾಜ ಅನಂತದೇವನ ಹೆಂಡತಿಯಾದ ಸೂರ್ಯವತಿಗೆ ಹೇಳಿದ ಕಥೆಗಳಂತೆ. ಆದರೆ ಇಂತಹದೇ ಕಥೆಗಳನ್ನ ಅದಕ್ಕೆ ಮೊದಲೂ ಜನ ಹೇಳ್ತಿದ್ರು. ಸೋಮದೇವ ಅವನ್ನೆಲ್ಲ ಒಟ್ಟು ಮಾಡಿ ಕಥಾಸರಿತ್ ಸಾಗರ ಎನ್ನುವ ಪುಸ್ತಕವನ್ನ ರಚಿಸಿದಂತೆ. ಈ ಕಥೆಗಳಲ್ಲಿ ಒಂದು ಸ್ವಾರಸ್ಯಕರವಾದ ಕಥೆ ಇದೆ. ಕಿವಿಯೊಳಗೆ ಲಕ್ಷ್ಮೀ ಚೇಳು ಎನ್ನುವ ಹುಳ ಮನೆ ಮಾಡಿಕೊಂಡ ಕಥೆ. ಅದನ್ನ ಗುಣಪಡಿಸಿದ ಚಿಕಿತ್ಸೆಯ ಕಥೆ. ಕೀರ್ತಿಸೇನ ಎನ್ನುವ ಸುಂದರಿಯ ಗಂಡ ವ್ಯಾಪಾರಿ, ಊರು ಬಿಟ್ಟು ಹೋಗಿರ್ತಾನೆ. ಆಗ ಅವಳ ಅತ್ತೆ ಕಾಟ ಕೊಡ್ತಾಳೆ. ಆ ಕಾಟವನ್ನು ತಡೆಯದೆ ಕೀರ್ತಿಸೇನ ಗಾಡಿ ಓಡ್ ಹೋಗಿ ಒಂದು ಮರದ ಪೊಟ್ರೆಯೊಳಗೆ ಅಡಕೊಳ್ತಾಳೆ. ಆ ಮರದಲ್ಲಿ ಒಬ್ಬ ರಾಕ್ಷಸಿ ಇರ್ತಾಳೆ. ಅವಳ ಮಕ್ಕಳು ಹಸ್ವೆ ಅಂತ ರಗಳೆ ಮಾಡಿದಾಗ, ಸ್ವಲ್ಪ ತಾಳಿ, ಇಲ್ಲೇ ಪಕ್ಕದ ರಾಜ್ಯದಲ್ಲಿ ಇರುವ ವಾಸುದತ್ತ ಎನ್ನುವ ರಾಜ ಸಾಯಲಿದ್ದಾನೆ, ಅವನನ್ನು ಗುಣಪಡಿಸಲು ಯಾವ ವೈದ್ಯನಿಗೂ ಸಾಧ್ಯವಾಗಿಲ್ಲ ಅಂತಾಳೆ. ಅದಕ್ಕೆ ಮಕ್ಕಳು, ಆ ಕಾಯಿಲೆಗೆ ಕಾರಣ ಏನು, ಯಾಕೆ ಚಿಕಿತ್ಸೆ ಇಲ್ಲ ಅಂತ ಪ್ರಶ್ನಿಸ್ತಾರೆ. ಆ ರಾಕ್ಷಸಿ ಮಕ್ಕಳಿಗೆ, ಹಾಗೇನಿಲ್ಲ, ಅದಕ್ಕೆ ಚಿಕಿತ್ಸೆ ಇದೆ, ಅದು ಕಾಯಿಲೆ ಅಲ್ಲ, ರಾಜನ ತಲೆಯಲ್ಲಿ ಲಕ್ಷ್ಮೀ ಚೇಳು ಸೇರಿ ಮನೆ ಮಾಡಿದೆ, ಅದನ್ನ ಹೊರಗೆ ತೆಗೆದ್ರೆ ಅವನು ಗುಣವಾಗ್ತಾನೆ, ಅದನ್ನ ತೆಗಿಬೇಕು ಅಂದ್ರೆ ಅವನ ತಲೆಯನ್ನು ಬಿಸಿ ನೀರಿನಿಂದ ಬಿಸಿ ಮಾಡಬೇಕು, ಕಿವಿಯನ್ನು ತಣ್ಣಗಿಡಬೇಕು, ಆಗ ಹುಳುಗಳು ಬಿಸಿ ತಡೆಯಲಾರದೆ ಹೊರಬರ್ತವೆ ಅಂತಾಳೆ. ಇದನ್ನ ಕೇಳಿಸಿಕೊಂಡ ಕೀರ್ತಿಸೇನ ಆ ರಾಜನ ರಾಜ್ಯಕ್ಕೆ ಬರ್ತಾಳೆ. ಗಂಡಸಿನ ವೇಷದಲ್ಲಿ ವೇಷ ಮರೆಸಿಕೊಂಡು, ರಾಜನನ್ನ ಗುಣಪಡಿಸುವ ಚಿಕಿತ್ಸೆ ನನಗೆ ಗೊತ್ತು ಅಂತಾಳೆ. ರಾಜನ ತಲೆಯನ್ನ ಬಿಸಿ ಬಿಸಿ ತುಪ್ಪದಿಂದ ಮಸಾಜ್ ಮಾಡ್ತಾಳೆ. ಮರುದಿನ ಅವನ ತಲೆಗೆ ಬಿಸಿ ತುಪ್ಪ ಸವರಿ ಬಿಸಿಲಿನಲ್ಲಿ ಮಲಗಿಸ್ತಾಳೆ. ಕಿವಿಯೊಳಗೆ ಒಂದು ಪುಟ್ಟ ಬಿದಿರಿನ ಕೊಳವೆಯನ್ನಿಟ್ಟು ಕೊಳವೆಯ ಮತ್ತೊಂದು ತುದಿಯನ್ನು ತಣ್ಣಗಿನ ನೀರಿನಲ್ಲಿ ಇಡ್ತಾಳೆ. ಹೀಗೆ ಮಾಡಿದಾಗ ರಾಜನ ತಲೆಯಲ್ಲಿ ಇದ್ದ ಲಕ್ಷ್ಮೀ ಚೇಳುಗಳು ಬಿದಿರಿನ ಕೊಳವೆಯ ಮೂಲಕ ಬಂದು ನೀರಿನಲ್ಲಿ ಸೇರಿದವಂತೆ. ನೋಡಿದ್ರೆ ಒಂದಲ್ಲ ಎರಡಲ್ಲ 150 ಹುಳಗಳು ಬಂದು ಬಿದ್ದಿದ್ವು ಎನ್ನತ್ತೆ ಕಥೆ. ರಾಜ ಕೀರ್ತಿಸೇನಳಿಗೆ, ಅಲ್ಲಲ್ಲ ವೇಷಧಾರಿ ಕೀರ್ತಿಸೇನನಿಗೆ ಅರ್ಧ ರಾಜ್ಯವನ್ನು ಅಪಾರ ಸಂಪತ್ತನ್ನು ಕೊಡ್ತಾನೆ. ಆದರೆ ಅವಳು ಬೇಡ ಅಂತ ಗಂಡನಿಗೆ ಕಾಯ್ತಾಳೆ ಎನ್ನಂತೆ ಕಥೆ. ಇಂತಹ ಕಥೆಗಳು ಸ್ವಾರಸ್ಯಕರವು ಆಶ್ಚರ್ಯವನ್ನು ಮೂಡಿಸುತ್ತೆ. ಮೊದಲನೆಯದಾಗಿ, ಲಕ್ಷ್ಮಿ ಚೇಳು ಹೀಗೆ ಕಿವಿಯೊಳಗೆ ಮನೆ ಮಾಡೋದುಂಟೆ? ರಾಜ ಬೇಟೆಗೆದ್ದು ಕಾಡಿಗೆ ಹೋಗಿದ್ದಾಗ ಆಯಾಸ ಆಗಿ ಅಲ್ಲೇ ಮರದ ನೆರಳಿನಲ್ಲಿ ಮಲಗಿದ್ನಂತೆ. ಆಗ ಲಕ್ಷ್ಮೀ ಚೇಳು ಅವನ ಕಿವಿ ಹೊಕ್ತು ಅಂತ ರಾಕ್ಷಸಿ ಹೇಳ್ತಾಳೆ. ಹೀಗೂ ಆಗಬಹುದು ಅಂತ 5 ವರ್ಷದ ಹಿಂದೆ ತೈವಾನಿನ ಚಾಂಗ್ ಗಂಗ್ ವಿಶ್ವವಿದ್ಯಾನಿಲಯದ ಕಿವಿ ವೈದ್ಯರು ಪತ್ತೆ ಮಾಡಿದ್ರು. ಒಬ್ಬ ಮಹಿಳೆಗೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ಕಿವಿಯಲ್ಲಿ ಜೋರಾಗಿ ಏನೋ ಶಬ್ದ ಕೇಳಲು ಆರಂಭಿಸಿ ಬಹಳ ನೋವಾಗೋದಕ್ಕೆ ಶುರುವಾಯಿತು. ಕಿವಿಯೊಳಗೆ ಇಣಕಿದಾಗ ಯಾವುದೋ ಹುಳ ಸೇರಿಕೊಂಡಂತೆ ಕಣ್ತು. ಅದನ್ನ ಹಾಗೆಯೇ ತೆಗೆಯಲು ಹೋದಾಗ ಅದು ಇನ್ನಷ್ಟು ಮುದ್ದಿಡಿಕೊಂಡು ನೋವು ಹೆಚ್ಚು ಮಾಡ್ತಿತ್ತು. ಕೊನೆಗೆ ವೈದ್ಯರ ಬಳಿಗೆ ತಂದ್ರು. ಸಾಮಾನ್ಯವಾಗಿ ಕಿವಿಯೊಳಗೆ ಹುಳ ಹೋದರೆ ಒಂದು ಟಾರ್ಚ್ ಅನ್ನು ಬೆಳಗಿಸ್ತಾರೆ. ಟಾರ್ಚ್ ನ ಬೆಳಕನ್ನು ನೋಡಿ ಹುಳಗಳು ಅತ್ತ ಬರುತ್ತವೆ, ಹೊರಗೆ ಹೋಗುತ್ತವೆ. ಆದರೆ ಇಲ್ಲಿ ಅದಾಗಲಿಲ್ಲ. ಕೊನೆಗೆ ಇವರು ಕೀರ್ತಿಸೇನೆ ಮಾಡಿದ ಉಪಾಯವನ್ನೇ ಮಾಡಿದರಂತೆ. ಕಿವಿಯನ್ನು ಒಂದು ದೊಡ್ಡ ಲೋಟದಿಂದ ಮುಚ್ಚಿದರಂತೆ. ಲೋಟದೊಳಗೆ ಸ್ವಲ್ಪ ಉಪ್ಪು ನೀರನ್ನು ಹಾಕಿದ್ರು. ಲೋಟದ ಬಾಯಿಗೆ ಪುಟ್ಟ ರಂಧ್ರವಿರುವ ಮುಚ್ಚಳವನ್ನು ಮುಚ್ಚಿದ್ರು. ಇದನ್ನ ಕಿವಿಯನ್ನು ಮುಚ್ಚುವಂತೆ ಇಟ್ಟು ಒಂದಿಷ್ಟು ನೋವು ಶಮನಕ ಔಷಧಿಯನ್ನ ಕಿವಿಯೊಳಗೆ ಸಿಂಪಡಿಸಿದರಂತೆ. ಲಕ್ಷ್ಮೀ ಚೇಳು ತನ್ನಂತಾನೆ ಹೊರಬಂದು ಲೋಟದೊಳಗೆ ನುಸುಳ್ಕೊಂತು ಅಂತ ವೈದ್ಯರು ವರದಿ ಮಾಡಿದ್ರು. ಇಂಗ್ಲಿಷ್ ವೈದ್ಯ ಪತ್ರಿಕೆಗಳಲ್ಲಿ ಕಿವಿಯೊಳಗೆ ಲಕ್ಷ್ಮೀ ಚೇಳು ಸೇರಿಕೊಂಡ ಬಗ್ಗೆ ವರದಿಯಾಗಿದ್ದು ಇದೇ ಮೊದಲಂತೆ. ಇದಕ್ಕೂ ಹಿಂದೆ ಇರುವೆ, ಜಿರಳೆ ಮೊದಲಾದವು ಕಿವಿ ಹೊಕ್ಕ ವರದಿಗಳಿದ್ವು. ಪ್ರಪಂಚದಲ್ಲಿ ಕಿವಿಯೊಳಗೆ ಸೇರಿಕೊಳ್ಳುವ ಕೀಟಗಳಲ್ಲಿ ಅರ್ಧಕ್ಕರ್ಧದಷ್ಟು ಬರೀ ಜಿರಳೆಗಳಂತೆ. ಹಾ, ಅದು ಸರಿ. ಆದರೆ ತಲೆಯೊಳಗೆ ಅಂತ ಕೀರ್ತಿಸೇನ ಹೇಳಿದ್ಲಲ್ಲ, ತಲೆಯೊಳಗೂ ಲಕ್ಷ್ಮೀ ಚೇಳು ಸೇರಬಹುದಾ? ಲಕ್ಷ್ಮೀ ಚೇಳು ಇದ್ದ ಬಗ್ಗೆ ಕಥಾಸರಿತ್ ಸಾಗರದಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲಿಯೂ ವರದಿ ಇಲ್ಲ. ಆದರೆ ಹೊಟ್ಟೆಯಲ್ಲಿ ಇರುವ ಹುಳದಂತಹ ಹುಳವೊಂದು ಕಿವಿಯಲ್ಲಿ ಮನೆ ಮಾಡಿದ ವರದಿ 10 ವರ್ಷಗಳ ಹಿಂದೆ ಜರ್ಮನಿಯಿಂದ ಬಂದಿತ್ತು. ಮಧ್ಯ ವಯಸ್ಕನೊಬ್ಬನ 2 ಕಿವಿಗಳಿಂದಲೂ ಕೀವು ಸುರಿತಿತ್ತು. ಕಿವಿಯಲ್ಲಿ ಸಾಮಾನ್ಯವಾಗಿ ಕಾಣೋ ಎಲ್ಲ ಬಗೆಯ ಸೋಂಕಿನ ಪರೀಕ್ಷೆ ಮಾಡಿದ್ರೂ ಕಾರಣ ಗೊತ್ತಾಗಲಿಲ್ಲ. ಕೊನೆಗೆ ಸರ್ಜರಿ ಮಾಡೋದೇ ಸರಿ ಅಂತ ಸೂಕ್ಷ್ಮ ದರ್ಶಕದೊಂದಿಗೆ ಪರೀಕ್ಷಿಸಿದಾಗ ಕಿವಿಯೊಳಗೆ ಹುಳುಗಳಂತೆ ಏನೋ ಓಡಾಡೋದು ಕಂಡಂತೆ. ಕಿವಿಯೊಳಗಿನಿಂದ ನೀರು ತೆಗೆದು ಪರೀಕ್ಷಿಸಿದಾಗ ಅದರಲ್ಲಿಯೂ ಹುಳುಗಳು ಕಂಡವು. ಇವು ಹೊಟ್ಟೆಯಲ್ಲಿ ಬರುವ ಜಂತು ಹುಳು ಜಾತಿಯವು. ಆದರೆ ಅದುವರೆಗೂ ಅವು ಮನುಷ್ಯರಲ್ಲಿ ಕಂಡಿರಲಿಲ್ಲ ಅಂತ ವೈದ್ಯರು ವರದಿ ಮಾಡಿದ್ರು. 100+ ಹುಳಗಳನ್ನ ವೈದ್ಯರು ತೊಳೆದು ತೆಗೆದಿದ್ರು. ಆದರೆ ತಲೆಯಲ್ಲಿ ನೆಲೆಸಿದ್ವು ಅಂತ ಸೋಮದತ್ತ ಬರೆದಿದ್ದಾರಲ್ಲ, ಹಾಗೂ ಇರಬಹುದೇ?
2: ಅದೂ ಸಾಧ್ಯ. ಆದರೆ ಲಕ್ಷ್ಮೀಚೇಳ್ ಅಲ್ಲ, ರಕ್ತದಲ್ಲಿ ಸೋಂಕಿ ಅಲ್ಲಿಂದ ಮಿದಳಿಗೆ ಹೋಗಿ ಮಿದಳಿನಲ್ಲಿಯೇ ಮೊಟ್ಟೆ ಆಗುವ ದುಂಡು ಹುಳುಗಳ ಜಾತಿಗಳಿವೆ, ಅವನ್ನ ನ್ಯೂರೋಸಿಸ್ಟಾಯಿಡಿಸ್ ಅಂತಾರೆ. ಅಂತ ಅವರು ಸೋಮದತ್ತನ ಕಥೆಯ ರಾಜನಂತೆಯೇ ನರಗಳ ಕ್ಷಯಕ್ಕೆ ತುತ್ತಾಗ್ತಾರೆ, ಸಾವಿನ ಅಂಚಿಗೆ ನಡೀತಾರೆ. ಇಂತಹ ನೂರಾರು ರೋಗಿಗಳನ್ನ ವೈದ್ಯರು ಔಷಧ ನೀಡಿ ಗುಣಪಡಿಸಿದ್ದಿದೆ, ಆದರೆ ಖಂಡಿತ ತುಪ್ಪದ ಚಿಕಿತ್ಸೆ ಹಾಗೂ ನೀರಿನ ಚಿಕಿತ್ಸೆಯಿಂದ ಅಲ್ಲ. ಹಾಗಿದ್ರೆ ಆ ರಾಜನಿಗೆ ಬಂದಿದ್ದು ಸೋಂಕು ಲಕ್ಷ್ಮೀಚೇಳಿನದ್ದೋ ಅಥವಾ ದುಂಡು ಹುಳುಗಳದ್ದೋ, ಅಥವಾ ಈ ಎಲ್ಲದರ ಬಗ್ಗೆಯೂ ತಿಳಿದಿದ್ದು ಒಂದಿನ್ನೊಂದರ ಜೊತೆಗೆ ಗೊಂದಲಗೊಂಡು ಹೊಸ ಕಥೆಯನ್ನೇ ಸೋಮದತ್ತ ಬರೆದ್ನೋ? ಒಂದಂತೂ ನಿಜವಿರಬೇಕು, ಆಗಿನ ಕಾಲದಲ್ಲಿ ಇಂತಹ ಕಿವಿಯ ಸೋಂಕು ಇತ್ತು ಅಂತ ಅಷ್ಟೆ.
3: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಶ್ರೀಮತಿ ಸುಮನ ಮೈಸೂರು ಹಾಗೂ ಜೆಮಿನಿ ಎಐ ಧ್ವನಿಗಳು. ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
0: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
4: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
5: ಎಪಿಸೋಡ್ 29ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಅಮೋನಿಫಿಕೇಶನ್ ಅಥವಾ ಅಮೋನೀಕರಣ ಕನ್ನಡದಲ್ಲಿ ಸಾರಜನಕ ಚಕ್ರದಲ್ಲಿ ನಡೆಯುವ ಮೊದಲ ಕ್ರಿಯೆ. ಜೀವಿಗಳು ಸತ್ತಾಗ ಅವುಗಳಲ್ಲಿರುವ ಸಾರಜನಕಯುಕ್ತ ಪ್ರೋಟೀನ್ನಂತಹ ಸಂಯುಕ್ತಗಳು ಕೆಲವು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಕೊಳೆಯುತ್ತದೆ. ಇಲ್ಲಿ ಬಿಡುಗಡೆಯಾಗುವ ಅಮಿನೋ ಆಮ್ಲವನ್ನು ಕೆಲವು ಬ್ಯಾಕ್ಟೀರಿಯಗಳು ಪ್ರೋಟೀನ್ಗಳ ಸಂಶ್ಲೇಷಣೆಗೆ ಬಳಸಿಕೊಳ್ಳುತ್ತವೆ. ಹೆಚ್ಚಾದ ಸಾರಜನಕವನ್ನು ಅಮೋನಿಯಂ NH4 ಅಯಾನ್ಗಳ ರೂಪದಲ್ಲಿ ಬಿಡುಗಡೆ ಮಾಡುತ್ತವೆ. ಇದನ್ನು ಅಮೋನೀಕರಣವೆನ್ನುತ್ತಾರೆ. ಈ ಅಮೋನಿಯಂ ಅಯಾನ್ಗಳು ಕೆಲವು ಬಗೆಯ ಜೀವಿಗಳಿಂದ, ಮುಖ್ಯವಾಗಿ ಬ್ಯಾಕ್ಟೀರಿಯಾಗಳಿಂದ, ನೈಟ್ರೇಟ್ ಮತ್ತು ನೈಟ್ರೈಟ್ ಸಂಯುಕ್ತಗಳಾಗಿ ಮಾರ್ಪಟ್ಟು ನಂತರ ಸಸ್ಯಗಳನ್ನು ಇದನ್ನು ಹೀರಿಕೊಳ್ಳುತ್ತವೆ. ಸಸ್ಯಗಳಿಗೆ ಇದು ನ್ಯೂಟ್ರಿಷನ್ ಅಥವಾ ಗೊಬ್ಬರದ ಥರ ಆಗುತ್ತದೆ. ಸಸ್ಯಗಳು, ಸಸ್ಯಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು, ಮಿಶ್ರಹಾರಿ ಪ್ರಾಣಿಗಳು ಸತ್ತಾಗ ಕೊಳೆಯುವ ಬ್ಯಾಕ್ಟೀರಿಯಗಳು ಅವುಗಳನ್ನು ವಿಘಟನೆ ಮಾಡುತ್ತವೆ. ಕೊಳೆಯುವ ಬ್ಯಾಕ್ಟೀರಿಯಗಳ ವಿಘಟನೆಯಿಂದ ಅಮಿನೋ ಆಮ್ಲಗಳು ಉತ್ಪತ್ತಿಯಾಗುತ್ತವೆ. ಇದನ್ನು ಅಮೋನೀಕರಣಿಸುವ ಬ್ಯಾಕ್ಟೀರಿಯಾ ಎಂದು ಹೇಳಬಹುದು. ಇವುಗಳಿಂದ ಅಮೋನಿಯಂ ಅಯಾನ್ ಬಿಡುಗಡೆಯಾಗುತ್ತದೆ. ಅಮೋನಿಯಂ ಅಯಾನ್ಗಳು ನೈಟ್ರೀಕರಿಸುವ ಬ್ಯಾಕ್ಟೀರಿಯಾಗಳಿಂದ ನೈಟ್ರೇಟ್ ಮತ್ತು ನೈಟ್ರೈಟ್ಗಳಾಗಿ ಪರಿವರ್ತನೆ ಹೊಂದುತ್ತದೆ. ಕಾರ್ಬೋನಿಕ್ ಸಾರಜನಕ ಅಮೋನೀಕರಣವಾಗುತ್ತದೆ, ಆಗ ಅಮೋನಿಯವು ಉತ್ಪತ್ತಿಯಾಗುತ್ತದೆ ಅಥವಾ ಬಿಡುಗಡೆಯಾಗುತ್ತದೆ. ಈ ಅಮೋನಿಯವನ್ನು ನೈಟ್ರೀಕರಣಗೊಂಡಾಗ ನೈಟ್ರೇಟ್ ಮತ್ತು ನೈಟ್ರೈಟ್ಗಳು ಉತ್ಪತ್ತಿಯಾಗುತ್ತವೆ. ಇದನ್ನು ಗಿಡಗಳು ಗೊಬ್ಬರವನ್ನಾಗಿ ಅಥವಾ ನ್ಯೂಟ್ರಿಯಂಟ್ ಆಗಿ ಇದನ್ನು ಬಳಸಿಕೊಳ್ಳುತ್ತವೆ. ಈ ಪ್ರಕ್ರಿಯೆ ಪ್ರೋಟೀನಿನ ವಿಭಜನೆ, ಜಲವಿಭಜನೆ ಅಥವಾ ಹೈಡ್ರಾಲಿಸಿಸ್ ಮತ್ತು ಅಮಿನೋ ಆಮ್ಲಗಳ ಆಕ್ಸೈಡೀಕರಣಗಳನ್ನು ಒಳಗೊಂಡಿದೆ. ಎಲ್ಲ ಜೀವಿಗಳಲ್ಲಿ ಈ ಪ್ರಕ್ರಿಯೆ ನಡೆಯುತ್ತದೆ. ಅಮಿನೋ ಆಮ್ಲಗಳು ವಿಭಜನೆಯ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಭಾಗ ಇಂಗಾಲವು ಆಕ್ಸಿಡೀಕರಣಗೊಂಡು ಶಕ್ತಿಯನ್ನು ಬಿಡುಗಡೆಗೊಳಿಸುತ್ತದೆ. ಅಮೋನೀಕರಣದ ನಂತರ ನೈಟ್ರೀಕರಣದ ಕ್ರಿಯೆ ನಡೆಯುತ್ತದೆ. ಅಮೋನೀಕರಣದ ಜೀವರಾಸಾಯನಿಕ ಪ್ರಕ್ರಿಯೆ C2H3NO2 ಗ್ರೈಸಿನ್ ಪ್ಲಸ್ 1.5 1.5 O2 ಅಂದರೆ ಆಮ್ಲಜನಕ, ಅದರ ರಿಯಾಕ್ಷನ್ 2CO2 ಅಂದರೆ ಎರಡು ಕಾರ್ಬನ್ ಮಾಲಿಕ್ಯೂಲ್ಗಳು ಬಿಡುಗಡೆಯಾಗುತ್ತವೆ, H2O ನೀರು ಬಿಡುಗಡೆಯಾಗುತ್ತದೆ, NH3 ಅಮೋನಿಯಾ ಬಿಡುಗಡೆಯಾಗುತ್ತದೆ. ಅಮೋನಿಯವು ಅಯಾನಿಕ್ ಫಾರಂಗಳಲ್ಲಿ ಇರುತ್ತದೆ. ಈ ಪ್ರಕ್ರಿಯೆಯಲ್ಲಿ ಒಂದು ಅಮೈನೋ ಆಮ್ಲದ ಅಣುವಿನಿಂದ 736 kJ ಶಕ್ತಿ ಬಿಡುಗಡೆಯಾಗುತ್ತದೆ. ಈ ಶಕ್ತಿಗಳನ್ನು ಸೂಕ್ಷ್ಮಾಣುಜೀವಿಗಳು ತಮ್ಮ ಜೀವವನ್ನು ಮುಂದುವರೆಸಲು ಉಪಯೋಗಿಸಿಕೊಳ್ಳುತ್ತವೆ. ಮನುಷ್ಯನು ಕಾರ್ಬೋಹೈಡ್ರೇಟ್ಗಳನ್ನು ಉಪಯೋಗ ಮಾಡುತ್ತಾನೆ. ಕಾರ್ಬೋಹೈಡ್ರೇಟ್ಗಳಿಂದ ಗ್ಲುಕೋಸ್ ತಯಾರಾಗುತ್ತದೆ. ಈ ಗ್ಲುಕೋಸನ್ನು ಮನುಷ್ಯ ಉಪಯೋಗಿಸಿಕೊಂಡು ಜೀವಿಸುತ್ತಾನೆ. ಅದೇ ರೀತಿ ಈ ಅಮಿನೋ ಆಮ್ಲಗಳು ಸಹ ರಿಯಾಕ್ಷನ್ ಆದಾಗ ಅದರಿಂದ ಶಕ್ತಿ ಬಿಡುಗಡೆಯಾಗುತ್ತದೆ. ಆ ಶಕ್ತಿ ಬಿಡುಗಡೆಯನ್ನು ಬ್ಯಾಕ್ಟೀರಿಯಾಗಳು ಉಪಯೋಗ ಮಾಡಿಕೊಳ್ಳುತ್ತವೆ. ಅಮೋನಿಯಂ ಫಿಕ್ಸೇಷನ್, ಅಮೋನಿಯಂ ಸ್ಥಿರೀಕರಣ ಸಸ್ಯಗಳಿಗೆ ಮತ್ತು ಸೂಕ್ಷ್ಮಜೀವಿಗಳಿಗೆ ಸುಲಭವಾಗಿ ಲಭ್ಯವಾಗದ ರೂಪದಲ್ಲಿ ಮಣ್ಣಿನ ಜೈವಿಕ ಮತ್ತು ಅಜೈವಿಕ ಘಟಕಗಳು ಅಮೋನಿಯಂ ಅಯಾನ್ಗಳನ್ನು ಬಂಧಿಸುವುದು. ವರ್ಮಿಕ್ಯುಲೈಟ್ನಂತಹ ಜೇಡಿ ಖನಿಜಗಳಿಗೆ ಅಮೋನಿಯಂ ಅಯಾನ್ಗಳನ್ನು ಸ್ವೀಕರಿಸುವ ಸಾಮರ್ಥ್ಯವಿದೆ. ಋಣಾವೇಶವುಳ್ಳ ಈ ಖನಿಜಗಳು ಅಮೋನಿಯಂ ಮತ್ತು ಪೊಟಾಷಿಯಂನಂಥ ಧನ ಅಯಾನ್ಗಳನ್ನು ಆಕರ್ಷಿಸುತ್ತವೆ. ಈ ಅಯಾನ್ಗಳು ಜೇಡಿ ಖನಿಜಗಳಲ್ಲಿ ಸೇರಿ ಅವುಗಳು ಹಿಗ್ಗದಂತೆ ತಡೆಯುತ್ತವೆ. ವಿನಿಮಯ ಸುಲಭವಾಗಿ ಸಾಧ್ಯವಾಗದ ರೂಪದಲ್ಲಿ ಅಯಾನ್ಗಳು ಇರುವುದರಿಂದ ಸಸ್ಯಗಳಿಗೆ ಮತ್ತು ಸೂಕ್ಷ್ಮಜೀವಿಗಳಿಗೆ ಈ ಅಯಾನ್ಗಳು ಅತ್ಯಂತ ನಿಧಾನವಾಗಿ ಲಭ್ಯವಾಗುತ್ತವೆ. ಮಣ್ಣಿನ ಕೆಳವಲಯದಲ್ಲಿ ಜೇಡಿ ಖನಿಜಗಳು ಹೆಚ್ಚಾಗಿರುವುದರಿಂದ ಅಲ್ಲಿ ಅಮೋನಿಯಂ ಸ್ಥಿರೀಕರಣ ಅಧಿಕ ಪ್ರಮಾಣದಲ್ಲಿ ನಡೆಯುತ್ತದೆ. ಕೆಲವೊಮ್ಮೆ ಅಮೋನಿಯಂ ಸ್ಥಿರೀಕರಣದ ಮಣ್ಣಿನ ಸಾರಜನಕ ಸಂರಕ್ಷಣೆಗೆ ಸಹಾಯಕಾರಿ. ಆದರೂ ಅನೇಕ ಸಲ ಸ್ಥಿರೀಕರಣಗೊಂಡ ಅಮೋನಿಯಂ ಅತಿ ನಿಧಾನವಾಗಿ ಬಿಡುಗಡೆಯಾಗುವುದರಿಂದ ಅದರ ಲಾಭವನ್ನು ಗುರುತಿಸುವುದು ಕಷ್ಟ. ಇದು ಮಣ್ಣಿನ ಅಜೈವಿಕ ಘಟಕಗಳಾದ ಜೇಡಿ ಖನಿಜಗಳು ಮಾಡುವ ಅಮೋನಿಯಂ ಸ್ಥಿರೀಕರಣ. ಮಣ್ಣಿನಲ್ಲಿರುವ ಜೈವಿಕ ವಸ್ತುಗಳು ಅಮೋನಿಯಂ ಅಯಾನ್ಗಳನ್ನು ಸ್ಥಿರೀಕರಿಸುತ್ತವೆ. ಮಣ್ಣಿನ ಜೈವಿಕ ವಸ್ತುಗಳು ನಿರ್ಜಲ ಅಮೋನಿಯಂ ಅಥವಾ ಮುಕ್ತ ಫ್ರೀ ಅಮೋನಿಯಂ ಇರುವ ಇತರ ರಸಗೊಬ್ಬರಗಳೊಂದಿಗೆ ಸೇರಿ ಕೊಳೆಯುವಿಕೆಯನ್ನು ರೋಧಿಸುವ ಸಂಯುಕ್ತಗಳನ್ನುಂಟು ಮಾಡುತ್ತವೆ. ಇದನ್ನು ಮಣ್ಣಿನ ಜೈವಿಕ ವಸ್ತುಗಳು ಮಾಡುವ ಅಮೋನಿಯಂ ಸ್ಥಿರೀಕರಣ ಎಂದು ಹೇಳಬಹುದು. ಆದರೂ ಈ ಕ್ರಿಯೆ ಸ್ಪಷ್ಟ ಸ್ವರೂಪ ಸರಿಯಾಗಿ ತಿಳಿದು ಬಂದಿಲ್ಲ. ಆಮ್ಲಜನಕ ಹೆಚ್ಚಾದಾಗ ಇಲ್ಲವೇ ಮಣ್ಣಿನ pH ಮೌಲ್ಯ ಹೆಚ್ಚಾದಾಗ ಈ ಕ್ರಿಯೆ ಚೆನ್ನಾಗಿ ನಡೆಯುತ್ತದೆ. ರಾಸಾಯನಿಕ ಗೊಬ್ಬರಗಳನ್ನು ಪಠ್ಯೋಪಾದಿಯಲ್ಲಿ ಅಂದರೆ ಸಾಲುಗಳಲ್ಲಿ ಕೃಷಿ ಭೂಮಿಗೆ ಹಾಕುವುದರಿಂದ ಮಣ್ಣಿನ ಮೇಲ್ಮೈಗೂ ಪಠ್ಯಗಳ ನಡುವೆ ಗೊಬ್ಬರಕ್ಕೂ ದೊರಕುವ ಸಂಪರ್ಕ ಕಡಿಮೆಯಾಗುತ್ತದೆ. ಹೀಗಾಗಿ ಜೈವಿಕ ಸ್ಥಿರೀಕರಣ ಕಡಿಮೆಯಾಗಿ ಮಣ್ಣಿಗೆ ತೊಂದರೆಯಾಗಬಹುದು. ಸ್ಥಿರೀಕರಣಗೊಂಡ ಅಮೋನಿಯಂ ಅಯಾನ್ಗಳು ಖನಿಜೀಕರಣ ಕ್ರಿಯೆಯಿಂದ ಮಿನರಲೈಜೇಷನ್ ನಿಧಾನವಾಗಿ ಸಸ್ಯಗಳಿಗೆ ಲಭ್ಯವಾಗುತ್ತದೆ. ಜೈವಿಕ ವಸ್ತುಗಳು ಅತ್ಯಧಿಕವಾಗಿ ಮಣ್ಣಿನಲ್ಲಿ ಅಮೋನಿಯಂ ಸ್ಥಿರೀಕರಣ ಹೆಚ್ಚಾಗುತ್ತದೆ. ಇದು ಕೆಲವೊಮ್ಮೆ ಗಂಭೀರ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ. ಅಮೀಬಯಾಸಿಸ್ ಅದನ್ನು ಕನ್ನಡದಲ್ಲಿ ಹಾಗೆ ಕರೆಯುತ್ತಾರೆ. ಅಮೀಬದಿಂದ ಉಂಟಾಗುವ ರೋಗ. ಅತಿ ಸಾಮಾನ್ಯವಾಗಿ ಕಂಡುಬರುವ ರೋಗವೆಂದರೆ ಅಮೀಬಾಯಿಕ್ ಆಮ್ಶಂಕೆ, ಬೇದಿ. ಎಂಟಮಿಬಾ ಹಿಸ್ಟರಿಟಿಕಾ ಎನ್ನುವ ಅಮೀಬಾ ಜಾತಿಗೆ

ಜಾತಿಯು ಈ ಬೇನೆಯನ್ನು ತರುತ್ತದೆ. ಆಹಾರ ಮತ್ತು ಆವಾಸವೆರಡಕ್ಕೂ ಮನುಷ್ಯರನ್ನೇ ಅವಲಂಬಿಸಿರ್ತವೆ. ಇವು ಪರಾವಲಂಬಿ ಪ್ರೋಟೋಜವ ಆಗಿದೆ. ಈ ಬೇನೆ ಸಾಮಾನ್ಯವಾಗಿ ಬೇದಿಯಿಂದ ಹಿಡಿದು ಸಾವನ್ನು ತರಬಲ್ಲದು. ತೀವ್ರ ಆಮಶಂಕೆ ರೋಗ ಆಗಬಹುದು. ಅಮಿಬಾಯಿಕ್ ಆಮಶಂಕೆ ಆದಾಗ ಹೊಟ್ಟೆ ವಿಪರೀತ ಕಿವಿಚಿದಂತಾಗಿ ಬೇದಿಯಲ್ಲಿ ರಕ್ತ ಹೋಗುತ್ತದೆ. ದೊಡ್ಡ ಕರುಳಿನಲ್ಲಿ ಉಂಟಾಗುವ ಈ ಸೋಂಕು ಕರುಳು ಅಮಿಬಾಯಿಕ್ ಬೇನೆ ಎನ್ನುತ್ತಾರೆ. ಕೆಲವೊಮ್ಮೆ ಇದು ಶ್ವಾಸಕೋಶಕ್ಕೂ ಸೋಂಕುಂಟು ಮಾಡಬಹುದು. ಇದನ್ನು ಶ್ವಾಸಕೋಶದ ಅಮಿಬಾಯಿಕ್ ರೋಗ ಎಂದು ಕರೆಯುತ್ತಾರೆ. ಯಕೃತ್ತಿನೂ ಕೂಡ ಅಮಿಬಾಯಿಕ್ ಕುರು ಉಂಟಾಗಬಹುದು. ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಅನೇಕ ಉಷ್ಣವಲಯ ದೇಶಗಳಲ್ಲಿ ಈ ಕಾಯಿಲೆಯು ಸರ್ವಸಾಮಾನ್ಯವಾಗಿರುತ್ತದೆ. ಇದು ನೀರಿನಿಂದ ಹರಡುವ ರೋಗ. ನನಗೆ ಸುಮಾರು 25 ವರ್ಷಗಳ ಹಿಂದೆ ನಾನು ಗದಗ್ಗೆ ಹೋದಾಗ ಗದಗ್ನಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿಯ ನೀರನ್ನು ಕುಡಿದಾಗ ಮಾರನೆಯ ದಿನ ನನಗೆ ಈ ಅಮಿಬಾಯಿಕ್ ಡಿಸೆಂಟ್ರಿ ಆಗಿತ್ತು. ಅಲ್ಲಿನ ಡಾಕ್ಟರ್ಗೆ ತೋರಿಸಿದಾಗ ಅವರು ನೀವು ಗದಗ್ ಏರಿಯಾದಲ್ಲಿ ನೀರನ್ನು ಕುಡಿಯಬಾರದು ಎಂದು ಹೇಳಿದರು. ಏಕೆಂದರೆ ಗದಗ್ನಲ್ಲಿ ಆ ಸಮಯದಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇನ್ನೂ ಅಳವಡಿಸಿರಲಿಲ್ಲ. ಹಾಗಾಗಿ ಸೆಪ್ಟಿಕ್ ಟ್ಯಾಂಕ್ಗಳಿಂದ ನೀರು ನೇರವಾಗಿ ತೆರೆದ ಚರಂಡಿಗಳಲ್ಲಿ ಹರಿಯುತ್ತಿತ್ತು. ಈ ಚರಂಡಿಯ ಅಕ್ಕಪಕ್ಕದಲ್ಲೇ ಬೋರ್ವೆಲ್ಗಳನ್ನು ಕೊರೆದಿದ್ದರು. ಈ ಬೋರ್ವೆಲ್ಗಳಿಂದ ನೀರನ್ನು ಅವರು ಕುಡಿಯಲು ಹಾಗೂ ಅಡುಗೆ ಮಾಡಲು ಹಾಗೂ ಇತರ ಡೊಮೆಸ್ಟಿಕ್ ಉಪಯೋಗಕ್ಕೆ ಉಪಯೋಗ ಮಾಡುತ್ತಾರೆ. ಅಂಥ ಸಂದರ್ಭದಲ್ಲಿ ಈ ತಣ್ಣೀರನ್ನು ಕುಡಿದಾಗ ಅದರಲ್ಲಿರುವ ಅಮಿಬಾಯಿಸಿಸ್ ಮೊಟ್ಟೆಗಳು ದೇಹವನ್ನು ಪ್ರವೇಶಿಸಿದರೆ ಅವು ದೇಹದಲ್ಲಿ ರೋಗವನ್ನು ಉಂಟು ಮಾಡುತ್ತವೆ. ಸೊ ಹಾಗಾಗಿ ಅಲ್ಲಿಯ ಡಾಕ್ಟರ್ ಹೇಳಿದರು, ನೀವು ಇಂಥ ಕಡೆ ನೀರನ್ನು ಕುಡಿಯುವಾಗ ಅವುಗಳನ್ನು ಕಾಯಿಸಿ ಬಿಸಿ ಮಾಡಿ ಆರಿದ ನಂತರ ಕುಡಿಯಬೇಕು ಎಂದು ತಿಳಿಸುತ್ತಾರೆ. ಏಕೆಂದರೆ ಬಿಸಿ ಮಾಡಿದಾಗ ಅಮಿಬಾಯಿಸ್ ಉಂಟು ಮಾಡುವ ಅಮೀಬಗಳು ನೀರಿನಲ್ಲಿ ಸಾಯುತ್ತವೆ. ಏಕೆಂದರೆ ಟೆಂಪರೇಚರ್ ಹೆಚ್ಚಾದಂತೆ ಅವುಗಳು ಆ ಟೆಂಪರೇಚರನ್ನು ತಡೆದುಕೊಳ್ಳುವ ಶಕ್ತಿ ಅವುಗಳಿಗೆ ಇರುವುದಿಲ್ಲ. ಹಾಗಾಗಿ ನಾವು ಹೊಸ ಜಾಗಗಳಿಗೆ ಹೋದಾಗ ನೀರನ್ನು ಬಿಸಿ ಮಾಡಿ ಕುಡಿಯಬೇಕು, ಇಲ್ಲವೇ ಬಾಟಲ್ಗಳಲ್ಲಿ ಪ್ಯಾಕ್ ಮಾಡಿದ ನೀರನ್ನು ಕುಡಿಯಬೇಕು. ಅದು ಅಲ್ಲದೆ ಮನೆಯಲ್ಲಿ ಇದ್ದಾಗ ನಾವು ಕೆಂಟ್ ಅಥವಾ ಆಕ್ವಾಗಾರ್ಡ್ ಅಥವಾ ಇನ್ನಿತರ ಕಂಪನಿಗಳ ನೀರು ಶುದ್ಧೀಕರಿಸುವ ಘಟಕಗಳಿಂದ ಬರುವ ನೀರನ್ನು ಮಾತ್ರ ಕುಡಿಯಬೇಕಾಗುತ್ತದೆ. ಏಕೆಂದರೆ ಸಾಮಾನ್ಯವಾಗಿ ಹೊರಗೆ ನಲ್ಲಿಯಲ್ಲಿ ಬರುವ ನೀರು ಇದು ಯಾವುದೇ ಸ್ಟ್ಯಾಂಡರ್ಡ್ಗೆ ಮಾಪಕಗಳಿಗೆ ಹೊಂದುವುದಿಲ್ಲ. ಏಕೆಂದರೆ ಕುಡಿಯುವ ನೀರನ್ನು IS 10500ಗೆ ಮ್ಯಾಚ್ ಆಗಬೇಕಾಗುತ್ತದೆ. ಈ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗುವ ನೀರು ಭಾರತದಲ್ಲಿ ಸಿಗುವುದು ನನಗೆ ಸಂಶಯ. ಏಕೆಂದರೆ ಇದರಲ್ಲಿ 32 ಥರದ ಮಲಿನಕಾರಕಗಳು ಇರುತ್ತವೆ ಕುಡಿಯುವ ನೀರಿನಲ್ಲಿ. ಅವುಗಳನ್ನೆಲ್ಲ ವಿವಿಧ ಪ್ರೋಸೆಸ್ಗಳೊಂದಿಗೆ ಸೋಸಿ ಕೊನೆಗೆ ಅವುಗಳಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಸಾಯಿಸಬೇಕಾಗುತ್ತದೆ. ಬ್ಯಾಕ್ಟೀರಿಯಾಗಳನ್ನು ಸಾಯಿಸಲು ಹಲವಾರು ವಿಧಗಳಿವೆ. ಒಂದನೆಯ ವಿಧ ಕ್ಲೋರಿನೇಷನ್, ಅಂದರೆ ಕ್ಲೋರಿನನ್ನು ನೀರಿನಲ್ಲಿ ಪಾಸ್ ಮಾಡುತ್ತಾರೆ, ಆಗ ಅಲ್ಲಿರುವ ಬ್ಯಾಕ್ಟೀರಿಯಾಗಳು ಸಾಯುತ್ತವೆ. ಬೇರೆ ದೇಶಗಳಲ್ಲಿ ಅಥವಾ ಮುಂದುವರಿದ ದೇಶಗಳಲ್ಲಿ ಅಲ್ಟ್ರಾವಯೊಲೆಟ್ ಕಿರಣಗಳನ್ನು ಉಪಯೋಗ ಮಾಡುತ್ತಾರೆ ಅಥವಾ ಓಝೋನನ್ನು ಉಪಯೋಗ ಮಾಡುತ್ತಾರೆ. ಅಲ್ಟ್ರಾವಯೊಲೆಟ್ ಕಿರಣಗಳು ಮತ್ತು ಓಝೋನ್ ಗ್ಯಾಸನ್ನು ತಯಾರಿಸಲು ವೆಚ್ಚ ಅತ್ಯಂತ ಹೆಚ್ಚಾಗುತ್ತದೆ. ಹಾಗಾಗಿ ಭಾರತದಲ್ಲಿ ಕೇವಲ ಕ್ಲೋರಿನನ್ನು ಬಳಸಿ ನೀರಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಇಲ್ಲದಂತೆ ಮಾಡುತ್ತಾರೆ. ಸೊ ಕೆಲವೊಮ್ಮೆ ಸಫಿಷಿಯಂಟ್ ಕ್ಲೋರಿನೇಷನ್ ಆಗದೇ ಇರುವುದರಿಂದ

0: ನಾವು ಬೇರೆ ಕಡೆ ಟೂರ್ ಹೋದಾಗ ಅಥವಾ ಟ್ರಾವೆಲಿಂಗ್ ಮಾಡುವಾಗ ಕಾಯಿಸಿದ ನೀರನ್ನು ಕುಡಿಬೇಕು, ಇಲ್ಲವೆಂದರೆ ಬಾಟಲಲ್ಲಿ ಪ್ಯಾಕ್ಗಳಾದ ನೀರನ್ನು ಕುಡಿಯಬೇಕು. ಇದು ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 94ನೆಯ ಪದ್ಯ. ಆ ಪದ್ಯ ಹೀಗಿದೆ: ಮನದೊಡಲಂ ಪೂಪಣ್ಮೆ ನುಡಿದುಂ ನಡ ನೋಡಿಯುಂ ಆಟಪಾಟಮುಂ ಬಿನದಮುಂ ಆರುಮಂ ಮರೆಯುತ್ತಿರೇ ಬೀದಿಗಳೊಳ್ ವಿಳಾಸದೊಡ್ಡೆನಿಸಿ ತೊಳಲುವ ಪಾಂಡವರ ಪೋಗಿನೊಳ್ ಉಂತೆ ಬೆಡಂಗುಗೆಟ್ಟು ಹಸ್ತಿನ ಪುರಮಿಂದು ರಕ್ಕಸನದಿಂದ ಪೊಡಲ್ಗೆಣೆಯಾಗದಿರ್ಕುಮೇ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಮನದೊಳ್ ಅಲಂಪು ಪೊಣ್ಮೆ ನುಡಿದುಂ ನಡೆನೋಡಿಯುಂ ಆಟಪಾಟಮುಂ ಬಿನದಮುಂ ಆರುಮಂ ಮರೆಯಿಸುತ್ತಿರೇ ಬೀದಿಗಳೊಳ್ ವಿಳಾಸದ ಒಡ್ಡೆರಿಸಿ ತೊಳಲುವ ಪಾಂಡವರ ಪೋಗಿನೊಳ್ ಉಂತೆ ಬೆಡಂಗುಗೆಟ್ಟು ಹಸ್ತಿನಪುರಂ ಇಂದು ರಕ್ಕಸನದಿಂದ ಪೊಳಲ್ಗೆ ಎಣೆಯಾಗದಿರ್ಕುಮೇ. ಈ ಪದ್ಯವನ್ನು ಹೀಗೆ ವ್ಯಾಖ್ಯಾನಿಸಬಹುದು. ಅಂದರೆ ಪುರಜನಗಳು ಮಾತಾಡ್ತಿದ್ದಾರೆ. ವಾರಣಾವತಿಗೆ ಹೋಗುವಂತಹ ಪಾಂಡವರ ಅಗಲಿಕೆಯನ್ನು ತಡೆದುಕೊಳ್ಳಲಿಕ್ಕೆ ಆಗದೆ ಅಥವಾ ಪಾಂಡವರ ಅಗಲಿಕೆ ಇನ್ನು ಉಂಟಾಗುತ್ತದೆ ಎನ್ನುವಂಥ ಬೇಸರದಿಂದ ಜನ ತಮ್ಮ ತಮ್ಮಲ್ಲಿ ಹೀಗೆ ಮಾತಾಡಿಕೊಳ್ಳುತ್ತಿದ್ದರಂತೆ. ಮನದೊಳು ಅಲಂಪು ಪೊಣ್ಮೆ, ಮನಸ್ಸಿನಲ್ಲಿ ಅಲಂಪು ಅಂದರೆ ಸಂತೋಷ ಉಂಟಾಗಲು, ಹೊರಹೊಮ್ಮಲು. ನುಡಿದುಂ ನಡೆ ನೋಡಿಯುಂ, ಮಾತಾಡಿಯೂ ಚೆನ್ನಾಗಿ ನೋಡಿಯೂ ಆಟಪಾಠವು ಬಿನದುಂ ಅವರ ಆಟ ಪಾಠ ಮತ್ತು ಬಿನದಂ ಸಂತೋಷಂ ಆರುಮಂ ಮರೆಯಿಸುತ್ತಿರೆ ಅಂದರೆ ಜನ ಮಾತಾಡ್ಕೊಳ್ತಾರೆ. ಈ ಪಾಂಡವರು ಮನ ತುಂಬ ಸಂತೋಷ ಉಂಟಾಗುವ ಹಾಗೆ ಮಾತಾಡುತ್ತಿದ್ದರು. ಅವರ ಆಟಪಾಠಗಳು ಇಷ್ಟ ಆಗುತ್ತಿದ್ದವು. ಅವರ ಸಂತೋಷ ಕೂಡ ಎಲ್ಲರನ್ನೂ ಕೂಡ ಮರೆಯಿಸುತ್ತಿತ್ತು. ಬೀದಿಗಳು ವಿಳಾಸದ ಒಡ್ಡೆರಿಸಿ ಈ ಹಸ್ತಿನಾಪುರದ ಬೀದಿಗಳಲ್ಲಿ ಅವರು ಸಂಭ್ರಮದ ಸೈನ್ಯಗಳು ಎನ್ನುವ ಹಾಗೆ, ಸೈನಿಕರು ಎನ್ನುವ ಹಾಗೆ ಓಡಾಡುತ್ತಿದ್ದರಂತೆ. ಒಡ್ಡೆನಿಸಿ ತೊಳಲುವ ಪಾಂಡವರ ಪೋಗಿನೋಳು. ಅಂತಹ ಪಾಂಡವರು ಈಗ ಇಲ್ಲಿಂದ ಹೊರಟು ಹೋಗುತ್ತಾರೆ ಎಂದಾಗ ಉಂತೆ ಬೆಡಂಗುಗೆಟ್ಟು ಹಸ್ತಿನಾಪುರಂ, ಹಸ್ತಿನಾಪುರಕ್ಕಿದ್ದಂತಹ ವೈಭವ, ಸಂತೋಷ, ಆ ಸೌಂದರ್ಯ ಈಗ ಕೆಟ್ಟು ಹೋಯಿತು. ಬೆಡಂಗುಗೆಟ್ಟು ಹಸ್ತಿನಾಪುರಂ ಇಂದು ಆ ಹಸ್ತಿನಾಪುರ ರಕ್ಕಸನದಿಂದ ಪೊಳಲ್ಗೆಣೆಯಾಗದಿರ್ಕುವೆ. ರಕ್ಕಸರು ಊರಿಗೆ ಬಂದು ಜನಗಳನ್ನು ತಿಂದಾಗ ಹೇಗೆ ಆ ಜನ ಅಥವಾ ಆ ಊರು ಶೂನ್ಯವಾಗಿ ಹೋಗ್ತದೋ ಹಾಗೆ ಈ ಹಸ್ತಿನಾಪುರ ಪಾಂಡವರಿಲ್ಲದಿದ್ದರೆ ಶೂನ್ಯವಾಗಿ ಹೋಗಲಾರದೆ ಎನ್ನುವ ಹಾಗೆ ಅವರೆಲ್ಲ ಮಾತಾಡಿಕೊಡ್ತಾರೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕನ್ವರ್ಸೇಷನ್ನ ಮಾಡ್ತಾ ಇದ್ವಿ. ಆರೋಗ್ಯವೇ ಭಾಗ್ಯ ಅಲ್ವಾ? ಆರೋಗ್ಯವನ್ನು ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ. ಕೆಲವರಿಗೆ ಮೈಕೈ ನೋವಾದಾಗ, ತಲೆನೋವಾದಾಗ ಅದನ್ನು ಒತ್ತಿಸ್ಕೊಳ್ಳೋ ಒಂದು ಅಭ್ಯಾಸ ಇರುತ್ತೆ. ನನ್ನ ತಲೆ ನಾಮೆಲ್ಲ ಗೊತ್ತು, ಅದರಿಂದ ನನಗೆ ಸ್ವಲ್ಪ ಆರಾಮ ಸಿಗುತ್ತೆ ಅಂತಾರೆ. ಹೇಗೆ ಹೇಳೋದು ಅದನ್ನು? ಪ್ರೆಸ್ ಮೈ ಹೆಡ್ ಜೆಂಟ್ಲಿ, ಇಟ್ಸ್ ಕಂಫರ್ಟಿಂಗ್. ಪ್ರೆಸ್ ಮೈ ಹೆಡ್ ಜೆಂಟ್ಲಿ, ಇಟ್ಸ್ ಕಂಫರ್ಟಿಂಗ್. ಬಾಡಿಯಾಗಿದ್ದರೆ ಬೆನ್ನಾಗಿದ್ದರೆ ಮೈ ಬ್ಯಾಕ್, ಮೈ ಬಾಡಿ ಅಂತ ಕೂಡ ಹೇಳ್ಬೋದು. ಪ್ರೆಸ್ ಮೈ ಹೆಡ್ ಜೆಂಟ್ಲಿ, ಇಟ್ಸ್ ಕಂಫರ್ಟಿಂಗ್. ಮುಂದಿನ ವಾಕ್ಯ ನೋಡೋಣ. ಅವನ ಕಣ್ಣು ಕೆಂಪಾಗಿ ನೀರು ಸುರಿತಾ ಇದೆ. ಶೀತಲಾದಾಗ, ಜ್ವರ ಬಂದಾಗ ಹೀಗಾಗೋದಿದೆಯಲ್ಲ, ಅವನ ಕಣ್ಣು ಕೆಂಪಾಗಿ ನೀರು ಸುರಿತಾ ಇದೆ. ಹೀಸ್ ಐಸ್ ಆರ್ ಸೋರ್ ಆ್ಯಂಡ್ ವಾಟ್ರಿಂಗ್.

0: His eyes are sore and watering. S-O-R-E, sore, watering. ಇನ್ನು ಗುಳ್ಳೆ ಎಲ್ಲ ಆಗುತ್ತಲ್ವಾ, ಅದಕ್ಕೇನು ಹೇಳ್ತಾರೆ, ಅವನ ಮೈ ಮೇಲೆಲ್ಲ ಗುಳ್ಳೆಗಳಾಗಿದೆ. ಹಿಸ್ ಬಾಡಿ ಈಸ್ ಕವರ್ಡ್ ವಿತ್ ಬಾಯ್ಲ್ಸ್, ಬಿ ಒ ಐ ಎಲ್ ಎಸ್, ಅವನ ಮೈ ಮೇಲೆಲ್ಲ ಗುಳ್ಳೆಗಳಾಗಿದೆ ಅನ್ನೋದಕ್ಕೆ ಹಿಸ್ ಬಾಡಿ ಈಸ್ ಕವರ್ಡ್ ವಿತ್ ಬಾಯ್ಲ್ಸ್. ಮೊದಲೆಲ್ಲ ಒಂದು ಯಾವುದಾದ್ರೂ ರೋಗ ಬಂದರೆ ಇಡೀ ಊರಿಗೆ ರಾಜ್ಯಕ್ಕೆ ಹರಡ್ಬಿಡ್ತಿತ್ತು, ಅದರಲ್ಲಿ ಕಾಲರ ಕೂಡ ಒಂದಲ್ವಾ. ಇತ್ತೀಚೆಗೆ ನಗರದಲ್ಲಿ ಕಾಲರ ಹರಡಿದೆ. ದೀಸ್ ಡೇಸ್ ಕಾಲರ ಹ್ಯಾಸ್ ಸ್ಪ್ರೆಡ್ ಇನ್ ದ ಸಿಟಿ. ಕಾಲರ ಸ್ಪೆಲ್ಲಿಂಗ್ ಗೊತ್ತಾ ನಿಮಗೆ? CHOLERA, ಕಾಲರ. ನವ ಡೇಸ್ ಅಥವಾ ದೀಸ್ ಡೇಸ್ ಏನಾದರೂ ಹೇಳ್ಬೋದು. ಕಾಲರ ಹ್ಯಾಸ್ ಸ್ಪ್ರೆಡ್ ಇನ್ ದ ಸಿಟಿ. ಕೊರೋನಾ ಅದಿ ಅಲ್ವಾ ಇತ್ತೀಚೆಗೆ ಬಂದದ್ದು, ಕೊರೋನಾ ವೈರಸ್ ಹ್ಯಾಸ್ ಸ್ಪ್ರೆಡ್ ಇನ್ ದ ಸಿಟಿ ಹಾಗೆ ಕೂಡ ಹೇಳ್ಬೋದು. ದೇಹದಲ್ಲಿ ಏನೇ ಸಮಸ್ಯೆ ಆಗಲಿ ಅದಕ್ಕೇನು ಗೊತ್ತಾ ಮದ್ದು? ವ್ಯಾಯಾಮ. ಯಾವುದೇ ಡಾಕ್ಟ್ರ್ ಹತ್ರ ಯಾವುದೇ ಸಮಸ್ಯೆಗೆ ನಾವು ಹೋದರೆ ವಾಕಿಂಗ್ ಮಾಡ್ತಿದ್ದೀರಾ, ವ್ಯಾಯಾಮ ಮಾಡ್ತಿದ್ದೀರಾ ಅಂತ ಕೇಳ್ತಾರಲ್ವಾ. ದೇಹದಲ್ಲಿನ ಎಲ್ಲ ತೊಂದರೆಗಳಿಗೆ ವ್ಯಾಯಾಮ ಒಳ್ಳೆ ಪರಿಹಾರ. ಎಕ್ಸಸೈಸ್ ಈಸ್ ಅ ಪೆನೇಷಿಯಾ ಫಾರ್ ಆಲ್ ಡಿಸೀಸಸ್. ಪೆನೇಷಿಯಾ, PANACEA, ಫಾರ್ ಆಲ್ ಡಿಸೀಸಸ್, DISEASES. ಎಕ್ಸಸೈಸ್ ಈಸ್ ಅ ಪೆನೇಷಿಯಾ ಫಾರ್ ಆಲ್ ಡಿಸೀಸಸ್ ಅಂದರೆ ನಮ್ಮ ದೇಹದಲ್ಲಿನ ಎಲ್ಲ ತೊಂದರೆಗಳಿಗೆ ವ್ಯಾಯಾಮನೇ ಒಳ್ಳೆ ಪರಿಹಾರ. ಅವನು ಹೃದಯ ರೋಗ ಪೀಡಿತ. ಹೇಗೆ ಹೇಳೋದಿದ್ದೀನ? ಹಿ ಹ್ಯಾಸ್ ಹಾರ್ಟ್ ಟ್ರಬಲ್. ಹಾರ್ಟ್, HEART, ಹಿ ಹ್ಯಾಸ್ ಹಾರ್ಟ್ ಟ್ರಬಲ್, ಹೃದಯ ರೋಗ ಪೀಡಿತ ಅವನು. ಔಷಧ ಏನೋ ಬಹಳ ಕಹಿಯಾಗಿರುತ್ತೆ, ಆದರೆ ಅದರಿಂದ ಕಾಯಿಲೆ ಖಂಡಿತ ವಾಸಿಯಾಗತ್ತಲ್ವಾ, ರೋಗಿ ವಾಸಿಯಾಗ್ತಾನೆ. ಔಷಧ ಬಹಳ ಕಹಿ ಆದರೆ ಅದರಿಂದ ರೋಗಿ ವಾಸಿಯಾಗ್ತಾನೆ ಅನ್ನೋದಕ್ಕೆ ಮೆಡಿಸಿನ್ ಈಸ್ ಬಿಟರ್ ಬಟ್ ಇಟ್ ಕ್ಯೂರ್ಸ್ ದ ಪೇಷಂಟ್. ಕ್ಯೂರ್ಸ್, CURES. ಮೆಡಿಸಿನ್ ಈಸ್ ಬಿಟರ್ ಬಟ್ ಇಟ್ ಕ್ಯೂರ್ಸ್ ದ ಪೇಷಂಟ್. ಔಷಧ ಬಹಳ ಕಹಿ ಆದರೆ ರೋಗಿಯನ್ನು ವಾಸಿ ಮಾಡುತ್ತೆ. ಕೆಲವು ದಿವಸದಿಂದ ಜ್ವರ ಸಿಕ್ಕಾಪಟ್ಟೆ ಹರಡುತ್ತಿದೆ, ಇದರಿಂದ ಡಾಕ್ಟ್ರುಗಳು ಚೆನ್ನಾಗಿ ದುಡ್ಡು ಮಾಡ್ತಿದ್ದಾರೆ. ಹೇಗೆ ಹೇಳ್ತೀರಾ ಇದನ್ನು? Nowadays, fever is raging violently and the doctors are minting money. Nowadays, fever is raging, RAGING, raging violently, VIOLENTLY, and the doctors are minting money, MINTING, minting money. ಚೆನ್ನಾಗಿ ದುಡ್ಡು ಮಾಡ್ತಿದ್ದಾರೆ ಸಿಕ್ಕಾಪಟ್ಟೆ ಜ್ವರ ಹರಡೋದ್ರಿಂದ ಡಾಕ್ಟರ್ಗಳು. ನೀನು ಥರ್ಮಮೀಟರ್ ನೋಡೋದಿಕ್ಕಾಗತ್ತಾ? ಕ್ಯಾನ್ ಯು ರೀಡ್ ದ ಥರ್ಮಮೀಟರ್? ಜ್ವರ ಟೆಸ್ಟ್ ಮಾಡಬೇಕಾದ್ರೆ ಥರ್ಮಮೀಟರ್ನ ನೋಡಬೇಕಲ್ವಾ? ನೀನು ಥರ್ಮಮೀಟರ್ ನೋಡೋದಿಕ್ಕಾಗತ್ತಾ? ಕ್ಯಾನ್ ಯು ರೀಡ್ ದ ಥರ್ಮಮೀಟರ್? ನಗರದಲ್ಲೆಲ್ಲ ಸಿಡುಬು ಮತ್ತು ಜ್ವರ ವಿಪರೀತ ಹರಡಿದೆ. ವಿಪರೀತ ಹರಡೋದು ಆಗ ಹೇಳ್ದಲ್ವಾ ಹೇಗದು? ಸ್ಮಾಲ್ ಪಾಕ್ಸ್ ಆ್ಯಂಡ್ ಫೀವರ್ ಆರ್ ರೇಜಿಂಗ್ ಇನ್ ದ ಸಿಟಿ. ಹರಡಿದೆ, ಜಾಸ್ತಿ ಆಗ್ತಿದೆ. ಸ್ಮಾಲ್ ಪಾಕ್ಸ್ ಆ್ಯಂಡ್ ಫೀವರ್ ಆರ್ ರೇಜಿಂಗ್ ಇನ್ ದ ಸಿಟಿ. ನಗರದಲ್ಲಿ ಸಿಡುಬು ಮತ್ತು ಜ್ವರ ವಿಪರೀತ ಹರಡಿದೆ. ನಿಮ್ಮ ಅಣ್ಣ ಎಷ್ಟು ದಿನದಿಂದ ಜ್ವರದಿಂದ ಮಲಗಿದಾನೆ? ಹೌ ಲಾಂಗ್ ಹ್ಯಾಸ್ ಯುವರ್ ಬ್ರದರ್ ಬೀನ್ ಡೌನ್ ವಿತ್ ಫೀವರ್? ಹೌ ಲಾಂಗ್ ಹ್ಯಾಸ್ ಯುವರ್ ಬ್ರದರ್ ಬೀನ್ ಡೌನ್ ವಿತ್ ಫೀವರ್? ಜ್ವರದಿಂದ ಎಷ್ಟು ದಿವಸದಿಂದ ಅಣ್ಣ ಮಲಗಿದಾನೆ ಅಂತ ಹೇಗೆ ಕೇಳೋದು? ಹೌ ಲಾಂಗ್ ಹ್ಯಾಸ್ ಯುವರ್ ಬ್ರದರ್ ಬೀನ್ ಡೌನ್ ವಿತ್ ಫೀವರ್? ಮಲೇರಿಯಾ ರೋಗ ಅಂತೂ ನಿಮಗೆ ಗೊತ್ತಿರುತ್ತೆ. ಕ್ವಿನೇನ್ ಅನ್ನ ಮದ್ದು ಅದಕ್ಕಿದೆ, ಅದು ಗೊತ್ತಾ? ಕ್ವಿನೇನ್ ಮಲೇರಿಯಾ ರೋಗದ ನಿವಾರಣೆಗೆ ಒಂದು ಖಾತ್ರಿಯಾದ ಔಷಧ. ಕ್ವಿನೀನ್ ಈಸ್ ಆನ್ ಎಫೆಕ್ಟಿವ್ ರೆಮಿಡಿ ಫಾರ್ ಮಲೇರಿಯಾ. ಕ್ವಿನೀನ್, QUININE, ಕ್ವಿನೀನ್ ಈಸ್ ಆನ್ ಎಫೆಕ್ಟಿವ್ ರೆಮಿಡಿ ಫಾರ್ ಮಲೇರಿಯಾ. ಕ್ವಿನೀನ್ ಮಲೇರಿಯಾ ರೋಗದ ನಿವಾರಣೆಗೆ ಒಂದು ಖಾತ್ರಿಯಾದ ಔಷಧ ಅಂತ ಅದರ ಅರ್ಥ. ಮೈಯೆಲ್ಲ ಸುಡು ಫೀಲ್ ಬರುತ್ತೆ, ಒಂಥರ ಸುಸ್ತಾದಾಗ ಆಗುತ್ತೆ, ಆಗ ಜ್ವರ ಬರೋ ಲಕ್ಷಣ ಅಲ್ವಾ ಅದು? ನನಗೆ ಜ್ವರ ಬಂದ ಹಾಗಿದೆ ಅಂತ ಹೇಗೆ ಹೇಳ್ತೀರಾ? ಐ ಆಮ್ ಫೀಲಿಂಗ್ ಫೀವರಿಶ್, FEVERISH. ಐ ಆಮ್ ಫೀಲಿಂಗ್ ಫೀವರಿಶ್, ನನಗೆ ಜ್ವರ ಬಂದ ಹಾಗಿದೆ. ಹಾಗಾದರೆ ಏನು ಮಾಡಬೇಕು? ಡಾಕ್ಟ್ರಿಗೆ ತೋರಿಸ್ಬೇಕಲ್ವಾ. ಕನ್ಸಲ್ಟ್ ಡಾಕ್ಟರ್, ಕನ್ಸಲ್ಟ್ ಸಮ್ ಡಾಕ್ಟರ್, ಹೀಗೆ ಹೇಳ್ಬೋದು. ಡಾಕ್ಟ್ರಿಗೆ ತೋರಿಸೋ ಅನ್ನೋದಕ್ಕೆ ಕನ್ಸಲ್ಟೆಡ್ ಡಾಕ್ಟರ್. ಅವನಿಗೆ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇದೆ. ಹಿ ಹ್ಯಾಸ್ ಕ್ರೋನಿಕ್ ಫೀವರ್, ಬಿಟ್ಟು ಬಿಟ್ಟು ಬರೋದಕ್ಕೆ ಕ್ರೋನಿಕ್, CHRONIC, ಹಿ ಹ್ಯಾಸ್ ಕ್ರೋನಿಕ್ ಫೀವರ್ ಅಂತ ಹೇಳಬೇಕು. ಜ್ವರಕ್ಕೆ ಮೆಡಿಸಿನ್ ಆದಮೇಲೆ ಇಳಿಯತ್ತಲ್ವಾ, ಅವನ ಜ್ವರ ಇಳಿದಿದೆ. ಹಿಸ್ ಫೀವರ್ ಇಸ್ ಡೌನ್, ಅವನ ಜ್ವರ ಇಳಿದಿದೆ. ಆ ಹೆಂಗಸಿನ ಕಾಯಿಲೆ ವಾಸಿಯಾಯಿತು. ದ ಲೇಡಿ ರಿಕವರ್ಡ್ ಫ್ರಮ್ ಹರ್ ಇಲ್ನೆಸ್. ರಿಕವರ್ಡ್, RECOVERED, ದ ಲೇಡಿ ರಿಕವರ್ಡ್ ಫ್ರಮ್ ಹರ್ ಇಲ್ನೆಸ್, ಅವಳದು ಕಾಯಿಲೆ ವಾಸಿಯಾಗಿದೆ. ಈಗ ರೋಗಿ ಅಪಾಯದಿಂದ ಪಾರಾಗಿದ್ದಾನೆ. ಟ್ರೀಟ್ಮೆಂಟ್ ಎಲ್ಲ ಸಿಕ್ಕಮೇಲೆ ಅಪಾಯದಿಂದ ಪಾರಾಗ್ತಾನಲ್ವಾ. ನೌ ದ ಪೇಷಂಟ್ ಈಸ್ ಔಟ್ ಆಫ್ ಡೇಂಜರ್. ಈಗ ರೋಗಿ ಅಪಾಯದಿಂದ ಪಾರಾಗಿದ್ದಾನೆ. ಅವನಿಗೆ ತುಂಬ ಗಾಯ ಆಗಿದೆ. ಹಿ ಇಸ್ ಬ್ಯಾಡ್ಲಿ ಹರ್ಟ್. ನಾವು ಕ್ರಮಬದ್ಧವಾಗಿ ವ್ಯಾಯಾಮ ಮಾಡಲೇಬೇಕು. ಒಂದು ದಿವಸ ಮಾಡಿ ಒಂದು ದಿವಸ ಬಿಡೋದು, ಒಂದಷ್ಟು ದಿವಸ ಮಾಡಿ ಒಂದಷ್ಟು ದಿವಸ ಬಿಡೋದು ಮಾಡಿದ್ರೆ ಆ ಥರದ ವ್ಯಾಯಾಮದಿಂದ ಆರೋಗ್ಯಕ್ಕೆ ಯಾವುದೇ ಉಪಯೋಗ ಬರೋದಿಲ್ಲ. ಹಾಗಾಗಿ ರೆಗ್ಯುಲರಾಗಿ ನಾವು ವ್ಯಾಯಾಮ ಮಾಡಬೇಕಾಗತ್ತೆ. ಅದನ್ನು ಹೇಗೆ ಹೇಳೋದು, ಯು ಶುಡ್ ಎಕ್ಸಸೈಸ್ ರೆಗ್ಯುಲರ್ಲಿ. ನಾವು ಕ್ರಮಬದ್ಧವಾಗಿ ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು. ಅತಿಯಾದ ಕೆಲಸದಿಂದ ಕೂಡ ಆರೋಗ್ಯ ಹಾಳಾಗುತ್ತೆ, ಗೊತ್ತಲ್ವಾ ನಿಮಗೆ. ಹಾಗಾಗಿ ಅದರ ಕೆಲಸದಲ್ಲಿನೂ ಇತಿಮಿತಿನ ನಾವು ಅಳವಡಿಸ್ಕೊಂಡಿರಬೇಕು. ಅತಿಯಾದ ಕೆಲಸದಿಂದ ಅವನ ಆರೋಗ್ಯ ಹಾಳಾಯಿತು. ಓವರ್ ವರ್ಕ್ ಹ್ಯಾಸ್ ರೂಯಿನ್ಡ್ ಹಿಸ್ ಹೆಲ್ತ್. ಅತಿಯಾದ ಕೆಲಸದಿಂದ ಅವನ ಆರೋಗ್ಯ ಹಾಳಾಯಿತು, ರೂಯಿನ್ ಆಯಿತು. ಓವರ್ ವರ್ಕ್ ಹ್ಯಾಸ್ ರೂಯಿನ್ಡ್ ಹಿಸ್ ಹೆಲ್ತ್. ಅವನಿಗೆ ಅಜೀರ್ಣ ಆಗಿದೆ. ಹಿ ಹ್ಯಾಸ್ ಇನ್ಡೈಜೆಷನ್. INDIGESTION. ಹಿ ಹ್ಯಾಸ್ ಇನ್ಡೈಜೆಷನ್. ಅವನಿಗೆ ಅಜೀರ್ಣ ಆಗಿದೆ. ಶಿವಮೊಗ್ಗ ಸುತ್ತಮುತ್ತ ವಿಪರೀತ ಸೊಳ್ಳೆ ಅಲ್ವಾ. ಇಲ್ಲಿರೋ ಎಲ್ರಿಗೂ ಸೊಳ್ಳೆಗಳ ಕಾಟದಿಂದ ಬೇಸರ ಆಗಿರುತ್ತಲ್ವಾ. ಮೊಸ್ಕ್ಯೂಟೋಸ್ ಆರ್ ಅ ಮೆನೇಸ್. MENACE. ಮೊಸ್ಕ್ಯೂಟೋಸ್ ಆರ್ ಅ ಮೆನೇಸ್. ಸೊಳ್ಳೆಗಳ ಕಾಟದಿಂದ ಬೇಸರವಾಗಿದೆ ಅಂತ ಅರ್ಥ. ನಾನು ಜ್ವರದಿಂದ ಚೇತರಿಸ್ಕೊಂಡಿದ್ದೀನಿ. ಒಂದಷ್ಟು ದಿವಸದಿಂದ ಹುಷಾರಿರಲಿಲ್ಲ, ಈಗ ಆರಾಮಾಗಿದ್ದೀನಿ. ಹೇಗೆ ಹೇಳೋದು, I have recovered from fever. ಜ್ವರದಿಂದ ಚೇತರಿಸಿಕೊಂಡಿದ್ದೀನಿ ಅನ್ನೋದನ್ನು I have recovered from fever ಅಂತ ಹೇಳಬೇಕು. ಅವನಿಗೆ ಹುಷಾರಿಲ್ಲ. ಹೇಗೆ ಹೇಳೋದು, ಹೀ ಈಸ್ ನಾಟ್ ಫೀಲಿಂಗ್ ವೆಲ್. ಅವನಿಗೆ ಹುಷಾರಿಲ್ಲ. ಅದೊಂದು ಒಳ್ಳೆ ಆರೋಗ್ಯವಂತ ಮಗು. ಹೀ ಈಸ್ ಅ ಹೆಲ್ದಿ ಚೈಲ್ಡ್. ಅದೊಳ್ಳೆ ಆರೋಗ್ಯವಂತ ಮಗು. ಹೀ ಈಸ್ ಅ ಹೆಲ್ದಿ ಚೈಲ್ಡ್. ನಾನು ಕರುಳಿನ ತೊಂದರೆಯಿಂದ ನರಳ್ತಾ ಇದ್ದೀನಿ. I am suffering from some intestinal disorder. ನಾನು ಕರುಳಿನ ತೊಂದರೆಯಿಂದ ನರಳ್ತಾ ಇದ್ದೀನಿ ಅನ್ನೋದಕ್ಕೆ I am suffering from some intestinal disorder. ರೋಗ ನಿವಾರಣೆ ಮಾಡೋದಕ್ಕಿಂತ ರೋಗ ನಿರೋಧನೇ ಒಳ್ಳೇದಲ್ವಾ. ಕಾಯಿಲೆ ಬಂದಮೇಲೆ ಒದ್ದಾಡೋದಕ್ಕಿಂತ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ಒಳ್ಳೇದಲ್ವಾ. ಅದನ್ನು ಹೇಗೆ ಹೇಳ್ತಾರೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ರೋಗ ನಿವಾರಣೆಗಿಂತ ರೋಗ ನಿರೋಧನೇ ಒಳ್ಳೆಯದು, ಲೇಸು. ಹಗಲು ಊಟ ಆದಮೇಲೆ ಸ್ವಲ್ಪ ನಿದ್ರೆ ಮಾಡಿ, ರಾತ್ರಿ ಊಟ ಆದಮೇಲೆ ಸ್ವಲ್ಪ ದೂರ ನಡೀರಿ. ಹೇಗೆ ಹೇಳೋದಿದ್ದೀನ, ಆಫ್ಟರ್ ಲಂಚ್ ಸ್ಲೀಪ್ ಅ ವೈಲ್ ಆಫ್ಟರ್ ಡಿನ್ನರ್ ವಾಕ್ ಅ ಮೈಲ್. ಹಗಲು ಊಟ ಆದಮೇಲೆ ಸ್ವಲ್ಪ ನಿದ್ದೆ ಮಾಡಿ, ರಾತ್ರಿ ಊಟ ಆದಮೇಲೆ ಸ್ವಲ್ಪ ದೂರ ನಡೀರಿ. ಅವಳು ತಿಂಗಳ ಋತುವಿನಲ್ಲಿದ್ದಾಳೆ. ಹಾಗಂದರೆ ಶಿ ಈಸ್ ಇನ್ ಹರ್ ಪೀರಿಯಡ್ ಅಂದರೆ ಅವಳು ಮಾಸಿಕ ಋತುವಲ್ಲಿ ಇದ್ದಾಳೆ. ಅವಳು ತನ್ನ ತೂಕನ ಕಡಿಮೆಗೊಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ಇದು ಪ್ರತಿಯೊಬ್ಬರು ಪ್ರಯತ್ನಿಸೋದೇ ಅಲ್ವಾ. ಶಿ ಈಸ್ ಟ್ರೈಯಿಂಗ್ ಟು ರೆಡ್ಯೂಸ್ ಹರ್ ವೇಟ್. ಅವಳು ತನ್ನ ತೂಕನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಅವಳು ತುಂಬ ದುರ್ಬಲಳಾಗಿದ್ದಾಳೆ. ಶಿ ಈಸ್ ವೆರಿ ವೀಕ್ ತುಂಬ ವೀಕ್ ಆಗಿದ್ದಾಳೆ, ದುರ್ಬಲಳಾಗಿದ್ದಾಳೆ. ಖುಷಿಯಾಗಿರೋದೇ ಎಲ್ಲದಕ್ಕಿಂತ ಒಳ್ಳೆ ಔಷಧಿ ಅಲ್ವಾ. ಹ್ಯಾಪಿನೆಸ್ ಈಸ್ ದ ಬೆಸ್ಟ್ ಥಿಂಗ್ ಫಾರ್ ಹೆಲ್ತ್. ಆರೋಗ್ಯಕ್ಕೆ ಸಂತೋಷನೇ ಒಳ್ಳೆ ಔಷಧ. ಹ್ಯಾಪಿನೆಸ್ ಈಸ್ ದ ಬೆಸ್ಟ್ ಥಿಂಗ್ ಫಾರ್ ಹೆಲ್ತ್. ಹಾಗಾಗಿ ಕಾಯಿಲೆ ಬರೋದಕ್ಕೆ ಮುಂಚೆ ಅದು ಬರದೇ ಇರೋ ಹಾಗೆ ನಾವು ತಡೆಗಟ್ಟೋದು ಒಳ್ಳೇದು. ಹಾಗಾಗಿ ಕಾಯಿಲೆ ಬರೋದಕ್ಕೆ ಮುಂಚೆ ಅದನ್ನು ತಡೆಯೋದೇ ಒಳ್ಳೇದು, ಕಾಯಿಲೆ ಬಂದ ಮೇಲೆ ಅದಕ್ಕೆ ಔಷಧ ಮಾಡೋದಕ್ಕಿಂತ. ಮತ್ತು ನಾವು ಖುಷಿಯಾಗಿರೋದು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆ ಔಷಧವೇ. ಸೊ ಹ್ಯಾಪಿನೆಸ್ ಈಸ್ ದ ಬೆಸ್ಟ್ ಟಾನಿಕ್ ಫಾರ್ ಹೆಲ್ತ್. ಈ ಹೇಳೋದಕ್ಕಿನ್ನೂ ತುಂಬ ಇದೆ, ತಿಳ್ಕೊಳ್ಳೋದು ಸಾಕಷ್ಟಿದೆ. ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆಯವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
3: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
4: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
3: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
4: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಒಳಗೆ ನಿನ್ನ ಕಂಡೆ ನನ್ನ ರಾಜ ರೋಜ ಹಂಗೆ ನಗ್ತಾ ಇರ್ಲಿ ಯಾವತ್ತು ನಗ್ತಾ ಇರ್ಲಿ ಯಾವತ್ತು ತೋಟದಾಗೆ ಹೂವ ಕಂಡೆ ಹೂವ ಒಳಗೆ ನಿನ್ನ ಕಂಡೆ ನನ್ನ ರಾಜ ರೋಜ ಹಂಗೆ ನಗ್ತಾ ಇರ್ಲಿ ಯಾವತ್ತು ನಗ್ತಾ ಇರ್ಲಿ ಯಾವತ್ತು.
1: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
5: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್,
6: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
7: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

ಚೆಲುವೆ ಮದುವೆಯಾಗಿ ನನ್ನೊಡನೆ ತೈತಕ ಕುಣಿವೆ, ನನ್ನ ಮದುವೆಯಾಗಿ ನನ್ನೊಡನೆ ತೈತಕ ಕುಣಿವೆ. ಹಯ್ಯ ತಕ ತಕ ತಕ ಹಯ್ಯ ತಕ ತಕ ತಕ ಢುಂಕಿ ನಕ ನಕ್ಕಿ ನಕ ಅಲೆ ಕಲೆ ಫಲ ಕ್ಷಮ.

ಚಿನ್ನ ನನಗೆ ಹಗಲನ್ನು ಕಂಡರೆ ತುಂಬಾ ಭಯ ಕಣ್ಣೆ, ಹೊರಗೆ ತಲೆಯ ಹಾಕನೆ, ಬಿಸಿಲ ಕಂಡು ಅರಿಯನೆ, ಕತ್ತಲೆಂದರೆ ನನಗೆ ಚಿನ್ನ ಕತ್ತಲೆಂದ.

0: ಎಂಥ ಮನೆಯೇ ಆಗಿರಲಿ ಕನ್ನ ಹಾಕುವೆ, ಇಲ್ಲ ಬೀಗ ಮುರಿಯುವೆ, ಬಿಡದೆ ಎಲ್ಲ ದೋಚುವೆ, ರೇಗಿದರೆ ಸೊಂಟ ಮುರಿಯುವೆ. ಎಲ್ಲ ಬರ್ತೀಯ ಒಂದು ಕೈ ನೋಡ್ತೀಯ, ಪಟ ಪಟ ಚಟ ಚಟ ಲಟ ಲಟ, ಪಟ ಪಟ ಚಟ ಚಟ ಲಟ ಲಟ, ಪಟ ಪಟ ಚಟ ಪಟ ಲಟ ಲಟ, ಖಚ ಖಚ ಖಚ.
1: ಹಾಗಾದ್ರೆ ನೀನೊಬ್ಬ ಪಕ್ಕ ಕಳ್ಳತಾನೆ?
0: ಹೌದು.
1: ದೊಡ್ಡ ಸುಳ್ಳತಾನೆ?
0: ಹೌದೇ ಸತ್ಯ ನಿನ್ನಾಣೆ.
1: ಅಯ್ಯೋ ಈಗ ನಾನ್ ಎಲ್ಲಿ ಕರ್ಕೊಂಡು ಹೋಗ್ತೀಯ
0: ಮನೆಗ?
1: ಎಲ್ಲಿದೆ ನಿನ್ ಮನೆ
0: ಕೇಳೆ? ಊರೂರಲ್ಲಿ ನಮಗಾಗಿ, ಊರೂರಲ್ಲಿ ನಮಗಾಗಿ ದೊಡ್ಡ ಮನೆಗಿದೆ, ಪೊಲೀಸ್ ಕಾವಲದಕ್ಕಿದೆ, ಒಳಗೆ ಭಾರಿ ಮಜವಿದೆ, ಒಳಗೆ ಭಾರಿ ಮಜಾ ಇದೆ.
1: ಜೈಲಲ್ಲಿರ್ಬೇಕಾದವನು ಇಲ್ಲಿಗೆ ಯಾಕೆ ಬಂದೆ? ನನ್ ಹೊಟ್ಟೆ ಉಡ್ಸೋಕೆ
0: ಇಲ್ಲ ಕಣೆ, ನಿನ್ ಆಸಕ್ ದೋಸ್ವಿಯ. ಭಾರಿ ಕೇಳಿ ಒಬ್ಬ ಎತ್ತ ಓಡಿ ಬಂದನೆ, ಅವನ ಹಿಡಿಯೇ ಬಂದೆನೆ, ಆಗ ನಿನ್ನ ಕಂಡೆನೆ, ಮೋಹಗೊಂಡೆನೆ, ನಾನು ಮೋಹಗೊಂಡೆನೆ.
1: ಆ ಕೇಳಿ ನಿನ್ ಕೈ ಸಿಗ್ತಾನಾ?
0: ಸಿಗದೆ ಇದ್ರೆ ಬಿಡೋರ್ ಯಾರೇ? ವೇಷ ಕಂಡು ಮೋಸ ಹೋಗು ಮಂಕನಲ್ಲವೇ, ಕಳ್ಳ ನನ್ನ ಮಗನ ಹಿಡಿಯುವ ಛಲವ ಬಿಡುವುದಿಲ್ಲವೇ. ನಟನೆಯಲ್ಲಿ ನಟನೆಯಲ್ಲಿ ಅವನಿಗಿಂತ ನಿಸೀಮ ನಾನೇ, ಭಾರಿ ನಟನ ನಾ ಕಣೆ, ನಾನೇ ರಾಜ ಕಳ್ಳ ಕಣೆ. ನೂರು ಕೆರೆಯ ನೀರ ಕುಡಿದು ಬಂದವ ನಾನೇ, ಅವನ ಸುಮ್ಮನೆ ಬಿಡುವೆನೆ, ನೀರ ಕುಡಿಸದಿರುವೆನೆ. ಶಿವ ಅಂತ ಜಮಾಯಿಸ್ಬಿಡ್ತೀನಿಲೆ, ಅವನ ಗುಟ್ಟು ಗೆಟ್ಟನೆಲ್ಲ ರಟ್ಟು ಮಾಡುವೆ, ಅಂಥ ಪಟ್ಟು ತೋರುವೆ, ಅವನ ಮಟ್ಟ ಹಾಕುವೆ. ಬಚ್ಚಿಟ್ಟ ಬಂಗಾರವ ಚಿನ್ನ, ಬಚ್ಚಿಟ್ಟ ಬಂಗಾರವ ಹೊರಗೆ ತರಿಸುವೆ, ಪಡಿದು ನಿಜವ ನುಡಿಸುವೆ, ಕೈಗೆ ಕೋಳ ಸೊಡಿಸುವೆ. ನೀನ್ಯಾಕೆ ಅಳ್ತಿ ಸದಾರಣೇ? ಹೆದರದಿರು, ನಿನ್ನ ನಾನು ಮದುವೆಯಾಗುವೆ, ಆಗಿ ಸುಖದಲ್ಲಿರಿಸುವೆ. ಇಲ್ಲ ಲಂಗಡಿಲ ಎಲ್ಲ ಏನಾಯ್ತ ಸದಾರಮೇ?
1: ಹೊಟ್ಟೆ ನೋವು.
0: ಸೋಡ
1: ಬೇಡ.
0: ಸೋಡ
1: ಬೇಡ.
0: ಮತ್ತೆ ಏನ್ ಬೇಕು?
1: ನೀರು.
0: ಇರು
1: ನೀರು.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕೇಳಿಗರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಮಾಡಿದ ಮ್ಯಾಲೆ ಶಿಕ್ಷೆ ಅನುಭವಿಸಲಬೇಕು. ಚಲುವಯ್ಯ ಚಲುವೋ ದಾರಿ ತಂದನ್ನ, ರಂಗಯ್ಯ ರಂಗಸ್ವಾಮಿ ತಾನಿ ತಂದನ. ಚಲುವಯ್ಯ ಚಲುವೋ ದಾರಿ ತಂದನ್ನ, ರಂಗಯ್ಯ ರಂಗಸ್ವಾಮಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಪ್ರೀತಿ, ನಂಬಿಕೆ, ವಿಶ್ವಾಸ ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಅದನ್ನ ಕೆಲವರಲ್ಲಿ ಮಾತ್ರ ನಾವು ಬಯಸ್ತೀವಿ. ಹೀಗಿರುವಾಗ ಯಾರಲ್ಲಿ ನಿಮಗೆ ನಂಬಿಕೆ ಇಲ್ವೋ ಅಂತ ಕಡೆ ವಾದ ಮಾಡಕ್ ಹೋಗ್ಬೇಡಿ. ಹಾಗೆ ನೀವು ಯಾವಾಗ ಯಾವುದೇ ತಪ್ಪು ಮಾಡಿರಲ್ವೋ ಅಂತ ಸಮಯದಲ್ಲಿ ತಲೆ ತಗ್ಸಕ್ ಹೋಗ್ಬೇಡಿ. ತಪ್ಪು ಮಾಡಿದ್ರೆ ತಲೆ ತಗ್ಸಿ, ಆದ್ರೆ ತಪ್ಪು ಮಾಡಿಲ್ಲ ಅನ್ನುವಾಗ ತಲೆ ತಗ್ಸ್ಬೇಡಿ. ಹಾಗೇನೆ ಪ್ರೀತಿಯನ್ನ ಕೂಡ, ಯಾರು ನಿಮ್ಮ ಪ್ರೀತಿಗೆ ಬೆಲೆ ಕೊಡ್ತಾ ಇಲ್ವೋ ಅಂತವರಿಂದ ನೀವು ಪ್ರೀತಿಯನ್ನ ಬಯಸೋಕ್ ಹೋಗ್ಬೇಡಿ. ಈ ಪ್ರೀತಿ, ನಂಬಿಕೆ, ವಿಶ್ವಾಸ ಅನ್ನೋದು ತಾನಾಗೇನೆ ಸಿಗ್ಬೇಕು. ಆಲ್ ಇಸ್ ವೆಲ್.
0: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಸಿನಿ ಕಹಾನಿ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಸೊ ಸಮಯ ಕೂಡ 4 ಗಂಟೆ ಆಗಿದೆ ರೀ. ಸಿನಿ ಕಹಾನಿ ಕಾರ್ಯಕ್ರಮ ಶುರು ಮಾಡೋಕ್ಕೆ ನಾನಂತೂ ಬಂದಿದ್ದಾಯ್ತು. ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ನೀವು ರೆಡಿನಾ? ಹಾಗಿದ್ರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ, ಮೊಬೈಲ್ ತಗೊಂಡು ನಮ್ಮ ರೇಡಿಯೋ ಶಿವಮೊಗ್ಗ ಸಂಖ್ಯೆಗೆ ಕರೆ ಮಾಡಿದ್ರೆ ಆಯಿತು, ಸಿನಿಮಾಗಳ ಬಗ್ಗೆ ಪಟಪಟ ಅಂತ ಮಾತಾಡ್ಬೋದು. ಆಯ್ತಾ? ಸರಿ ಅರ್ಪಿತಾ, ಪ್ರತಿ ವಿಷಯಕ್ಕೂ ಕೂಡ ಒಂದು ಟಾಪಿಕ್ ಬೇಕಲ್ವಾ? ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡೋದು ಏನು ಅಂತ ನೀವು ಕೇಳ್ತಾ ಇದ್ರೆ, ಖಂಡಿತವಾಗ್ಲೂ ಒಂದು ಟಾಪಿಕ್ ನಿಮಗಾಗಿ ತಯಾರಾಗಿದೆ. ಹಾಗೆ ವಿಶೇಷವಾಗಿ ಈ ಬಾರಿ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಗಿ ಎಲ್ಲ ಕಡೆ ಒಳ್ಳೆ ಪ್ರದರ್ಶನ ಕಾಣ್ತಾ ಇದೆ. ನಮ್ಮ ಒಂದು ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಮೂವಿಯಾಗಿ ಬಿಡುಗಡೆಯಾಗಿ ನಮ್ಮ ಭಾರತ ದೇಶದಲ್ಲೇ ಬೇರೆ ದೇಶಗಳಲ್ಲೂ ಕೂಡ ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಸೊ ಟಾಕ್ಸಿಕ್ ಸಿನಿಮಾಗೆ ನಮ್ಮ ಕಡೆಯಿಂದ ಒಂದು ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಕೇಳುಗ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಷಯವನ್ನು ನಿಮಗಾಗಿ ತೆಗೆದುಕೊಂಡು ಬಂದಿದ್ದೀನಿ. ಏನು ಗೊತ್ತಾ, ನಾವೆಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ತೀವಲ್ಲ, ಆ ಒಂದು ಅನುಭವ ಇದೆಯಲ್ಲ, ಅದ್ರ ಮಜಾನೇ ಬೇರೆ ಕಣ್ರಿ. ಏನು ಗೊತ್ತಾ, ಆವಾಗ ತಾನೇ ಥಿಯೇಟ್ರಿಗೆ ಹೋಗಿರ್ತೀವಿ, ಥಿಯೇಟ್ರ್ ಬಾಗಿಲು ತೆಗೆದ ತಕ್ಷಣ ಒಳಗೆ ಹೋದರೆ ಆ ಒಂದು ಕಡೆ ಫ್ಯಾನ್ ಸೌಂಡು, ಇನ್ನೊಂದು ಕಡೆ ಎ ಸಿ ಥಿಯೇಟ್ರ್ ಆದರೆ ಎ ಸಿ ಸೌಂಡು, ಆ ತಂಪು, ಕತ್ತಲಲ್ಲಿ ಲೈಟ್ಸ್ ಆಫ್ ಮಾಡಿ ಸ್ಕ್ರೀನ್ ಆನ್ ಆಗುವ ಸಿನಿಮಾ ಎಕ್ಸೈಟ್ಮೆಂಟ್ ಇದೆಯಲ್ಲ, ಅದು ನೋಡೋಕ್ಕೇ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ ಒಂದು ಮಜಾನಿದೆ ಈಗ ಯಾವ ಓ ಟಿ ಟಿಯಲ್ಲಿ ಕೂಡ ಸಿಗಲ್ಲ. ಇನ್ನು ನಮ್ಮ ನೆಚ್ಚಿನ ಹೀರೋ ಸ್ಕ್ರೀನ್ ಮೇಲೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂದರೆ ಅಲ್ಲಿ
9: ವಿಷಲ್ಗಳ ಸೌಂಡು, ಚಪ್ಪಾಳೆ ತಟ್ಟೋದು, ಪೇಪರ್ ಹಾರಿಸೋದು, ಹಾಗೆ ಈ ರೀತಿ ಒಂದು ಸಂಭ್ರಮವನ್ನು ಥಿಯೇಟ್ರಲ್ಲಿ ಮಾತ್ರ ನಾವು ನೋಡೋಕ್ಕೆ ಸಾಧ್ಯ. ಇನ್ನು ಸಿನಿಮಾಗೆ ಹೋಗ್ತೀವಿ ಅಂದರೆ ಮಧ್ಯ ಇಂಟರ್ವಲ್ ಇರುತ್ತೆ, ಆ ಇಂಟರ್ವಲ್ನಲ್ಲಿ ಪಾಪ್ಕಾರ್ನ್ ತಿನ್ನೋದು, ಜೊತೆಗೆ ಜ್ಯೂಸ್ ಕುಡಿಯೋದು, ಅದೆಲ್ಲ ಇದ್ದಿದೆ ಅಲ್ವಾ, ಆ ಒಂದು ಮಜಾನೇ ಬೇರೆ. ಜೊತೆಗೆ ಆ ಸೌಂಡ್ ಎಫೆಕ್ಟ್ ಇರುತ್ತಲ್ಲ, ಮನೇಲಿ ನಾವು ಎಷ್ಟೇ ಸೌಂಡ್ ಕೊಟ್ಕೊಂಡು ನೋಡಿದ್ರು ಥಿಯೇಟ್ರಲ್ಲಿ ನೋಡ್ದಂಗೆ ಒಂದು ಮಜಾ ಬರಲ್ಲ ಅಲ್ವಾ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಸಿನಿಮಾವನ್ನು ಥಿಯೇಟ್ರಲ್ಲಿ ನೋಡೋಕ್ಕೆ ಹೆಚ್ಚು ಇಷ್ಟಪಡ್ತೀರೋ ಅಥವಾ ಮನೆಯಲ್ಲಿ ನೋಡೋಕ್ಕೆ ಹೆಚ್ಚು ಇಷ್ಟಪಡ್ತೀರೋ ಅಂತ. ಸಿನಿಮಾವನ್ನು ಥಿಯೇಟ್ರಲ್ಲಿ ನೋಡೋಕ್ಕೆ ಯಾಕೆ ಇಷ್ಟಪಡ್ತೀರಾ, ಯಾವ ಸಿನಿಮಾವನ್ನು ಥಿಯೇಟ್ರಲ್ಲಿ ನೋಡಿದ್ರಿ, ಹಾಗೆ ಮನೇಲಿ ನೋಡೋದಾದರೆ ಯಾವ ಸಿನಿಮಾವನ್ನು ಇಷ್ಟಪಟ್ಟು ನೋಡ್ತೀರಾ ಅಂತ ನೀವು ನನ್ನೊಟ್ಟಿಗೆ ಮಾತಾಡ್ಬೋದು. ಹಾಗೆ ನಮ್ಮ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡ್ಬೋದು. ಸೊ ಮತ್ತಷ್ಟು ಸಿನಿಮಾಗಳ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಕಾಲರ್ ಹಿಡಿದರೆ ಯಾರು ಕೇಳುವ? ಹಲೋ,
10: ನಮಸ್ಕಾರ.
9: ನಮಸ್ತೆ,
10: ವಿಜಯನಗರ ಡಿಸ್ಟ್ರಿಕ್ಟ್ ಹೈದರಾಬಾದ್ ಕಂಪಸಾಗರ್ ನಾನು.
9: ಸರ್, ಇನ್ನೊಮ್ಮೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
10: ವಿಜಯನಗರ ಡಿಸ್ಟ್ರಿಕ್ಟ್ ಹೈದರಾಬಾದ್ ತಾಲೂಕು ಕಂಪಸಾಗರ್ ಇಂದ ಸೋಮಶೇಖರ್ ಪಟ್ಟಿ.
9: ಸೋಮಶೇಖರ್ ಅವರು?
10: ಹಾ ಮೇಡಮ್.
9: ಓಕೆ ಸರ್, ಹೇಗಿದ್ದೀರಾ?
10: ಹಾ, ಆರಾಮಿದ್ದೀನಿ ಮೇಡಮ್, ತಾವು?
9: ನಾನು ಕೂಡ ಆರಾಮಿದ್ದೀನಿ. ಇವತ್ತಿನ ಫಸ್ಟ್ ಲಕ್ಕಿ ಕಾಲರ್ ಆಗಿದ್ದೀರಾ ಸರ್ ನೀವು? ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಶುಕ್ರವಾರ ಅಂತ ಹೇಳಿದ್ರೆ ಸಿನಿಮಾಗಳ ಬಗ್ಗೆ ಮಾತಾಡುವಂತ ವಿಶೇಷ ಕಾರ್ಯಕ್ರಮ ಆಯ್ತಾ? ಸೊ ಸಿನಿಮಾಗಳು ಅನ್ನುವಾಗ ಥಿಯೇಟ್ರಲ್ಲಿ ನೋಡುವಾಗ ಇರುವಂತ ಎಫೆಕ್ಟೇ ಬೇರೆ, ಹಾಗೆ ಕುಟುಂಬದೊಂದಿಗೆ ಮನೇಲಿ ಕುತ್ಕೊಂಡು ಸಿನಿಮಾ ನೋಡ್ಬೇಕಾದ್ರೆ ಅಲ್ಲಿರುವಂತ ಸಾಕಷ್ಟು ಅಡ್ಡಿಗಳು ಬೇರೆ ಇರುತ್ತೆ, ಆ ಒಂದು ಕಥೆನೇ ಬೇರೆ ತರ ಇರುತ್ತೆ. ಆಯ್ತಾ, ನೀವು ಸಿನಿಮಾವನ್ನ ಥಿಯೇಟ್ರಲ್ಲಿ ನೋಡೋಕೆ ಇಷ್ಟಪಡ್ತೀರಾ ಅಥವಾ ಮನೇಲಿ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋಕೆ ಇಷ್ಟಪಡ್ತೀರಾ?
10: ಥಿಯೇಟರ್ನಲ್ಲಾದ್ರೆ ಪವನ್ ಡೇ ಎಫೆಕ್ಟ್ ಇರುತ್ತೆ, ಚೆನ್ನಾಗಿರುತ್ತೆ ಮೇಡಮ್ ನೋಡಕ್ಕೆ.
9: ಖಂಡಿತ
10: ದೊಡ್ಡದಿರುತ್ತೆ.
9: ಹೌದು.
10: ಆಮೇಲೆ ಫುಲ್ ಒಂಥರ
9: ಫುಲ್ ಕಾನ್ಸಂಟ್ರೇಷನ್ ಥಿಯೇಟರ್ ಮೇಲೆ ಇರುತ್ತೆ ಅಲ್ವಾ?
10: ಹೌದು ಮೇಡಮ್, ಎಲ್ಲರೂ ಸೀಡಿಯೋ ಬಿಡೋದು, ಆಮೇಲೆ ಇದು ಮಾಡೋದು ಮಾಡ್ತಾರಲ್ಲ, ಸಾಂಗ್ ಬಂದ್ರೆ ಹಂಗೆ ಆ ತರ ಒಟ್ಟು ಒಂಥರ ಥ್ರಿಲ್ ಆಗುತ್ತೆ ಮೇಡಮ್.
9: ಹೌದು,
10: ಮನೇಲಾದ್ರೆ ಅದೆಲ್ಲ ಏನು ಇರಲ್ಲ ಮೇಡಮ್.
9: ಮನೇಲಾದ್ರೆ ಆಗಾಗ ಅಡ್ವರ್ಟೈಸ್ಮೆಂಟ್, ಆಗಾಗ ಕೆಲಸಕ್ಕೆ ಹೋಗ್ಬೇಕು, ಜೊತೆಗೆ ಅಂಗಡಿ ಹೋಗ್ಬೇಕು, ಅದು ಇದು ಎಲ್ಲ ಇರುತ್ತೆ ಅಲ್ವಾ? ಸೊ ನಿಮ್ಮ ಪ್ರಕಾರ ಥಿಯೇಟರ್ ಅಲ್ಲಿ ಸಿನಿಮಾ ನೋಡೋದೇ ಹೆಚ್ಚು ಇಷ್ಟ ಅಂತ ಹೇಳ್ತಿದ್ದೀರಾ? ಸೊ ನೀವು ಇತ್ತೀಚೆಗೆ ಥಿಯೇಟರ್ ಅಲ್ಲಿ ನೋಡಿದಂತ ಸಿನಿಮಾ ಯಾವ್ದು ಸರ್?
10: ಇಲ್ಲ ಮೇಡಮ್, ನಾವು ಬಹಳ ವರ್ಷ ನೋಡೇ ಇಲ್ಲ, ಗಜಪತಿ ಗರೋಭಂಗ ನೋಡಿದ್ವಿ ಮೇಡಮ್ ಲಾಸ್ಟ್ ಟೈಮ್.
9: ಗಜಪತಿ ಗರೋಭಂಗ ಲಾಸ್ಟ್ ನೋಡಿದ್ದ ಥಿಯೇಟರ್ ಅಲ್ಲಿ?
10: ಇಲ್ಲ, ಓಂ ಓಂ ಅಂತ ನೋಡಿದ್ರಿ?
9: ಓಂ ಸಿನಿಮಾ ನೋಡಿದ್ರಿ? ಓಕೆ.
10: ಆಮೇಲೆ ಸೂರ್ಯವಂಶ ಅದೆಲ್ಲ ಯಾವ್ದಾಗ ತರ ಹೋಗಿ ವಾಪಸ್ ತಿಂದಿ ಮೇಡಮ್, ಅಗ್ರವಂಗ ಹೋಗ್ಬೇಕು.
9: ಓಕೆ,
10: 20 ಕಿಲೋಮೀಟರ್ ಬಹಳ ಫುಲ್ ರಶ್ ಮೇಡಮ್.
9: ಸೂಪರ್ ಸೂಪರ್ ಸರ್.
10: ಅವಾಗೆಲ್ಲ ಬಂಡಿ ಕರ್ಕೊಂಡ್ಬಂದು ಆಮೇಲೆ ಗಾಡಿ ತಗೊಂಡ್ಬಂದು ಅಷ್ಟು 8 ದಿನ ಹೋಗಿ ಹೋಗಿ ವಾಪಸ್ ತಂದಿ ಮೇಡಮ್, ಟಿಕೆಟ್ ಸಿಗಲ್ಲ ಅದಕ್ಕೆ.
9: ಓಕೆ,
10: ಅವ್ರು ಬಿಡಲಿಲ್ಲ ಮೇಡಮ್, ಮತ್ತೆ ಒಂಥರ ಹೋಗಿ ನೋಡ್ಕೊಂಡ್ ಬಂದ್ವಿ.
9: ಇಷ್ಟಪಡ್ತೀರಾ, ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಕೂಡ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ. ಓಕೆ, ಎಸ್, ಸೋಮಶೇಖರ್ ಸರ್ ಕರೆ ಮಾಡಿ ಅವರ ಒಂದು ಅನುಭವವನ್ನ ಶೇರ್ ಮಾಡ್ಕೊಂಡ್ರು. ಹಾಗೆ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
11: ಹಲೋ, ನಮಸ್ತೆ. ಒನ್ ಅಂಡ್ ಓನ್ಲಿ ಅರ್ಪಿತಾ ಮೇಡಮ್.
9: ನಮಸ್ತೆ, ಒನ್ ಅಂಡ್ ಓನ್ಲಿ ಆರ್ ಜೆ ಅರ್ಪಿತಾನೇ ಮಾತಾಡ್ತಿರೋದು ಸರ್.
11: ಇವತ್ತಿನ ಸಿಹಿ ಕಹಾನಿಯಲ್ಲಿ,
9: ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ
11: ನಾವು ಥಿಯೇಟರ್ ನೋಡೋದ ಮನೇಲಿ ನೋಡೋದ ಅಂತ.
9: ಸಿನಿಮಾವನ್ನ ಥಿಯೇಟರ್ ಹೋಗಿ ನೋಡ್ತೀರಾ, ಮನೇಲಿ ನೋಡ್ತೀರಾ?
11: ನಾನ್ ಥಿಯೇಟರ್ ಅಲ್ಲಿ ನೋಡೋದು. ಯಾಕೆಂತ ಹೇಳಿದ್ರೆ, ಒಂದ್ಸರಿ ನಾನು ಬೆಂಗಳೂರು ಹೋದಾಗ ಸಂಗಮ್ ಅಂತ ಥಿಯೇಟರ್ ಇತ್ತು, ಮೆಜೆಸ್ಟಿಕ್ ಎದುರುಗಡೆ.
9: ಅದು ಫೇಮಸ್ ಥಿಯೇಟರ್ ಸರ್.
11: ಹಾ, ಫೇಮಸ್ ಥಿಯೇಟರ್. ಅದರಲ್ಲಿ ನಾನು ಶೋಲೆ ನೋಡಿದ್ದೆ.
9: ಶೋಲೆ ಸಿನಿಮಾ ಅಮಿತಾಬ್ ಬಚ್ಚನ್ ಅವರದು.
11: ಹಾ, ಗಬ್ಬರ್ ಸಿಂಗ್.
9: ಓಕೆ,
11: ಕುತ್ತೆ ಬಚ್ಚೆ ಅಂತ ಬೋಲಂಗಿ ಅಂತ ಇದೆ. ಆಮೇಲೆ ಜೋಡಂಗಿ ಅಂತ ಒಂದು ಹಾಡು, ಮತ್ತೆ ದಕ್ ದಕ್ತದ ಹೇಮಮಾಲಿಗೊಂದು ಡ್ಯಾನ್ಸ್.
9: ಏ ಸೂಪರ್.
11: ಇದೆಲ್ಲ ನೋಡುವಾಗ ಮತ್ತೆ ಅದ್ರಲ್ಲಿ ಏನಾಗಿದೆ ಅಂದ್ರೆ ನನಗೆ ಆಶ್ಚರ್ಯ ಆಯ್ತು. ಆ ಕಡೆ ಈ ಕಡೆ ಎಲ್ಲ ಸುತ್ತ ಸೌಂಡ್ಗಳು ಬಾರಿ ಕೇಳ್ಬೇಕು ಅಂದ್ರೆ ಏನು ದನ್ ದನ್ ದನ್ ದನ್ ಅನ್ನೋದೊಂಥರ ಭಯನೇ ಆಗೋದೊಂಥರ ಅಷ್ಟು ಒಂಥರ. ಅದು ನಮ್ಮ ಮನೇಲಿ ನೋಡಕ್ ಆಗಲ್ಲ ಆತರ.
9: ನಿಜ, ಆ ಥಿಯೇಟರ್ ಎಫೆಕ್ಟ್ ಮನೇಲಿ ಸಿಗಲ್ಲ ಅಲ್ಲ ಸರ್.
11: ಹಾ, ಅದ್ರ ಜೊತೆಗೆ ಬಂದ ಅದ್ರ ಮೇಲೆ ನಾನು ಗಂಧದ ಗುಡಿ ನೋಡಿದ್ರ ಅಣ್ಣವ್ರದ್ದು. ಆಗ ನೋಡಿದಾಗ ಅದ್ರಲ್ಲಿ ರಾಜನ್ ನಾಗೇಂದ್ರ ಅವ್ರ ಸಂಗೀತ ಅಂತ ಹೊಡಿತಾರ ರಾಜನ್ ನಾಗೇಂದ್ರ ಸಂಗೀತ ಅದು ಆ ಕಡೆ ಈ ಕಡೆ ಲೌಡ್ ಸ್ಪೀಕರ್ ಗೆಲ್ಲ ಹಾಕಿದಾಗ ಏನ್ ಅದನ್ನ ಕೇಳ್ಬೇಕಾ ನಿಜವಾಗ್ಲು.
9: ಅದೇ ಮನೇಲಿ ನೋಡಿ ಆ ತರ ಸೌಂಡ್ ಕೊಟ್ಕೊಂಡು ನೋಡಕ್ಕಾಗತ್ತಾ?
11: ನಿಜವಾಗ್ಲೂ
9: ಮನೇಲಿ ಬರ್ತಾರೆ ಏನ್ರಿ ಆಯ್ತು ನಿಮ್ ಮನೆಯವ್ರಿಗೆ ಅಂತ.
11: ಹೌದೌದೌದು, ಅದ್ರ ಮನೆಯಲ್ಲಿ ಅಲ್ಲಿ ಇರೋದೇ ಒಂದು ಇದು ಬಾರಿ ಇದು ನಮ್ಗೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಒಂದು ದೈಹಿಕ ಪಿಕ್ಚರ್ ನೋಡಿದ್ ಜಾದೂಟೋನ ಅಂತ. ಅದು ಹಂಗೆ ಹೆದರಿಕೆ ಆಗುತ್ತೆ ಅಲ್ಲಿ ಥಿಯೇಟರ್ ಅಲ್ಲಿ ಬಂದೇ ಮೇಲೆ ಬಿಡುತ್ತೆ ಅನ್ನೋ ಪಿಸಾಚಿ ಅಂತ.
9: ನಿಜ ನಿಜ ಸರ್,
11: ಆ ತರ ಆಗುತ್ತೆ ಅಂದ್ರೆ ಥಿಯೇಟರ್ ಅಲ್ಲಿ ನೋಡ್ಬೇಕಂದ್ರೆ ಒಂಥರ ಮನೋರಂಜನೆ ತುಂಬಾ ಖುಷಿ ಆಗುತ್ತೆ, ತುಂಬಾ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ ಮೇಡಮ್.
9: ಹೌದು ಸರ್, ಥಿಯೇಟರ್ ಒಳಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಗಮನ ಸಂಪೂರ್ಣವಾಗಿ ಸಿನಿಮಾದ ಮೇಲೆ ಇರುತ್ತೆ.
11: ಹೌದೌದೌದೌದು,
9: ಮನೇಲಿ ಆದ್ರೆ ಆ ತರ ಅಲ್ಲ, ಮಧ್ಯ ಮಧ್ಯ
11: ಮಾತಾಡೋದು ಅವು ಇವು ಏನೇ ಇರ್ತವೆ. ಥಿಯೇಟರ್ ನಲ್ಲಿ ಏನಿಲ್ಲ, ಮೊದಲು ಥಿಯೇಟರ್ ನಲ್ಲಿ ಅಂದ್ರೆ ನನಗೆ ಮೊದಲು ನೋಡಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿಂದ ಅವ್ರ ಪ್ರೊಜೆಕ್ಟರ್ ರೂಮ್ ಇಂದ ಬಿಡ್ತಾ ಇದ್ರು ಹೊಗೆ ಹಂಗೆ ಹೋಗ್ತಾರ. ಆಗ ಈಗ ಕ್ಯಾಸೆಟ್ ಗಳು ಈಗ ಬಂದಿದ್ವಿ, ಆಗ ಸ್ಕ್ರೀನ್ ಮೇಲೆ ಬಟ್ಟೆ ಸ್ಕ್ರೀನ್
9: ಸರ್ ಅವಾಗೆಲ್ಲ ಹಾಗೆ ಮಾಡ್ತಿದ್ರು.
11: ಆಗ ಬಿಡೋರು ಫಸ್ಟ್ ಪಿಕ್ಚರ್ ಶುರು ಆಗೋದಕ್ಕಿಂತ ಮುಂಚೆ ವಾರ್ತೆಗಳು ಅವು ಇವು ಎಲ್ಲ ತೋರ್ಸ ಆದ್ಮೇಲೆ ಮತ್ತೆ ಹಾಕೋರ್ ಪಿಕ್ಚರ್.
9: ಹೌದೌದು ಸರ್,
11: ಅದ ಆದ್ಮೇಲೆ ಪ್ರೊಜೆಕ್ಟರ್ ಆದ್ಮೇಲೆ ಈಗೆಲ್ಲ ಇದರಲ್ಲಿ ಕ್ಯಾಸೆಟ್ ರೂಪದಲ್ಲಿ ಬಂದಿದೆ, ಒಂಥರ ಬಾರಿ ಚೆನ್ನಾಗಿದೆ. ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಎಲ್ಲದನ್ನು ಮಾತ್ರ ಬದಲಾವಣೆಗಳು ಆಗಿದ್ದೇವೆ, ಖುಷಿನೂ ತರುತ್ತೆ ಮೇಡಮ್.
9: ನಿಜ ನಿಜ ಸರ್, ಆ ಸಮಯನೇ ಚಂದ ಅಲ್ವಾ? ಸೂಪರ್ ಸರ್, ನಿಮ್ಮ ಅನುಭವನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು.
11: ಓಕೆ ಮೇಡಮ್, ಥ್ಯಾಂಕ್ ಯು, ನಿಮಗೂ ಸಹ ಧನ್ಯವಾದ.
9: ಓಕೆ, ಎಸ್, ಸಂಕಪ್ನವರು ಕರೆ ಮಾಡಿದ್ರು, ಅವರು ಕೂಡ ಥಿಯೇಟರ್ ಅನುಭವವನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರು. ಹಾಗೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ
12: ಹಲೋ
9: ಹಲೋ, ನಮಸ್ತೆ
12: ನಮಸ್ತೆ ನಮಸ್ತೆ ಮೇಡಮ್, ನಾವು ವಿಜಯಪುರದಿಂದ ಬಂದೆ ನವಾಜ್ ಅಂತ್ರಿ ಮೇಡಮ್.
9: ಹೌದೇನ್ರಿ, ನಾವು ಶಿವಮೊಗ್ಗ ರೇಡಿಯೋ ಶಿವಮೊಗ್ಗದಿಂದ ಅರ್ಪಿತಾ ಮಾತಾಡ್ತಿರ್ತೀವಿ.
12: ಧನ್ಯವಾದ ಧನ್ಯವಾದ ರೀ ಮೇಡಮ್. ಏನು ಆರಾಮದಿರಿ?
9: ನಾನ್ ಚಲೋ ಇದೀನ್ರಿ ಸರ, ನೀವ್ ಹೇಗಿದ್ದೀರಿ?
12: ನಾವ್ ಎಲ್ಲ ಆರಾಮದಿರಿ ಮೇಡಮ್. ಸಿನಿ ಕಹಾನಿ ಸೂಪರ್ ಆಗಿ ಮೂಡ್ ಬರಕತ್ತೀರಿ, ಕಾರ್ಯಕ್ರಮ ಕೇಳಕತ್ತೇವ್ರಿ ಮೇಡಮ್.
9: ಓಕೆ, ಥ್ಯಾಂಕ್ ಯು ರೀ.
12: ಹ್ಞೂ ಮೇಡಮ್,
9: ಹೇಳಿ, ಇವಾಗ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
12: ಹಾ, ವಿಷಯ ಗೊತ್ತಾಯ್ತಲ್ರಿ ಮೇಡಮ್. ನಾವು ನೋಡುದು ಚಿತ್ರಗಳು ಏನ ಥಿಯೇಟರ್ದಾಗ ಅಥವಾ ಏನ
9: ಸಿನಿಮಾಗಳನ್ನ ಥಿಯೇಟರ್ ನೋಡಕ್ ಇಷ್ಟಪಡ್ತೀರಾ ಅಥವಾ ಮನೇಲೇ ಕುತ್ಕೊಂಡು ನೋಡಕ್ ಇಷ್ಟಪಡ್ತೀರಾ?
12: ನಾವ್ ಮನೆಯಲ್ಲಿ ಟಿವಿ ಇಲ್ರಿ ಮೇಡಮ್, ತಂದಿದ್ವಿ. ಟಿವಿ ಅಂತೂ ಬಂದಾದ್ರಿ, ನಾ 80ರ ದಶಕ ಹಿಡಿದು ನೋಡ್ಲಾಕತ್ತೀನ್ರಿ ಮೇಡಮ್. ಪಿಕ್ಚರ್ ಎಲ್ಲಾನು ಕಲರ್ ಬ್ಲ್ಯಾಕ್ ಅಂಡ್ ವೈಟ್.
9: ಓಕೆ,
12: ಹಾ, ಹಿಂದಿ ಕನ್ನಡ. ನಾವ್ ಚಿತ್ರ ಪ್ರೇಮಿ ರೇಡಿಯೋ ಪ್ರೇಮಿ ರೀ ಮೇಡಮ್, ಎರಡು ಹೊರತ್ ಮತ್ತೆ ಯಾವ ಇಲ್ರಿ. ಯಾಕಪ್ಪ ಅಂದ್ರೆ ಚಿತ್ರ ನೋಡುದು ಬಹಳ ಇಂಟ್ರೆಸ್ಟ್ ರೀ ನಮಗೆ. ಈ ಕಡೆಗಟ್ ಬಿಟ್ಟಿನ್ರಿ ಮೇಡಮ್ ನಾವು ಹೊಸ ಚಿತ್ರಗಳು.
9: ಓಕೆ,
12: ಹಳಿವು 80ರ ದಶಕದ ಕಡೆ ಏನ್ ಅದಾವಲ್ರಿ ಮೇಡಮ್, 2000 ತನ ಒಟ್ಟು ಚಿತ್ರ ನೋಡಿ ನೋಡಿ ಪ್ರತಿ

0: ಹಾಕೊಂಡು ನೋಡುದು ಆ 3D ಪಿಕ್ಚರ್ ಅವು ಬಂದಿತ್ತು ರೀ ಮೇಡಮ್.
1: ನಿಜ ನಿಜ ಸರ್.
0: ಹಾ ಇಂಥವೆಲ್ಲ ನೋಡುದು ಆದ್ರೆ ಅಂದ್ರೆ ಚಿತ್ರ ಭಯಂಕರ ನೋಡಿದ್ರಿ ಮೇಡಮ್. ಹಳೆಯವು ಹೊಸವು ಕಲರ್ ಇರ್ದು ಕಲರ್ ಇರ್ಲಾರ್ದು ಆದ್ರೆ ಅನ್ನದ ಟಿಕೆಟ್ ಸಸ್ತ ಐತ್ರಿ ಮೇಡಮ್. ಅವೇ ಟಿಕೆಟ್ ಈಗ ನಮ್ಮ ಥಿಯೇಟರ್ ಒಳಗೆ ನಡೆಯಲ್ಲ ಯಾವ್ರಿ ಎಷ್ಟಪ್ಪ ಅಂದ್ರೆ 200-250 ಅದಾವ್ರಿ ಈಗ.
1: ಏ ಸೂಪರ್ ಸರ್.
0: ಹಾ 2.5 ರೂಪಾಯಿ ಇದ್ದುದು 200 ರೂಪಾಯಿ ಆಗ್ಯಾವ್ರಿ
1: ನೋಡಿ. ನಿಮ್ಮ ಕಾಲದಲ್ಲಿ 2.5 ರೂಪಾಯಿ ಒಂದ್ ಟಿಕೆಟ್ ಇತ್ತು, ಇವಾಗೆಲ್ಲ 250 ರೂಪಾಯಿ ಆಗಿದೆ.
0: 250 ನೋಡ್ರಿ ಮೇಡಮ್. ಯಾಕಪ್ಪ ಅಂದ್ರೆ ಅದ್ರ ಸಲುವಾಗಿ ಚಿತ್ರದಾಗ ಅದ್ರಂಗ ಇಂಟ್ರೆಸ್ಟ್ ಬರಂಗಿಲ್ರಿ ಮೇಡಮ್ ಅಲ್ಲಿ ಈಗ.
1: ನಿಜ ನಿಜ ಸರ್.
0: ಹಿಂಗಾಗಿ ನಾವು ಥಿಯೇಟರ್ ಹೋಗುದು ಬಾಡ್ರಿ ಮೇಡಮ್. ಯಾಕಪ್ಪ ಅಂದ್ರೆ 4 ಶೋ ಇರ್ತಿದ್ರಿ ಅವಾಗ, ಬೆಳಿಗ್ಗೆ 12-3, 3-6, 6-9, ಮತ್ತೆ 9-ಇಂದ ರಾತ್ರಿ 12 ಲಾಸ್ಟ್ ರೀ.
1: ನೈಟ್ ಶೋ ಎಲ್ಲ ಇರ್ತಿತ್ತು ಅಲ್ವಾ?
0: ಹೌದ್ರಿ ಮೇಡಮ್, ಹೌದ್ರಿ.
1: ಓಕೆ ಓಕೆ ಸರ್. ನೋಡಿ ನೀವು ಮಾತಾಡ್ತಿರುವಾಗ ನಿಮ್ಮನ್ನ ಒಮ್ಮೆ ನಾವು ಆ ದಿನಕ್ಕೆ ಕರ್ಕೊಂಡು ಹೋಗಿ ಬಂದ್ವಿ ಅಲ್ವಾ?
0: ಹೌದ್ ಹೌದ್ರಿ ಮೇಡಮ್. ಎಲ್ಲ ಮತ್ತ ಹಳೆ ನೆನಪು ಬತ್ ನೋಡ್ರಿ ಮೇಡಮ್. ನಾವು ವಿಜಯಪುರ ಥಿಯೇಟರ್ ಎಲ್ಲ ತಿರುಗಾಡುದು
1: ನೋಡಿ, ವಿಜಯಪುರ ಥಿಯೇಟರ್ ಎಲ್ಲ ಅಡ್ಡಾಡ್ಕೊ ಬಂದ್ರೇನ್ರಿ?
0: ಹೌದ್ ಹೌದ್ರಿ ಹೌದ್ರಿ.
1: ಚಲೋ ಆಯ್ತು ಬಿಡ್ರಿ ಮತ್ತ.
0: ಹ್ಞೂನ್ರಿ ಮೇಡಮ್,
1: ಧನ್ಯವಾದಗಳು ಸರ್ ಕರೆ ಮಾಡಿದ್ಕೆ, ಹೀಗೆ ಖುಷಿಯಾಗಿರ್ಲಿ.
0: ನಮಸ್ಕಾರ ನಮಸ್ತೆ.
1: ನಮಸ್ಕಾರ ಸರ್. ಓಕೆ, ಎಲ್ರು ಎಷ್ಟು ಖುಷಿಯಿಂದ ಮಾತಾಡ್ತಿದಾರಲ್ಲೋ, ಅವರ ದಿನಗಳನ್ನ ನೆನಪು ಮಾಡ್ಕೊಳ್ತಾ. ಓಕೆ, ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ.
2: ಹಲೋ ಮೇಡಮ್ ಅವರೇ, ನಮಸ್ಕಾರ.
1: ಹಲೋ ಸರ್, ನಮಸ್ಕಾರ.
2: ಹೇಗಿದ್ದೀರಿ ಮೇಡಮ್ ಅವರೇ?
1: ನಾನು ಸೂಪರ್ ಫೈನ್, ಫಸ್ಟ್ ಕ್ಲಾಸ್. ನೀವು?
2: ನಾವು ಚೆನ್ನಾಗಿದ್ದೇವೆ ಮೇಡಮ್ ಅವರೇ. ಮಧ್ಯಾಹ್ನದ ಊಟ ಆಯ್ತೇನ್ರಿ ಮೇಡಮ್ ಅವರೇ?
1: ಊಟ ಆಯ್ತು ಸರ್. ನಿಮ್ಮದು?
2: ಮೇಡಮ್ ಅವರೇ ಆಯ್ತು.
1: ನಿಮ್ದು ಊಟ ಆಯ್ತಾ?
2: ಹ್ಞೂನ್ರಿ.
1: ಸರಿ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯ ಗೊತ್ತಾಯ್ತಾ?
2: ವಿಷಯ ಗೊತ್ತಾಯ್ತು ಮೇಡಮ್ ಅವರೇ. ಸಿನಿಮಾ ಮನೆಯಲ್ಲಿ ನೋಡೋದು ಒಳ್ಳೆ
1: ನೋಡಕ್ ಇಷ್ಟಪಡ್ತೀರಾ ಅಥವಾ ಥಿಯೇಟರ್ ಹೋಗಿ ನೋಡಕ್ ಇಷ್ಟಪಡ್ತೀರಾ?
2: ಹೌದು ಮೇಡಮ್ ಅವರೇ, ಒಂದು ಒಳ್ಳೆ ಟಾಪಿಕ್ ತಗೊಂಬಂದಿದ್ದೀರಾ ಮೇಡಮ್ ಅವರೇ. ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ನಾವು ಸಿನಿಮಾನ ಟಾಕೀಸ್ ಅಲ್ಲೇ ಹೋಗಿ ನೋಡ್ಬೇಕು ಮೇಡಮ್ ಅವರೇ. ಯಾಕ್ ಗೊತ್ತಾ? ಪಾಪ ಅವ್ರ ಅಷ್ಟೆಲ್ಲ ದುಡ್ಡು, ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ಕಷ್ಟಪಟ್ಟು ವರ್ಷಾನ್ಗಟ್ಲೆ ಅವ್ರ ಸಿನಿಮಾ ತೆಗ್ದಿರ್ತಾರೆ, ನಾವು ಮನೇಲಿ ಕುತ್ಕೊಂಡು ನೋಡ್ಬಿಟ್ರೆ ಅದ್ ಏನ್ ಚೆನ್ನಾಗಿರುತ್ತೆ ಮೇಡಮ್ ಅವರೇ ಅಲ್ವಾ? ಹಾಗಾಗಿ ಒಂದು ಅದು ರಿಲೀಸ್ ಆದ ಸಮಯದಾಗ ನಾವು ಅವ್ರಿಗೆ ಒಂದು ಎಲ್ರು ಪ್ರತಿಯೊಬ್ರು ಸಿನಿಮಾ ನೋಡಿದ್ರೆ ಅವ್ರ ಸಿನಿಮಾ ತೆಗೆದಕ್ಕೂ ಸಾರ್ಥಕ ಆಗುತ್ತೆ. ಆಮೇಲೆ ಮತ್ತೆ ನೆಕ್ಸ್ಟ್ ಬೇರೆ ಸಿನಿಮಾ ತೆಗಿಯಕ್ಕೂ ಅವ್ರಿಗೆ ಒಂದು ಅನುಕೂಲ ಆಗುತ್ತೆ. ಆಮೇಲೆ ಆಮೇಲೆ ಇದ್ದದೆ ಮನೇಲಿ ಟಿವಿಯಲ್ಲಿ ಬರುತ್ತೆ, ಆಮೇಲೆ ಬರೋದು ಆ ವಿಚಾರ ಬೇರೆ ಮನೇಲಿ ನೋಡೋದು. ಆದ್ರೆ ಸ್ಟಾರ್ಟಿಂಗ್ ನಲ್ಲಿ ರಿಲೀಸ್ ಆದ ಸಮಯದಲ್ಲಿ ಎಲ್ಲರೂ ಸ್ವಲ್ಪ ಪ್ರೋತ್ಸಾಹ ಕೊಡ್ಬೇಕು ಅವ್ರಿಗೆ. ಹೊಸಬ್ರಾಗಿರ್ಲಿ ಹಳಬ್ರಾಗಿರ್ಲಿ ಯಾರೇ ಸಿನಿಮಾ ತೆಗ್ದಿರ್ಲಿ, ಒಬ್ಬರೇ ನಾವು ಹಳಬ್ರಿಗೆ ಪ್ರೋತ್ಸಾಹ ಕೊಡ್ಬೇಕು, ಹೊಸಬ್ರಿಗೆ ಪ್ರೋತ್ಸಾಹ ಕೊಡಬಾರ್ದು ಅನ್ನೋ ಬರಬಾರ್ದ ಭಾವನೆ.
1: ನಿಜ ನಿಜ ಸರ್.
2: ಎಲ್ಲರಿಗೂ ನಾವು ಪ್ರೋತ್ಸಾಹ ಕೊಡ್ಬೇಕು. ಅವರು ಹಳಬ್ರು ಮುಂದ್ ಬಂದ್ ಆಗಿದೆ, ಇನ್ನು ಹೊಸಬ್ರಿಗೂ ಕೂಡ ಅವ್ರಿಗೂ ಅವಕಾಶ ಮಾಡ್ಕೊಡೋಣ. ಅವ್ರು ತೆಗ್ದಂತ ಸಿನಿಮಾಗಳು ನಾವು ನೋಡ್ಬೇಕು, ನೋಡಿದಾಗ ಅವರು ಕೂಡ ನಾವು ಸಿನಿಮಾ ಹೊಸಬ್ರಾದ್ರು ನಮ್ ಸಿನಿಮಾಗಳನ್ನ ನಮ್ಮ ಅಭಿಮಾನಿಗಳು ನೋಡ್ತಾರೆ ಅಂತ ಅವ್ರಿಗೂ ಖುಷಿ ಆಗುತ್ತೆ.
1: ಖಂಡಿತ, ಈ ಒಂದು ಸಂದರ್ಭದಲ್ಲಿ ಒಂದು ಒಳ್ಳೆ ಸಂದೇಶವನ್ನ ಕೊಟ್ರಿ. ಹೊಸದೋ ಹಳಬ್ರೋ ಯಾರಿಗಾದ್ರೂ ಪರವಾಗಿಲ್ಲ, ಸಿನಿಮಾ ಮಾಡುವಂತ ಸಿನಿ ಕಲಾವಿದರಿಗೆ ಪ್ರೋತ್ಸಾಹವನ್ನ ನೀಡಬೇಕು ಅಂತ. ಹಾಗೆ ಚಿಕ್ಕಪ್ಪರೆ, ಈ ಸಂದರ್ಭದಲ್ಲಿ ನೀವು ಸಿನಿಮಾದಲ್ಲಿ ಅಂದ್ರೆ ಥಿಯೇಟರ್ ಹೋಗಿ ಸಿನಿಮಾ ನೋಡುವಾಗ ಒಂದಿಷ್ಟು ಆದಂತಹ ಅನುಭವಗಳನ್ನ ಹಂಚ್ಕೋಬಹುದಾ? ಈಗ ಉದಾಹರಣೆಗೆ ಆ ಒಂದು ಸ್ಕ್ರೀನ್ ಇರುತ್ತೆ, ಫುಲ್ ಲೈಟ್ಸ್ ಆಫ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಹೀರೋ ಎಂಟ್ರೋ ಹೀರೋಯಿನ್ ಎಂಟ್ರೋ ಒಂದು ಫೈಟಿಂಗ್ ಸೀನೋ ಎಲ್ಲ ಇರುತ್ತಲ್ಲ, ಯಾವ ಕ್ಷಣವನ್ನ ಹೆಚ್ಚು ಎಂಜಾಯ್ ಮಾಡ್ತೀರಾ?
2: ಖಂಡಿತವಾಗ್ಲೂ ಮೇಡಮ್ ಅರೆ, ನಾವು ನಮ್ಮ ಊರ್ನಲ್ಲಿ ಇದ್ದಾಗ ನ್ಯಾಮತಿಲಿ ಸಂಗಮ್ ಟಾಕೀಸ್ ಅಂತ ಇತ್ರಿ ಮೇಡಮ್ ಅರೆ.
1: ನ್ಯಾಮತಿಯಲ್ಲಿ? ಓಕೆ.
2: ನಾವು ನ್ಯಾಮತಿಗೆ ಬಂದು ನೋಡ್ತಾ ಇದ್ವಿ. ನಮ್ ನ್ಯಾಮತಿಯಿಂದ 9 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತ ನಮ್ದು ರಾಮೇಶ್ವರ ಅಂತ ಹೇಳಿ ಊರು.
1: ಓಕೆ.
2: ನಾವು ಸಿನಿಮಾ ನ್ಯಾಮತಿಗೆ ಬಂದು ಸಿನಿಮಾ ನೋಡ್ತಾ ಇದ್ವಿ. ಈ ರಾಜ್ಕುಮಾರ್ ಸಿನಿಮಾ ಬಂದ್ಬಿಡ್ತು ಅಂದ್ರೆ ಅದು ಏನ ಬಿಡ್ರಿ, ಅದು ಅಷ್ಟಿಷ್ಟು ಖುಷಿ ಅಲ್ಲ ನಮ್ಗೆ. ನಾವು ಇದಕ್ಕೆ ಗಾಂಧಿ ಸೀಟಿಗೆ ಹೋಗ್ತಾ ಇರ್ತಿದ್ವಿ ಅವಾಗ ನಾವೆಲ್ಲ.
1: ಗಾಂಧಿ ಸೀಟು ಕತ್ತೆ ಎತ್ಕೊಂಡು ನೋಡ್ತಿದ್ರೇನು?
2: ಗಾಂಧಿ ಸೀಟಿಗೆ ಹೋದಾಗ ಕುತ್ಕಂದ್ರೆ ನೆಲ ಮೇಲೆ ಕುತ್ಕಂದ್ರೆ ಯಾವ ಕಾರ್ಗಳು ಅವು ಬಂದು ಅಂತ ಒಂದೇ ಸಲಗೆ ಬ್ರೇಕ್ ಹಾಕಿರ ಮೈ ಮೇಲೆ ಬಂದಂಗ.
1: ಹೌದು, ಸ್ಕ್ರೀನ್ ಹತ್ತನೇ ಇರ್ತೀವಲ್ಲ ನಾವು.
2: ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ರಾಜ್ಕುಮಾರ್ ಅವ್ರ ಹಾಡು ಸ್ಟಾರ್ಟ್ ಆದ ತಕ್ಷಣನೆ ಆ ಹಿಂದ್ಗಡೆಯಿಂದ ಚಿಲ್ಲರೆ ಹೋಗಿ ಇರೋದು ತುಂಬಾ ಅವಾಗೆಲ್ಲ ಅಭಿಮಾನ. 10 ಪೈಸಾ, 4 ಅಣೆ, 8 ಅಣೆ ಈ ತರ ಎಲ್ಲ ಹೋಗಿರು. ನಾವು ಗಾಂಧಿ ಸೀಟ್ ನ ಹೋಗಿ ಪಿಕ್ಚರ್ ನೋಡೋದಲ್ದನೆ ದುಡ್ಡು ಕೋಶ.
1: ಇದು ವಿಶೇಷವಾಗಿದೆ ನೋಡಿ.
2: ಹೌದು,
1: ಈ ಕಡೆ ಸಿನಿಮಾ ಸಿನಿಮಾ, ಆ ಕಡೆ ದುಡ್ಡು ಕಲೆಕ್ಷನ್ ಕಲೆಕ್ಷನ್.
2: ನಾವು ಕೊಟ್ಟಿರೋ ದುಡ್ಡಿಗಿಂತ ತ್ರಿಬಲ್ ಪಟ್ ದೊಡ್ಡ ಬಾಯ್ ಆಗಿರೋದು
1: ನಮಗೆ. ಸೂಪರ್ ಸರ್, ಈ ಒಂದು ಐಡಿಯಾ ತುಂಬಾ ಜನಕ್ಕೆ ಗೊತ್ತಿರಲ್ಲ ಬಿಡಿ, ಗಾಂಧಿ ಸೀಟ್ ಅಲ್ಲಿರೋ ಸ್ಪೆಷಾಲಿಟಿ.
2: ಹೌದಾ, ಸಿನಿಮಾ ಟಾಕೀಸ್ ನಲ್ಲಿ ನೋಡದೆ ಒಂದ್ ಮಜಾ.

0: ಇರುತ್ತೆ ಮೇಡಮ್ ಅವರೇ, ಆ ಒಂದು ದೊಡ್ಡ ಸ್ಕ್ರೀನ್, ಆಮೇಲೆ ಆ ಒಂದು ಹೋಮ್ ಥಿಯೇಟರ್ ಅಲ್ಲಿ ಬರ್ತಕ್ಕಂತ ಒಂದು ಡಿಜಿಟಲ್
1: ಸೌಂಡ್
0: ಎಫೆಕ್ಟ್ ಅವೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನಾವು ಪದೇ ಪದೇ ಎದ್ದು ಆ ಕಡೆ ಈ ಕಡೆ ಹೋಗಂಗಿರೋದಿಲ್ಲ,
1: ಕುತ್ಕೊಳ್ರಿ ಸಾಕು ಅಂತ ಕಾಣಿಸ್ತಿಲ್ಲ,
0: ಎದ್ದೇಳಂಗ ಇರ್ತಿರ್ಲಿಲ್ಲ, ಏ ಕುತ್ಕೊಡ್ರಿ ನೀವೇನ್ರಿ, ನೀವು ಎದ್ದ ಎದ್ ಹೋಗ್ರಿ ಇದ್ಲಾಗ ಎದ್ದು ಆ ಕಡೆ ಹೊರಗಡೆ ಹೋಗ್ರಿ ಅಂತ ಬಯ್ಯರು. ಹಾಗಾಗಿ ನಮ್ಗೆ ಎಷ್ಟೇ ಒಂದ್ ಏನೇ ಸಮಸ್ಯೆ ಆಗ್ತಾ ಇದ್ರು ಆ ಇಂಟರ್ವ್ಯೂಲ್ ಬೇಡ ತನಕನಾರು ನಾವು ಶಿಸ್ತಾಗೆ ಕುತ್ಕೊಂಡು ಸಿನಿಮಾ ನೋಡ್ಬೇಕಾಗಿತ್ತು. ಆಮೇಲೆ ಈ ಹೆಂಗೆಳೆಯರು ಸಿನಿಮಾಗಳು ಬಂದಾಗ, ಶ್ರುತಿ ಸಿನಿಮಾ ಬಂತು ಅಂದ್ರೆ ಹೆಂಗೆಳೆಯರು ಒಂದು ಅವ್ರ ಖರ್ಚು ಇಟ್ಕೊಂಡೇ ಇರ್ಬೇಕಾಗಿದ್ರೆ ಆ ಕಣ್ಣೀರ್ ವರ್ಸ್ಕೊಳಕ್ಕೆ. ಅದು ಸಿನಿಮಾ ಅಂತ ಅಂದ್ರು ಕೂಡ ಆ ಒಂದು ಭಾವನೆ ಇರುತ್ತಲ್ಲ
1: ಸಿನಿಮಾ,
0: ಕಣ್ಣೀರ್ ಅಲ್ಲಿ ಹೊರಗ್ ಬಂದಾಗ ಅದು ಎಷ್ಟು ಹೆಂಗಸರು ಕಣ್ಣಲ್ಲಿ ನೀರು ವರ್ಸ್ಕೊಂಡ್ ಅವ್ರ ಕಣ್ಣುಗಳಲ್ಲಿ ಎಷ್ಟು ಕೆಂಪಾಗಿರ್ತದ ಅಂದ್ರೆ ಒಂದು ನೆನ್ಪ್ ಮಾಡ್ಕೋಬೇಕು ಮೇಡಮ್.
1: ಖಂಡಿತ ಸರ್, ಸಿನಿಮಾ ಥಿಯೇಟರ್ ಬಗ್ಗೆ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಂಡ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಧನ್ಯವಾದಗಳು ಮೇಡಮ್ ಅವರೇ ಅವಕಾಶಕ್ಕಾಗಿ.
1: ಓಕೆ, ಎಸ್ ಚಿಕ್ಕಪ್ಪ ಅವ್ರು ಕರೆ ಮಾಡಿ ಒಳ್ಳೊಳ್ಳೆ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ರು ಅಲ್ವಾ, ಹಾಗೆ ಗಾಂಧಿ ಕ್ಲಾಸ್ ಅಲ್ಲಿರುವ ಸ್ಪೆಷಾಲಿಟಿ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ, ನಮಸ್ತೆ ಅಮ್ಮ,
1: ಹೇಗಿದ್ದೀರಾ ಸರ್?
2: ಚೆನ್ನಾಗಿದ್ದೀವಿ.
1: ಚೆನ್ನಾಗಿದ್ದೀರಾ ಸರ್? ಮಧ್ಯಾಹ್ನದ ಊಟ ಆಯ್ತಾ?
2: ಹಾ, ಮಧ್ಯಾಹ್ನದ ಊಟ ಆಯ್ತು.
1: ಓಕೆ,
2: 3 ಗಂಟೆಯಿಂದ ಮೃಷ್ಟಾನ್ನ ಭೋಜನ ಉಣಿಸಿದ್ರಿ, ಆ ಹಳೆ ಹಾಡುಗಳನ್ನೆಲ್ಲ ಈ ಕೇಳೋ ಸೌಭಾಗ್ಯ ಅಲ್ವಾ?
1: ಹೌದ್ ಹೌದ್ ಸರ್, ಆ ಸಾಂಗ್ ಎಲ್ಲ ಹಾಕೋರು ನಮ್ಮಲ್ಲಿ ಶ್ರೀಕಾಂತ್ ಅಂತ ಒಬ್ರಿದ್ದಾರೆ, ಅವರೇ ಒಳ್ಳೊಳ್ಳೆ ಗೀತೆಗಳನ್ನ ಹಾಕೋದು
2: ತುಂಬಾ ಒಳ್ಳೆ ಹಾಡು ಅವನ್ನೆಲ್ಲ. ನಾವು ಏನ್ ಮಾಡ್ತೀವಿ ಕೊಟ್ರೆ ನಾಟಕಕ್ಕೆ ಸಂಗೀತ ನಾಟಕಕ್ಕೆ ಆ ಹಾಡು ಹಾಡುಗಳನ್ನ ಹಾಕಿ ಜನರನ್ನ ಕುಣಿಸೇವಿ ಸರ್, ಕಲಾವಿದರನ್ನ ಕುಣಿಸೇವಿ ಒಂದಾನೊಂದು ಕಾಲದಾಗೆ.
1: ಏ ಸೂಪರ್, ಅದೆಲ್ಲ ನೆನಪಾಯ್ತಾ?
2: ಅಯ್ಯೋ, ಈಗ ನೆನಪಾಯ್ ಬಿಟ್ಕೊಂಡ್ರಿ, ಆ ಪಿ ಬಿ ಶ್ರೀನಿವಾಸ್ ಹಾಡುಗಳು ಎಂತ ಅದ್ಭುತವಾಗಿದಾವ್ರಿ ಮರೇ.
1: ನಿಜ ನಿಜ, ಅದಕ್ಕೆ ರೇಡಿಯೋ ಶಿವಮೊಗ್ಗ ಕೇಳ್ತಾ ಇರ್ಬೇಕು.
2: ಅಯ್ಯೋ ಕೇಳೋದಂತದ್ರಿ, ನಮ್ಮ ಪಕ್ಕ ಸ್ನೇಹಿತ
1: ಆಗಿಬಿಟ್ಟಿದಾರಲ್ವಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ನಿಮ್ಮ ಅಭಿಮಾನಕ್ಕೆ ನಮ್ಮ ಅಭಿನಂದನೆಗಳು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿನಿಮಾಗಳನ್ನ ಥಿಯೇಟರ್ ಅಲ್ಲಿ ನೋಡೋದು ಇಷ್ಟನಾ ಅಥವಾ ಮನೇಲಿ ಕುತ್ಕೊಂಡು ನೋಡೋದು ಇಷ್ಟನಾ ಅನ್ನೋ ವಿಷಯವನ್ನ ತೆಗೆದುಕೊಂಡು ಬಂದಿದ್ದೆ. ಸೊ ನೀವ್ ಯಾವ ಪೈಕಿ ಅವರು?
2: ನಾವು ಏನ್ ಗೊತ್ತಂದ್ರೆ ಕೈಯಲ್ಲಿ ಕಾಸು ಇರ್ತಿರ್ಲಿಲ್ಲ, ಕೇವಲ ಗಾಂಧಿ ಸೀಟ್ ಅನ್ನೋರು 80 ಪೈಸಾ.
1: 80 ಪೈಸೆ
2: ಮನೆಯಲ್ಲಿ ಸಿನಿಮಾ ನೋಡೋರು ತುಂಬಾ ಕೇಳಕ್ ಕಾಣೋರು ಅವತ್ತಿನ ಕಾಲದಾಗೆ.
1: ಹೌದ್ ಹೌದು,
2: ಸಿನಿಮಾ ನೋಡೋರು ಅಂತಂದ್ರೆ ಪೋಲಿಗಳು ಅಂತ.
1: ಓ ಹಾಗೆ.
2: ನಾವು ಸೆಕೆಂಡ್ ಶೋಕೆ ಸ್ನೇಹಿತರು ಕದ್ದು ಮುಚ್ಚಿ ಹೋಗಿ ನಮ್ಗೆ ಯಾರಿಗೂ ಕಾಣಿಲ್ದಂಗೆ.
1: ಓಕೆ,
2: ಹೌದು, ಸೆಕೆಂಡ್ ಶೋ ನೋಡ್ಕೊಂಡು ಬರೀನಿ ಅವತ್ತಿನ ಕಾಲ ಈಗ ನೆನಪಾಗ್ತಾ ಇದೆ.
1: ಸೆಕೆಂಡ್ ಶೋ ಹೋಗ್ತಿದ್ರಿ, ಎಷ್ಟೊತ್ತಿಗೆ ಪ್ರಾರಂಭ ಆಗಿ ಎಷ್ಟೊತ್ತಿಗೆ ಮುಗಿತಿತ್ತು ಸರ್?
2: ಅದು ಸೆಕೆಂಡ್ ಶೋ ಸುಮಾರು ಒಂದು 9-9:30 ಶುರು ಆಗೋದು.
1: ಹಾ,
2: ರಾತ್ರಿ 1 ಗಂಟೆಗೆ ಮುಗಿಯೋದು.
1: ರಾತ್ರಿ 1 ಗಂಟೆಗೆ
2: 1 ಗಂಟೆ ಮುಗಿಯೋದು ಸೆಕೆಂಡ್ ಶೋ ನೋಡೋದಂದ್ರೆ ಆಗ ಒಳ್ಳೆ ಶೋಕಿ.
1: ಹ್ಮ್
2: ಹೌದು, ಈಗ ಹಗಲೆಲ್ಲ ಆಗ್ತಿರ್ಲಿಲ್ಲ ನಮಗೆ.
1: ಹೌದ್ ಹೌದು, ಹಗಲತ್ತೇನ್ ಕೆಲ್ಸಕ್ಕೆ ಹೋಗ್ತಿದ್ರ ಓದ್ತಿದ್ರ ಹೇಗೆ ಸರ್?
2: ಇಲ್ಲ, ಮನೆಯಲ್ಲೇ ಕೆಲಸ, ನಾವೇನು ಎಲ್ಲೂ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ನಾನು ರೈತ ಅಲ್ಲ,
1: ರೈತರು ಮನೆಯಲ್ಲೇ ಸಾಕಷ್ಟು ಕೆಲ್ಸ ಇರತ್ತಲ್ಲ. ಆದ್ರೂ ಮನೇಲಿ ಅಷ್ಟೊಂದೆಲ್ಲ ಕೆಲ್ಸ ಮಾಡಿ ಗದ್ದೆ ಹೊಲಗಳಲ್ಲಿ ರಾತ್ರಿ ಸಿನಿಮಾ ನೋಡಕ್ ಹೋಗ್ತಿದ್ರಲ್ಲ, ಅದಕ್ಕೆ ಖುಷಿ ಪಡ್ಬೇಕು ನೋಡಿ.
2: ಹೌದ್ರಿ, ಅದು ಏನಂದ್ರೆ ನಾನ್ ಸಿನಿಮಾ ಹೋಗ್ಯಾನಂತ ನಮ್ ತಂದೆ ಗೊತ್ತಾಗಿದ್ರೆ ಹೊಡ್ತ.
1: ತಂದೆ ಗೊತ್ತಾಗ್ದಂಗ ಕದ್ದು ಮುಚ್ಚಿ ಹೋಗ್ತಿದ್ರಿ.
2: ಹೌದು, ಅಂತ ಕಾಲ ನೋಡ್ರಿ, ಗದ್ದೆಲ್ಲೇ ಮುಲ್ಕಿಂದಾರ ಅಂತ ತಿಳ್ಕೋಬೇಕು. ಅದಕ್ಕೊಂದು ಕಂಬಳಿ ಒರೆಸಿ ಆ ತುಂಡುಗಳಿಗೆ ನಾವು ಸಿನಿಮಾ ತೆಗೆಸಿದ್ರೆ
1: ಈ ತರ ಕೂಡ ಹೋಗ್ತಿದ್ರಿ ಹಾಗಿದ್ರೆ. ಯಾರಾದ್ರೂ ಬಂದ್ ನೋಡಿದ್ರೆ ಇಲ್ಲೇ ಮಲಗಿದಾರೆ ಅಂತ ಅನಿಸ್ತಿತ್ತು ಗದ್ದೆ.
2: ಮಲಗಿದ್ದಾರೆ ಅನ್ಕೋಬೇಕು, ಅಂತ ದಿನಗಳು ಕಳೆದವಾದ ಸುದಿನಗಳು.
1: ಏ ಸೂಪರ್ ಸರ್, ನಿಮ್ಮೊಟ್ಟಿಗೆ ಮಾತಾಡ್ತಾ ನನಗೆ ತುಂಬಾ ಖುಷಿ ಆಗ್ತಿದೆ. ಒಬ್ಬೊಬ್ರು ಕೂಡ ಒಂದೊಂದು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ದೀರಾ.
2: ಖಂಡಿತ, ಈಗ ನೋಡಿ ಆ ಪಿ ಬಿ ಶ್ರೀನಿವಾಸ್ ಹಾಡುಗಳು ಬಂದ್ರೆ ಮನಸ್ಸಿಗೆ ಎಷ್ಟು ಉಲ್ಲಾಸ ಆಗುತ್ತೆ ನೋಡಿ.
1: ನಿಜ ನಿಜ ಸರ್,
2: ಎಸ್ ಪಿ ಬಿನೂ ಕೂಡ ಫಸ್ಟ್ ಫಸ್ಟ್ ಹಾಡಿದ್ರು ತುಂಬಾ ಚೆನ್ನಾಗಿರ್ತಾನ್ರಿ ಆಗ ನಾವು ಕೂಡ.
1: ಓಕೆ ಸರ್, ಧನ್ಯವಾದಗಳು ಸರ್ ಕರೆ ಮಾಡಿ ನಿಮ್ಮ ಒಂದು ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಕ್ಕೆ.
2: ಖಂಡಿತ, ಅಭಿನಂದನೆಗಳು ಅವಕಾಶಕ್ಕಾಗಿ. ಅಭಿನಂದನೆಗಳು.
1: ಓಕೆ ಸರ್,
2: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಎಸ್. ನಾರಾಯಣಪ್ಪ ಸರ್ ಕರೆ ಮಾಡಿದ್ರು, ಸಾಗರದಿಂದ ಚೆನ್ನಾಗಿ ಮಾತಾಡಿದ್ರು. ಹಾಗೆ ನಮ್ಮ ನೆಚ್ಚಿನ ಕೇಳುಗರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ಈ ಮಾತುಕತೆ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಚೋಟ ಬ್ರೇಕ್ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಕಾವ್ಯ ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.

0: Yes, welcome back. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಬಚ್ಚನ್ ಸಿನಿಮಾದ ಒಂದು ಸೊಗಸಾಗಿರುವಂತಹ ಗೀತೆಯನ್ನ ಕೇಳ್ಕೊ ಬಂದ್ರಿ. ಸೋನು ನಿಗಮ್ ಅವರು ಹಾಗೆ ಶ್ರೇಯಾ ಘೋಷಲ್ ಅವರು ಹಾಡಿರುವಂತಹ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ ಇದ್ದು ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ಕೂಡ ಇತ್ತು. ಸೊ ಸೂಪರ್ ಸಾಂಗ್ ಅಲ್ವಾ? ಹಾಗಿದ್ರೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ಸಿನಿ ಕಹಾನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ದೆ. ಅದರಲ್ಲೂ ಸಿನಿಮಾವನ್ನ ಥಿಯೇಟ್ರಲ್ಲಿ ನೋಡೋಕೆ ಇಷ್ಟಪಡ್ತೀರಾ ಅಥವಾ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮನೆಯಲ್ಲೇ ನೋಡೋಕೆ ಇಷ್ಟಪಡ್ತೀರೋ ಅಥವಾ ಥಿಯೇಟ್ರಲ್ಲಿ ನಿಮಗೆ ಆದಂತಹ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನ ಕೂಡ ಶೇರ್ ಮಾಡ್ಕೋಬಹುದು ಅಂತ ಹೇಳ್ತಿದ್ದೆ. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರು ಎಲ್ಲಿಂದ ಕರೆ ಮಾಡ್ತೀರ ಕೇಳುವ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ಹಲೋ, ನಮಸ್ತೆ ಸರ್.
1: ಆರಾಮಿದ್ದೀರಿ ಮೇಡಮ್?
0: ನಾನ್ ಚಲೋ ಇದ್ದೀನಿ, ನೀವ್ ಹೇಗಿದ್ದೀರಿ?
1: ನಾವು ಚಲೋ ಇದ್ದೀನಿ ನೋಡ್ರಿ ಮೇಡಮ್.
0: ಹೌದೇನಾ?
1: ಹೌದ್ರಿ ಮೇಡಮ್.
0: ಮತ್ತೆ ಏನ್ ಸಮಾಚಾರ?
1: ಏನಿಲ್ಲ ಮೇಡಮ್, ಇವತ್ತು ರಕ್ಷಾಬಂಧನ ಹಬ್ಬದ ಶುಭಾಶಯ ಮೇಡಮ್ ಎಲ್ಲ ನಮ್ಮ ಅಕ್ಕ ತಂಗಿಯರಿಗೂ.
0: ಓಕೆ, ನಿಮ್ಮೆಲ್ಲರ ಅಕ್ಕ ತಂಗಿಯರ ಪರವಾಗಿ ನಿಮಗೂ ಕೂಡ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು.
1: ಧನ್ಯವಾದ ಮೇಡಮ್, ಧನ್ಯವಾದ.
0: ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸಿನಿಮಾದ ಬಗ್ಗೆ ಮಾತಾಡುವಂತ ಸಿನಿ ಕಹಾನಿ ಕಾರ್ಯಕ್ರಮ, ಓಕೆನಾ?
1: ಕೇಳಕತ್ತಿದ್ರಿ ಮೇಡಮ್.
0: ಸೊ ನೀವು ಹೇಳಿ, ನೀವು ಸಿನಿಮಾವನ್ನ ಥಿಯೇಟರ್ ಅಲ್ಲಿ ನೋಡಕ್ ಇಷ್ಟಪಡ್ತಿರೋ ಅಥವಾ ಮನೇಲಿ ಕುತ್ಕೊಂಡು ಟಿವಿ ಅಲ್ಲಿ ನೋಡಕ್ ಇಷ್ಟಪಡ್ತಿರೋ?
1: ಮೇಡಮ್, ಥಿಯೇಟರ್ ಅಲ್ಲಿ ನೋಡೋದು ಉತ್ತಮ ಮೇಡಮ್
0: ಅಲ್ವಾ?
1: ಯಾಕಂದ್ರೆ ಮಹಾಭಾರತ ಸಿಗುತ್ತೆ ಮೇಡಮ್ ಅಲ್ಲಿ.
0: ಹೌದು,
1: ಯಾಕಂತ ಕೇಳಿದ್ರೆ ಪ್ರತಿಯೊಬ್ರು ಬಂದಿರ್ತಾರೆ ಅಲ್ಲಿ. ಮನ್ಯಾಗ ಏನ್ ಅಟ್ಟೆ ನೋಡ್ಬೇಕಲ್ಲ ಕುಟುಂಬಸ್ಥರು. ಮಹಾಭಾರತ ರಾಮಾಯಣ ಎಲ್ಲ ನಡೆಯುತ್ತೆ. ಒಬ್ರು ಯಾರು ಮುಖತ್ತಾರ, ಒಬ್ರು ಯಾರು ಊಟಕ್ಕೆ ಮುಖಂಡ್ ನೋಡ್ತಿರ್ತಾರ.
0: ಇನ್ನು ರಿಮೋಟ್ ಇಂದು ಜಗಳ ಬೇರೆ ನಡೀತಿರೋದ. ನಾನು ಅದ್ ನೋಡ್ಬೇಕು, ಇದ್ ನೋಡ್ಬೇಕು.
1: ನನ್ನ ಕಾಲ್ ತುಳಿದು ನಿನ್ನ ಕಾಲ್ ತುಳಿದು ರಶ್ ಇದ್ದ ನೋಡ್ಬೇಕ್ರಿ ಅಲ್ಲಿ. ಗುರುಕ್ಷೇತ್ರ ನಡೆದ್ಬಿಡೋದೆ ಅನುಭವ ಆಗ್ಬಿಡ್ತದೆ ಮೇಡಮ್ ಅಲ್ಲಿ. ಯಾಕಂದ್ರೆ ಮತ್ತೆ ಎಲ್ಲರೂ ರಶ್ ಇರುತ್ತೆ ಮೇಡಮ್ ಅಲ್ಲಿ.
0: ನಿಜ ನಿಜ ಸರ್.
1: ಟಿಕೆಟ್ ಈಗ ದೊಡ್ಡದಾಡೋದು ನೋಡ್ಬೇಕ್ರಿ ಮಗನ. ನಾವು ಯಾವಾಗ್ರಿ ಮೇಡಮ್, ನಮಗೆ ಎತ್ತಿತ್ತಪ್ಪ ನಾವು ಟಿಕೆಟ್, ನಾವು ಸಿನಿಮಾ ನೋಡೋಗಂದ್ರೆ 1.90 ರೂಪಾಯಿ ಟಿಕೆಟ್ ಮೇಡಮ್.
0: ನಿಮ್ದಾದ್ರೆ 1.90 ರೂಪಾಯಿ. ನಮ್ ಲಾಸ್ಟ್ ಕಲರ್ ಕಾಲ್ ಮಾಡಿದ್ರು ನಾರಾಯಣಪ್ಪ ಅಂತ, 80 ಪೈಸೆ ಕೊಟ್ಬಿಟ್ಟು ಸಿನಿಮಾ ನೋಡ್ತಿದ್ರಂತೆ.
1: ಅದೇ ಹೇಳ್ತೀನಿ ಮೇಡಮ್, 1.90 ರೂಪಾಯಿ. ಅದೇ ಟಿಕೆಟ್ ಇಲ್ಲಿ 5 ರೂಪಾಯಿ ಇತ್ತಂದ್ರೆ ಮೇಡಮ್, ನಮ್ಮ ಊರಿಂದ ನಮ್ಮ ಬಿಜಾಪುರಕ್ಕೆ ಹೋಗ್ಬೇಕಾದ್ರೆ ನಮಗೆ 20 ಕಿಲೋಮೀಟರ್ ಮೇಡಮ್. 5 ರೂಪಾಯಿ ಇದ್ರೆ ಇಬ್ರು ಒಂದ್ ಸೈಕಲ್ ತಗೊಂಡು ಹೋಗ್ಬಿಡ್ತಿದ್ವಿ ಮೇಡಮ್ ನಾವ್ ಇಲ್ಲಿಂದ.
0: ಸೂಪರ್ ಸರ್.
1: ಹ 5 ರೂಪಾಯಿ ಇದ್ರೆ ಸಾಕು ಮೇಡಮ್, ಒಂದು ಸೈಕಲ್ ಬಾಡಿಗೆ 5 ರೂಪಾಯಿ ಇದ್ರೆ ಇಬ್ರು ಟಿಕೆಟ್ ಆಗುತ್ತೆ, ಇಬ್ಬರಿಗೆ ಚಾ ಆಗುತ್ತೆ, ಮತ್ತೆ ಏನ್ ತಿನ್ನಕ್ಕೆ ಎಲ್ಲ ನಾಷ್ಟಾನು ಸಿಗುತ್ತೆ ಮೇಡಮ್ ಅದರಲ್ಲಿ.
0: ಓಕೆ ಓಕೆ, ಸ್ನಾಕ್ಸ್ ಮಧ್ಯದಲ್ಲಿ ತಿಂತಾ ಇದ್ರ ಇಂಟರ್ವಲ್ ಬಿಟ್ಟಾಗ.
1: ಇಂಟರ್ವಲ್ ಬಿಟ್ಟಾಗ ಮೇಡಮ್ ಅದು.
0: ಓಕೆ,
1: ಅದು 1 ರೂಪಾಯಿ 20 ಪೈಸೆ ಖರ್ಚಾಗಿ ಬಿಡುದು. ಆಮೇಲೆ ಬರಾ ಎಲ್ಲ ಪಂಚರ್ ಆತಾರೆ ಮತ್ ಒತ್ಕೋತ್ ಬರ್ಬೇಕು ಸೈಕಲ್.
0: ಅಯ್ಯೋ, ಈ ತರನು ಆಗ್ತಿತ್ತ?
1: ಅಯ್ಯೋ ಹೇಳ್ಬಾರ್ದು ಮೇಡಮ್. ಸಿನಿಮಾದ ಬಗ್ಗೆ ಹೇಳ್ಬೇಕಂದ್ರೆ ಮೇಡಮ್, ಹೆಚ್ಚು ನನಗೆ ಸಿನಿಮಾ ಇಂಟ್ರೆಸ್ಟ್ ರೀ. ಆದ್ರೆ ಇವಾಗ ಏನದಲ್ಲ, ಈಗ ನನಗೆ ನೋಡಕ್ ಆಗುದಿಲ್ಲ ಮೇಡಮ್, ಆತರ ಆಗಿಬಿಟ್ಟಿದೆ ಇವಾಗ.
0: ಈಗಿನ ಜನರೇಷನ್ ಗೆ ಅವರ ಅಭಿರುಚಿಗೆ ತಕ್ಕಂತೆ ಈಗಿನ ಸಿನಿಮಾಗಳನ್ನ ಮಾಡ್ತಾರೆ ಸರ್.
1: ಹೌದ್ರಿ ಮೇಡಮ್, ಯಾಕಂತ ಕೇಳಿದ್ರೆ ಈಗ ಸಿನಿಮಾ ನೋಡ್ರಿ, ತಾಕಿದಿನಾಗ ಹೋಗಿ ನೋಡಿದ್ಕ ಮನೆ ಕೂತ್ ನೋಡಿದ್ರ ಮೇಡಮ್, ಅಲ್ಲಿ ಜನರಲ್ ನಾಲೆಜ್ ಸಿಗುತ್ತೆ ಮೇಡಮ್.
0: ನಿಜ ನಿಜ ಸರ್.
1: ಯಾಕಂದ್ರೆ ಒಬ್ರೊಂದು ಹೇಳ್ತಿರ್ತಾರೆ, ಒಬ್ರಿಗೊಂದ್ ಇಷ್ಟ ಆಗುತ್ತೆ, ಒಬ್ರಿಗೊಂದ್ ಇಷ್ಟ ಆಗುತ್ತೆ ಸಿನಿಮಾದಲ್ಲಿ.
0: ಹೌದೌದು, ಎಲ್ರಿಗೂ
1: ಸಿನಿಮಾದಲ್ಲಿ ಹಾಡು ಇಷ್ಟ ಆಗುತ್ತೆ,
0: ಇನ್ನೊಬ್ರಿಗೆ ಫೈಟ್ ಇಷ್ಟ ಆಗುತ್ತೆ, ಕಾಮಿಡಿ ಇಷ್ಟ ಆಗುತ್ತೆ,
1: ಇನ್ನೊಬ್ರಿಗೆ ಏನೋ ಒಂದ್ ಮಾಡ್ತಿರ್ತಾರ,
0: ಸ್ಟೋರಿ ಇಷ್ಟ ಆಗುತ್ತೆ.
1: ಸ್ಟೋರಿ ಇಷ್ಟ ಆಗುತ್ತೆ. ಅಲ್ಲಿ ಮದ್ವೆ ಆತಂದ್ರೆ ಸಿನಿಮಾ ಮುಗಿತ್ರಿ ಮೇಡಮ್ ಅಲ್ಲಿ
0: ಅಲ್ವಾ? ಮದ್ವೆ ಆಯ್ತಂದ್ರೆ ಸಿನಿಮಾ ಮುಗಿತು.
1: ನಮ್ದು ಮದ್ವೆ ಆತಂದ್ರೆ ಜೀವನ ಚಾಲು ನಮ್ದು ಪ್ರಪಂಚ ಈಗ.
0: ಓಹೋ, ನಿಮ್ಗಳಿಗೆಲ್ಲ ಮದ್ವೆ ಆದ್ರೆ ಜೀವನ ಸ್ಟಾರ್ಟ್, ಸಿನಿಮಾದಲ್ಲಿ ಮದ್ವೆ ಆದ್ರೆ
1: ನೋಡ್ರಿ.
0: ನಿಜ ನಿಜ ಸರ್. ಸಿನಿಮಾದಲ್ಲಿ ಮದ್ವೆ ಆಗಕ್ಕೆ ಅಂತಾನೆ ದೊಡ್ಡ ಸರ್ಕಸ್ ಮಾಡ್ತಾರೆ.
1: ಅದೇ ಮೇಡಮ್, ಮದ್ವೆ ಆಯ್ತು, ಎಂಡ್ ಆಯ್ತು ಅಲ್ಲಿ.
0: ಹಾ,
1: ಇಲ್ಲಿ ಮದ್ವೆ ಆಯ್ತು, ಸ್ಟಾರ್ಟ್ ಆಯ್ತು.
0: ದಿ ಸ್ಟಾರ್ಟ್, ಅಲ್ಲಿ ದಿ ಎಂಡ್.
1: ಎಂಡ್ ಈ ತರ ಇರುತ್ತೆ ಮೇಡಮ್ ಅದು.
0: ನಿಜ ನಿಜ ಸರ್.
1: ಹಾ,
0: ಚಲೋ ಮಾತಾಡಿದ್ರಿ.
1: ಜನರಲ್ ನಾಲೆಜ್ ಸಿಗ್ಬೇಕಂದ್ರೆ ನಾವು ಟಾಕೀಸ್ಗೆ ಹೋಗಿ ಸಿನಿಮಾ ನೋಡ್ಬೇಕು ಮೇಡಮ್.
0: ನೀಚ ನೀಚ ಸರ್, ಚೆನ್ನಾಗಿ ಮಾತಾಡಿದ್ರಿ ಸರ್, ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿ. ಧನ್ಯವಾದಗಳು ಸರ್.
1: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
0: ಓಕೆ, ಸೊ ಶಿವಶರಣ್ ಸರ್ ಕರೆ ಮಾಡಿ ಚೆನ್ನಾಗಿ ಮಾತಾಡಿದ್ರು. ಅವರು 1.90 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾ ಇದ್ರಂತೆ. ಸೊ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
2: ಮೇಡಮ್, ನಮಸ್ತೆ.
0: ನಮಸ್ತೆ ಸರ್.
2: ಮೇಡಮ್,
0: ನಾನೇ ಅನ್ಕೊಂಡೆ ಸಿನಿಮಾ ಬಗ್ಗೆ ಮಾತಾಡೋಕ್ ನಮ್ಮ ಮೇಷ್ಟ್ರು ಎಲ್ಲಿ ಕಳೆದೋಗ್ಬಿಟ್ರು ಅಂತ.
2: ನಿಜ ಮೇಡಮ್, ತುಂಬಾ ಚೆನ್ನಾಗಿದೆ ಇವತ್ತು. ಯಾಕೆಂದ್ರೆ ನೀವು ಏನು ಪ್ರಶ್ನೆ ಕೇಳಿದ್ರಿ, ಮನೆಯಲ್ಲಿ ಚೆನ್ನಾಗಿರುತ್ತ ಥಿಯೇಟರ್ ಅಂತ, ನಿರ್ವಿವಾದವಾಗಿ ಥಿಯೇಟರ್ ಅಲ್ಲಿ ಮೇಡಮ್.
3: ನಿಜ ನಿಜ ಸರ್,
2: ಅದರ ಖುಷಿ 10% ಮನೇಲಿ ನೋಡೋದು ಸಿಗೋದಿಲ್ಲ. ಯಾಕೆಂದ್ರೆ ಇದರಲ್ಲಿ ಜಾಹೀರಾತುಗಳು ಮತ್ ಮನೆಯವ್ರ ಕಿರಿಕಿರಿ ಇರ್ತದೆ. ಏನಾದ್ರು ನಾವು ಸಿನಿಮಾ ನೋಡ್ತಾ ಕೂತಿದ್ರೆ ಕರ್ಬೇ ಸೊಪ್ಪು ತರೋಗ್ರಿ, ಅದ್ ಕೊಡ್ರಿ ಇದ್ ಕೊಡ್ರಿ, ಏನಾರುತ್ತ ಇದ್ದ ಅಡ್ಡಿ ಆತಂಕಗಳು ಇರ್ತವೆ.
3: ಹೌದು,
2: ಥಿಯೇಟರ್ ಅಲ್ಲಿ ನಿರಾತಂಕವಾಗಿ ನೋಡ್ತಾ ಹೋಗ್ಬೋದು.
3: ನಿಜ ಸರ್,
2: ಅದು ಬಹಳ ಖುಷಿ ಇರುತ್ತೆ ಮೇಡಮ್.
3: ಸರ್, ನೀವು ಸಿನಿಮಾ ಥಿಯೇಟರ್ಗೆ ಹೋಗ್ತಿದ್ದಾಗ ಎಷ್ಟಿತ್ತು ಸರ್ ಟಿಕೆಟ್ ಚಾರ್ಜು?
2: ಮೇಡಮ್ ನನಗೆ ನೆನಪಿದ್ದಂಗೆ ನಾವು ಬಾಲ್ಕನಿಲೇ ಬಹಳ ಕಡಿಮೆ, 5 ರೂಪಾಯಿ 6 ರೂಪಾಯಿ. ಇತ್ತೀಚೆಗೆ ನಾವು ಬಹಳ ವರ್ಷ ಆಯ್ತು ಅಲ್ಲಿ ಥಿಯೇಟರ್ಗೆ ಹೋಗೇ ಇಲ್ಲ ಮೇಡಮ್. ಒಂದ್ 20 ರೂಪಾಯಿ ಜಾಸ್ತಿ ಅಷ್ಟೇ, ಅಷ್ಟಲ್ಲೇ ಇರ್ಬೋದು. ಇತ್ತೀಚೆಗೆ ನನಗೆ ದರನು ಗೊತ್ತಿಲ್ಲ ಮೇಡಮ್.
3: ಓಕೆ, ನೀವು ನೋಡಿದಾಗ ಬಾಲ್ಕನಿನೇ ಸುಮಾರು 5-6 ರೂಪಾಯಿ ಇತ್ತ?
2: ಅಷ್ಟೇ ಅಷ್ಟೇ ಮೇಡಮ್, ಅಷ್ಟು. ಮತ್ತೆ ಅದೇ ನಂತರ ಯಜಮಾನ ಈ ಸಮಯದಲ್ಲಿ ಒಂದ್ 20 ರೂಪಾಯಿ ಆಗಿರ್ಬೋದು ಅಷ್ಟೇ ಮೇಡಮ್.
3: ಓಕೆ ಓಕೆ, ನೀವು ಸಿನಿಮಾದಲ್ಲಿ ನಿಮ್ಮ ಹೀರೋ ಎಂಟ್ರಿ ಎಲ್ಲ ಆಗುವಾಗ ವಿಷಲ್ ಹೊಡಿತಿದ್ರ ಸರ್?
2: ಇಲ್ಲ ಮೇಡಮ್, ಇಲ್ಲ, ನಾನು ವಿಷಲ್ ಏನ್ ಹೊಡಿತಿರಲ್ಲ, ಬಟ್ ಆ ಸೀನ್ ನೋಡುವಾಗ ಸರಿಯಾಗಿ ನಗ್ತಾ ಇದ್ದೆ, ಇದ್ ಮಾಡ್ತಾ ಇದ್ವಿ. ಮುಂದ್ಗಡೆ ಕೂತಿರೋದು, ಹಿಂದ್ಗಡೆ ಓಡೋದು ನಕ್ಕಾಗ, ಹಂಗೆ ಆಸ್ವಾದಿಸ್ತಾ ಇದ್ದು. ಆಮೇಲೆ ನಿಜ ಮೇಡಮ್, ನೀವು ಹೇಳಿದ್ದು, ನಾನು ಸಮಯದ ಗೊಂಬೆ ಅಂತ ಒಂದು ಸಿನಿಮಾ ನೆನಪಿದೆ ನನಗೆ,
3: ರಾಜ್ಕುಮಾರ್ ಸಿನಿಮಾ ಅಲ್ವಾ ಅದು?
2: ಹಾ ಮೇಡಮ್,
3: ಹೌದು.
2: ಚಿನ್ನದ ಗೊಂಬೆ ಎಲ್ಲ, ದಂತದ ಗೊಂಬೆ ಎಲ್ಲ ಅಂತ ಹಾಡು ಹೇಳ್ಕೊಂಡ್ ಬರ್ತಾರೆ, ಅವಾಗ ವಿಷಲ್ ಮೇಡಮ್ ಕಿವಿಗಡ ಚಿಕ್ಕುತ್ತೆ, ಅಷ್ಟು ಇದು ಅವೆಲ್ಲ ನೆನಪಿದೆ ನನಗೆ. ಆಮೇಲೆ ಮೇಡಮ್, ನಾನು ತುಂಬಾ ನಮ್ ಕಾಲೇಜ್ ಡೇಸ್ ಅಲ್ಲಿ ಸಾಕಷ್ಟು ಸಿನಿಮಾ ನೋಡ್ತಾ ಇದ್ದೆ ಮೇಡಮ್. ನಾನು ನಮ್ಮ ಅಜ್ಜಿಗೆ ಸುಳ್ಳು ಹೇಳಿ ಹೋಗ್ತಾ ಇದ್ದೆ ಮೇಡಮ್, ಏನಾದ್ರು ಸ್ಪೋರ್ಟ್ಸ್ ಅದು ಇದು ಅಂತ ರಜೆ ಕೊಟ್ಟಿದ್ರೆ ಕಾಲೇಜ್ ಇದ ಕಣಜಿ ಅಂತ ಹೋಗ್ತಾ ಇದ್ದು, 2 ಸಿನಿಮಾ ನೋಡಿದ್ವಿ ಮೇಡಮ್, ಮಾರ್ನಿಂಗ್ ಶೋ, ಮ್ಯಾಟ್ನಿ.
3: ಇದಪ್ಪ ಸಿನಿಮಾ ಅಭಿಮಾನ ಅಂದ್ರೆ.
2: ಆದ್ರೆ ನಾವು ಫಸ್ಟ್ ಶೋ ಮತ್ತೆ ಸೆಕೆಂಡ್ ಶೋ ನೋಡಕ್ ಆಗೇ ಇಲ್ಲ ಮೇಡಮ್, ಹೋಗ್ತಿರ್ಲಿಲ್ಲ,
3: ಹೋಗಿಲ್ಲ.
2: ಮ್ಯಾಟ್ನಿ ಮತ್ತೆ ಮಾರ್ನಿಂಗ್ ಶೋ ಅಂತೂ ನೋಡ್ತಾ ಇದ್ದು. ಅವಾಗ ಸ್ನೇಹಿತರ ಜೊತೆ ಹೋದಾಗ ಚೆನ್ನಾಗಿರೋದು, ನಾವು ನಮ್ಮ ಫಾದರ್ ಮದರ್ ಜೊತೆ ಹೋದಾಗ ಗಂಭೀರವಾಗಿ ಕುತ್ಕೋಬೇಕು, ಇಲ್ಲ ಮುಟ್ಟದವ್ರು ಸರಿಯಾಗಿ ಚಲ್ಲಿಗೆ ಅವರು, ಇಲ್ಲ ನಾವು ಆರಾಮಾಗಿ ನೋಡಿ ಎಂಜಾಯ್ ಮಾಡ್ಕೊಂಡ್ ಬರ್ತಿದ್ದು ಮೇಡಮ್.
3: ಸೂಪರ್ ಸೂಪರ್ ಸರ್. ಈಗ ಕೆಲವರಿಗೆ ಸಿನಿಮಾ ನೋಡುವಾಗ ಏನಾದ್ರು ಕಾಮಿಡಿ ಸೀನ್ ಬಂತು ಅಂದ್ರೆ ಜೋರಾಗಿ ನಗ್ತಾ ಅಂತ ಪಕ್ಕದಲ್ಲಿ ಹೊಡಿತಿದ್ರು, ಗೊತ್ತೇ ನಮಗೆ ಜಾಸ್ತಿಯಾಗಿ.
2: ಆಮೇಲೆ ತುಂಬಾ ದುಃಖ ಸೊಂದ್ರೆ ಹೇಳ್ತಾ ಇದ್ದೆ, ಅವಾಗ ನಮ್ ಫಾದರ್ ಚೆನ್ನಾಗಿದೆ, ಇನ್ನ ಮಗನ್ ಕರ್ಕೊಂಡ್ ಬರ್ಬಾರ್ದು ಕಣೆ ಅಂತ. ಹಂಗಾಗಿ ಇತ್ತೀಚೆಗೆ ಮನೆಯಲ್ಲೇ ಸಿನಿಮಾ ಇದೆ ಅಂದ್ರೆ ನಾವು ಮತ್ತೆ ಮೇಡಮ್ ಇಲ್ಲಿ ಏನೋ ಟಿವಿನಲ್ಲಿ ಬರ್ತಾ ಇದೆ ಅಂದ್ರೆ ಬಂಗಾರದ ಪಂಜರ, ಗುರು ಶಿಷ್ಯರು, ಇವನ್ನೆಲ್ಲ ಮತ್ತೆ ಪೂರ್ತಿ ನೋಡ್ತೇವೆ ಕುತ್ಕೊಂಡು.
3: ಅದೆಲ್ಲ ಮತ್ತೆ ಒಂದ್ಸರಿ ಥಿಯೇಟರ್ಗೆ ಹಾಕಿದ್ರೆ ಚೆನ್ನಾಗಿರುತ್ತಲ್ವ ನೋಡಕ್ಕೆ?
2: ತುಂಬಾ ಚೆನ್ನಾಗಿರುತ್ತೆ ಮೇಡಮ್, ಖಂಡಿತ.
3: ನಿಜ ನಿಜ ಸರ್, ಒಳ್ಳೆ ಅನಿಸಿಕೆಗಳನ್ನ ಹಂಚ್ಕೊಂಡ್ರಿ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
2: ಧನ್ಯವಾದಗಳು ಮೇಡಮ್ ತಮಗೂ ಕೂಡ.
3: ಓಕೆ, ಎಸ್, ಸೋಮಶೇಖರ್ ಸರ್ ಕರೆ ಮಾಡಿ ಚಂದ ಮಾತಾಡಿದ್ರು. ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ.
4: ಹಲೋ ಮೇಡಮ್, ನಮಸ್ತೆ.
3: ಹಲೋ, ನಮಸ್ತೆ ಮೇಡಮ್, ಹೇಗಿದ್ದೀರಾ?
4: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
3: ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಅದೇ ಅನ್ಕೊಂಡೆ, ಇವತ್ತು ಒಬ್ರು ಮಹಿಳಾ ಮಣಿಯರು ಕರೆನೇ ಮಾಡ್ಲಿಲ್ವಲ್ಲ ಅಂತ.
4: ಹೌದಾ, ನಾನ್ ಮಹಿಳಾ ಮಣಿನಾ?
3: ಹೌದು.
4: ಓಕೆ,
3: ಅವಾಗಿಂದ ಎಲ್ಲ ಪುರುಷರ ಸಾಮ್ರಾಜ್ಯನೇ ಆಗೋಗಿತ್ತು.
4: ಹೋಗ್ಲಿ ಬಿಡಿ ಪಾಪ, ಒಂದಿನ ಬದುಕ್ಲಿ
3: ಮೇಡಮ್. ಈಗ ಇವತ್ತಿನ ಸಿನಿಮಾದ ಟಾಪಿಕ್ ಗೊತ್ತಾಯ್ತಾ, ಸಿನಿ ಕಹಾನಿ ಕಾರ್ಯಕ್ರಮದ್ದು?
4: ಹೇಳಿ ಮೇಡಮ್.
3: ಸಿನಿಮಾವನ್ನ ಥಿಯೇಟರ್ ಅಲ್ಲಿ ನೋಡೋಕೆ ಇಷ್ಟನಾ ಅಥವಾ ಫ್ಯಾಮಿಲಿ ಜೊತೆ ಮನೇಲೆ ಕುತ್ಕೊಂಡು ನೋಡಕ್ ಇಷ್ಟ ಪಡ್ತೀರಾ?
4: ಮೇಡಮ್ ಏನೇ ಆದ್ರೂ ಅದು ಥಿಯೇಟರ್ ಅಲ್ಲಿ, ಯಾಕೆಂದ್ರೆ ನಾವು ಸ್ಟಾರ್ಟಿಂಗ್ ಶುರು ಮಾಡಿದ್ದೆ ಅಲ್ಲಿಂದ ಅಲ್ವಾ ಸಿನಿಮಾಗಳು. ಮನೆಗ್ ಬಂದಿದ್ದು ಇವಾಗ ಟಿವಿಗಳು ಬಂದ್ಮೇಲೆ, ಇದು ಬಂದ್ಮೇಲೆ ಮನೆಗೆ ಏನು 100 ಫಿಲಂ ಬರ್ತವೆ, ಸೀರಿಯಲ್ ನೋಡ್ತೀವಿ, ಒಬ್ಬೊಬ್ರೆ ಕುತ್ಕೊಂಡ್ ನೋಡ್ತಾರೆ, ಆ ಒಂದಿರಲ್ಲ. ಸಿನಿಮಾ ಟಾಕೀಸು ಥಿಯೇಟರ್ ಏನು ಅಂತ ಹೋಗ್ತೀವಿ ಅಲ್ಲಿ, ಫ್ಯಾಮಿಲಿ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಎಲ್ಲ ಒಟ್ಟಾಗಿ ಫಿಲಮಿಗೆ ಹೋಗೋದು ಅನ್ನೋದೇ ಒಂದು ಖುಷಿ, ಒಂದು ರೀತಿ ಹಬ್ಬ ಅಂತ ಆಗಿರುತ್ತೆ. ಹೋಗಿ ಹಾ ಅಲ್ಲಿ ಹೋಗಿ ಕುತ್ಕೊಂಡು ಮತ್ತೆ ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮ್ಗಳನ್ನ ಫ್ಯಾಮಿಲಿ ಜೊತೆ ಹೋಗಿ ನೋಡಿದಾಗ ಏನೋ ಒಂದು ಖುಷಿ ಆಗ್ತಾ ಇರುತ್ತೆ. ಎಲ್ಲ ಕಡೆ ಹೋಗಿರ್ತೀವಿ, ಆದ್ರೆ ಸತತವಾಗಿ 3-4 ಗಂಟೆಗಳ ಕಾಲ ಒಂದೇ ಜಾಗದಲ್ಲಿ ಇಡೀ ಫ್ಯಾಮಿಲಿ ಒಟ್ಟಿಗೆ ಕುತ್ಕೊಂಡು ಒಂದೇ ವಸ್ತುನ ನೋಡ್ತಾ ಎಂಜಾಯ್ ಮಾಡ್ತೀವಲ್ಲ,
3: ಅದು ಸಿಗುತ್ತಲ್ಲ.
4: ಎಲ್ಲೋ ಕೆಲವು ಫ್ಯಾಮಿಲಿಗಳಿಗೆ ಕೆಲವು ಟೈಮ್ ಅಲ್ಲಿ ಮಾತ್ರ ಸಿಗೋ ಅಂತ ಅವಕಾಶ.
3: ನಿಜ ನಿಜ,
4: ಬೇರೆಲ್ಲ ಹೋಗ್ತೀವಿ ಫಂಕ್ಷನ್ಗಳು, ಅಲ್ಲಿ ಇಲ್ಲಿ ಅವ್ರ ಇವ್ರ ಜೊತೆ ಮಾತಾಡ್ತೀವಿ, ನಗಾಡ್ತೀವಿ, ನಾವ್ ಬೇರೆಯಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಜಾಗದಲ್ಲಿ ಕೂತಿರ್ತೀವಿ,
3: ಬಂದ್ರೆ ಸಾಕು, ಆ ಸಿನಿಮಾ ಏನಾಯ್ತು, ನೆಕ್ಸ್ಟ್ ಏನಾಗುತ್ತೆ, ಅದ್ರ ಬಗ್ಗೆ ಡಿಸ್ಕಷನ್,
4: ಕ್ಯೂರಿಯಾಸಿಟಿ. ಮತ್ತೆ ಇಂಟರ್ನಲ್ ಮಧ್ಯೆ ಎದ್ದು ತಿಂಡಿಗಳು ತಂದು ಕೊಡ್ತಾರಲ್ಲ,
3: ಎಷ್ಟೋ ಬಾರಿ ನಾವು ಚಿಕ್ಕವರಿದ್ದಾಗ ನಮ್ ಪೇರೆಂಟ್ಸ್ ಇಂಟರ್ವಲ್ ಅಲ್ಲಿ ತಿಂಡಿ ಕೊಡಿಸ್ತಾರೆ ಅಂತ ಹೇಳಿ ಹೋಗ್ತಾ ಇದ್ವಿ.
4: ಫಿಲಮ್ ಇದನ್ನೇ ಜಾಸ್ತಿ ನೋಡೋದು, ಹಂಗಾಗಿ ಫಿಲಮ್ ಗಳು ಟಾಕೀಸ್ ಅಲ್ಲಿ ನೋಡಿದ್ರೇನೆ ಚಂದ ಮೇಡಮ್ ಅದು. ಆಮೇಲೆ ಎಲ್ಲಾ ತರದ ಅಭಿರುಚಿ ಇರುವಂತ ಪ್ರೇಕ್ಷಕರು, ಆ ಪ್ರೇಕ್ಷಕರು ಪ್ರತಿ ಒಂದು ಸೀನ್ ಗಳಿಗೆ ಅವರ ಒಂದು ರಿಯಾಕ್ಷನ್ ಗಳು ಅದೆಲ್ಲ ಮನೇಲಿ ನಾವು ಟಿವಿ ಮುಂದೆ ಮನೆ ಒಳಗ ಅದನ್ನ ಎಂಜಾಯ್ ಮಾಡಕ್ ಆಗಲ್ಲ,
3: ಅದನ್ನ
4: ಸಿಗೋದು ಇಲ್ಲ. ಎಕ್ಸ್ಪ್ರೆಸ್ ಅನ್ನು ಮಾಡಕ್ ಆಗಲ್ಲ, ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಆ ರೀತಿ
3: ಏನ್ ಗೊತ್ತಾ, ಥಿಯೇಟರ್ ನೋಡುವಾಗ ಅಟ್ ಲೀಸ್ಟ್ ಲೈಟ್ ಎಲ್ಲ ಆಫ್ ಆಗಿರುತ್ತೆ, ಕಣ್ಣೀರ್ ಬಂದ್ರು ಕೂಡ ನಾವು ಅಳೋದ್ ಯಾರಿಗೂ ಕಾಣಿಸಲ್ಲ. ಮನೇಲಿ ಹತ್ರ ಅಳ್ತಾ ಕೂರಕ್ ಆಗಲ್ವಲ್ಲ,
4: ಬರದೇ ಇಲ್ಲ, ಆ ಫೀಲಿಂಗ್ಸ್ ಬರೋದಿಲ್ಲ ನಮಗೆ. ಫಿಲಮ್ ನೋಡ್ತಾ ಇದೀನಿ ಅಂತೇಳಿ ಆದ್ರೆ ಸಿನಿಮಾ ಟಾಕೀಸಿಗೆ ಅಲ್ಲಿ ಹೋದಾಗ ಅಡಿಕ್ಟ್ ಆಗ್ಬಿಡ್ತೀವಿ. ಪ್ರತಿ ಸನ್ನಿವೇಶ ಅಂದ್ರೆ ಆ ಸಿನಿಮಾದ ಒಳಗಡೆ ನಾನು ಒಂದು ಪಾತ್ರ ಅಂತ ಒಂದು ಕಲ್ಪನೆ ಬಂದ್ಬಿಡುತ್ತೆ. ನಾನ್ ಪ್ರೇಕ್ಷಕ ಅಂತ ಅನ್ಕೊಳ್ಳೋದೇ ಇಲ್ಲ, ನಾನು ಒಬ್ಬ ಏನೋ ಅಲ್ಲಿ ಅಭಿನಯಿಸ್ತಾ
3: ಇದ್ದೀನಿ,
4: ಪಾತ್ರ ಆಗಿ ಇರ್ತೀವಿ. ಆಮೇಲೆ ಭಾವನಾತ್ಮಕ ಸನ್ನಿವೇಶಗಳು ಬಂದಾಗಂತೂ ಆಟೋಮೆಟಿಕ್ ಆಗಿ ನಮಗೂ ಭಾವನೆ, ಎಷ್ಟೇ ಆಗ್ಲಿ ನಾವು ಭಾವಜೀವಿಗಳಲ್ವಾ, ಭಾವನೆಗಳು ಬಂದೇ ಬರುತ್ತೆ. ಅದರಲ್ಲೂ ಸಿನಿಮಾ ನೋಡ್ಬೇಕಂದ್ರೆ ಭಾವನೆಗಳು ಅದು ಗೊತ್ತಿರುತ್ತೆ ಸಿನಿಮಾ ಅಂತ,
3: ಆದ್ರೂ ಕನೆಕ್ಟ್ ಆಗ್ಬಿಡ್ತೀವಿ,
4: ಕನೆಕ್ಟ್ ಆಗ್ಬಿಡ್ತೀವಿ ಮೆಂಟಲಿ. ಅಲ್ಲಿಗೊಂದು ಅಟ್ಯಾಚ್ಮೆಂಟ್ ಅದನ್ನ ಬಿಡದ್ ಬಿಡುತ್ತೆ.
3: ಇನ್ನು
4: ನಾವೆಲ್ಲ ಸಿನಿಮಾ ನೋಡೋದಂದ್ರೆ ಅದೊಂದು ಹಬ್ಬನೇ ಇತ್ತು ಬಿಡಮ್ಮ. ಪ್ರತಿ ವರ್ಷ ಗೌರಿ ಹಬ್ಬಕ್ಕೊಂದು, ದೀಪಾವಳಿಗೊಂದು, ದಸರಾಕ್ಕೊಂದು, ಯುಗಾದಿಗೊಂದು, ವರ್ಷಕ್ಕೆ ಇಷ್ಟು ಫಿಲಮ್ ಕಂಪಲ್ಸರಿ ನಮ್ಮ ಮನೆಗಳಲ್ಲಿ ಇತ್ತು.
3: ಸೂಪರ್ ಸೂಪರ್ ಮೇಡಮ್. ನೋಡಿ ನಿಮ್ಮ ಒಂದು ಆ ನೆನಪನ್ನ ನಮ್ಮೊಟ್ಟಿಗೆ ಮೆಲಕ್ ಹಾಕಿದ್ರಿ, ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ.
4: ಥ್ಯಾಂಕ್ ಯು ಮೇಡಮ್,
3: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
4: ಓಕೆ ಮೇಡಮ್, ಓಕೆ.
3: ಎಸ್, ಗುಡಾ ಮಮ್ಮಿ ಕರೆ ಮಾಡಿ ಅವರ ಒಂದು ನೆನಪನ್ನ ಮೆಲಕ್ ಹಾಕ್ತಾ ಇದ್ರು. ಹಾಗಿದ್ರೆ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳುವ? ಹಲೋ, ಹಲೋ ಮ್ಯಾಮ್, ನಮಸ್ತೆ.
5: ನಮಸ್ತೆ, ಹೇಗಿದ್ದೀರಾ?
3: ನಾನ್ ಸೂಪರ್, ನೀವು?
5: ಊಟ ಆಯ್ತಾ? ಚೆನ್ನಾಗಿದ್ದೀನಪ್ಪ. ಊಟ ಆಯ್ತಾ?
3: ಊಟ ಆಯ್ತು ಮ್ಯಾಮ್. ನಿಮ್ದೇನು ಊಟ?
5: ನುಗ್ಗೆಕಾಯಿ ಸಾಂಬಾರು.
3: ನುಗ್ಗೆಕಾಯಿ ಸಾಂಬಾರ್. ನಮ್ಮ ಸಿನಿಮಾ ಅಭಿಮಾನಿಗಳು ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಮಾತಾಡ್ಬೇಕು, ಅವಾಗಲೇ ಸಿನಿ ಕಹಾನಿ ಕಾರ್ಯಕ್ರಮಕ್ಕೊಂದು ಬೆಲೆ.
5: ಎಲ್ಲ ಥಿಯೇಟರ್ ಫ್ಲಾಶ್ ಬ್ಯಾಕ್ ನೆನಪಿಸ್ತಾ ಇದೀರಾ ಎಲ್ಲ
3: ಥಿಯೇಟರ್?
5: ಇತ್ತೀಚೆಗೆ ಥಿಯೇಟರ್ ಗೆ ಹೋಗಕ್ಕಾಗ್ತಾ ಇಲ್ಲ, ಯಾಕೋ ಯಾಕೋ ಒಳ್ಳೆ ಸಿನಿಮಾಗಳೇ ಬರ್ತಿಲ್ಲ ಅಂತ ಒಂಥರ ಅನ್ಸುತ್ತೆ. ಫ್ಯಾಮಿಲಿ ಜೊತೆ ಅವಾಗ ಬಿಡಿ, ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಜೊತೆನೂ ಹೋಗ್ತಾ ಇದ್ವಿ, ಫ್ರೆಂಡ್ಸ್ ಗಳೆಲ್ಲ ಅವಾಗ ದುಡ್ಡು ಎಲ್ಲ ಇರ್ತಾ ಇರ್ಲಿಲ್ಲ, ಸಿನಿಮಾಗೆ ಅಂತಾನೆ ಹೊಂದಿಸ್ಕೊತಾ ಇದ್ವಿ,
3: ಹೊಂದಿಸ್ಕೊಂಡು
5: ಸಿನಿಮಾಗ ಹೋಗೋದೇ ಒಂದ್ ಖುಷಿ. ಆಗಂತೂ ಅಣ್ಣ ಸಿನಿಮಾಗಳು ಬಂದ್ರೆ ಕ್ರೇಜ್ ಅವಾಗ ಸಿಕ್ಕಾಗುತ್ತೆ. ಒಂದು ನೆನಪು ಅಣ್ಣ ಸಿನಿಮಾ ಯಾವ್ದೋ ನನ್ಗೆ ಅಷ್ಟು ಸಿನಿಮಾ ಅಣ್ಣವ್ರದ್ದು ಅಂತ ಗೊತ್ತು, ಬಟ್ ಯಾವ್ದು ಅಂತ ನೆನ್ಪಾಗ್ತಾ ಇಲ್ಲ. ನಾನು ನನ್ನ ಫ್ರೆಂಡ್ ಹೋಗಿದ್ವಿ, ಅಲ್ಲಿ ತುಂಬಾ ಕ್ರೌಡ್ ಇರೋದು, ಯಾಕಂದ್ರೆ ನಮ್ಮೂರಲ್ಲಿ ಇದ್ದಿದೆ ಒನ್ ಥಿಯೇಟರ್, ಅದು ಒಂದು ಟೆಂಟ್ ಅಂತೀವಲ್ಲ ಆತರ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಬರೋರು. ಅಣ್ಣ ಸಿನಿಮಾ ಅಂದ್ರೆ ಅಯ್ಯೋ ಫಸ್ಟ್ ಶೋ ಸೆಕೆಂಡ್ ಶೋ ಮ್ಯಾಟ್ನಿ ಯಾವ್ದು ಬಿಡ್ತಿರ್ಲಿಲ್ಲ. ನಾವು ಸಂಜೆ ಹೋದ್ವಿ ಫಸ್ಟ್ ಶೋಗೆ, ತುಂಬಾ ಕ್ರೌಡ್ ಇತ್ತು. ಅವನ್ ಏನ್ ಮಾಡ್ದೆ, ಅವತ್ತೇನ ಗೇಟ್ ಕೀಪರ್ ಬಂದಿರ್ಲಿಲ್ಲ ಅನ್ಸುತ್ತೆ, ಟಿಕೆಟ್ ಇಶ್ಯೂ ಮಾಡುದು, ನಾವ್ ತಗೊಂಡು ಸೀದಾ ಒಳಗಡೆ ಎಲ್ರು ಹಂಗೆ ಒಳಗಡೆ ಹೊರಟೋದ್ವಿ. ಸಿನಿಮಾ ಶುರು ಆದ್ಮೇಲೆ ಅವರೇ ಟಿಕೆಟ್ ಇಶ್ಯೂ ಮಾಡಿದ್ರಲ್ಲ ಆ ಸಿನಿಮಾ ಥಿಯೇಟರ್ ಓನರ್ ಮಗ, ಅವರೇ ಒಂದ್ಸಲ ಚೆಕ್ ಮಾಡಕ್ಕೆ ಬಂದ್ರು ಬಟ್ಟೆ ತಗೊಂಡ್ ಬರೋರು ಹಾಗೆಲ್ಲ. ಯಾಕೆಂದ್ರೆ ಕೆಲವರೆಲ್ಲ ಟಿಕೆಟ್ ಇಲ್ದೇನೆ ಹೋಗೋತರ ಇತ್ತು ಅವಾಗೆಲ್ಲ ಒಳಗಡೆ ಹುಡುಗರುಗಳೆಲ್ಲ. ಅಷ್ಟು ಕ್ರೇಜ್ ಸಿನಿಮಾ ಅಂದ್ರೆ, ಪಾಪ ನೋಡಕ್ ಆಸೆ ದುಡ್ಡಿರ್ತಿರ್ಲಿಲ್ಲ,
3: ಅದಕ್ಕೆ
5: ಏನ್ ಮಾಡೋದು, ಏನಾದ್ರು ಕಣ್ ತಪ್ಸಿ ಒಳಗಡೆ ಕುತ್ಕೊಂಡ್ಬಿಡೋರು, ಆತರ ಎಲ್ಲ ಇರ್ತಿತ್ತಲ್ಲ. ಸಿನಿಮಾ ನಡೀತಾ ಇದೆ ಚೆಕ್ ಮಾಡಕ್ಕೋದು. ನಾನೇನ್ ಮಾಡ್ದೆ, ಟಿಕೆಟ್ ನನ್ನ ಹತ್ರನೇ ಇತ್ತು ಇಬ್ರುದು, ಇನ್ನೇ ಸಿನಿಮಾ ಶುರು ಆಯ್ತಲ್ಲ ಇನ್ಯಾಕೆ ಅನ್ಬಿಟ್ಟು ಆ ಟಿಕೆಟ್ ಉಂಡೆ ಮಾಡ್ಬಿಟ್ಟು ಕೆಳಗೆ ಆಗ್ತದೆ, ಬೆಂಚ್ ಕೆಳಗಡೆ ಹಾಕ್ಬಿಟ್ಟಿದೆ. ನಂಗ್ ಗೊತ್ತಿಲ್ಲ ಆತರ ಚೆಕಿಂಗ್ ಬರ್ತಾರೆ ಅಂತ. ಆಮೇಲೆ ಅವ್ರು ಬಂದ್ರು, ಎಲ್ಲಾರು ಚೆಕ್ ಮಾಡ್ಕೊಂಡು ಆತರ ಬಂದು ಏನ್ ಮಾಡೋದು, ಆಮೇಲೆ ಹಿಂಗೆ ಕೆಳಗ ಹಾಕ್ಬಿಟ್ಟೆ, ನೋಡಿ ಎಲ್ಲ ಹಾಕಿದೀರಾ ಅಂತ ಅಂದ್ರು. ನಾ ಕೆಳಗಡೆ ಬಗ್ಗೆ ಏನೋ ತೆಗೆದುಕೊಟ್ಟೆ ಕತ್ಲೆ ಬೇರೆ, ಅದ್ ನೋಡಿದ್ರೆ ಸಿಗರೇಟ್ ತುಂಡು.
3: ಅಯ್ಯೋ,
5: ಅವ್ರು ಏನ್ರಿ ಸಿಗರೇಟ್ ತುಂಡೆಲ್ಲ ಕೊಡ್ತಾ ಇದೀರ. ಆಮೇಲೆ ಗೊತ್ತಾಗ್ಬೇಕು ಪಾಪ ಹೆಣ್ಮಕ್ಳು ಹೆಂಗ್ ಮಾಡೋದು ಅಂತ ನಕ್ಕೊಂಡು ಅವ್ರಿಗೆ ಸುಮ್ನೆ ಅದು ಎಲ್ಲಿ ಬಿಡಿ
3: ಅಂತ ಅಂದ್ಬಿಟ್ಟು.
5: ಅಂದ್ರೆ ಹೆಣ್ಮಕ್ಳು ಯಾರು ಆತರ ಎಲ್ಲ ಕದ್ದು ಮುಚ್ಚಿ ಆತರ ಹೋಗ್ತಿರ್ಲಿಲ್ಲ, ಮತ್ತೆ ಗೊತ್ತು ಅವ್ರಿಗೆ ನಾವೆಲ್ಲ ಸಮನೆಗೆ ಹೋಗುವಂತದೆ ಅದೇ ಊರ್ನವ್ರು ಪರಿಚಯ ಇದ್ದೋದ್ರಿಂದ ಬಿಡಿ ಪರವಾಗಿಲ್ಲ ಅಂತ ಒಂದು ಒಂದು ನನ್ಗೆ ಅದೇನು ನೆನ್ಸ್ಕೊಂಡೆ ನಗು ಬರುತ್ತೆ ಕತ್ಲಲ್ಲಿ ಏನ್
3: ಕೊಟ್ಟಿರ್ ಅಂತ
5: ಏನೋ ಕೈ ಸಿಕ್ತು ಸೆಗಡೆ ತಗೊಂಡಾಗ ಅದು ನನ್ಕೊಂಡ್ ಕೊಟ್ಟಿದ್ದಾಯ್ತು. ಅಂದ್ರೆ ಮಾತ್ರ ಸಕ್ಕತ್ ಸೇರ್ದು ಬಿಡಿ, ಆಗಿನ ಒಂದು ಆಸಕ್ತಿ ಆ ಒಂದು ಖುಷಿ ಈಗ ಬಾಲ್ಕನಿಲ್ ಕುತ್ಕೊಂಡು ನೋಡುದು ಸಿಗೋದೇ ಇಲ್ಲ ಅರ್ಪಿತಾ. ಅದೇನು ಗೊತ್ತಿಲ್ಲ ಆಗಿನ ಸಿನಿಮಾಗಳು ಅಥವಾ ನಮ್ಗೆ ಏನು ಮನರಂಜನೆ ಇರ್ತಿರ್ಲಿಲ್ವಲ್ಲ, ಬೇರೆ ಏನು ಎಂಟರ್ಟೈನ್ಮೆಂಟ್ ಇರ್ತಿರ್ಲಿಲ್ವಲ್ಲ, ಅವಾಗ ಅದೇ ನಮ್ಗೆ ಖುಷಿ ಅನ್ಸೋದು. ಸ್ಕೂಲ್ಗೆ ಹೋಗಿ ಯಾವ್ದಾದ್ರು ಒಂದ್ ಭಾನುವಾರ ಸಿನಿಮಾಗ್ ಹೋಗೋದು ಅಂದ್ರೆ ಎಲ್ಲಾಗಿಂತ ಮುಂಚೆ ರೆಡಿ ಆಗ್ತಾ ಇದ್ವಿ, ಊಟನು ಬೇಡ ಏನು ಬೇಡ, ಅಷ್ಟು ಕ್ರೇಜ್ ನಮ್ಗೆ.
3: ಸೊ ನಿಮ್ಮ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡ್ರಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಯೆಸ್ ಮೋನಿಕಾ ಮ್ಯಾಮ್ ಕರೆ ಮಾಡಿ ಅವರ ಒಂದು ಸಿನಿಮಾ ಥಿಯೇಟರ್ ಹೋಗಿದಂತ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಂಡ್ರು. ಹಾಗಿದ್ರೆ ಕೇಳುಗರೆ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ನಿಮ್ಮ ಇನ್ನ ಎಕ್ಸ್ಪೀರಿಯನ್ಸ್ ಅನ್ನ ಕೇಳೋಕೆ ನಾನು ಕೂಡ ಕಾಯ್ತಾ ಇದ್ದೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಸಿರಿ ಕಹಾನಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
9: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
10: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಎಸ್ ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ ಆರ್ಜೆ ಅರ್ಪಿತಾ. ಕೇಳುಗರೆ ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ದೆ. ಅದರಲ್ಲೂ ಸಿನಿಮಾ ಥಿಯೇಟರ್, ಸಿನಿಮಾವನ್ನ ನೋಡೋದಕ್ಕೆ ಥಿಯೇಟರ್ ಅಲ್ಲಿ ಹೋಗ್ತಿದ್ರಿ. ಥಿಯೇಟರ್ ಅಲ್ಲಿ ಸಿನಿಮಾ ನೋಡದೆ ಒಂದ್ ರೀತಿ ಮಜಾ ಅಲ್ವಾ? ಸೊ ನೀವು ಕೂಡ ಸಿನಿಮಾಗಳನ್ನ ಥಿಯೇಟರ್ ಅಲ್ಲಿ ನೋಡೋಕೆ ಇಷ್ಟಪಡ್ತೀರಾ ಅಥವಾ ಮನೇಲೆ ಕುತ್ಕೊಂಡು ನೋಡೋಕೆ ಇಷ್ಟಪಡ್ತೀರಾ? ಇದು ನಮ್ಮ ಕಾನ್ಸೆಪ್ಟ್ ಆಗಿದ್ದು. ನೀವು ಕೂಡ ಕರೆ ಮಾಡಿ ಮಾತಾಡ್ಬಹುದು. ನಮ್ಮ ಸಂಖ್ಯೆ 9686096279. ಈ ಸಂಖ್ಯೆ ಕರೆ ಮಾಡಿ ಮಾತಾಡಿ ಅಂತ ತಿಳಿಸ್ತಾ ನಮ್ಮ ನೆಕ್ಸ್ಟ್ ಕಾಲರ್ ಇದ್ದಾರೆ. ಯಾರು ಹೇಳಬಾ? ಹಲೋ
11: ಹಲೋ ಹಲೋ, ಗುಡ್ ಈವ್ನಿಂಗ್ ಮೇಡಮ್, ನಮಸ್ಕಾರ.
3: ಗುಡ್ ಈವ್ನಿಂಗ್ ಸರ್, ನಮಸ್ಕಾರ.
11: ನಾನು ಬ್ರಹ್ಮಾನಂದ ರಾಣೆ, ವಿದ್ಯಾನಗರ, ಶಿವಮೊಗ್ಗ.
3: ಓಕೆ, ಆರಾಮಿದ್ದೀರಾ ಸರ್?
11: ಫೈನ್ ಫೈನ್ ಮೇಡಮ್, ತಾವೇಗಿದ್ದೀರಾ?
3: ನಾನು ಕೂಡ ಫೈನ್.
11: ಮೇಡಮ್, ಇವತ್ತೇನ್ ಟಾಪಿಕ್?
3: ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸಿನಿಮಾಗಳನ್ನ ಥಿಯೇಟರ್ ಅಲ್ಲಿ ಹೋಗಿ ನೋಡೋಕ್ ಇಷ್ಟಪಡ್ತೀರಾ ಅಥವಾ ಮನೇಲೆ ಕುತ್ಕೊಂಡು ನೋಡೋಕೆ ಇಷ್ಟಪಡ್ತೀರಾ ಅಂತ ಕೇಳ್ತಿದ್ದೆ.
11: ಹೌದು ಮೇಡಮ್, ಸಿನಿಮಾ ಅಂದ್ಕೂಡಲೇ ನಮಗೆ ನೆನಪು ಬರ್ತಕ್ಕಂಥದ್ದು ಟಾಕೀಸ್ ಟೆಂಟೆಯ.
3: ಓಕೆ,
11: ನಾವು ಮನೇಲಿ ನೋಡಕ್ಕಿಂತ ಟಾಕೀಸ್ ನೋಡೋದು 100-100 ಉತ್ತಮ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀವಿ.
3: ಓಕೆ, ಥಿಯೇಟರ್ ಅಲ್ಲಿ ಹೋಗಿ ನೋಡ್ತಾ ಇದ್ದಾಗ ಆದಂತಹ ಒಂದು ಸಿಹಿ ಅನುಭವನ ನೀವು ನಮ್ಮೊಟ್ಟಿಗೆ ಹಂಚ್ಕೋಬಹುದಾ?
11: ಮೇಡಮ್, ಈ ಫಿಲಂ ಅನ್ಕೂಡ ಏನಾಗುತ್ತೆ, ಸಿಹಿ ಕೈ ಎರಡೂ ಇರುತ್ತೆ.
3: ಹೌದು,
11: ಆಕ್ಚುಲಿ ನಾನು ಈಗ ಫಿಲಂಗಳನ್ನ ನೋಡುವಾಗ ಅಲ್ಲಿ ಕತೆ ಒಳಗೆ ಇನ್ವಾಲ್ವ್ ಆಗ್ಬಿಡ್ತೀನಿ ಫುಲ್.
3: ಪ್ರತಿಯೊಬ್ರು ಹಾಗೆ ಮಾಡ್ತಾರೆ ಸರ್.
11: ಮ್ಯಾಕ್ಸಿಮಮ್ ನನಗೂ ಹಾಗೆ ಆಗತ್ತೆ. ಅಲ್ಲಿ ಏನಾದ್ರೂ ಸಂತೋಷದ ಇದ್ದಾಗ ಖುಷಿ ಪಡ್ತೀವಿ, ಆಮೇಲೆ ದುಃಖದ ಬಂದಾಗ ನನಗಂತೂ ಕಣ್ಣೀರ ದಾರೆ ಬಂದೇ ಬಿಡತ್ತೆ. ಅದರಲ್ಲೂ ಕೆಲವೊಂದು ನಮ್ಮ ಜೀವನಕ್ಕೆ ಹತ್ತಿರವಾದ ಸನ್ನಿವೇಶ ಸಂಭಾಷಣೆಗಳು ಬಂದ್ರಂತೂ ಫುಲ್ ಕಣ್ಣೀರು ಬರಕ್ ಸ್ಟಾರ್ಟ್ ಆಗತ್ತೆ. ಪಕ್ಕದಲ್ಲಿ ಒಂದೇನಾರು ಬೌಲ್ ಇಟ್ಕೊಂಡಿದ್ರೆ ಒಳ್ಳೇದು ಅಂತ, ಕಣ್ಣೀರ್ ದಾರೆ ಎಲ್ಲ ಹಿಡಿದು ಇಡಬಹುದು ಅಂತ.
3: ಓಹೋ,
11: ಹಂಗೆ ಮೇಡಮ್. ಹಾಗಾಗಿ ಅದು ಡಿಪೆಂಡ್ ಅಪಾನ್ ಇದು ಸ್ಟೋರಿ ಮೇಲೆ ಹೋಗುತ್ತೆ.
3: ಸೊ ನೀವು ಕೂಡ ಸಿನಿಮಾ ನೋಡುವಾಗ ಸಿನಿಮಾಗೆ ಕನೆಕ್ಟ್ ಆಗ್ತಿದ್ರಿ ಅಲ್ವಾ?
11: ಫುಲ್. ಹೌದು ಮೇಡಮ್, ಆಮೇಲೆ ಏನೇ ಆಗ್ಲಿ ಮನೆಯಲ್ಲಿ ಎಷ್ಟೇ ನೀವು ತಗೊಂಬಂದು ಪೆನ್ ಡ್ರೈವ್ ಅಲ್ಲಾಗ್ಲಿ ಸಿಡಿಲ್ ಆಗಿ ಬಂದು ಸಿನಿಮಾ ನೋಡಿದ್ರೆ ಅದು ಮನಸ್ಸಿಗೆ ನಾಟದು ಇಲ್ಲ,
3: ತಲೆಯೊಳಗೆ
11: ಟೋಟಲ್ ಹೇಳ್ಬೇಕಂದ್ರೆ ನೋ ಎಂಜಾಯ್ಮೆಂಟ್ ಮನೇಲಿ. ಅದೇನಿದ್ರು ಅಲ್ಲೋಗಿ ನೋಡ್ಬೇಕು, 3 hours ನಾವು ಫ್ರೀ ಆಗಿರ್ತೀವಿ, ಮತ್ತೆ ಅದಕ್ಕೆ ಅಂತಾನೆ ಹೋಗಿರ್ತೀವಿ. ಫುಲ್ ನೋಡಿ ಎಂಜಾಯ್ ಮಾಡ್ತೀವಿ, ಮನಸ್ಸಿಗೂ ಅದು ಇದು ಸೇರುತ್ತೆ. ನೋಡಿದ್ದು ಸ್ಟೋರಿ ಆಗ್ಲಿ ದೃಶ್ಯ ಆಗ್ಲಿ.
3: ಓಕೆ,
11: ಮನೇಲಿ ಇದ್ರೆ ಏನಾಗುತ್ತೆ, ಬರೀ ಗಮನ ಎಲ್ಲ ಬೇರೆ ಬೇರೆ ಕೆಲಸದ ಕಡೆ, ಆ ಕಡೆ ಕಡೆ ಅಡಚಣೆ ಇದೇ ಆಗ್ಬಿಡತ್ತೆ ಮೇಡಮ್.
3: ನಿಜ ನಿಜ ಸರ್.
11: ಹೌದು ಮೇಡಮ್, ಮೇಡಮ್ ಉದಾಹರಣೆ ಹೇಳ್ತೀನಿ.
3: ಹೇಳಿ.
11: ಇವಾಗ ಈಗ ದೇವ್ರನ್ನ ನಾವು ಗುಡಿಯಲ್ಲಿ ಹೋಗಿ ನೋಡಿದಾಗ್ಲೇ ಸಮಾಧಾನ ಆಗೋದು, ಎಲ್ಲೋ ಕಲ್ಪಿಸ್ಕೊಂಡ್ರೆ ಅದು ಚೆನ್ನಾಗಲ್ಲ. ಅದಕ್ಕೆ ಅದೇ ಆದ ಭೂಷಣ ಇದೆ ಸಿನಿಮಾನ ಟಾಕೀಸ್ ನಲ್ಲಿ ನೋಡಿದ್ರೆ ಚೆನ್ನ ಅಂತ ನನ್ನ ಭಾವನೆ. ಹೌದೌದು,
3: ನಿಮ್ಮ ಅನಿಸಿಕೆಗಳನ್ನ ನಮ್ಮ ಹುಟ್ಟಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್.
11: ಇದನ್ನ ಹಂಚಿಕೊಳ್ಳಲು ನೀವು ಅವಕಾಶ ಮಾಡಿದ್ದಕ್ಕಾಗಿ ನಿಮಗೆ ಡಬಲ್ ಧನ್ಯವಾದಗಳು.
3: ಓಕೆ ಸರ್, ಥ್ಯಾಂಕ್ ಯು.
11: ಥ್ಯಾಂಕ್ ಯು.
3: ಎಸ್, ಬ್ರಹ್ಮ ದಾನಡೆ ಅವರು ಕರೆ ಮಾಡಿ ಮಾತಾಡಿದ್ರು. ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ, ಹಲೋ,
12: ಶುಭ ಸಂಜೆ ಮೇಡಮ್.
3: ಶುಭ ಸಂಜೆ ಸರ್. ನಾನು ಆರಾಮಿದ್ದೀನಿ ಸರ್, ನೀವ್ ಹೇಗಿದ್ದೀರಾ?
12: ಆಯ್ತಾ, ರಕ್ಷಾಬಂಧನ
3: ರಕ್ಷಾಬಂಧನ ಆಗ್ತಾ ಇದೆ. ಮತ್ತೆ ಸರ್, ನಿಮ್ ಕಡೆ ಹಬ್ಬ ಹೇಗಿದೆ?
12: ನಮ್ಮ ಕಡೆ ಅಷ್ಟು ಇದಿಲ್ಲ. ಅಣ್ಣ ತಂಗಿ ಬಾಂಧವ್ಯ ಒಂದ್ ಚೆನ್ನಾಗಿರುತ್ತೆ ಯಾವಾಗಲೂ.
3: ನಿಜ ನಿಜ ಸರ್, ಎಲ್ಲಾ ಬಾಂಧವ್ಯಗಳು ಕೂಡ ಚೆನ್ನಾಗಿರ್ಬೇಕು.
12: ಅದು ರಕ್ಷಾಬಂಧನ ಕೊಟ್ಟ ಇದ್ರಿಂದನೆ ಆಗ್ಬೇಕು ಅಂತೇನಿಲ್ಲ, ಮನಸ್ಸುಗಳು ಬೆರೆತು ಇದ್ಬಿಟ್ರೆ ಅಣ್ಣ ತಂಗಿದು.
3: ನಿಜ ನಿಜ ಸರ್, ಒಳ್ಳೆ ಮಾತು,
12: ರಕ್ಷಾಬಂಧನ
3: ಸರ್. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿನಿಮಾವನ್ನ ಥಿಯೇಟರ್ ಅಲ್ಲಿ ನೋಡಕ್ ಇಷ್ಟಪಡ್ತಿರೋ ಅಥವಾ ಮನೇಲೇ ಕುತ್ಕೊಂಡು ನೋಡಕ್ ಇಷ್ಟಪಡ್ತಿರೋ ಅಂತ ಕೇಳ್ತಿದ್ದೆ, ನಿಮ್ಮ ಅನಿಸಿಕೆ ಏನು ಸರ್?
12: ಇತ್ತೀಚಿನ ದಿನಗಳಲ್ಲಿ ನಮ್ಮ ನ್ಯಾಮತಿಯಲ್ಲಿ ಆಗಿರ್ಬೋದು ಅಥವಾ ಹೊನ್ನಾಳಿಯಲ್ಲಿ ಆಗಿರ್ಬೋದು ಥಿಯೇಟರ್ಗಳು ಇಲ್ಲ.
3: ಓಕೆ, ನೀವು ನೋಡಿದಂತ ಅನುಭವನ ಕೂಡ ಹಂಚ್ಕೋಬಹುದು.
12: ಅದೇ ಹಿಂದೆಲ್ಲ ಹೋಗ್ತಿದ್ವಿ ನಾವು, ಒಂದು ವಾರದಾಗ ಒಂದು ಚಲನಚಿತ್ರ ನೋಡ್ಲಾ ಇದ್ರೆ ಅವತ್ತು ನಮಗೆ ಇದೇ ಇಲ್ಲ.
3: ಓಕೆ,
12: ವಾರದಲ್ಲಿ ಒಂದು ಚಲನಚಿತ್ರ ನೋಡ್ಲೇಬೇಕು. ಅದು ಯಾವಾಗ ಅಂದ್ರೆ ಶುಕ್ರವಾರ ಕಾಯಿನ್ ಮಾಡು.
3: ಓಕೆ, ಪ್ರತಿ ಶುಕ್ರವಾರ
12: ವಾರದಿಂದ ವಾರಕ್ಕೆ ಒಂದು ಚಲನಚಿತ್ರ ಚೇಂಜ್ ಮಾಡ್ತಾ ಇದ್ರು.
3: ಹೌದು,
12: ಅವಾಗ ಹೋಗ್ಲೇಬೇಕು ನಾವು. ಆ ನಂತರ ನೀನ್ ಉಳ್ಕಿದ ಆರು ದಿವಸನು ಎಷ್ಟು ಗಾಡಿ ಬಂದ್ವು, ಎಷ್ಟು ಆಕ್ಟ್ರಿ ಬಂದ್ವು, ಎಷ್ಟ್ ಬೈಕ್ ಬಂದ್ವು, ಎಷ್ಟ್ ಸೈಕಲ್ ಬಂದ್ವು ಅಂತ ಎಣಿಸ್ತಿದ್ವಿ ಕುತ್ಕೊಂಡು. ಮನೆ ಮೆಚ್ಚಿದ ಹುಡುಗಿ ತುಂಬಾ ಓಡಿದ್ದು ಅಂದ್ರೆ ಅದೊಂದು ಭಕ್ತ ಸಿರಿಯಾಳ.
3: ಭಕ್ತ
12: ಸಿರಿಯಾಳ ಒಂದು ತಿಂಗ ಓಡಿತ್ತು ನಮ್ ನೆನ್ಪಿಲ್ಲ ಆಗಿನ ಕಾಲದಲ್ಲಿ. ಹಂಗೆ ಕೆಲವೊಂದ್ ಚಿತ್ರಗಳಿಗೆ ಮಾತ್ರ ತುಂಬಾ ಇದಿತ್ತಲ್ಲಿ. ಹಾಗೆ ಒಂದು ಟಿಕೆಟ್ ತಗೊಂಡ್ ಹೋಗೋದೆ ಒಂದ್ ಹರ ಸಾಹಸ ಆಗಿತ್ತು ಅವಾಗ.
3: ಅಂದ್ರೆ ತುಂಬಾ ರಶ್ ಇರ್ತಿತ್ತ?
12: ಹೌದು ಹೌದು, ತುಂಬಾ ರಶ್.
3: ಓಕೆ,
12: ವಾರದಲ್ಲಿ ನಾಲ್ಕೈದು ದಿವಸ ತುಂಬಾ ರಶ್ ಇರೋದು, ಆದ್ರೂ ನಾವು ಆವಾಗ್ಲೇ ಹೋಗ್ಬೇಕು ನೋಡಕ್ಕೆ.
3: ಯಾಕಂದ್ರೆ ಥಿಯೇಟರ್ ತುಂಬಾ ಜನ ಇದ್ದಾಗ ನೋಡಕ್ಕೆ ಚಂದ, ಖಾಲಿ ಖಾಲಿ ಇದ್ರೆ ಚೆನ್ನಾಗಿರಲ್ಲ ಅಲ್ಲ.
12: ನಮ್ ಸ್ನೇಹಿತರೆ ಮತ್ತೆ ಒಂದ್ಸರಿ ಕಾಡಿನ ರಾಜ ಚಲನಚಿತ್ರ ಹಾಕಿದ್ರು, ಕರ್ಕೊಂಡು ಹೋಗ್ಬಿಟ್ರು. ಸ್ಕ್ರೀನ್ ಪಕ್ಕ ಮಲ್ಕೊಂಡ್ ನೋಡಿದ್ವಿ.
3: ಯಾಕೆ ಸರ್? ಅಂದ್ರೆ ಥಿಯೇಟರ್ ಫುಲ್ ಆಗಿತ್ತು
12: ಮೇಲ್ ಮೇಲೆ? ಹೌದು, ಎಲ್ಲ ಫುಲ್.
3: ಓಕೆ,
12: ಮಲ್ಕೊಂಡ್ ನೋಡಿ ಕಣಿಗೆ ಕಣ್ಣೆಲ್ಲ ನೂಬರಾಗತ್ತಿದ್ರು, ಎದ್ದು ಬನ್ನಿ ಮನೆ ಬಂದ್ಬಿಟ್ಟೆ
3: ನೋಡಿ ಹೆಂಗೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ.
12: ಹೌದು,
3: ಸಿನಿಮಾ ಕುತ್ಕೊಂಡ್ ನೋಡೋದ್ ಬೇರೆ, ನೀವು ಮಲ್ಕೊಂಡೇ ನೋಡ್ ಬಂದಿದ್ರಿ.
12: ಅದು ಸಿನಿಮಾ ಸ್ಕೋಪ್ ಬೇರೆ, ಮೈ ಮೇಲೆ ಬಂದಂಗ.
3: ಓಕೆ,
12: ಅದರಿಂದ ನಾವು ಮನೆಗೆ ಬಂದ್ಬಿಟ್ಟಿದ್ದೆ. ಅಂದ್ರೆ ಆಗಿನ ಚಲನಚಿತ್ರಗಳಿಗೂ ಈಗಿನ ಚಲನಚಿತ್ರಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಅವಾಗಲೂ ಅಷ್ಟು ಕಲೆಕ್ಷನ್ ಇಲ್ಲ, ಯಾವಾಗ ಏನೋ ಒಂದ್ ತಿಂಗಳು ಬಿಟ್ರೆ ಅಲ್ಲೇ ಟಿವಿಯಲ್ಲಿ ಬರುತ್ತೆ ಅನ್ನೋ ಒಂದು ಭಾವನೆ ಬಂದಿದೆ ಈಗ. ಆದ್ರಿಂದ ನಾ ಯಾರು ಥಿಯೇಟರ್ ಹೋಗೋದಿಲ್ಲ. ಏನೋ ಅಭಿಮಾನಿಗಳು ಅಂತಂದ್ ಇರ್ತಾರಲ್ಲ, ಅವ್ರು ಮಾತ್ರ ಹೋಗಕ್ಕೆ ಇಷ್ಟಪಡ್ತಾರಷ್ಟೇ.
3: ಹೌದು, ಥಿಯೇಟರ್ ಹೋಗಿ ನೋಡೋದೇ ಒಂದು ಮಜಾ,
12: ಥಿಯೇಟರ್ ನೋಡಲ್ಲೇ ಕಮ್ಮಿ ಆಗಿದೆ. ಆದ್ರೂ ಅಂತ ಚಲನಚಿತ್ರಗಳು ನೋಡ್ಲೇಬೇಕು ಅಂತಾನೂ ಬರೋದಿಲ್ಲ ಈಗ.
3: ಹೌದೌದು ಸರ್.
12: ಹೌದಲ್ಲ?
3: ಹೌದು ಸರ್, ಕೆಲವೊಂದು ಸಿನಿಮಾಗಳು ಹಾಗೆ ಇರುತ್ತೆ.
12: ಹೌದು, ಕುಟುಂಬಿಕವಾಗಿ ನೋಡೋ ಅಂತ ಬರ್ರಿ, ಒಬ್ರು ಹೋಗೋದಕ್ಕಿಂತ ನಾಲ್ಕು ಜನ ಜೊತೆಲಿ ಹೋದ್ರೆ ಅವಾಗ ಚಿತ್ರ ಚಲನಚಿತ್ರ ಯಶಸ್ವಿ ಗೊಳಿಸುವಾಗುತ್ತೆ. ಒಬ್ರು ಕುತ್ಕೊಂಡು ನೋಡಕ್ಕೆ ಬೇಜಾರ ಅಂತ ಚಿತ್ರ ಆದ್ರೆ ಎಲ್ಲಿ ಹೋಗಕ್ ಸಾಧ್ಯ? ಆತರ ಚಲನಚಿತ್ರಗಳು ಬರ್ತಾ ಇದಾವೆ ನೋಡಿ. ಕಾಂತಾರ ಅವೆಲ್ಲ ಒಂದು ಚಿತ್ರ ಚೆನ್ನಾಗಿತ್ತು. ಹಾಗೆ ಚಿತ್ರಕಥೆ ಹೇಗಿರುತ್ತೋ ಹಾಗೆ ಜನ ಪ್ರೇಕ್ಷಕರು ಇಷ್ಟಪಡಕ್ಕೆ ಇದು ಮಾಡ್ತಾರೆ.
3: ನಿಜ ಸರ್, ನಿಮ್ಮ ಅನಿಸಿಕೆಗಳನ್ನ ನಮ್ಮ ಹುಟ್ಟಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ? ಹಲೋ,
13: ನಮಸ್ತೆ ಮೇಡಮ್. ಅರ್ಪಿತಾ ಮೇಡಮ್.
3: ನಮಸ್ತೆ ಸರ್, ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಸರ್.
13: ಊಟ ಆಯ್ತಾ ಮೇಡಮ್?
3: ಊಟ ಆಯ್ತು ಸರ್, ನಿಮ್ಮದು? ಓಕೆ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
13: ಇಲ್ಲ ಮೇಡಮ್, ಈಗ ಆನ್ ಮಾಡಿದೆ.
3: ಹಾ ಸರಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಿನಿಮಾವನ್ನ ಥಿಯೇಟರ್ ಅಲ್ಲಿ ಹೋಗಿ ನೋಡಕ್ ಇಷ್ಟಪಡ್ತಿರೋ ಅಥವಾ ಟಿವಿಯಲ್ಲಿ ನೋಡಕ್ ಇಷ್ಟಪಡ್ತಿರೋ ಅಂತ ಕೇಳ್ತಿದ್ದೆ.
13: ಮೇಡಮ್, ಎಷ್ಟೇ ಮನೇಲಿ ಎಂತ ದೊಡ್ಡ ಟಿವಿ ಇದ್ರು ಮೇಡಮ್, ಥಿಯೇಟರ್ ನೋಡ್ದಂಗಂತೂ ಆಗೋದಿಲ್ಲ ಮೇಡಮ್. ಮನೇಲಾದ್ರೆ ಕುತ್ಕೊಂಡ್ ನೋಡ್ಬೇಕಾದ್ರೆ ಯಾರೊಬ್ರು ಕೂಗಾಡೋದಾಗ್ಲಿ ಆ ಸೌಂಡ್ ಕಮ್ಮಿ ಮಾಡು ಅದು ಕಮ್ಮಿ ಮಾಡು ಏನಾರ ಅಂತ ಹೇಳ್ತೇನೆ. ಥಿಯೇಟರ್ ಅದು ಒಂದೇ ಕಡೆ ನೋಡ್ಕೊಂತ ಕುತ್ಕೊಂಡು ನೋಡ್ಕೊಂತ ಕುತ್ಕೊಂಡು ನೋಡ್ಬೋದು ಮೇಡಮ್, ಅದೊಂದು ಖುಷಿ ಆಗುತ್ತೆ. ಹಾಗೆ ಹಾಗೆ ಮೊನ್ನೆ ನಾವು ಅಯೋಗ್ಯ ಟು ಫಿಲಮ್ ಹೋಗಿದ್ವಿ, ಅವಾಗ ಆಗಸ್ಟ್ 15 ದಿವಸ ನಿನ್ನ ಸತೀಶ್ ಅವರು ಬಂದಿದ್ರು ವೀರಭದ್ರ ಚಿತ್ರ ಮಂದಿರದಕ್ಕೆ.
3: ಹೌದೌದು ಸರ್.
13: ಹಾ ಮೇಡಮ್, ತುಂಬಾ ನೋಡ್ಲಿಕ್ಕೆ ಎಷ್ಟು ಜನ ಮೇಡಮ್, ಅಯ್ಯೋ ಅಯ್ಯೋ ಅಷ್ಟೊಂದು ಫ್ಯಾನ್ಸ್ ಇದಾನಂತ ಮೊನ್ನೆ ಗೊತ್ತಾಯ್ತು ನಿನ್ನ ಸತೀಶ್ ಅವರಿಗೆ.
3: ಓಕೆ ಓಕೆ, ಸೊ ನಿಮ್ಗೂ ಕೂಡ ಸಿನಿಮಾಗಳ ಥಿಯೇಟರ್ ಅಲ್ಲೇ ಕುತ್ಕೊಂಡು ನೋಡೋದು ಇಷ್ಟ ಅಂತ ಹೇಳ್ತಿದ್ದೀರಾ?
13: ನಮ್ಗಂತೂ ತುಂಬಾ ಇಷ್ಟ ಮೇಡಮ್. ಮತ್ತೆ ಈಗ ಟ್ಯಾಕ್ಸ್ ಮೇಡಮ್ ಸುಮಾರು ಎಲ್ಲೂ ಟಿಕೆಟ್ ಸಿಕ್ಕಿಲ್ಲ, ಅದಕ್ಕೆ ಮೇಡಮ್ ಭದ್ರಾವತಿ ಶ್ರೀನಾಥಕ್ಕೆ ಬುಕ್ ಮಾಡಿ ಮೇಡಮ್ ಮನೆಗೆ, ನಾಳೆ ಭಾನುವಾರ ಹೋಗ್ಬೇಕು ಮೇಡಮ್.
3: ಓಕೆ ಓಕೆ ಸರ್, ಓಕೆ, ಧನ್ಯವಾದಗಳು ಸರ್. ನಿಮಗೂ ಕೂಡ ಸಿನಿಮಾವನ್ನ ಥಿಯೇಟರ್ ನೋಡಕ್ಕೆ ಇಷ್ಟ ಅಂತ ಹೇಳಿದ್ರಿ, ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ಎಸ್, ಅಲ್ಲ ಸರ್ ಕರೆ ಮಾಡಿದ್ರು. ನೆಕ್ಸ್ಟ್ ಕಾಲರ್ ಆಡಿದಾರೆ, ಯಾರು ಕೇಳುವ? ಹಲೋ,
14: ಹಲೋ,
3: ನಮಸ್ತೆ.
14: ಹಲೋ ನಮಸ್ತೆ ಮೇಡಮ್,
3: ಹೇಗಿದ್ದೀರಾ ಸರ್?
14: ಚೆನ್ನಾಗಿದ್ದೀವಿ ಮೇಡಮ್.
3: ಚೆನ್ನಾಗಿದ್ದೀರಾ? ಮಧ್ಯಾಹ್ನದ ಊಟ ಆಯ್ತಾ? ಸಂಜೆ ಕಾಫಿ ಆಯ್ತಾ
14: ಮೇಡಮ್?
3: ಮಧ್ಯಾಹ್ನದ ಊಟ ಸಂಜೆ ಕಾಫಿ
14: ಆಯ್ತಾ?
3: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
14: ಹಾ, ಕೇಳ್ತಾ ಇದೀನಿ ಮೇಡಮ್ ಕಾರ್ಯಕ್ರಮನ. ಅದೇ ಎಲ್ಲ ನಮ್ಮನ್ನೆಲ್ಲ ಹಿಂದಕ್ಕೆ ಕರ್ಕೊಂಡು ಬಿಟ್ಟಿದೀರ ಇವತ್ತು.
3: ಥಿಯೇಟರ್ ಕರ್ಕೊಂಡು ಹೋಗ್ತಾ ಇದೀನಿ ನೋಡಿ, ರೇಡಿಯೋ ಮುಖಾಂತರ.
14: ಹೌದು ಮೇಡಮ್, ಅವಾಗ ನಮ್ಗೆ ಸಿನಿಮಾ ಅಂದ್ರೇನೆ ಅಷ್ಟಿಷ್ಟು ನಮ್ಗೆ ಇಷ್ಟ ಆಗ್ತಿರ್ಲಿಲ್ಲ ಮೇಡಮ್. ಫಿಲಮ್ ಹೋಗ್ತಾ ಇದೀವಿ ಅಂದ್ರೆ ನಮ್ಗೆ ಅವಾಗ ಸಂತೋಷ ಆಗ್ತಿ, ಸಂತೋಷ ಅದನ್ನ ಹೇಳಬಾರ್ದಿತ್ತು, ಅಷ್ಟೊಂದು ಸಂತೋಷ ಆಗೋದು. ಮತ್ತೆ ಇಲ್ಲಿ ನಮ್ಗೆ ಇಲ್ಲಿ ನಮ್ ಹೋಬಳಿ ಮಠದಲ್ಲಿ ನಮ್ಗೆ 5 kilometers ಆಗುತ್ತೆ ಮೇಡಮ್, ಜೋಗಣ್ಣಹಳ್ಳಿ ಅಂತ ಹೇಳಿ. ಅದು ಅಲ್ಲಿಗೆ ನಾವು ಗಾಡಿ ಕಟ್ಕೊಂಡು ಹೋಗ್ತಾ ಇದ್ವಿ ಮೇಡಮ್.
3: ಓಹೋ, ಸಿನಿಮಾ ನೋಡಕ್ಕೆ ಗಾಡಿ ಕಟ್ಕೊಂಡು ಹೋಗ್ತಿದ್ರಾ?
14: ಹೌದು, ಅದು ಟೂರಿಂಗ್ ಪ್ಯಾಕೇಜ್ ಮೇಡಮ್. ಅಲ್ಲಿ ಗಾಂಧಿ ಕ್ಲಾಸ್ ಮರಳಿನ ಮೇಲೆ ಕುತ್ಕೊಂಡು ನೋಡಿದಂತ ನೆನಪು.
3: ಮರಳ ಮೇಲೆ ಕುತ್ಕೊಂಡು ನೋಡ್ತಿದ್ರಾ?
14: ಹೌದು ಮೇಡಮ್, ಗಾಂಧಿ ಕ್ಲಾಸ್ ಅಂದ್ರೆ ಮರಳೆ ಮೇಡಮ್ ಇರ್ತಿಲ್ಲ ಅದ್ರಲ್ಲಿ.
3: ಓಕೆ,
14: ಅದ ಅವಾಗ 1.80 rupees ಆಯ್ತು ಮೇಡಮ್ ಒಂದ್ ಟಿಕೆಟ್ ಬೆಲೆ. ಅವಾಗ ನಾವು ಸಂಪತ್ತಿಗೆ ಸವಾಲು ಮತ್ತೆ ತಾಯಿಗೆ ತಕ್ಕ ಮಗ ಎರಡು ಸಿನಿಮಾಗಳನ್ನ ನೋಡಿದಂತ ನೆನಪಿದೆ ಮೇಡಮ್.
3: ಸೂಪರ್, ಸಂಪತ್ತಿಗೆ ಸವಾಲ್ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ತಾಯಿಗೆ ತಕ್ಕ ಮಗ.
14: ಹೌದು ಮೇಡಮ್.
3: ಓಕೆ,
14: ಅಲ್ಲಿ
3: ಟಿಕೆಟ್ ಎಷ್ಟಿತ್ತು ಸರ್?
14: ಅದೇ ಸರ್, 80 paisa 1 rupee ಆಯ್ತು ಮೇಡಮ್.
3: 80 paisa. ಓಕೆ ನೋಡಿ, ಇವಾಗ 80 paisa ಏನು ಬರಲ್ಲ, ಆಗ ಒಂದ್ ಸಿನಿಮಾ ಟಿಕೆಟ್ ಬರೋದು
14: 2.5 ಏನಾಯ್ತು ಮೇಡಮ್. ಅಂದ್ರೆ ಚೇರ್ ಮೇಲೆ ಕುತ್ಕೊಂಡು ನೋಡೋದಾದ್ರೆ.
3: ಓಕೆ ಓಕೆ, ಸೂಪರ್.
14: ಅಂದ್ರೆ ಮತ್ತೆ ಈಗ ಇತ್ತೀಚೆಗೆ ಮೇಡಮ್ ನಮ್ಮೂರಲ್ಲಿ ಅವಾಗ ಸ್ವಲ್ಪ ದಿನ ಇದು ಟಿವಿ ವಿಡಿಯೋಗಳು ಅಂತ ಹೇಳ್ತಾರ ಮೇಡಮ್ ಊರೊಳಗಡೆ.
3: ಓಕೆ,
14: ಅಂದ್ರೆ ಬಾಡಿಗೆ ತಂದು ಅದನ್ನ ಒಂದು ಒಂದು ಕಾಂಪೌಂಡ್ ಒಳಗಡೆ ಕೂಡಾಕ್ಬಿಟ್ಟು ಎಲ್ಲ ಟಿಕೆಟ್ ಮಾಡೋದು. ಅವ ನಾವು 2 rupees 3 rupees ಟಿಕೆಟ್ ಮಾಡೋರು. ನಾವು ಅವಾಗ ಕ್ಯೂ ನಿಂತ್ಕೊಂಡು ಅವಾಗ ದುಡ್ಡು ಸಿಗ್ತಾ ಇರಲಿಲ್ಲ ಒಂದೊಂದು ಟೈಮು. ಅವಾಗ ಸಾಯಂಕಾಲ ಒಂದು 9-10 ತಕ್ಕಲು ಟಿಕೆಟ್ ಮಾಡಾರ, ಆಮೇಲೆ ಕೈ ಬಿಟ್ಟು ಬಿಡಾರ ಮೇಡಮ್, ಹೋಗಿರಿ ಹೋಗ್ರಿ ಅಂತ ಅಂದ್ರೆ.
3: ಆಮೇಲೆ ಹಾಗೆ ಫ್ರೀ ಎಂಟ್ರಿ?
14: ಹಂಗೆ ಫ್ರೀಯಾಗಿ ಹೋಗಿ ನೋಡ್ಕೊಂಡ್ ಬಂದ್ಬಿಡ.
3: ಸೊ ನೀವು ಕಾಯ್ತಾ ಇದ್ರ ಫ್ರೀ ಎಂಟ್ರಿ ಬಿಡೋ ತನಕ?
14: ಹೌದು ಮೇಡಮ್, ಮನೆಗೆ ಬರ್ತಾ ಇರ್ಲಿಲ್ಲ ಮೇಡಮ್, ದುಡ್ಡಿಲ್ಲ ಅಂದ್ರೆ ಅವ್ರು ಎಲ್ಲ ಸ್ವಲ್ಪ ಅವ್ರಿಗೆ ಕನೆಕ್ಟ್ ಆಗುವಷ್ಟು ದುಡ್ಡು ಕನೆಕ್ಟ್ ಆಗದಕ್ಕ ಟಿಕೆಟ್ ಮಾಡಾರು. ಆಮೇಲೆ ಒಂದ್ 4-5 ಹುಡುಗರು ನಿಂತ್ಕೊಂಡಿರ್ತಿದ್ವಿ ಗೇಟ್ ಅಲ್ಲಿ, ಬಿಡ್ರತ್ ಹೋಗಿ ನೋಡ್ಕೊಳ್ರ ಅಂತ ಹೇಳಿ ಬಿಟ್ಬಿಡಾರ.
3: ಓಕೆ ಓಕೆ ಸರ್, ಸೂಪರ್. ನೋಡಿ, ನಿಮ್ಮ ಅನುಭವನ ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ, ತುಂಬಾ ಖುಷಿ ಆಯ್ತು.
14: ಹೌದು ಮೇಡಮ್,
3: ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
14: ಥ್ಯಾಂಕ್ ಯು ಮೇಡಮ್.
3: ಓಕೆ ಎಸ್, ನಮ್ಮ ಅನಂತರಾಜ್ ಸರ್ ಕರೆ ಮಾಡಿ ಅವರ ಅನುಭವವನ್ನ ಹಂಚಿಕೊಂಡು, ನೋಡಿ ಅವರು ಕೂಡ ಟೆಂಟಲ್ ಸಿನಿಮಾವನ್ನ ನೋಡ್ತಾ ಇದ್ರು ಅಂತ ಹೇಳಿದ್ರು. ಸೊ ಕೇಳೋಕ್ಕೂ ಕೂಡ ಖುಷಿ ಆಗುತ್ತೆ. ಹಾಗೆ ವಿಶೇಷವಾಗಿ ಕೆಲವರು ಮೆಸೇಜ್ ಮಾಡಿದ್ದಾರೆ, ವಾಸುಕಿ ಸಾಗರದವರು ಒಂದು ಮೆಸೇಜ್ ಕಳಿಸಿದ್ದಾರೆ. ಮೇಡಮ್, ಇಡೀ ವರ್ಷ ಶಾಲೆಯಲ್ಲಿ ಓದಿದ್ದು ನೆನಪಿರಲಿಲ್ಲ ಮೇಡಮ್, ಆದರೆ ಟಾಕೀಸ್ನಲ್ಲಿ 3 hours ನೋಡಿದ ಸಿನಿಮಾದ ಕತೆ ಯಾರಾದರೂ ಕೇಳಿದ್ರೆ ಪೂರಾ ಸ್ಟೋರಿ ಹೇಳ್ತಿದ್ದೆ. ಥಿಯೇಟರ್ ಪವರ್ ಅಷ್ಟು ಮಟ್ಟಿಗೆ ಇರ್ತಿತ್ತು ಮೇಡಮ್ ಅಂತ ಕಳಿಸಿದ್ದಾರೆ. ನಿಜವಾಗ್ಲೂ ಸರ್, ಥಿಯೇಟರ್ ಪವರೇ ಬಹುಶಃ ಅಷ್ಟೊಂದಿರ್ಬೋದು. ಮತ್ತು ಇನ್ನೊಬ್ರು ನಾಗರಾಜ್ ಚೌಧರಿ ಅವರು ಮೆಸೇಜ್ ಹಾಕಿದ್ದಾರೆ, ಮುಂಚೆ ಥಿಯೇಟರಲ್ಲಿ ನೋಡ್ತಾ ಇದ್ದೆ, ಈಗ ಮನೆಯಲ್ಲಿ ನೋಡ್ತೀವಿ ಮೇಡಮ್, ಥಿಯೇಟರ್ ನೋಡ್ತಾ ಇದ್ದೆ ಹೆಚ್ಚು ಖುಷಿ ಕೊಡ್ತಿತ್ತು ಅಂತ. ಇನ್ನು ನಮ್ಮ ಸೋಮಶೇಖರ್ ಸರ್ ಮೆಸೇಜ್ ಹಾಕಿದರೆ, ಇಂದಿನ ಸಿನಿ ಕಹಾನಿ ಕಾರ್ಯಕ್ರಮ ಅದ್ಭುತವಾಗಿತ್ತು ಅಂತ. ಧನ್ಯವಾದಗಳು ಸರ್. ಸೊ ಕೇಳುಗರೆ, ನಿಮ್ಮೊಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ಸಮಯ ಸಾಗಿದ್ ಕೂಡ ಗೊತ್ತಾಗಿಲ್ಲ, ಹಾಗೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಹಾಗಿದ್ಮೇಲೆ ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ, ನಮಗೂ ಕೂಡ ಸಿನಿಮಾಗಳನ್ನ ಥಿಯೇಟರಲ್ಲಿ ನೋಡೋದೇ ಇಷ್ಟ. ಆ ಒಂದು ಸೌಂಡ್ ಎಫೆಕ್ಟ್ ಆಗಿರ್ಬೋದು, ಆ ಒಂದು ಸ್ಕ್ರೀನು, ಫುಲ್ ಡಾರ್ಕ್ ರೂಮಲ್ಲಿ ಚೆಂದ ಇರುತ್ತಲ್ವಾ, ಆ ಎಫೆಕ್ಟ್ ನಮಗೆ ನಮಗೆ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಪೇರೆಂಟ್ಸ್ಗಳೇ ಜಾಸ್ತಿ ಈ ಸಿನಿಮಾಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು, ಫ್ಯಾಮಿಲಿ ಜೊತೆ ಹೆಚ್ಚಾಗಿ ಹೋಗ್ತಿದ್ವಿ, ಆಮೇಲೆ ಕಾಲೇಜ್ ಡೇಸ್ ಅಲ್ಲಿ ಫ್ರೆಂಡ್ಸ್ಗಳ ಜೊತೆ ಹೋಗ್ತಿದ್ವಿ, ಎಲ್ಲವೂ ಕೂಡ ಒಂದೊಂದು ಮೆಮೊರಿ. ನಿಮ್ಮೊಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ನಾನು ನನ್ನ ಬಾಲ್ಯದ ದಿನಗಳನ್ನ ಮೆಲೆಕ್ ಹಾಕ್ತೇನೆ. ನಿಮಗೂ ಕೂಡ ನನ್ನ ಕಡೆಯಿಂದ ಒಂದು ಆತ್ಮೀಯ ಧನ್ಯವಾದವನ್ನು ತಿಳಿಸ್ತಾ ಕೇಳುಗರೆ ಮತ್ತೆ ನಾನು ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಸರಿನಾ? ಹಾಗಿದ್ರೆ ಕಾರ್ಯಕ್ರಮ ಮುಗಿಸುವ ಸಮಯವಂತೂ. ಯಾವಾಗ್ಲೂ ಖುಷಿಯಾಗಿರಿ, ನಗ್ತಾ ಇರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತಾ ಕೇಳುತ್ತಾ ಕಲಿಯಿರಿ.
3: ಮಗ, ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
4: ಎಷ್ಟು ದಿನ ಅಂತ ಇನ್ನೊಬ್ರು?
5: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
6: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಆಗಸ್ಟ್ 29 6:30 ನೆಹರು ಕ್ರೀಡಾಂಗಣದಲ್ಲಿ ಮೇಜರ್ ಧ್ಯಾನ್ ಚಂದ್ ಜನ್ಮದಿನಾಚರಣೆ ಪ್ರಯುಕ್ತ ರಾಷ್ಟ್ರೀಯ ಕ್ರೀಡಾ ದಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಧು ಬಂಗಾರಪ್ಪನವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸುವರು. ಅಧ್ಯಕ್ಷತೆಯನ್ನು ಶಾಸಕ ಎಸ್ಎನ್ ಚನ್ನಬಸಪ್ಪ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಸಂಸದರು, ವಿಧಾನಸಭಾ ಮತ್ತು ವಿಧಾನ ಪರಿಷತ್ ಶಾಸಕರು, ವಿವಿಧ ನಿಗಮ ಮಂಡಳಿ ಪ್ರಾಧಿಕಾರಗಳ ಅಧ್ಯಕ್ಷರು, ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು, ಅಧಿಕಾರಿ ವರ್ಗದವರು ಹಾಗೂ ಸಿಬ್ಬಂದಿಗಳು ಮತ್ತು ವಿವಿಧ ಸಂಘಟನೆಯ ಮುಖಂಡರು ಭಾಗವಹಿಸುವರು. ಖೇಲೇಗಾ ಭಾರತ್ ಜೀತೇಗಾ ಭಾರತ್ ಎಂಬ ಧ್ಯೇಯವಾಕ್ಯದೊಂದಿಗೆ ಆಗಸ್ಟ್ 28 to 30 3 ದಿನಗಳ ಕಾಲ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತಿದ್ದು, ಈ ಅಭಿಯಾನದ ಮುಖ್ಯ ಉದ್ದೇಶ ಏಕ್ ಘಂಟಾ ಖೇಲ್ ಕೆ ಮೈದಾನ್ ಮೇ ಕಾರ್ಯಕ್ರಮದ ಮೂಲಕ ಪ್ರತಿಯೊಬ್ಬ ನಾಗರಿಕರು ಕನಿಷ್ಠ 1 ಗಂಟೆ ಆಟದ ಮೈದಾನದಲ್ಲಿ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವುದಾಗಿದೆ. ಈ ಅಭಿಯಾನವನ್ನು ಯಶಸ್ವಿಗೊಳಿಸಲು ರಾಜ್ಯದ ಶಾಲಾ ಕಾಲೇಜುಗಳು, ನಗರ ಹಾಗೂ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ನೆಹರು ಕ್ರೀಡಾಂಗಣದಲ್ಲಿ ಆಗಸ್ಟ್ 29 7:00 ಮ್ಯಾರಥಾನ್ ಹಾಗೂ ಆಗಸ್ಟ್ 30 7:00 ಸೈಕ್ಲೋಥಾನ್, 8:00 ಝೂಂಬಾ ಮತ್ತು 10:00 ಗೋಪಾಲ ಕ್ರೀಡಾ ಸಂಕೀರ್ಣದಲ್ಲಿ ಟೇಬಲ್ ಟೆನಿಸ್ ಸ್ಪರ್ಧೆ ಏರ್ಪಡಿಸಲಾಗಿದೆ. ಮುಂದಿನ ವಿವರ. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಫಲಾನುಭವಿಯಾಗಿ ನೋಂದಾಯಿತರಾಗಿರುವ ಜಿಲ್ಲೆಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಮಂಡಳಿಯಿಂದ ಸುರಕ್ಷತಾ ಕಿಟ್ಗಳನ್ನು ವಿತರಿಸಲಾಗುತ್ತಿದ್ದು ಅರ್ಹ ಕಾರ್ಮಿಕರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಈವರೆಗೆ ಸಾಕ್ಷರತಾ ಕಿಟ್ ಪಡೆಯದಿರುವ ಮೆಷಿನ್, ಎಲೆಕ್ಟ್ರೀಷಿಯನ್, ವೆಲ್ಡರ್, ಕಾರ್ಪೆಂಟರ್, ಪೇಂಟಿಂಗ್ ಹಾಗೂ ಪ್ಲಂಬಿಂಗ್ ವೃತ್ತಿಗಳಲ್ಲಿ ತೊಡಗಿಸಿಕೊಂಡಿರುವ ನೋಂದಾಯಿತ ಫಲಾನುಭವಿಗಳಿಗೆ ಈ ಕಿಟ್ಗಳನ್ನು ನೀಡಲಾಗುತ್ತಿದೆ. ಅರ್ಹ ಕಾರ್ಮಿಕರು ತಮ್ಮ ತಾಲೂಕಿನ ಸಂಬಂಧಿಸಿದ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬೇಕಾಗಿದೆ. ಸಲ್ಲಿಸಬೇಕಾದ ದಾಖಲೆಗಳು: ಚಾಲ್ತಿಯಲ್ಲಿರುವ ಕಟ್ಟಡ ಕಾರ್ಮಿಕರ ನೋಂದಣಿ ಗುರುತಿನ ಚೀಟಿ, ಫಲಾನುಭವಿಯ ಆಧಾರ್ ಕಾರ್ಡ್, ಈಗಾಗಲೇ ಸುರಕ್ಷತಾ ಕಿಟ್ ಪಡೆದಿರುವುದಿಲ್ಲವೆಂಬ ಬಗ್ಗೆ ಸ್ವಯಂ ದೃಢೀಕರಣ ಪತ್ರ. ದಾಖಲೆಗಳನ್ನು ಸಲ್ಲಿಸಲು ಸೆಪ್ಟೆಂಬರ್ 10 ಕೊನೆಯ ದಿನಾಂಕವಾಗಿದೆ ಎಂದು ಉಪವಿಭಾಗದ ಕಾರ್ಮಿಕ ಅಧಿಕಾರಿಗಳು ತಿಳಿಸಿರುತ್ತಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮಾಯೆಗೆ ಮಣಿಸುವ ಮನಸ್ಸನ್ನು ಕುಣಿಸುವ ಮಾಯೆಗೆ ಮಣಿಸುವ ಹೆಣ್ಣಿನ ನಗೆಯೇ ಬಾನಾಗಿದೆ ಕಣದ್ದ ಕಂಡಂತೆ ಅಮೃತವ ಉಂಡಂತೆ ಕಣದ್ದ ಕಂಡಂತೆ

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮದ ವತಿಯಿಂದ 2026-27 ಸಾಲಿಗೆ ಕ್ರಿಶ್ಚಿಯನ್ ಸಮುದಾಯದ ಬಾಂಧವರಿಗಾಗಿ ಅರಿವು ಶೈಕ್ಷಣಿಕ ಸಾಲ ಯೋಜನೆ, ವಿದೇಶಿ ವ್ಯಾಸಂಗ ಸಾಲ, ಸ್ವಾವಲಂಬನೆ ಸಾಲ ಯೋಜನೆ, ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಬ್ಸಿಡಿ ಹಾಗೂ ಮೊಬೈಲ್ ಫುಡ್ ಟ್ರಕ್ ಅಥವಾ ಫುಡ್ ಕಿಯೋಸ್ಕ್ ಯೋಜನೆಯಡಿ ಸೌಲಭ್ಯ ಪಡೆಯಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿಯಾಗಿದ್ದು ಕುಟುಂಬದ ವಾರ್ಷಿಕ ಆದಾಯ 6 ಲಕ್ಷ ರೂಪಾಯಿ ಒಳಗೆ ಇರಬೇಕು ಹಾಗೂ ವಯಸ್ಸು 18-55 ವರ್ಷದೊಳಗಿರಬೇಕು. ಆಸಕ್ತರು ವೆಬ್ಸೈಟ್ ಮೂಲಕ ಸೆಪ್ಟೆಂಬರ್ 30 ಅರ್ಜಿ ಸಲ್ಲಿಸಬಹುದು. ಮಾಹಿತಿಗಾಗಿ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818222268262. ಈ ನಂಬರಿಗೆ ಸಂಪರ್ಕಿಸಲು ಕೋರಲಾಗಿದೆ. ಮುಂದಿನ ವಿವರ. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಪ್ರಥಮ ಪಿಯುಸಿ ಹಾಗೂ ಸಾಮಾನ್ಯ ಪದವಿ ಕೋರ್ಸ್ ವ್ಯಾಸಂಗ ಮಾಡುತ್ತಿರುವ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳಿಗೆ 2026-27 ಸಾಲಿಗೆ ಸಾಂದೀಪಿನಿ ಶಿಷ್ಯವೇತನ ಯೋಜನೆಯಡಿ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಹ ವಿದ್ಯಾರ್ಥಿಗಳು www.esbdb.karnataka.gov.in ಲಿಂಕ್ ಅನ್ನು ದಿನಾಂಕ 31/12/2026 ಅರ್ಜಿ ಸಲ್ಲಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆ 8029605888 ಈ ನಂಬರಿಗೆ ಸಂಪರ್ಕಿಸುವಂತೆ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿಗಳು ತಿಳಿಸಿರುತ್ತಾರೆ. ಮುಂದಿನ ವಿವರ. ಆರ್ಯವೈಶ್ಯ ಶ್ರೀರಾಮ ಸಹಕಾರ ಸಂಘದ ವತಿಯಿಂದ ಆಗಸ್ಟ್ 30 ಸಂಜೆ 5 ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಕಲಾಸ್ಪಂದನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕೊಪ್ಪದ ಗೌರಿಗದ್ದೆ

ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಶಿವಮೊಗ್ಗ 2 ತಾಲೂಕು ಹಾಗೂ ಚಿಕ್ಕದಾನವಂದಿ ಊರು ಮುಂದಿನ ದೊಡ್ಡ ಕೆರೆ ಅಭಿವೃದ್ಧಿ ಸಮಿತಿಯ ಸಹಯೋಗದಲ್ಲಿ ಚಿಕ್ಕದಾನವಂದಿ ಊರ ಮುಂದಿನ ಕೆರೆ ಹಸ್ತಾಂತರ ಕಾರ್ಯಕ್ರಮ ಹಾಗೂ ಗಿಡ ನಾಟಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನಿಲ್ ಕುಮಾರ್ ಎಸ್ಎಸ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಡೆಯುತ್ತಿರುವ ಸಾಮಾಜಿಕ ಕಾರ್ಯಗಳು ಜನರಿಗೆ ಆಗುತ್ತಿರುವ ಅನುಕೂಲಗಳ ಬಗ್ಗೆ ವಿವರಿಸಿದರು. ಕೆರೆಯ ನಾಮಫಲಕವನ್ನು ದೀಪಕ್ ಪೂರ್ಯನಾಯಕ್ ಅನಾವರಣಗೊಳಿಸಿದರು. ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಪ್ರಾದೇಶಿಕ ನಿರ್ದೇಶಕಿ ಗೀತಾ, ಶಿವಮೊಗ್ಗ ಜಿಲ್ಲಾ ನಿರ್ದೇಶಕ ಮುರಳೀಧರ್ ಶೆಟ್ಟಿ, ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಉಮೇಶ್, ಸ್ಥಳೀಯ ಮುಖ್ಯೋಪಾಧ್ಯಾಯ ಮಂಜಪ್ಪ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನವೀನ್, ಎಂಐಎಸ್ ಯೋಜನಾಧಿಕಾರಿ ಬಾಲಕೃಷ್ಣ, ಎಂಜಿನಿಯರ್ ಹರೀಶ್, ಉಲ್ಲಾಸ್ ಮೇಸ್ತಾ ತಾಲೂಕು ಯೋಜನಾಧಿಕಾರಿ ಭಾಗವಹಿಸಿದ್ದರು. ಸ್ವಾಗತವನ್ನು ತಾಲೂಕು ಯೋಜನಾಧಿಕಾರಿ ಉಲ್ಲಾಸ್ ಮೇಸ್ತಾ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ವಿನೋದ, ವಲಯ ಮೇಲ್ವಿಚಾರಕ ಶ್ರೀಕಾಂತ್, ಕೆರೆ ಸಮಿತಿ ಸದಸ್ಯರು, ಊರಿನ ಹಿರಿಯರು, ಗಣ್ಯರು ಹಾಗೂ ವಲಯದ ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗದ ತ್ಯಾವರೆಕೊಪ್ಪದಲ್ಲಿರುವ ಹುಲಿ ಸಿಂಹಧಾಮ ಸಫಾರಿಗೆ ಹೊಸ ಅತಿಥಿಗಳ ಆಗಮನವಾಗಿದೆ. ಸಿಂಹಧಾಮದಿಂದ ಪ್ರಾಣಿಗಳ ವಿನಿಮಯ ಯೋಜನೆಯ ಅಡಿಯಲ್ಲಿ ಪಟ್ನಾದಿಂದ ಹೊಸದಾಗಿ 8 ತೋಳಗಳನ್ನು ಕರೆತರಲಾಗಿದೆ ಎಂದು ಸಿಂಹಧಾಮದ ಇಡಿ ಅಮರಾಕ್ಷರ ತಿಳಿಸಿರುತ್ತಾರೆ. ಶಿವಮೊಗ್ಗದ ತ್ಯಾವರೆಕೊಪ್ಪ ಹುಲಿ ಮತ್ತು ಸಿಂಹಧಾಮದಿಂದ ಪ್ರಾಣಿಗಳ ವಿನಿಮಯ ಯೋಜನೆಯ ಅಡಿಯಲ್ಲಿ ಕಳೆದ ವಾರ 2 ಗಂಡು ಕಾಟಿಗಳನ್ನು ಬಿಹಾರದ ಪಾಟ್ನಾ ಮೃಗಾಲಯಕ್ಕೆ ಕಳುಹಿಸಿಕೊಡಲಾಗಿತ್ತು. ಅದಕ್ಕೆ ಪ್ರತಿಯಾಗಿ ಇದೀಗ 3 ಗಂಡು ಮತ್ತು 5 ಹೆಣ್ಣು ಸೇರಿದಂತೆ 8 ತೋಳಗಳನ್ನು ಪಾಟ್ನಾದ ಮೃಗಾಲಯದಿಂದ ಕರೆತರಲಾಗಿದೆ ಎಂದರು. ಈಗಾಗಲೇ ತೋಳಗಳನ್ನು ಕರೆತಂದು 1 ವಾರ ಕಳೆದಿದ್ದು ಅವುಗಳನ್ನು ಕೊಟ್ಟಡಿಯಲ್ಲಿ ಇಟ್ಟಿದ್ದೇವೆ. ಹೊಸದಾದ ಜಾಗಕ್ಕೆ ತೋಳಗಳು ಹೊಂದಿಕೊಳ್ಳಲು ಮುಂದಿನ ಸೋಮವಾರದಿಂದ ಸಾರ್ವಜನಿಕ ವೀಕ್ಷಣೆಗೆ ಮುಕ್ತವಾಗಲಿದೆ ಎಂದರು. ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಲು ಸಮಯ ಬೇಕಾಗುತ್ತದೆ ಎಂಬ ಕಾರಣಕ್ಕೆ ಹೀಗೆ ಮಾಡಿದ್ದೇವೆ. ಸದ್ಯಕ್ಕೆ ತೋಳಗಳಿರುವ ಪ್ರದೇಶಕ್ಕೆ ಹೋಗಲು ಅನಿಮಲ್ ಕೀಪರ್ಗೆ ಮಾತ್ರ ಅವಕಾಶವಿದೆ. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏ ನೋಡಲ್ಲಿ ಲೈಟ್ಗಳು ಆಫ್ ಮಾಡಿಲ್ಲ.
1: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೆ ಕಟ್ಟೋದು.
0: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
1: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
0: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ಲರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
1: ಓ ಹೌದಲ್ವಾ ಅಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
3: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
4: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
5: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
6: ನಂದಿನಿ ಪರಿಶುದ್ಧತೆಯ ಪ್ರತೀಕ.
7: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
8: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಲೈಫ್ ಬಿಂದಾಸಾಗಿ ನಡೀತಾ ಇದೆ ಅಂತಾನು ಅನ್ಕೊಳ್ತೀನಿ. ಇವತ್ತಿನ ಎಪಿಸೋಡ್ ನಲ್ಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಅಂದ್ರೆ ಎಸ್ಪೆಷಲಿ ನಮ್ಮ ಜೆನ್ಸಿ ಅವರಿಗೆ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ನಮಗೆ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ನ ಸ್ಕ್ರಾಲ್ ಮಾಡೋದು ಗೊತ್ತು, ಆನ್ಲೈನ್ ನಲ್ಲಿ ಬಿರಿಯಾನಿ ಆರ್ಡರ್ ಮಾಡೋದು ಗೊತ್ತು, ಕೊನೆಗೆ ಯಾವ್ದಾದ್ರೂ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ChatGPT ಮಾಡೋದು ಗೊತ್ತು. ಆದ್ರೆ ಕಾಲೇಜ್ ಮುಗಿದ್ಮೇಲೆ ನಮಗೆ ಬೇಕಾದ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದು ಎಲ್ಲಿ, ನಮ್ಮದೇ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕು ಅಂತಂದ್ರೆ ಯಾರ ಹತ್ರ ಹೋಗ್ಬೇಕು, ಇಲ್ಲ ಲೈಫ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಗೆ ಹೋಗೋದಕ್ಕೆ ಒಂದು ಬೆಸ್ಟ್ ಇಂಟರ್ನ್ಶಿಪ್ ಬೇಕು ಅಂತಂದ್ರೆ ಯಾವ ವೆಬ್ಸೈಟ್ ಲಾಗಿನ್ ಮಾಡ್ಬೇಕು. ಸೊ ಇದ್ರಲ್ಲೆಲ್ಲ ನಮಗೆ ಕನ್ಫ್ಯೂಷನ್ಸ್ ಇರುತ್ತೆ ಅಲ್ವಾ? ನಮ್ಮಲ್ಲಿ ತುಂಬಾ ಜನ ಸರ್ಕಾರಿ ಕೆಲಸ ಅಂತಂದ್ರೆ ಕ್ಯೂ ನಿಲ್ಬೇಕು, ಖಾಸಗಿ ಕೆಲಸ ಅಂತಂದ್ರೆ ಇಂಟರ್ನೆಟ್ ಸಾಕು ಅನ್ಕೊಂಡಿರ್ತೀವಿ. ಆದ್ರೆ ಇವತ್ತು ಗೌರ್ಮೆಂಟ್ ಕೂಡ ನಮ್ಮಷ್ಟೇ ಸ್ಮಾರ್ಟ್ ಆಗಿದೆ. ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಬ್ಬ ಸ್ಟೂಡೆಂಟ್ ಆಗಿ ನೀವು ತಿಳ್ಕೊಳ್ಳೇಬೇಕಾದ ಸರ್ಕಾರಿ ವರ್ಸಸ್ ಸರ್ಕಾರೇತರ ಅಸಲಿ ಡಿಫ್ರೆನ್ಸ್ ಏನು, ಮಧ್ಯವರ್ತಿಗಳ ಕಾಟ ಇಲ್ಲದೆ ಯಾರದ್ದೋ ಕಾಲು ಹಿಡಿಯದೆ ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ಕೆಲಸಗಳನ್ನ ಹೇಗೆ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಎಸ್ ಸ್ನೇಹಿತರೆ, ಯಾವುದೇ ಕೆಲಸ ಸುಲಭವಾಗಿ ಮತ್ತು ಬೇಗ ಆಗ್ಬೇಕು ಅಂತಂದ್ರೆ ಸರಿಯಾದ ವ್ಯಕ್ತಿ ಅಥವಾ ಸರಿಯಾದ ಕಚೇರಿಯನ್ನು ಸಂಪರ್ಕಿಸೋದು ಅತ್ಯಂತ ಮುಖ್ಯವಾಗಿರುತ್ತೆ. ಸರ್ಕಾರಿ ಮತ್ತು ಸರ್ಕಾರೇತರ ಕೆಲಸಗಳಿಗೆ ಯಾರನ್ನ ಸಂಪರ್ಕಿಸಬೇಕು ಅನ್ನೋ ಸ್ಪಷ್ಟ ಮಾಹಿತಿಯನ್ನ ನಾನೀಗ ತಿಳಿಸ್ತೀನಿ. ಮೊದಲನೇದಾಗಿ ಗೌರ್ಮೆಂಟ್ ವರ್ಕ್ಸ್ ಅಂದ್ರೆ ಸರ್ಕಾರಿ ಕೆಲಸಗಳು. ಸರ್ಕಾರಿ ಕೆಲಸಗಳು ವ್ಯಾಪಕವಾಗಿದ್ದು ಅವುಗಳನ್ನು 3 ಹಂತಗಳಲ್ಲಿ ವಿಂಗಡಿಸಬಹುದು. ಮೊದಲನೇದಾಗಿ ಗ್ರಾಮ ಅಥವಾ ಸ್ಥಳೀಯ ಮಟ್ಟದ ಕೆಲಸಗಳು, ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಪಹಣಿ, ಇವುಗಳ ಬಗ್ಗೆ ಮಾಹಿತಿ ಬೇಕು ಅನ್ನೋದಾದ್ರೆ ನಿಮ್ಮ ಹತ್ತಿರದ ಶಿವಮೊಗ್ಗ 1 ಅಥವಾ ಕರ್ನಾಟಕ 1 ಅಥವಾ ಗ್ರಾಮ 1 ಕೇಂದ್ರಗಳು ಅಥವಾ ನಾಡ ಕಚೇರಿಗೆ ಹೋಗ್ಬೇಕಾಗುತ್ತೆ. ಇನ್ನ ಗ್ರಾಮ ಮಟ್ಟದ ಸಮಸ್ಯೆಗಳು ಅಂತಂದ್ರೆ ಕುಡಿಯುವ ನೀರಿನ ಬಗ್ಗೆ ಆಗಿರ್ಬೋದು, ಬೀದಿ ದೀಪ ಆಗಿರ್ಬೋದು, ಸ್ವಚ್ಛತೆ ಬಗ್ಗೆ, ಹಾಗೆ ಉದ್ಯೋಗ ಖಾತರಿಯ ಬಗ್ಗೆ, ಇವುಗಳ ಬಗ್ಗೆ ವಿಚಾರಣೆ ಮಾಡಬೇಕು ಅನ್ನೋದಾದ್ರೆ ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ಹೋಗಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂದ್ರೆ PDO ಅಂತ ಇರ್ತಾರೆ, ಅಥವಾ ನಿಮ್ಮ ವಾರ್ಡಿನ ಪಂಚಾಯತಿ ಸದಸ್ಯರನ್ನ ಭೇಟಿ ಮಾಡಬಹುದು. ಹಾಗೆ ಸ್ನೇಹಿತರೆ, ನಗರ ಮಟ್ಟದ ಸಮಸ್ಯೆಗಳು ಈಗ ಕಸದ ವಿಲೇವಾರಿ ಆಗಿರಬಹುದು, ರಸ್ತೆ ದುರಸ್ತಿ, ಆಸ್ತಿ ತೆರಿಗೆ, ಖಾತಾ ಬದಲಾವಣೆ, ಇವುಗಳ ಬಗ್ಗೆ ವಿಚಾರಣೆ ಮಾಡುವುದಾದರೆ ನಗರಸಭೆ, ಪುರಸಭೆ ಅಥವಾ ಮಹಾನಗರ ಪಾಲಿಕೆ ಕಚೇರಿಗೆ ಹೋಗಿ ಕಂದಾಯ ನಿರೀಕ್ಷಕರು ಅಂದ್ರೆ ರೆವೆನ್ಯೂ ಇನ್ಸ್ಪೆಕ್ಟರ್ಸ್ ಅಂತ ಇರ್ತಾರೆ, ಅಥವಾ ನಿಮ್ಮ ವಾರ್ಡಿನ ಕೌನ್ಸಿಲರ್ಸ್ ಅಥವಾ ಕಾರ್ಪೊರೇಟರ್ ಅವರನ್ನ ಭೇಟಿ ಮಾಡಬೇಕಾಗುತ್ತೆ. ಇನ್ನ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಕೆಲಸಗಳಾಗಬೇಕು ಅಂತಂದ್ರೆ ಜಮೀನು ವಿವಾದ ಆಗಿರಬಹುದು, ಸಾರ್ವಜನಿಕ ದೂರುಗಳಾಗಿರಬಹುದು, ಕಾನೂನು ಸುವ್ಯವಸ್ಥೆ ಬಗ್ಗೆ. ಸೊ ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳನ್ನ ಸಂಪರ್ಕಿಸಬೇಕಾಗುತ್ತೆ. ಇನ್ನ ಕಳುವಾಗಿರುವ ವಸ್ತುಗಳ ಬಗ್ಗೆ ಪೊಲೀಸ್ ಅವರಿಗೆ ದೂರು ಕೊಡಬೇಕು, ಹಾಗೆ ಸುರಕ್ಷತೆಯನ್ನ ಪಡಿಬೇಕು ಅನ್ನೋದಾದ್ರೆ ನಿಮ್ಮ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಸಲ್ಲಿಸಬಹುದು. ಹಾಗೆ ಸಮಸ್ಯೆ ಏನಾದರೂ ದೊಡ್ಡದಾಗಿದ್ದರೆ DYSP ಅಥವಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿ ಮಾಡಬಹುದು. ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಮಾಹಿತಿ ಬೇಕು ಅನ್ನೋದಾದ್ರೆ ಸರ್ಕಾರಿ ಆಸ್ಪತ್ರೆಗಳ ಸಮಸ್ಯೆಗೆ ಜಿಲ್ಲಾ ಆರೋಗ್ಯ ಅಧಿಕಾರಿಯವರನ್ನ ಭೇಟಿ ಮಾಡಬಹುದು. ನಂತರ ಶಾಲಾ ಕಾಲೇಜುಗಳ ಸಮಸ್ಯೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಥವಾ DDPI ಅವರನ್ನ ಸಂಪರ್ಕಿಸಬಹುದು. ಇನ್ನ ಸರ್ಕಾರದ ಜನಪ್ರತಿನಿಧಿಗಳು ಅಂದ್ರೆ ಯೋಜನೆಗಳ ಮಂಜೂರಾತಿ ಅಥವಾ ದೊಡ್ಡ ಸಮಸ್ಯೆಗಳಿದ್ರೆ ನಿಮ್ಮ ಭಾಗದ ಅಭಿವೃದ್ಧಿ ಕೆಲಸಗಳು ಅಥವಾ ವೈಯಕ್ತಿಕವಾಗಿ ಸರ್ಕಾರದ ಸಹಾಯಧನ ಬೇಕಿದ್ದಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರನ್ನು ಅಥವಾ ಸಂಸದರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಬಹುದು. ಸೊ ಸ್ನೇಹಿತರೆ, ಈಗ ಗೊತ್ತಾಯ್ತಲ್ವಾ ಸರ್ಕಾರಿ ಕೆಲಸಗಳಿಗೆ ಯಾರನ್ನ ಸಂಪರ್ಕಿಸಬೇಕು ಅನ್ನೋ ಮಾಹಿತಿಯನ್ನ ತಿಳಿಸಿದ್ದಾಯ್ತು. ಹಾಗಾದ್ರೆ ಇನ್ನ ಮುಂದಿನ ಭಾಗದಲ್ಲಿ ಸರ್ಕಾರೇತರ ಕೆಲಸಗಳಿಗೆ ಯಾರನ್ನ ಸಂಪರ್ಕಿಸಬೇಕು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ಮಾಹಿತಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ಯಾವುದೇ ಕೆಲಸ ಸುಲಭವಾಗಿ ಮತ್ತು ಬೇಗ ಆಗಬೇಕು ಅಂತಂದ್ರೆ ಸರಿಯಾದ ವ್ಯಕ್ತಿ ಅಥವಾ ಸರಿಯಾದ ಕಚೇರಿಯನ್ನ ಸಂಪರ್ಕಿಸೋದು ಅತ್ಯಂತ ಮುಖ್ಯವಾಗಿರುತ್ತೆ ಅಲ್ವಾ? ಈಗಾಗಲೇ ನಾನು ಕಳೆದ ಭಾಗದಲ್ಲಿ ಸರ್ಕಾರಿ ಕೆಲಸಗಳಿದ್ದಲ್ಲಿ ಯಾರನ್ನ ಸಂಪರ್ಕಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸಿದ್ದಾಯ್ತು. ಹಾಗೆ ಈಗ ಸರ್ಕಾರೇತರ ಕೆಲಸಗಳಿಗೆ ಯಾವ ಕಚೇರಿಯನ್ನ ಸಂಪರ್ಕಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ತೀನಿ ಸ್ನೇಹಿತರೆ. ಸರ್ಕಾರೇತರ ಅಥವಾ ಖಾಸಗಿ ಕೆಲಸಗಳು, ಈಗ ಸರ್ಕಾರದ ವ್ಯಾಪ್ತಿಗೆ ಬರದ ದೈನಂದಿನ ಜೀವನದ ಆಡಳಿತಾತ್ಮಕ ಅಥವಾ ವಾಣಿಜ್ಯ ಕೆಲಸಗಳಿಗೆ ಸಂಪರ್ಕಿಸಬೇಕು ಅಂತಂದ್ರೆ ಮೊದಲನೇದಾಗಿ ಬ್ಯಾಂಕಿಂಗ್ ಮತ್ತು ಹಣಕಾಸು, ಅಂದ್ರೆ ಈಗ ಸಾಲ ಆಗಿರಬಹುದು, ಅಕೌಂಟ್ ಓಪನ್ ಮಾಡಬೇಕಾಗಿರುತ್ತೆ, ನಂತರ ವಿಮೆ, ಹಣದ ವಹಿವಾಟು, ಇವುಗಳ ಬಗ್ಗೆ ರಾಷ್ಟ್ರೀಕೃತ ಅಥವಾ ಖಾಸಗಿ ಬ್ಯಾಂಕುಗಳ ಶಾಖಾ ವ್ಯವಸ್ಥಾಪಕರನ್ನು ಅಂದ್ರೆ ಬ್ರಾಂಚ್ ಮ್ಯಾನೇಜರ್ ಅವರು ಅಥವಾ ಬ್ಯಾಂಕಿನ ಗ್ರಾಹಕ ಸೇವಾ ಅಧಿಕಾರಿಯನ್ನ ಭೇಟಿ ಮಾಡಬೇಕಾಗುತ್ತೆ. ಇನ್ನ ಎರಡನೇದಾಗಿ ಕಾನೂನು ಮತ್ತು ಆಸ್ತಿ ವ್ಯವಹಾರಗಳು, ಒಪ್ಪಂದ ಪತ್ರಗಳು, ಆಸ್ತಿ ಖರೀದಿ ಅಥವಾ ಮಾರಾಟದ ದೃಢೀಕರಣ, ವಿಚ್ಛೇದನ ಅಥವಾ ಸಿವಿಲ್ ವಿವಾದಗಳಿಗೆ ನೋಂದಾಯಿತ ವಕೀಲರನ್ನ ಅಥವಾ ನೋಟರಿ ಮಾಡುವವರನ್ನ ಸಂಪರ್ಕಿಸಬೇಕು. ಇನ್ನ ಮೂರನೇದಾಗಿ ಗ್ರಾಹಕ ಸೇವೆಗಳು ಮತ್ತು ದೂರುಗಳು, ಇವುಗಳನ್ನ ಎಲ್ಲಿ ಸಲ್ಲಿಸಬೇಕು ಅಂತ ನೀವು ಕೇಳೋದಾದ್ರೆ ಮೊಬೈಲ್ ನೆಟ್ವರ್ಕ್ ಅಥವಾ ಇಂಟರ್ನೆಟ್, ಗೃಹೋಪಯೋಗಿ ವಸ್ತುಗಳ ರಿಪೇರಿ, ಇವುಗಳ ಬಗ್ಗೆ ಯಾವ ಕಚೇರಿಯಲ್ಲಿ ಮಾಹಿತಿ ಸಿಗುತ್ತೆ ಅಂತ ಹೇಳೋದಾದ್ರೆ ಆಯಾ ಕಂಪನಿಯ ಗ್ರಾಹಕ ಸೇವಾ ಕೇಂದ್ರಕ್ಕೆ ಕರೆ ಮಾಡಬೇಕಾಗುತ್ತೆ ಅಥವಾ ಅಧಿಕೃತ ಸರ್ವಿಸ್ ಸೆಂಟರ್ನ ಮ್ಯಾನೇಜರ್ ಅನ್ನ ಸಂಪರ್ಕಿಸಬೇಕು. ಅಲ್ಲಿ ಬಗೆಹರಿಯದಿದ್ದರೆ ಗ್ರಾಹಕರ ವೇದಿಕೆಗೆ ಹೋಗಬಹುದು, ಅಂದ್ರೆ ಕನ್ಸ್ಯೂಮರ್ ಕೋರ್ಟ್ಗೆ ನೀವು ಹೋಗಬಹುದು. ಇನ್ನು ನಾಲ್ಕನೇದಾಗಿ ವೃತ್ತಿಪರ ಸಲಹೆಗಳು, ಪ್ರೊಫೆಷನಲ್ ಅಡ್ವೈಸ್ ಅಂತ ಹೇಳ್ತೇವೆ. ಸೊ ತೆರಿಗೆ ಮತ್ತು ಉದ್ಯೋಗ ಲೆಕ್ಕಾಚಾರದ ಬಗ್ಗೆ ವಿಚಾರಣೆ ಮಾಡಬೇಕು ಅಂತಂದ್ರೆ ಚಾರ್ಟೆಡ್ ಅಕೌಂಟೆಂಟ್ ಅವರನ್ನ ಭೇಟಿ ಮಾಡಬೇಕಾಗುತ್ತೆ. ಇನ್ನು ಮನೆ ಅಥವಾ ಕಟ್ಟಡ ನಿರ್ಮಾಣದ ಬಗ್ಗೆ ವಿಚಾರಿಸಬೇಕಾದಲ್ಲಿ ಸಿವಿಲ್ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ ಹತ್ರ ಹೋಗಬೇಕಾಗುತ್ತೆ. ಎಸ್, ನೆನ್ಪಿಡಿ ಸ್ನೇಹಿತರೆ, ಮಾಹಿತಿ ಹಕ್ಕು ಕಾಯ್ದೆ ಮತ್ತು ಸಕಾಲ ಯೋಜನೆ ಇರೋದ್ರಿಂದ ಯಾವುದೇ ಕಚೇರಿಗೆ ಹೋದರೂ ನಿಮ್ಮ ಅರ್ಜಿಯ ಸ್ವೀಕೃತಿ ರಸೀದಿಯನ್ನು ಪಡೆಯುವುದನ್ನ ಮರಿಬೇಡಿ. ಖಾಸಗಿ ಕೆಲಸಗಳಿಗೆ ಅಂದ್ರೆ ಯಾವುದೇ ಒಪ್ಪಂದ ಅಥವಾ ಹಣಕಾಸಿನ ವಹಿವಾಟು ಮಾಡುವ ಮುಂಚೆ ಲಿಖಿತ ದಾಖಲೆಗಳು ಮತ್ತು ರಸೀದಿಗಳನ್ನ ಪಡ್ಕೊಳ್ಳೋದು ಕಡ್ಡಾಯವಾಗಿರುತ್ತೆ. ಸೊ ಸ್ನೇಹಿತರೆ, ಇದಿಷ್ಟು ನಮ್ಮ ಸರ್ಕಾರಿ ವರ್ಸಸ್ ಸರ್ಕಾರೇತರ ಕೆಲಸದಲ್ಲಿ ಯಾವ ಯಾವ ಕಚೇರಿಗಳಿಗೆ ಭೇಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸಿದ್ದಾಯ್ತು. ಹಾಗಾದ್ರೆ ಇನ್ನು ಮುಂದಿನ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಇದರಿಂದ ಏನೆಲ್ಲ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಆದ್ರೆ ಅದನ್ನ ಕೇಳೋಕ್ಕೂ ಮುನ್ನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಸರ್ಕಾರಿ ವರ್ಸಸ್ ಸರ್ಕಾರೇತರ ಕೆಲಸಗಳಿಗೆ ಯಾವ ಯಾವ ಕಚೇರಿಗಳಿಗೆ ಭೇಟಿ ನೀಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿದ್ದಾಯ್ತು. ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ನಮಗೆ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ತಕ್ಷಣ ಗೂಗಲ್ ಮಾಡ್ತೀವಿ ಅಥವಾ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ನೋಡ್ತೀವಿ ಅಲ್ವಾ. ಆದರೆ ನೆನ್ಪಿಡಿ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋದೆಲ್ಲ ಬರೀ ಇನ್ಫಾರ್ಮೇಷನ್ ಅಷ್ಟೇ, ಅದು ಅಥೆಂಟಿಕ್ ಅಲ್ಲ. ನಮ್ಮ ಲೈಫ್ಗೆ ಬೇಕಾದ ಅಸಲಿ ಕೆಲಸಗಳು ಆಗೋದು ಈ ಎರಡು ಜಾಗದಲ್ಲಿ. ಮೊದಲನೇದಾಗಿ ಸರ್ಕಾರಿ ವೆಬ್ಸೈಟ್ಗಳು, ಹಾಗೆ ಎರಡನೇದಾಗಿ ಸರ್ಕಾರೇತರ ಅಥವಾ ಖಾಸಗಿ ವೆಬ್ಸೈಟ್ಗಳಲ್ಲಿ. ಸೊ ಹಾಗಾಗಿ ಸರ್ಕಾರಿ ವೆಬ್ಸೈಟ್ಗಳ ಬಗ್ಗೆ ಹೇಳಬೇಕು ಅಂತಂದ್ರೆ, ಇದು ನಿಮ್ಮ ಹಕ್ಕುಗಳು ಮತ್ತು ಅಧಿಕೃತ ದಾಖಲೆಗಳ ಜಗತ್ತು. ಸರ್ಕಾರದ ವೆಬ್ಸೈಟ್ಗಳ ಕೊನೆಯಲ್ಲಿ ಯಾವಾಗಲೂ .gov.in ಅಥವಾ .nic.in ಇರುತ್ತೆ. ಇದು ಆ ಸೈಟಿನ ಅಪ್ಪಟ ಸರ್ಕಾರಿ ಮತ್ತು ನಂಬಿಕಸ್ಥ ಅನ್ನೋದಕ್ಕೆ ಸಾಕ್ಷಿಯಾಗಿರುತ್ತೆ. ಇದರಲ್ಲಿ ಏನ್ ಸಿಗುತ್ತೆ ಅಂತ ಹೇಳೋದಾದ್ರೆ, ನಿಮ್ಮ ಸ್ಕಾಲರ್ಶಿಪ್ ಇರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ವೋಟರ್ ಐ ಡಿ ಮತ್ತು ಸರ್ಕಾರಿ ಕೆಲಸಗಳ ಅಪ್ಲಿಕೇಶನ್ಸ್ ಇರುತ್ತೆ. ಹಾಗೆ ಇನ್ನ ಸರ್ಕಾರೇತರ ಖಾಸಗಿ ವೆಬ್ಸೈಟ್ಗಳು, ಅದರ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ, ಇದು ನಿಮ್ಮ ಕೌಶಲ್ಯ, ಜ್ಞಾನ ಮತ್ತು ದೈನಂದಿನ ಸೇವೆಗಳ ಜಗತ್ತಾಗಿರುತ್ತೆ. ಇವುಗಳ ಕೊನೆಯಲ್ಲಿ .com, .org, .edu, .in ಇತ್ಯಾದಿ ಇರುತ್ತೆ. ಇದರಲ್ಲಿ ಏನ್ ಸಿಗುತ್ತೆ ಅಂತ ಹೇಳೋದಾದ್ರೆ, ಉದ್ಯೋಗಾವಕಾಶಗಳ ಬಗ್ಗೆ, ಹಾಗೆ ಆನ್ಲೈನ್ ಕೋರ್ಸ್ಗಳ ಬಗ್ಗೆ, ಇಂಟರ್ನ್ಶಿಪ್ಗಳ ಬಗ್ಗೆ ಹಾಗೂ ಬ್ಯಾಂಕಿಂಗ್ ಸೇವೆಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ಏನೆಲ್ಲ ಲಾಭ ಆಗುತ್ತೆ ಅಂತ ಹೇಳೋದಾದ್ರೆ, ಮಧ್ಯವರ್ತಿಗಳ ಕಾಟ ಇರೋದಿಲ್ಲ. ಯಾರೋ ಒಬ್ಬ ಏಜೆಂಟ್ಗೆ ಸಾವಿರಾರು ರೂಪಾಯಿ ಕೊಟ್ಟು ಲಂಚ ಕೊಡೋ ಕೆಲಸವಿರೋದಿಲ್ಲ. ನಿಮ್ಮ ಮೊಬೈಲ್ನಲ್ಲೇ 5 ನಿಮಿಷದಲ್ಲಿ ಕೆಲಸ ಮುಗಿಸ್ಬಹುದು ಸ್ನೇಹಿತರೆ. ಹಾಗೆ ಸರ್ಕಾರಿ ಆಫೀಸ್ಗಳ ಮುಂದೆ ಕ್ಯೂ ನಿಲ್ಲೋ ಅಗತ್ಯವಿರೋದಿಲ್ಲ. ಇನ್ನ ಈ ವೆಬ್ಸೈಟ್ಗಳಿಂದ ಕಾಲೇಜು ಶಿಕ್ಷಣದ ಜೊತೆಗೆ ಜಗತ್ತಿನ ಬೆಸ್ಟ್ ಕೋರ್ಸ್ಗಳನ್ನ ಮನೆಯಲ್ಲೇ ಕೂತು ಕಲಿಬಹುದು. ಹಾಗೆ ಸುರಕ್ಷತೆ ಅಂದ್ರೆ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ, ಅಧಿಕೃತ ವೆಬ್ಸೈಟ್ಗಳನ್ನು ಬಳಸೋದ್ರಿಂದ ಆನ್ಲೈನ್ ವಂಚನೆಗಳಿಂದ ಪಾರಾಗಬಹುದು ಸ್ನೇಹಿತರೆ. ಸೊ ಸ್ನೇಹಿತರೆ, ನಾನೀಗ ಕೆಲವೊಂದಿಷ್ಟು ಸರ್ಕಾರಿ ವೆಬ್ಸೈಟ್ ಹೆಸರನ್ನ ತಿಳಿಸ್ತೀನಿ ಕೇಳಿ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂದ್ರೆ SSP ಇರಬಹುದು, ಹಾಗೆ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ NSP ಇರಬಹುದು, ಹಾಗೆ ಸೇವಾ ಸಿಂಧು, ಡಿಜಿಲಾಕರ್, ಹಾಗೆ ರಾಷ್ಟ್ರೀಯ ವೃತ್ತಿ ಜೀವನ ಸೇವೆ, ಇವುಗಳು ಸರ್ಕಾರಿ ವೆಬ್ಸೈಟಿನ ಹೆಸರುಗಳು. ಇನ್ನ ಸರ್ಕಾರೇತರ ವೆಬ್ಸೈಟ್ಗಳ ಹೆಸರು ಹೀಗಿವೆ: ಲಿಂಕ್ಡ್ಇನ್ ಆಗಿರಬಹುದು, ಇಂಟರ್ನ್ ಶಾಲಾ ಆಗಿರಬಹುದು, ಹಾಗೆ ಕೋರ್ಸೆರಾ, ಹಾಗೆ ನೌಕರಿ, ಲಿಂಕ್ಡ್ಇನ್ ಜಾಬ್ಸ್ ಆಗಿರಬಹುದು. ಕೊನೆಯದಾಗಿ ಒಂದ್ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಏನಪ್ಪ ಅಂದ್ರೆ, ಯಾವುದೇ ವೆಬ್ಸೈಟ್ ಓಪನ್ ಮಾಡಿದಾಗ ಅದರ ಲಿಂಕ್ನ ಆರಂಭದಲ್ಲಿ https://, ಇದೆಯಾ ಮತ್ತು ಒಂದು ಸಣ್ಣ ಬೀಗದ ಮುದ್ರೆ ಅಂದ್ರೆ ಪ್ಯಾಡ್ಲಾಕ್ ಐಕಾನ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದು ಇದ್ರೆ ಮಾತ್ರ ಆ ಸೈಟ್ ಸುರಕ್ಷಿತವಾಗಿರುತ್ತೆ. ನಿಮ್ಮ ವೈಯಕ್ತಿಕ ಮಾಹಿತಿ ಅಥವಾ OTPಯನ್ನ ಯಾವುದೇ ಕಾರಣಕ್ಕೂ ಅಪರಿಚಿತ ವೆಬ್ಸೈಟ್ಗಳಲ್ಲಿ ಶೇರ್ ಮಾಡಬೇಡಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಉಪಯುಕ್ತವಾಯಿತು ಅಂತ ಅನ್ಕೊಳ್ತಾ, ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
0: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಆ್ಯಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರು ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686-8609-9629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ಥರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನು ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನು ಫೀಲ್ ಮಾಡಿರ್ತೀವಿ, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನಿಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತು ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸ್ಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತು ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನೋಡಿ, ಈಗ ಕೆಲವೊಂದಷ್ಟು ಸಿನಿಮಾಗಳನ್ನ ನೋಡಿದಾಗ ಈ ರೀತಿಯ ಪ್ರಾಣಿಗಳು ಕೂಡ ಇರ್ತಾವ ಅಂತ ಹೇಳಿ ನಮಗೆ ಒಂದು ಸಾರಿ ಯೋಚನೆ ಬರುತ್ತೆ. ಸೊ ಆ ಥರದಲ್ಲಿ ನಾನು ನೋಡಿದ ಹಾಗೆ ಸುಮಾರು ಪ್ರಾಣಿಗಳು ನಮಗೆ ಸಿನಿಮಾಗಳಲ್ಲಿ ತೋರಿಸ್ತಾರೆ. ಸೊ ಅದರ ಒಂದು ಕಾಲ್ಪನಿಕ ಚಿತ್ರಗಳಾಗಿರ್ಬೋದು ಅಥವಾ ಅವು ಯಾವ ರೀತಿಯಲ್ಲಿ ಇರ್ತಾ ಇದ್ವು ಅನ್ನೋದನ್ನು ತುಂಬಾ ಚೆನ್ನಾಗಿ ತೋರಿಸ್ತಾ ಇರ್ತಾರೆ. ಅಂಥದ್ರಲ್ಲಿ ಇವತ್ತು ನನ್ನ ತಲೆಗೆ ಡೈನೋಸಾರ್ನ ಬಗ್ಗೆ ಸ್ವಲ್ಪ ಹಾಗೆ ಥಿಂಕಿಂಗ್ ಬಂತು. ಡೈನೋಸಾರ್ಗಳನ್ನ ನಾವೆಲ್ಲ ಕೂಡ ನೋಡಿರ್ತೀವಿ, ಆ್ಯಂಡ್ ನೀವು ಕೂಡ ಥಿಯೇಟರ್ಗಳಲ್ಲಿ ಆಗಿರ್ಬೋದು ಅಥವಾ ಟಿ ವಿಗಳಲ್ಲೇ ಮೊಬೈಲ್ಗಳಲ್ಲೇ ಈ ಒಂದು ಡೈನೋಸಾರ್ನ ಸಿನಿಮಾಗಳಾಗಿರ್ಬೋದು, ಹಾಗೆ ಈಗಂತೂ ಡೈನೋಸಾರ್ ಪಾರ್ಕ್ಗಳನ್ನ ನೀವು ಸುಮಾರು ಕಡೆಗಳಲ್ಲಿ ನೋಡ್ಬೋದು. ನಮ್ಮ ಕರ್ನಾಟಕದಲ್ಲೇ ಬೆಂಗಳೂರಲ್ಲಿ ಕೂಡ ಒಂದು ಪಾರ್ಕ್ ಇದೆ. ಅದೇ ರೀತಿ ನಾವು ತಮಿಳ್ನಾಡು ಕಡೆಗೆಲ್ಲ ಹೋಗ್ತೀವಿ ಅಂದರೆ ಅಲ್ಲೂ ಕೂಡ ಪಾರ್ಕ್ಗಳಿದೆ. ಮತ್ತು ಔಟ್ ಆಫ್ ಕಂಟ್ರಿ ಹೋಗ್ತೀರಿ ಅಂದರೆ ಅಲ್ಲೂ ಕೂಡ ಡೈನೋಸಾರ್ ಪಾರ್ಕ್ಗಳನ್ನ ಇರೋದನ್ನು ನೋಡಬಹುದು. ಆ್ಯಂಡ್ ಡೈನೋಸಾರ್ ಹೇಗಿರ್ತಾ ಇತ್ತು ಮತ್ತು ಅದರ ಹಾವಭಾವ ಹೇಗಿರ್ತಾ ಇತ್ತು ಅನ್ನೋದ್ರ ಬಗ್ಗೆ ಒಂದು ಚೆನ್ನಾಗಿ ತೋರಿಸ್ತಾ ಇರ್ತಾರೆ ಹೊರಗಡೆ ಎಲ್ಲ ಹೋದರೆ. ಈ ಡೈನೋಸಾರ್ ರೀತಿನಲ್ಲೇ ನಾವು ಮನೆಯಲ್ಲಿ ನೋಡ್ಬೋದು ಅಂತ ಅಂದರೆ ಅದು ಹಲ್ಲಿಗಳು. ಹಲ್ಲಿಗಳು ಸಹ ಏನು ಡೈನೋಸಾರ್ನ ಜಾತಿಗೆ ಸೇರಿದಂಥವು. ಆದರೆ ಡೈನೋಸಾರ್ಗಳು ತುಂಬ ದೊಡ್ಡದಾಗಿರ್ತಾ ಇತ್ತು. ಆದರೆ ಬರ್ತಾ ಈ ಒಂದು ಹಲ್ಲಿ ಹೇಗೆ ನಮ್ಮ ಒಂದು ಬೆರಳಿನಷ್ಟು ಉದ್ದ ಇರುತ್ತೆ ಹಾಗಿದೆ ಇವಾಗ ಹಲ್ಲಿಗಳು. ಸೊ ಹಲ್ಲಿಯ ಒಂದು ಚಲನವಲನವೆಲ್ಲ ನೋಡಿದ್ರೆ ನಮಗೂ ಕೂಡ ಒಂದು ಸಾರಿ ಭಯ ಆಗುತ್ತೆ. ಹಾಗಾಗಿ ಈ ಒಂದು ಹಲ್ಲಿಗಳ ರೀತಿಯಲ್ಲಿ ಇದ್ದಂತಹ ಒಂದು ಡೈನೋಸಾರ್ಗಳು ಅಥವಾ ಡೈನೋಸಾರ್ಗಳ ರೀತಿಯಲ್ಲಿ ಇರುವಂತಹ ಈ ಹಲ್ಲಿಗಳು ಎಷ್ಟೊಂದು ವಿಸ್ಮಯಕಾರಿ ವಿಚಾರಗಳನ್ನ ಇಟ್ಕೊಂಡಿದ್ದಾವೆ ಅಂಥೇಳಿ ನಾನು ಕೂಡ ಯೋಚನೆ ಮಾಡಿದಾಗ ಇವತ್ತು ನನಗೆ ಒಂದು ಹಲ್ಲಿಯ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಸಿಕ್ಕಿದೆ. ಸೊ ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಹಲ್ಲಿಯ ಬಗ್ಗೆ ನಿಮಗೇನಾದರೂ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ಅದ್ರ ಬಗ್ಗೆ ನೀವು ಕೂಡ ನಮಗೆ ಮೆಸೇಜ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕೂಡ ಕಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಈ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ ರಾಣಿ ಪುನಡ ಫೆಮ್ ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ನಾನು ಕೂಡ ಇವತ್ತು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೂ ಕೂಡ ಇವತ್ತು ನಾನು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮಗೇನಾದ್ರು ಒಪಿನಿಯನ್ನ ತಿಳಿಸಬೇಕು ಅಂತಾದರೆ, ಅಥವಾ ನಿಮಗೆ ಗೊತ್ತಿರುವಂತಹ ವಿಷಯಗಳನ್ನ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೇಕು ಅಂತಾದರೆ, ಖಂಡಿತವಾಗ್ಲೂ ನೀವು ನಮಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸೋ ಮೂಲಕ ಅಥವಾ ಮೆಸೇಜ್ನ ಮಾಡೋದ್ರ ಮೂಲಕ ನಮ್ಮ ಜೊತೆಯಲ್ಲಿ ಮಾತಾಡಬಹುದು. ಹಾಗೆಯೇ ನಾವಿವತ್ತು ತಿಳಿಸೋದನ್ನ ಬಿಟ್ಟು ನಿಮಗೇನಾದ್ರು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳು ತಲೆಗೆ ಹೊಳೆದಿದ್ರೆ ಅದ್ರ ಬಗ್ಗೆನೂ ಕೂಡ ಒಂದು ಮೆಸೇಜ್ನ ಮಾಡಿ, ಆ್ಯಂಡ್ ನಾವು ಕೂಡ ಅದ್ರ ಬಗ್ಗೆ ಸರ್ಚ್ ಮಾಡಿ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಅದೇ ಥರ ನಿಮಗೆ ನಿಮ್ಮ ಮಕ್ಕಳು ಯಾವತ್ತಾದ್ರೂ ಕ್ವೆಶನ್ ಮಾಡಿದರೆ, ಸೊ ಆ ಕ್ವೆಶನ್ಗಳನ್ನ ನೀವು ಹಾಗೆ ಇಟ್ಕೊಳ್ಳೋದ್ರ ಬದಲಿಗೆ ನಮಗೂ ಕೂಡ ತಿಳಿಸಿ, ಆ್ಯಂಡ್ ನಾವು ಕೂಡ ಅದ್ರ ಬಗ್ಗೆ ಸರ್ಚ್ ಮಾಡಿ ಹೇಳೋಣ ಅಂತ ಹೇಳ್ತಾ, ಇವತ್ತು ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಾದರೆ, ನಮ್ಮ ಸಂಖ್ಯೆ 9686269627962 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಈ ಒಂದು ಹಲ್ಲಿಗಳ ಬಗ್ಗೆ ಹೇಳ್ತಾ ಇದ್ದೆ. ನೋಡಿ, ಹಲ್ಲಿಗಳು ಅಂತ ಅಂದಾಗ ನಮ್ಮ ಮನೆಗಳಲ್ಲೆಲ್ಲ ಕೂಡ ಓಡಾಡ್ತಾ ಇರ್ತವೆ, ಆ್ಯಂಡ್ ಕತ್ಲಾಗ್ತದ ಹಾಗೆ ಚಿಟ್ಟೆ ಅಥವಾ ಸೊಳ್ಳೆ ಈ ಥರದ ಹಿಡಿಯೋದಕ್ಕೆ ಬರ್ತಾ ಇರ್ತವೆ, ಹುಳಗಳನ್ನ ಹಿಡಿಯೋದಕ್ಕೆ. ಸೊ ನೋಡಿ, ಸ್ವಲ್ಪ ಭಯ ಆಗುತ್ತೆ. ಮತ್ತು ಮನೆಗಳಲ್ಲಿ ಯೂಶ್ವಲ್ ಆಗಿ ಸ್ವಿಚ್ ಹತ್ರ ಅಥವಾ ಎಲ್ಲರೂ ಹೋಲ್ಡರ್ ಹತ್ರ ಇಲ್ಲೆಲ್ಲ ಇರ್ತವೆ. ಆ್ಯಂಡ್ ಇವತ್ತು ಈ ಒಂದು ಹಲ್ಲಿ ಯಾವ ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಇಟ್ಕೊಂಡಿದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸೊ ನೋಡಿ, ಈಗ ಹಲ್ಲಿಗಳನ್ನ ನಾವು ನಮ್ಮ ಮನೆಗಳಲ್ಲಿ ನೋಡ್ತೀವಲ್ವಾ, ಸೊ ಆ ಒಂದು ಹಲ್ಲಿಗಳು ತುಂಬಾ ಸಾಫ್ಟ್ ಆಗಿರುವಂತಹ ಸ್ಕಿನ್ ಆಗಿರುತ್ತೆ, ಮತ್ತು ಅವುಗಳನ್ನ ನೋಡೋದಕ್ಕೆ ಸ್ವಲ್ಪ ಭಯ ಅಂತ ಅನಿಸುತ್ತೆ. ಆದರೆ ಕೆಲವೊಂದ್ಸರಿ ಏನಾಗುತ್ತೆ, ಈ ಕಿಟಕಿ ಹತ್ರ ಎಲ್ಲ ಹೋಗಿದ್ದಾಗ ಕಿಟಕಿನಲ್ಲಿ ಅಪಚಿಯಾಗಿ ಸತ್ತೋಗುವಂತಹ ಪರಿಸ್ಥಿತಿನಲ್ಲಿ ಪಾಪ ಇರ್ತವೆ. ಏನಿವೆ, ಇವತ್ತು ನಾನು ಎರಡು ಹಲ್ಲಿಗಳ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀನಿ. ಸೊ ಈ ಹಲ್ಲಿಗಳಲ್ಲಿ ಎರಡು ದೊಡ್ಡ ಜಾತಿಗಳಿದ್ದಾವೆ, ಓಕೆನಾ. ಸೊ ಇಂಥದ್ರಲ್ಲಿ ಇವತ್ತು ನಾನು ಹೇಳೋದಕ್ಕೆ ಹೊರಟಿರುವಂತಹ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ,

ಗಳಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತ ನೀವು ಕೇಳೋದಾದರೆ, ಈ ಒಂದು ಹಾವಿನ ಆಕಾರದಲ್ಲಿರುವಂತಹ ಹಲ್ಲಿಗಳನ್ನು ನಾವಾಗಲೇ ಹೇಳಿದಾಗೆ ಸ್ಕಿಂಕ್ಸ್ ಅಂತೇಳಿ ಕರಿತೀವಿ. ಈ ಜಾತಿಗೆ ಸೇರಿರುವಂತಹ ಹಲ್ಲಿಗಳು ನಮ್ಮ ದೇಶದಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ, ಮತ್ತು ಈ ಹಲ್ಲಿಗಳನ್ನು ನೀವು ಕೂಡ ನೋಡಿರಬಹುದು. ಹಾಗೆಯೇ ಈ ಒಂದು ಹಾವಿನ ಆಕಾರದಲ್ಲಿರುವಂತಹ ಈ ಹಲ್ಲಿಗಳಲ್ಲೇ ಸುಮಾರು 600 ಪ್ರಭೇದಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಸೊ ನಾವು ನೋಡಿರುವಂತಹ ಪ್ರಭೇದ ಯಾವುದು ಅಂತ ಕಂಡುಹಿಡಿದು ಭಾಳ ಕಷ್ಟ ಆಗಿದೆ ಇವಾಗ. ಹಾಗಾದರೆ ನಾನು ಹೇಳಿದಾಗೆ ಇವತ್ತು ಹೇಳೋದಕ್ಕೆ ಹೊರಟಿರುವಂತಹ ಇಂಟ್ರೆಸ್ಟಿಂಗ್ ವಿಷಯ, ಕಣ್ಮುಚ್ಕೊಂಡೆ ಎಲ್ಲದನ್ನು ಕೂಡ ನೋಡುವಂತಹ ಈ ಹಲ್ಲಿ, ಇದನ್ನು ನಾವು ಸ್ಕಿಂಕ್ಸ್ ಅಂತ ಹೇಳಿ ಕರಿತೀವಿ ಅಂತ. ಸೊ ಈ ಒಂದು ಸ್ಕಿಂಕ್ಸ್ಗಳು ಎಲ್ಲೆಲ್ಲಿರ್ತವೆ, ಮತ್ತು ಸ್ಕಿಂಕ್ಸ್ಗಳು ಜನರ ಕಣ್ಣಿಗೆ ಕಾಣಿಸ್ಕೊಳ್ತಾ ಕಾಣಿಸ್ಕೊಳ್ಳಲ್ವಾ, ಈ ರೀತಿಯ ಎಲ್ಲ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟಿಂಗಾಗಿ ನಾನು ಕೂಡ ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಕೇಳಿಸ್ಕೊಳ್ತಾ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಒಪಿನಿಯನ್ಗಳನ್ನ ಹೇಳಿ. ಆ್ಯಂಡ್ ನಿಮಗೇನಾದ್ರು ಈ ಒಂದು ಸ್ಕಿಂಕ್ಸ್ಗಳು ಕಾಣಿಸ್ಕೊಂಡಿದೆ ಅಂತಂದರೆ ಎಲ್ಲಿ ಕಾಣಿಸ್ಕೊಂಡಿತ್ತು ಅನ್ನೋದ್ರ ಬಗ್ಗೆ ಕೂಡ ಹೇಳಿ. ಆ್ಯಂಡ್ ಸ್ಕಿಂಕ್ಸ್ ಅಂದರೆ ಯಾವ ರೀತಿ ಇರುತ್ತೆ ಅಂಥೇಳಿ ನಿಮಗೇನಾದ್ರು ಗೊತ್ತಾಗಬೇಕು ಅಂತಂದರೆ ಒಂದು ಸರಿ ಸರ್ಚ್ ಮಾಡಿ, ಅದರ ಇಮೇಜ್ ಕೂಡ ಬರುತ್ತೆ, ಅದನ್ನು ನೋಡಿದಾಗ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಈ ಸ್ಕಿಂಕ್ಸ್ ಅಂಥೇಳಿ. ಸ್ಕಿಂಕ್ಸ್ ಸ್ಪೆಲ್ಲಿಂಗ್ ಬೇಕಂದರೆ SKINKS, ಓಕೆನಾ, ಈ ಥರ ಸರ್ಚ್ ಮಾಡಿ. ಸೊ ನಿಮಗೂ ಕೂಡ ಸ್ಕಿಂಕ್ಸ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ನೋಡಿದ್ಮೇಲೆ ಆ ರೀತಿಯ ಹಲ್ಲಿನ ನೀವು ಯಾವತ್ತಾದರೂ ಡೈರೆಕ್ಟಾಗಿ ನೋಡಿದ್ದೀರ ಅಂತಂದರೆ, ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಮಾತಾಡ್ತಾ ನಿಮಗೆ ಹೇಳ್ತಾ ಇದ್ದೆ, ಒಂದು ಹಲ್ಲಿಯ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯವನ್ನು ಹೇಳ್ತೀನಿ ಅಂತ ಹೇಳಿ. ಅದು ಕೂಡ ಸಾಮಾನ್ಯವಾಗಿರುವಂತಹ ಹಲ್ಲಿ ಅಲ್ಲ, ಇದು ಹಲ್ಲಿಗಳಲ್ಲೇ ಎರಡು ದೊಡ್ಡ ಜಾತಿಗಳಲ್ಲಿ ಇರುವಂತಹ ಒಂದು ಸ್ಪೆಷಲ್ ಆಗಿರುವ ಹಲ್ಲಿ, ಸ್ಕಿನ್ಸ್ ಅಂತ ಹೇಳಿ. ಈ ಒಂದು ಹಲ್ಲಿ ಹಾವಿನ ಆಕಾರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಇದನ್ನು ನೀವು ಯಾವತ್ತಾರು ನೋಡಿದ್ರೆ ಅಂತಂದರೆ ನಿಮ್ಮ ಒಪಿನಿಯನ್ಗಳನ್ನ ಕೂಡ ಹೇಳಿ. ಆ್ಯಂಡ್ ಹಾಗೆ ಇವತ್ತು ಇದರಲ್ಲಿರುವಂತಹ ಇಂಟ್ರೆಸ್ಟಿಂಗ್ ವಿಷಯ ಏನಂತಂದರೆ, ಇದು ಹೆಚ್ಚಾಗಿ ಜನರ ಕಣ್ಣಿಗೆ ಕಾಣಿಸ್ಕೊಳ್ತಾ ಇಲ್ವಾ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಹಾಗಾದರೆ ಇದ್ರ ಬಗ್ಗೆ ಎಲ್ಲ ಕೂಡ ಹೇಳ್ತೀನಿ. ಆ್ಯಂಡ್ ನಿಮ್ಮ ಒಪಿನಿಯನ್ನ ನೀವು ತಿಳಿಸ್ಬೇಕು ಅಂತಂದರೆ ನಮಗೆ ಖಂಡಿತವಾಗ್ಲೂ ಮೆಸೇಜ್ ಮಾಡಿ ಅಂತ ಹೇಳ್ತಾ, ಇವಾಗ ನಾನಾಗಲೇ ಹೇಳಿದೆ, ಈ ಒಂದು ಸ್ಕಿಂಗ್ಸ್ ಅನ್ನುವಂಥದ್ದು ಹಾವಿನ ಆಕಾರದಲ್ಲಿರುವಂತಹ ಹಲ್ಲಿಗಳಾಗಿರುತ್ತೆ. ಈ ಜಾತಿಯ ಹಲ್ಲಿಗಳು ಉಷ್ಣವಲಯದ ಎಲ್ಲ ದೇಶಗಳಲ್ಲೂ ಕೂಡ ಕಂಡುಬರುತ್ತೆ, ಹಾಗೆಯೇ ನಮ್ಮ ದೇಶದಲ್ಲೂ ಕೂಡ ಕಂಡುಬರುತ್ತೆ. ಇದರಲ್ಲಿ 600 ಪ್ರಭೇದಗಳಿದ್ದಾವೆ. ಈ ಸ್ಕಿಂಗ್ಸ್ ಅನ್ನುವಂಥದ್ದು ನಾನಾಗಲೇ ಹೇಳಿದಾಗೆ ಜನರ ಕಣ್ಣಿಗೆ ಕಾಣಿಸ್ಕೊಳ್ಳೋದೇ ಇಲ್ಲ, ಅವು ಯಾವಾಗಲೂ ಕೂಡ ವಿರಾಮದಲ್ಲೇ ಇರ್ತವೆ. ಆ್ಯಂಡ್ ಈ ಹಾವಿನ ಆಕಾರದಲ್ಲಿರುವಂತಹ ಈ ಹಲ್ಲಿಗಳಿಗೆ ಅತಿ ಸಣ್ಣಗಿರುವಂತಹ ಚಿಕ್ಕ ಕಾಲುಗಳಿರ್ತವೆ. ನಾವು ನೋಡುವಂತಹ ಈ ಹಲ್ಲಿಗಳು ಮನೆಯಲ್ಲಿ ಸ್ವಲ್ಪ ದೊಡ್ಡದಾಗಿರ್ತವೆ, ಮತ್ತು ಕಾಲುಗಳು ಕೂಡ ಸ್ವಲ್ಪ ದೊಡ್ಡದಾಗಿರ್ತವೆ. ಆದರೆ ಈ ಒಂದು ಹಾವಿನ ಆಕಾರದ ಸಣ್ಣ ಹಲ್ಲಿಗಳು ಸಣ್ಣ ಕಾಲುಗಳನ್ನು ಹೊಂದಿರ್ತವೆ, ಮತ್ತು ಅವುಗಳ ಚರ್ಮ ಕೂಡ ತುಂಬಾ ನೈಸ್ ಆಗಿರುತ್ತೆ ಅಂತ ಹೇಳಿ ಹೇಳ್ತಾರೆ. ಇವುಗಳು ತಮ್ಮ ಗಾತ್ರವನ್ನು ಇನ್ನೂ ಕೂಡ ಸಣ್ಣ ಮಾಡಿಕೊಂಡು ಮಣ್ಣನ್ನು ಕೊರಿತಾ ಕೊರಿತಾ ಮಣ್ಣಿನ ಒಳಗಡೆ ಹೋಗ್ತವೆ. ಈ ರೀತಿಯಲ್ಲಿ ಬದುಕುವಂತಹ ಈ ಒಂದು ಸ್ಕಿಂಗ್ಸ್ಗಳು ತುಂಬಾ ಸ್ಪೆಷಾಲಿಟಿಯನ್ನು ಹೊಂದಿದ್ದಾವೆ. ಕೆಲವು ಸ್ಕಿಂಗ್ಸ್ಗಳ ದೇಹದ ಗಾತ್ರಕ್ಕೆ ಹೋಲಿಸಿದರೆ ಅವುಗಳ ಕಾಲು ತುಂಬಾ ಚಿಕ್ಕದಾಗಿರುತ್ತೆ. ಆ್ಯಂಡ್ ನಾನಾಗಲೇ ಹೇಳಿದೆ ಅಲ್ವಾ, ಸೊ ಕಣ್ಣು ಮುಚ್ಚಿಕೊಂಡು ಕೂಡ ನೋಡುವಂತಹ ಒಂದು ಶಕ್ತಿಯನ್ನು ಹೊಂದಿದೆ ಅಂಥೇಳಿ. ಅದೇ ಈ ಸ್ಕಿಂಗ್ಸ್ಗಳು. ಇದರಲ್ಲಿ ಸ್ಪೆಷಾಲಿಟಿ ಏನಂತಂದರೆ, ಕಣ್ಣು ಮುಚ್ಕೊಂಡೆ ಏನೇನು ಬೇಕಾದರೂ ಇವು ನೋಡ್ತವೆ. ಮತ್ತು ಇವುಗಳು ಈ ಒಂದು ಬಿಲವನ್ನು ತೋಡುವಂಥದ್ದು, ಮತ್ತು ಆಗಲೇ ಕೊರ್ಕೊಂಡು ಹೋಗುವಂಥದ್ದು ಏನು ಹೇಳಿದೆ ಅಲ್ಲ, ಸೊ ಇದು ಕೊರ್ಕೊಂಡು ಹೋಗುವಾಗ ಅದರಲ್ಲಿರುವಂತಹ ಕೀಟಗಳು ಮತ್ತು ಇತರ ಪ್ರಾಣಿಗಳನ್ನು ತಿನ್ನುವಾಗಲೂ ಕೂಡ ಕಣ್ಣುಗಳನ್ನು ಮುಚ್ಚಿಕೊಂಡೇ ಇದು ಆಹಾರವನ್ನು ಕೂಡ ಸೇವಿಸುತ್ತೆ, ಮತ್ತು ಕೀಟಗಳನ್ನು ಕೂಡ ಹಿಡಿಯುತ್ತೆ. ಇವುಗಳ ಕಣ್ಣುಗಳ ಮೇಲೆ ಶಾಶ್ವತವಾದಂತಹ ಒಂದು ಪಾರದರ್ಶಕವಾದ ರೆಪ್ಪೆ ಇರೋದ್ರಿಂದ ಇವುಗಳು ಕಣ್ಣು ಮುಚ್ಚಿದ್ರೂ ಕೂಡ ನಾವು ನೋಡಿಕೊಂಡು ಹೋಗುವಂತಹ ಒಂದು ಸ್ಪೆಷಾಲಿಟಿಯನ್ನು ಹೊಂದಿದ್ದಾವೆ. ಸೊ ಹಾಗಾಗಿನೇ ಈ ಒಂದು ಸ್ಕಿಂಗ್ಸ್ ಹಲ್ಲಿಗಳು ಕಣ್ಣು ಮುಚ್ಚಿಕೊಂಡು ಈ ಬೇಟೆ ಕೂಡ ಆಡ್ತವೆ, ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೂ ಕೂಡ ಹೋಗ್ತವೆ. ಆದ್ದರಿಂದ ಈ ಹಲ್ಲಿಗಳು ರೆಪ್ಪೆಗಳ ಮೂಲಕ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ನಿಮಗೊಂದು ಕ್ವೆಶನ್ ಬಂದೇ ಬಂದಿರುತ್ತೆ, ಈ ಪಾರದರ್ಶಕವಾಗಿರುವಂತಹ ರೆಪ್ಪೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಕೂಡ ಕಣ್ಣು ಹಿಡಿಯುತ್ತೆ ಅಂತಂದರೆ ಕಣ್ಣು ಯಾಕೆ ಮುಚ್ಕೋಬೇಕು ಅಂತ ಪ್ರಶ್ನೆ ಬಂದಿರ್ಬೋದು ನಿಮಗೆ. ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ, ಈ ಜಾತಿಯ ಹಲ್ಲಿಗಳು ಕಣ್ಣನ್ನು ಯಾಕೆ ಮುಚ್ಕೊಳ್ಬೋದು ಅಂತ ನೀವು ಯೋಚನೆ ಮಾಡಿದ್ರೆ, ಈ ಪ್ರಾಣಿಗಳು ಮಣ್ಣಿನೊಳಗೆ ಹೋಗುವಾಗ ಮಣ್ಣು ಕಣ್ಣಿನೊಳಗೆ ಹೋಗ್ಬೋದು, ಆದ್ದರಿಂದ ಮಣ್ಣು ಮತ್ತು ಮರಳಿನಿಂದ ಕಣ್ಣನ್ನು ರಕ್ಷಿಸಿಕೊಳ್ಳೋದಕ್ಕಾಗಿ ಅವು ಕಣ್ಣನ್ನು ಮುಚ್ಕೊಳ್ತವೆ. ಸೊ ಪಾರದರ್ಶಕವಾದಂತಹ ರೆಪ್ಪೆಗಳಿದ್ರೂ ಕೂಡ ಅವುಗಳು ಕಣ್ಣು ಮುಚ್ಚದೇ ಇದ್ದರೆ ಮರಳು ಕೂಡ ಕಣ್ಣೊಳಗೆ ಹೋಗುತ್ತೆ. ಆ್ಯಂಡ್ ಇವು ವಾಸ ಮಾಡುವಂಥದ್ದು ಮಣ್ಣಿನಲ್ಲೇ ಮರಳಿನಲ್ಲೇ. ಹಾಗಾಗಿ ಈ ರೀತಿಯ ಒಂದು ಸ್ಪೆಷಲ್ ಆಗಿರುವಂತಹ ಹಲ್ಲಿಗಳನ್ನು ನೀವು ಕೂಡ ನೋಡಬಹುದು ಉಷ್ಣವಲಯಗಳಲ್ಲಿ. ಆ್ಯಂಡ್ ಯಾವತ್ತಾದರೂ ಇದನ್ನು ನೋಡಿದ್ದೀರಾ ಅಂತಂದರೆ, ಸೊ ನಿಮಗೇನಿಸ್ತು ಅದ್ರ ಬಗ್ಗೆ ನೀವು ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಈ ಒಂದು ಇಂಟ್ರೆಸ್ಟಿಂಗ್ ಆಗಿರುವ ವಿಷಯ ನಿಮಗೂ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸಿದರೆ ನಿಮ್ಮ ಒಪಿನಿಯನ್ನ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಶೋನ ಮುಗಿಸಿ ಹೊರಡ್ತಾ ಇದ್ದೀನಿ. ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾನು ಕೂಡ ತೊಗೊಂಡು ಬರ್ತೀನಿ. ನಿಮಗೆ ಯಾವುದಾದ್ರು ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ನೀವು ಕೂಡ ನಮ್ಮ ಜೊತೆನಲ್ಲಿ ಮಾತಾಡಿ. ಹಾಗಾದರೆ ಇವತ್ತಿನ ಶೋನ ಮುಗಿಸಿ ನಾನು ಕೂಡ ಹೊರಡ್ತಾ ಇದ್ದೀನಿ. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
10: ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಸಮಯ 6:30 ಆಗಿದೆ. ಹಾಗಿದ್ಮೇಲೆ ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ಹಾಗಿದ್ಮೇಲೆ ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಸೊ ಪ್ರತಿ ಒಂದಿನ ಕೂಡ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಮಾಹಿತಿಯನ್ನು ಕೊಡ್ತಾನೆ ಇರ್ತೀವಿ. ಸೊ ಇವತ್ತು ಕೂಡ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಡೋಣವಾ. ಯಾವುದೇ ಬಿಸ್ನೆಸ್ ಆಗಲಿ, ಅದನ್ನ ಸಕ್ಸಸ್ಫುಲಿ ರನ್ ಮಾಡ್ತೀವಿ ಅನ್ನುವಾಗ ಅದರ ಹಿಂದೆ ಸಾಕಷ್ಟು ಶ್ರಮ ಕೂಡ ಇರುತ್ತೆ. ಅದರಲ್ಲೂ ಒಂದು ದಿನಸಿ ವ್ಯಾಪಾರವನ್ನು ಸುಮಾರು 30 ವರ್ಷಗಳಿಂದ ಕಂಟಿನ್ಯೂ ಮಾಡ್ಕೊಂಡು ಬರೋದು ಅದು ಅಷ್ಟು ಸುಲಭದ ಮಾತಲ್ಲ. ಸೊ ಇವತ್ತು ನಮ್ಮೊಟ್ಟಿಗೆ ಪವಿತ್ರ ಸ್ಟೋರ್ಸ್, ಈ ಒಂದು ಸ್ಟೋರ್ಸ್ನ ಮಾಲೀಕರಾಗಿರುವ ಅಶೋಕ್ ಅವರಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಅಶೋಕ್ ಸರ್, ನಮಸ್ತೆ.
11: ನಮಸ್ತೆ
10: ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
11: ಥ್ಯಾಂಕ್ ಯು.
10: ಓಕೆ ಅಶೋಕ್ ಸರ್, ಹೇಗಿದ್ದೀರಾ?
11: ಆರಾಮಿದ್ದೇವೆ, ಚೆನ್ನಾಗಿದ್ದೇವೆ.
10: ಚೆನ್ನಾಗಿದ್ದೀರಾ, ಸೂಪರ್. ಬಿಸ್ನೆಸ್ ಹೇಗಿದೆ ಸರ್?
11: ಪರವಾಗಿಲ್ಲ, ಸಾಧಾರಣ
10: ಸಾಧಾರಣ ಸಾಧಾರಣ. ಓಕೆ, ನಿಮ್ಮ ಬಿಸ್ನೆಸ್ ಬಗ್ಗೆ ಮಾತಾಡೋಕ್ಕೂ ಮೊದಲು ನಿಮ್ಮ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸರ್. ಅಶೋಕ್ ಸರ್ ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ?
11: ಹುಟ್ಟಿದ್ದು ಚಿಕ್ಕಮಗಳೂರು, ಓದಿದ್ದು ಚಿಕ್ಕಮಗಳೂರು, ಬೆಳೆದಿದ್ದು ಚಿಕ್ಕಮಗಳೂರು, ಬಿಸ್ನೆಸ್ಗೆ ಬಂದಿದ್ದು ಶಿವಮೊಗ್ಗ.
10: ಅದು ಯಾಕೆ ಸರ್ ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಚಿಕ್ಕಮಗಳೂರು, ಬಟ್ ಶಿವಮೊಗ್ಗ ಬಂದಿದ್ದು ಹೇಗೆ?
11: ಶಿವಮೊಗ್ಗ ಬಂದಿದ್ದು ನನ್ನ ಬಿಸ್ನೆಸ್ ಆರಿಸಿಕೊಂಡು ಬಂದಿದ್ದು ಇಲ್ಲಿ
10: ಇಲ್ಲಿ
11: ಇಲ್ಲಿ.
10: ಏನು ಓದಿದ್ರಿ ಸರ್ ನೀವು?
11: ನಾನು
10: 8th ಆದ ನಂತರ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದ?
11: ಹೌದು, ಆದ ನಂತರ ನಮ್ಮ ವೆಹಿಕಲ್ ಇತ್ತು, ವೆಹಿಕಲ್ಗೆ ವೆಹಿಕಲ್ ಯಾಕೋ ಬೇಡ ಅನಿಸ್ತು. ನಮ್ಮದು ಮೂಲತಃ ಇದೆ, ಯಾಕಸಬ್ ಇದಕ್ಕೆ ಬಂದಿದ್ವಿ.
10: ಓಕೆ, ಮೂಲತಃ ಇದೆ ಅಂದರೆ ನಿಮ್ಮ ತಂದೆಯವರೆಲ್ಲ ನಡೆಸ್ತಾ ಇದ್ರಾ?
11: ಬಿಸ್ನೆಸ್ ಬಿಸ್ನೆಸ್ಗೆ ಬರ್ತಾ ಇದ್ದೀವಿ.
10: ಸೊ ತಂದೆಯವ್ರು ನಡೆಸಿದಂತಹ ಬಿಸ್ನೆಸ್ ನೀವು ಕಂಟಿನ್ಯೂ ಮಾಡ್ತಿದ್ದೀರಾ?
11: ತಂದೆಯವರು ಅಲ್ಲಿ ಮಾಡ್ತಿದ್ದೀವಿ, ಇದು ನನ್ನ ಸ್ವಂತ ನನ್ನ ಸ್ವಂತ.
10: ಅಂದ್ರೆ ನೀವು ಚಿಕ್ಕ ವಯಸ್ಸಿನ ಕೂಡ ಒಂದು ದಿನಸಿ ವ್ಯಾಪಾರ ಹೇಗೆ ಮಾಡೋದು ಏನು ಅಂತೆಲ್ಲ ಒಂದು ಐಡಿಯಾ ಇತ್ತು ಅಲ್ವಾ ಸರ್?
11: ಜೊತೆ ಇದ್ದ ಐಡಿಯಾ ಇತ್ತು,
10: ಐಡಿಯಾ ಇತ್ತು. ಓಕೆ, ನೀವು ಶಿವಮೊಗ್ಗಕ್ಕೆ ಬಂದು ಈ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು ಸರ್?
11: 30 ವರ್ಷ.
10: 30 ವರ್ಷ. ಇದು ಸ್ವಂತ ಮಳಿಗೆನಾ ಬಾಡಿಗೆನಾ ಸರ್?
11: ಬಾಡಿಗೆ.
10: ಬಾಡಿಗೆ. 30 ವರ್ಷದಿಂದ ಕೂಡ ಈ ಒಂದು ಬಾಡಿಗೆ ಮಳಿಗೆನ ಇಟ್ಕೊಂಡು ಬಿಸ್ನೆಸ್ ಮಾಡ್ತೀರಾ. ಸೊ ಇವಾಗ ಹೇಳಿ ಸರ್, ನಿಮ್ಮ ಬಿಸ್ನೆಸ್ ಹೇಗಿದೆ, ಜೊತೆಗೆ ಪವಿತ್ರ ಸ್ಟೋರ್ಸ್ ನಲ್ಲಿ ಏನೆಲ್ಲ ಸಿಗುತ್ತೆ ಸರ್?
11: ಸಿಗಲ್ಲ, 30 ವರ್ಷದಿಂದ ನಾರ್ಮಲ್ ಆಗಿ ಚೆನ್ನಾಗಿ ನಡೀತಾ ಇತ್ತು. ಕೊರೋನಾದ ಬಂದು ಹೋದ ನಂತರ ಇತ್ತೀಚಿನ ದಿವಸದಲ್ಲಿ ಒಂದು 3-4 months ಇತ್ತು, ಸ್ವಲ್ಪ ಬಿಸ್ನೆಸ್ ಡೌನ್ ಇದೆ, 50% ಡೌನ್ ಇದೆ.
10: ಯಾವ ಕಾರಣಕ್ಕಾಗಿರ್ಬೋದು ಸರ್?
11: ನನಗೆ ಗೊತ್ತಾಗ್ತಾ ಇಲ್ಲ ಏನು ಪ್ರಾಬ್ಲಮ್ ಅಂತ, ನನಗೆ ಗೊತ್ತಾಗ್ತಾ ಇಲ್ಲ. ಆಲ್ಮೋಸ್ಟ್ ಆಲ್ ಟೋಟಲ್ ಮಾರ್ಕೆಟ್ ಹಾಗಿದೆ, ಎಲ್ಲ ಬ್ರಿಗೇಟ್ ಆಗಿದೆ. ನಾವು ಸ್ಟಡಿ ಮಾಡ್ತಾ ಇರ್ತೇವೆ, ನಮ್ಗೆ ಗೊತ್ತಿರ್ತದಲ್ಲ, ನಾವು ಹಳೆ ಬರಲ್ಲ, ಹಾಗಾಗಿ ಎಲ್ಲ ಬರ್ತದೆ.
10: ಸೊ ಎಲ್ಲ ಮಾರ್ಕೆಟ್ ಕೂಡ ಸ್ವಲ್ಪ ಕಡಿಮೆ ಆಗಿದೆ, ಬಿಸ್ನೆಸ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಓಕೆ ಸರ್, ನೀವು ಹೇಳ್ದಂಗೆ ನಿಮ್ಮ ಈ ಪವಿತ್ರ ಸ್ಟೋರ್ಸ್ನಲ್ಲಿ ಏನೆಲ್ಲ ಸಿಗುತ್ತೆ ಸರ್, ಅದ್ರ ಬಗ್ಗೆ ಹೇಳಿ ಸರ್.
11: ನನ್ನಲ್ಲಿ ದಿನಸಿ ಐಟಮ್ಗಳು ಏನು ಬೇಕಾದ್ರೂ ಸಿಗುತ್ತೆ, ನಾರ್ಮಲ್ ಆಗಿ, ಯೂಸಲ್ ಆಗಿ. ನನ್ನ ಕಸ್ಟಮರ್ ಗುಡ್ ಕಸ್ಟಮರ್ಗಳು ಹಾಗೇ ಇದ್ದಾರೆ. ಇಲ್ಲ, ಹೊರಗಡೆ ಹೋದವರು ಏನು ಮಾಡಲಿಕ್ಕಾಗೋದಿಲ್ಲ. ಮತ್ತು ಸಾಧಾರಣ ಮಟ್ಟಿಗೆ ಬಿಸ್ನೆಸ್ಗಳು ಡಿವೈಡ್ ಆಗ್ತಾ ಇರ್ತದೆ, ಹೊಸಬ್ರು ಬರ್ತಾ ಇರ್ತಾರೆ, ಹಳೆಬ್ರು ಹೋಗ್ತಾ ಇರ್ತಾರೆ.
10: ಸರ್, 30 ವರ್ಷದಿಂದ ಒಂದೇ ಬಿಸ್ನೆಸ್ನ ನಡೆಸ್ಕೊಂಡು ಬರೋದು ಅಷ್ಟು ಸುಲಭದ ಮಾತಲ್ಲ.
11: ಸುಲಭದಲ್ಲ, ಸುಲಭ ಅಲ್ಲ, ಭಾರಿ ಶ್ರಮ ಬೇಕು. ರಾತ್ರಿ ಹಗಲು ಅನ್ನೋದು ನಾವು ವ್ಯವಸಾಯ ಹೇಗೆ ಮಾಡ್ತೀವಿ ಅದನ್ನು ಇಲ್ಲಿನ ಅದೇ ರೀತಿ ಮಾಡಿದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಯಾವುದು ಸುಲಭದಲ್ಲಿ ಯಾವುದು ಬರೋದಿಲ್ಲ. ಹೌದಾ? ಒಂದು ನಿಮಿಷನೂ ಒಂದು ದಿವಸ ನೆಗ್ಲೆಕ್ಟ್ ಮಾಡುವಂಗಿಲ್ಲ. ಹೌದೌದು, ಅದು ಖಂಡಿತ. ಅದು
10: ಓಕೆ. ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಚಿಕ್ಕಮಗಳೂರಿನಲ್ಲಿ ಹುಟ್ಟಿ ಬೆಳೆದು ನಂತರದಲ್ಲಿ ಬಿಸ್ನೆಸ್ಗಾಗಿ ಶಿವಮೊಗ್ಗಕ್ಕೆ ಬಂದಿದ್ದಾರೆ. ಸೊ ಸುಮಾರು 30 ವರ್ಷದಿಂದ ಈ ಒಂದು ಬಿಸ್ನೆಸ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಹಾಗಿದ್ರೆ ಅಶೋಕ್ ಸರ್ ಜೊತೆ ಈ ಮಾತುಕತೆಯನ್ನು ಮುಂದುವರೆಸೋಣ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಸಾಂಗ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತು ನಾವು ಪವಿತ್ರ ಸ್ಟೋರ್ಸ್ ನಲ್ಲಿದ್ದೀವಿ. ಹಾಗೆ ಇದರ ಮಾಲೀಕರಾಗಿರುವಂತ ಅಶೋಕ್ ಸರ್ ಅವರು ಸುಮಾರು 30 ವರ್ಷದಿಂದ ಈ ಒಂದು ದಿನಸಿ ವ್ಯಾಪಾರವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಅಶೋಕ್ ಸರ್, ನಿಮ್ಮಲ್ಲಿ ಬರುವಂತಹ ಗ್ರಾಹಕರು ಎಲ್ಲೆಲ್ಲಿಂದ ಬರ್ತಾರೆ ಸರ್?
3: ಇದ್ದಾರೆ, ಹಳ್ಳಿಯವ್ರು ಬರ್ತಾರೆ, ಸಿಟಿಯವ್ರು ಬರ್ತಾರೆ, ಎಲ್ಲ ಎಲ್ಲರೂ ಮಿಕ್ಸ್ ಬಂದ್ರಲ್ಲ. ಎಲ್ಲ
2: 30 ವರ್ಷದಿಂದ ಒಬ್ರು ಗ್ರಾಹಕರು ಬರ್ತಾರೆ ಅಂದ್ರೆ ಅವ್ರು ಇದಾರ ಸರ್, ಹಳೆ ಕಸ್ಟಮರ್ಸ್ ಎಲ್ಲ ಬರ್ತಾರಾ?
3: ಹಾ, ಬರ್ತಾರೆ ಬರ್ತಾರೆ. ಆ ಕಾಲ ಎಲ್ಲ ಬರ್ತಾರೆ. ನನ್ನ ಅವರಿಗೆ ಸರ್ವಿಸ್ ಚೆನ್ನಾಗಿದೆ, ನಾನು ಕ್ವಾಲಿಟಿ ಚೆನ್ನಾಗಿ ಕೊಡ್ತೀನಿ, ಇಂಪಾರ್ಟೆಂಟ್ ಕ್ವಾಲಿಟಿ ಪಾರ್ಟಿಗಳಿಗೆ. ನನ್ನ ಬಿಹೇವಿಯರ್ ಅವ್ರ ಹತ್ರ, ಯಾರೇ ಮಕ್ಕಳು ಬಂದರು, ಲೇಡೀಸ್ ಬಂದ್ರೂ, ದೊಡ್ಡವ್ರು ಬಂದ್ರೂ ಅವ್ರಿಗೆ ನಾವು ರೆಸ್ಪೆಕ್ಟು ಎಲ್ಲರಿಗೂ ಚೆನ್ನಾಗಿ ಕೊಡಬೇಕು. ಆಮೇಲೆ ನನ್ನ ಕೊಡುವಂಥ ಸಾಮಗ್ರಿಗಳು ಚೆನ್ನಾಗಿ ಚೆನ್ನಾಗಿರಬೇಕು. ಅವಾಗ ಎಲ್ಲಿ ಹೋಗ್ತಾ ಹೋಗಲ್ಲ, ಜನ ಬರ್ತಾರೆ.
2: ಸೊ ನೀವು ಎಲ್ಲೆಲ್ಲಿಂದ ತರಿಸ್ತೀರಾ ಸರ್ ಈ ಸಾಮಾನೆಲ್ಲ?
3: ನಮಗೆ ಏಜೆನ್ಸಿ ಮುಖಾಂತರ ಬರ್ತದೆ, ಮತ್ತು ಅದಕ್ಕಿಂತ ಮಂಡಿಗಳಿದೆ, ದೊಡ್ಡ ದೊಡ್ಡ ಡೀಲರ್ಶಿಪ್ಗಳಿದ್ದಾರೆ, ಅಲ್ಲಿಂದ ಬರ್ತದೆ.
2: ಅಟ್ ಪ್ರೆಸೆಂಟ್ ಈಗ ಎಷ್ಟು ಜನ ವರ್ಕ್ ಮಾಡ್ತಾರೆ ಸರ್ ಇಲ್ಲಿ?
3: ಟೂ ಮೆಂಬರ್ಸ್.
2: ಸೊ ಅಟ್ ಪ್ರೆಸೆಂಟ್ ಇಬ್ಬರು ಇಲ್ಲಿ ವರ್ಕ್ ಮಾಡ್ತಾರೆ ಅಲ್ವಾ ಸರ್? ಸರ್, ಈಗ 30 ವರ್ಷದಿಂದ ಇದೇ ವ್ಯಾಪಾರ ಮಾಡ್ತಾ ಇರ್ತೀವಿ, ಬಾಡಿಗೆ ಮಳಿಗೆನ ಇಟ್ಕೊಂಡು ಈ ಒಂದು ವ್ಯಾಪಾರ ಮಾಡ್ತಿದ್ದೀರಾ, ಹಾಗಿದ್ಮೇಲೆ ಪ್ರಾಫಿಟ್ ಎಲ್ಲ ಆಗುತ್ತೆ ಸರ್?
3: ಇದೆ, ನಂದು ನನ್ನ ಮನೆ ಇದೆ, ನನ್ನ ಬೇರೆ ಬೇರೆ ಇದೇ ಇದೆ, ಮಗಳಿಗೆ ಎಜುಕೇಷನ್ ಮಾಡ್ಕೊಡ್ಸಿದ್ದೀನಿ. ಹೌದು, ಮತ್ತೇನು ಗೊತ್ತಾ, ಎಲ್ಲ ಮಾಡಿದ್ರೆ ದೊಡ್ಡ ದೊಡ್ಡದೇ ಆಗ್ತದೆ ಅನ್ನೋದಿಲ್ಲ, ನನಗೆ ಖುಷಿ ಇದೆ.
2: ಸೊ ನೀವು ಮಾಡುವಂಥ ಕೆಲಸ ನಿಮಗೆ ಖುಷಿ ಇದೆ?
3: ಟೆನ್ಷನ್ ಇದೆ, ಟೆನ್ಷನ್ ಬೇಕಾದಷ್ಟು ಇರ್ತದೆ, ಟೆನ್ಷನ್ ಇದ್ರೆ ಮಾತ್ರ ವ್ಯವಹಾರ ಮಾಡ್ಲಿಕ್ಕೆ ಸಾಧ್ಯ, ಇಲ್ಲ ಮಾಡ್ಲಿಕ್ಕೆ ಆಗಲ್ಲ.
2: ಸೊ ಈ ಒಂದು ಬಿಸ್ನೆಸ್ ಇಂದ ನೀವು ಫಿನಾನ್ಷಿಯಲಿ ಕೂಡ ಸ್ಟ್ರಾಂಗ್ ಆಗಿದ್ದೀರಾ, ಮಗಳನ್ನ ಓದಿಸಿದ್ದೀರಾ, ಮನೆಯೂ ಕೂಡ ಕಟ್ಟಿದ್ದೀರಾ ಅಲ್ವಾ ಸರ್? ಚಿಕ್ಕಮಗಳಿಂದ ಶಿವಮೊಗ್ಗ ಬಂದು ಕೂಡ ಇಲ್ಲಿ ಸೆಟ್ಲ್ ಆಗಿದ್ದೀರಾ, ಖುಷಿ ಇದೆಯಲ್ಲ ಸರ್ ಇಬ್ಬರ ಬಗ್ಗೆ?
3: 100%.
2: ಓಕೆ ಸರ್, ಕಾಂಪಿಟೇಷನ್ ಹೇಗಿದೆ ಸರ್? ಈಗಂತೂ ಮಾಲ್ ಎಲ್ಲ ಬಂದ್ಮೇಲೆ ಜನ ಸ್ಪ್ಲಿಟ್ ಆಗಿದ್ದಾರಾ ಅಥವಾ ಹೇಗೆ ಸರ್?
3: ಕಾಂಪಿಟೇಷನ್ ಅವ್ರವ್ರ ವ್ಯವಹಾರ ಅವರಿಗೆ, ನಾವು ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಅವರಲ್ಲಿ ಹೋಗ್ತದೆ, ನಡ್ಕೊಂಡು ಹೋಗ್ತದೆ, ನಾನು ನಿಂತ್ಕೊಳ್ಳಿ ಹಾಕಿದ್ರೆ ನಾನು ನಡಿಬೇಕು ಮಾಡಬೇಕು, ಯಾವುದಕ್ಕೆ ಏನು ಹೆದರಬಾರ್ದು. ಹೆದರಬಾರ್ದು ಏನೂ ಆಗೋದಿಲ್ಲ, ಶ್ರಮ ಪಟ್ಟರೆ ಮಾತ್ರ ಎಲ್ಲ ಸಿಗುತ್ತೆ, ಎಲ್ಲ ಸಿಗೋದಿಲ್ಲ.
2: ಸೊ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಇರಬೇಕಾದಂಥ ಒಂದಿಷ್ಟು ಕ್ವಾಲಿಟೀಸ್ ಅಂದರೆ ಏನಿರಬೇಕು ಸರ್?
3: ಬಿಸ್ನೆಸ್ ಮ್ಯಾನಿಗೆ ಕ್ವಾಲಿಟೀಸ್ ಅಂತೇಳಿದರೆ, ನಾನು ಫಸ್ಟಾಗಿ ನನ್ನ ಮನಸ್ಸು, ನನ್ನ ಬಟ್ಟೆ ಕ್ಲಿಯರ್ ಇಡಬೇಕು. ನಾನು ಅದೇ ಹೇಳಿದೆ, ನನ್ನ ಕಸ್ಟಮರ್ ಮನೆ ಅಂಗಡಿಗೆ ಬರುವಾಗ ಅದು ಮಗುವೇ ಆಗಿರಲಿ, ಅವರೊಬ್ಬರು ದೊಡ್ಡವರಾಗಿರಲಿ, ಅವ್ರು ಬಡವರಾಗಿರಲಿ, ಅನ್ಎಜುಕೇಟೆಡೇ ಬರಲಿ, ನಾನು ರೆಸ್ಪೆಕ್ಟ್ ಫಸ್ಟ್ ಅವ್ರಿಗೆ, ಫಸ್ಟ್ ರೆಸ್ಪೆಕ್ಟ್. ಬನ್ನಿ, ಏನು, ಕೂತ್ಕೊಳ್ಳಿ, ಆಮೇಲೆ ನಿಮ್ಗೆ ಏನು, ಅವ್ರು ರೇಟ್ ಕೇಳಿದರೆ ಹಾಕ್ಕೊಡ್ತೀನಿ, ಕೂತ್ಕೊಳ್ಳಿ ಅಂತ ಹೇಳಬೇಕು ನಾನು ಅವ್ರಿಗೆ. ಆವಾಗ ಕೂತ್ಕೊತಾರೆ, ಮಾತಾಡ್ತಾರೆ, ನನ್ನ ಮಾತಿಗೆ ಇಷ್ಟ ಆದರೆ ನನ್ನ ಕೊಡುವಂಥ ರೇಟು ಮಾಲು ಖುಷಿ ಆದರೆ ನನ್ನ
2: ಪ್ರಕಾರ ಅಂದರೆ ಬರುವಂಥ ಕಸ್ಟಮರ್ಸಿಗೆ ಚೆನ್ನಾಗಿ ನೋಡ್ಕೋಬೇಕು, ಬಿಹೇವಿಯರ್ ಚೆನ್ನಾಗಿದ್ದಾಗ
3: ರೆಸ್ಪೆಕ್ಟ್ ಫಸ್ಟ್ ಇದ್ದರೆ ಮಾತ್ರ ಅದು ನಾನು ಕೊಡುವಂಥದ್ದು.
2: ಹಾಗೇನೆ ಅಶೋಕ್ ಸರ್, ಈ 30 ವರ್ಷದಿಂದ ಇದೇ ಬಿಸ್ನೆಸ್ ಮಾಡ್ತಿದ್ದೀರಲ್ಲ, 30 ವರ್ಷದ ಅನುಭವದಲ್ಲಿ ಯಾವತ್ತೊಂದು ದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ ನಾನು ಈ ಒಂದು ಬಿಸ್ನೆಸ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
3: ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ 10 ಇಯರ್ಸ್ ನನಗೇನು ಖುಷಿ ಇರಲಿಲ್ಲ, ಬೇರೆ ಬೇರೆ ಕಾರಣಗಳು, ಪ್ರಾಬ್ಲಮ್ಗಳು, ಫೈನಾನ್ಷಿಯಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸ್ಟಾರ್ಟಿಂಗಲ್ಲಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋ ಇವರು ನನ್ನ ಓನರ್ಸ್ ಸ್ವಲ್ಪ ರಗಳಾಗಿತ್ತು, ಆಮೇಲೆ ರೋಡ್ ವೈಂಡಿಂಗ್ ಆಯಿತು, ಆವಾಗ ಪ್ರಾಬ್ಲಮ್ ಆಯಿತು, ನಂತರ ನನಗೆ ಒಂದೊಂದೇ ಅದಾಯಿತು. 10 ವರ್ಷ ಕಷ್ಟಪಟ್ಟಿದ್ದೀವಿ, 10 ವರ್ಷ ನಂತರ ನನಗೆ ಫಲ ಸಿಕ್ಕಿದ್ದು.
2: ಖಂಡಿತ ಸರ್. ಸೊ ಯಾವುದೇ ಒಂದು ಬಿಸ್ನೆಸ್ ಆಗಲಿ ಸುಲಭವಾಗಿ ಒಂದೇ ಸರಿ ಸಕ್ಸಸ್ ಸಿಗೋಲ್ಲ.
3: ಇಲ್ಲ, ಅದಕ್ಕೆ ನಾವು ಕುಗ್ಗು ಬೆಳೆಯಬಾರ್ದು, ಎಫರ್ಟ್ ಹಾಕ್ಲೇ ಇರಬೇಕು. ನಾನು ಇಲ್ಲೊಂದು ಬಿಟ್ಟು ಬೇರೆ ಕಡೆ ಹೋದರೆ ಆ ಎಫರ್ಟ್ ಹಾಕಲ್ಲ, ಕೂತ್ ಜಾಗದಲ್ಲಿ ಎಫರ್ಟ್ ಹಾಕಬೇಕು, ಧೈರ್ಯ ಸಾಧಿಸ್ಬೇಕು.
2: ಹಾಗಾಗಿ ಎಷ್ಟೇ ಕಷ್ಟ ಬಂದ್ರು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಅದಕ್ಕೆ ಹೆದರಕ್ಕೆ ಹೋಗ್ಬಾರ್ದು, ಸೊ ಯಶಸ್ವಿಯಾಗಿ ಮುನ್ನುಗ್ಗಬೇಕು ಅಂತ ಹೇಳ್ತೀನಿ. ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಅಶೋಕ್ ಸರ್ ಅವರು ಅವರ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ರು. ಹಾಗೆ ಈ ಒಂದು ಬಿಸ್ನೆಸ್ ಜರ್ನಿಲಿ ಯಾವುದು ಅವರ ಬೆಸ್ಟ್ ಮೂಮೆಂಟ್ ಅಂತೆಲ್ಲ ಹೇಳ್ತಾ ಇದ್ರು. ಹಾಗಿದ್ರೆ ಇವರೊಟ್ಟಿಗೆ ಮಾತಾಡೋಕೆ ಇನ್ನೊಂದಿಷ್ಟು ವಿಷಯಗಳು ಬಾಕಿ ಇದೆ. ಆ ಮಾತುಕತೆಯನ್ನ ಮುಂದುವರಿಸಬೇಕು ಅಂದ್ರೆ ನೀವು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬರಬೇಕು. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬೆಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ನೀವ್ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪವಿತ್ರ ಸ್ಟೋರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ BS ರಸ್ತೆಯಲ್ಲಿರುವಂತಹ ಈ ಒಂದು ಸ್ಟೋರ್ ನ ಮಾಲೀಕರಾಗಿರುವ ಅಶೋಕ್ ಸರ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಿದ್ರು. ಹಾಗೆ ಅವರ ಬಿಸ್ನೆಸ್ ಜರ್ನಿಯಲ್ಲಿ ಯಾವುದು ಖುಷಿ ಕೊಟ್ಟಂತಹ ಸಂಗತಿ ಅಂತ ಹೇಳ್ತಿದ್ರು, ಹಾಗೆ ಯಾವುದು ಸ್ಟ್ರಗಲಿಂಗ್ ಆಗಿತ್ತು ಅನ್ನೋದ್ರ ಬಗ್ಗೆ ಕೇಳೋಣವಾ. ಅಶೋಕ್ ಸರ್, ಸೊ ನಿಮ್ಮ ಈ ಒಂದು ಬಿಸ್ನೆಸ್ ಜರ್ನಿಯಲ್ಲಿ ಯಾವ ಟೈಮ್ ತುಂಬಾ ಟಫ್ ಆಗಿತ್ತು ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ರೋಡ್ ವೈಡ್ ಆಯ್ತಲ್ಲ ಆವಾಗ ತುಂಬಾ ಆಯ್ತು. ಆವಾಗ ಬಿಲ್ಡಿಂಗ್ ಹೋದಂಗಾಯ್ತು, ಸ್ವಲ್ಪ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಿರಿಕಿರಿ ಆಯ್ತು. ಅದಕ್ಕೆ ನಾನು ನನಗೆ ಬೇಕಾದಂಥವರು ಫ್ರೆಂಡ್ಸು, ಕೆಲವು ಆಫೀಸರ್ಸು ಸಪೋರ್ಟ್ ಮಾಡಿದ್ದಾರೆ. ಬ್ಯಾಂಕ್ ಸಪೋರ್ಟ್ ಚೆನ್ನಾಗಿ ಮಾಡಿದೆ. ಕೆನರಾ ಬ್ಯಾಂಕು ನನಗೆ ತುಂಬ ಸಪೋರ್ಟ್ ಮಾಡಿದೆ. ಹಂಗಾಗಿ ಮತ್ತು ನನ್ನ ಮಿಸ್ಸಸ್ ಇಂಪಾರ್ಟೆಂಟ್, ಅವ್ರು ತುಂಬ ಇಲ್ಲಿ ಸಪೋರ್ಟ್ ನನಗೆ ಒಂದು ಕುತ್ಕ ಅವ್ರದ್ದು ಧೈರ್ಯ ಇಂಪಾರ್ಟೆಂಟು.
2: ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡೋದಾದ್ರೆ ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಾ?
3: ಥ್ಯಾಂಕ್ಸ್ ಕಸ್ಟಮರ್ಗೆ ಫಸ್ಟ್ ಹೇಳಬೇಕು, ಸೆಕೆಂಡ್ ಒನ್ ನನ್ನ ಹೆಂಡತಿಗೂ, ಬ್ಯಾಂಕ್ಗೆ, ಇವ್ರಿಗೆ ಎಬ್ರಿಗೂ ಹೇಳಬೇಕು.
2: ಹೆಂಡತಿ ಹೆಸರೇನು ಸರ್?
3: ಪವಿತ್ರ.
2: ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀರಾ?
3: ಅವ್ರು ಇಲ್ದಿದ್ರೆ ಒಂದು ನಂದು ಬಲಗೈ ಎಡಗೈ ಎಲ್ಲವರು, ಅಂದರೆ ಅವ್ರ ಸಪೋರ್ಟ್ ಬೇಕೇ ಬೇಕು.
2: ಖಂಡಿತ, ಪವಿತ್ರ ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀರಾ ಸರ್. ಹಾಗೆ ಈ ಒಂದು ವ್ಯಾಪಾರದಲ್ಲಿ ಸಾಲ ಅನ್ನೋದು ಇರಬೇಕಾ ಬೇಡವಾ, ಅಥವಾ ಇದು ಸಾಲದ ಬಗ್ಗೆ ಏನು ಹೇಳ್ತೀರಾ ಸರ್?
3: ಸಾಲ ಕೊಡಬೇಕು, ನಾನು ಕೊಡಬೇಕು, ಬಂದೆ ಕೊಡಬೇಕು. ಪಾರ್ಟಿ ನೋಡಿ, ನನಗೆ ಈಗ ನನ್ನನ್ನು ಯಾವ ರೀತಿಯಲ್ಲಿ ನಾನು ಮಾರ್ಕೆಟ್ ಲೆವೆಲ್ಲಿ ಸಾಲದ ಬಗ್ಗೆ ಅದೇ ಕಸ್ಟಮರ್ ನೋಡಿ ಅವ್ರಿಗೆ ಅವ್ರ ಹತ್ರ ವ್ಯವಹಾರ ಮಾಡಬೇಕು, ಇಲ್ಲ ಮಾಡಬಾರ್ದು. ಸಾಲ ಕೊಟ್ಬಿಟ್ರೆ ಮತ್ತೆ ಬಂದಿದ್ರೆ ಇಲ್ಲಿ ಬಿಸ್ನೆಸ್ ಇದಾಗ್ತದೆ, ನಡೆಯೋದಿಲ್ಲ.
2: ಹಾಗಾಗಿ ಕಸ್ಟಮರ್ಸ್ ನೋಡಿಕೊಂಡು ಸಾಲ ಕೊಡೋದು ಒಳ್ಳೇದಂತ ಹೇಳ್ತಾರೆ. ಹಾಗೇನೆ ಸರ್, ಹೊಸದಾಗಿ ಒಂದು ವ್ಯಾಪಾರ ಶುರು ಮಾಡೋರಿಗೆ ಇದೇ ಒಂದು ದಿನಸಿ ವ್ಯಾಪಾರ ಅಂತಲ್ಲ, ಯಾವುದೇ ಒಂದು ವ್ಯಾಪಾರ ಶುರು ಮಾಡುವಂತ ಈಗಿನ ಯುವಕ ಯುವತಿಯರಿಗೆ ನೀವು ಒಂದಿಷ್ಟು ಸಲಹೆನ ಕೊಡೋದಾದ್ರೆ ಏನ್ ಕೊಡೋಕೆ ಇಷ್ಟಪಡ್ತೀರಾ ಸರ್?
3: 10 ರೂಪಾಯಿ ಬರುದಾಗಲೇ ಏನ್ ಕೊಡ್ತೀನಿ ಅಂದ್ರೆ ಫಸ್ಟು, ಪರವಾಗಿಲ್ಲ ಕೊಡಿ, ಫಸ್ಟು ನಾನು ಧೈರ್ಯ ಮಾಡಬೇಕು. ಅದ್ರ ಬಗ್ಗೆ ನಾನು ಮಾಡಬೇಕಾ ಮಾಡಬಾರ್ದನ್ನು ತುಂಬ ಯೋಚನೆ ಬೇಕು. ನಾನು ಈ ಬಿಸ್ನೆಸ್ ಮಾಡಿದರೆ ನನಗ ನೋಡಿ, ನಮಗೆ ರಜಾ ಅಂತ ಬರೋದಿಲ್ಲ ಈ ಬಿಸ್ನೆಸ್. ಹೋಟೆಲ್ ಮತ್ತು ದಿನಸಿ ಅಂಗಡಿಯವರಿಗೆ, ಮೆಡಿಕಲ್ ಶಾಪ್ ಅವರಿಗೆ ಅದನ್ನು ಕಂಟಿನ್ಯೂ ಆಗಿ ಮಾಡಬೇಕು. ತುಂಬ ಅನಿವಾರ್ಯ ಇದ್ದರೆ ಮಾತ್ರ ಅದು ರಜಾ ಮಾಡುವಂಥದ್ದು. ನಮಗೀಗ ಏನಾದರೂ ತೊಂದರೆಗಳು ಬಂದರೆ, ಈಗ ಕೊರೋನಾ ಟೈಮಲ್ಲಿ ನಮಗೆ ಮಾತ್ರ ಮೆಡಿಕಲ್ ಅವ್ರಿಗೆ ಮಾತ್ರ ಇದು ಕೊಟ್ಟಿದ್ದು, ಬೇರೆ ಯಾರಿಗೂ ಹೋಟೆಲ್ ಅವ್ರಿಗೂ ಸಹ ಕೊಡಲಿಲ್ಲ. ಹಾಗೆ ಆ ಮೈಂಡ್ ಫಿಕ್ಸ್ ಆಗಿ ನನಗೆ ಇವತ್ತು ಅಲ್ಲಿ ಫಂಕ್ಷನ್ ಇದೆ, ನಮ್ಮ ನೆಂಟರ ಮೇಲೆ ಫಂಕ್ಷನ್ ಇದೆ, ಅಲ್ಲಿ ಹೋಗ್ತೀನಿ, ಅದಕ್ಕೆಲ್ಲ ಅವಕಾಶ ಇರಲ್ಲ ಇಲ್ಲಿ. ಇದರಲ್ಲಿ ನಮ್ದು ಏನು ಅಂತ ಹೇಳಿದ್ರೆ, ನಾವು ಕಸ್ಟಮರ್ಗೆ ಸರ್ವಿಸ್ ಕೊಡಲಿಕ್ಕಿರೋದು ನಾವು ಕೊಡಬೇಕು.
2: ಹಾಗೆ ಹೌದು. ಬೇರೆ ಬಿಸ್ನೆಸ್ ಅಂದರೆ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡುವಂಥ ಯುವಕ ಯುವತಿಯರಿಗೆ ಸಲಹೆ ಕೊಡ್ತೀರಾ?
3: ಅವ್ರು ಫಸ್ಟ್ಗೆ ಮಾಡ್ಬೇಕಂದ್ರೆ ಅದೇ, ನಾನು ಅವ್ರಿಗೆ ಫಸ್ಟ್ ದೃಢ ಮನಸ್ಸು ಏನು, ನಾನೀಗ ಫಸ್ಟಿಗೆ ಮಾಡಿದ ಕೂಡಲೇ ಏನು ಸಿಗೋದಿಲ್ಲ. ಒಬ್ಬ ರೈತ ಹೊಲ ಉಡಿದ್ರು ಅವನು ಅದಕ್ಕೆ ಕರೆಕ್ಟಾಗಿ ಕೆಲಸ ಮಾಡಬೇಕು, ಅದಕ್ಕೆ ಕರೆಕ್ಟ್ ಕಾಲ ತಕ್ಕಾಗಿ ಏನು ಮೇಂಟೈನ್ ಮಾಡಬೇಕು ಅದೆಲ್ಲ ಮೇಂಟೈನ್ ಮಾಡಿ ಆ ರೀತಿ ಅದನ್ನು ಆಮೇಲೆ ಅದಕ್ಕೆ ಲಾಸ ಲಾಭ, ಒಂದು ವರ್ಷಕ್ಕೆ ಎರಡು ವರ್ಷ ಸಿಗೋಲ್ಲ, ಬರ್ತಾ ಅವ್ನಿಗೆ ಗೊತ್ತಾಗಲ್ಲ. ಅದೇ ರೀತಿ ಇದನ್ನು ಸಹ
2: ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಬಗ್ಗೆ ಒಳ್ಳೆ ಮಾಹಿತಿನ ಕೊಟ್ರಿ. ನಿಮ್ಮ ಬಿಸ್ನೆಸ್ ಜರ್ನಿ ಸ್ಟಾರ್ಟ್ ಆಗಿ 30 ವರ್ಷ ಆಯಿತು ಅಂತ ಹೇಳಿದ್ರೆ ಇನ್ನೂ 30 ವರ್ಷ 60 ವರ್ಷ ಹೆಚ್ಚು ಯಶಸ್ವಿಯಾಗಿ ಸಾಗಲಿ ಅಂತ ನಾವು ಆಶಿಸ್ತೀವಿ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
3: ಪವಿತ್ರ ಸ್ಟೋರಿಗೆ ಗ್ರಾಹಕರಿಗೆ ಭೇಟಿ ಕೊಡಲಿಕ್ಕೆ ಅವಕಾಶ ಮಾಡಿಕೊಡಿ ನಿಮ್ಮ ಮುಖಾಂತರ.
2: ಖಂಡಿತ. ಸೊ BS ರಸ್ತೆಯಲ್ಲಿರುವಂತಹ ಪವಿತ್ರ ಸ್ಟೋರ್ಸ್ಗೆ ನೀವು ಕೂಡ ವಿಸಿಟ್ ಮಾಡ್ಬೋದು. ಇಲ್ಲಿ ಉತ್ತಮ ಗುಣಮಟ್ಟದ ದಿನಸಿ ವ್ಯಾಪಾರಗಳು ಸಿಗುವಂಥದ್ದು ಅಲ್ವಾ ಸರ್? ಧನ್ಯವಾದಗಳು ಸರ್.
3: ಓಕೆ, ಥ್ಯಾಂಕ್ ಯು.
2: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಪವಿತ್ರ ಸ್ಟೋರ್ಸ್ ನ ಮಾಲೀಕರಾಗಿರುವ ಅಶೋಕ್ ಸರ್ ಅವರು ಅವರ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹಾಗೆ ಹೊಸದಾಗಿ ಬಿಸ್ನೆಸ್ ಮಾಡೋರಿಗೆ ಒಳ್ಳೆಯ ಸಲಹೆಗಳನ್ನ ಕೂಡ ಕೊಟ್ರು. ಯಾವುದೇ ಒಂದು ಬಿಸ್ನೆಸ್ ಮಾಡ್ತೀವಿ ಅನ್ನೋ ಅದಕ್ಕೆ ಮುಖ್ಯವಾಗಿ ಡೆಡಿಕೇಶನ್ ಅನ್ನೋದು ಬೇಕು ಅಂತ ಹೇಳ್ತಿದ್ರು. ಖಂಡಿತವಾಗ್ಲೂ ಸರ್, ಹಾಗೆ ನಿಮ್ಮ ಸಮಯನ ಬಿಡು ಮಾಡಿಕೊಂಡು ಇಷ್ಟೊತ್ತು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಕೇಳುಗರೆ, ಈ ಒಂದು ಕಾರ್ಯಕ್ರಮ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವ ಸಮಯ ಕೂಡ ಬಂದಿದೆ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಜೊತೆ ಭೇಟಿಯಾಗ್ತೀನಿ. ಸೊ ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. 9686279686209629 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಇವರು. ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಉನ್ನತ ಪದವಿಯನ್ನು ಪಡ್ಕೊಂಡು ನಂತರದಲ್ಲಿ ಒಂದು ಕಡೆಯಲ್ಲಿ ಉದ್ಯೋಗವನ್ನು ಮಾಡ್ತಾ, ಜೊತೆಗೆ ಕೃಷಿ ಕಡೆಗೂ ಕೂಡ ತಮ್ಮ ಒಲವನ್ನು ತೋರಿಸ್ತಾ, ಸೊ ಕೃಷಿಯಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಸೊ ಇವರು ಕೋಳಿ ಸಾಕಾಣಿಕೆಯಲ್ಲಿ ಮುಖ್ಯವಾಗಿ ನಾಟಿ ಕೋಳಿಗಳನ್ನೇ ಸಾಕಾಣಿಕೆ ಮಾಡಬೇಕು ಅಂಥೇಳಿ ಉದ್ದೇಶವನ್ನು ಇಟ್ಕೊಂಡು ನಾಟಿ ಕೋಳಿಗಳನ್ನು ಮಾತ್ರ ಸಾಕಾಣಿಕೆ ಮಾಡ್ತಾರೆ. ಸೊ ನಾಟಿ ಕೋಳಿಯ ಸಾಕಾಣಿಕೆಯ ಜೊತೆಗೆ ನಾಟಿ ಕೋಳಿಗಳನ್ನ ವೈಜ್ಞಾನಿಕ ಪದ್ಧತಿಯಲ್ಲಿ ಹೇಗೆ ನೋಡ್ಕೊಳ್ಬೇಕಾಗತ್ತೆ, ಅವುಗಳ ಆಹಾರ ಹೇಗಿರಬೇಕಾಗತ್ತೆ, ಅವುಗಳನ್ನ ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ, ಮತ್ತು ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಿದ್ವಿ ಅಂತಂದಾಗ ಅದು ಅಷ್ಟು ಈಸಿ ಆಗಿರುವಂಥದ್ದಲ್ಲ, ಅದಕ್ಕೆ ಒಂದಷ್ಟು ಪ್ರದೇಶದ ಜಾಗ ಬೇಕಾಗತ್ತೆ. ಸೊ ಅವುಗಳನ್ನ ಹೇಗೆ ಸಿದ್ಧತೆ ಮಾಡ್ಕೋಬೇಕು ಇದೆಲ್ಲದರ ಬಗ್ಗೆ ತಿಳ್ಕೊಂಡು ನಂತರದಲ್ಲಿ ಈ ಒಂದು ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾರೆ. ಇಷ್ಟೇ ಅಲ್ಲದೆ ಇದರ ಜೊತೆಗೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಈ ಥರದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಗಳನ್ನ ತಿಳಿಸೋದಕ್ಕೆ, ಅದರಲ್ಲೂ ಮುಖ್ಯವಾಗಿ ನಾಟಿ ಕೋಳಿಯ ಬಗ್ಗೆ ವಿಚಾರಗಳನ್ನ ತಿಳಿಸೋದಕ್ಕೆ ಇವತ್ತು ನಮ್ಮ ಜೊತೆಗೆ ಮಂಡ್ಯ ಜಿಲ್ಲೆಯ ಜಗದೀಶ್ ಅವರಿದ್ದಾರೆ. ಸೊ ಇವರು ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಕೋಳಿ ಸಾಕಾಣಿಕೆಯಲ್ಲಿ ಉತ್ತಮವಾದಂತಹ ಲಾಭವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡ್ತಾ ಇರೋದ್ರಿಂದ ನಾಟಿ ಕೋಳಿ ಮೊಟ್ಟೆ ಎಲ್ಲ ಕೂಡ ರೇಟ್ ಸಿಕ್ಕಾಬಟ್ಟೆ ಇದೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವ್ರ ಜೊತೆಗೆ ಮಾತಾಡೋಣ, ಮುಂದುವರ್ಸೋಣ. ಇವ್ರು ಮಾಡ್ತಿರುವಂತಹ ಈ ಒಂದು ಫಾರ್ಮಿಂಗ್ ಹೇಗಿದೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಕೇಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್ ಮೊದಲನೇದಾಗಿ ನಿಮ್ಮ ಈ ಒಂದು ನಾಟಿ ಕೋಳಿ ಸಾಕಾಣಿಕೆ ಹೇಗೆ ಆರಂಭ ಆಯಿತು, ಇದಕ್ಕಿಂತ ಮುಂಚೆ ನೀವು ಕುರಿ ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆ ಈ ಥರದ್ರ ಕೂಡ ಮಾಡಿದ್ದೀರಾ, ಇದ್ರ ಬಗ್ಗೆ ನೀವು ಹೇಳ್ಬೋದಾ ಸರ್?
4: ನನಗೆ ಬಿಡುವಿನ ಟೈಮಲ್ಲಿ ಈ ಥರ ಒಂದು ಮಾಡಬೇಕು ಅನ್ನೋದು ಹ್ಯಾಬಿ ಇತ್ತು. ಸೊ ಆ ಹ್ಯಾಬಿಗೋಸ್ಕರ ಫಸ್ಟ್ ನಾನು ಮತ್ತೆ ಟಗರ್ನ ಫಾರ್ಮ್ ಸ್ಟಾರ್ಟ್ ಮಾಡಿದೆ. ಟಗರ್ ಫಾರ್ಮಲ್ಲಿ ನಮಗೆ ಲಾಭ ಸಿಕ್ತು, ಬಟ್ ಅದರಲ್ಲಿ ನಮಗೆ ಫೀಡಿಂಗ್ ಕೊಡೋದು ತುಂಬ ಕಷ್ಟ ಅಂತು, ಅವ್ರದ್ದು ಸಾಕಾಣಿಕೆ ತುಂಬ ಕಷ್ಟ ಅನಿಸ್ತು, ರಿಸ್ಕ್ ಅನಿಸ್ತು. ಅದಾದಮೇಲೆ ಮೇಕೆಗೆ ಹೋದ್ವೋ, ಮೇಕೆಯಿಂದ ಫೇಲ್ಯೂರ್ ಆದವೋ. ಅದಾದ ತದನಂತರ ಏನು ಮಾಡಿದ್ವೋ ನಾವು, ಈ ಒಂದು ನಾಟಿ ಕೋಳಿ ಫಾರ್ಮ್ ಓಪನ್ ಮಾಡಿದ್ವೋ. ನಾಟಿ ಕೋಳಿ ಬಂದಾಗ ನಾಟಿ ಕೋಳಿ ತುಂಬ ಸಾಕಿದ್ದೀವಿ, ಈಗಿದ್ರಲ್ಲಿ ನಾವು ಸಕ್ಸಸ್ ಕಂಡಿದ್ದೀವಿ ಅಂತ ನಾವು ಸೊ ಪ್ರಾಂಪ್ಟಾಗಿ ಹೇಳ್ಬೋದು. ಇದಕ್ಕೆ ಈ ನಾಟಿ ಕೋಳಿ ಸಕ್ಸಸ್ ಆಗಬೇಕು ಅಂತಂದರೆ ನಮ್ಮಲ್ಲಿ 1 ಎಕರೆ ಪ್ರದೇಶ ಅದೇ, 1 ಎಕರೆ ಪ್ರದೇಶಕ್ಕೆ ಕೂಡ ಮೇಡಮ್ ಸುತ್ತಲೇ ಮಾಡಿದ್ರು ಫೆನ್ಸ್ ಹಾಕಿದ್ದೀವಿ. ಯಾವುದೇ ಕಾರಣಕ್ಕೋಸ್ಕರ ಒಂದು ನಾಟಿ ಕೋಳಿ ಕೂಡ ಹೊರಗಡೆ ನೆಗೆದೋಗಲ್ಲ. ಪುರ ಮತ್ತೆ ಅಲ್ಲಿಂದ ಹೊರಗಡೆಯಿಂದ ಒಂದು ಕೀರಾಗಲಿ, ಒಂದು ಹಾವಾಗಲಿ ಅಥವಾ ಒಂದು ನಾಯಿ ಆಗಲಿ ಹೊರಗಡೆ ಅದು ಯಾವುದೇ ಕಾರಣಕ್ಕೋಸ್ಕರ ಬರಲ್ಲ. ಈಗ ನಮಗೆ ಪ್ರಾಫಿಟ್ ಒಂದು ಹಾದಿ ಹಿಡಿದಿದ್ದೀವಿ, 100% ಪ್ರಾಫಿಟ್ ಸಿಕ್ಕೇ ಸಿಗುತ್ತೆ.
3: ಸೂಪರ್ ಸರ್, ಒಳ್ಳೆಯ ಪ್ರಯತ್ನ ಇದು. ಸೊ ನಾಟಿ ಕೋಳಿನ ಆರಂಭ ಮಾಡಿ, ಸೊ ಈಗ ಒಳ್ಳೆಯ ವ್ಯವಸ್ಥೆಯನ್ನು ಕೂಡ ಅದಕ್ಕೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಇದರಿಂದ ಒಳ್ಳೆಯ ಆದಾಯ ಬರುತ್ತೆ ಅನ್ನುವಂತಹ ಒಂದು ಆಶಯವನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ನಾಟಿ ಕೋಳಿಯ ಫಾರ್ಮಿಂಗ್ನ ಬಗ್ಗೆ ಜಗದೀಶ್ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ವಾಗಿರುವಂತಹ ಸಾಂಗ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೂಡ ನಿಮ್ಮ ಕೃಷಿಯನ್ನು ಇದೇ ರೀತಿಯಲ್ಲೇ ಮಾಡ್ತಾ ಇದ್ರಿ ಅಂತಂದರೆ, ನಿಮ್ಮ ಕೃಷಿಯಲ್ಲಿ ಹೈನುಗಾರಿಕೆನ ಮಾಡ್ಕೊಂಡಿದ್ರೆ ಅಂತಂದರೆ, ಅಥವಾ ಸಾವಯವ ಕೃಷಿ ಪದ್ಧತಿನಲ್ಲಿ ಕೃಷಿ ಬೆಳೆಗಳನ್ನು ಬೆಳೀತಾ ಇದ್ರೆ, ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ರೆ, ಸೊ ನಿಮ್ಮ ಕೃಷಿಯ ಅನುಭವಗಳನ್ನು ಕೂಡ ನೀವು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ಆ್ಯಂಡ್ ನೀವು ಮಾಡ್ತಾಯಿರುವಂತಹ ಕೃಷಿಯಲ್ಲಿ ಏನೇನೆಲ್ಲ ಚಾಲೆಂಜಸ್ ಬಂದಿತ್ತು, ಹಾಗೆ ನೀವು ಮಾಡ್ತಾಯಿರುವಂತಹ ಕೃಷಿಯಲ್ಲಿ ಯಾವ್ಯಾವ ಬೆಳೆಗಳನ್ನು ಮಾಡ್ಬೋದು, ಹಾಗೆ ಕೃಷಿಯಲ್ಲಿ ಏನಾದರೂ ಹೊಸತನವನ್ನು ಅಳವಡಿಸ್ಕೊಂಡಿದ್ರೆ ಹೇಗೆ ಆ ಒಂದು ಹೊಸತನವನ್ನು ಕೃಷಿಯಲ್ಲಿ ಅಳವಡಿಸ್ಕೊಳ್ಬೋದು, ಹೀಗೆ ರೈತರಿಗೆ ಅನುಕೂಲ ಆಗುವಂತಹ ಎಲ್ಲ ವಿಚಾರಗಳನ್ನು ನೀವು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಹೇಳ್ಬೋದು. ಸೊ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ಅನ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ. ನಮ್ಮ ಸಂಖ್ಯೆ 9686287962796 ಈ ಸಂಖ್ಯೆಗೆ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಪ್ಲೇ ಮಾಡ್ತಾ ಇದ್ದೀನಿ. ಈ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕ್ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7070777555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ನಾಟಿ ಕೋಳಿ ಸಾಕಾಣಿಕೆಯ ಬಗ್ಗೆ ಮಾತಾಡ್ತಾ ಇದ್ವಿ. ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಇವತ್ತು ನಮಗೆ ಜಗದೀಶ್ ಅವರು ತಿಳಿಸ್ತಾ ಇದ್ದಾರೆ, ಮಂಡ್ಯದಿಂದ. ಸೊ ಇವರು ಕೂಡ ನಾಟಿ ಕೋಳಿಯನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಇದಕ್ಕಿಂತ ಮುಂಚೆ ಟಗರನ್ನು ಸಾಕಾಣಿಕೆ ಮಾಡೋದ್ರ ಜೊತೆಗೆ ಮೇಕೆಯನ್ನು ಸಾಕಾಣಿಕೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿರ್ತಾರೆ. ಆದರೆ ಅದವರಿಗೆ ಅಷ್ಟು ಕೈ ಹಿಡಿದಿರಲ್ಲ. ಅದಾದಮೇಲೆ ಅವರು ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡೋಣ ಅಂತ ಹೇಳಿ ತಯಾರಿನ ಮಾಡಿಕೊಂಡು ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಹಾಗಿದ್ರೆ ಈ ನಾಟಿ

0: ಕಾಲ್ ಕೆ ಜಿ ಬಂದ್ಮೇಲೆ ಅವನೇ ಮಾಡ್ತೀವಿ, ಬೇರೆ ಒಂದು ಬಾಕ್ಸ್ ಒಳಗಡೆ ಮಾಡ್ತೀವಿ. ನೈಟ್ ಟೈಮ್ ನಾವು ಕೂಡ ಹಾಕ್ತೀವಿ. ಯಾವುದೇ ಕಾರಣಕ್ಕೋಸ್ಕರ ಒಂದು ಮರಿನೂ ಕೂಡ ನಾವು ಸಡ್ ಒಳಗಡೆ ಒಂದು 20-21 ಡೇಸ್ ಒಂದು 25 ಡೇಸ್ ಒಳಗೆ ಮಾತ್ರ ನಾವು ಸಡ್ಡಲ್ ಹಾಕಿರ್ತಕ್ಕಂಥ ಮರಗಳ ಅದಾದ ನಂತರ ಬೆಳಗ್ಗೆ ನಾವು 6 ಗಂಟೆ ಬಿಡ್ತೀವಿ. 6 ಗಂಟೆ ಬಿಟ್ಟಾಗ ಅವು ಸಾಯಂಕಾಲ 7 ಗಂಟೆಗಳು ಕೂಡ ಹೊರಗಡೆ ಮೇಕೆ ಬರ್ತವೆ. ಮೇಕೆ ಬಂದಾಗ ಏನಪ್ಪ ಮೇಕೆ ಬರ್ತದೆ ಏನಪ್ಪ ಅಂತಂದರೆ ಈ ಹೊರಗಡೆ ಕುಕ್ತಾಗೆ ಮತ್ತು ಕೊಕ್ಕೆ ಮತ್ತು ಶಾರ್ಪ್ನೆಸ್ ಇರ್ತಾರೆ, ಶಾರ್ಪ್ನೆಸ್ ನಮ್ಮ ಕಳ್ಕತ್ತೆ. ಯಾವುದೇ ಕಾರಣಕ್ಕೂ ಒಂದು ಕೋಳಿ ಇನ್ನೊಂದು ಕೋಳಿನ ಕುಕ್ಕಲ್ಲ. ನೀವು ಹೊರಗಡೆ ಸಾಕ್ರೆ ಮತ್ತೆ ಆ ಕೊಕ್ಕು ಯಾವಾಗ ಕೂಡ ಶಾರ್ಪ್ ಇರುತ್ತೆ. ಅದು ಹೊರಗಡೆ ಮೇವು ತಿನ್ನಕ್ಕೆ ಹೋಗಲ್ವಲ್ಲ, ಮೇವು ತಿನ್ನಕ್ಕೆ ಹೋಗಲ್ಲ ಅಂದರೆ ಶಾರ್ಪ್ನೆಸ್ ಕಳ್ಕೊಂಡ್ರೆ ಶಾರ್ಪ್ ತುಂಬ ಶಾರ್ಪ್ ಇರುತ್ತೆ. ಆ ಕೋಳಿ ಮತ್ತೆ ಬೇರೆ ಕೋಳಿನ ಕಚ್ತಾ ಇರುತ್ತೆ. ಸೊ ನಮ್ಗೆ ಆ ಒಂದು ಪ್ರಾಬ್ಲಮ್ ಇಲ್ಲಿ ಇಲ್ಲ, ಬೇರೆ ಕಡೆಯಲ್ಲಿ ಅದೇ ಪ್ರಾಬ್ಲಮ್ ಇರುತ್ತೆ ಸಡ್ ಮಾಡೋದು. ನೀವು ಹೊಸ್ತಾ ನಾಟಿ ಕೋಳಿ ಸಾಕ್ಬೇಕು ಅಂತಂದರೆ ನೀವು ನಂಬರ್ ಆಫ್ ಕೋಳಿಸ್ನ ಜಾಸ್ತಿ ಮಾಡ್ಕೊಕ್ಕೆ ಹೋಗ್ಬಾರ್ದು. ಸೊ ಒಂದು 10 ಹ್ಯಾಟೆ 2 ಉಂಜಾಗ ಸಾಕ್ಬೇಕು. ಯಾಕೆಂದ್ರೆ ನಿಮಗೆ ಗ್ರೋತ್ ಆಗ್ತಾ ಏನೇನು ಪ್ರಾಬ್ಲಮ್ ಅಂತ ನಿಮಗೆ ಗೊತ್ತಾಗುತ್ತೆ, ನೀವೇ ಅದರಲ್ಲಿ ಮಾಸ್ಟರ್ ಆಗಬೇಕು. ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಸಾಕೋರು ನೀವು ಒಂದು 10 ಕೋಳಿಯಿಂದ ಸ್ಟಾರ್ಟ್ ಮಾಡಿ, ಹೋಗ್ತಾ 1 ಇಯರ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನು ಕಾಯಿಲೆ ಬರ್ತವೆ, ಏನು ಮಾಡ್ಬೇಕು ಎತ್ತ ಅಂತ. ಜೊತೆಗೆ ಏನಪ್ಪ ಅಂತಂದರೆ ನೀವು ನಾಟಿ ಕೋಳಿ ಸಾಕೋಗ್ರೆ ಸ್ಟಾರ್ಟಿಂಗು ಆ ಮರಗಳ ಬಗ್ಗೆ ತುಂಬ ಕೇರ್ ತಗೋಬೇಕು. ಎಲ್ಲವೇನು ಮಾಡ್ತೀವಪ್ಪ ಅಂತಂದ್ರೆ ನಾವು ಮರಗಳನ್ನ ಸಾಕೋ ನಾವೇನು ಲೆಕ್ಕ ಮಾಡ್ತೀವಪ್ಪ ಅಂತಂದರೆ ಒಂದು ಮೊಟ್ಟೆ 10 ರೂಪಾಯಿ, ಒಂದು ಮರಿ ತೆಗೆದ್ರೆ ಸೊ 6 ತಿಂಗಳು ಬೆಳೆಸಿರೋದು 5 ರೂಪಾಯಿ ಹೋಗುತ್ತೆ. ಎಷ್ಟು ಫೀಡಿಂಗ್ ಇವತ್ತಲ್ಲ 100 ರೂಪಾಯಿ ಫೀಡಿಂಗ್ ಕೂಡ ತಿನ್ನಲ್ಲ ಅಂತೀವಿ. ಬಟ್ ಆ ಮರಿಗಳನ್ನ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಈಗ ಹೇಳ್ತೀರ ನೀವು ನಾವು ಎಷ್ಟೇ ಹೇಳಿದ್ರು ನೀವು ಅದೆಂಗಾಗಲ್ಲ ನಮ್ಮ ಹಳ್ಳಿಗಳು ಸಾಕ್ತಲ್ವ ಅಂತ, ಹಳ್ಳಿಗಳಲ್ಲಿ ಅದು ನಂಬರ್ ಆಫ್ ಕೋಳಿಗಳು ತುಂಬ ಕಡಿಮೆ ಇದ್ದಾಗ ರೋಗಗಳ ಪಾಸಿಬಿಲಿಟಿ ಕಡಿಮೆ ಇರುತ್ತೆ. ಈ ಥರ ಮಾಸ್ ಪ್ರೊಡಕ್ಷನ್ ಮಾಡಬೇಕು ಅಂತಾಗ ಏನು ಮಾಡೋದು, ಸೆಕ್ಯೂರಿಟಿ ಅಂದರೆ ಏನಪ್ಪ ಅಂದರೆ ಅದು ಯಾವುದೇ ಕಾರಣಕ್ಕೋಸ್ಕರ ಹದ್ದು ಕಾಗೆ ಹೊಡಿಬಾರ್ದು. ಜೊತೆಗೆ ಕೀರ ಬರಬಾರ್ದು, ಹಾವು ಬಂದರೆ ಏನು ಪ್ರಾಬ್ಲಮ್ ಆಗಲ್ಲ. ಹಾವು ಬಂದರೆ ಮೊಟ್ಟೆ ತಿನ್ಬಿಟ್ಟು ಏನು ಮೊಟ್ಟೆ ತಿನ್ನಲ್ಲ. ಅದು ಹಾವು ಬರೋ ಒಂದು ಪರ್ಪಸ್ ಏನಪ್ಪ ಅಂತಂದರೆ ಆ ಕೋಳಿಗಳು ಏನು ಒಂದು ವೇಸ್ಟೇಜ್ ಆಗ್ತವೆ, ವೇಸ್ಟೇಜ್ನ ಇಷ್ಟಪಟ್ಟು ವೇಸ್ಟೇಜ್ ತಿನ್ನಕ್ಕೆ ಬರ್ತಾ ಹೊರತು ಯಾವ ಕಾರಣಕ್ಕೋಸ್ಕರ ಮೊಟ್ಟೆನೂ ತಿನ್ನಲ್ಲ, ಅದು ಹಾವು ಕೋಳಿಗಳು ಕೂಡ ಕಡಿಯಲ್ಲ, ಹಾವು ಮರಿಗಳನ್ನು ಕೂಡ ತಿನ್ನಲ್ಲ. ನಮ್ಮಲ್ಲಿ ಅದು ನೋಡ್ತಾ ಇದ್ವಿ, ಆ ಥರ ಏನು ಯಾವುದೇ ಥರ ಒಂದು ಹಾವು ಕಾಟಲ್ಲ, ಹೊರಗಡೆ ಬರ್ತವೆ ಹೊರಗಡೆ ಹೋಗ್ತವೆ, ಅವು ಬಂದರೆ ಏನಪ್ಪ ವೇಸ್ಟೇಜ್ ತಿನ್ಕೊಂಡು ಹೋಗ್ತವೆ.
1: ಓಕೆ ಸರ್, ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಮಾಹಿತಿಗಳನ್ನ ತಿಳಿಸಿರಿ. ಸೊ ಯಾವುದೇ ರೀತಿ ಆ ಕೋಳಿ ಸಾಕಾಣಿಕೆನ ಮಾಡ್ತಿದ್ವಿ ಅಂತಂದಾಗ ಸೊ ಅಲ್ಲಿ ಅದಕ್ಕೆ ಸೆಕ್ಯೂರಿಟಿನ ತುಂಬಾ ಇಂಪಾರ್ಟೆಂಟಾಗಿ ಕೊಡಬೇಕಾಗತ್ತೆ ಅಂತೇಳಿ. ಮತ್ತು ಈ ನಾಟಿ ಕೋಳಿ ಸಾಕಾಣಿಕೆನ ಮಾಡುತ್ತಾ ಇರ್ಬೇಕಾದ್ರೆ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅಂತ ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ನಾಟಿ ಕೋಳಿ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆನ ಮಾಡಬೇಕು ಅಂತ ಅನ್ಕೊಳ್ಳೋರಾಗಿರ್ಬೋದು, ಈ ರೀತಿ ವೈಜ್ಞಾನಿಕ ಪದ್ಧತಿಗಳನ್ನ ಅಥವಾ ಅನುಭವಸ್ಥರಿಂದ ತಿಳ್ಕೊಂಡು ಈ ರೀತಿ ಏನಾದ್ರು ಸಾಕಾಣಿಕೆನ ಮಾಡಿದ್ರೆ ಅಥವಾ ಕೃಷಿಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಯಶಸ್ವಿ ಆಗಿರೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಗದೀಶ್ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ ನಾನು ಆರ್ಜ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಾಣಿಕೆಯಲ್ಲಿ ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಸೊ ಒಳ್ಳೆಯ ಒಂದು ಆದಾಯವನ್ನು ಗಳಿಸ್ಕೊಳ್ತಾ ಇದ್ದಾರೆ ನಮ್ಮ ಜಗದೀಶ್ ಅವರು. ಸೊ ಇವರು ಕೋಳಿ ಸಾಕಾಣಿಕೆಗೂ ಮುಂಚೆ ಟಗರು ಸಾಕಾಣಿಕೆಯನ್ನು ಮಾಡ್ತಾರೆ, ಮೇಕೆಗಳನ್ನು ಸಾಕಾಣಿಕೆ ಮಾಡ್ತಾರೆ, ಆದರೆ ಅವರಿಗೆ ಅದು ಕೈ ಹಿಡಿದಿರಲ್ಲ. ಅದಾದ ನಂತರದಲ್ಲಿ ನಾಟಿ ಕೋಳಿಯನ್ನು ಸಾಕಾಣಿಕೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡು ನಾಟಿ ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಆರಂಭದ ದಿನಗಳಲ್ಲಿ ಅವುಗಳನ್ನು ಹೇಗೆ ನೋಡ್ಕೊಳ್ಬೇಕಾಗತ್ತೆ, ಅವುಗಳಿಗೆ ಮುಖ್ಯವಾಗಿ ಸೆಕ್ಯೂರಿಟಿಯನ್ನು ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇದ್ರು. ಮತ್ತು ಕೋಳಿಗೆ ಸಾಕಾಣಿಕೆಯನ್ನು ಮಾಡ್ತೀನಿ ಅಂಥೇಳಿ ಒಂದೇ ಸಾರಿ ಮಾಸ್ ಪ್ರೊಡಕ್ಷನ್ ಮಾಡುವಂಥದ್ದಲ್ಲ. ಸೊ ಅವುಗಳನ್ನು ಸಾಕಾಣಿಕೆ ಮಾಡ್ತಾ ಮಾಡ್ತಾ ನಿಮಗೆ ಅದರ ಒಂದು ಅನುಭವ ಬರುತ್ತೆ, ಮತ್ತು ಅನುಭವಸ್ಥರಿಂದ ಕೂಡ ವಿಚಾರಗಳನ್ನ ತಿಳ್ಕೊಂಡು ಕೃಷಿಯನ್ನು ಮಾಡಿದ್ರೆ ಖಂಡಿತವಾಗಲೂ ಅದು ಯಶಸ್ಸು ಆಗೋದಕ್ಕೆ ಸಾಧ್ಯವೇ ಆಗುತ್ತೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಜಗದೀಶ್ ಅವರು ಕೂಡ ಕೋಳಿ ಸಾಕಾಣಿಕೆಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿದ್ದಾರೆ. ಬನ್ನಿ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಜಗದೀಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನೀವಾಗಲೇ ಹೇಳ್ತಾ ಇದ್ರಿ, ಒಂದು ಮಾಸ್ ಪ್ರೊಡಕ್ಷನಲ್ಲಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಿದ್ವಿ ಅಂದಾಗ ಸೆಕ್ಯೂರಿಟಿನ ಜಾಸ್ತಿ ಕೊಡಬೇಕಾಗತ್ತೆ ಅಂಥೇಳಿ. ಹಾಗಾದರೆ ಈಗ ಹೊಸದಾಗಿ ಯಾರಾದರೂ ಕೋಳಿ ಸಾಕಾಣಿಕೆಯನ್ನು ಮಾಡಬೇಕು ಅಂತ ಬರ್ತಾರೆ ಅಂತಂದಾಗ, ಸೊ ಮಾಸ್ ಪ್ರೊಡಕ್ಷನ್ ಮಾಡುವಂತಹ ಸಮಯದಲ್ಲಿ ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ, ಅಥವಾ ಮಾಸ್ ಪ್ರೊಡಕ್ಷನ್ ಮಾಡೋದೇ ಒಳ್ಳೆಯದಾ ಅಥವಾ ಕಡಿಮೆ ಕೋಳಿ ಸಾಕಾಣಿಕೆಯನ್ನು ಮಾಡ್ಕೊಳ್ತಾ ಹೆಚ್ಚು ಮಾಡ್ಕೊಳ್ಳೋ ಒಳ್ಳೇದಾಗುತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
3: ನೀವು 10 ಕೋಳಿ ಸ್ಟಾರ್ಟ್ ಮಾಡಿ ಒಂದು 100-200 ಆದಾಗ ನೀವು 100% 200% ಅಗ್ರಿಗೇಷನ್ ನಿಮ್ಮಲ್ಲಿ ಇರಬೇಕು. ನಾವು ಮರಿಗಳು ತೆಗಿಸ್ತೀವಿ, ಮರಿಗಳು ತೆಗಿಸ್ದಾಗ 21 days ಬ್ರೂಡಿಂಗ್ ಸಾಕು. ಬ್ರೂಡಿಂಗ್ ಅಂತಂದರೆ ಕೋಳಿಗಳು ಅದಕ್ಕೆ ಈಟು ಕೊಡೋದೆ. ಆ ಬ್ರೂಡಿಂಗ್ ಆದಮೇಲೆ ನಾವೇ ಮಾಡಬೇಕು, ಆ ಮರಿಗಳನ್ನ ಸಪ್ರೇಟ್ ಮಾಡಿ ಕೋಳಿಗಳ ಸಪ್ರೇಟ್ ಮಾಡು. ಕೋಳಿಗಳ ಸಪ್ರೇಟ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ನೀವು ಆ ಥರ ಬಿಟ್ಬಿಟ್ರೆ ಆ ಒಂದು ಕೋಳಿಯ ಮರಿಗಳ ಒಂದು ಅರೌಂಡ್ ನಿಮಗೆ 4 ತಿಂಗಳು ಜೊತೆಲೆ ಕರ್ಕೊಂಡು ತಿರುಗಾಡುತ್ತೆ. 4 ತಿಂಗಳು ಜೊತೆಲೆ ಕರ್ಕೊಂಡು ತಿರುಗಿದ್ರೆ ಯಾವುದೇ ಕಾರಣಕ್ಕೋಸ್ಕರ ಫರ್ಟಿಲೈಸ್ ಆಗಲ್ಲಂದ್ರೆ ಮುಂಚೆನೇ ಅದು ಹಿಡಿಯಲ್ಲ, ಮುಂದೆ ಇಡಲ್ಲ ಅಂದ್ರೆ ನಮಗೆ ಲಾಸ್ ಆಗುವಂಥ ಚಾನ್ಸ್ ಪಾಸಿಟಿವ್ ಇರುತ್ತೆ. ನೀವೇನಾದ್ರೂ ಒಂದು 21-30 days ಮರಗಳ ಸಪ್ರೇಟ್ ಮಾಡಿದ್ರೆ ಕೋಳಿ ತೆಗೆದ್ರೆ ವಿತಿನ್ 15 days ಮತ್ತೆ ಪುನಃ ಮತ್ತೆ ಮೊಟ್ಟೆ ಬರುತ್ತೆ, ಪುನಃ ಮತ್ತೆ ಮೊಟ್ಟೆ ಹಾಕುತ್ತೆ. ವಿತಿನ್ ಒಂದು 30 days 45 days ಪುನಃ ಮತ್ತೆ ಅದನ್ನ ಮೊಟ್ಟೆ ಹಾಕಿ ಕೂರಿಸ್ಬೋದು. ಇದೊಂದು ಮಾಡ್ಬೇಕು.
2: ಓಕೆ ಸರ್, ಹಾಗಾದರೆ ಈ ಸೆಗ್ರಿಗೇಷನ್ ಮಾಡಬೇಕು ಅಂತ ಹೇಳಿದ್ರಿ ನೀವು, ಸೆಗ್ರಿಗೇಷನ್ ಮಾಡೋದಾದ್ರೆ ಹೇಗೆ ಮಾಡಬೇಕು, ಮತ್ತೆ ಸೆಗ್ರಿಗೇಷನ್ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ, ಇದ್ರ ಬಗ್ಗೆ ಹೇಳ್ಬೋದು ಸರ್?
3: ಒಂದು ಕೋಳಿ ಮರಿ ತೆಗೆದು ಇನ್ನೊಂದು ಕೋಳಿ ಮರಿ ತೆಗೆದು ಏನೋ ಫೀಡಿಂಗ್ನ 4 ಹಾಕ್ಬೇಕು. ಒಂದೇ ಎರಡು ತವಾಕರ ಆಗಲ್ಲ, ಎರಡು ತವಾಕರ ಮತ್ತೆ ಎರಡು ಕೋಳಿ ಮೇತಿದಾಗ ಮೂರನೇ ಕೋಳಿ ಬಂದಾಗ ಡಾಮಿನೇಟ್ ಕೋಳಿ ಮಾಡ್ತದೆ, ಕೋಳಿನ ಕಚ್ಬಿಟ್ಟು ಓಡಿಸ್ಬಿಡ್ತಾ ಮರಗಳು ಕೂಡ ಹೊರಟೋಗುತ್ತೆ, ಅದಕ್ಕೆ ಫೀಡಿಂಗ್ ತುಂಬ ಸಮಸ್ಯೆ ಕಾಣುತ್ತೆ. ಅದಕ್ಕೆ ಏನು ಮಾಡೋಕಪ್ಪ ಅಂದರೆ ಇಲ್ಲಿ 21 days ಆದಾಗ ಸೊ 21 days ಅಲ್ಲಿ ಬೆಳೆಸ್ತೀವಿ, ಅಲ್ಲಿ ಫೀಡಿಂಗ್ ಕರೆಕ್ಟಾಗಿ ಸಿಗುತ್ತೆ. ಆ 21 days ಹತ್ರ ಕೋಳಿನ ತೆಗೆದ್ಬಿಟ್ಟು ಮರಗಳನ್ನ ಸಪ್ರೇಟಾಗಿ ಹಾಕ್ಬಿಟ್ಟು ಅದಕ್ಕೆ ಫೀಡಿಂಗ್ ಕೊಟ್ಟಾಗ ಮರಗಳು ಯಾವುದಕ್ಕೆ ಒಂದಕ್ಕೊಂದು ಕಚ್ಚಲ್ಲ, ಅದು ಸಮರವಾಗಿ ತಿಂತವೆ, ಅದಕ್ಕೆ ಫೀಡಿಂಗ್ ತುಂಬ ಚೆನ್ನಾಗಿ ಸಿಗುತ್ತೆ. ಒಂದು 1/2 kg 3/4 kg ಬಂದಾಗ ಹೊರಗಡೆ ದೊಡ್ಡ ಕೋಳಿಗಳು ಜೊತೆ ಬಿಟ್ಟರು ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಕುಳಿತುಕೊಳ್ಳುವಾಗ ಆ ಒಂದು 1/2 kg ಮರಿಗಳು ಯಾವುದೇ ಕಾರಣಕ್ಕೋಸ್ಕರ ನಾವು ಮೊದಲು ಸೈಡ್ ತೋರಿಸಿದ್ಲ, ಆ ಸೈಡಲ್ಲಿ ಸ್ಟಿಕ್ ಮೇಲೆ ಕುಳಿತುಕೊಳ್ಳೋದ, ಅವಕ್ಕೆ ಆಗೇ ಮಾಡ್ಕೊಂಡು ಬಾಕ್ಸ್ ಮಾಡಿರ್ಬೇಕು. ಆ ಬಾಕ್ಸಲ್ಲಿ ಸ್ಟಾರ್ಟಿಂಗ್ ನೀವೇನು ಮಾಡಬೇಕು, ಒಂದು 2 ದಿನ ಅವು ಕುಳಿತುಕೊಳ್ಳಲ್ಲ, ಅವು ಕತ್ಲೆ ಹತ್ರ ಕಣ್ಣು ಕಾಣಿಸಲ್ಲ, ಎಲ್ಲ ಒಂದು ಸೈಡ್ಲು ಕುಂತಿರ್ತವೆ, ಅವು ಹಿಡ್ಕೊಂಡು ಹಿಡ್ಕೊಂಡು ಬಾಕ್ಸ್ಗೆ ಒಂದು 2 days ನೀವು ಬಾಕ್ಸ್ ಕೂಡ ಹಾಕ್ರೆ 3 ದಿನ ಯಥಾವತ್ತು ಆ ಬಾಕ್ಸು ಕುಳಿತತ್ತೆ. ಅದಷ್ಟು ಡಿಫ್ರೆಂಟ್ ಬಾಕ್ಸ್ಗೆ ಒಂದೊಂದು 50-55 ಕೂರಿಸಲು ಆಗುತ್ತೆ. ಹಂಗೆ ಮಾಡ್ಕೊಂಡ್ರಿಂದ ಈ ಕಡೆ ಆ ಮರಿಗಳು 1/2 kg ದೊಡ್ಡ ಕೋಳಿಗಳ ಜೊತೆನೂ ಹೋಗಲ್ಲ, ಜೊತೆಗೆ ಮರಿ ಕೋಳಿಗಳ ಜೊತೆನೂ ಹೋಗಲ್ಲ. ಸೆಗ್ರಿಗೇಷನ್ ತುಂಬ ಇಂಪಾರ್ಟೆಂಟು, ಅದು ಎಸ್ಪೆಷಲಿ ಮರಿ ಕೋಳಿಗೆ ಯಾವುದೇ ಕಾರಣಕ್ಕೋಸ್ಕರ ಮರಿ ಕೋಳಿ ಜೊತೆ ದೊಡ್ಡ ಕೋಳಿಗಳು ಹೋಗಬಾರ್ದು, ಜೊತೆ ದೊಡ್ಡ ಕೋಳಿಗೆ ಹೋಗೋದಕ್ಕೆ ಫೀಡಿಂಗ್ ಸಿಗಲ್ಲ, ಜೊತೆಗೆ ರೋಗ ಬರುವಂಥ ಚಾನ್ಸ್ ಆಫ್ ಪಾಸಿಬಿಲಿಟಿ ಜಾಸ್ತಿ.
2: ಓಕೆ, ಹಾಗಾದರೆ ಯಾವ ಥರ ರೋಗಗಳು ಬರ್ಬೋದು ಸರ್? ಅದಕ್ಕೆ
3: ಈ ದೊಡ್ಡ ಕೋಳಿಗಳಿಗೆ ಆಕ್ಚುಲಿ ರೋಗ ನಿರೋಧಕ ಶಕ್ತಿಗೆ ಆಲ್ರೆಡಿ ಉತ್ಪತ್ತಿ ಆಗಿರುತ್ತೆ, ಅವಕ್ಕೇನಾದ್ರೂ ಹೆಚ್ಚು ಕಡಿಮೆ ಅವರು ಕೂಡ ಅವು ತಡ್ಕೊಳ್ಳೋಂಥ ಕೇಬಲ್ ಇಡ್ತವೆ. ಈಗ ತಾನೇ ಒಂದು ತಗ್ಸೋಂಥ ಮರಿಗಳಿಗೆ ಕೇಬಲ್ ಇಟ್ಟಿಲ್ಲ, ಬೇಗ ಅಟ್ಯಾಕ್ ಆಗುತ್ತೆ. ಬೇಗ ಅಟ್ಯಾಕ್ ಅಂತಂದ್ರೆ ಏನಿಲ್ಲ, ಬೆಳಗ್ಗೆ ಕೋಳಿ ಮರಿ ಸ್ವಲ್ಪ ಪುಕ್ಕನೆ ಹಿಂಗೆ ಮುದುರ್ಕಂದ್ರೆ ವಿತಿನ್ 24 hours ಸತ್ತೋಗುತ್ತೆ, ಅದು ಒಂದು ಒಂದಲ್ಲ ಒಂದು 10-15 ಸತ್ತೋಗ್ಬಿಡ್ತವೆ. ಸೊ ಆ ಥರ ಅದಕ್ಕೋಸ್ಕರ ಮಾಡಬೇಕು, ಯಾವುದೇ ಕಾರಣಕ್ಕೋಸ್ಕರ ದೊಡ್ಡ ಕೋಳಿಗಳನ್ನ ಮರಿ ಕೋಳಿಯಿಂದ ಆಚೆನೆ ದೂರನೇ ಇಟ್ಟಿದ್ರೆ ಯಾವುದೇ ಕಾರಣಕ್ಕೋಸ್ಕರ ಮರಿ ಕೋಳಿ ಸಾಯಲ್ಲ. ಜೊತೆಗೆ ಅಲ್ಲಿ ಬ್ರೂಡಿಂಗ್ ಇಂಪಾರ್ಟೆಂಟು, ಜೊತೆಗೆ ಹೀಟ್ ಕೊಡೋದ್ರಿಂದ ತುಂಬ ಮರಗಳು ಉಳಿಸ್ಕೋಬೋದು. ಇಲ್ಲಾಂದ್ರೆ ಸ್ವಲ್ಪ ಹತ್ರ ಕಂಡಾಗ ಒಂದು ಮರಿ ಕಂಡಾಗ ಸೊ ಇಲ್ಲಾಂದ್ರೆ ನೀವು ಆಂಟಿಬಯೋಟಿಕ್ ಕೊಡ್ಬೋದು. ಎಂಡ್ರೋಪ್ಲೆಕ್ಸಿನ್ ಅಂತ ಒಂದು ಆಂಟಿಬಯೋಟಿಕ್ ಬತ್ತೆ, ಆ ಎಂಡ್ರೋಪ್ಲೆಕ್ಸಿನ ಒಂದು 2 drops ಒಂದು 2 liter ವಾಟರ್ಗೆ ಹಾಕ್ಬಿಟ್ಟು ಒಂದು ಕಂಟಿನ್ಯೂಸ್ 5 days ಕೊಟ್ಟರು ಕೂಡ ಆಲ್ಮೋಸ್ಟ್ ಅಲ್ಲಿ ಸಣ್ಣ ಮರಿಗೆ ನೀವು 0.5 ml ಕೊಟ್ಟು ತುಂಬಾನೇ ಕಡಿಮೆ ಕೊಡಬೇಕು. ದಪ್ಪ ಕೋಳಿಗಳಿಗೆ ಬೇಕಾದ್ರೆ ಅಂತ ದಪ್ಪ ಕೋಳಿಗಳಿಗೆ ಬಿಡಿ, ಕೊರೆಸ ರೋಗ ಬರಲ್ಲ. ಸೊ ಆ ಮೀಡಿಯಂ ಸೈಜು 1/2 kg ಬರುವಂಥ ಕೋಳಿಗಳಿಗೆ ಒಂದು 5 ml ಹಾಕಿ ಒಂದು 5 days ಕೊಟ್ಟರು ಕೂಡ ಆ ಒಂದು ಕಾಯಿಲೆ ವಾಸಿ ಆಗುತ್ತೆ. ನನ್ನ ಒಂದು ಸಜೆಷನ್ ಏನಪ್ಪ ಅಂದರೆ ಈ ಒಂದು ಈಗ ತಗೊಂಡಂಥ ಮರಿ ಕೋಳಿನ ಆದಷ್ಟು ಕೂಡ ಅದ್ರ ಏರಿಯಾ ತುಂಬ ಸುಚಿತವಾಗಿರಬೇಕು. ಎವ್ರಿ ಡೇ ನೀವು ಅದು ಗುಡಿಸ್ಲೇಬೇಕು, ವಾಶ್ ಮಾಡಲೇಬೇಕು. ಯಾಕಂದ್ರೆ ನಾವಲ್ಲಿ ಫೀಡಿಂಗ್ ಆಗ್ತೈತಿ, ಫೀಡಿಂಗ್ ಜೊತೆ ಅದೇನೋ ಮರಿ ಕೋಳಿ ಬೇರೆ ಕಲಿ ತಿಂದರೆ ಅದು ರೋಗ ಬರೋಂಥ ಚಾನ್ಸ್ ಅಪ್ಪಾಗ್ಬಿಟ್ಟಿರುತ್ತೆ. ಜೊತೆಗೆ ಆ ಒಂದು ಮರಿ ಕೋಳಿಗಳಿಗೆ ದೊಡ್ಡ ಕೋಳಿಗಳ ಅಟ್ಯಾಚ್ಮೆಂಟೇ ಇರಬಾರ್ದು.
2: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿರಿ. ಸೊ ಈಗ ನಾಟಿ ಕೋಳಿನ ಸಾಕಾಣಿಕೆ ಮಾಡ್ತಿದ್ವಿ ಅಂತಂದಾಗ ನೋಡಿ, ಕೋಳಿಗಳನ್ನ ಯಾವ ರೀತಿಯಲ್ಲಿ ಸೆಗ್ರಿಗೇಷನ್ ಮಾಡಬೇಕಾಗತ್ತೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಅವುಗಳ ಆರೈಕೆಯನ್ನ ಕರೆಕ್ಟಾಗಿ ಮಾಡಬೇಕಾಗತ್ತೆ, ಇಲ್ಲ ಅಂತಂದ್ರೆ ನಮಗೆ ಲಾಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನೋದು ನಮ್ಮ ಜಗದೀಶ್ ಅವರ ಮಾತು. ಸೊ ಹಾಗಾದ್ರೆ ಜಗದೀಶ್ ಅವ್ರ ಜೊತೆಗೆ ಮಾತನ್ನ ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನ ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ ನಾಡಿ ಬೋರ್ಡ್ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಾಟಿ ಕೋಳಿ ಸಾಕಾಣಿಕೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಟಿ ಕೋಳಿ ಸಾಕಾಣಿಕೆಯ ಕುರಿತಂತೆ ವಿಶೇಷವಾಗಿ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಇವತ್ತು ಮಂಡ್ಯ ಜಿಲ್ಲೆಯ ಜಗದೀಶ್ ಅವರಿದ್ದಾರೆ. ಇವರು ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡೋದ್ರ ಜೊತೆಯಲ್ಲಿ ನಾಟಿ ಕೋಳಿಗಳನ್ನ ಹೇಗೆ ನೋಡ್ಕೋಬೇಕು, ಮತ್ತು ಅವುಗಳಿಗೆ ಯಾವ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಾಗತ್ತೆ, ಮತ್ತು ನಾಟಿ ಕೋಳಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಅವುಗಳಿಗೆ ರಕ್ಷಣೆಯನ್ನು ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಗದೀಶ್ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಜಗದೀಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನಿಮಾಗಲೇ ಹೇಳ್ತಾ ಇದ್ರಿ ಈ ನಾಟಿ ಕೋಳಿ ಮರಿಗಳನ್ನ ಹೇಗೆ ಸೆಗ್ರಿಗೇಷನ್ ಮಾಡಬೇಕು ಇದೆಲ್ಲದರೂ ಹೇಳಿದ್ರಿ. ಹಾಗೆ ನಾಟಿ ಕೋಳಿ ಸಾಕಾಣಿಕೆನ ಮಾಡುವಾಗ ಅದರ ಆರೈಕೆಯನ್ನು ಕೂಡ ಮಾಡಬೇಕಾಗತ್ತೆ ಅಂತ ಹೇಳಿದ್ರಿ. ಹಾಗಾದರೆ ಈಗ ನೀವು ನಾಟಿ ಕೋಳಿಗಳನ್ನ ಒಂದು ಹೊರಗಡೆನ ಪ್ರದೇಶದಲ್ಲಿ ಸಾಕಾಣಿಕೆ ಮಾಡ್ತಿದ್ದೀರಾ, ಅಂದರೆ ಯಾವುದೇ ರೀತಿ ಶೆಡ್ನ ಮಾಡಿ ಅಥವಾ ಏನು ಫಾರಂ ರೀತಿಯಲ್ಲಿ ಮಾಡಿ ಮಾಡ್ತಾ ಇಲ್ಲ. ಸೊ ಯಾವ ರೀತಿಯಲ್ಲಿ ಈ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಬೇಕಾಗತ್ತೆ, ಅವುಗಳಿರುವಂತಹ ಜಾಗ ಹೇಗಿರಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ?
3: ನಾಟಿ ಕೋಳಿ ಅಂತಂದ್ರೆ ಅದು ಹೊರಗಡೆ ಓಡಾಡಬೇಕು, ಜೊತೆಗೆ ಏನಪ್ಪ ಅಂತಂದ್ರೆ ಅದು ಕೆರ್ಕಂಡೆ ತಿನ್ಬೇಕು. ಕೆರ್ಕಂಡೆ ತಿಂದ್ರೆ ತೊಂದರೆನಾಗಲ್ಲ. ನೋಡಿ, ನೀವು ನಾಟಿ ಕೋಳಿನ ಒಳಗಡೆ ಸೊ ಬಿಟ್ಟು ಸಾಕ್ತೀವಿ ಅಂದ್ರೆ ತುಂಬಾ ಕಂಪ್ಲೇಂಟ್ ಇದೆ. ಏನಪ್ಪ ಅಂದ್ರೆ ಒಳಗಡೆ ಬಿಟ್ಟು ಸಾಕರೆ ಮಾಡ್ತೈತೆ, ಅದರೊಂದು ಮೂತಿ ಇದೆಯಲ್ಲ ಕೊಕ್ಕು, ಆ ಕೊಕ್ಕೆ ಮಾಡ್ತೈತೆ ತುಂಬಾ ಗ್ರೋತ್ ಆಗುತ್ತೆ. ಆ ಕೊಕ್ಕಲೆ ಮಾಡ್ತೈತೆ ಬೇರೆ ಒಂದು ಕೋಳಿನ ಏನಾದ್ರು ಕುಡುಕ್ತಾ ಇರ್ತೆ. ನೀವು ಹೊರಗಡೆ ಹಿಂಗೆ ಬಿಟ್ಟು ಏನಾಗುತ್ತೆ ಅಂತಂದ್ರೆ, ಹೊರಗಡೆ ಬಿಟ್ಟಾಗ ಮಾಡ್ತೈತೆ ಕೋಳಿಗಳು ತುಂಬಾ ಓಡಾಡ್ಕೊಬೇಕಾಗ ಕೊಕ್ಕ ಕುಕ್ಕಿ ಕುಕ್ಕಿ ಕುಕ್ಕಿ ಮಾಡ್ತೈತು. ಆಲ್ಮೋಸ್ಟ್ ಕೊಕ್ಕು ನಮ್ಮಲ್ಲಿ ಸವದೇ ಹೋಗಿದೆ, ಕೊಕ್ಕು ಶಾರ್ಪ್ನೆಸ್ ಇಲ್ಲ. ನಾವು ಬ್ಯಾತ್ರ ಮಾಡುವಂಥ ಅವಶ್ಯಕತೆ ಇಲ್ಲ. ನಾಟಿ ಕೋಳಿ ಅಂತ ಹೊರಗಡೆ ಬಿಡಬೇಕು, ಜೊತೆಗೆ ಹೊರಗಡೆ ಬಿಟ್ಟಾಗ ನೋಡಿ ಈ ಥರ ಬತ್ತಲ್ಲಿ ಹಾಕಿದ್ವಿ. ನಮ್ಮ ಆ್ಯಕ್ಚುಲಿ ಮೇಯ್ನ್ ಪ್ರಾಡಕ್ಟ್ ಏನು ಕೊಡ್ತೀವಪ್ಪ ಅಂದರೆ, ನಮ್ಮ ಒಂದು ಕೋಳಿಗಳಿಗೆ ಭತ್ತ ಕೊಡ್ತೀವಿ, ಮತ್ತು ರಾಗಿ ಕೊಡ್ತೀವಿ, ಜೊತೆಗೆ ಕಲ್ಮೋಡ್ ರಾಗಿನೂ ಕೊಡ್ತೀವಿ. ಕಲ್ಮೋಡ್ ರಾಗಿಗೆ ನಮ್ಗೆ ಸ್ವಲ್ಪ ಚೀಪಾಗಿ ಸಿಗುತ್ತೆ, ಕೆ ಜಿ ಒಂದೂವರೆ ರೂಪಾಯಿ ಸಿಗುತ್ತೆ. ಜೊತೆಗೆ ಪ್ಯೂರ್ ಭತ್ತ ಕೊಡ್ತೀವಿ. ಪ್ಯೂರ್ ಭತ್ತ ಕೊಟ್ಟರೆ ಪ್ಯೂರ್ ಭತ್ತ ಕೊಟ್ಟರೆ ಏನಪ್ಪ ಅಂದರೆ ಲೈನ್ ಚೆನ್ನಾಗಿರುತ್ತೆ, ಮೊಟ್ಟಗಳು ಚೆನ್ನಾಗಿರುತ್ತೆ. ಭತ್ತ ಹಾಕಿದ್ರೆ ಮೊಟ್ಟಗಳು ಆಲ್ಮೋಸ್ಟ್ ಆಗಿ ಬರುತ್ತೆ. ಜೊತೆಗೆ ಮುಸ್ಕಿನ ಜೋಳ ಇರುತ್ತೆ, ಮುಸ್ಕಿನ ಜೋಳ ಏನು ಮಾಡ್ತೈತೆ ಮಿಲ್ಗೋಗ್ಬಿಟ್ಟು ನಾಲ್ಕು ಭಾಗ ಮಾಡಿ ಕೊಡ್ತೀವಿ. ಜೊತೆಗೆ ನೋಡಿ ಈ ಥರ ಬಲೆಯಲ್ಲಿ ಹಾಕಿದ್ರೆ ಏನಕ್ಕಪ್ಪ ಅಂತಂದರೆ ಯಾವ ಹದ್ದು ಮತ್ತು ಕಾಗೆ ಹೊಡಿಬಾರ್ದು ಅನ್ನೋಕ್ಕೋಸ್ಕರ ನಾವು ಸುತ್ತ ಅರೌಂಡ್ ಎಷ್ಟಪ್ಪ ಜನರಲ್ಲಿ ಒಂದು ಎಕರೆ ಇದೆ, ಒಂದು ಎಕರೆ ಕೂಡ ಮಾಡಿದ್ವಿ. ಆರು ಅಡಿಗೆ ಮಾಡಿದ್ರು ಮೆಸ್ ಹಾಕಿದ್ವಿ, ತಂತಿ ಮೆಸ್ಸು, ಅದನ್ನು ಕೆಳಗಡೆ ಹೂತಿದ್ವಿ. ಈವನ ಮೆಸ್ ಮೂಲಕ ಒಂದು ಹಾವು ಕೂಡ ಒಳಗಡೆ ಬರಲ್ಲ. ಜೊತೆಗೆ ಮೆಸ್ ಮೇಲೆ ಮಾಡಿದ್ವಿ, ಒಂದು ಆರು ಅಡಿಗೆ ಮಾಡಿದ್ವಿ, ಈ ಥರ ಒಂದು ಬಲನ ವರ್ಟಿಕಲ್ ಬಿಟ್ಟಿದ್ವಿ. ಆ ವರ್ಟಿಕಲ್ ಬಿಟ್ಟಿರೋದ್ರಿಂದ ಯಾವುದೇ ಕಾರಣಕ್ಕೋಸ್ಕರ ಒಳಗೆ ಕೀರನು ಬರಲ್ಲ. ಜೊತೆಗೆ ಅದರಿಂದ ಸೊ ಹೊರಗಡೆ ಕೋಳಿಗಳು ಕೂಡ ಹೊರಗಡೆ ಹಾರಿ ಹೋಗಲ್ಲ. ಆ ಒಂದು ಪರ್ಪೋಸ್ಗೋಸ್ಕರ ಮಾಡಿದ್ವಿ. ಜೊತೆಗೆ ಇಲ್ಲಿ ನಮ್ಮಲ್ಲಿ ಅಕ್ಸ ಸೊಪ್ಪು ಇದೆ ಮತ್ತು ನುಗ್ಗೆ ಸೊಪ್ಪು ಇದೆ. ಚಳಿಗಾಲದಲ್ಲಿ ಅಕ್ಸ ಸೊಪ್ಪು ಕೊಟ್ಟರೆ ಈ ಮರಗಳಿಗೆ ಅದು ಶೀತ ತುಂಬ ಶೀತ ಆದಾಗ ಮತ್ತು ಕೊರೆಜ ರೋಗ ಅಂತ ಬರುವಂಥ ಚಾನ್ಸ್ ಅಪ್ ಆಸ್ಬಿಟ್ಟು ಜಯಿಸ್ತಿರುತ್ತೆ. ಅದ್ರ ಬದಲು ನಾವು ಈ ಒಂದು ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಏನು ಮಾಡ್ತೈತಿ, ನುಗ್ಗೆ ಸೊಪ್ಪು ಕೊಡ್ತೀವಿ. ನುಗ್ಗೆ ಸೊಪ್ಪು ಕೊಟ್ಟರೆ ಹೀಟ್ ಇರುತ್ತೆ, ಆ ನುಗ್ಗೆ ಸೊಪ್ಪು ಕೂಡ ತುಂಬ ಚೆನ್ನಾಗಿ ತಿಂತವೆ. ನಾವೀಗ ಆಲ್ರೆಡಿ ಒಂದು ನಾಲ್ಕು ಗುಂಡಿ ಮಾಡಿಸಿದ್ವಿ. ನಾಲ್ಕು ಗುಂಡಿ ಮಾಡಿಸೋ ಉದ್ದೇಶ ಏನಪ್ಪ ಅಂದರೆ ಅದಕ್ಕೆ ತೊಪ್ಪ ಸಗಣಿ ತಂದು ನಾವು ಹಾಕ್ತೀವಿ. ತೊಪ್ಪ ಸಗಣಿ ತಂದು ಹಾಕಿದ್ರೆ ಏನಪ್ಪ ಅಂತಂದ್ರೆ ಅಲ್ಲಿ ಹುಳ ಬರ್ತವೆ, ಹುಳ ತಿಂದರೆ ಇವು ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಇನ್ನೂ ಬೆನಿಫಿಟ್ಟು, ನೀವೇನಾದರೂ ನಿಮಗೆ ಅವಶ್ಯಕತೆ ಇದ್ದರೆ ನೀವೇನೋ ಗರ್ಕೆ ಗರ್ಕೆ ಹುಲ್ಲಿನ ಬೆಳೆಸ್ಬಿಟ್ರಂತೂ ಸೊ 200% ಅವಕ್ಕೆ ಯಾವುದೇ ಥರದಂಥ ಒಂದು ರೋಗ ಬರಲ್ಲ. ಬಟ್ ಗರ್ಕನ ಒಳಗಡೆ ಬೆಳೆಸೋಕ್ಕಾಗಲ್ಲ. ಕಾರಣ ಏನಪ್ಪ ಅಂತಂದರೆ ಆ ಗರ್ಕೆ ಬೆಳೆಸಿದ್ವು ನಾವು, ಗರ್ಕೆ ಬೆಳೆಸಿದ್ರೆ ಮಾಡ್ತಂಥ ಕೋಳಿ ಆ ಗರ್ಕೆ ತಿನ್ನೋ ಜೊತೆಗೆ ಮಾಡ್ತಂಥ ಗರ್ಕೆ ಕಾಂಡ ಬೇರೆ ಬೇರೆ ಸಮೇತ ತಿಂದ್ಬಿಡುತ್ತೆ. ನೀವು ಎಷ್ಟೇ ಗರ್ಕೆ ಹಾಕೋರು ಕೂಡ ಮಾಡ್ತಾ ತಿಂದ್ಬಿಡ್ತಾ. ಆದರೆ ನೀವು ಯಾವ ಥರ ಮಾಡ್ಬೇಕಪ್ಪ, ಗರ್ಕನ ಒಂದು ಏರಿಯಾ ಕ್ಲೋಸ್ ಮಾಡಬೇಕು, ಅಲ್ಲಿ ಗರ್ಕೆ ಬೆಳೆಸ್ಬೇಕು, ಕೂಡ ಮತ್ತೆ ಆ ಏರಿಯಾಕ್ ಬಿಡಬೇಕು, ನೆಕ್ಸ್ಟ್ ಇನ್ನೊಂದು ಏರಿಯಾದಲ್ಲಿ ಗರ್ಕೆ ಬೆಳೆಸಿ, ಈ ಥರ ಶಿಫ್ಟ್ ಮಾಡ್ಕೊಂಡು ಮಾತ್ರ ಅದು ಸೊ ಪಾಸಿಬಿಲಿಟಿ ಆಗುತ್ತೆ.
2: ಓಕೆ ಸರ್, ಹಾಗಾದ್ರೆ ಈಗ ನಾಟಿ ಕೋಳಿಗೆ ಫೀಡಿಂಗ್ ಅಂತ ಕೊಡೋದಾದ್ರೆ ಫೀಡಿಂಗ್ ಅಲ್ಲಿ ಏನೇನು ಕೊಡಬೇಕಾಗುತ್ತೆ ಸರ್?
3: ನಾಟಿ ಕೋಳಿಗೆ ಅಂದ್ರಪ್ಪ ಫೀಡಿಂಗ್ ಅಂತಂದ್ರೆ ಎವ್ರಿ ಟೈಮ್ 24 hours ಫೀಡಿಂಗ್ ಇರಬೇಕು. ಅದಕ್ಕೆ ಅಂದ್ರೆ ನೈಟ್ ಅಂತೂ ಅದು ಕಣ್ಣು ಕಾಣಿಸಲ್ಲ. ಯಾವುದೇ ಕಾರಣಕ್ಕೋಸ್ಕರ ನೀವು ಫೀಡಿಂಗ್ ಕೊಟ್ಟರು ಕೂಡ ಲೈಟ್ ಇಲ್ಲ ಅಂದರೆ ನೈಟ್ ಟೈಮ್ ತಿನ್ನಲ್ಲ, ಲೈಟ್ ಹಾಕಿದ್ರೆ ಬೇಕಾದ್ರೆ ತಿನ್ನುತ್ತೆ. ನಮ್ಮಲ್ಲಿ ಇಲ್ಲಿ ಮಾತ್ರ ನಾವು ನೈಟ್ ಟೈಮ್ ಯಾವುದೇ ಥರದ ಫೀಡಿಂಗ್ ಮಾಡಲ್ಲ. ನಾವು ಬೆಳಗ್ಗೆ 6 ಗಂಟೆ ಬಿಟ್ಟರೆ ಸಾಯಂಕಾಲ 7 ಗಂಟೆವರೆಗೂ ಕೂಡ ಫೀಡಿಂಗ್ ಕೊಡ್ತಾ ಇರ್ತೀವಿ. ಮುಗಿದೊತ್ತಾಗ ಫೀಡಿಂಗ್ ಆಗ್ತಾ ಇರ್ತೀವಿ. ಅಂದರೆ ಫೀಡಿಂಗು ನೀವು ಸ್ವಲ್ಪ ಸ್ಟಾಪ್ ಮಾಡ್ಬೋದು. ಸ್ಟಾಪ್ ಮಾಡೋದೇನಪ್ಪ ಅಂದರೆ ಈ ಲೇಯಿಂಗ್ ಮೊಟ್ಟೆ ಇಕ್ಕಿರುವಂಥ ಒಂದು ಕೋಳಿಗಳು ಬಂದಾಗ ಏನು ಮಾಡ್ತವೆ, ಆ ಮೊಟ್ಟೆ ಕದ ಸ್ಟಾಪ್ ಮಾಡ್ತವೆ. ಆ ಕೊಟ್ಟೆ ತುಂಬ ಕೂಡ ನಾವು ನೋಡ್ಕೊಂಡು ಮೇವನ್ನ ಕೊಡಬೇಕು. ನೋಡಿ, ನಮ್ಮಲ್ಲಿ 6 ತಿಂಗಳು ಅಂತಂದರೆ ನಿಮಗೆ ಎಷ್ಟೇ 6 ತಿಂಗಳು ನೀವು ಎಷ್ಟೇ ಏನು ಮಾಡಿದ್ರು ಕೂಡ ಅದು ಆಲ್ಮೋಸ್ಟ್ ಆಲ್ ನಿಮ್ಗೆ ಎಷ್ಟಪ್ಪ ಬರುತ್ತೆ ಅಂತಂದರೆ ಒಂದು 3/4 kg ಬರುತ್ತೆ ಪ್ಯೂರ್ ನಾಟಿ. ಆದರೆ ಬೇರೆ ನಾಟಿಗಳಿವೆ, ಅವ್ರು 2.5 kg ಬರುತ್ತೆ ಅಂತ, 2.5 kg ಬರುವಂಥ ಕೋಳಿಗಳವೆ. ಅದು ಯಾವುದೇ ಕಾರಣಕ್ಕೋಸ್ಕರ ಪ್ಯೂರ್ ನಾಟಿ ಅಲ್ಲ. ಅದು ಮಾಡಿ ಸಾಂಬಾರು ಮಾಡಿದ್ರು ಕೂಡ ಅಷ್ಟೊಂದು ಟೇಸ್ಟ್ ಇಲ್ಲ, ತಿನ್ನೋಕೆ ಕೂಡ ಅದ್ರ ಮಜಾ ಸಿಗಲ್ಲ. ಅದು ಈ ಪ್ಯೂರ್ ನಾಟಿಗೂ ಬೇರೆ ನಾಟಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಪ್ಯೂರ್ ನಾಟಿ ಅಂದರೆ ಆಲ್ಮೋಸ್ಟ್ ಆಲ್ ಅವ್ರ ಕಾಲು ತುಂಬ ಕುಳ್ಳಿರುತ್ತೆ, ಜೊತೆಗೆ ದೇಹ ಬ್ರಾಡ್ ಇರುತ್ತೆ. ಈ ಪ್ಯೂರ್ ನಾಟಿ ಎಲ್ಲ ಅಂದ್ರೆ ಕ್ರಾಸ್ ಅಂತಂದ್ರೆ ಏನಪ್ಪ ಅಂದ್ರೆ, ಸೊ ಇದು ಕಾಲು ಉದ್ದ ಇರುತ್ತೆ, ಜೊತೆಗೆ ಒಂಥರ ಕೊಕ್ಕರೆತ್ರಿ ಕಾಣಿಸ್ತಾ ಇರುತ್ತೆ, ಅದು ಪ್ಯೂರ್ ನಾಟಿ ಅಲ್ಲ. ಹಂಗಾದ್ರೆ ಪ್ಯೂರ್ ನಾಟಿಗೂ ಮತ್ತೆ ನೀವು ಸೊ ಈ ನಾಟಿಗೆ ಹೆಂಗಪ್ಪ ವ್ಯತ್ಯಾಸ ಅಂತಂದ್ರೆ, ಸಪೋಸ್ ನಮ್ಮಲ್ಲಿ ಒಂದು ಪ್ಯೂರ್ ನಾಟಿ ನಾವು ಕೊಟ್ಟರೆ, ಪ್ಯೂರ್ ನಾಟಿ ಕುಯ್ದ್ರೆ, ಕುಯ್ದ್ಬಿಟ್ಟು ನೀವು ಸಾಂಬಾರು ಮಾಡಿದ್ರೆ, ಸಾಂಬಾರು ಮಾಡಿ ಮಾಂಸ ತಿಂದರೂ ಕೂಡ ಅದು 2 ಡೇಸ್ ಆದ ಪುರ ಮತ್ತೆ ನೀವು ಅಗೈನ್ ಬಾಯ್ಲ್ ಮಾಡಿ ತಿಂದರೂ ಕೂಡ ಅದು ಮೂಳೆಯಿಂದ ಮಾಂಸ ಹೊರಗಡೆ ಬಿಡಲ್ಲ. ನೀವು ಬೇರೆ ಕಡೆ ಏನಾದ್ರು ಕೆಜಿಗೆ 280-250 ಅಂತ ಕೊಟ್ಟಂಥ ಕೋಳಿಗಳು ತೆಗೆದುಕೊಂಡು ಹೋದರೆ, ನೀವು ಸಾಂಬಾರು ಮಾಡಿದ್ರೆ, ಸಾಂಬಾರು ಮಾಡಿ ತಿಂದರೆ, ಅದ್ರ ನಾಳೆಗೆ ಅರ್ಲಿ ಮಾರ್ನಿಂಗ್ ಏನಾದ್ರು ನೀವು ಸೊ ಇಲ್ಲ ಇಡ್ಲಿನ ಪಡ್ಲಿನ ಮಾಡ್ಕೊಂಡು ಬಿಸಿ ಮಾಡಿದ್ರೆ, ಕಂಪ್ಲೀಟು ಆ ಒಂದು ಮಾಂಸ ಆ ಮೂಳೆಯಿಂದ ಕಂಪ್ಲೀಟ್ ಬಿಡುಗಡೆ ಆಗಿರುತ್ತೆ, ಜೊತೆಗೆ ಪೀಸ್ ಪೀಸ್ ಆಗುತ್ತೆ, ಅಲ್ಲಿ ತುಂಬ ಯಾವುದೇ ಥರ ಟೇಸ್ಟ್ ಸಿಗಲ್ಲ. ಇಲ್ಲಿ ನಮ್ಮ ಪ್ಯೂರ್ ನಾಟಲ್ಲಿ ನೀವು 2 ಅಲ್ಲ 3 ದಿನ ಅದು ಇಟ್ಕೊಂಡು ಕೂಡ ನೀವು ಫ್ರಿಡ್ಜಲ್ಲಿ ಏನಾದ್ರು ಇಟ್ಕೊಂಡು ಅದು ಬಿಸಿ ಮಾಡಿದ್ರು ಕೂಡ ಯಾವ ಕಾರಣಕ್ಕೋಸ್ಕರ ಆ ಮೂಳೆಯಿಂದ ಸೊ ಇದು ಒಂದು ಮಾಂಸ ಬಿಡುಗಡೆ ಆಗಲ್ಲ. ಜೊತೆಗೆ ಇಲ್ಲಿ ನಮ್ಮ ಪ್ಯೂರ್ ನಾಟಿ ನೀವು ತಿನ್ಬೇಕಾದ್ರೆ ಮೂಳೆ ಅಡ್ಡಡ್ಡವಾಗಿ ಬಿಡುತ್ತೆ ಹೊರತು ಅರ್ಧಕ್ಕೆ ಕಟ್ ಆಗಲ್ಲ, ಅಲ್ಲೂ ಕೂಡ ನೀವು ಐಡೆಂಟಿಫೈ ಮಾಡೋದು. ಮತ್ತು ಇದರಲ್ಲಿ ಪ್ಯೂರ್ ನಾಟಿಲಿ ಏನಪ್ಪ ಅಂತಂದರೆ ಮಾಂಸ ತಿನ್ನಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ, ಜೊತೆಗೆ ಸ್ವಲ್ಪ ಹಾರ್ಡ್ ಇರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ, ಅಲ್ಲಿ ಕೂಡ ನೀವು ಐಡೆಂಟಿಫೈ ಮಾಡ್ಬೋದು. ಹಾಂ
2: ಸರ್, ಹಾಗೆ ನೀವು ಹೇಳಿದ್ರಿ ಈ ಫ್ರಿಡ್ಜ್ನಲ್ಲಿ ಇಟ್ಕೊಂಡು ತಿನ್ಬೋದು ಅಂತ, ಆ್ಯಕ್ಚುಲಾಗಿ ಆ ರೀತಿ ಮಾಡ್ಕೊಂಡು ತಿನ್ನಬಾರ್ದು, ತಪ್ಪದು. ಆ್ಯಕ್ಚುಲಾಗಿ ಫ್ರಿಡ್ಜಲ್ಲಿ ಯಾವುದೇ ರೀತಿಯ ಈ ಮಾಂಸ ಆಗಿರ್ಬೋದು ಈ ರೀತಿಯ ಆಹಾರಗಳನ್ನ ಇಟ್ಕೊಂಡು ತಿನ್ನೋದಕ್ಕೆ ಹೋಗ್ಬೇಡಿ. ಹಾಗೆ ಸರ್, ಈಗ ನಾಟಿ ಕೋಳಿ ಮೊಟ್ಟೆನ ಕಂಡುಹಿಡಿದಾದ್ರೆ ಹೇಗೆ ಕಂಡುಹಿಡಿಬೋದು ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
3: ಈ ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಹೆಂಗಿರ್ತಪ್ಪ ಅಂತಂದರೆ, ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ನೀವು ಐಡೆಂಟಿಫೈ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ, ಅನುಭವ ಇಲ್ಲ ಅಂತಂದರೆ, ನಿಮಗೇನಪ್ಪ ಅನಿಸುತ್ತೆ ಅಂದರೆ ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಯಾವಾಗ ಕೂಡ ಸೈಜ್ ಕಡಿಮೆ ಇದೆ ಅಂತ ಅನಿಸುತ್ತೆ. ನೀವು ಯಾವ್ದಾರು ಒಂದು ಬಾಯ್ಲರ್ ಫಾರ್ಮ್ಗೆ ನೀವು ಸೊ ವಿಸಿಟ್ ಕೊಟ್ಟಾಗ ಆ ಬಾಯ್ಲರ್ ಫಾರ್ಮ್ ನಿಮಗೆ ದಿನಕ್ಕೆ 1,000 ಮೊಟ್ಟೆ ಸಿಕ್ಕರೆ, ಅಲ್ಲೂ ಕೂಡ ನಿಮಗೆ ಅರೌಂಡ್ 50-60 ಮೊಟ್ಟೆ ಸಣ್ಣ ಮೊಟ್ಟೆ ಸಿಗುತ್ತೆ. ಈ ಸಣ್ಣ ಮೊಟ್ಟೆಗೆ ಏನು ಮಾಡ್ತಾರಪ್ಪ ಅಂತಂದರೆ, ಟೀ ಪೌಡ್ರ್ ಬತ್ತಲ್ಲ ಟೀ ಪೌಡ್ರ್ ಜೊತೆ ಮಿಕ್ಸ್ ಟೀ ಪೌಡ್ರ್ ಮಲಸ್ಬಿಟ್ಟು ಅವ್ರ ಜೊತೆ ಆ ಮೊಟ್ಟೆಗಳನ್ನ ಹದ್ದಿಟ್ಬಿಟ್ರೆ ನೈಟು ಅದು ಆರಿದ್ಮೇಲೆ ಬೆಳಗ್ಗೆ ಆಲ್ಮೋಸ್ಟ್ ಆಲ್ ನಾಟಿ ಕೋಳಿ ಕಲರ್ ಮೊಟ್ಟೆ ಬಂದಿರ್ತವೆ. ಸೊ ಈಗ ಅದು ಐಡೆಂಟಿಫೈ ಮಾಡ್ಬೇಕಂದ್ರೆ ಅದು ಬೆಂದ ಮೇಲೆ ಅದರ ಒಂದು ಎಲ್ಲೋ ಪಾರ್ಟ್ ಇರ್ತಲ್ಲ ಅದು ತುಂಬ ಡಾರ್ಕ್ ಇರುತ್ತೆ, ತುಂಬ ಡಾರ್ಕ್ ಅಂದರೆ ಹಳದಿ ಇರ್ತಲ್ಲ ಅದು ಸಾಧಾರಣ ಹಳದಿರಲ್ಲ, ತುಂಬ ಡಾರ್ಕ್ ಹಳದಿರುತ್ತೆ, ಅದರಲ್ಲಿ ಒಂದ್ರಲ್ಲಿ ಮಾತ್ರ ಐಡೆಂಟಿಫೈ ಮಾಡ್ಬೋದು. ಹಂಗೂ ಆಗಿಲ್ಲ ಅಂತಂದರೆ ನಿಮ್ಮ ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಅದು ನಾವು ತಗೊಳ್ಳೋವಾಗ ಗೊತ್ತಾಗಲ್ಲ ಅವ್ರು ಬೇಯಿಸಬೇಕಲ್ಲ ಅಂತಂದರೆ, ಅವ್ರು ಕೊಟ್ಟಾಗ ನಾಟಿ ಕೋಳಿ ಮೊಟ್ಟೆನ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸೋಪ್ ಹಾಕ್ಬಿಟ್ಟು ಉಜ್ಜಿಬಿಟ್ರೆ ಪುನಃ ಮತ್ತೆ ಅದು ವೈಟೇ ಆಗೋಯ್ತು ಬಾಯ್ಲರ್ ಕೋಳಿ ಆದರೆ. ಇದು ಯಾವುದೇ ಕಾರಣಕ್ಕೋಸ್ಕರ ವೈಟ್ ಆಗೋದೇ ಇಲ್ಲ. ನೀವು ಅದು ಐಡೆಂಟಿಫೈ ಮಾಡೋಕೆ ಒಂದೇ ಒಂದು ಅದರ ಒಂದು ಎಲ್ಲೋ ಡ ಪಾರ್ಟ್ ಮಾತ್ರ ತುಂಬ ಡಾರ್ಕ್ ಇರುತ್ತೆ. ಮತ್ತು ಎಳಿಬೇಕಾದ್ರೆ ಈ ಒಂದು ಫಾರ್ಮ್ ಕೋಳಿ ನಾಟಿ ಮೊಟ್ಟೆನ ಬೇಯಿಸ್ಬಿಟ್ಟು ಎಳಿತಿಲ್ಲ ಅಷ್ಟು ಸ್ಮೂತಾಗಿ ನಾಟಿ ಕೋಳಿದು ಬರಲ್ಲ, ತುಂಬ ಹಾರ್ಡ್ ಇರುತ್ತೆ ಸಿಪ್ಪೆ, ಅದೊಂದ್ರಲ್ಲಿ ಮಾತ್ರ ನೀವು ಐಡೆಂಟಿಫೈ ಮಾಡಿಲ್ಲ ಐಡೆಂಟಿಫೈ ಮಾಡೋದು ತುಂಬ ಕಷ್ಟ ಆಗುತ್ತೆ.
2: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ಕೊಟ್ಟಿದ್ದೀರಾ ಇವತ್ತು. ಸೊ ನಾಟಿ ಕೋಳಿಗಳನ್ನ ಹೇಗೆ ಸಾಕಾಣಿಕೆ ಮಾಡಬೇಕು, ಅವುಗಳ ಆರೈಕೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತಹ ಮಾಹಿತಿಗಳು ಕೂಡ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಜಗದೀಶ್ ಅವರೇ, ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ನಾಟಿ ಕೋಳಿಯ ಕುರಿತಂತೆ ಹಲವಾರು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಸರ್. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾಟಿ ಕೋಳಿಯ ಸಾಕಾಣಿಕೆಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ಇವತ್ತು ಜಗದೀಶ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮ ನಿಮಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನೇ ಒಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಅಂತ ಸೂರನಂತ ಮಾರನಂತ ಗಂಡ ನಾನು ಏಕೆ ಅಳ್ತಾ ನಿಂತುಕೊಂಡೆ ಅಳ್ಬುರ್ಕಿ ಹೆಂಗೆ ನನ್ನ ಮೇಲೆ ನಿಂಗೆ ಕೋಪ ಯಾಕೆ ಏಳೇ ಇಲ್ಲೇ ನಿನ್ನ ಮುದ್ದಾಡ್ಬೇಕೆ ನೆತ್ತಿ ಮೇಲೆ ಒತ್ತು ನಿನ್ನ ಬೆಟ್ಟನಾದ್ರೂ ಹತ್ತುತ್ತೀನಿ ಶಾಲೆನಾದ್ರೂ ಬಗ್ಗೆ ಕೊಡ್ತೀನಿ ಸುಮ್ಕಿರು ಮತ್ತೆ ನೀ ಸುಮ್ಕಿರು ಮತ್ತೆ

ಅವರ ಗುಡಿ ಒಂದೈತೆ, ಹೌದು ಚಿನ್ನ, ಬೆಟ್ಟದ ಕೆಳಗೆ ಆಲದ ಮರ ಒಂದೈತೆ, ಅಲ್ಲಿ ನಮ್ಮ ಬೀರಪ್ಪ ದ್ಯಾವರ ಗುಡಿ ಒಂದೈತೆ. ನಾನು ನೀನು ಕೂಡಿಕೊಂಡು ಕುರಿಗಳಲ್ಲಿ ಮೇಯಿಸ್ಕೊಂಡು ಬಿಸಿಲಾಗಲ್ದು ಇಟ್ಟು ಉಂಡು ಒಂಗೆನೆಳ್ಳ ಕಂಬಳಿ ಬೀಸಿ ಜೋಡಿ ಕುರಿಗಳಂಗೆ ನಾವು ಮಲಗಿಕೊಳ್ಳೋಣ, ಸೇರಿ ಗೊರಕೆ ಹೊಡೆಯೋಣ.

0: ಸುಮ್ಕಿರಿ, ಏ ಕುರುಬನ ರಾಣಿ ಅಳ್ಬ್ಯಾಡ್ ಕಣಿ ಸುಮ್ಕಿರಿ. ತಳಾಂಗು ತದಿಗಿನ ತುಂ, ತಳಾಂಗು ತದಿಗಿನ ತುಂ, ತಳಾಂಗು ತದಿಗಿನ ತುಂ. ಅಯ್ಯ ಅಪ್ಪ,
1: ರಾಜು ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
2: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
1: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
2: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
1: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
2: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
5: ಸಾಗರದಲ್ಲಿ ಸಾವಿರಾರು ಸೋಜಿಗದ ಸಸ್ತನಿಗಳಿವೆ. ಅಂಥ ಸಸ್ತನಿಗಳಲ್ಲಿ ಸೀಲ್ ಪ್ರಾಣಿ ಕೂಡ ಒಂದು. ಅಂಥ ಸೀಲ್ ಪ್ರಾಣಿಯ ಅಪರೂಪದ ಒಂದು ದೀಪವನ್ನು ನೋಡೋಣ. ತುಪ್ಪಳದ ಸೀಲ್ ಪ್ರಾಣಿಗಳು ಸಾಗರದ ಸೋಜಿಗದ ಸಸ್ತನಿಗಳು. ಧ್ರುವ ಪ್ರದೇಶದ ವ್ಯಾಪಕ ಸಮುದ್ರಗಳಲ್ಲಿ ಅವು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ದಕ್ಷಿಣ ಆಫ್ರಿಕಾದ ದೊಡ್ಡ ನಗರ ಕೇಪ್ ಟೌನ್, ಅಲ್ಲಿಂದ ಸಮೀಪದಲ್ಲಿ ಸೀಲ್ ಐಲ್ಯಾಂಡ್ ಎಂಬ ಕೌತುಕದ ತಾಣವಿದೆ. ಗಾರ್ಡನ್ ರೂಟಿನಲ್ಲಿ ಬೆಳಿಗ್ಗೆಯೇ ಹೊರಟು ನಮಗೆ ಸೀಲ್ ಪ್ರಾಣಿಗಳ ಕನಸಿನ ಲೋಕ ನೆನಪಾಗುತ್ತಿತ್ತು. ಫಾಲ್ಸ್ ಕೊಲ್ಲಿಯನ್ನು ತಲುಪಿದಾಗ ಸಂಜೆ 4 ಗಂಟೆ. ನೋಡಿದಾಗ ನೀಲಿ ಸಾಗರದ ಲಗೂನಿನಲ್ಲಿ 10 ಪ್ರವಾಸಿ ಕ್ರೂಸ್ಗಳು, ದೋಣಿಗಳು ಲಂಗರ್ ಹಾಕಿ ನಿಂತಿದ್ದವು. ಜನರೆಲ್ಲ ದ್ವೀಪದ ಕಡೆಗೆ ದೃಷ್ಟಿ ನೆಟ್ಟಿದ್ದರು. ಕೇವಲ 15 ನಿಮಿಷಗಳ ಪ್ರಯಾಣ. ಅಲ್ಲಿಗೆ ಸಮೀಪ ಬಂದ ಕೂಡಲೇ ಹಕ್ಕಿ ಪಕ್ಷಿಗಳ ಕಿಚಪಚ ಶಬ್ದ, ಗೊಜಗೊಜ ಸದ್ದು ಕೇಳಿಬರುತ್ತಿತ್ತು. ಇಡೀ ದ್ವೀಪವೇ ಒಂದು ಪ್ರಾಣಿ ಸಂಗ್ರಹಾಲಯದಂತೆ ಗೋಚರಿಸುತ್ತಿತ್ತು. ಅಲ್ಲಿ ಸೀಲ್ ಪ್ರಾಣಿಗಳನ್ನು ಹತ್ತಿರದಿಂದ ನೋಡಲು ತಂಗುದಾಣವಿರಲಿಲ್ಲ. ನಾವು ದ್ವೀಪವನ್ನು ಸುತ್ತು ಹಾಕುತ್ತಲೇ ಸೀಲ್ ಪ್ರಾಣಿಗಳ ಚಟುವಟಿಕೆಯನ್ನು ಗಮನಿಸುತ್ತಿದ್ದವು. ಸೀಲ್ ಪ್ರಾಣಿಗಳ ದ್ವೀಪ 50 ಮೀಟರ್ ಅಗಲ ಹಾಗೂ 800 ಮೀಟರ್ ಉದ್ದದ ಒಂದು ಪ್ರದೇಶ. ಆ ದ್ವೀಪ ಕಪ್ಪು ಬಣ್ಣದ ಕೇಪ್ ಗ್ರನೈಟ್ ಶಿಲಾಗುಮ್ಮಟವೆಂದು ಹೆಸರು ಪಡೆದಿತ್ತು. ಆಮೆಯ ಡುಬ್ಬದಂತೆ ಗೋಚರಿಸುತ್ತಿದ್ದ ಆ ಗುಮ್ಮಟದ ಮೇಲೆ ಸಾವಿರಾರು ಸೀಲ್ ಪ್ರಾಣಿಗಳು ಮಲಗಿದ್ದವು. ಮಾಂಸದ ಮುದ್ದೆನಂತ ಕಪ್ಪು ಬಣ್ಣದಲ್ಲಿ ಮಿರಿಮಿರಿ ಮಿಂಚುವ ಆ ಪ್ರಾಣಿಗಳು ನೀರಲ್ಲಿ ಮುಳುಗುವ ಹಾಗೂ ಮೇಲೆ ಬರುವ ಕೆಲಸದಲ್ಲಿ ನಿರತವಾಗಿದ್ದವು. ಸೀಲ್ ಪ್ರಾಣಿಗಳು ಸದಾ ವಿರಾಮ ಪಡೆಯುವ ಆ ದ್ವೀಪದಲ್ಲಿ ಮಣ್ಣು, ಕೆಸರು, ಮರಳು, ಗಿಡ ಮರ ಯಾವುದೂ ಇರಲಿಲ್ಲ. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಆ ಸೀಲ್ ದ್ವೀಪದ ಬಂಡೆಗಳ ಮೇಲೆ ಒಂದು ರಾಡಾರ್ ಕಂಬವನ್ನು ಸ್ಥಾಪಿಸಿದ್ದರು. ದೂರದಿಂದ ಬರುವ ವೈರಿ ಹಡಗುಗಳನ್ನು ಅಲ್ಲಿಂದ ವೀಕ್ಷಿಸುತ್ತಿದ್ದರು. ದಕ್ಷಿಣ ಆಫ್ರಿಕಾ ಸ್ವತಂತ್ರವಾಯಿತು. ನಂತರದ ದಿನಗಳಲ್ಲಿ ಆ ದ್ವೀಪದ ರಾಡಾರ್ ಕಂಬ, ಅಲ್ಲಿಯ ಶೆಡ್ಡು ಎಲ್ಲವೂ ನೆಲಸಮವಾದವು. ನಿಧಾನವಾಗಿ ಸೀಲ್ ಪ್ರಾಣಿಗಳು ಆ ದ್ವೀಪದ ಬಂಡೆಯ ಮೇಲೆ ಬಂದು ಮಲಗಿಸಿ ಮಲಗಿ ಬಿಸಿಲು ಕಾಸತೊಡಗಿದವು. ಸುಮಾರು 50-75 ಸಾವಿರ ಸೀಲ್ ಪ್ರಾಣಿಗಳು ಆ ಪರಿಸರದಲ್ಲಿ ಸದ್ಯ ಬೀಡು ಬಿಟ್ಟಿವೆ. ಅದೊಂದು ಖಾಯಂ ಸೀಲ್ ಪ್ರಾಣಿಗಳ ವಿಶ್ರಾಂತಿ ಧಾಮವಾಗಿದೆ. ಬೆಲ್ಲವಿರುವ ಕಡೆ ನೊಣಗಳು ಮುತ್ತುವಂತೆ ಅಲ್ಲಿಯೂ ಕೂಡ ಆಗಾಗ ಸೀಲ್ ಪ್ರಾಣಿಗಳು ರಾಶಿ ರಾಶಿ ಕಂಡುಬರುತ್ತವೆ. ಅಂತೆಯೇ ಸೀಲ್ ಪ್ರಾಣಿಗಳಿರುವ ದ್ವೀಪವನ್ನು ಕೊಲೆಗಡಕ ಶಾರ್ಕ್ ಮೀನುಗಳು ಕೂಡ ಇರುತ್ತವೆ. ಆಗಾಗ ಶಾರ್ಕ್ ಮೀನುಗಳ ಹಾಗೂ ಸೀಲ್ ಪ್ರಾಣಿಗಳ ನಡುವೆ ಆಹಾರಕ್ಕಾಗಿ ಮತ್ತು ಉಳಿವಿಗಾಗಿ ಕಾಳಗಗಳು ನಡೆಯುತ್ತವೆ. ಒಮ್ಮೊಮ್ಮೆ ಕಾಳಗದ ದೃಶ್ಯಗಳು ಪ್ರವಾಸಿಗರ ಕಣ್ಣಿಗೂ ಬಿದ್ದು ಅಚ್ಚರಿ ಮೂಡಿಸುತ್ತವೆ. ಶಾರ್ಕ್ ಎಂದರೆ ಎಲ್ಲರೂ ಶಾಕ್ ಆಗುತ್ತದೆ. ಏಕೆಂದರೆ ಸಮುದ್ರದಲ್ಲಿ ಅಂತಹ ಕೊಲೆಗಡಕ ಸಸ್ತನಿಗಿಂತ ಮತ್ತೊಂದು ಯಾವುದೂ ಇಲ್ಲ. ಅದರಂಥ ಭಯಾನಕ ಹಾಗೂ ಕೊಲೆಗಡಕ ಮೀನು ಮತ್ತೊಂದಿಲ್ಲ ಎಂದು ತಜ್ಞರು ಹೇಳುತ್ತಾರೆ. ಆಕ್ರಮಣಕಾರಿ ಶಾರ್ಕ್ ಕಾಣಿಸಿಕೊಂಡರೆ ಅಥವಾ ಅದರ ಸುಳಿವು ಸಿಕ್ಕರೆ ಸಾಕು, ಸಾಗರದ ಪರಿಸರದ ಅನೇಕ ಜೀವಿಗಳು ಹೆದರಿ ದೂರ ದೂರ ಹೋಗುತ್ತವೆ. ಶಾರ್ಕ್ ಮೀನುಗಳು ಕೇವಲ ಸಮುದ್ರದ ಜೀವಿಗಳ ಮೇಲೆ ಮಾತ್ರ ಆಕ್ರಮಣ ಮಾಡದೆ ಮನುಷ್ಯರ ಮೇಲೂ ಎಗರಿ ಬೀಳುತ್ತವೆ. ಕೆಲವು ಅಪರೂಪದ ಸಂದರ್ಭದಲ್ಲಿ ಮೀನುಗಾರರ ಮೇಲೆ, ಜಲಾಂತರ್ಗಾಮಿ ಸಂಶೋಧಕರ ಮೇಲೆ ಆಕ್ರಮಣ ಮಾಡಿದ 10-6 ಉದಾಹರಣೆಗಳು ಕೂಡ ಇವೆ. ಕೇಪ್ಟೌನಿನ ಸಮೀಪದ ಸೀಲ್ ದ್ವೀಪದಲ್ಲಿ ಬಿಳಿ ಶಾರ್ಕ್ಗಳು ಸೀಲ್ ಪ್ರಾಣಿಗಳ ಜೊತೆ ಕಾಳಗ ಮಾಡಿದ ಅನೇಕ ದೃಷ್ಟಾಂತಗಳನ್ನು ಜನ ನೆನಪು ಮಾಡಿಕೊಳ್ಳುತ್ತಾರೆ. ರಹಸ್ಯವೆಂದರೆ ಶಾರ್ಕ್ ಮತ್ತು ಸೀಲ್ ಪ್ರಾಣಿಗಳ ಕಾಳಗ ಸಮುದ್ರದ ನೀರಿನ ಮೇಲೆ ನಡೆಯದೆ ನೀರಿನ ಆಳದಲ್ಲಿ ನಡೆಯುತ್ತದೆ. ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಆನಿಮಲ್ ಪ್ಲಾನೆಟ್ನವರು ಅಂತಹ ಕಾಳಗದ ಚಿತ್ರೀಕರಣ ಮಾಡಿದ 100 ಉದಾಹರಣೆಗಳಿವೆ. ಈ ಕಾಳಗ ನೀರಿನಲ್ಲಿ 3-6 ಮೀಟರ್ ಆಳದಲ್ಲಿ ನಡೆಯುತ್ತದೆ. ಶಾರ್ಕ್ ಕೊಲೆಗಡಕ ಮೀನು ಗುಂಪು ಕಟ್ಟಿಕೊಂಡು ಬೇಟೆ ಆರಂಭಿಸುತ್ತದೆ. ತಮ್ಮ ಗುಂಪಿನ ವರ್ತಳ ರಚಿಸಿಕೊಳ್ಳುವ ಶಾರ್ಕ್ಗಳು ತಮ್ಮ ವೃತ್ತದೊಳಗೆ ಯಾವುದೇ ಪ್ರಾಣಿ ಪ್ರವೇಶಿಸಿದರೆ ಸಾಕು, ಅದರ ಕತೆ ಮುಗಿದಂತೆಯೇ. ಶಾರ್ಕ್ ಮೀನುಗಳ ಸಾವಿನ ಮಡುವಿನೊಳಗೆ ಸಿಲುಕಿಕೊಂಡ ಸೀಲುಗಳು ಸಾಧು ಪ್ರಾಣಿಗಳಾಗಿದ್ದು ಅವು ಕೊಲೆಗೀಡಾಗಿ ಛಿದ್ರ ಛಿದ್ರವಾಗುತ್ತವೆ. ಕೆಲವೊಮ್ಮೆ ಶಾರ್ಕ್ಗಳು ಏಕಾಂಗಿಯಾಗಿ ಸೀಲ್ ಪ್ರಾಣಿಗಳ ನೆಲೆಯನ್ನು ಪತ್ತೆ ಮಾಡಿ ಅವುಗಳನ್ನು ಹತ್ಯೆ ಮಾಡುತ್ತವೆ. ಅಂಥ ಅಪರೂಪದ ಸೀಲ್ ಐಲ್ಯಾಂಡ್ ಪ್ರವಾಸಿಗರಿಗೆ ಕೇವಲ ಸೀಲ್ ಪ್ರಾಣಿಗಳ ದರ್ಶನ ಮಾಡಿಸದೆ ಕಾಳಗದ ದೃಶ್ಯವನ್ನು ಒಮ್ಮೊಮ್ಮೆ ತೋರಿಸುತ್ತವೆ. ಸೀಲ್ ಐಲ್ಯಾಂಡ್ ಸಮೀಪದಲ್ಲಿ ಜೀವವಿಜ್ಞಾನಿಗಳ ಪ್ರಕಾರ 24 ಪ್ರಭೇದದ ಪಕ್ಷಿಗಳನ್ನು ಗುರುತು ಮಾಡಿದ್ದಾರೆ. ಬಿಳಿ ಪೆಲಿಕನ್, ಗಲ್ಸ್, ಗಾನೆಟ್, ವೈಟ್ ಬ್ರೆಸ್ಟೆಡ್ ಕಾರ್ಮರೆಂಟ್ ಹಾಗೂ ಆಫ್ರಿಕನ್ ಪೆಂಗಿನ್ ಮೊದಲಾದವುಗಳು ಅಲ್ಲಿ ಕಂಡುಬರುತ್ತವೆ. ಪಕ್ಷಿ ವೀಕ್ಷಕರಿಗೆ ಹಾಗೂ ಛಾಯಾಗ್ರಾಹಕರಿಗೆ ಅದೊಂದು ಅಪರೂಪದ ಚಾರಣದ ತಾಣ ಸೀಲ್ ಐಲ್ಯಾಂಡ್.
4: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಸಿದ್ರ ಏನಾಗ್ತಾ ಇದ್ದೀವ?
1: ಆ ಸ್ವರ್ಗಕ್ಕೆ

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಾನು ನನ್ನ ಹೆಂಡತಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಕರುನಾಡ ತಾಯಿ ಎನ್ನುವಂತ ಒಂದು ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆಯ ಗೀತೆ. ಅದು ಶಂಕರ್ ಗಣೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ರವಿಚಂದ್ರನ್ ಹಾಗೂ ಊರ್ವಶಿ ಅವರ ಒಂದು ನಟನೆ. ಇದು 1985 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಈರದೆಯ ನಿನಗಾಗಿ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ನಲಿ ನಲಿ ನಲಿವಿನ ವೇಳೆ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆಕಸ್ಮಿಕ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಆ ಗುಂಬೆಯ ಪ್ರೇಮ ಸಂಜಯ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಹಾಗೆ ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಾಧವಿ ಅವರ ಒಂದು ಜೋಡಿಯ ಚಿತ್ರ. ಇದು 1993 ತೆರೆ ಕಂಡಿರುವಂತ ವರ್ಷದ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಂಧನ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. 101 ನೆನಪು ಎದೆಯಾಳದಿಂದ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತ ಒಂದು ಗೀತೆಯನ್ನ ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಅವರ ಒಂದು ಅಭಿನಯದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಲವ್ ಸ್ಟೋರಿ ಎನ್ನುವಂತಹ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ. ಅದುವೇ ನನ್ನ ನಿನ್ನ ಪ್ರೇಮ ಗೀತೆ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳಿದರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಮೇರಿಕ ಅಮೇರಿಕ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ 100 ಜನ್ಮಕ್ಕೂ 106 ಜನ್ಮಕ್ಕೂ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ರಾಜೇಶ್ ಕೃಷ್ಣನ್ ಹಾಗೂ ಸಂಗೀತ ಕಟ್ಟಿ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಮನುಮೂರ್ತಿ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಮೇಶ್ ಅರವಿಂದ್ ಹಾಗೂ ಹೇಮಾ ಅವರ ಒಂದು ಜೋಡಿಯ ಚಿತ್ರ. ಇದು 1997 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ SP ಸಾಂಗ್ಲಿಯಾನ 2 ಚಿತ್ರದ ಒಂದು ಗೀತೆ ಅತ್ತ ಸಾಕ್ತಾ ಇದ್ದೀನಿ. ಅದುವೇ ಮೇರು ಗಿರಿಯಾಗಿ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಕರಾಟೆ ಕಿಂಗ್ ಶಂಕರ್ನಾಗ್ ಹಾಗೂ ಭವ್ಯ ಅವರ ಒಂದು ನಟನೆಯ ಈ ಒಂದು ಅಮೋಘವಾದಂತಹ ಗೀತೆ ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸೂರ್ಯವಂಶ ಎನ್ನುವಂಥ ಒಂದು ಚಿತ್ರದ ಗೀತೆ, ಅದುವೇ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಎಸ್ ನಾರಾಯಣ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಇದು ವಿಷ್ಣುವರ್ಧನ್ ಅವರ ಒಂದು ಅಭಿನಯದ ಚಿತ್ರ. ಇದು 1999 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶ್ರುತಿ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಅದುವೇ ಹಾಡೊಂದ ಹಾಡುವೆನ್ನ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆ. ಇದು ಆರ್ ಎನ್ ಜೆ ಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಎಸ್ ಎ ರಾಜ್ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಸುನಿಲ್ ಹಾಗೂ ಶ್ರುತಿ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅಂದರೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಣಧೀರ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ. ಲೋಕವೇ ಹೇಳಿದ ಮಾತಿದು ಎನ್ನುವಂತ ಒಂದು ಗೀತೆ, ಅದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಹಂಸಲೇಖ ಬರೆದಿರುವಂತ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವಿಚಂದ್ರನ್ ಹಾಗೂ ಖುಷ್ಬು ಅವರ ಒಂದು ನಟನೆ. ಇದು 1988 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತ ಗೀತೆ. ಅದುವೇ ನಮ್ಮ ಮಲೆನಾಡಿನ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಥಾನಾಯಕ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ನಿನ್ನಂಥ ಮುದ್ದಾದ ಹೆಣ್ಣನ್ನು ಎಲ್ಲೂ ಕಂಡಿಲ್ಲ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಸುಮಲತಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಿಡಿದ ಶ್ರುತಿಗಳು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಚಂದನ ಚಂದನದಿಂದ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಹಂಸಲೇಖ ಬರೆದಿರುವಂಥ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಅಂಬರೀಷ್, ನಿರೋಷ ಹಾಗೂ ಶ್ರುತಿ ಅವರ ಒಂದು ನಟನೆಯ ಚಿತ್ರ. ಇದು 1993 ತೆರೆ ಕಂಡಿರುವಂತ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ H2O ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಹೂವೆ ಹೂವೆ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಕವಿತಾ ಕೃಷ್ಣಮೂರ್ತಿ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಉಪೇಂದ್ರ ಬರೆದಿರುವಂಥ ಈ ಒಂದು ಗೀತೆಯನ್ನು ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಾವಿರ ಸುಳ್ಳು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಆಕಾಶ ನೀನಾದರೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಸಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಶಂಕರ್ ಗಣೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ರವಿಚಂದ್ರನ್ ಹಾಗೂ ರಾಧಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃಬಾಂಧವರಿ, ಬಾಂಧವರಿ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಾಗಮಂಡಲ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಅದುವೇ ಕಂಬದ ಮ್ಯಾಲಿನ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಧಾಕಿಡದ ಕಥೆ ಕಿಡದ ಕಥಾ ಕಿಡದ ಕಥೆ ಕಿಡದ ಕಥ ಧೋಂತ ಕಿಟ ಧೋಂತ ಕಿಟ ಧಾಕಿಡದ ಕಥೆ ಕಿಡದ ಕಥಾ ಕಿಡದ ಕಥ ತರಿ ಕಿಡದ ಕಥ.

ಇಂಥ ಶಿಷ್ಯರು ಬೇಕು ಎಂದರು ಬೇರೆ ಯಾರದು ಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬನ್ನದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕತೆಯನ್ನು ಕೇಳಲಿದ್ದೀರಿ.
4: ನೀವು ಕೇಳ್ತಿದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಉತ್ತರನ ಪೌರುಷ ಹರಿಕತೆ. ಹರಿಕತೆ ವಿದ್ವಾಂಸರು ಶ್ರೀ ಆರ್ ಗುರುರಾಜುಲು ನಾಯ್ಡು.
5: ಶುಕ್ಲಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ

ಕೀರ್ತನ ಆರಂಭ ಕಾಲದಲ್ಲಿ ಪರಮಾತ್ಮನ ಭಕ್ತರು ಎನಿಸಿಕೊಂಡವರು ಯಾವುದೇ ವಿಧವಾಗಿರುವ ಕಷ್ಟದಲ್ಲಿದ್ದರೂ ಸಹ ಪರಮಾತ್ಮ ಅವರ ಕಷ್ಟವನ್ನು ತನ್ನ ಕಷ್ಟ ಎಂದು ಭಾವಿಸಿ ಅವರೊಡನೆ ತಾನು ಬೆರೆತು ಆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುತ್ತಾನೆ. ಅವನನ್ನು ನಂಬಿದರೆ ಜಗದಲ್ಲಿ ಮೋಸವಿಲ್ಲ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಬಹುದು ಎಂದು ದೊಡ್ಡವರು ಸಾರಿದ್ದಾರೆ. ಆದರೆ ಮುಖ್ಯವಾಗಿ ಬೇಕಾದದ್ದು ನಂಬಿಕೆ. ಶರಣರೊಂದು ಕಡೆ ಹೇಳ್ತಾರೆ, ನಂಬು ನಂಬು ಎಲೆಮನವೆ ಹಂಬಲಿಸದಿರು, ಸಿರಿ ಸಾಂಬನು ಒಲಿಯುವುದಕ್ಕೆ ನಿನ್ನ ನಂಬಿಕೆಯೇ ಕಾರಣ. ಈಗಿನ ಜಗತ್ತಿನಲ್ಲಿ ಅಭಾವವಾಗಿರುವುದೇ ನಂಬಿಕೆ. ದೇವರು ಎಂಬ ಹೆಸರನ್ನು ಹೇಳುವರು ಹಲವರು, ದೇವರ ಹೆಸರನ್ನೇ ಹೊತ್ತವರು ಕೆಲವರು. ಇಷ್ಟಾದರೂ ದೇವರು ಇದ್ದಾನೋ ಇಲ್ಲವೋ ಎಂಬ ಅನುಮಾನದಲ್ಲೇ ಸಿಕ್ಕಿ ಪರಿಹಾರ ಕಾಣದೆ ತತ್ತರಿಸುವ ಜನರೇ ಹೆಚ್ಚು. ಅದಕ್ಕೆ ದೊಡ್ಡವರು ಹೇಳಿದರು, ಸಂಶಯ ನಿವೃತ್ತಿ ಪರಮಾನಂದ ಪ್ರಾಪ್ತಿ. ಎಂಥೆಂಥ ಕಷ್ಟಗಳಿಂದ ಪರಮಾತ್ಮ ತನ್ನವರನ್ನೆಲ್ಲ ಉದ್ಧಾರ ಮಾಡಿದ್ದಾರೆ ಎನ್ನುವುದಕ್ಕೆ ನಿದರ್ಶನವೇ ಪಾಂಡವರ ಚರಿತ್ರೆ. ಆ ಪಾಂಡವರು ಮೋಸ ಜೂತದಲ್ಲಿ ಸಿಲುಕಿ ವನವಾಸವನ್ನು ಅನುಭವಿಸಿ ಅಜ್ಞಾತವಾಸದಲ್ಲಿದ್ದರೂ ಸಹ ಪರಮಾತ್ಮ ಅವರನ್ನು ಎಷ್ಟು ಪ್ರೀತಿಯಿಂದ ಕಾಪಾಡಿದ್ದಾನೆ ಎನ್ನುವುದಕ್ಕೆ ಉತ್ತರ ಭೂಪ ಎನ್ನುವ ಚರಿತ್ರೆಯೇ ನಮಗೆ ಸಾಕ್ಷೀಭೂತವಾಗಿದೆ. ಅಂದ ಮೇಲೆ ಆ ಕಥಾಭಾಗವನ್ನ ಕೇಳಿ ನಾವೆಲ್ಲರೂ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ.

ದ್ವಾಪರ ಯುಗದಲ್ಲಿ ಜಗದೊಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನ ಒಲಿಮೆಗೆ ಪಾತ್ರರಾಗಿರುವ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕಾಗಿ ಕಾಡಿಗೆ ಬಂದಾಗ ಅನೇಕ ಜನ ಮುನಿಗಳ ಆಶೀರ್ವಾದ ಬಲದಿಂದ 12 ವರ್ಷ ವನವಾಸವನ್ನು ಕಳೆದಿದ್ದಾರೆ. 1 ವರ್ಷ ಅಜ್ಞಾತವಾಸದಲ್ಲಿ ಮಾರುವೇಷವನ್ನು ಧರಿಸಿಕೊಂಡು ಕಂಕಭಟ್ಟ, ವಲಲ, ಬೃಹನ್ನಳ, ಧಾಮಗ್ರಂಥಿ, ತಂತ್ರಿಪಾಲ, ಈ 5ರ ಪತ್ನಿಯಾಗಿರುವ ದ್ರುಪದ ನಂದಿನಿ ದ್ರೌಪದಿಯೂ ಸಹ ತಾನು ಸೈರಂಧ್ರಿಯಾಗಿ ಆ ವಿರಾಟ ರಾಜನ ಅರಮನೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದಾರೆ ಅಜ್ಞಾತವಾಸವನ್ನು ಕಳೆಯುವುದಕ್ಕಾಗಿ. ಈ ಮಧ್ಯದಲ್ಲಿ ದುರ್ಬಲನಾಗಿರ್ತಕ್ಕಂಥ ಕೀಚಕನು ದ್ರೌಪದಿಯ ರೂಪಕ್ಕೆ ಮಾರು ಹೋಗಿ ಅನೇಕ ವಿಧವಾದ ಉಪಟಲಗಳನ್ನು ಕೊಡುವಾಗ ತಾಳಲಾರದ ಕೃಷ್ಣೆಯು ಭೀಮನನ್ನು ಪ್ರಾರ್ಥಿಸಿದ್ದರಿಂದ ಜಗದೇಕ ವೀರನಾಗಿರ್ತಕ್ಕಂಥ ಭೀಮ ಆ ಕೀಚಕನನ್ನು ಸಂಹಾರ ಮಾಡಿದ. ಕೀಚಕನ ಸಂಹಾರವಾದ ಮೇಲೆ ಇವನನ್ನು ಕೊಲ್ಲುವ ಧೀರರು ಲೋಕದಲ್ಲಿ ಇನ್ನಾರಿಂದಲೂ ಸಾಧ್ಯವಾಗದೇ ಇರತಕ್ಕಂಥ ಎಲ್ಲರನ್ನು ಜಯಿಸುವಂತಹ ಭೀಮನೋರ್ವನೆ ಎಂಬ ವಿಚಾರವನ್ನು ತಿಳಿದ ದುರ್ಯೋಧನ ಕೆಲವು ಜಟ್ಟಿಗಳನ್ನು ಕಳುಹಿಸಿದ. ಆ ಜಟ್ಟಿಗಳು ಸತ್ತರು ಎಂದು ತಿಳಿದ ಮೇಲೆ ತೀರ್ಮಾನ ಮಾಡಿದನಂತೆ, ಪಾಂಡವರು ಮತ್ಸ್ಯನಗರಿಯಲ್ಲೇ ಇರಬೇಕು, ಅವರನ್ನು ಹಿಡಿಯಲು ಒಂದು ಉಪಾಯ ಎಂಬುದಾಗಿ ಭಾವಿಸಿ ತ್ರಿಗರ್ತಾದಿಗಳನ್ನು ಸಿದ್ಧ ಮಾಡಿ ಅವರನ್ನ ಮತ್ಸ್ಯನಗರದ ದಕ್ಷಿಣ ದಿಕ್ಕಿಗೆ ಮುತ್ತುವಂತೆ ಏರ್ಪಡಿಸಿ ತಾನು ಭೀಷ್ಮರನ್ನು, ದ್ರೋಣರನ್ನು, ಕೃಪರನ್ನು, ಅಶ್ವತ್ಥಾಮನನ್ನು, ಕರ್ಣನೇ ಮೊದಲಾಗಿರ್ತಕ್ಕಂಥ ಅವರನ್ನು ಕರೆದುಕೊಂಡು ಉತ್ತರ ದಿಕ್ಕಿಗೆ ಬಂದಿದ್ದಾನೆ. ಆ ಉತ್ತರ ದಿಕ್ಕಿನಲ್ಲಿ ಸಾವಿರಾರು ಗೋವುಗಳನ್ನು ಸೆರೆ ಹಿಡಿದಿದ್ದ. ಇಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ತ್ರಿಗರ್ತಾದಿಗಳ ಮೇಲೆ ಯುದ್ಧ ಮಾಡಲು ವಿರಾಟ ರಾಜ ಸಮಸ್ತ ಸೈನ್ಯ ಸಹಿತನಾಗಿ ಜೊತೆಗೆ ಧರ್ಮರಾಜ ಕಂಕಭಟ್ಟರಾಗಿದ್ದರೆ ಆತನನ್ನು, ವಲರನಾಗಿರುವ ಭೀಮನನ್ನು, ಧಾಮಗ್ರಂಥಿ ತಂತ್ರಿಪಾಲರಾಗಿರುವ ನಕುಲ ಸಹದೇವರನ್ನು ಅಪಾರವಾದ ಸೈನ್ಯವನ್ನು ಕರೆದುಕೊಂಡು ತಾನು ಈ ಕಡೆ ಯುದ್ಧಕ್ಕೆ ಹೋಗಿದ್ದಾನೆ. ಇಲ್ಲಿ ಉತ್ತರ ದಿಕ್ಕಿನ ಗೋವುಗಳನ್ನು ಸೆರೆ ಹಿಡಿದು ಗೋಪಾಲಕರನ್ನೆಲ್ಲ ಹೊಡೆದು ಅನೇಕ ವಿಧವಾದ ಅಪಮಾನಗಳನ್ನು ಮಾಡಿದರೆ ಅವರಲ್ಲಿ ಆ ಗೋಪಾಲಕರಲ್ಲಿ ಅಗ್ರಗಣ್ಯನಾಗಿರ್ತಕ್ಕಂಥ ಒಬ್ಬ ಓಡಿ ಬಂದನಂತೆ ಅರಮನೆಗೆ. ಅರಮನೆಯಲ್ಲಿ ಯಾರು ಇಲ್ಲ, ಉಳಿದವನು ಒಬ್ಬನೇ ಆ ವಿರಾಟನ ಮಗನಾಗಿರ್ತಕ್ಕಂಥ ಉತ್ತರ ಭೂಪ. ಸಾಮಾನ್ಯವಾಗಿ ಉತ್ತರನನ್ನ ಲೋಕದ ಜನಗಳು ಆಡಿಕೊಳ್ಳುವುದುಂಟು, ಕೇವಲ ಅವನು ಮಾತುಗಾರ ಅಂತ. ಚಿಕ್ಕಂದಿನಿಂದಲೂ ಅವನನ್ನ ಹೆಣ್ಣು ಮಕ್ಕಳ ಜೊತೆಯಲ್ಲೇ ಬೆಳೆಸಿರುವುದರಿಂದ ಆತನಿಗೆ ಪ್ರಪಂಚದ ಅನೇಕ ವಿಚಾರಗಳು ತಿಳಿಯಿದೆ. ಅರಮನೆ ಒಳಗಡೆನೇ ಬೆಳೆದ ಹುಡುಗ, ಆತನಿಗೆ ಕೇವಲ ಅವರ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಆಟ ಪಾಠಗಳನ್ನು ಆಡಿ ಅವರ ಜೊತೆಯಲ್ಲೇ ಕಾಲ ಕಳೆದವನಾದ್ದರಿಂದ ಆತ ಕುಳಿತಿರುವಾಗ ಓಡಿ ಬಂದನಂತೆ ಈ ಗೋಪಾಲಕ. ಕೈಗಳನ್ನು ಜೋಡಿಸಿದ, ಮಹಾಸ್ವಾಮಿ ಕಾಪಾಡಬೇಕು ಕಾಪಾಡಬೇಕು. ಉತ್ತರ ಕುಮಾರ ಕೇಳಿದ, ಏನು ಸಮಾಚಾರ ಸ್ವಾಮಿ? ಈ ದುರ್ಯೋಧನಾದಿಗಳು ನಮ್ಮ ಗೋಮಾಳಕ್ಕೆ ಬಂದು ಸಾವಿರಾರು ಗೋವುಗಳನ್ನು ಸೆರೆ ಹಿಡ್ಕೊಂಡು ಹೋಗಿ ಅನೇಕರನ್ನ ಹೊಡೆದು ಬಡದು ಅವಮಾನ ಮಾಡಿ ಅನೇಕ ವಿಧವಾದ ರೀತಿಯಲ್ಲಿ ಹಿಂಸೆಯನ್ನೆಲ್ಲ ಮಾಡುತ್ತಿದ್ದಾರೆ ಸ್ವಾಮಿ. ಉತ್ತರ ಕೇಳಿದ, ಏನು? ಆ ಕೌರವನಿಗೆ ಅಷ್ಟೊಂದು ದುರಹಂಕಾರವೇ, ನಾನೇನು ಸುಮ್ಮನೆ ಇರ್ತೇನೆ, ಇದೋ ಎದ್ದೆ. ಅವನನ್ನು ಸುಮ್ಮನೆ ಬಿಡೋದಿಲ್ಲ, ದುರ್ಲಕ್ಷ

ಪಾಪಿಗಳಾಗಿರ್ತಕ್ಕಂಥ ದುರ್ಯೋಧನಾದಿಗಳನ್ನು ಸುಮ್ಮನೆ ಬಿಡುವುದಿಲ್ಲ. ಅವರಿಗೆಲ್ಲೋ ಕೇಡುಗಾಲ ಬಂದಿದೆ. ಈ ಉತ್ತರನನ್ನು ಕೆಣಕಿ ಅವರು ಬದುಕೋಕೆ ಸಾಧ್ಯವಿಲ್ಲ. ಅವರನ್ನೀಗಲೇ ಸೈನ್ಯ ಸಹಿತರಾಗಿ ಬಂದಿರಬಹುದಾದವರನ್ನೆಲ್ಲರನ್ನು ಸದೆ ಬಿಡಿಸಿ ಬಿಡುತ್ತೇನೆ. ನಾನೇನು ಸಾಮಾನ್ಯನೇ? ಅಲ್ಲಿದ್ದ ಹೆಣ್ಣು ಮಕ್ಕಳೆಲ್ಲರೂ ಓಡಿ ಬಂದು ಸೇರಿದರು. ಉತ್ತರ ಭೂಪಾಲ, ಏನ್ ಸಮಾಚಾರ? ಏನು ಇಲ್ಲ. ಆಹಾ, ದುರ್ಯೋಧನಾದಿಗಳು ಒಬ್ಬ ಮಹಾಪರಾಕ್ರಮಿ ಇಲ್ಲಿದ್ದಾನೆ ಎಂಬುದನ್ನು ತಿಳಿಯದೆ ಸೈನ್ಯ ಸಹಿತರಾಗಿ ಯುದ್ಧಕ್ಕೆ ಬಂದಿದ್ದಾರಂತೆ. ಅವರು ಮಾಡಿರೋದು ಹೇಗಿದೆ ಗೊತ್ತೋ? ಹೇಗಿದೆ ಜವಾನ್?

ಸೆಳೆದನು ಕೇಸರಿಯ ಕೆಣಕಿದನು ಭವರವನು ತೊಡಗಿದನಲ ಕೌರವನ ಕಟ ಮರುಳಾದ ಆ ಕೌರವ ತಿಳಿಯದೆ ಸೈನ್ಯ ಸಹಿತರಾಗಿ ಬಂದಿದ್ದಾನೆ ನನ್ನನ್ನು ಅವನು ಕೆಣಕಿದ್ದು ಮೃತ್ಯುವನ್ನು ಕೆಣಕಿದ ಹಾಗಾಯಿತು ಅಲ್ಲಿದ್ದ ಹೆಣ್ಣು ಮಕ್ಕಳು ಕೇಳಿದರು ಉತ್ತರ ಭೂಪಾಲ ನೀನಿಷ್ಟೆಲ್ಲ ಹೇಳ್ತಿದ್ದೀಯಲ್ಲ ಹಾಗಾದ್ರೆ ಕೌರವರ ಮೇಲೆ ಯುದ್ಧಕ್ಕೆ ಹೋಗ್ತೀಯಾ ಉತ್ತರ ನಕ್ಕ ಏನಂದ್ರಿ ನನ್ನನ್ನ ಯುದ್ಧಕ್ಕೆ ಅಲ್ಲಿಗೆ ಹೋಗ್ತಿದ್ದೀರಂತೀಯ ಈಗ ಗತಿಗಿಲ್ಲದ ಕಾರಣ ಹೋಗಬೇಕಾಗಿದೆ ನಾಡಿನಲ್ಲಿ ಯಾರೂ ಇಲ್ಲವಲ್ಲ ಏನು ಮಾಡಲಿ ಆ ಯುದ್ಧ ಬಂದಿದೆ ಅಂತ ಹೇಳಿ ನಮ್ಮ ತಂದೆ ನಾಡಿನಲ್ಲಿರ್ತಕ್ಕಂತ ಎಲ್ಲ ಗಂಡಸರನ್ನು ಕರ್ಕೊಂಡು ಹೊರಟೋಗಿದ್ದಾರೆ ನಾಡಿನಲ್ಲಿ ಒಬ್ಬ ಗಂಡಸು ಇಲ್ಲವಲ್ಲ ಆಗ ಒಬ್ಬ ಹೆಣ್ಣುಮಗಳು ಹೇಳಿದ್ಲು ಉತ್ತರ ಭೂಪಾಲ ಅದೇನೋ ನಿಜ ಆದ್ರೆ ಒಬ್ಬ ಗಂಡಸು ಇಲ್ಲ ಅಂತೀಯಲ್ಲ ನೀನಿದ್ದೀಯಲ್ಲ ಉತ್ತರ ಕೇಳಿದ ಹೌದು ಹೌದು ಹೌದು ಅಯ್ಯೋ ನಾನು ಮರ್ತೇ ಬಿಟ್ಟಿದ್ದೆ ಅಯ್ಯ ಹಾಗಾದ್ರೆ ನೀನು ಯುದ್ಧ ಮಾಡ್ತೀಯ ಹೆಣ್ಣು ಮಕ್ಕಳೇ ನನಗೆ ಸರಿ ಸಮಾನರಾದವರು ಒಬ್ಬರು ಇಲ್ಲವಲ್ಲ ಅಲ್ಲಿ

ಅಲ್ಲ, ವಿಚಾರ ಮಾಡಿದ್ರೆ ನನ್ನ ಮೇಲೆ ಯುದ್ಧ ಮಾಡೋರು ಯಾರು ಇಲ್ಲ ಅಲ್ಲಿ. ಯಾರಲ್ಲಿ ಯುದ್ಧ ಮಾಡ್ಲಿ? ಕೆಲವರಂತೂ ಬ್ರಾಹ್ಮಣರು, ಇನ್ನು ಕೆಲವರು ವಯಸ್ಸಾಗೋಗ್ಬಿಟ್ಟಿದೆ, ಇನ್ನೇನು ಈಗಲೋ ನಾಳೆನೋ ಸಾಯುವಂತ ಮುದುಕರು, ಇನ್ನು ಕೆಲವರು ಕುಲದಲ್ಲಿ ಬಹಳ ಕೊರತೆಯಾಗಿರೋರು, ಇವರೇ ಧೀರರು ಅನ್ನೋರು ಇನ್ಯಾರಿದ್ದಾರೆ ಹೇಳಿ. ಹಾಗನ್ನುವಾಗ ಈ ಗಲಭೆಯನ್ನು ನೋಡಿ ದ್ರುಪದನಂದಿನಿ ಬಂದಳಂತೆ. ಏನು ಉತ್ತರ ಕುಮಾರ, ಕೌರವರ ಸೈನ್ಯದಲ್ಲಿ ಯಾರು ಯುದ್ಧ ಮಾಡೋ ಧೀರನೇ ಇಲ್ಲ ಅನ್ಕೊಂಡಿದ್ಯಾ? ಯಾರಿದ್ದಾರೆ ಸೈರಂದ್ರಿ? ಅಯ್ಯ, ಇದೇನು ಹೀಗಂದ್ರೆ, ಅಲ್ಲೇನು ಭೀಷ್ಮನಿಲ್ಲವೆ, ದ್ರೋಣನಿಲ್ಲವೆ, ಕರ್ಣನಿಲ್ಲವೆ? ಹಾಗಂದ ಕೂಡಲೇ ಈ ಉತ್ತರ ಅಂದ, ಅವರೆಲ್ಲ ಯಾವ ದೊಡ್ಡ ಮನುಷ್ಯರು ಅಂತ ಮಾತಾಡ್ತಾ ಇದೀಯ ನೀನು? ಅರಿಯದೇ ಗಂಗೆಯನನು ತಾನರಿಯದವನೇ ದ್ರೋಣ, ಕುಲದಲ್ಲಿ ಕೊರತೆ ಎನಿಸಿ ಕರ್ಣನೆಂಬುವನು ಎನಗೆ ಸಮಬಲನೇ. ಅಲ್ಲ, ಆ ಗಂಗೆಯ ಮುದುಕ ಅವನು ನನ್ನನ್ನೇನು ಮಾಡಬಲ್ಲ? ದ್ರೋಣ ಪಾಪ ಪಾಪ ಪಾಪ, ಅವನನ್ನು ಕಂಡ ಕೂಡಲೇ ನನ್ನ ಹೆಸರು ಹೇಳಿದ್ರೆ ತರತರ ನಡ್ಕ ಹೋಗ್ತಾನೆ. ಕರ್ಣ ಅವನು ನೀಚ ಕುಲದಲ್ಲಿ ಹುಟ್ಟಿದವನು, ಅವನು ನನಗೆ ಸಮಾನವಲ್ಲ. ಬರಿಯ ಬಯಲಾಡಂಬರದಿ ಬರೀ ತುರವ ಹಿಡಿದೊಡೆ, ಏನನ್ಕೊಂಡಿದ್ದೀರ ನನ್ನ? ಅವರು ಬರೀ ಗೋವುಗಳನ್ನು ಸರಿ ಹಿಡ್ಕೊಂಡು ಹೋದ್ರೆ ನಾನೇನು ಸುಮ್ಮನೆ ಬಿಟ್ಬಿಡ್ತೀನೇನೆ? ಏನ್ ಮಾಡ್ತೀಯ, ಈಗಲೇ ಹೋಗಿ ನಾನು ಅವ್ರ ಹೆಂಡಂತರನ್ನೆಲ್ಲ ಸರಿ ಹಿಡ್ಕೊಂಡು ಬಂದ್ಬಿಡ್ತೀನಿ. ಆಗ ದ್ರುಪದ ನಂದಿನಿ ಯೋಚನೆ ಮಾಡ್ತಾಳೆ, ಇದೇನು ಈತ ಮಾತನಾಡ್ತಿರೋದೆಲ್ಲ ನಿಜವೇನಾ? ಏನು ಅರ್ಥವೇ ಆಗ್ತಾ ಇಲ್ವಲ್ಲ. ಹೇಗೆ ಅಯ್ಯ, ನೀನು ಇವರನ್ನೆಲ್ಲ ನೋಡಿದ್ದೀಯ, ಆ ಪರಾಕ್ರಮಿಗಳಾಗಿರ್ತಕ್ಕಂಥ ಕರ್ಣ ದ್ರೋಣ ಇವರನ್ನೆಲ್ಲ ಎಂದಾದ್ರೂ ಏನು ಮಾತನಾಡ್ತಿದ್ದೀಯ? ಈಗಲೇ ಹೋದೆ ಎಂದರೆ ರಣರಂಗದ ಮಧ್ಯದಲ್ಲಿ ಧ್ವಜಸ್ತಂಭವನ್ನು ನೆಟ್ಟು ಆ ದ್ರೋಣ ಅಂತಿದ್ದಾನಲ್ಲ ಅವರು ಹೊಟ್ಟೆ ಹೊಡೆದಾಕ್ಬಿಡ್ತೀನಿ, ಕರ್ಣ ಅವನ ಕಿವಿ ಹಿಡಿದು ಹೇಳ್ಕೊಂಡು ಬಂದ್ಬಿಡ್ತೀನಿ, ಭೀಷ್ಮ ಅಂತಿರಲ್ಲ ಆ ಮುದುಕ ಅವನ ಗಡ್ಡ ಹಿಡಿದು ಹಾಕ ಬಂದು ಅವನ ಅಯ್ಯೋ ಬಿಟ್ಬಿಡು ಬಿಟ್ಬಿಡು ಅಂತ ಕೇಳ್ಕೋಬೇಕು, ಹಾಗೆ ಮಾಡಾಕಿ ಬಿಡ್ತೀನಿ. ಅಷ್ಟೇ ಅಲ್ಲ, ಖಡ್ಗವನ್ನು ತೆಗೆದು ನಾನು ಝಳಪಿಸಿದೆ ಎಂದರೆ ಕೂಡಲೇ ಅಕ್ಕಪಕ್ಕದಲ್ಲಿದ್ದವರ ರುಂಡ ಮುಂಡಗಳನ್ನೆಲ್ಲ ತುಂಡು ತುಂಡಾಗಿ ಕೆತ್ತರಿಸಿ ಭೂಮಂಡಲ ಪರ್ಯಂತರೂ ರಂಡಿ ದೇವತೆಗಳಿಗೆ ರಕ್ತ ದೌತಣವನ್ನು ಮಾಡಿಸ್ತೇನೆ ಅಂತ ಆರ್ಭಟಿಸಿ ಕುಣಿದಾಡಿದ. ಹೆಣ್ಣು ಮಕ್ಕಳೆಲ್ಲ ದೂರ ದೂರ ಸರಿದ್ರು. ಕೂಡಲೇ ಈ ಉತ್ತರ ಹೇಳ್ತಾನೆ, ಹೆಣ್ಣು ಮಕ್ಕಳೇ ನೋಡಿದ್ರ ಅಲ್ಲ, ನನ್ನ ಪರಾಕ್ರಮ ನೋಡಿ ನೀವೇ ಇಷ್ಟು ಹೆದರ್ಕೊಂಡ್ರಲ್ಲ, ಇನ್ನು ದುರ್ಯೋಧನಾದಿಗಳ ಪಾಡೇನು? ಅಯ್ಯ, ಹಾಗಾದ್ರೆ ಈಗ ಯುದ್ಧಕ್ಕೆ ಹೋಗ್ತೀಯ? ಹೋಗೋದೆ, ಬಿಡ್ತೇನಾ? ಈಗಲೇ ಹೋಗ್ತಿದ್ದೆ. ಆದರೆ ಒಂದು ವ್ಯತ್ಯಾಸ. ಏನು ಮಹಾರಾಯ ವ್ಯತ್ಯಾಸ? ಏನು ಇಲ್ಲ, ಮೊನ್ನಿನ ಯುದ್ಧದಲ್ಲಿ ಮಾತ್ರ ನನ್ನ ಸಾರಥಿ ಇದ್ದ ಒಬ್ಬ, ಆ ಸಾರಥಿ ಸತ್ತೋದ. ಅವನಿಲ್ಲದೆ ಇರೋದ್ರಿಂದ ನನಗೆ ಬಹಳ ಕೊರತೆಯಾಗಿದೆ. ಅವನೊಪ್ಪನಿದ್ದರೆ ಇವರನ್ನೆಲ್ಲರನ್ನು ಸರಿಸಮಾನವಿಲ್ಲದ ಧೀರನಂತೆ ಕೊಂದು ಹಾಕ್ಬಿಡ್ತಿದ್ದೆ. ಈ ಆರ್ಭಟವನ್ನು ದೂರದಿಂದ ನೋಡುತ್ತಿದ್ದಂಥ ಬೃಹನ್ನಳ ವೇಷಧಾರಿಯಾದ ಅರ್ಜುನ ದ್ರುಪದನಂದಿನಿಯನ್ನು ಮೆಲ್ಲನೆ ಕರೆದನಂತೆ. ಕರೆದು ಹೇಳುತ್ತಿದ್ದಾನೆ, ಇದು ಒಳ್ಳೆಯ ಸಮಯ, ನಾವು ಇವರಿಗೆ ಸಹಾಯವನ್ನು ಮಾಡಿದರೆ ಇವರ ಮನೆಯಲ್ಲಿ ವಾಸ ಮಾಡಿದ ಉಪಕಾರಕ್ಕೆ ಸ್ವಲ್ಪವಾದರೂ ನಾವು ಕಾರ್ಯವನ್ನು ಮಾಡಿ ತೋರಿದಂತಾಗುತ್ತೆ. ಹೋಗು, ಸಾರಥಿಯಿಲ್ಲ ಅಂತ ಹೇಳುತ್ತಿದ್ದಾನಲ್ಲ, ಯಾವ ರೀತಿಯಲ್ಲಾದರೂ ನನ್ನನ್ನು ಪ್ರಾರ್ಥನೆ ಮಾಡುವಂತೆ ಅವನಿಗೆ ಸೂಚನೆಯನ್ನು ಕೊಡು, ನಾನು ಸಾರಥಿಯಾಗಿ ಹೋಗಿ ಈತನ ಕಾರ್ಯವನ್ನು ಮಾಡಿಕೊಡ್ತೇನೆ. ಪತಿಯ ಮಾತನ್ನು ಕೇಳಿದ ದ್ರುಪದ ನಂದಿನಿ ಮೆಲ್ಲನೆ ಬಂದವಳಾಗಿ ಆ ಗುಂಪಿನಲ್ಲಿ ಮತ್ತೆ ಸೇರಿದಳು. ಈ ಭೂಪಾಲನ ಮಾತು ಹಾಗೆ ಇತ್ತು, ಏನು ಮಾಡಲಿ, ಸರಿಯಾದ ಒಬ್ಬ ಸಾರಥಿ ಇಲ್ಲವಲ್ಲ. ಸಾರಥಿ ಇಲ್ಲ ಅಂದಾಗ ಸೈರಂಧ್ರಿಯಾದ ದ್ರುಪದ ನಂದಿನಿ ಹೇಳುತ್ತಿದ್ದಾಳೆ, ರಾಜಕುಮಾರ ನನಗೊಬ್ಬ ಗೊತ್ತಿದ್ದಾನೆ. ಯಾರು ಯಾರು ಯಾರು ಹೇಳು, ಯಾರು ಹೇಳು? ಯಾರು ಇಲ್ಲ, ಹಿಂದೆ ಅರ್ಜುನನ ಜೊತೆಯಲ್ಲಿ ಕಾಂಡವನ ದಹನ ಕಾಲದಲ್ಲಿ ಬಹುವಿಧವಾಗಿ ಸಹಾಯವನ್ನು ಮಾಡಿದ ಸಾರಥಿ ಎಂದರೆ ಬೃಹನ್ನಳ. ರಾಜಕುಮಾರನಕ್ಕ ಅಲ್ಲ, ಅವನ ಗಂಡು ಅಲ್ಲ ಹೆಣ್ಣು ಅಲ್ಲ, ಅವನ್ನ ಕರ್ಕೊಂಡು ಯುದ್ಧ ಮಾಡುವಂತೀಯ? ಏನ್ ಮಾತನಾಡ್ತೀಯ ಸೈರಂದ್ರಿ? ಹಾಗಲ್ಲ ರಾಜಕುಮಾರ, ನಿಜವಾಗ್ಲೂ ಆತ ಮಹಾಸಾರಥಿಯೇ. ಸರಿ, ಈಗ ಸಮಯವಾಗಿದೆ, ಆದ್ದರಿಂದ ನಿನ್ನ ತಂಗಿಯಾಗಿರುವ ಉತ್ತರೆಯನ್ನು ಕಳುಹಿಸು, ಆ ಉತ್ತರ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಕರೆದುಕೊಂಡು ಬರಲಿ. ಏನೋ ನೀನ್ ಹೇಳ್ತಾ ಇದ್ದೀಯ ಅಂತ ಹೋಗ್ತಾ ಇದ್ದೀನಿ. ಆ ಸಹೋದರಿ, ಉತ್ತರ ಬಂದಲಂತೆ. ಏನೇನ? ಹೋಗಮ್ಮ, ನಿನಗೆ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದಾನಲ್ಲ ಆ ಯಾರ ಬೃಹನ್ನಣ, ಅವನನ್ನು ಕರೆದುಕೊಂಡು ಬಾ ನನಗೆ ಸಾರಥಿಯಾಗುವಂತೆ. ಹಾಗನ್ನುವಾಗ ಉತ್ತರೆಯು ನೇರವಾಗಿ ಅರ್ಜುನನ ಬಳಿಗೆ ಬರ್ತಾ ಇದ್ದಾಳೆ. ಗುರುಗಳೇ, ಗುರುದೇವ,

ಗುರುದೇವ, ನಮ್ಮ ನಾಡಿನ ಮೇಲೆ ದಂಡೆತ್ತಿ ಬಂದಿರುವ ಆ ಹಗೆಯರಿಂದ ಅವಮಾನವಾಗುತ್ತಿದೆ. ಸಾವಿರಾರು ಗೋವುಗಳನ್ನು ಸೆರೆ ಹಿಡಿದು ನಾಡಿನ ಜನಗಳಿಗೆ ಇಲ್ಲ ಸಲ್ಲದ ಅಪಮಾನ ಮಾಡುವ ತೆರದಲ್ಲಿ ಅವರು ನಡೆಯುತ್ತಿದ್ದಾರೆ. ದಯಮಾಡಿ ಸಹಾಯ ಮಾಡಬೇಕು ಗುರುಗಳೇ. ಪಾರ್ಥ ಕೇಳಿದ, ಏನಾಗಬೇಕಮ್ಮ? ನಮ್ಮ ಅಣ್ಣನಾಗಿರ್ತಕ್ಕಂಥ ಉತ್ತರ ಭೂಪಾಲನಿಗೆ ನೀನು ಸಾರಥಿಯಾಗಿ ಯುದ್ಧದಲ್ಲಿ ಜಯವನ್ನು ಗಳಿಸಿಕೊಡಬೇಕು, ಇದು ನನ್ನ ಪ್ರಾರ್ಥನೆ. ಅರ್ಜುನ ಬಹುಕಾಲ ಯೋಚನೆಯನ್ನು ಮಾಡಿದವನಂತಾಗಿ, ತಥಾಸ್ತು ನಡಿತಾಯಿ, ನಿನ್ನ ಮಾತನ್ನು ನಾನು ಎಂದಿಗೂ ಮೀರುವನಲ್ಲ. ಪುತ್ರ ವಾತ್ಸಲ್ಯವನ್ನು ಕೂಡಿದ ನಾನು ಅದೇ ಅಭಿಮಾನದಿಂದಲೇ ಯುದ್ಧದಲ್ಲಿ ಜಯವನ್ನು ಗಳಿಸಿಕೊಡ್ತೇನೆ, ನಡೆ. ಕರತಂದಿದ್ದಾಳೆ. ಉತ್ತರ ನೋಡಿದ, ಬಾ ಬಾ ಬೃಹನ್ನಳೆ, ಬಾ ಬಾ. ನೀನು ಯುದ್ಧವನ್ನು ನೋಡಿದ್ದೀಯೋ? ಸ್ವಾಮಿ, ಯುದ್ಧ ಮಾಡಿದವರನ್ನೆಲ್ಲ ನೋಡಿದ್ದೇನೆ. ನೀನೇನು ಭಯಪಡಬೇಡ, ಈಗ ಸಮಯ ಬಂದಿದೆಯಾದ್ದರಿಂದ ನೀನು ಸಾರಥಿಯಾಗಿರು, ನಾನು ಯುದ್ಧದಲ್ಲಿ ಜಯವನ್ನು ಗಳಿಸ್ತೇನೆ. ಆಗಬಹುದು. ನೋಡು, ಸಂಗೀತ ಹಾಡುವಾಗ ಒಂದು ತಾಳ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಯುದ್ಧದಲ್ಲಿ ತಲೆ ಹೋಯ್ತೋ ಹೊರಟೇ ಹೋಗುತ್ತೆ, ಎಚ್ಚರಿಕೆ. ಅರ್ಜುನ ಹೇಳಿದ, ಉತ್ತರ ಕುಮಾರ, ನೀನಿರುವಾಗ ನನಗೇನು ಭಯ? ಹೌದು, ನಿನಗೇನು ಭಯವಿಲ್ಲ, ನೀನು ಸಾರಥಿಯಾಗಿದ್ದರೆ ಸಾಕು, ನಾನೀಗಲೇ ಹೋಗಿ ದುರದಲ್ಲಿ ಜಯವನ್ನು ಗಳಿಸಿ ಬರ್ತೇನೆ. ಯಾರಲ್ಲಿ ಸಖಿಯರೆ, ಎಲ್ಲರೂ ಸಿದ್ಧರಾಗಿ ಅಂತ ಎಲ್ಲ ಹೆಣ್ಣು ಮಕ್ಕಳನ್ನು ಕರೆದಿದ್ದೆ. ಇದೋ ನಾನು ಯುದ್ಧರಂಗಕ್ಕೆ ಹೋಗ್ತಾ ಇದ್ದೇನೆ, ಈಗಲೇ ಹೋದವನಾಗಿ ಅಲ್ಲಿರುವವರನ್ನು ಎಲ್ಲರನ್ನೂ ಸಜ ಬಡದು ಬಿಡ್ತೇನೆ. ನಮ್ಮ ಎದುರಾಗಿ ನಿಂತವರು ಒಬ್ಬರನ್ನು ಉಳಿಸದಂತೆ ನಾಶ ಮಾಡಿ ಬರ್ತೇನೆ. ಆದ್ದರಿಂದ ನೀವು ಯಾರು ಹೆದರ್ಕೋಬೇಡಿ, ಹೆಣ್ಣು ಮಕ್ಕಳೇ ಹೋಗಿ ಬರಲೇ, ಹೋಗಿ ಬಾರ ರಾಜಕುಮಾರ. ಹೌದು, ನಾನು ಯುದ್ಧರಂಗಕ್ಕೆ ಹೋದ ಮೇಲೆ ಬಹುಕಾಲ ನಾನು ನಿಮ್ಮನ್ನು ಅಗಲಿ ಇರ್ತೇನೆ, ಆದ್ದರಿಂದ ನಾನು ಹೊರಟೋದೆ ಅಂತ ನಿಮಗೆಲ್ಲ ಬಹಳ ಬೇಸರ ದುಃಖ ಆಗುತ್ತಲ್ವೇ? ಅದರಲ್ಲಿ ಒಬ್ಬಾಕೆ ಹೇಳ್ತಾಳೆ, ರಾಜಕುಮಾರ, ನೀನು ಹೋದೆ ಅಂತ ನಮಗೇನೂ ಬೇಸರವಿಲ್ಲ, ನೀನು ಯುದ್ಧದಲ್ಲಿ ಜಯ ಗಳಿಸಿದ್ರೆ ಸಾಕು. ಉತ್ತರ ಅಂದ, ಏನಂದೇ, ನಾನು ಹೋದ್ರೆ ನಿನಗೆ ಬೇಸರವೇ ಇಲ್ವಾ? ಹಾಗಾದ್ರೆ ನಾನು ಯುದ್ಧಕ್ಕೆ ಹೋಗಲ್ಲ, ಏನ್ ಮಾಡ್ತೀಯ? ಕೂಡಲೇ ಸೈರಂಧ್ರಿ ಓಡ್ ಬಂದು ಹೇಳಿದಂತೆ, ರಾಜಕುಮಾರ, ಇದೇನಿದು ಮಾತನಾಡಲು ಸಮಯವಲ್ಲ, ಈಗಾಗಲೇ ಶತ್ರುಗಳು ನಮ್ಮ ಗೋವುಗಳನ್ನೆಲ್ಲ ಕರೆದುಕೊಂಡು ಹೋಗ್ತಿರ್ತಾರೆ, ನೀನು ಮೌನವಾಗಿ ಇಲ್ಲಿ ಕುಳಿತರೆ ಹೇಗೆ? ಹೌದು, ಅದು ಸಾಧ್ಯವೇ ಇಲ್ಲ. ಸಾರಥಿ, ರಥವನ್ನು ಸಿದ್ಧ ಮಾಡು, ಈಗಲೇ ಹೊರಟೆ, ಹೆಣ್ಮಕ್ಕಳೇ ಎಲ್ಲ ಬನ್ನಿ. ಇದೋ ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಆದ್ರಿಂದ ನನ್ನನ್ನ ಕಳುಹಿಸಲಿಕ್ಕೆ ಆರತಿ ಎತ್ತಿ. ಆರತಿ ಎತ್ತಿ ಅಂದಾಗ ಹೆಣ್ಣು ಮಕ್ಕಳಂದ್ರು, ಆಯ್ತು ಹೋಗಬೇಗ ಬನ್ನಿ ಅಂತ ಓಡಿ ಹೋಗಿ ಆರತಿ ಅಂತಂದು ಆರತಿ ಎತ್ತಿದ್ರಂತೆ. ಇವನೇಂದ, ಏನು ಸುಮ್ಮನೆ ಆರತಿ ಎತ್ತಾ ಇದ್ರೆ, ಹಾಡು ಹೇಳಿ, ಹಾಡು ಹೇಳಿ ಆರತಿ ಎತ್ತಿ ನನ್ನ ಕಳಿಸಬೇಕು. ಉತ್ತರ ಕುಮಾರ, ನಮಗೆ ಯಾರಿಗೂ ಹಾಡೋಕ್ ಬರಲ್ಲ, ನಾನೇ ಹಾಡ್.

ಸಾಕು ಸಾಕು, ಆರತಿ ಎತ್ತಿದ್ದಾಯ್ತು. ಹೆಣ್ಣು ಮಕ್ಕಳೇ, ನೀವೆಲ್ಲರೂ ಎಚ್ಚರಿಕೆಯಿಂದಿರಿ. ಈಗಲೇ ಹೋಗಿ ನಾನು ಆ ದುರ್ಯೋಧನಾದಗಳನ್ನೆಲ್ಲ ಸದಪಡೆದು ನಮ್ಮ ಗೋಧನವನ್ನೆಲ್ಲ ಬಿಡಿಸಿಕೊಂಡು ಜಾಗೃತಿಯಾಗಿ ಹಿಂತಿರುಗಿ ಬರ್ತೇನೆ. ಸಾರಥಿ ನಡೇ. ಪಾರ್ಥನು ಉತ್ತಮವಾದ ಅಶ್ವಗಳನ್ನ ರಥಕ್ಕೆ ಕಟ್ಟಿದ್ದಾನೆ. ಕುಮಾರನು ಬರುವುದನ್ನೇ ಎದುರು ನೋಡುತ್ತಿರುವಾಗ ಬಂದ ರಾಜಕುಮಾರ ನೇರವಾಗಿ ರಥವನ್ನು ಹತ್ತಿದ, ಸುತ್ತಲೂ ನೋಡುತ್ತಿದ್ದಾನೆ. ಆ ಸಾರಥಿ ನಡೇ. ಪಾರ್ಥನು ಚಬುಕನ್ನು ತೆಗೆದು ಕುದುರೆಗೆ ಒಂದು ಪೆಟ್ಟು ಢಮ್ಮನೆ ಹೊಡೆದ ಕೂಡಲೇ ಭರ್ರನ್ನು ಹೊರಟಂತೆ. ಹೊರಟ್ರೆ ಕೂತಿದ್ದ ಈ ರಾಜಕುಮಾರ ಹಾಗೆ ಧಡಕ್ಕನ ಹಿಂದಕ್ಕೆ ಬಿದ್ದ. ಬಿದ್ದವನೇ, ಸಾರಥಿ ಏನೇ ರಥ ಹಿಂಗೆ ಓಡಿಸ್ತಾ ಇದೀಯಾ? ಏನು ಇಷ್ಟೊಂದು ಅವಸರವಾಗಿ ಓಡಿಸ್ತಾ ಇದೀಯಾ? ಏಕೆ ರಾಜಕುಮಾರ? ಅಲ್ಲ, ನಾನು ನೋಡಬೇಕು ಅಂತ ಎಷ್ಟೊಂದು ಜನ ಊರಿನಲ್ಲೇ ಕಾದಿದ್ದಾರೆ. ನೀನು ಅವ್ರ ಎದುರಿಗೆಲ್ಲ ಭರ್ರನ್ನು ಓಡಿಸ್ತಾ ಇದೆಯಲ್ಲ, ನಿಧಾನವಾಗಿ ಹೋಗು. ಸಾರಥಿ ನಗುತ್ತಾ ಹೇಳ್ತಾನೆ, ಇದೇನ ಅನ್ಯಾಯ ರಾಜಕುಮಾರ? ನಾವು ಹೋಗುತ್ತಿರುವುದು ಸಮರಕ್ಕೆ, ನೀನೇನು ಎಲ್ಲರನ್ನು ಉತ್ಸವ ಮಾಡಿಸ್ತಿದ್ದೀಯೋ? ಸಾಧ್ಯವೇ ಇಲ್ಲ, ಹೋಗಲೇಬೇಕು. ಇದೇನು ಈಗ ರಥ ಓಡಿಸ್ತಾ ಇದೆಯಾ? ನಿಧಾನ ನಿಧಾನ ಅನ್ನುವುದರೊಳಗಾಗಿ ಬರುತ್ತಿದೆಯಂತೆ ಧನ ದಂಡ.

ಈ ರಥವು ದಡ ದಡ ದಡದನ್ನು ಧಾವಿಸಿ ಬರುತ್ತಿದ್ದರೆ ಪಾರ್ಥನ ಕೈ ಚಳಕದಿಂದ ಆ ತುರಗಗಳು ನಾಗಾಲೋಟದಲ್ಲಿ ಓಡುತ್ತಿದ್ದರೆ ಗಡಗಡ ನಡುಗುವ ರಥದಲ್ಲಿ ಆ ಕಡೆ ಈ ಕಡೆ ಇಕ್ಕಡೆಗಳಲ್ಲಿ ಕೈಗಳಿಂದ ಹಿಡ್ಕೊಂಡು ರಾಜಕುಮಾರ ಇದೇನು ಸಾರಥಿ ಹೀಗೆ ಓಡಿಸ್ತಾ ಇದೆಯಾ ರಥವನ್ನ ಅನ್ನುವಾಗ ರಥ ಬರ್ತಾ ಬರ್ತಾ ಬರ್ತಾ ರಣರಂಗದ ಹತ್ತಿರಕ್ಕೆ ಬರ್ತಾ ಇದೆ. ತಲೆ ಎತ್ತಿ ನೋಡಿದ ಆ ಸೈನ್ಯವನ್ನ, ಆ ಕುರು ಸೈನ್ಯವು ಸಾಲಾಗಿ ನಿಂತಿರುವುದನ್ನು ನೋಡ್ತಾ ಇದ್ದಾನೆ. ಆ ನೋಡ್ತಾ ನೋಡ್ತಾ ಹೇಳಿದನಂತೆ, ಹೇ ಸಾರಥಿ, ನಿನ್ನ ರಣರಂಗಕ್ಕೆ ಕರ್ಕೊಂಡು ಹೋಗು ಅಂದ್ರೆ ಸಮುದ್ರಕ್ಕೆ ಕರ್ಕೊಂಡು ಬರ್ತಿದ್ಯೋ? ಆಗ ಪಾರ್ಥ ನಗಿತ ಹೇಳ್ತಿದ್ದಾನೆ, ಕುಮಾರ, ಇದು ಸಮುದ್ರವಲ್ಲ, ಶತ್ರು ಸೈನ್ಯದ ತಲೆ. ಆ ತಲೆಯ ಅಲೆಯು ಸಾಗರದ ಅಲೆಯಂತೆ ಕಾಣ್ತಾ ಇದೆ. ಉತ್ತರ ಅಂದ ಸಾರಥಿ, ಏನಂದೆ ಅಲ್ಲಿ ಅಲ್ಲಿ ಕಾಣ್ತಾ ಇರೋದು ಶತ್ರುಗಳ ಸೈನ್ಯನ? ಹೌದು. ಮತ್ತೇನಂದ್ಕೊಂಡೆ? ಹಾ, ಹಾಗಾದ್ರೆ ಇಷ್ಟೊಂದು ಜನ ಇದ್ದಾರ? ಎಲ್ಲಿ ಎಲ್ಲಿ ಎಲ್ಲಿಗೆ ಹೋಗ್ತಾ ಇದೀಯಾ? ಇದೋ ರಣದ ಹತ್ತಿರಕ್ಕೆ ಹೋಗ್ತಾ ಇದ್ದೇನೆ, ಮಧ್ಯದಲ್ಲಿ ರಥವನ್ನು ಸ್ಥಾಪಿಸುತ್ತೇನೆ. ಕುಮಾರ, ನೀನು ನಿನ್ನ ಪರಾಕ್ರಮವನ್ನು ತೋರು. ನೋಡುತ್ತಿದ್ದಂಥ ಉತ್ತರನಿಗಾಗಲೇ ಕೈಕಾಲುಗಳು ಗಡಗಡಗಡ ನಡುಗಲಾರಂಭಿಸಿದವಂತೆ. ನಡುಗಲಾರಂಭಿಸಿದ ಕೂಡಲೇ ಏನು ಮಾಡಿದ? ಸಾರಥಿ, ರಥ ನಿಲ್ಲಿಸು, ರಥ ನಿಲ್ಲಿಸು. ಕುಮಾರ, ಮುಂದೋಡುತ್ತಿರುವ ಈ ರಥವನ್ನ ನಿಲ್ಲಿಸಿಯಾಗಲಿ ಹಿಂತಿರುಗಿಸಲಾಗಲು ಸಾಧ್ಯವೇ ಇಲ್ಲ. ಅಯ್ಯೋ ಸಾರಥಿ, ನಾನು ಈ ಸೈನ್ಯ ಇಂಥ ಸೈನ್ಯ ನೋಡಿದ್ದೇ ಇಲ್ಲ. ದಯಮಾಡಿ ರಥವನ್ನು ಹಿಂದಕ್ಕೆ ತಿರುಗಿಸು, ನನಗೆ ಭಯವಾಗ್ತಾ ಇದೆ, ಭಯವಾಗ್ತಾ ಇದೆ. ಕುಮಾರ,

ವೃದ್ಧನು, ಉಭಯ ಕುಲಾಪಿತ ಮಹನೀಯನಾಗಿರುವ ಭೀಷ್ಮ, ಆತನ ಪಕ್ಕದಲ್ಲಿ ಶಿವಸ್ವರೂಪಿಗಳಾಗಿ ಕುಳಿತಿರತಕ್ಕಂಥ ದ್ರೋಣರು, ಫಲಪಳೆದ ಹೊಳವ ಕರ್ಣ ಕುಂಡಲಗಳ ಕವಚ ಸಹಿತವಾಗಿ ಕುಳಿತಿರುವವನೇ ಕರ್ಣ, ಮೇಲೆ ಉರಗ ಪಥಾಕಿಯಲ್ಲಿ ಸ್ವರ್ಣ ಕವಚವನ್ನು ಧರಿಸಿ ಧೀರೋದ್ಧಾತರಾಗಿ ಕುಳಿತಿರತಕ್ಕಂಥ ಅವನೇ ನಾಯಕನಾದ ದುರ್ಯೋಧನ, ಅವನ ಪಕ್ಕದಲ್ಲಿರ್ತಕ್ಕಂಥ ಅವನೇ ಅಶ್ವತ್ಥಾಮ ಗುರುಪುತ್ರ. ಇನ್ನು ಈ ಸೈನ್ಯ, ಸಾರಥಿ, ನಾನು ಇವರನ್ನೆಲ್ಲ ಎಂದೂ ನೋಡಿರಲಿಲ್ಲ, ನೋಡಿದ್ದೇ ಚಿತ್ರಪಟದಲ್ಲಿ. ಬೇಗ ರಥವನ್ನು ತಿರುಗಿಸು. ಸಾಧ್ಯವಿಲ್ಲ ರಾಜಕುಮಾರ, ಮುಂದಿಟ್ಟ ಹೆಜ್ಜೆಯನ್ನು ನಾನು ಹಿಂದೆ ಕೆಡುವನೇ ಅಲ್ಲ, ಆದ್ದರಿಂದ ಆ ರಥವನ್ನು ನಾನು ಹಿಂದೆ ತಿರುಗಿಸಲು ಸಾಧ್ಯವಿಲ್ಲ. ಹಾಗಂದಾಗಿ ತಂದ ತಿರುಗಿಸೋದಿಲ್ವಾ? ತಿರುಗಿಸೋದಿಲ್ಲ. ನೀ ತಿರುಗಿಸೋದಿಲ್ಲ ಅಂದ್ರೆ ನಾನು ರಥದಿಂದ ಹಾರು ಬಿಡ್ತೇನೆ. ಎಲ್ಲಿ ಹಾರು ನೋಡೋಣ ಅಂದರೆ ಭಯದಿಂದ ಕೂಡಿದ ಉತ್ತರ ರಥದಿಂದ ಧಡಕ್ಕೆ ಹಾರೇ ಬಿಟ್ಟಂತೆ. ಮಹಾನುಭಾವನಾದ ಪಾರ್ಥ ಒಂದೇ ಸಲದಲ್ಲಿ ಓಡುವ ಕುದುರೆಗಳ ಲಗಾಮನ್ನು ಮತ್ತು ಹಾರುತ್ತಿರುವ ಆ ರಾಜಕುಮಾರನ ಉತ್ತರೀಯವನ್ನು ಎರಡನ್ನೂ ಒಂದೇ ಸಲ ಜಗ್ಗಿ ಹಿಡಿದ. ರಥವನ್ನು ನಿಲ್ಲಿಸಿ ಕೆಳಗಿಳಿದ, ಏಕೆ ಹೀಗೆ ಭಯಪಡುತ್ತಿರುವೆ? ಕೇಳು, ಅಡಿಗಡಿಗೆ ಮುಂದಿಡಲು ಅಶ್ವಮೇಧ ಫಲ. ಅಷ್ಟೇ ಅಲ್ಲ, ರಣದಲ್ಲಿ ನೀನೇನಾದರೂ ಯುದ್ಧರಂಗದಲ್ಲಿ ಸತ್ತದಿಯಾದರೆ ದೇವಲೋಕದಲ್ಲಿ ಹೆಣ್ಣು ಮಕ್ಕಳೆಲ್ಲರೂ ಆ ಗಂಧರ್ವ ಕನ್ನಿಕೆಯರು ನಿನ್ನನ್ನು ಬಹುವಿಧವಾಗಿ ಓಲೈಸಿ ಸಂತೋಷ ಪಡುವಂತೆ ತಾವು ಸೇವೆಯನ್ನು ಮಾಡುತ್ತಾರೆ. ಇವನಂದ, ಬೇಡ ಬೇಡ, ನನಗದೆಲ್ಲ ಬೇಡವೇ ಬೇಡ. ಇಲ್ಲಿಂದ ಸತ್ತು ಸ್ವರ್ಗಕ್ಕೆ ಹೋಗಿ ಆ ಹೆಣ್ಮಕ್ಳು ಸೇವೆ ಮಾಡೋಕ್ಕಿಂತ ನಮ್ಮ ಅರಮನೆಯಲ್ಲಿ ಇರೋರೇ ನನಗೆ ಸಾಕು. ನೀನೇನೋ ಫಲ ಅಂದಲ್ಲ, ಯಾಗ ಫಲ, ಬದುಕಿರೋವಾಗಲೇ ಅರಮನೆಯಲ್ಲಿ ಮಾಡಿಕೊಂಡ್ರು ಆಗುತ್ತೆ. ಅಮ್ಮ ಸಾರ್ಥಿ, ನೀನು ಬಹಳ ಒಳ್ಳೆಯವನಲ್ಲ, ನನ್ನ ಮಾತು ಕೇಳು. ನೀನೇನಾದರೂ ರಥ ಹಿಂದಕ್ಕೆ ತಿರುಗಿಸ್ಕೊಂಡು ಮನೆಗೆ ಬಂದ್ಬಿಟ್ಟು ನನ್ನ ಬಿಟ್ಟುಬಿಟ್ರೆ ನಮ್ಮಮ್ಮನಿಗೆ ಹೇಳಿ ನಿನಗೆ ಬೇಕಾದೆಲ್ಲ ಕೊಡಿಸ್ತೇನೆ. ನಿನಗೇನೇನು ಬೇಕೋ ಎಲ್ಲ ಕೊಡಿಸ್ತೇನೆ. ನನ್ನನ್ನು ಬಿಟ್ಟುಬಿಡಪ್ಪ, ಬಿಡುವುದೇ. ಹಾಗಾದರೆ ನೀನಲ್ಲಿ ಜಂಬ ಕೊಚ್ಚಿದೆಯಲ್ಲ, ಏನು ಬೇಕಾದರೂ ಮಾಡ್ತೇನೆ ಅಂತ ಯಾಕೆ? ಉತ್ತರ ಅಂದ, ಅದು ನನಗೆ ಅಭ್ಯಾಸ. ನಾನು ಹೆಣ್ಮಕ್ಳ ಎದುರಲ್ಲಿ ಹಂಗೆ ಮಾತನಾಡಿ ನನಗೆ ಅಭ್ಯಾಸ. ಅಯ್ಯ, ನನ್ನಿಂದ ಆಗಲ್ಲ, ನನ್ನನ್ನು ಬಿಟ್ಟುಬಿಡು. ಆಗುವುದಿಲ್ಲ, ಹಾಗೆಂದರೆ ಈ ಚಬಕಿನಿಂದ ಇದೋ ಎಂಬುದಾಗ ಒಂದು ಪೆಟ್ಟನ್ನು ಫೇಡನ್ನು ಹೊಡೆದನಂತೆ. ಇವನೊಳಗೆ ಪ್ರಾರಂಭ ಹೊಡಿತೀಯ, ಕಂಡವ್ರ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಹೊಡಿತೀಯ, ತಾಳು ತಾಳು. ನಮ್ದು ಅಪ್ಪ ಬರಲಿ, ನಿನಗೆ ಹೇಳ್ತೇನೆ. ಅಯ್ಯೋ ರಾಜಕುಮಾರ, ಇದೇನಿದು? ನಿನಗೆ ತರವಲ್ಲ, ತರಬ

ರಾಜಕುಮಾರ, ರಣದಿಂದ ಓಡುವುದು ನ್ಯಾಯವಲ್ಲ, ನಿಲ್ಲು. ಆಗ ಗಡಗಡನೆ ನಡುಗುತ್ತ, ಅಯ್ಯ ನನಗೆ ಏನು ಗೊತ್ತಿಲ್ಲ ಕಣಯ್ಯ, ನೀನು ಕರ್ಕೊಂಡು ಹೋಗಿ ನನ್ನನ್ನು ಅವರ ಮುಂದೆ ಎಲ್ಲರ ಎದುರಿನಲ್ಲಿ ನಿಲ್ಲಿಸಿ ನನ್ನನ್ನು ಸಾಯಿಸೋದಕ್ಕಿಂತಲೂ ನಿನಗಿಷ್ಟವಿದ್ರೆ ನೀನೇ ನನ್ನನ್ನು ಕೊಂದುಬಿಡು. ಕುಮಾರ, ನಿನಗೆ ಯುದ್ಧ ಮಾಡಲು ಬರುವುದಿಲ್ಲವೇ? ಅಯ್ಯ ನನಗೆ ಅಭ್ಯಾಸವೇ ಇಲ್ಲ, ಅಭ್ಯಾಸವೂ ಇಲ್ಲ. ದ್ರೋಣನನ್ನ ಎತ್ತಿ ಹೊಡೆದು ಬಿಡ್ತೇನೆ, ಆ ಭೀಷ್ಮನನ್ನು ಗಡ್ಡ ಹಿಡ್ಕೊಂಡು ಬರ್ತೇನೆ ಅಂತ ಏನೇನೋ ಹೇಳಿದೆಯಲ್ಲ, ಅದೆಲ್ಲ ಹೇಳಿದೆ, ಆದರೆ ಅದು ನನ್ನಿಂದ ಸಾಧ್ಯವೇ ಇಲ್ಲ. ಹಾಗಾದರೆ ನೀನು ಯುದ್ಧ ಮಾಡಲು ಸಾಧ್ಯವಿಲ್ಲ ಅನ್ನುವುದಾದರೆ ನಾನು ಹೇಳಿದಂತೆ ಮಾಡು, ಬಾ ರಥದಲ್ಲಿ ಕುಳಿತುಕೋ ಎಂಬುದಾಗಿ ಕರೆತಂದು ಮಹಾನುಭಾವನಾಗಿರ್ತಕ್ಕಂಥ ಪಾರ್ಥ ಆ ಕುಮಾರನನ್ನ ತಂದಿದೆ ರಥದ ಮೇಲೆ ಕೂರಿಸಿದ್ದಾನೆ. ರಥವನ್ನು ಹಿಂತಿರುಗಿಸಿ ಆ ನಗರದ ಕೋಟೆ ಬಾಗಿಲಿನ ಹೊರಗಡೆಗೆ ತಮ್ಮ ಧನುಸ್ಸನ್ನೆಲ್ಲ ಕಟ್ಟಿರುವ ಶಮೀ ವೃಕ್ಷದಡಿಗೆ ಮಹಾನುಭಾವನಾದ ಪಾರ್ಥ ಉತ್ತರನನ್ನು ಕರೆದುಕೊಂಡು ಬಂದಿದ್ದಾನೆ. ರಣರಂಗದಿಂದ ರಥ ಹೋಗುತ್ತಿರುವುದನ್ನು ಕಂಡ ದುರ್ಯೋಧನ, ಯಾರಿರಬಹುದು ಈ ರಥದಿಂದ ಹಿಂದಕ್ಕೆ ಹೋಗುತ್ತಿರುವವನು? ತಾತ, ಇದನ್ನು ನೋಡಿದ್ರೆ ಯಾರೆಂದು ಕಾಣುತ್ತಿದೆ, ಯಾರೆಂದು ಕಾಣುತ್ತಿದೆ ಎನ್ನುವಾಗ ದ್ರೋಣಾಚಾರ್ಯ ಹೇಳುತ್ತಿದ್ದಾರಯ್ಯ, ಆ ರಭಸದಿಂದ ರಥ ಬರುತ್ತಿರುವುದನ್ನು ನೋಡಿದರೆ ಅವನೇ ಪಾರ್ಥನಿರಬಹುದು. ಪಾರ್ಥನೆಂದರೇನು ಸಾಮಾನ್ಯ?

ಮಹಾನಲ್ಲ, ಮಹಾಪರಾಕ್ರಮಶಾಲಿ. ಅವನ ಮಹಾನುಭಾವ, ಅವನನ್ನು ಬಂದಿರತಕ್ಕಂಥ ರೀತಿಯನ್ನು ಕಂಡರೆ ಅವನೀಗ ಯಾರನ್ನು ಬಿಡದೆ ಎಲ್ಲರನ್ನು ಜಯಿಸುತ್ತಾನೆ ಎಂಬುದು ಖಂಡಿತ. ಪಕ್ಕದಲ್ಲಿ ಕರ್ಣ ಇದ್ದ, ಯಾವಾಗಲೂ ನಿಮಗೆ ನಿಮ್ಮ ಶಿಷ್ಯನನ್ನು ಹೊಗಳುವುದೇ ಕರ್ತವ್ಯವೋ? ಕೇವಲ ಆ ಪಾರ್ಥನ ಬರುವಿಕೆಯನ್ನು ಕಂಡ ಮಾತ್ರದಿಂದಲೇ ಅವನೇನು ಬೇಕಾದರೂ ಮಾಡುತ್ತಾನೆ ಎಂಬುದೇ ನಿಮ್ಮ ಅಹಂಕಾರದ ನುಡಿಯೋ? ಗುರುಗಳೇ, ಶಿಷ್ಯನೇ ನಿಜ, ಆದರೂ ಸಹ ಅವನಲ್ಲ, ಯಾರೇ ಬಂದರೂ ಸಹ ಅವನನ್ನು ನಿಮಿಷ ಮಾತ್ರದೊಳಗಾಗಿ ಧ್ವಂಸ ಮಾಡಲು ನಾನು ಸಿದ್ಧನಿದ್ದೇನೆ. ಕೇವಲ ಪಕ್ಷಪಾತದಿಂದ ಇಲ್ಲಿರುವ ಸೈನಿಕರನ್ನೆಲ್ಲರನ್ನ ಅವರ ಉತ್ಸಾಹವನ್ನು ಭಂಗ ಮಾಡುವುದಕ್ಕೆ ಮಾತನಾಡುತ್ತಿದ್ದೀರಾ? ಪಕ್ಕದಲ್ಲಿ ಕೃಪಾಚಾರ್ಯರಿದ್ದರು. ಕರ್ಣ, ಮಾತು ಬಾಯಿಗೆ ಬರುತ್ತೆ ಎಂದು ವಿಶೇಷವಾಗಿ ಮಾತನಾಡಬೇಡ, ಕೇಳು. ಮಹಾನುಭಾವರಾದ ದ್ರೋಣಾಚಾರ್ಯ ಪಕ್ಷಪಾತವನ್ನಲ್ಲ, ಈ ಸಮಯವನ್ನ ಸಂದರ್ಭವನ್ನ ನೋಡಿ ಮಾತನಾಡುತ್ತಿದ್ದಾರೆ. ಹಾಗನ್ನುವಾಗ ಅಶ್ವತ್ಥಾಮ ಬಂದನಂತೆ, ಕರ್ಣ, ನೀನು ಬಹಳವಾಗಿ ಕೊಂಡಾಡುತ್ತಿರುವೆಯಲ್ಲ, ನಿನ್ನನ್ನ ನೀನು ಯಾವ ರಣರಂಗದಲ್ಲಿ ಯುದ್ಧದಲ್ಲಿ ಜಯಿಸಿರುವೆ? ಮಹಾರಥಿಕರೆನಿಸಿಕೊಂಡವರ ಆರುಡನೆ ಯುದ್ಧ ಮಾಡಿರುವೆ? ಸಮಯವನ್ನರಿತು ಈ ಯುದ್ಧರಂಗದಲ್ಲಿ ಹೀಗೆ ಇರಬೇಕು ಎಂಬುದಾಗಿ ಸೂಚಿಸುವುದು ಆಚಾರ್ಯನ ಕರ್ತವ್ಯವಾಗಿದೆ. ಆದ್ದರಿಂದಲೇ ಆ ಮಾತನ್ನಾಡಿದರೆ ನೀನು ಇಷ್ಟು ಮಾತನಾಡುತ್ತಿರುವುದು ತರವಲ್ಲ. ಆಗ ಭೀಷ್ಮರು ಮಧ್ಯಪ್ರವೇಶ ಮಾಡಿ ಸ್ವಲ್ಪ ನಿಧಾನಿಸಿ, ದುರ್ಯೋಧನ, ನಿಮ್ಮ ಗುರುಗಳಾದ ದ್ರೋಣಾಚಾರ್ಯ ಹೇಳಿದ ಮಾತು ಸದ್ಯ. ಆ ಅರ್ಜುನನ ಬರುವಿಕೆಯನ್ನು ಕಂಡಾಗಲೇ ಅವನೆಂಥ ಪರಾಕ್ರಮಶಾಲಿ ಎಂಬುದು ತಿಳಿಯುತ್ತಿದೆ. ಆದ್ದರಿಂದ ನಾವೀಗ ಸಿದ್ಧರಾಗಬೇಕಾದ್ದು ನಮ್ಮ ಕರ್ತವ್ಯ. ದುರ್ಯೋಧನ ಕೇಳಿದ, ತಾತ, ಮತ್ತೊಂದು ವಿಚಾರ ಮರೆತರಿ. ನಾವು ಜೂಜಿನಲ್ಲಿ ತೀರ್ಮಾನ ಮಾಡದಂತ ರೀತಿಯಲ್ಲಿ ಅಜ್ಞಾತವಾಸಕ್ಕೆ ಮುಂಚಿತವಾಗಿ ಸಿಕ್ಕಿದ್ದಾನೆ ಅರ್ಜುನ, ಅಂದ ಮೇಲೆ ಮತ್ತೆ ಅವನು ವನವಾಸಕ್ಕೆ ಹೋಗಬೇಕು. ಭೀಷ್ಮರು ನಕ್ಕರು, ಅಯ್ಯೋ ಹುಚ್ಚ, ಪಾಂಡವರನ್ನು ಅಷ್ಟೊಂದು ತಿಳಿಗೇಡಿಗಳೆಂದು ಭಾವಿಸಿದಿರಾ? ಅದರಲ್ಲಿಯೂ ಧರ್ಮರಾಜನಿರುವಲ್ಲಿ ಯಾವ ರೀತಿಯಾದ ತಪ್ಪು ನಡೆಯಲು ಸಾಧ್ಯವೇ ಇಲ್ಲ. ಹೇಳು, ಅರ್ಜುನ ಈಗ ಬಂದಿದ್ದಾನೆ ಎಂದರೆ ನಾವು ಎಲ್ಲವನ್ನು ಲೆಕ್ಕ ಹಾಕಿಕೊಂಡರೆ ಆಗಾಗ ಬರಬಹುದಾದ ಅಧಿಕ ಮಾಸಾದಿಗಳನ್ನ, ಕಾಲ ಋತು ವರ್ಷ ಮಾಸಗಳನ್ನೆಲ್ಲ ಲೆಕ್ಕ ಹಾಕಿಕೊಂಡರೆ ಪಾಂಡವರಿಗೆ 13 ವರ್ಷ ಕಳೆದು 5 ತಿಂಗಳಾಗಿ 12 ರಾತ್ರಿ ಕಳೆದಿದೆ ಈಗ ಆ ಮಹಾನುಭಾವ ಬಂದಿರುವ ಸಮಯಕ್ಕೆ. ಅಂದ ಮೇಲೆ ನಾವೇನು ಮಾಡೋಕ್ಕಾಗಲ್ಲ, ಈಗ ಬರುವಾತ ಅವನೇ ಎಂಬುದು ತೀರ್ಮಾನವಾಗಿದೆ. ಆದ್ದರಿಂದ ಸ್ವಲ್ಪ ಸೈನ್ಯದೊಡನೆ ನೀನು ಊರಿಗೆ ಹೋಗು, ಸ್ವಲ್ಪ ಸೈನ್ಯವು ಗೋವುಗಳನ್ನು ಕಾಪಾಡಲಿ, ಹಿಂಬಾಲಿಸಿಕೊಂಡು ಬರಲಿ, ಮಿಕ್ಕ ಸೈನ್ಯವೆಲ್ಲ ಯುದ್ಧಕ್ಕೆ ಸಿದ್ಧವಾಗಲಿ. ತಿರುಗಿ ಹೇಳಿದ ಆಚಾರ್ಯರೇ, ದಯಮಾಡಿ ಕ್ಷಮಿಸಬೇಕು. ಆಗ ದ್ರೋಣಾಚಾರ್ಯ ಹೇಳ್ತಾರೆ, ಭೀಷ್ಮರೇ, ನೀವು ಒಂದು ಮಾತಾಡಿದಾಗಲೇ ನಾನು ಶಿಷ್ಯನನ್ನು ಕ್ಷಮಿಸಿದ್ದೇನೆ. ಅಂದ ಮೇಲೆ ಏನಾಗಬೇಕು ಹೇಳಿ. ಏನಿಲ್ಲ, ಮಧ್ಯಭಾಗದಲ್ಲಿ ತಾವು ಅಶ್ವತ್ಥಾಮ ಬಲಗಡೆಗೆ, ಕೃಪಾದಿಗಳು ಹಿಂಭಾಗದಲ್ಲಿ ಎಡಭಾಗದಲ್ಲಿರಲಿ, ಮುಂದೆ ಕರ್ಣನಿರಲಿ, ಹಿಂಭಾಗದಲ್ಲಿ ನಾನು ನಿಂತು ಎಲ್ಲ ರೀತಿಯ ಸೈನ್ಯಗಳ ಸಂರಕ್ಷಣೆಯನ್ನು ಮಾಡುತ್ತೇನೆ ಎಂಬುದಾಗಿ ಯುದ್ಧವನ್ನ ವ್ಯೂಹ ರಚನೆಯನ್ನು ಮಾಡಿಕೊಂಡಿದ್ದೆ. ಸಿದ್ಧರಾಗಿ ನಿಂತಿದ್ದಾರೆ ಕೌರವರು. ಇಲ್ಲಿ ಮಹಾನುಭಾವನಾದಂತ ಪಾರ್ಥ ಮರದಡಿಗೆ ಬಂದಿದ್ದಾನೆ. ಬಂದು ಹೇಳಿದನಂತೆ, ಕುಮಾರ, ಉತ್ತರ. ಸ್ವಾಮಿ, ಯುದ್ಧ ಮಾಡಲು ನಿನ್ನಿಂದ ಆಗುವುದಿಲ್ಲ ಎಂದ ಮೇಲೆ ನಾನೇ ಅವರನ್ನೆಲ್ಲ ಯುದ್ಧದಲ್ಲಿ ಜಯಿಸಿ ನಿನ್ನ ಗೋಧನವನ್ನು ಬಿಡಿಸಿಕೊಡ್ತೇನೆ. ಆದರೆ ನಿನ್ನ ಈ ಧನುಸ್ಸು ನನಗೆ ಸಾಲೋದಿಲ್ಲವಾದ್ದರಿಂದ ಈ ಮರದ ಮೇಲೆ ಪಾಂಡವರ ಆಯುಧಗಳಿದೆ, ಅದರಲ್ಲಿ ಅರ್ಜುನನ್ನು ಧನಿಸಿ ತೆಗೆದುಕೊಂಡು ಬಾ. ಇವನಂದ, ಏನಪ್ಪ ಇದು ಗ್ರಾಚಾರ, ನನ್ನನ್ನು ಮರ ಹತ್ತುವಂತೀಯ? ಅಯ್ಯ, ಹೋಗು ಬೇಗ. ಅಲ್ಲಿಗೆ ಹೋದ, ತಲೆ ಎತ್ತಿ ನೋಡಿದ, ಅಲ್ಲಿ ಹೆಣದಾಕಾರವಾಗಿ ಕಟ್ಟಿದಳ. ಅಯ್ಯಯ್ಯೋ, ಯಾಕಪ್ಪ ಏನ್ ಮಾತಾಡ್ತಾ ಇದ್ದೀಯ? ರಾಜಕುಮಾರನಾದ ನನ್ನನ್ನ ಅಲ್ಲಿ ಹೆಣ ಇದೆ, ಅಲ್ಲಿಗೆ ಹೋಗುವಂತಿದ್ದೀಯಲ್ಲ. ಕುಮಾರ, ಅದು ಹೆಣವಲ್ಲ ಕಣಪ್ಪ, ಪಾಂಡವರು ಮತ್ತಾರ ಕೈಗೂ ದೊರಕದೆ ಇರಲಿ ಎಂಬುದಾಗಿ ತಮ್ಮ ಆಯುಧಗಳನ್ನು ಶವದಾಕಾರವಾಗಿ ಕಟ್ಟಿದ್ದಾರೆ. ತೆಗೆದುಕೊಂಡು ಬಾ, ಹೋಗೋ. ಅಯ್ಯ, ಇದ ಈಗ ಹೋಗ್ತಾ ಇದ್ದೇನೆ, ನೀನ್ ಹೇಳದೆ ಅಂತ ಹೋಗ್ತೇನೆ. ತಷ್ಟು ದೂರ ಹೋಗಿ, ಹೌದು ಅಲ್ಲಿ ಪಾಂಡವರ ಆಯುಧ ಇದೆ ಅಂತೀಯಲ್ಲ, ಅದು ನಿನಗೆ ಹ್ಯಾಕ್ ಗೊತ್ತು? ಕುಮಾರ, ಅದು ಹ್ಯಾಕ್ ಗೊತ್ತು ಅಂದ್ರೆ ನಾನೇ ಹೇಳ್ತಿದ್ದೇನೆ ಕೇಳು. ಆದಡಾನರ್ಜುನನು, ಅಯ್ಯ, ಆ ಪಾಂಡವರಲ್ಲಿ ಮಧ್ಯಮನೆನಿಸಿರ್ತಕ್ಕಂಥ ಅರ್ಜುನನೇ ನಾನು. ಅಡಿಗೆಯವನಾಗಿ ನಿಮ್ಮ ಅರಮನೆಯಲ್ಲಿರತಕ್ಕಂಥ ಆ ವಲಲನೇ ಭೀಮಸೇನ. ಕಂಕಭಟ್ಟನಾಗಿರ್ತಕ್ಕಂಥ ಅವನೇ ನಮ್ಮಣ್ಣನಾಗಿರ್ತಕ್ಕಂಥ ಧರ್ಮರಾಜ. ನಕುಲ ಸಹದೇವರೇ ಧಾಮಗ್ರಂಥಿ ತಂತಿಪಾಲರು. ಇನ್ನು ನಮ್ಮೈವರ ಪತ್ನಿಯಾಗಿರ್ತಕ್ಕಂಥ ದೃಪನಂದಿನಿಯೇ ನಿಮ್ಮ ಅರಮನೆಯ ಸೈರಂಧ್ರಿ. ಹೋಗು. ಹಾಗಂದಾಗ ರೋಮಾಂಚನವಾಯಿತಂತೆ ಈತನಿಗೆ. ಆ ಉತ್ತರ, ಆ ಮಾತನ್ನು ಕೇಳಿ ಮರಹತ್ತುವಾಗ, ಅಯ್ಯ ಸ್ವಲ್ಪ ಭಯವಾಗ್ತಿದೆ. ಭಯವಾಗ್ತಿದೆಯಾ? ನನ್ನ ದಶನಾಮಗಳನ್ನು ಹೇಳಿ ಹತ್ತು ಎಂದರೆ ಈ ಉತ್ತರ ಅರ್ಜುನ

ಆಯುಧಗಳನ್ನು ತಂದಿರಿಸಿದ. ಅದರಲ್ಲಿ ಗಾಂಧೀವನ್ನು ತನ್ನ ಶಂಕನ್ನು ತೆಗೆದುಕೊಂಡಿದ್ದಾನೆ. ಆ ಗಾಂಧೀವನ್ನು ಒಂದು ಸಲ ನೋಡಿ ಶಂಕನ್ನು ತೆಗೆದುಕೊಂಡಿದ್ದೆ. ರಥದಲ್ಲಿ ಹೇಳಿದನಂತೆ, ಕುಮಾರ ಈಗ ನೀನು ಸಾರಥಿಯಾಗು, ನಾನು ರಥಿಕನಾಗಿ ಯುದ್ಧ ಮಾಡುತ್ತೇನೆ. ಅಯ್ಯ ನೀನಂದ ಮೇಲೆ ಆಗಬಹುದು ಎಂದರೆ ಕುಳಿತುಕೊಂಡೊಡನೆಯೇ ಒಂದು ಸಲ ಪಾರ್ಥನು ತನ್ನ ಶಂಕನ್ನು ತೆಗೆದಿದ್ದೆ. ಭೋದಿನ ಉತ್ತರ ತಲೆ ತಿರುಗಿ ರಪ್ಪನೆ ಕೆಳಗಿದ್ದ. ಅರ್ಜುನ ಕೇಳಿದ, ಯಾಕಯ್ಯ ಅಬ್ಬಾಬಾ ಇದೇನಪ್ಪ, ಇದು ಏನೇ, ಇದು ಶಂಕನಾದ್ವೇನಪ್ಪ, ಇದು ಶಂಕು ಊದಿದ್ಯಾ? ಅಲ್ಲ ಊರ್ನಲ್ಲಿರೋ ದಾಸಯ್ಯನವರೆಲ್ಲ ಒಟ್ಟಿಗೆ ಸೇರುವುದಿದ್ರು ಇಷ್ಟೊಂದು ಶಬ್ದ ಬರಲ್ವಲ್ಲ. ಅಯ್ಯ ಇದು ದಾಸಯ್ಯನವರ ಶಂಕವಲ್ಲ, ಶತ್ರುಗಳ ಹೃದಯಕ್ಕೆ ಕಂಪಿತವನ್ನುಂಟು ಮಾಡಬಹುದಾದಂತ ಜಯಶೀಲರಾಗಿ ಜಯಿಸಿ ಬರಲು ನಾವು ಊದಬಹುದಾದ ಕ್ಷತ್ರಿಯ ಊದುವ ಶಂಕ. ಆದ್ದರಿಂದ ನೀನು ಮತ್ತೊಮ್ಮೆ ಧೈರ್ಯವಾಗಿರು, ಇದೋ ಊದ್ತಿದ್ದೇನೆ ಎಂಬುದಾಗಿ ಮತ್ತೊಮ್ಮೆ ಶಂಕನು ಭೋಮನ ಊದಿದ. ಊದಿ ರಥವನ್ನು ಓಡಿಸಿದನಂತೆ. ಓಡಿಸವರ ಮಧ್ಯದಲ್ಲಿ ಬರುತ್ತಿದೆ ರಥ,

ರಥವನ ಮುಂದೋಡಿಸಿಕೊಂಡು ಬರುತ್ತಾ ಆ ಕುಮಾರನಾದ ಉತ್ತರನಿಗೆ ಧೈರ್ಯವನ್ನು ಹೇಳುತ್ತಾ ಕರಗಳನ್ನು ಜೋಡಿಸಿ ದೇವರನ್ನು ಪ್ರಾರ್ಥನೆ ಮಾಡುವಂತೆ ಮಹಾನುಭಾವನಾದ ಹನುಮಂತನನ್ನು ಪ್ರಾರ್ಥನೆ ಮಾಡಿ ತನ್ನ ಧ್ವಜದಲ್ಲಿ ಸ್ಥಾಪನೆಯನ್ನಾಗಿ ಮಾಡಿದ್ದಾನೆ. ರಣರಂಗಕ್ಕೆ ಬರುವ ಮೊದಲೇ ಭರ್ರನೆ ಓಡುವ ರಥದಿಂದ ದ್ರೋಣರನ್ನು ನೋಡಿ ತಾನೆರಡು ಬಾಣಗಳನ್ನು ಎಳೆದಿದ್ದೇ ಡ್ಯಾಮನೆ ಹೊಡೆದನಂತೆ. ಆ ಎರಡು ಬಾಣಗಳು ಬಂದು ದ್ರೋಣಾಚಾರ್ಯರ ಪಾದದ ಮೇಲೆ ಬಿದ್ದಿದೆ. ಮತ್ತೆರಡು ಬಾಣಗಳನ್ನು ಬಿಟ್ಟ ಅದು ದ್ರೋಣಾಚಾರ್ಯರ ಕಿವಿಯ ಹತ್ತಿರಕ್ಕೆ ಬಂದು ಭರ್ರನೆ ಹೋಯಿತಂತೆ. ದ್ರೋಣಾಚಾರ್ಯರು ನಗು ನಗುತ್ತಾ ಭೀಷ್ಮರ ಕಡೆಗೆ ತಿರುಗಿ ಹೇಳ್ತಿದ್ದಾರೆ, ಭೀಷ್ಮರೇ, ಇವನು ನನ್ನ ಶಿಷ್ಯ ಅರ್ಜುನ. ಈ ಬಾಣಗಳ ಬಿಟ್ಟ ವಿಚಾರ ನಿಮಗೆ ಗೊತ್ತೋ? ಏನು ಏನು ಇಲ್ಲ, ಮೊದಲು ಎತ್ತಿದ್ದೇ ಎರಡು ಬಾಣಗಳನ್ನು ನನ್ನ ಪಾದದ ಹತ್ರ ಬೀಳಿಸಿದ್ದಾನೆ, ಇದು ಪಾದಕ್ಕೆ ನಮಸ್ಕಾರ ಮಾಡುವ ಸಂಕೇತ. ಮತ್ತೆರಡು ಬಾಣಗಳು ನನ್ನ ಕಿವಿಯಿಂದಲೇ ಸಂದು ಹೋಗಿವೆ ಎಂದರೆ ನಮ್ಮ ಕ್ಷೇಮ ಸಮಾಚಾರವನ್ನು ಕೇಳುತ್ತಿರತಕ್ಕಂಥ ರೀತಿ. ಅವನೇ ನನ್ನ ಶಿಷ್ಯ. ರಥದಿಂದ ಬಂದಂತಹ ಮಹಾನುಭಾವನಾದ ಅರ್ಜುನ ಹೇಳಿದ, ಕುಮಾರ, ಇಲ್ಲಿ ದುರ್ಯೋಧನೆಯಲ್ಲಿ ಕಾಡ್ತಾನೆ ನೋಡು, ಅವನನ್ನೊಬ್ಬನನ್ನು ಸೋಲಿಸಿದರೆ ಸಾಕು, ಇಡೀ ಸೈನ್ಯವನ್ನೇ ನಾವು ಜಯಿಸಿದಂತಾಗತ್ತಾದ್ರಿಂದ ನೋಡು. ದುರ್ಯೋಧನ ಎಲ್ಲೂ ಕಾಣಲಿಲ್ಲ, ಹಾಗಾದರೆ ಅವನೀಗಾಗಲೇ ಗೋವುಗಳನ್ನೆಲ್ಲ ಕರೆದುಕೊಂಡು ದಕ್ಷಿಣ ದಿಕ್ಕಿ ಕಡೆ ಹೊರಟಿರಬಹುದಾದ್ದರಿಂದ ಓಡಿಸುವ ರಥವನ್ನ. ರಥ ತಿರುಗಿತಂತೆ. ರಥ ತಿರುಗಿದ ಕೂಡಲೇ ಇದನ್ನ ನೋಡಿ ದ್ರೋಣಾಚಾರ್ಯ ಹೇಳ್ತಿದ್ದಾರೆ, ಕೆಟ್ಟೋಯ್ತು ಕೆಲಸ, ಪಾರ್ಥ ದುರ್ಯೋಧನನ್ನು ಹಿಡೀಲಿಕ್ಕೆ ಹೋಗ್ತಿದ್ದಾನದ್ರಿಂದ ನಡೀರಿ ಎಂಬುದಾಗಿ ಆ ಸಮಸ್ತ ಸೈನ್ಯಗಳೆಲ್ಲ ಬರ್ತಾ ಇದೆಯಂತೆ. ಆ ಸಮಸ್ತ ಸೈನ್ಯಗಳೆಲ್ಲ ಬರುವಾಗ ದುರ್ಯೋಧನನ ಕಂಡಿನೇನು ಯುದ್ಧ ಮಾಡಬೇಕು ಅನ್ನುವಾಗ ಆ ಮಹಾನುಭಾವನಾದಂತಹ ಕರ್ಣ ತಾನು ಧನುಸ್ಸನ್ನು ಹಿಡಿದುಕೊಂಡಿದ್ದೇ ನೇರವಾಗಿ ಬರ್ತಾ ಇದ್ದಾನೆ. ಇನ್ನೇನು ಯುದ್ಧ ಪ್ರಾರಂಭವಾಗಬೇಕು, ಭೋಮನೆ ಶಂಕರ್ ನೂದಿದ, ತನ್ನ ಧನುಸ್ಸನ್ನೊಂದು ಸಲ ಠೇಂಕಾರ ಮಾಡಿದ. ಈ ಸದ್ದಿಗೆ ಈ ಗಲಭೆಗೆ ಅವರ ಜೊತೆಯಲ್ಲಿ ಹೋಗ್ತಿದ್ದ ಗೋವುಗಳೆಲ್ಲ ದಿಕ್ಕೆಟ್ಟವಾಗಿ ಬಾಲವನ್ನು ಮೇಲಕ್ಕೆತ್ತುಕೊಂಡು ಮುಂದೆ ಹೋಗುತ್ತಿದ್ದೆಲ್ಲ ಹಿಂದಕ್ಕೆ ತಿರುಗಿ ದಡ ದಡ ದಡ ದಡ ದಡದೆ ಓಡುತ್ತಾ ನೇರವಾಗಿ ತಮ್ಮ ನಗರಿಯ ಕಡೆಗೆ ಮತ್ಸ್ಯ ನಗರಿಯ ಕಡೆಗೆ ಓಡಿಬಿಡ್ತು. ಈ ಸಿಪಾಯಿಗಳೆಲ್ಲ ಹಿಡೀರಿ ಹಿಡೀರಿ ಹಿಡೀರಿ ಅಂದ್ರೆ ಅಲ್ಲೊಬ್ಬಂದ, ಏನ್ ಹಿಡಿತೀಯ, ಹಿಡಿಯಕ್ಕೋದ್ರೆ ನೀನು ಹೋಗ್ತೀಯ. ಅಲ್ಲಿ ನೋಡು, ಅಲ್ಲಿ ಬರೀ ಶಂಕನಾದಕ್ಕೆ ಹೋಗ್ತಾ ಇದೆ, ಬಂದಿರೋನು ಅರ್ಜುನ ಅಂದ ಕೂಡಲೇ ಭಯದಲ್ಲಿ ಗಡಗಡೆ ನಡುಗುತ್ತಿದ್ದರಂತೆ. ಆ ನಡುಗುತ್ತಿರುವ ವೇಳೆಗೆ ಕರ್ಣನಿಗೆ ಎದುರಾದ, ಎಲವೋ ಪಾರ್ಥ. ಅರ್ಜುನ ಹೇಳಿದ, ಕರ್ಣ, ಬಹುಕಾಲದಿಂದಲೂ ನೀನು ಬರೀ ಮಾತುಗಳನ್ನಾಡೇ ಕಾಲವನ್ನು ಕಳೆದೆ. ದ್ರುಪದ ನಂದಿನಿಯ ಸಭೆಯಲ್ಲಿ ಸೀರೆಯನ್ನು ಸೆಳೆಯುವಾಗ ಬಹುಕೆಚ್ಚಿನಿಂದ ನುಡಿದವನೇ, ನಿನಗೆ ಅವಕಾಶ ಇಲ್ಲ ಎನ್ನುತ್ತಿದ್ದೀಯಲ್ಲ, ಇದೋ ಅವಕಾಶ ಸಿಕ್ಕಿದೆ ನೋಡು ಎಂಬುದಾಗಿ ಬಾಣವನ್ನು ಹಿಡಿದನಂತೆ. ಕಲಿಕಿತಾಪ

ಕರ್ಣಗಳ ಮೇಲೆ ಬಾಣಗಳನ್ನು ಬಿಡುತ್ತಿದ್ದರೆ, ಎದುರಾಗಿ ಬಂದಿರುವ ಕರ್ಣ ತಾನು 12 ಬಾಣಗಳನ್ನು ಬಿಟ್ಟ ಮರುಕ್ಷಣದಲ್ಲಿಯೇ ಆ ಭೂಮಿ ಆಕಾಶಗಳಲ್ಲೂ ಆವರಿಸುವಂತೆ ಪಾರ್ಥನು ಬಾಣದ ಸುರಿಮಣೆಯನ್ನು ಸುರಿಸಿದ್ದಾನೆ. ಪೆಟ್ಟನ್ನು ತಿಂದಂತ ಕರ್ಣ ನಿಲ್ಲಲಾರದೆ ತನ್ನ ರಥವನ್ನ ಹಿಂದಕ್ಕೆ ಓಡಿಸಿದ. ಅನಂತರ ಯುದ್ಧಕ್ಕೆ ಬಂದವನು ವಿಕರ್ಣ, ಶತ್ರುಂತಪ ಇವರೆಲ್ಲರೂ ಯುದ್ಧಕ್ಕೆ ನಿಂತರೆ ಮೂರು ಲೋಕದ ಗಂಡ ಆಗಿರತಕ್ಕಂಥ ಅರ್ಜುನ ಅವರನ್ನೆಲ್ಲರನ್ನೂ ಪರಾಜಯಗೊಳಿಸಿದ. ಕರ್ಣನ ತಮ್ಮ ಒಬ್ಬ ಇದ್ದ ಸಂಗ್ರಾಮಜಿತ ಅಂತ, ಅವನ ಯುದ್ಧಕ್ಕೆ ಬಂದ. ಬರುತ್ತಿರುವಾಗ ಈ ಮಹಾನುಭಾವನಾದ ಉತ್ತರನನ್ನು ಕಂಡು ಅರ್ಜುನ ಹೇಳುತ್ತಿದ್ದಾನೆ, ಕುಮಾರ ಉತ್ತರ ಭಯಪಡಬೇಡ. ಉತ್ತರ ಹೇಳಿದ, ಅರ್ಜುನ ಮಹಾರಾಜ ಎಂದು ನೀನು ಅರ್ಜುನ ಎಂದು ಹೇಳಿ ನನ್ನನ್ನು ಆಶೀರ್ವಾದ ಮಾಡಿದೆಯೋ ಅಂದಿಗೆ ನನ್ನ ಭಯವೆಂಬುದು ಹೊರಟೋಯ್ತು. ಇನ್ನು ಮುಂದೆ ನಾನು ಎಷ್ಟು ಧೀರನಾಗಿ ವರ್ತಿಸ್ತೇನೆ ಎಂಬುದನ್ನು ನೀನು ನೋಡು. ನಿನ್ನ ಆಜ್ಞೆಯನ್ನು ಕೊಡುವುದಾದರೆ ಇದೋ ರಥವನ್ನು ಎಲ್ಲಿ ತಿರುಗಿಸಬೇಕು, ತಿರುಗಿಸಿ ಕಡೆಗೆ. ತಿರುಗಿಸಿದಾಗ ಎದುರಾದನಂತೆ ಆ ಸಂಗ್ರಾಮಜಿತ. ಯುದ್ಧ ಪ್ರಾರಂಭವಾಯಿತು. ಪಾರ್ಥ

ಮಂಡಳದ ಒಡೆದ ಕೂಡಲೇ ಒಂದೇ ಬಾಣಕ್ಕೆ ಆ ಸಂಗ್ರಾಮಜಿತನನ್ನು ತುಂಡು ತುಂಡಾಗಿ ಕತ್ತರಿಸಿದರು. ಇದನ್ನು ನೋಡಿ ಕರ್ಣನಿಗೆ ಬಹಳ ದುಃಖವಾಯಿತಂತೆ. ಎಲವೋ ಪಾರ್ಥ, ನನ್ನ ತಮ್ಮನನ್ನ ಈ ರೀತಿ ಮಾಡಿದವನೇ ನೋಡೆಂಬುದಾಗಿ ತಾನು ಮುಂದೆ ಬಂದ. ತಾನು ಮುಂದೆ ಬಂದಾಗ ಯುದ್ಧಕ್ಕಾಗಿ ನಿಂತರೆ ಕರ್ಣಾರ್ಜುನರ ಯುದ್ಧ ಪ್ರಾರಂಭವಾಗಿದೆ. ಲೋಕ ಲೋಕವೆಲ್ಲವೂ ಕೂಡ ತತ್ತರಿಸುವ ತರದೊಳಗೆ ಪ್ರಾರಂಭವಾಗಿದೆ. ಬಹುವಿಧದಲ್ಲಿ ಕರ್ಣನು ಅಸ್ತ್ರ ಪ್ರಯೋಗವನ್ನು ಮಾಡಿದ್ದಾನೆ. ಆದರೂ ಸಹ ಪಾರ್ಥನ ಮುಂದೆ ನಿಲ್ಲಲಿಕ್ಕಾಗದೆ ಬಹತ್ತರವಾದ ಪೆಟ್ಟುಗಳ ಬಿತ್ತಾದ್ದರಿಂದ ಆ ಪೆಟ್ಟುಗಳಿಂದ ನೆಲಕ್ಕುರುಳಿ ತಾನು ಚೇತರಿಸಿಕೊಳ್ಳುವುದಕ್ಕಾಗಿ ಮತ್ತೆ ರಥವನ್ನು ಹಿಂದೆ ತಿರುಗಿಸಿಕೊಂಡು ಹೋದ. ಅರ್ಜುನ ಹೇಳಿದ, ನಡೆಯಲಿ ರಥ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ. ರಥವೊಂದು ದ್ರೋಣಾಚಾರ್ಯರ ಮುಂದೆ ನಿಂತರೆ ಅರ್ಜುನ ಎರಡು ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಿದ. ಜಯ ಗುರುದೇ. ದ್ರೋಣರು ಹಾಗೆ ನೋಡಿದ್ರು, ಏನಪ್ಪ ಅದು? ಗುರುಗಳೇ, ನೀವು ಗುರುಗಳಾದ್ದರಿಂದ ನಾನು ನಿಮ್ಮ ಮೇಲೆ ಬಾಣ ಪ್ರಯೋಗವನ್ನು ಮಾಡಲು ಸಾಧ್ಯವೇ ಇಲ್ಲ. ಆದರೆ ಇದು ಯುದ್ಧವಾದ್ದರಿಂದ ನಾನು ಯುದ್ಧವನ್ನು ಮಾಡಲೇಬೇಕು. ಇದಕ್ಕಾಗಿ ನಿಮ್ಮಲ್ಲಿ ಅನುಮತಿಯನ್ನು ಕೇಳುತ್ತೇನೆ. ನೀವು ಬಾಣಗಳನ್ನು ಬಿಟ್ಟ ಮೇಲೆ ನಾ ಬಾಣ ಬಿಡ್ತೇನೆ. ಮುಂಚಿತವಾಗಿ ನಾನು ಬಾಣ ಪ್ರಯೋಗ ಮಾಡುವುದು ಅಧರ್ಮವಾಗುತ್ತೆ. ದ್ರೋಣರು ನಗುತ್ತಾರೆ, ಎಷ್ಟೇ ಆಗಲಿ ನನ್ನ ಶಿಷ್ಯ ಅಂದ ಮೇಲೆ ಅವನನ್ನು ಎಷ್ಟು ಕೊಂಡಾಡಿದ್ರು ಸಾಲದು. ಇದೋ ಎಂಬುದಾಗಿ ಅವರು ಬಾಣಗಳನ್ನು ಬಿಟ್ಟರಂತೆ. ಅವರು ಬಿಟ್ಟ 20 ಬಾಣಗಳನ್ನು ಕತ್ತರಿಸಿದ್ದಾನೆ. ಯುದ್ಧ ಪ್ರಾರಂಭವಾಯಿತು. ಮಧ್ಯದಲ್ಲಿ ಅಶ್ವತ್ಥಾಮ ಓಡಿ ಬಂದ. ಅಶ್ವತ್ಥಾಮ ಓಡಿ ಬಂದರೆ ಆ ಅಶ್ವತ್ಥಾಮನ ಜೊತೆಯಲ್ಲಿ ಯುದ್ಧವನ್ನು ಮಾಡ್ತಾ ಆ ಯುದ್ಧದಲ್ಲಿ ತನ್ನ ವೈಖರಿಯನ್ನು ತೋರುವಾಗ ಚೇತರಿಸಿಕೊಂಡ ಕರ್ಣ ಬಂದಿದ್ದಾನೆ. ಹೀಗೆ ಒಬ್ಬೊಬ್ಬರಾಗಿ ಬಂದವರನ್ನೆಲ್ಲರನ್ನೂ ಸದೆಬಡದ. ಇದನ್ನೇ ನೋಡುತ್ತಿದ್ದಂಥ ಭೀಷ್ಮರೇನು ಮಾಡಿದರು? ತಮ್ಮ ರಥವನ್ನು ಮುಂದೆ ಕೂಡಿಸಿಕೊಂಡು ಬಂದರು. ಉತ್ತರ ನೋಡಿದ, ಅರ್ಜುನ ಮಹಾರಾಜ, ಈ ಬರ್ತಾ ಇರೋನು ಯಾರು? ಅಯ್ಯ, ಈತನೇ ಭೀಷ್ಮ. ಆ ಮುದುಕ ನೋಡಿ ಹ್ಯಾಕ್ ಕಾಣ್ತಾನೆ, ಅವನ ಮೀಸೆ ತಕ ತಕ ತಕ ತಕ ಅಂತ ಕುಣಿಯುತ್ತಿದೆ ಕೋಪಕ್ಕೆ. ನಾನೇ ಏನಾದರೂ ಬಂದಿದ್ರೆ ಇವನು ಬಿಡ್ತಿದ್ನ. ಆದರೆ ನಿನ್ನಂತಹ ಪರಾಕ್ರಮ ಇರುವುದರಿಂದ ನನಗೇನು ಭಯವಿಲ್ಲ. ಇದೋ ಎನ್ನುವಾಗ ಭೀಷ್ಮರೊಡನೆ ಯುದ್ಧ ಪ್ರಾರಂಭವಾಯಿತು. ಭೀಷ್ಮರು ತನ್ನ ಬಾಣ ವೈಖರಿಯನ್ನು ತೋರುತ್ತಿದ್ದರೆ ಇವರನ್ನೆಲ್ಲರೂ ಒಟ್ಟಾಗಿ ಬಂದುಬಿಟ್ಟರಂತೆ. ಎಲ್ಲರೂ ಯೋಗವಾಗಿ ಬರುತ್ತಿರುವಾಗ ಅವರ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದ್ದಾನೆ. ಅವರು ಜ್ಞಾನ ಶೂನ್ಯರಂತೆ ಸುಮ್ಮನಾದರು. ಭೀಷ್ಮರು ಬಿದ್ದಿದ್ದರು. ತಿರುಗಿದ ದುರ್ಯೋಧನ ಕಡೆಗೆ, ಎಲವೋ ದುರ್ಯೋಧನ, ಇದೇನು ಹೋಗುತ್ತಿರುವ ಯುದ್ಧರಂಗವನ್ನು ಬಿಟ್ಟು? ಆಗ ದುರ್ಯೋಧನನು ಹಿಂತಿರುಗಿ ನೋಡುವಾಗ ಉತ್ತರ ಹೇಳುತ್ತಿದ್ದಾನೆ, ಎಲೆಲವೋ ದುರ್ಯೋಧನ, ರಣದಿಂದ ಹೋಗ್ತಿರುವಿಯಲ್ಲ, ಹೀಗೆ ಹೋಗಿ ಮನೆಯಲ್ಲಿ ಹೆಂಗಸರಿಗೆ ಹೇಗೆ ಮುಖ ತೋರಿಸ್ತೀಯ? ಕ್ಷತ್ರಿಯ ಅನಿಸಿಕೊಂಡವನು ರಣರಂಗದಿಂದ ಓಡ್ತಾರೇನಯ್ಯ, ನೋಡು ನಾನು ಹೇಗೆ ನಿಂತಿದ್ದೀನಿ. ನಿನಗೊಂದಿಷ್ಟಾದರೂ ಧೈರ್ಯ ಇದ್ರೆ, ಶಕ್ತಿ ಇದ್ರೆ ಬಾ ಯುದ್ಧಕ್ಕೆ. ಆ ದುರ್ಯೋಧನ ತಿರುಗಿದ, ಎಲವೋ ಪೋರ, ಸ್ವಲ್ಪ ವೇಳೆಗೆ ಮೊದಲು ರಣರಂಗದಿಂದ ನಮ್ಮನ್ನೆಲ್ಲರನ್ನು ಕಂಡು ಭಯಪಟ್ಟು ಗಡಗಡನೆ ಓಡಿದವನು ನೀನು, ಈಗ ಮತ್ತೆ ನನ್ನನ್ನೇ ಯುದ್ಧಕ್ಕೆ ಬಾನುತ್ತಿರುವೆಯ? ನೋಡಬಲಾಗಿ ತನ್ನ ಕೈಯಲ್ಲಿ ಒಂದು ಬಲ್ಲೆಯನ್ನು ತೆಗೆದು ಎಸೆದನಂತೆ. ಅರ್ಜುನ ಅದನ್ನು ಕತ್ತರಿಸಿದ್ದಾನೆ. ಈಗ ಅಸ್ತ್ರಗಳ ಮೇಲೆ ಅಸ್ತ್ರ ಬಿಡುವಾಗ ಮಿಕ್ಕುಳಿದವರೆಲ್ಲರೂ ಚೇತರಿಸಿಕೊಂಡಿದ್ದೆ. ಮಹಾನುಭಾವನಾದಂತ ದುರ್ಯೋಧನನು ಸಹಾಯಕ್ಕೆ ಬರ್ತಾ ಇದ್ದಾನೆ. ಆ ಕಡೆಯಲ್ಲಿ ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ, ಕರ್ಣ ಎಲ್ಲರೂ ಒಂದಾಗಿ ಸೇರಿದರು. ಎಲ್ಲರೂ ಒಂದಾಗಿ ಸೇರಿದಾಗ ಪಾರ್ಥ ಹೇಳುತ್ತಿದ್ದಾನೆ, ಕುಮಾರ, ಕ್ಷತ್ರಿಯನಿಗೆ ಇದು ಬಹಳ ಒಳ್ಳೆಯ ಕಾಲ ನೋಡಬಹುದಾಗಿ. ಬತ್ತಲಕೆಯಿಂದ ಬಾಣವನ್ನು ತೆಗೆದ, ಕೃಷ್ಣಾಗೆಂದು ಅಭಿಮಂತ್ರಿಸಿ ಸನ್ಮೋಹನ ಅಸ್ತ್ರವನ್ನು ಪ್ರಯೋಗಿಸಿದ. ಕರದಲ್ಲಿ ಅಸ್ತ್ರವ ತೊರೆದ

ಸನ್ಮೋಹನಾಸ್ತ್ರವನ್ನು ಪ್ರಯೋಗ ಮಾಡಿದ ಮಾತ್ರದಿಂದಲೇ ಎಲ್ಲರೂ ಮೂರ್ಛಿತರಾಗಿ ಬಿದ್ದು ಬಿಟ್ಟರು. ಪಾರ್ಥ ಹೇಳಿದ, ಕುಮಾರ ನಡೆ, ಅವರ ಮಧ್ಯದಲ್ಲಿ ರಥವನ್ನು ಓಡಿಸು. ಅಲ್ಲಿ ನೋಡು, ಆ ಕೃಪಾಚಾರ್ಯರು ಅಶ್ವತ್ಥಾಮ ದ್ರೋಣಾಚಾರ್ಯ ಇದ್ದಾರಲ್ಲ, ಅವರ ಬಿಳಿಯ ವಸ್ತ್ರಗಳನ್ನೆಲ್ಲ ತೆಗೆದುಕೋ. ಹಾ ಹಾ, ಎಚ್ಚರಿಕೆ, ಆ ತಾತ ಭೀಷ್ಮಾಚಾರ್ಯ ಹತ್ರಕ್ಕೆ ಹೋಗಬೇಡ. ಅವರು ಸುಮ್ಮನಾದರೂ ಮಲಗಿರ್ತಾರೆ, ಕೇವಲ ಯಾವುದೋ ಒಂದು ಅಭಿಮಾನದಿಂದ ವಿಶ್ರಾಂತಿಗಾಗ ಹಾಗಿದ್ದಾರೆ, ಅವರಲ್ಲಿಗೆ ಮಾತ್ರ ಹೋಗಬೇಡ. ಇನ್ನು ಆ ಅಶ್ವತ್ಥಾಮ, ಇವರಲ್ಲದೆ ಕರ್ಣ, ಇವರ ಎಲ್ಲರ ವಸ್ತ್ರಗಳನ್ನು ತೆಗೆದುಕೋ. ಕಾರಣ, ರಣರಂಗಕ್ಕೆ ಹೋಗುವಾಗ ನಿನ್ನ ತಂಗಿಯಾಗಿರ್ತಕ್ಕಂಥ ಉತ್ತರೆಯು ತನ್ನ ಅರಮನೆಯಲ್ಲಿರಬಹುದಾಗಿರುವ ಬೊಂಬೆಗಳಿಗಾಗಿ ಅಲಂಕಾರ ಮಾಡಲು ಒಡವೆ ವಸ್ತ್ರಗಳನ್ನು ತಾ ಎಂದು ಹೇಳಿದ್ದಾಳೆ, ತೆಗೆದುಕೋ. ನೇರವಾಗಿ ಬಂದಿದ್ದೆ. ಆ ಕುಮಾರ ಎಲ್ಲ ಒಡವೆ ವಸ್ತ್ರಗಳನ್ನು ತೆಗೆದುಕೊಂಡು ಹಿಂತಿರುಗುತ್ತಿದ್ದರೆ ಎದ್ದರಂತೆ ಮತ್ತೆ ಆ ಭೀಷ್ಮಾಚಾರ ಅಸ್ತ್ರ ಪ್ರಯೋಗ ಮಾಡಲು, ಆ ಅಸ್ತ್ರ ಪ್ರಯೋಗ ಮಾಡಲು ಎದ್ದಾಗ ಈ ಪಾರ್ಥ ತಾನು ವಸ್ತ್ರಗಳನ್ನು ಬಿಟ್ಟಿದ್ದಾನೆ. ಹೀಗಾಗಿ ರಣರಂಗದಿಂದ ಆ ಕುಮಾರನನ್ನು ಕರೆದುಕೊಂಡು ಹೊರಟ. ಈ ಮೂರ್ಛೆ ಬಿದ್ದಿದ್ದವರು ಮ್ಯಾತಿಗೆದ್ರು. ದುರ್ಯೋಧನ ಎದ್ದ, ಎಲ್ಲಿಯೋ ಅರ್ಜುನ, ಎಲ್ಲಿಯೋ ಕುಮಾರ. ಭೀಷ್ಮಾಚಾರ್ಯ ಹೇಳಿದ್ರು, ಸಾವಧಾನ ಸಾವಧಾನ ಅಪ್ಪ, ಇದೇನೆ ಎದ್ದು ಹೀಗಾಡ್ತಾ ಇದ್ದೀರಾ? ನೀವೆಲ್ಲ ನೋಡಿಕೊಂಡಿದ್ದೀರಾ? ಅದೋ ಅವನು ಹೋಗ್ತಾ ಇದ್ದಾನೆ, ಸುಮ್ಮನಿದ್ದೀರಲ್ಲ. ಭೀಷ್ಮರು ಹೇಳಿದರು, ಅಯ್ಯ, ಅರ್ಜುನ ಧರ್ಮಿಷ್ಠನು, ಸತ್ಯವಂತನು, ನೀತಿವಂತನು, ಆದ್ದರಿಂದಲೇ ನಾವೆಲ್ಲ ಬದುಕಿದ್ದೀವಿ. ನಾವೆಲ್ಲರೂ ಮೂರ್ಛಿತರಾಗಿ ಬಿದ್ದಿದ್ದಾಗ ಅವನ ಅಧರ್ಮಿಯಾಗಿದ್ದರೆ ನಮ್ಮನ್ನು ಸಂಹಾರ ಮಾಡೋಕ್ಕಾಗ್ತಿರ್ಲಿಲ್ವಾ? ಸುಲಭವಾಗಿ ನಮ್ಮನ್ನೆಲ್ಲ ಕೊಂದುಬಿಡಬಹುದಾಗಿತ್ತು. ಆದರೆ ವೀರ ಧರ್ಮವನ್ನು ಅನುಸರಿಸಿ ಯುದ್ಧೋಚಿತವನ್ನು ತಿಳಿದಂತ ಪಾರ್ಥ ನಮ್ಮನ್ನ ಆ ಸಮಯದಲ್ಲಿ ಸಂರಕ್ಷಣೆಯನ್ನು ಮಾಡಿ ನಾಡಿಗೆ ಹಿಂತಿರುಗಿದ್ದಾನೆ. ಈಗಲಾದರೂ ತಿಳಿ, ಸುಮ್ಮನೆ ನಾವು ಇವೆಲ್ಲ ಮಾತನಾಡದೆ ಊರಿಗೆ ಹೋಗೋದೇ ಕ್ಷೇಮ. ದ್ರೋಣಾಚಾರ್ಯ ಹೇಳಿದರು, ಮೊದಲು ನಾನು ಈ ಮಾತನ್ನು ಹೇಳಬೇಕು ಎಂದಾಗ ನನ್ನನ್ನೆಲ್ಲರೂ ಧಿಕ್ಕರಿಸಿದಿರಿ, ಈಗಲಾದರೂ ನನ್ನ ಮಾತನ್ನು ಕೇಳಿ ನಡೀರಿ. ಈ ಏಟು ತಿಂದವರೆಲ್ಲ ಇದರಲ್ಲ, ಅವ್ರು ಹೇಳು, ಹೌದೌದು ಬಹಳ ಒಳ್ಳೆಯದು, ಈಗಲಾದ್ರೂ ಹೋದ್ರೆ ಈ ಸ್ವಲ್ಪ ಏಟಿನಲ್ಲೇ ಮುಗಿಸ್ಕೊಂಡ್ಬಿಡಬಹುದು ಕೆಲಸ, ಇಲ್ಲ ಅಂದ್ರೆ ನಾವು ಯಾರು ಉಳಿಯೋ ಹಾಗಿಲ್ಲ ಎಂದರೆ, ಈ ಸಮಯವನ್ನ ಹಿರಿಯರಾಗಿರುವ ಭೀಷ್ಮರ ಮಾತನ್ನು ಕೇಳಿ ದುರ್ಯೋಧನನು ತನ್ನ ಸೈನ್ಯ ಸಹಿತನಾಗಿ ಹಿಂತಿರುಗಿ ನಾಡಿಗೆ ಹೊರಟಿದ್ದಾನೆ. ರಥದಲ್ಲಿ ಮುಂದೆ ಬರುತ್ತಿರತಕ್ಕಂಥ ಪಾರ್ಥ ಕುಮಾರನಾದ ಉತ್ತರನಿಗೆ ಹೇಳಿದ, ಎಚ್ಚರಿಕೆ ಕಂದ, ಏನರ್ಜುನ ಮಹಾರಾಜ, ನಾಡನ್ನು ಸೇರಿದಾಗ ಈ ಯುದ್ಧದಲ್ಲಿ ಜಯವಗಳಿಸಿದವನು ನಾನು ಎಂಬತಕ್ಕಂಥ ವಿಚಾರವನ್ನು ಮಾತ್ರ ಅಲ್ಲಿ ಈಗಲೇ ಹೇಳಬಾರದು. ನೀನು ಪ್ರತ್ಯಕ್ಷ ಮಾಡಬೇಡ, ಸಮಯ ಬರುತ್ತೆ ನಾನು ಹೇಳ್ತೇನೆ. ಆದ್ದರಿಂದ ಈಗ ಸದ್ಯಕ್ಕೆ ನೀನೇ ಯುದ್ಧದಲ್ಲಿ ಜಯಗಳಿಸಿದೆ ಅಂತ ಹೇಳಬೇಕು. ಹಾಗೇ ಆಗಲಿ, ಮೊದಲು ಗೋಪಾಲಕರನ್ನು ಕಳುಹಿಸು, ನೀನು ಬರತಕ್ಕಂಥ ಸಂಭ್ರಮವೆಲ್ಲ ಸಿದ್ಧವಾಗಲಿ. ಗೋಪಾಲಕರು ಗೋವನ್ನು ತೆಗೆದುಕೊಂಡು ಬಂದಿದ್ದಾರೆ ಅರಮನೆಗೆ. ಆ ವೇಳೆಗೆ ಜಯವನ್ನು ಗಳಿಸಿ ಬಂದಿದ್ದ ವಿರಾಟನಾದ ತನ್ನ ಅರಮನೆಗೆ, ತ್ರಿಗರ್ತಾದಿಗಳನ್ನು ಜಯಿಸಿ ತನ್ನ ಗೋಧನವನ್ನು ಬಿಡಿಸಿಕೊಂಡು ಬಂದಿದ್ದ. ಬಂದ ಅರಮನೆಯಲ್ಲಿ ಕುಳಿತು, ಎಲ್ಲಿ ನನ್ನ ಕುಮಾರನಾದ ಉತ್ತರ, ಎಲ್ಲಿ? ಅಲ್ಲಿದ್ದ ಹೆಣ್ಣುಮಕ್ಕಳು, ಸ್ವಾಮಿ, ನೀವು ಯುದ್ಧಕ್ಕೆ ಹೋದ ಸ್ವಲ್ಪ ಕಾಲದ ಮೇಲೆ ಉತ್ತರ ದಿಕ್ಕಿಗೆ ದುರ್ಯೋಧನಾದಿಗಳು ಯುದ್ಧಕ್ಕೆ ಬಂದರು. ಆ ದುರ್ಯೋಧನ, ಭೀಷ್ಮ, ದ್ರೋಣ ಇವರನ್ನೆಲ್ಲ ಜಯಿಸುವುದಕ್ಕೆ ಉತ್ತರ ಕುಮಾರನೇ ಹೋದ. ಆಗ ಭಯದಿಂದ ತತ್ತರಿಸಿ ಹೋದ ವಿರಾಟ, ಏನು ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮರ ಮುಂದೆ ನನ್ನ ಮಗ ಯುದ್ಧಕ್ಕೆ ಹೋದನೆ? ಅಯ್ಯೋ, ಒಬ್ಬನೇ ಹೋಗಿದ್ದಾನಲ್ಲ, ಏನಾಯ್ತೋ ಏನೋ, ಯಾರಲ್ಲಿ ಅಪಾರವಾದ ಸೈನ್ಯವೆಲ್ಲ ಹೋಗಿ ನನ್ನ ಕುಮಾರ ಏನಾದ ಅಂತ ತಿಳ್ಕೊಂಡು ಬನ್ನಿ, ಯಾರ್ಯಾರು ಹೋಗಿದ್ದಾರೆ? ಆಗ ಪಕ್ಕದಲ್ಲಿದ್ದ ಸೈರಂದ್ರಿ ಹೇಳುತ್ತಿದ್ದಾರೆ, ಕುಮಾರನ ಸಂಗಡ ಸಾರಥಿಯಾಗಿ ಬೃಹನ್ನಳೆ. ಹಾಗಂದಾಗ ಅರಸ ಅಂದ, ಏನು ಮಾತನಾಡ್ತಿದ್ದೀಯ ಸೈರಂದ್ರಿ, ಆ ಗಂಡು ಹೆಣ್ಣಲ್ಲದ ನಪುಂಸಕನನ್ನು ಕಳುಹಿಸಿ ನನ್ನ ಮಗ ಬದುಕಿದ್ದಾನೋ ಸತ್ತಿದ್ದಾನೋ ತಿಳ್ಕೊಂಡು ಬನ್ನಿ. ಅಷ್ಟರೊಳಗಾಗಿ ಓಡಿ ಬಂದರಂತೆ ಗೋಪಾಲಕರು, ಬಂದು ಕೈಗಳನ್ನು ಜೋಡಿಸಿ ಹೇಳುತ್ತಿದ್ದಾರೆ, ಮಹಾಪ್ರಭು ಜಯ. ಏನಂತೆ, ಹೌದು, ಉತ್ತರ ಕುಮಾರರು ಬಂದಿದ್ದ ಆ ಶತ್ರು ಪಕ್ಷದವರನ್ನೆಲ್ಲ ಹೊಡೆದೋಡಿಸಿಬಿಟ್ರು. ಮಹಾರಾಜ ಅಂದ, ಆ ಎಷ್ಟೇ ಆಗಲಿ, ನನ್ನ ಮಗ ಕಂಕಭಟ್ರೆ, ನನ್ನ ಮಗ ಯುದ್ಧದಲ್ಲಿ ಜಯವನ್ನು ಗಳಿಸಿದ್ದಾನೆ. ಆಗ ಕಂಕಭಟ್ರಾಗಿರುವ ಧರ್ಮರಾಜರು ಹೇಳ್ತಾರೆ, ನಿಜ, ಜೊತೆಯಲ್ಲಿ ಆ ಬೃಹನ್ನಳೆ ಎಂಬ ಸಾರಥಿ ಇರುವುದರಿಂದ ಅವನನ್ನು ಜಯಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾರಲ್ಲಿ, ನನ್ನ ಮಗನನ್ನು ಕರ್ಕೊಂಬನ್ನಿ, ವೈಭವದಿಂದ ಅಲಂಕಾರ ಮಾಡಿ ಕರ್ಕೊಂಬನ್ನಿ. ಏನ್ ನಾಡನ್ನೆಲ್ಲ ಅಲಂಕಾರ ಮಾಡಿದ್ದಾರೆ. ಆ ಅಲಂಕಾರ ಮಾಡಿರುವಾಗ ರಾಜಕುಮಾರ ರಥದಲ್ಲಿ ಕರ್ಕೊಂಬರ್ತಿದ್ರೆ ಎಲ್ಲರೂ ಜೈಕಾರ ಹೇಳ್ತಿದ್ದಾರೆ, ಜಯವಾಗಲಿ ನಮ್ಮ ಅರಸಗೆ.

ಕುಮಾರನಿಗೆ ನಾಡಿನಲ್ಲಿ ಎಲ್ಲೆಲ್ಲಿಯೂ ಸ್ವಾಗತ. ಸೇವಕನೊಬ್ಬ ನೋಡಿ ಬಂದು ಮಹಾರಾಜರಿಗೆ ಹೇಳಿದ, ಸ್ವಾಮಿ ಬರುತ್ತಿದ್ದಾರೆ. ಉತ್ತರ ಕುಮಾರರು ಮತ್ತು ಆ ಬೃಹನ್ನಳೆ ಇಬ್ಬರೂ ಬರುತ್ತಿದ್ದಾರೆ, ಹಾಗಾದರೆ ಅವರಿಬ್ಬರನ್ನು ಕರೆದುಕೊಂಡು ಬನ್ನಿ. ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮರ ಜೊತೆಯಲ್ಲಿ ಯುದ್ಧ ಮಾಡಿ ಜಯಿಸಿ ಬಂದಿರುವ ನನ್ನ ಮಗನ ಪರಾಕ್ರಮವನ್ನು ನೋಡಿದರ ಕಂಕಭಟ್ರೆ? ಕಂಕರು ಹೇಳಿದರು, ಆ ಸಾರಥಿ ಇರುವುದರಿಂದ ಹೀಗಾಗಿದೆ ಎಂದಾಗ, ಯಾವಾಗಲೂ ಸಾರಥಿಯನ್ನು ಹೊಗಳುತ್ತಾರೆ, ಬೇಸರವಾಗಿದೆ ಕೂತ್ಕೊಳ್ಳಿ ಎಂದು ಪಗಡೆಯಾಟದನ್ನು ಆಡ್ತಾ ಆಡ್ತಾ, ಆಹಾಹ ನನ್ನ ಮಗ ಎಂಥ ಪರಾಕ್ರಮಿ, ಏನು ದ್ರೋಣ ಅಂದ್ರೆ ಏನು, ಭೀಷ್ಮ ಅಂದ್ರೆ ಏನು ಅನ್ನುವಾಗ ಈ ಕಂಕಭಟ್ರು ಮತ್ತೆ ಹೇಳಿದರಂತೆ, ಅಯ್ಯ ಯಾರನ್ನೇ ಆದರೂ ಜಯಿಸಬಲ್ಲಂತ ಒಂದು ಶಕ್ತಿಗಿರುವುದು ಎಲ್ಲಿ ಎಂದರೆ ಆ ಸಾರಥಿಯಾದ ಬೃಹನ್ನಡೆ. ಸಿಟ್ಟು ಬಂದಿದ್ದ ಕೈಯಲ್ಲಿದ್ದ ದಾಳವನ್ನು ತೆಗೆದು ಮುಖದ ಮೇಲೆ ಎರಚಿದರಂತೆ. ಧರ್ಮರಾಜರಿಗೆ ತಾಕಿದ ಕೂಡಲೇ ಅವರ ಹಣೆಯಿಂದ ರಕ್ತ ಬರಲು ಪ್ರಾರಂಭವಾಯಿತು. ಕೂಡಲೇ ಧರ್ಮರಾಜರು ತಮ್ಮ ಎರಡು ಕೈಗಳಿಂದ ರಕ್ತವನ್ನು ಹಿಡಿದು ಪಕ್ಕದಲ್ಲಿ ಸೈರಂದ್ರಿಯನ್ನು ನೋಡಿದರಂತೆ. ಸೈರಂದ್ರಿ ಬಂಗಾರದ ಬಟ್ಟಲನ್ನು ತಂದು ಕೊಟ್ಟಿದ್ದಾಳೆ. ಕಾರಣ, ಭೀಮಾರ್ಜುನರು ಪ್ರಮಾಣವನ್ನು ಮಾಡಿದರು, ನಮ್ಮ ಅಣ್ಣನ ದೇಹದಿಂದ ಒಂದು ತೊಟ್ಟು ರಕ್ತವನ್ನು ಕೆಳಗುರುಳಿಸಿದವರನ್ನ ವಂಶದ ಬೇರೆ ಕಿತ್ತು ಹಾಕಿಬಿಡುತ್ತೇವೆ ಎಂದು ಧರ್ಮರಾಜರು ಧರ್ಮವನ್ನು ಅನುಸರಿಸಿ ತಾವು ಒಬ್ಬ ಸೇವಕನನ್ನು ಕರೆದು ಹೇಳಿದರಂತೆ, ಉತ್ತರ ಕುಮಾರನನ್ನು ಮಾತ್ರ ಕರೆದುಕೊಂಡು ಬಾ. ಉತ್ತರ ಕುಮಾರ ಬಂದಿದ್ದಾನೆ, ಬೃಹನ್ನಳೆಯು ದೂರವಾಗಿ ಸರಿದಿದ್ದಾನೆ. ಕೂಡಲೇ ಮಹಾರಾಜ ಎದ್ದು ಬಂದು, ಮಗನೇ ನಿನ್ನಿಂದ ನನಗೆ ಕೀರ್ತಿ ಬಂತು, ಎಲ್ಲರನ್ನು ಜಯಿಸಿದೆಯಾ? ಆಗ ಉತ್ತರ ಹೇಳ್ತಾನೆ, ಅಪ್ಪ ಜಯಿಸಿದವನು ನಾನಲ್ಲ, ಒಬ್ಬ ಮಹಾನುಭಾವ ಬೇರೆ ಇದ್ದಾನೆ, ಅದು ತಿಳಿಯುತ್ತೆ ಎಂದು ಆ ದಿನ ಸುಮ್ಮನಾದರಂತೆ. ಸ್ವಲ್ಪ ಕಾಲ ಕಳೆಯಬೇಕು ಎಂದು ಎದುರು ನೋಡುತ್ತಿದ್ದರಲ್ಲ, ತಮ್ಮ ಕಾಲ ಕಳೆದು ಶುಭ ಕಾಲ ಬಂದದ್ದಕ್ಕಾಗಿ ಮಹಾನುಭಾವರಾದ ಪಾಂಡವರು ಮಾರನೇ ದಿನದಲ್ಲಿ ತಮ್ಮ ಶುಭ್ರವಾದ ಶ್ವೇತ ವಸ್ತ್ರಗಳನ್ನು ಧರಿಸಿಕೊಂಡು ಬಂದಿದ್ದೆ ನೇರವಾಗಿ ಅರಮನೆಯಲ್ಲಿ ಸಿಂಹಾಸನದ ಮೇಲೆ ಕುಳಿತಿದ್ದಾರೆ. ವಿರಾಟರಾಜ ತನ್ನ ನಿತ್ಯ ಕರ್ತವ್ಯವನ್ನು ಮುಗಿಸಿಕೊಂಡು ಅರಮನೆಗೆ ಬಂದು ಸಿಂಹಾಸನವನ್ನು ಹತ್ತಿ ನೋಡಬೇಕು ಎಂದರೆ ಅಲ್ಲಿ ಕುಳಿತಿದ್ದಂಥ ಅವರನ್ನು ಕಂಡು, ಯಾರು ನೀವು? ಧರ್ಮರಾಜ ಹೇಳಿದ, ಅಯ್ಯ ನಾನೇ ಧರ್ಮರಾಜ. ಧರ್ಮರಾಜ ಈ ಸಿಂಹಾಸನವನ್ನು ಹತ್ತಲು ಕಾರಣ? ಆಗ ಪಕ್ಕದಲ್ಲಿದ್ದ ಅರ್ಜುನ ಹೇಳ್ತಾನೆ, ನೆನ್ನೆಯ ದಿನ ದಕ್ಷಿಣ ದಿಕ್ಕಿನ ಯುದ್ಧದಲ್ಲಿ ಜಯವನ್ನು ಗಳಿಸಿದವನು ನಮ್ಮಣ್ಣನಾದ ಭೀಮ, ಉತ್ತರ ದಿಕ್ಕಿನಲ್ಲಿ ಜಯವನ್ನು ಗಳಿಸಿದವನು ನಾನು. ಹಾಗಂದ್ರೆ ನಿಜವೇ ಕುಮಾರ? ಉತ್ತರ ಬಂದು ಕೈಗಳನ್ನು ಜೋಡಿಸಿ ಹೇಳುತ್ತಿದ್ದಾನೆ, ಅಪ್ಪ ನಿಜವಾಗಲೂ ಜಯವನ್ನು ಗಳಿಸಿಕೊಟ್ಟವನು ಈ ಪಾರ್ಥ ಮಹಾರಾಜ. ಹೇಡಿಯಾಗಿದ್ದ ನನ್ನನ್ನ ಒಬ್ಬ ಧೀರನನ್ನಾಗಿ ಮಾಡಿದ ಈ ಸದ್ಗುರುವಪ್ಪ, ಈತನೇ ಇಲ್ಲದೆ ಹೋಗಿದ್ರೆ ನಮ್ಮ ನಾಡು ಉಳಿಯುತ್ತಿರಲಿಲ್ಲ. ಅಪ್ಪ ನಾನು ಸಮಯದಲ್ಲಿ ಪ್ರತ್ಯಕ್ಷನಾಗುತ್ತೇನೆ, ನನ್ನ ವಿಚಾರವನ್ನು ಹೇಳಬೇಡ ಎಂದು ಆತ ಹೇಳಿದ್ದರಿಂದ ನಾನು ಮೌನವಾದೆ. ಇದು ಸತ್ಯ. ವಿರಾಟರಾಜ ಹೇಳಿದ, ಇದೋ ನಿಮಗೆಲ್ಲರಿಗೂ ವಂದನೆ ಸಮರ್ಪಣೆ ಮಾಡುತ್ತೇನೆ. ನಾನು ಏನಾದರೂ ಅಪರಾಧ ಮಾಡಿದರೆ ದಯಮಾಡಿ ಕ್ಷಮಿಸಿ. ನನ್ನ ಮಗಳಾಗಿರುವ ಉತ್ತರೆಯನ್ನ ಈ ಅರ್ಜುನನ ಕೊಟ್ಟು ವಿವಾಹ ಮಾಡೋಣ. ಅರ್ಜುನ ಹೇಳಿದ, ಹಾಗೆ ಬೇಡಿ. ಕಾರಣ, ಯಾವತ್ತಾದರೂ ಒಂದು ದಿನವಾದರೂ ನಾನು ಆಕೆಯನ್ನು ಬೇರೆ ದೃಷ್ಟಿಯಲ್ಲಿ ಕಂಡವನಲ್ಲ. ಆಕೆಯಂತೂ ಗುರುವೆಂಬ ಭಕ್ತಿಯಿಂದಲೇ ನಡೆದವಳಾದ್ದರಿಂದ ಆಕೆಯನ್ನ ನನ್ನ ಮಗನಾಗಿರ್ತಕ್ಕಂಥ ಅಭಿಮನ್ಯು ಕೊಟ್ಟು ವಿವಾಹವನ್ನು ಮಾಡೋಣ. ಹಾಗನ್ನುವ ವೇಳೆಗೆ ಎಲ್ಲರೂ ವರ್ತಮಾನವನ್ನು ಕಳಿಸಿದ್ದಾರಂತೆ. ಜಗದೊಡೆಯನಾದ ಕೃಷ್ಣ ತನ್ನ ಸಮಸ್ತ ಸೇನಾ ಪರಿವಾರ ಸಹಿತನಾಗಿ ಬಲರಾಮನನ್ನು ಕರೆದುಕೊಂಡು ಬಂದಿದ್ದಾನೆ. ಬಂದೊಡನೆಯೇ ಧರ್ಮರಾಜ ಕೈದುಗಳನ್ನು ಜೋಡಿಸಿ ಹೇಳಿದ, ಆಹಾ ಬಂದಿಯ,

ನಿನ್ನಿಂದಾಗಿ ನಾವು ಉದ್ಧಾರವಾದವು ತಂದೆ ಎಂದಾಗ ಜಗದೊಡೆಯನಾದ ಕೃಷ್ಣ ಆಶೀರ್ವಾದವನ್ನು ಮಾಡಿದ್ದಾನೆ. ಉತ್ತರೆಗೂ ಅಭಿಮನ್ಯುವಿಗೂ ವಿವಾಹ ಎಂಬತಕ್ಕಂಥದ್ದು ಏರ್ಪಡಿಸಿದ್ದಾರೆ. ಸಮಸ್ತ ರಾಜರೆಲ್ಲರೂ ಬಂದು ಸೇರಿದ್ದಾರೆ. ಪಾಂಡವರು ವನವಾಸ ಅಜ್ಞಾತ ವಾಸಾದಿಗಳನ್ನು ಕಳೆದು ಶುಭ ಸಮಾಚಾರವನ್ನು ಕೂಡಿದವರಾಗಿದ್ದಾರೆ ಎಂದಾಗ ಜಗದೊಡೆಯನಾದ ಕೃಷ್ಣನ ಒಲಿಮೆಯಿಂದ ಅಪಾರವಾದ ಜನಸ್ತೋಮದಲ್ಲಿ ಅವರಿಗೆ ವಿವಾಹ ನಡೆಯುತ್ತಾ ಇದೆಯಂತೆ. ಸುರರಂಬ

ವಿರಾಟನು ತನ್ನ ಮಗಳಾಗಿರ್ತಕ್ಕಂಥ ಉತ್ತರೆಯನ್ನ ಅಭಿಮನ್ಯುವಿಗೆ ಕೊಟ್ಟು ವಿವಾಹವನ್ನು ಮಾಡಿ ಪಾಂಡವರಿಗೆ ನಿಮಗೆ ಬೇಕಾದ ಈ ಧನ ಕನಕ ವಸ್ತು ವಾಹನಗಳನ್ನೆಲ್ಲ ಸ್ವೀಕರಿಸಿ ಈ ರಾಜ್ಯವೆಲ್ಲ ನಿಮ್ಮದೇ ಎಂದಾಗ ಶ್ರೀ ಕೃಷ್ಣ ಪರಮಾತ್ಮನು ಆಶೀರ್ವಾದವನ್ನು ಮಾಡಿ ಬಳುವಳಿಯಾಗಿ ತಂದುಕೊಟ್ಟಿದ್ದಾನೆ. ಅಂದಿನಿಂದ ಮಹಾನುಭಾವರಾದ ಪಾಂಡವರು ತಾವು ಶ್ರೀ ಕೃಷ್ಣನನ್ನು ಮುಂದಿಟ್ಟುಕೊಂಡು ರಾಯಭಾರಿಯಾಗಿ ಕಳುಹಿಸಿ ಆ ಯುದ್ಧದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ತಾವು ಜಯವನ್ನು ಅಪಾರವಾದ ಜಯವನ್ನು ಗಳಿಸಿದ್ದಾರೆ. ಜಗದೊಡೆಯನಾದ ಕೃಷ್ಣನ ಒಲುಮೆಯಿಂದ ಪಾಂಡವರು ನಾಡಿನಲ್ಲಿ ಬಂದು ಪಟ್ಟಾಭಿಷಿಕ್ತರಾಗಿ ಸುಕ್ಷೇಮದಿಂದ ಕೂಡಿದ್ದಾರೆ ಎಂದ ಮೇಲೆ ಜಗದೊಡೆಯನಾದ ಪರಮಾತ್ಮ ತನ್ನ ಭಕ್ತರನ್ನು ಕಾಪಾಡಲಿಕ್ಕೆ ಸರ್ವದಾ ಹೀಗೇ ಇರ್ತಾನೆ ಎಂಬತಕ್ಕಂಥ ವಿಚಾರವನ್ನು ತಿಳಿದು ನಾವು ಈ ಉತ್ತರ ಭೂಪನ ಕಥೆಗೆ ಮಂಗಳವನ್ನು ಹಾಡೋಣ.

ಇದುವರೆಗೂ ನೀವು ಕೇಳಿದ್ದು ಉತ್ತರನ ಪೌರುಷ ಹರಿಕತೆ. ಹರಿಕತೆ ವಿದ್ವಾಂಸರು ಶ್ರೀ ಆರ್ ಗುರುರಾಜುಲು ನಾಯ್ಡು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
0: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.